ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು 2026 ಆಗಸ್ಟ್ ತಿಂಗಳ 11 ತಾರೀಕು ಮಂಗಳವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಚಾಂದ್ರಮಾನ, ಆಷಾಢ ಮಾಸ. ಯೋಗ ಸಿದ್ಧಿ ಕರಣ ಭದ್ರ ಸೌರಕಟಕ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವರದಿ ಹೀಗಿದೆ. 6:10 ದಿನದ ಆರಂಭ

ಬಗ್ಗೆ ಒಂದೊಳ್ಳೆ ಹಾಡು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಸನ್ ಅಂಡ್ ಡಾಟರ್ಸ್ ಡೇ ವಿಷಯ ಕುರಿತು ಆರ್ಜೆ ಶ್ವೇತಾರವರು ಮಾಹಿತಿಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಇವರು ವಚನಗಳ ಸಹಕಾರ ಮತ್ತು ನಿರಾಕಾರದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 7:45 ದಿನೇಶ್ ಹೊಸನಗರ ಇವರು ನಡೆಸಿಕೊಡುವ ಒಗಟು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇಂದು ಶರಾವತಿ ನದಿಯ ವಿಶೇಷ ಮಾಹಿತಿಯನ್ನು ನೀಡಲಿದ್ದು ಆರ್ಜೆ ಅರ್ಪಿತರವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆ ವಿಷಯವನ್ನು ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದು ಮದರಿ ಸೂರ್ಯ ದೇವಾಲಯ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 9:30 ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡಲು ಆರ್ಜೆ ಮಹಾಲಕ್ಷ್ಮಿಯವರು ಈ ಕಾರ್ಯಕ್ರಮ ನಡೆಸಿಕೊಡಲಿದ್ದು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರುಕ್ಮಿಣಿ ನಾಯಕ್ ರವರು ಕಿಶೋರ ದೀಪಿಕಾ ಪುಸ್ತಕದ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಒಂದಿಷ್ಟು ಕತೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಭಯ ಎನ್ನುವ ಕಥೆಯನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಕೈ ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ. ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿಯವರು ಅಡುಗೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದು ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪೆರಾರ್ಜಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಹೆಚ್ಎಸ್ ರವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಲೈವ್ ಕಾರ್ಯಕ್ರಮವಿದ್ದು ಆರ್ಜೆಗಳು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯದ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಹಾಗೂ ಕುತೂಹಲ ಸಂಗತಿಗಳ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ರವರು ನಡೆಸಿಕೊಡಲಿದ್ದು ಭೂಮಿಯ ಅದ್ಭುತ ಪ್ರದೇಶ ಕುರಿತು ಇಂಟ್ರೆಸ್ಟಿಂಗ್ ವಿಷಯ ಹೇಳಲಿದ್ದಾರೆ. ಸಂಜೆ 6:30 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಧರ್ ಡ್ರೈ ಕ್ಲೀನ್ ಈ ಬಿಸಿನೆಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವು ಪ್ರಸಾರವಾಗಲಿದ್ದು ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು ಫಾರಿನ್ ಹಣ್ಣಿನ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ
ಕಾರ್ಯಕ್ರಮಗಳ ಪ್ರಸಾರವಾಗಲಿದೆ. ರಾತ್ರಿ 8:30

0: ಹತ್ತರಿಂದ 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿ ಬರಲಿದೆ. ಇದರಲ್ಲಿ ಡಯಟ್ ಸಂಸ್ಥೆಯ ಜೊತೆಗೆ ರೂಪಿಸಿದ ವಿದ್ಯಾಪ್ರವೇಶ, ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮಗೆ ಗೊತ್ತಾ, ಆ ಹಕ್ಕಿಗಳ ಕಲರವ ತಂಗಾಳಿಯ ತಂಪು, ಎಲೆಗಳ ಮೇಲೆ ಮುತ್ತಿನಂತೆ ಹೊಳೆಯುವ ಇಬ್ಬನಿ ಬಿಂದು, ಕತ್ತಲೆಯನ್ನು ಸರಿಸಿ ಪ್ರಕೃತಿ ಮಾತೆ ಹೊಸ ದಿನಕ್ಕೆ ಮುನ್ನುಡಿ ಬರೆದಿದ್ದಾಯ್ತು. ಈ ಸುಂದರ ಮುಂಜಾನೆಯ ಸೂರ್ಯನ ಮೊದಲ ಕಿರಣದಷ್ಟೇ ತಾಜಾತನದಿಂದ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಲ್ಲಿ ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತ ನಿಮ್ಮ ರೇಡಿಯೋದಲ್ಲಿ ಹಾಜರಾಗಿದ್ದಾಯ್ತು. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದು ಕಿಟಕಿ ಆಚೆ ಒಮ್ಮೆ ಕಣ್ ಹಾಯಿಸಿದಾಗ ಅನ್ಸಿದ್ದು ಒಂದೇ, ಪ್ರಕೃತಿಗಿಂತ ದೊಡ್ಡ ಕಲಾವಿದ ಮತ್ತೊಬ್ಬನಿಲ್ಲ ಅಂತ. ಆಕಾಶದಲ್ಲಿ ಮೂಡಿ ಬರ್ತಾ ಇರುವ ಆ ಕೇಸರಿ ಹಳದಿ ಬಣ್ಣದ ರಂಗೋಲಿ, ಗಿಡ ಮರಗಳ ಮೇಲೆ ಇನ್ನೂ ಆರಿಹೋಗದ ಆ ಇಬ್ಬನಿಯ ಹನಿಗಳು, ಅಬ್ಬಬ್ಬಾ, ಮನಸ್ಸಿಗೆ ಎಂತ ನೆಮ್ಮದಿ ಕೊಡುತ್ತೆ ಅಲ್ವಾ? ನಾವೆಲ್ಲ ಎಷ್ಟೋ ಸಾರಿ ಸೌಂದರ್ಯವನ್ನ ಎಲ್ಲೆಲ್ಲೋ ಹುಡುಕ್ತೀವಿ, ಆದ್ರೆ ನಿಜವಾದ ಸೌಂದರ್ಯ ಇರೋದೇ ನಮ್ಮ ಸುತ್ತಮುತ್ತಲಿನ ಈ ಪ್ರಕೃತಿಯಲ್ಲಿ. ಗಿಡಮೂಲಿಕೆಗಳ ಪರಿಮಳ ಹೊತ್ತು ಬರುವ ಆ ತಂಗಾಳಿಯನ್ನು ಒಮ್ಮೆ ದೀರ್ಘವಾಗಿ ಉಸಿರಾಡಿ ನೋಡಿ. ಇಡೀ ದಿನದ ಆಯಾಸವೆಲ್ಲ ಆ ಕ್ಷಣದಲ್ಲೇ ಮಾಯವಾಗ್ಬಿಡುತ್ತೆ. ಈ ಪ್ರಕೃತಿ ನಮಗೆ ಪ್ರತಿದಿನವೂ ಹೊಸ ಭರವಸೆಯನ್ನು, ಹೊಸ ಚೈತನ್ಯವನ್ನು ಉಡುಗೊರೆಯಾಗಿ ನೀಡುತ್ತೆ. ಎಸ್, ಹಾಗಾದ್ರೆ ನಿಮ್ಮ ಮನೆಯ ಮುಂದಿನ ಗಿಡದಲ್ಲಿ ಇವತ್ತು ಯಾವ ಹೂವು ಅರಳಿದೆ, ಹಾಗೆ ಆ ಪ್ರಕೃತಿಯ ಸೌಂದರ್ಯವನ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಹೇಗೆ ಅನ್ನೋದ್ರ ಬಗ್ಗೆ 9686096279 ಈ ನಂಬರಿಗೆ ನಮಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಸಿಟ್ಟು ಬಂದಾಗ ದೇವ್ರಿಗೆ ಬೈಕೊಳ್ತಾ ಇರ್ತೀವಿ, ಭಗವಂತ ನನಗೇನ್ ಕೊಟ್ಟಿದ್ಯಾ ಇದುವರೆಗೂ ಅಂತ. ಆ ತರ ಯಾರೆಲ್ಲ ಹೇಳ್ತಿರೋ ಅವರು ಈ ಮಾತನ್ನ ಕೇಳಿಸ್ಕೊಳ್ಳೇಬೇಕು. ಏನ್ ಗೊತ್ತಾ, ಈ ಒಂದು ವಿಷಯ ನಂಗೆ ವಾಟ್ಸಪ್ ಅಲ್ಲಿ ಸಿಕ್ತು. ಎಸ್, ಮೊದಲನೇದಾಗಿ ಟೈರ್ಗಳು ಗೊತ್ತಲ್ವಾ, ಸೊ ಆ ಟೈರ್ಗಳು ಉಪಯೋಗಿಸ್ತಾ ಸವಿಯುತ್ತೆ. ಆದರೆ ನಿಮ್ಮ ಅಂಗಾಲು ಜೀವನ ಪೂರ್ತಿ ಓಡಾಡಿದ್ರು ಕೂಡ ಹೊಸದಾಗೆ ಇರುತ್ತೆ ಅಲ್ವಾ. ಇನ್ನ ಎರಡನೇದಾಗಿ, ಶರೀರ 75% ನೀರಿನಿಂದ ಕೂಡಿರುತ್ತೆ, ಆದರೂ ಲಕ್ಷಾಂತರ ರಂಧ್ರಗಳು ಇದ್ದರೂ ಒಂದು ಹನಿ ಕೂಡ ಸೋರೋದಿಲ್ಲ. ಇನ್ನ ಮೂರನೇದಾಗಿ, ಆಸರೆ ಇಲ್ಲದೆ ಯಾವ ವಸ್ತುವೂ ನಿಲ್ಲೋದಿಲ್ಲ, ಆದರೆ ಶರೀರ ತನ್ನ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತೆ. ಇನ್ನ ನಾಲ್ಕನೇದು, ಚಾರ್ಜಿಂಗ್ ಇಲ್ಲದೆ ಯಾವ ಬ್ಯಾಟ್ರಿ ಕೆಲಸ ಮಾಡುತ್ತೆ ಹೇಳಿ, ಆದ್ರೆ ಹೃದಯ ಹುಟ್ಟಿದಾಗ್ನಿಂದ ಸಾಯೋವರೆಗೂ ನಿರಂತರವಾಗಿ ಹೊಡ್ಕೊಳ್ತಾ ಇರುತ್ತೆ. ಇನ್ನ ಐದನೇದಾಗಿ, ಯಾವುದೇ ಪಂಪು ಶಾಶ್ವತವಾಗಿ ಕೆಲಸ ಮಾಡೋದಿಲ್ಲ, ಆದ್ರೆ ರಕ್ತ ಜೀವನ ಪೂರ್ತಿ ಶರೀರದಲ್ಲೆಲ್ಲ ನಿರಂತರವಾಗಿ ಹರಿತಾ ಇರುತ್ತೆ. ಇನ್ನ ಆರನೇದಾಗಿ, ಪ್ರಪಂಚದಲ್ಲಿ ಅತ್ಯಂತ ಬೆಲೆಯುಳ್ಳ ಕ್ಯಾಮ್ರಾಗಳು ಕೂಡ ಪರಿಮಿತಿಯನ್ನ ಹೊಂದಿರುತ್ತೆ, ಆದರೆ ನಮ್ಮ ಕಣ್ಣುಗಳು ಪ್ರತಿ ದೃಶ್ಯವನ್ನು ಸಾವಿರಾರು ಮೆಗಾಪಿಕ್ಸೆಲ್ಗಳ ಮೌಲ್ಯದಲ್ಲಿ ಸಂಗ್ರಹಿಸ್ತಾ ಇರುತ್ತೆ. ಇನ್ನ ಏಳನೇದಾಗಿ, ಯಾವುದೇ ಪ್ರಯೋಗಾಲಯ ಪ್ರತಿ ರುಚಿಯನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ, ಆದರೆ ನಾಲಿಗೆ ಯಾವುದೇ ಪರಿಕರಗಳು ಇಲ್ಲದಿದ್ದರೂ ಸಾವಿರಾರು ರುಚಿಗಳನ್ನ ಗುರುತಿಸುತ್ತೆ. ಇನ್ನ ಎಂಟನೇದಾಗಿ, ಅತ್ಯಂತ ಆಧುನಿಕ ಸೆನ್ಸರ್ಸ್ಗಳು ಕೂಡ ಪರಿಮಿತಿಯನ್ನು ಹೊಂದಿದೆ, ಆದರೆ ಚರ್ಮ ಪ್ರತಿಯೊಂದು ಚಿಕ್ಕ ಅನುಭೂತಿಯನ್ನು ಗ್ರಹಿಸುತ್ತೆ. ಇನ್ನ ಒಂಬತ್ತನೇದಾಗಿ, ಯಾವುದೇ ಪರಿಕರಗಳು ಪ್ರತಿ ಶಬ್ದವನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದರೆ ಗಂಟಲು ಸಾವಿರಾರು ಶಬ್ದಗಳನ್ನು ಉತ್ಪತ್ತಿ ಮಾಡುತ್ತೆ. ಇನ್ನ ಹತ್ತನೇದಾಗಿ, ಯಾವುದೇ ಪರಿಕರವೂ ಕೂಡ ಶಬ್ದಗಳನ್ನು ಸಂಪೂರ್ಣವಾಗಿ ಡಿಕೋಡ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದರೆ ಕಿವಿಗಳು ಪ್ರತಿ ಶಬ್ದವನ್ನು ಅರ್ಥ ಮಾಡಿಕೊಂಡು ಅವುಗಳ ಅರ್ಥವನ್ನ ಸಂಗ್ರಹಿಸುತ್ತೆ. ಎಸ್ ಸ್ನೇಹಿತರೆ, ನಮಗೆ ಕೊಟ್ಟಿರೋ ಅಮೂಲ್ಯವಾದ ಶರೀರ ಅಂಗಾಂಗಗಳನ್ನು ನೀಡಿದ ಭಗವಂತನಿಗೆ ಜೀವನ ಪೂರ್ತಿ ಕೃತಜ್ಞತೆಯಿಂದ ಇದ್ದು ಕಾಪಾಡಿಕೊಳ್ಳುವುದು ಮಾನವ ಜನಾಂಗದ ಕರ್ತವ್ಯ. ಏನಂತೀರಾ? ಈ ಒಂದು ವಾಟ್ಸಪ್ನ ಸಂದೇಶ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಬೆಳಗು ತುಂಬಾನೇ ಸ್ಪೆಷಲ್ ಗೊತ್ತಾ? ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳ್ತೀನಿ. ಎಸ್ ಸ್ನೇಹಿತರೆ, ಇವತ್ತು ಆಗಸ್ಟ್ 11 ವಿಶ್ವದಾದ್ಯಂತ ನ್ಯಾಷನಲ್ ಸನ್ಸ್ ಅಂಡ್ ಡಾಟರ್ಸ್ ಡೇ, ಅಂದ್ರೆ ರಾಷ್ಟ್ರೀಯ ಗಂಡು ಮತ್ತು ಹೆಣ್ಣು ಮಕ್ಕಳ ದಿನವಾಗಿ ಆಚರಿಸಲಾಗುತ್ತೆ. ಜೀವನದಲ್ಲಿ ತಂದೆ ತಾಯಿಗಳಾಗಿ ನಮಗೆ ಸಿಗುವ ಅತ್ಯಮೂಲ್ಯ ಉಡುಗೊರೆ ಅಂತಂದ್ರೆ ನಮ್ಮ ಮಕ್ಕಳು. ಅವರು ಚಿಕ್ಕವರಾಗಲಿ, ಟೀನೇಜರ್ಸ್ ಆಗಿರಲಿ, ಅಥವಾ ದೊಡ್ಡವರಾಗಿ ಎಷ್ಟೇ ದೂರದಲ್ಲೇ ಇರಲಿ, ಅವರ ಒಂದು ಮುದ್ದು ನಗು ನಮ್ಮ ಇಡೀ ದಿನದ ಆಯಾಸವನ್ನು ಮರೆಸುತ್ತೆ ಅಲ್ವಾ? ಸೊ ಈ ವಿಶೇಷ ದಿನದ ಇತಿಹಾಸದ ಬಗ್ಗೆ ಮಾತನಾಡೋದಾದ್ರೆ, 1930ರ ದಶಕದಲ್ಲೇ ಅಮೆರಿಕದ ಮಿಸೌರಿ ಪ್ರಾಂತ್ಯದಲ್ಲಿ ಮಕ್ಕಳ ಪ್ರಾಮುಖ್ಯತೆಯನ್ನು ಗುರುತಿಸಲು ಈ ಕಲ್ಪನೆ ಮೂಡಿಬಂತು. ಸ್ನೇಹಿತರೆ, ತಂದೆ ತಾಯಿಗಳ ಜೀವನದಲ್ಲಿ ಮಕ್ಕಳು ಬೀರುವ ಧನಾತ್ಮಕ ಪ್ರಭಾವವನ್ನ ಕೊಂಡಾಡೋದಕ್ಕೆ ಮತ್ತು ಅವರ ಜೊತೆಗೆ ಗುಣಮಟ್ಟದ ಸಮಯವನ್ನ ಕಳೆಯೋದಕ್ಕೆ ಈ ದಿನ ಮೀಸಲಾಗಿದೆ. ಮಕ್ಕಳು ಅಂತಂದ್ರೆ ಬರೀ ಜವಾಬ್ದಾರಿಯಲ್ಲ, ಅದೊಂದು ಸುಂದರ ಅನುಭವ. ನಮ್ಮ ಬಿಡುವಿಲ್ಲದ ಬ್ಯುಸಿ ಲೈಫ್ನಲ್ಲಿ ಎಷ್ಟೋ ಬಾರಿ ಮಕ್ಕಳ ಜೊತೆ ನಗೋದಕ್ಕಾಗ್ಲಿ ಅಥವಾ ಮನಬಿಚ್ಚಿ ಮಾತಾಡೋದಕ್ಕೆ ನಮಗೆ ಟೈಮೇ ಸಿಗೋದೇ ಇಲ್ಲ. ಸೊ ಈ ದಿನ ನಮಗೆ ಜ್ಞಾಪಿಸುವುದು ಒಂದೇ ಒಂದು ವಿಷಯವನ್ನು, ಯಾವುದು ಗೊತ್ತಾ? ಅದೇ ಸಮಯ. ಈ ಸಮಯ ಅನ್ನೋದು ನಾವು ಮಕ್ಕಳಿಗೆ ನೀಡಬಹುದಾದಂತಹ ಅತ್ಯುತ್ತಮ ಗಿಫ್ಟ್ ಅಂತಾನೆ ಹೇಳಬಹುದು. ಎಸ್ ಸ್ನೇಹಿತರೆ, ಇವತ್ತು ನಿಮ್ಮ ಮಗ ಅಥವಾ ಮಗಳಿಗೆ ಒಂದು ಬಿಗ್ ಹಗ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಆಕಾಂಕ್ಷೆಗಳೇನು ಅಂತ ತಿಳಿಯೋದಕ್ಕೆ ಸ್ವಲ್ಪ ಸಮಯ ಮೀಸಲಿಡಿ. ಅವರ ಬಾಲ್ಯದ ಫೋಟೋಗಳು ಅಥವಾ ಹಳೆಯ ವಿಡಿಯೋಗಳನ್ನ ಒಟ್ಟಿಗೆ ಕೂತ್ಕೊಂಡು ನೋಡಿ ನಕ್ಕು ನಲಿದಾಡಿ ಅಂತಾನೆ ಹೇಳ್ತೀನಿ. ಹಾಗೆ ನಮ್ಮ ಜೀವನಕ್ಕೆ ಅವರು ಬಂದಿದ್ದಕ್ಕೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಹಾಗಾದ್ರೆ ಇನ್ಯಾಕೆ ತಡ ನಿಮ್ಮ ಮಕ್ಕಳ ಮುಖದಲ್ಲಿ ಒಂದು ಮುದ್ದಾದ ನಗು ತರಿಸುವ ಆ ಕೆಲಸವನ್ನು ಇವತ್ತೇ ಮಾಡಿರಿ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನೀವು ಮನೆಗಳಲ್ಲಿ, ಆಫೀಸ್ಗಳಲ್ಲಿ ಅಥವಾ ಬಸ್ನಲ್ಲಿ ಬರ್ತಾ ಇರುವಾಗ ನಿಮ್ಮ ಕಾಲ್ಗಳು ತಾನಾಗೆ ಥೈ ಥೈ ಥೈ ಅಂತ ಹೆಜ್ಜೆ ಹಾಕ್ತಾ ಇರುತ್ತೆ, ಅಥವಾ ಕಸ ಗೂಡಿಸುವಾಗ್ಲೂ ಹಿಪ್ ಹಾಪ್ ಸ್ಟೈಲ್ನಲ್ಲಿ ಪೊರ್ಕೆ ಹಿಡ್ಕೊಂಡು ಆಡ್ತಿರ್ತೀರಾ ಅಂತ ಕಾಣಿಸುತ್ತೆ. ಯಾಕೆ ಶ್ವೇತಾ ಹೀಗೆ ಹೇಳ್ತೀಯಾ ಅಂತ ನೀವು ಕೇಳ್ಬೋದು. ಎಸ್, ಯಾಕೆ ಅಂತಂದ್ರೆ ಇವತ್ತು ಅಸಲಿ ಮ್ಯಾಟರ್ ಇರೋದು ಇಲ್ಲಿ. ಇವತ್ತು ಹಿಪ್ ಹಾಪ್ ಸೆಲೆಬ್ರೇಷನ್ ಡೇ. ಹೌದು ಸ್ನೇಹಿತರೆ, ಈ ಹಿಪ್ ಹಾಪ್ ಅನ್ನೋ ಮ್ಯಾಟರ್ ಹುಟ್ಕೊಂಡಿದ್ದು ಎಲ್ಲಿ ಅಂತ ಗೊತ್ತಾ? ನಮ್ಮ ಶಿವಮೊಗ್ಗದ ಯಾವುದೋ ಒಂದು ಟೀ ಸ್ಟಾಲ್ ಹತ್ತಿರ ಅಲ್ಲ ಕಣ್ರಿ, ಅಮೆರಿಕದ ನ್ಯೂಯಾರ್ಕ್ ನ ಬ್ರಾಂಕ್ಸ್ ಅನ್ನೋ ಸಖತ್ ಡೇಂಜರಸ್ ಹಾಗೂ ಲೈವ್ಲಿ

ಎಂದು ಕುಂತಿದೆ. ಯಾರಾದ್ರೂ ನಿಮ್ಮನ್ನ ಬಂದು ಕೇಳಿದ್ರೆ ಗತ್ತಾಗಿ ಹೇಳಿ ಇಟ್ಸ್ ಹಿಪ್ ಹಾಪ್ ಸ್ಟೈಲ್ ಅಂತ. ಇವತ್ತಿನ ಈ ಸ್ಪೆಷಲ್ ಡೇಗಾಗಿ ನಿಮ್ಮ ನೆಚ್ಚಿನ ರೇಡಿಯೋದಲ್ಲಿ ಒಂದು ಪವರ್ಫುಲ್ ಹಿಪ್ ಹಾಪ್ ಸಾಂಗ್ ನ ಪ್ಲೇ ಮಾಡ್ತೀವಿ, ಕೇಳಿ ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ.

0: ಹಬ್ಬದೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮಹಾಲಕ್ಷ್ಮಿ ಸ್ವೀಟ್ಸ್.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 1 ಅಧ್ಯಾಯ 18 ಮುಂದುವರೆದುದು. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಲಜ್ಜೆಯೇ ನನ್ನ ರಕ್ಷಕ. ನಾನು ಕೊನೆಯ ಸಲ ಇಂಗ್ಲೆಂಡಿನಲ್ಲಿ ಬಹಿರಂಗ ಭಾಷಣ ಮಾಡಲು ಪ್ರಯತ್ನಿಸಿದುದು ಆ ದೇಶವನ್ನು ಬಿಟ್ಟು ಭಾರತಕ್ಕೆ ಹೊರಟಾಗ. ಆ ಪ್ರಯತ್ನವೂ ಸಹ ಹಾಸ್ಯಾಸ್ಪದವಾಗಿ ನನ್ನ ಅವಮಾನದಲ್ಲಿಯೇ ಕೊನೆಗೊಂಡಿತು. ನಾನು ಈ ಹಿಂದೆಯೇ ಹೇಳಿರುವ ಹಾಲ್ಬಾರ್ನ್ ಹೋಟೆಲಿಗೆ ನನ್ನ ಶಾಖಾಹಾರಿ ಮಿತ್ರರನ್ನು ಭೋಜನಕ್ಕೆ ಆಹ್ವಾನಿಸಿದ್ದೆ. ನಾನು ಹೀಗೆ ಯೋಚಿಸಿದೆ, ಶಾಖಾಹಾರಿ ಫಲಾಹಾರ ಮಂದಿರದಲ್ಲಂತೂ ಶಾಖಾಹಾರ ಭೋಜನ ದೊರಕಿಯೇ ದೊರಕುತ್ತದೆ, ಆದರೆ ಮಾಂಸಾಹಾರ ಭೋಜನ ಶಾಲೆಯಲ್ಲಿ ಸಹ ಏಕೆ ಶಾಖಾಹಾರದ ಊಟ ದೊರಕಬಾರದು? ಹಾಲ್ಬಾರ್ನ್ ಫಲಾಹಾರ ಮಂದಿರದ ವ್ಯವಸ್ಥಾಪಕರಿಗೆ ಶುದ್ಧ ಶಾಖಾಹಾರ ಭೋಜನವನ್ನೇ ಒದಗಿಸಬೇಕೆಂದು ಗೊತ್ತು ಮಾಡಿದ್ದೆ. ಶಾಖಾಹಾರಿಗಳು ಈ ಹೊಸ ಪ್ರಯೋಗವನ್ನು ಆನಂದದಿಂದ ಸ್ವಾಗತಿಸಿದರು. ಎಲ್ಲ ಊಟಗಳ ಏರ್ಪಾಡುಗಳು ಭೋಗ ಮತ್ತು ಸಂತೋಷಕೂಟಗಳೇ. ಆದರೆ ಪಾಶ್ಚಾತ್ಯರು ಅದನ್ನೇ ಒಂದು ಕಲೆಯನ್ನಾಗಿ ಬೆಳೆಸಿದ್ದಾರೆ. ಅವು ಸಂಭ್ರಮದಿಂದಲೂ ಅಟ್ಟಹಾಸದಿಂದಲೂ ಆಚರಿಸಲ್ಪಡುತ್ತವೆ, ಅಲ್ಲಿ ಭಾಷಣಗಳೂ ಆಗುತ್ತವೆ. ನಾನು ಮಿತ್ರರಿಗಾಗಿ ಏರ್ಪಡಿಸಿದ್ದ ಆ ಸಣ್ಣ ಭೋಜನ ಕೂಟದಲ್ಲಿಯೂ ಈ ಆಡಂಬರಗಳೆಲ್ಲ ಇದ್ದವು, ಭಾಷಣಗಳೂ ಆದವು. ಭಾಷಣ ಮಾಡಲು ನನ್ನ ಸರದಿ ಬಂದಾಗ ನಾನು ಎದ್ದು ನಿಂತುಕೊಂಡೆ. ನಾಲ್ಕಾರು ವಾಕ್ಯಗಳ ಒಂದು ಭಾಷಣವನ್ನು ನಾನು ಬಹಳ ಎಚ್ಚರಿಕೆಯಿಂದ ಯೋಚಿಸಿ ಸಿದ್ಧ ಮಾಡಿಟ್ಟುಕೊಂಡಿದ್ದೆ. ಆದರೆ ಮೊದಲನೆಯ ವಾಕ್ಯವನ್ನು ಉಚ್ಚರಿಸಿದ ಮೇಲೆ ಮುಂದಕ್ಕೆ ಮಾತು ಹೊರಡಲೇ ಇಲ್ಲ. ಕಾಮನ್ಸ್ ಸಭೆಯಲ್ಲಿ ಆಡಿಸನ್ನರು ಮಾಡಿದ ಪ್ರಥಮ ಭಾಷಣದ ಕಥೆಯನ್ನು ಕೇಳಿದ್ದೆ. ಆಡಿಸನ್ನರು ಭಾಷಣವನ್ನು ಪ್ರಾರಂಭಿಸಿ 3 ಸಲ ನನಗೆ ತೋರುವುದೇನೆಂದರೆ, ನನಗೆ ತೋರುವುದೇನೆಂದರೆ, ನನಗೆ ತೋರುವುದೇನೆಂದರೆ ಎಂದು ಹೇಳಿ ಮುಂದೆ ಮಾತು ಹೊರಡದೆ ನಿಲ್ಲಿಸಿಬಿಟ್ಟರು. ಇಂಗ್ಲಿಷ್ನಲ್ಲಿ ಕನ್ಸೀವ್ ಎಂಬ ಪದಕ್ಕೆ ತೋರು ಎಂದು, ಗರ್ಭಧಾರಣೆ ಮಾಡು ಎಂದು ಅರ್ಥವಾಗುತ್ತದೆ. ಆಗ ಒಬ್ಬ ವಿನೋದಗಾರ ಎದ್ದು ನಿಂತು, ಈ ಗೃಹಸ್ಥ 3 ಸಲ ಗರ್ಭಧಾರಣೆ ಮಾಡಿದ, ಆದರೆ ಏನನ್ನೂ ಹೆರಲಿಲ್ಲ ಎಂದು ಹೇಳಿದ. ಈ ಸಂಗತಿಯನ್ನೇ ಆಧಾರವಾಗಿಟ್ಟುಕೊಂಡು ನಾನು ಒಂದು ವಿನೋದವಾದ ಭಾಷಣವನ್ನು ಮಾಡಬೇಕೆಂದು ಯೋಚಿಸಿಕೊಂಡಿದ್ದೆ. ಆದುದರಿಂದ ನಾನು ನನ್ನ ಭಾಷಣವನ್ನು ಅದರಿಂದಲೇ ಪ್ರಾರಂಭಿಸಿದೆ. ಆದರೆ ನನ್ನ ಮಾತು ಅಲ್ಲಿಗೆ ನಿಂತಿತು. ನನ್ನ ಜ್ಞಾಪಕ ಶಕ್ತಿ ಪೂರ್ಣವಾಗಿ ಮರೆಯಾಯಿತು. ವಿನೋದದ ಭಾಷಣವನ್ನು ಮಾಡುವುದಕ್ಕೆ ಹೋಗಿ ನಾನೇ ಹಾಸ್ಯಕ್ಕೀಡಾದೆ. ನಾನು ಇದ್ದಕ್ಕಿದ್ದಂತೆ, ಮಿತ್ರರೇ, ನೀವು ನನ್ನ ಆಹ್ವಾನವನ್ನು ಅಂಗೀಕರಿಸಿ ಬಂದುದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ ಎಂದು ಹೇಳಿ ತೆಪ್ಪನೆ ಕುಳಿತು ಬಿಟ್ಟೆನು. ನಾನು ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆಯೇ ಈ ಮುಖಹೇಡಿತನ ದೂರವಾಯಿತು. ಆದರೂ ನಾನು ಅದನ್ನು ಪೂರ್ಣವಾಗಿ ಜಯಿಸಲಿಲ್ಲ. ಆಶುಭಾಷಣ ಮಾಡುವುದು ನನ್ನಿಂದ ಸಾಧ್ಯವೇ ಇರಲಿಲ್ಲ. ಅಪರಿಚಿತರ ಎದುರಿಗೆ ಭಾಷಣ ಮಾಡಲು ನಾನು ಹಿಂದೆಗೆಯುತ್ತಿದ್ದೆ. ಸಾಧ್ಯವಾದೆಡೆಗಳಲ್ಲೆಲ್ಲ ಭಾಷಣ ಮಾಡುವುದಕ್ಕೆ ತಪ್ಪಿಸಿಕೊಳ್ಳುತ್ತಿದ್ದೆ. ಇಂದೂ ಸಹ ಸ್ನೇಹಿತರೊಂದಿಗೆ ಸುಮ್ಮನೆ ಮಾತುಕತೆಯಾಡುತ್ತಾ ಕಾಲ ಕಳೆಯಲು ನನಗೆ ಇಷ್ಟವಿಲ್ಲ. ಹಾಗೆ ಮಾಡಲು ನನ್ನಿಂದ ಸಾಧ್ಯವೇ ಇಲ್ಲ. ಆಗಾಗ್ಗೆ ನನ್ನನ್ನು ಅಪಹಾಸ್ಯಕ್ಕೆ ಈಡು ಮಾಡುವುದರ ಹೊರತು ನನ್ನ ಈ ಸ್ವಾಭಾವಿಕ ಲಜ್ಜೆಯಿಂದ ನನಗೆ ಮತ್ತಾವ ಹಾನಿಯೂ ಆಗಲಿಲ್ಲವೆಂದು ಹೇಳಬೇಕು. ಅದರಿಂದ ನನಗೆ ಬಹಳ ಲಾಭವೇ ಆಗಿದೆ. ಮಾತನಾಡುವುದರಲ್ಲಿ ನನ್ನ ಸಂಕೋಚ ಪ್ರವೃತ್ತಿ ಪ್ರಾರಂಭದಲ್ಲಿ ನನಗೆ ಸ್ವಲ್ಪ ದುಃಖವನ್ನು ಉಂಟು ಮಾಡಿದರೂ ಈಗ ಅದೇ ಸಂತೋಷವಾಗಿದೆ. ಅದರ ಅತ್ಯಂತ ದೊಡ್ಡ ಲಾಭ ಅದು ನನಗೆ ಮಾತಿನಲ್ಲಿ ಮಿತಿಯನ್ನು ಕಲಿಸಿರುವುದು. ನನ್ನ ವಿಚಾರಗಳನ್ನು ಹತೋಟಿಯಲ್ಲಿಡುವ ಅಭ್ಯಾಸ ನನಗೆ ಸ್ವಾಭಾವಿಕವಾಗಿಯೇ ಉಂಟಾಗಿದೆ. ನಾನು ಚೆನ್ನಾಗಿ ಆಲೋಚನೆ ಮಾಡದೆ ಒಂದು ಮಾತನ್ನು ಆಡಲಿಲ್ಲ ಬರೆಯಲಿಲ್ಲ ಎಂಬ ಪ್ರಶಸ್ತಿ ಪತ್ರವನ್ನು ನನಗೆ ನಾನೇ ಈಗ ಕೊಟ್ಟುಕೊಳ್ಳಬಲ್ಲೆ. ನಾನು ಹೇಳಿದುದು ಬರೆದುದು ಇದಾವುದಕ್ಕಾಗಿಯೂ ನಾನು ಪಶ್ಚಾತ್ತಾಪ ಪಡಬೇಕಾದ ಕಾರಣ ಎಂದೂ ಉಂಟಾದುದು ನನಗೆ ಜ್ಞಾಪಕವಿಲ್ಲ. ಇದರಿಂದ ನನಗೆ ಅನೇಕ ಅನಿಷ್ಟಗಳು ತಪ್ಪಿದುವಲ್ಲದೆ ಕಾಲವೂ ಉಳಿಯಿತು. ಸತ್ಯದ ಆರಾಧಕ ಮೌನವನ್ನು ಅವಲಂಬಿಸುವುದು ಅವಶ್ಯಕವೆಂಬುದು ನನ್ನ ಅನುಭವ. ತಿಳಿದೋ ತಿಳಿಯದೆಯೋ ಅತಿಶಯೋಕ್ತಿ ಸತ್ಯವನ್ನು ಮುಚ್ಚಿಡುವುದು ಬದಲಾಯಿಸುವುದು ಮನುಷ್ಯನ ಸ್ವಭಾವ. ಇದನ್ನು ಜಯಿಸಬೇಕಾದರೆ ಮೌನ ಅವಶ್ಯಕ. ಮಿತ ಭಾಷೆಯು ಯಾವಾಗಲೂ ತನ್ನ ಮಾತಿನಲ್ಲಿ ಎಚ್ಚರಿಕೆಯುಳ್ಳವನಾಗಿರುತ್ತಾನೆ. ಅವನು ತನ್ನ ಪ್ರತಿಯೊಂದು ಮಾತನ್ನೂ ತೂಕ ಮಾಡಿ ಆಡುತ್ತಾನೆ. ಮಾತನಾಡಲು ಜನರು ತುಂಬಾ ಉತ್ಸುಕರಾಗಿರುವುದು ನಮ್ಮ ಕಣ್ಣಿಗೆ ಬೀಳುತ್ತಿದೆ. ಯಾವ ಸಭೆಯ ಅಧ್ಯಕ್ಷರನ್ನೂ ಮಾತನಾಡಲು ನಮಗೆ ಸ್ವಲ್ಪ ಅವಕಾಶ ಕೊಡಿ ಎಂದು ಪೀಡಿಸುವ ಚೀಟಿಗಳು ಮುತ್ತುತ್ತವೆ. ಹಾಗೆ ಅವಕಾಶ ಸಿಕ್ಕಿದ ಕೂಡಲೇ ಭಾಷಣಕಾರ ತನಗೆ ದೊರೆತ ಕಾಲವನ್ನು ಮೀರಿ ಇನ್ನಷ್ಟು ಕಾಲವನ್ನು ಬೇಡುತ್ತಾನೆ. ಅಪ್ಪಣೆಯೇ ಇಲ್ಲದೆ ಮಾತುಗಳನ್ನು ಮುಂದುವರಿಸುತ್ತಲೇ ಇರುತ್ತಾನೆ. ಭಾಷಣಗಳಿಂದೆಲ್ಲ ಯಾರಿಗೂ ಏನೂ ಪ್ರಯೋಜನವಿಲ್ಲ. ಇದು ಸುಮ್ಮನೆ ಕಾಲಹರಣ. ನಿಜವಾಗಿ ನನ್ನ ಲಜ್ಜೆ ನನ್ನ ಗುರಾಣಿಯಾಗಿ ನನ್ನನ್ನು ರಕ್ಷಿಸಿದೆ. ಅದರಿಂದ ನನ್ನ ವಿಚಾರಗಳು ಪರಿಪಕ್ವವಾಗಿ ನನ್ನ ಸತ್ಯದ ಆರಾಧನೆಗೆ ಸಹಾಯವಾಗಿದೆ. ಇಲ್ಲಿಗೆ ಭಾಗ 1 ಅಧ್ಯಾಯ 18 ಮುಕ್ತಾಯವಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿರಸಿಯ ಅಕ್ಕನ ಬಳಗದ ಸದಸ್ಯರಾದಂತಹ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಚನ ಸಾಹಿತ್ಯದಲ್ಲಿ ನಿರಾಕಾರದಿಂದ ಸಹಕಾರ, ಸಹಕಾರದಿಂದ ನಿರಾಕಾರ ಈ ತತ್ವದ ಕುರಿತಾಗಿ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ವಚನ ಸಾಹಿತ್ಯದಲ್ಲಿ ನಮ್ಮ ಶಿವಶರಣರು ಹೇಳಿರುವಂತಹ ನಿರಾಕಾರದಿಂದ ಸಹಕಾರ, ಹಾಗೆ ಸಹಕಾರದಿಂದ ನಿರಾಕಾರ ಇವೆಲ್ಲ ಗುಣಗಳ ಕುರಿತಾಗಿ ಏನೆಲ್ಲ ಹೇಳಿದರೆ ನಮ್ಮ ಶಿವಶರಣರು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ?
7: ಶ್ರೀ ಗುರು ಬಸವ ಲಿಂಗಾಯ ನಮಃ. ಈ ದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಿರಾಕಾರ ಸಾಕಾರ, ಸಾಕಾರದಿಂದ ನಿರಾಕಾರ, ಏನಿದು ಈ ಶಬ್ದಗಳನ್ನು ಕೇಳಿದಾಗ ಒಂದು ತರದಲ್ಲಿ ಗಲಿಬಿಲಿ ಅನ್ನಿಸುವುದು ಸಹಜ. ಅದಕ್ಕಾಗಿ ನಾನು ಇಲ್ಲಿ ಮೊದಲೇ ಒಂದೆರಡು ಉದಾಹರಣೆಗಳನ್ನು ಹೇಳಬಯಸುತ್ತೇನೆ. ಏನು ನಾನು ತೆಗೆದುಕೊಂಡಿರುವಂತಹ ವಿಷಯ? ನಿರಾಕಾರ ಸಾಕಾರ, ಸಾಕಾರ ನಿರಾಕಾರ. ಹಾಗಾದ್ರೆ ಸಾಕಾರದ ವಿಚಾರಗಳು ಮತ್ತು ನಿರಾಕಾರದ ವಿಚಾರಗಳು ಒಂದಕ್ಕೊಂದು ಎಷ್ಟು ಹತ್ತಿರ ಇದ್ದಾವೆ ಉದಾಹರಣೆಗಳು ಅಂತ ನೋಡೋದಾದ್ರೆ, ನಮ್ಮ ಕಣ್ಣಿಗೆ ಕಾಣುವುದಕ್ಕೆ ಸಾಕಾರ ಎನ್ನುತ್ತೇವೆ, ಅದೇ ಕಾಣದೇ ಇರುವಂತದ್ದಕ್ಕೆ ನಿರಾಕಾರ ಅಂತ ನಮ್ಮ ಎಲ್ಲರ ವಿಚಾರ. ಹಾಗಾದ್ರೆ ಸಾಕಾರ ಇರುವುದು ಯಾವುದು? ಗಡಿಯಾರ ನಮಗೆ ಸಮಯವನ್ನು ತೋರಿಸ್ತದೆ, ಅದೇ ಸಮಯವನ್ನು ತೋರಿಸುವಂತಹ ಸಮಯವೇ ನಿರಾಕಾರ. ಹಾಗೆ ನಮ್ಮ ಮೂಗು ನಮ್ಮೆಲ್ಲರ ಕಣ್ಣಿಗೆ ಕಾಣಿಸುತ್ತದೆ. ಅದರ ಕೆಲಸ ಏನು? ವಾಸನೆಯನ್ನು ಗ್ರಹಿಸುವುದು. ವಾಸನೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಅದೇ ನಿರಾಕಾರ. ಪುಸ್ತಕ ಮತ್ತು ಗುರುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತಾರೆ, ಅದೇ ಜ್ಞಾನ. ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅತಿ ಅವಶ್ಯವಾಗಿರುವಂತಹದ್ದು, ಅದೇ ನಿರಾಕಾರ. ಹಾಗೆಯೇ ಕಣ್ಣು ಇಲ್ಲದೆ ಇದ್ರೆ ಜೀವನವೇ ಇಲ್ಲ. ಆದರೆ ಕಣ್ಣು ಕಾಣಬೇಕು ಅಂದ್ರೂ ಸಹಿತ ಯಾವುದರ ಸಹಾಯ ಬೇಕು? ಬೆಳಕಿನ ಸಹಾಯ ಬೇಕು. ಬೆಳಕಿಗೆ ಕಣ್ಣಿನ ಸಹಾಯ ಬೇಕು, ಕಣ್ಣಿಗೆ ಬೆಳಕಿನ ಸಹಾಯ ಬೇಕು. ಹಾಗೆಯೇ ಬೆಳಕು ನಿರಾಕಾರ, ಕಣ್ಣು ಸಾಕಾರ. ಹಾಗೆ ಮುಂದುವರೆದು ಮಂಜುಗಡ್ಡೆ ಕಣ್ಣಿಗೆ ಕಾಣಿಸುತ್ತೆ, ಅದರ ಬಣ್ಣ ಕಾಣಿಸ್ಬೋದು, ಆದರೆ ಅದೇ ನೀರು, ಅದಕ್ಕೆ ಯಾವ ಬಣ್ಣನೂ ಇಲ್ಲ, ಅದು ನಿರಾಕಾರ. ಹಾಗಂತ ನಮಗೆ ಗೋಚರ ಆಗೋದಿಲ್ವೇ? ಗೋಚರವಾಗ್ತದೆ ಯಾವ್ದಾರ ಒಂದು ಪಾತ್ರೆಯಲ್ಲಿ ತಗೊಂಡಾಗ. ಹಾಗೆಯೇ ನಮ್ಮ ನಾಲಿಗೆ ನಮಗೆ ಕಾಣಿಸುತ್ತೆ ತಾನೆ, ಆದರೆ ಅದಕ್ಕೇನಾದರೂ ರುಚಿ ಇದೆಯಾ ನಾಲಿಗೆಯಲ್ಲಿ? ಆದರೆ ಏನಾದರೂ ನಾವು ಪ್ರಸಾದವನ್ನು ಬಾಯಿಯೊಳಗಿಟ್ಟಾಗ ಅದರ ರುಚಿಯನ್ನು ತಿಳಿಸುವಂತಹ ಶಕ್ತಿ, ಆ ಶಕ್ತಿಯೇ ನಿರಾಕಾರವಾಗಿರುವಂಥದ್ದು. ಆ ಶಕ್ತಿಯನ್ನು ಪಡೆದುಕೊಂಡಿರುವಂಥದ್ದು ನಾಲಿಗೆ. ಹೀಗೆ ನಮಗೆ ಇನ್ನೂ ಅನೇಕ ಸಾಕಾರವಾಗಿರುವಂತಹವು ನಮ್ಮ ಕಣ್ಣಿಗೆ ಗೋಚರ ಆಗ್ತವೆ, ಅವುಗಳನ್ನು ನೋಡುವ ದೃಷ್ಟಿ ನಮಗೆ ಬೇಕು. ಹಾಗೆ ಲಿಂಗ ಇದು ಒಂದು ಸಾಕಾರ, ಇದು ನಮ್ಮ ಅಂತರಂಗದ ಸಾಧನೆಗೆ ಅವಶ್ಯ ಎನ್ನುವುದನ್ನು ಏಕೆ ಅಂತ ನೋಡುತ್ತಾ ಹೋಗೋಣ. ಬ್ರಹ್ಮಾಂಡವು ನೋಡಲು ಹೇಗಿದೆ? ಗೋಲಾಕಾರದಲ್ಲಿದೆಯಲ್ಲವೇ? ಹಾಗೆಯೇ ನಮ್ಮ ಇಷ್ಟಲಿಂಗವೂ ಸಹ ಬ್ರಹ್ಮಾಂಡದ ಸ್ವರೂಪದಂತೆ ಇದೆ. ಇದಕ್ಕಾಗಿ ಷಣ್ಮುಖ ಶಿವಯೋಗಿಗಳ ಒಂದು ವಚನ. ನಾವು ಇಲ್ಲಿ ಇಷ್ಟಲಿಂಗದ ವಿಚಾರದ ಬಗ್ಗೆ ನೋಡೋಣ. ಅವರನ್ನು ಹೇಗೆ ವರ್ಣಿಸಿದ್ದಾರೆ? ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ ಅಖಂಡೇಶ್ವರ. ಏನು? ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನ ಕುರುಹು ತೋರಿದ, ಆ ಕುರುಹಿನ ಮಧ್ಯದಲ್ಲಿ ಅರುಹಿನ ಕಳೆಯ ತೋರಿದ ಅಖಂಡೇಶ್ವರ. ಕರಸ್ಥಲದಲ್ಲಿ ಸಾಕಾರವಾಗಿರುವ ಇಷ್ಟಲಿಂಗ ಇಟ್ಟುಕೊಂಡು ಸಾಕಾರ ಲಿಂಗದ ಕುರುಹಿನ ಮಧ್ಯದಲ್ಲಿ ಏನಿದೆ ಅರುಹಿನ ಕಳೆ. ಆ ಅರುಹಿನ ಕಳೆ ತೋರುವುದು, ಗೋಚರವಾಗುವುದು ಅದು ಹೇಗೆ? ಧ್ಯಾನದಿಂದ, ದೃಷ್ಟಿಯೋಗದಿಂದ ಅಥವಾ ತ್ರಾಟಕ ಯೋಗದಿಂದ ಸಾಧನೆ ಮಾಡಿದಾಗ ಶಕ್ತಿ ಸ್ವರೂಪವಾದ ಚೈತನ್ಯ ಹೊರಹೊಮ್ಮುವುದು. ಎಲ್ಲಿ? ಕುರುಹಿನ ಮಧ್ಯದಲ್ಲಿ, ಮಧ್ಯದ ಲಿಂಗದಲ್ಲಿ ಜ್ಯೋತಿ ಸ್ವರೂಪವಾಗಿದೆ ಎಂದು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೀಗೆ ತಿಳಿಸಿದ್ದಾರೆ. ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
6: ಶಿರಸಿಯ ಅಕ್ಕನ ಬಳಗದ ಸದಸ್ಯರಾದಂಥ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮ ಅವರು ವಚನ ಸಾಹಿತ್ಯ ನಿರಾಕಾರ ಮತ್ತು ಸಹಕಾರದಿಂದ ಹೇಗೆಲ್ಲ ಕೂಡಿದೆ, ವಚನಗಳು ಕೆಲವೊಂದು ಕಣ್ಣಿಗೆ ಕಾಣುವಂತಹ ವಿಚಾರವನ್ನು ಹೇಳಿದ್ರೆ ಇನ್ನು ಕೆಲವೊಂದು ವಿಚಾರಗಳು ಕಣ್ಣಿಗೆ ಕಾಣದಿದ್ರೂ ಕೂಡ ಅದರ ಅನುಭವ ನಮ್ಗಾಗುತ್ತೆ ಅಂತ ವಿಚಾರವನ್ನೇ ಇಟ್ಕೊಂಡು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಜೊತೆಗೆ ಬಸವಣ್ಣನವರು ಹೇಳಿದಂತಹ ಒಂದು ವಿಚಾರವನ್ನ, ಒಂದು ವಚನವನ್ನ ಸಹ ಹೇಳಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಅಂತರಂಗದ ವಿಕಾಸವಾಗುವಂತಹ ಇನ್ನೊಂದು ಶರಣೆ ಮುಕ್ತಾಯಕ್ಕನವರ ವಚನವು ಹೀಗಿದೆ, ನೋಡೋಣ. ಅಲರೊಳಗಿದ ಪರಿಮಳದಂತೆ, ಪತಂಗದೊಳಗಿದ ಅನಲನಂತೆ, ಶಶಿಯೊಳಗಿದ ಷೋಡಶ ಕಳೆಯಂತೆ, ಉಲುಹಡಗಿದ ವಾಯುವಿನಂತೆ, ಸಿಡಿಲೊಳಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ. ಈ ವಚನ ಓದಿದ್ರ ಸಾಧಾರಣಕ್ಕೆ ನಮ್ಗೆ ಇದ್ರೊಳಗಿನ ಯಾವ ವಿಚಾರನೂ ಲಘೂನ ತಿಳಿಯೋದು ಕಷ್ಟ ಇದೆ ನೋಡ್ರಿ. ಅವರೆಲ್ಲ ಏನು ಓದ್ದವರಲ್ಲ, ಬರೆದವರಲ್ಲ ಹೆಚ್ಚಿಗೆ, ಆದ್ರ ಎಂತೆಂಥ ವಿಚಾರಗಳನ್ನು ಹೆಂಗ ಅರಿವು ನಮಗೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಅಷ್ಟು ಇದರೊಳಗೆ ಅವರು ವಚನಗಳನ್ನು ನಮಗೆ ಕೊಟ್ಟಾರು. ಆದರೆ ಅವನ್ನ ಅರ್ಥ ಮಾಡ್ಕೊಂಡಾಗ ಅತಿ ಸುಲಭನೂ ಅದಾವ. ಅಲರ ಎಂದರೆ ಅರಳುವ ಹೂವು. ನೋಡ್ರಿ, ನಮಗೇನಾರು ಗೊತ್ತಾ? ಸಾಧಾರಣಕ್ಕೆ ಗೊತ್ತಿಲ್ಲ. ಅದನ್ನು ವಿಚಾರ ಮಾಡ್ತಾ ಇದ್ದಾಗ ಅರ್ಥ ಆಗತ್ತೆ. ಅಲರ ಅರಳುವ ಹೂವು ಅನ್ನುವ ವಿಚಾರವನ್ನು ಬರೆದಿದ್ದಾರೆ ವಚನದೊಳಗೆ ಅನ್ನೋದು. ಅರಳುವಾಗ ಹೂವು ಏನು ಮಾಡತ್ತೆ? ಪರಿಮಳವನ್ನು ಸೂಸತ್ತೆ. ಅದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥ ವಿಚಾರ. ಹಾಗೆ ಸಿಡಿಲಿನಿಂದ ನೋಡಲಿಕ್ಕೆ ಆಗಲಾರದಂತಹ ಪ್ರಕಾಶ, ಅಂತಹ ಎಲ್ಲ ವಿಚಾರಗಳು ಶರಣರ ಅಂತರಂಗದ ಜ್ಯೋತಿಯನ್ನು, ಭಗವಂತನನ್ನು ದೇವರು ಎಂದು ಹೇಳಿದ ಹಾಗೆ ಪ್ರಪಂಚದ ಎಲ್ಲ ಧರ್ಮಗಳು, ಧರ್ಮ ಗ್ರಂಥಗಳು ದೇವರ ಬಗ್ಗೆ ಹೇಳುವಾಗ ದೇವರು ಬೆಳಕಿನ ರೂಪದಲ್ಲಿದ್ದಾನೆ, ಜ್ಯೋತಿ ಸ್ವರೂಪವಾಗಿದ್ದಾನೆಂದು ಹೇಳುತ್ತಾರೆ. ಹಾಗೆ ಮುಂದುವರೆದು ಬಸವಣ್ಣನವರು ಲಿಂಗಾಯತ ಧರ್ಮಕ್ಕೆ ಅತಿ ಸರಳ ಮಾರ್ಗ ಸಾಕಾರ ರೂಪದ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ನಿರಾಕಾರ ದೇವನನ್ನು ಮನಸ್ಸಿನಲ್ಲಿ, ಭಾವನೆಯಲ್ಲಿ, ಬುದ್ಧಿಯಲ್ಲಿ ಗ್ರಹಿಸಿಕೊಳ್ಳಲು ಇಷ್ಟಲಿಂಗವು ಸಹಕಾರಿಯಾಗಿದೆ ಎಂದು ಹೇಳಿದರು. ಅದು ಹೇಗೆ ಅಂತ ನಾವು ವಿಚಾರ ಮಾಡಿದಾಗ, ನಮ್ಮ ಕರಸ್ಥಳದ ಮಧ್ಯದಲ್ಲಿ ಬ್ರಹ್ಮಾಂಡವೇ ಬಂದು ಕುಳಿತುಕೊಂಡು ಪೂಜೆ ಮಾಡಿಸಿಕೊಳ್ಳುತ್ತಿದೆ ಮತ್ತು ಅಲ್ಲದೆ ಮುಂದುವರಿದು ನಾನು ಪರಮಾತ್ಮನ ಚಿದಂಶ ರೂಪ, ಅಂಗದ ರೂಪದ ಜೀವಾತ್ಮನಾಗಿ ಲಿಂಗದ ಒಳಗೆ ಇದ್ದು ಸ್ವಯಂ ಪೂಜೆ ಮಾಡಿಕೊಳ್ಳುತ್ತಿದ್ದೇನೆ ಎನ್ನುವ ಭಾವನೆಯಲ್ಲಿ ದೇಹದಲ್ಲಿರುವ 9 ಲಿಂಗಗಳು, 9 ಚಕ್ರಗಳನ್ನು ಧ್ಯಾನದ ಮುಖಾಂತರ ತಲುಪಿ ಜ್ಞಾನದ ಅರಿವಿನ ಕಣ್ಣಾದ 3ನೆಯ ಕಣ್ಣು ತೆರೆದು ಜೀವಾತ್ಮನ ವಾಸಸ್ಥಾನದಲ್ಲಿ ಅಮೃತ ಸವಿಯಲು ಇಷ್ಟಲಿಂಗ ಪೂಜೆ, ಶಿವಯೋಗ, ತ್ರಾಟಕಯೋಗ ಮಾಡಿ ನಾನು ಅನ್ನುವುದೂ ಇಲ್ಲದೆ ನೀನಾಗಬೇಕೆಂದು, ಅಂದರೆ ಭಗವಂತನ ಸ್ವರೂಪವಾಗಬೇಕೆಂದು ಅಣ್ಣ ಬಸವಣ್ಣನವರು ಸಾಕಾರವಾದ ಲಿಂಗದಿಂದ ನಿರಾಕಾರ ಭಗವಂತನ ದೇವರ ಸ್ವರೂಪವನ್ನು ನಮಗೆ ಅರುಹಿದ್ದಾರೆ. ಆದರೆ ನಮಗೆ ಒಂದು ಸಂಶಯ ಇಲ್ಲಿ ಬರುತ್ತದೆ. ಸಾಕಾರವಾದ ಲಿಂಗದಿಂದ ನಿರಾಕಾರಕ್ಕೆ ಏರಲು ಹೇಗೆ ಸಾಧ್ಯ? ನಮ್ಮ ಕಣ್ಣಿಗೆ ಕಾಣುವ ಲಿಂಗು ಕಲ್ಲಿನಂತೆ ಕಾಣುತ್ತದೆ. ಆದರೆ ಅದನ್ನು ವೈಜ್ಞಾನಿಕವಾಗಿ ಸಂಶೋಧಿಸಿ ಮಾಡಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇಷ್ಟಲಿಂಗ ನೋಡಲು ಹೇಗಿದೆ ಎಂದು ಮೊದಲಿಗೆ ತಿಳಿದೆವು. ತಯಾರಿಸುವಾಗ ಒಳಗೆ ಮತ್ತು ಹೊರಮೈಗೆ ಉಪಯೋಗಿಸುವ ವಸ್ತುಗಳು ಯಾವುವು? ಅವು ಚೈತನ್ಯವನ್ನು, ಬೆಳಕನ್ನು ಹೇಗೆ ಹೊರಸೂಸುತ್ತವೆ? ಅದಕ್ಕಾಗಿ ಅತಿ ಲಕ್ಷ್ಯದಿಂದ ತಿಳಿಯೋಣ. ಲಿಂಗದ ಒಳಗಡೆ ಚಂದ್ರಕಾಂತ ಶಿಲಾರತ್ನ. ಏನು ಚಂದ್ರಕಾಂತ ಶಿಲಾರತ್ನ? ಇದರಲ್ಲಿ ಏನಿದೆ ಅಂತಹದ್ದು ಅಂತ ನೋಡಿದರೆ ಅಯಸ್ಕಾಂತ ಶಕ್ತಿ ಅಡಗಿದೆ. ಅಲ್ಲದೆ ವಾತ ಪಿತ್ತ ಕಫ ಶಮನಗೊಳಿಸುವ ಗುಣವನ್ನು ಸಹಿತ ಇದು ಹೊಂದಿದೆ. ಹಾಗೆ ಅರಗು, ರಾಳ, ಇಂಗಳಿಕ ಇವೆಲ್ಲವೂ ಸಹಿತ ವೈಜ್ಞಾನಿಕವಾಗಿಯೇ ಇವೆ. ಯಾಕೆಂದರೆ ಇವು ಕೂಡ ರಕ್ತಪಿತ್ತ ಮೂಲವ್ಯಾಧಿ ಹಾಗೂ ಸರ್ವರೋಗ ಚಿಕಿತ್ಸಾ ಗುಣವನ್ನು ಸಹ ಹೊಂದಿವೆ. ಇನ್ನು ಶಿಲಾರಸ, ಇದು ಕೂಡ ಒಂದು ಗಿಡದ ಅಂಟು. ರೋಮಾ ಮಸ್ತಕಿ, ಇದು ಸಹಿತ ಒಂದು ಗಿಡದ ಅಂಟು. ಇದು ಕೂಡ ಚರ್ಮ ರೋಗ ಮತ್ತು ಪಿತ್ತಕಫ ಚಿಕಿತ್ಸಾ ಗುಣವನ್ನ ಹೊಂದಿದೆ. ಹಾಗೆ ಇವಲ್ಲದೆ ಲಿಂಗದ ಹೊರಮೈಗೆ ಅಂಜನಗಳು, ಯಾಕಂದ್ರೆ ಅದು ಕಾಂತಿಯುಕ್ತವಾಗಿ ಕಾಣಬೇಕಂದ್ರೆ ಅಂಜನಗಳು ಬೇಕೇ ಬೇಕು. ಯಾವ ಅಂಜನಗಳು? ಸಾವಿರಾಂಜನ, ಸ್ತ್ರೋತ್ತಾಂಜನ, ನೀಲಾಂಜನ, ಪುಷ್ಪಾಂಜನ, ರಸಾಂಜನ. ಅಲ್ಲದೆ ಗೇರು ಎಣ್ಣೆ ತುಪ್ಪದ ಕಾಡಿಗೆ ಬಳಸಿ ವೈಜ್ಞಾನಿಕವಾಗಿ ಅದನ್ನು ತಯಾರು ಮಾಡಿ ನಮಗೆಲ್ಲ ಕೊಟ್ಟಿದ್ದಾರೆ. ಹೇಗೆ ಕಂಡುಹಿಡಿದರು ಎಂದು ನಾವು ಒಂದು ಕ್ಷಣ ಇಲ್ಲಿ ಆಲೋಚನೆ ಮಾಡಲೇಬೇಕು.
3: ನಮ್ಮ ಶಿವಶರಣರೆಲ್ಲರೂ ಕೂಡ ಅಂತರಂಗದ ವಿಕಾಸಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ನೀಡಿದ್ರು ಎಂಬುದನ್ನ ವಚನ ಸಾಹಿತ್ಯದ ಮೂಲಕ ತಿಳಿಸ್ಕೊಡ್ತಾ ಇರುವಂತಹ ಸಿರ್ಸಿಯವರೇ ಆದಂತಹ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮಾ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಂದ್ರೆ ಮುಕ್ತಾಯಕ್ಕ ಇರ್ಬೋದು, ಬಸವಣ್ಣ ಇರ್ಬೋದು, ಅಕ್ಕ ಮಹಾದೇವಿ ಇವರೆಲ್ಲರೂ ಕೂಡ ಅಂತರಂಗದಿಂದ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡ್ತಾ ಇದ್ರು ಪ್ರತಿಯೊಂದು ವಿಚಾರವನ್ನು ಎಂಬುದನ್ನ ವಚನಗಳ ಮೂಲಕ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸಿರ್ಸಿಯವರೇ ಆದಂತಹ ಹಾಗೆ ಅಕ್ಕನ ಬಳಗದ ಸದಸ್ಯರಾದ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮ ಅವರು ವಚನ ಸಾಹಿತ್ಯದಲ್ಲಿ ನಿರಾಕಾರ ಮತ್ತು ಸಹಕಾರ ಹೇಗೆಲ್ಲ ಇರುತ್ತೆ, ಹಾಗೆ ನಮ್ಮ ಶಿವಶರಣರು ಅಂತರಂಗ ವಿಕಾಸಕ್ಕೆ ಹೇಗೆ ಪ್ರಾಮುಖ್ಯತೆಯನ್ನ ನೀಡಿದ್ರು, ಈ ಎಲ್ಲ ವಿಚಾರವನ್ನ ಹೇಳಿದ್ರು. ಅದರಲ್ಲಿಯೂ ಮುಕ್ತಾಯಕ್ಕವರ ಒಂದು ವಚನ, ಹಾಗೆ ಬಸವಣ್ಣನವರ ವಚನಗಳಲ್ಲಿ ಅಡಗಿರುವಂತಹ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
1: ಅಂತಹ ವೈಜ್ಞಾನಿಕ ವಿಚಾರಗಳನ್ನ ಅವರಿಗೆಲ್ಲ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ನಾವು ವಿಚಾರ ಮಾಡಿದಾಗ ನಾವೆಲ್ಲ ಇನ್ನು ದಡ್ಡ್ರಿದ್ದೇವೇನೋ ಅಂತ ವಿಚಾರ ಮಾಡಬೇಕು. ಯಾಕಂದ್ರ ಇವರೆಲ್ಲ ಈ ಲಿಂಗದ ಸಹಾಯದಿಂದ ನಮ್ಮ ಅಂತರಂಗದಲ್ಲಿ ಜ್ಞಾನದ ಬೆಳಕನ್ನು ಮೂಡಿಸಿಕೊಳ್ಳಬೇಕು. ದೇವನೊಬ್ಬನೇ ನಾಮ ಹಲವು ಎಂದು ಜಗತ್ತಿನ ಎಲ್ಲರಿಗೂ ಗೊತ್ತಿದ್ದರೂ ಸಹ ಈ ಜಗತ್ತಿನ ಮನುಜರು ಹೇಗೆ ಯಾವ ದೇವರ ಹಿಂದೆ ಹೋಗುತ್ತಾರೆ, ಪೂಜೆ ಮಾಡಿ ನಾವು ಪಡೆಯುವ ಮುಕ್ತಿಯಿಂದ ಎಲ್ಲಿಗೆ ಹೋಗಲು ಬೆಳೆದಾಡುತ್ತೇವೆ ಎನ್ನುವುದನ್ನು ಸಿದ್ದರಾಮೇಶ್ವರರ ಈ ವಚನದಲ್ಲಿ ನೋಡೋಣ. ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ, ಕೈಲಾಸವೆಂಬುದು ಭೂಮಿಯೊಳಗಿರುವ ಹಾಳು ಬೆಟ್ಟ. ಅಲ್ಲಿರುವ ಮುನಿಗಳೆಲ್ಲರೂ ಜೀವಗಳ್ಳರು, ಅಲ್ಲಿರ್ದ ಚಂದ್ರಶೇಖರನು ಬಹು ಹೆಡ್ಡ, ಇದರಾಡಂಬರ ಎನಗೇಕಯ್ಯ ಎಂಬ ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವ ತಿಳಿದು ನಿಮ್ಮ ಪಾದ ಪದ್ಮದೊಳು ಬಯಲಾದ ಪದವೇ ಕೈಲಾಸವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಇದಕ್ಕೆ ಇನ್ನೂ ಒಂದು ಸೂಕ್ತವಾಗಿರುವಂತಹ ವಚನ, ನೀರ ಕಂಡಲ್ಲಿ ಮುಳುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಬಲ್ಲವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ನೋಡ್ರಿ, ಎರಡು ವಚನಗಳನ್ನು ನಾವಿಲ್ಲಿ ನೋಡಿದ್ವಿ. ದೇವರು ನಾವು ತಿಳಿದಿರುವುದು ಯಾವುದು, ನಾವು ಪೂಜಿಸುವ ದೈವ ನಮ್ಮ ಕಲ್ಪನೆ ನಮ್ಮಂತೆ ಇರುವ ಅಂದರೆ ಮನುಜ ರೂಪದ ದೇವರೇ ನಮಗೆ ತಿಳಿದಿರುವಂಥದ್ದು. ಆದರೆ ಶರಣರು ಮೇಲಿನ ವಚನಗಳಲ್ಲಿ ದೇವರನ್ನು ಅವನು ಎಲ್ಲಿದ್ದಾನೆಂದು ಹೇಗಿದ್ದಾನೆಂದು ಅವರ ಸಂದೇಶಗಳಾದ ವಚನ ಸಿದ್ಧಾಂತದ ಮುಖಾಂತರ ಜಗತ್ತಿಗೆ 12ನೇ ಶತಮಾನದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಅಲ್ಲದೆ ನಿರಾಕಾರ ಪರಶಿವ ಪರಮಾತ್ಮನ ಕುರುಹಾದ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ವಿಚಾರ ಮಾಡುವಂಥದ್ದು ಇಷ್ಟಲಿಂಗ ನಿರಾಕಾರ ಹೇಗೆ, ಹೇಗೆಂದರೆ ಇಷ್ಟಲಿಂಗವು ಬ್ರಹ್ಮಾಂಡಕ್ಕೆ ಹೋಲಿಕೆಯಾಗುತ್ತದೆ. ಬ್ರಹ್ಮಾಂಡವು ಗೋಲಾಕಾರದಲ್ಲಿದೆ ಎಂದು ನಾವು ಮೊದಲಿಗೆ ನೋಡಿದ್ದೇವೆ. ಈ ವಿಚಾರವನ್ನು ನಮಗೆ ಶಾಲೆಗಳಲ್ಲಿ ಪೃಥ್ವಿ ಗೋಲಾಕಾರದಲ್ಲಿದೆ ಎಂದು ತೋರಿಸಿದ್ದು ಎಲ್ಲರೂ ನೋಡಿದ್ದೇವೆ. ಅಲ್ಲದೆ ಸೂರ್ಯ ಚಂದ್ರ ಗ್ರಹಗಳು ಅಸಂಖ್ಯಾತ ಸೌರ್ಯ ಮಂಡಲಗಳು ಸಪ್ತ ಗಗನಗಳು ಎಲ್ಲವನ್ನೂ ಸೇರಿಸಿದಾಗ ಇದು ಬ್ರಹ್ಮಾಂಡ. ಈ ಬ್ರಹ್ಮಾಂಡವು ಗೋಲಾಕಾರದಲ್ಲಿದೆ ಎಂದು ಖಗೋಳ ಶಾಸ್ತ್ರಜ್ಞರು ವಿಶ್ವ ಗೋಲಾಕಾರದಲ್ಲಿದೆ ಎಂದರು. ಶರಣರು ಇಷ್ಟಲಿಂಗವು ವಿಶ್ವದ ಸಂಕೇತವಾಗಿದೆ ಎಂದು ತಮ್ಮ ಆತ್ಮಜ್ಞಾನದಿಂದ ಬ್ರಹ್ಮಾಂಡವನ್ನು ದರ್ಶನ ಮಾಡಿ ಇಷ್ಟಲಿಂಗವು ಬ್ರಹ್ಮಾಂಡದ ರೂಪದಲ್ಲಿದೆ, ಬ್ರಹ್ಮಾಂಡವು ಇಷ್ಟಲಿಂಗದ ರೂಪದಲ್ಲಿದೆ ಎಂದು ಜಗತ್ತಿಗೆ ಸಾರಿ ಹೇಳಿದ್ದಾರೆ. ವಿಶ್ವದ ಸೃಷ್ಟಿಯಲ್ಲಿ ನಾವು ಗಮನಿಸಿದಾಗ ಇನ್ನೂ ಕೆಲವಷ್ಟು ಉದಾಹರಣೆ ನೋಡೋಣ. ಎತ್ತರದ ಪ್ರದೇಶದಲ್ಲಿ ನಿಂತು ಆಕಾಶವನ್ನು ನೋಡಿದಾಗ ಅದೂ ಸಹ ಬುಟ್ಟಿಯಂತೆ ಕಾಣುತ್ತದೆ. ಪಕ್ಷಿಯ ಮೊಟ್ಟೆಗಳು ಮರಗಳು ನಮ್ಮ ಸುತ್ತಮುತ್ತ ಇರುವ ಸೃಷ್ಟಿ ಹೇಗೆ ಗೋಲಾಕಾರದಲ್ಲಿದೆಯೋ ಹಾಗೆ ಲಿಂಗವೂ ಇದೆ. ಆದ್ದರಿಂದ ವಿಚಾರ ಮಾಡಿದಾಗ ನಾವು ಜಗದೊಡೆಯನನ್ನು ಜಗದಾಕಾರದಲ್ಲಿ ಪೂಜಿಸುವುದು ಸೂಕ್ತ ಅಲ್ಲವೇ? ಹಾಗಾದರೆ ನಮ್ಮ ಶರಣರು ಕೊಟ್ಟ ಇಷ್ಟಲಿಂಗ ಜಗದಾಕಾರ ಸಾಕಾರವನ್ನು ಹಿಡಿದು ನಿರಾಕಾರದ ಚೈತನ್ಯ ಸ್ವರೂಪವನ್ನು ಅರಿಯುವ ಸರಳ ಸುಂದರ ಅತ್ಯಂತ ಘನವಾದ ಅರ್ಥಪೂರ್ಣವಾದ ತಾತ್ವಿಕ ವೈಚಾರಿಕ ನೆಲೆಗಟ್ಟಿನ ಯಾವುದೇ ಅಂಗಾಂಗಗಳೂ ಇಲ್ಲದೆ ಇಲ್ಲಿ ಗಮನಿಸಬೇಕು ನಾವು. ವೈಚಾರಿಕ ತಾತ್ವಿಕ ನೆಲೆಗಟ್ಟಿನ ಯಾವುದೇ ಅಂಗಾಂಗಗಳು ಇಲ್ಲದೆ ಬಟ್ಟ ಬಯಲೇ ಗಟ್ಟಿಗೊಂಡಂತೆ, ಬಟ್ಟ ಬಯಲೇ ಗಟ್ಟಿಗೊಂಡಂತೆ ಇರುವ ಲಿಂಗದೊಳಗೆ ಒಂದಾಗೋಣ, ನಮ್ಮ ಜೀವನವನ್ನು ಬಯಲು ಮಾಡಿಕೊಳ್ಳೋಣ. ಸೂಕ್ತವಾಗಿರುವ ಒಂದು ಅಲ್ಲವ ಪ್ರಭುಗಳ ವಚನ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತು. ಬಯಲು ಜೀವನ, ಬಯಲು ಭಾವನೆ, ಬಯಲು ಬಯಲಾಗಿ ಬಯಲಾಯಿತು. ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆನು. ಗುಹೇಶ್ವರ ಗುಹೇಶ್ವರ, ನೋಡಬೇಕು ನಾವಿಲ್ಲಿ ಅಲ್ಲಮ ಪ್ರಭುಗಳ ಸಂದೇಶ ಏನಪ್ಪ ಅಂದ್ರೆ, ಬಯಲನ್ನೇ ಬಿತ್ತಿ ಬೆಳೆದು ಜೀವನ ಭಾವನೆಯನ್ನು ಬಯಲು ಮಾಡಿಕೊಂಡು ಗುಹೇಶ್ವರನನ್ನು ಅಂದರೆ ಇಷ್ಟಲಿಂಗವನ್ನು ಪೂಜಿಸಿ ಬಯಲಾದೆ ನಾನು ಎಂದು ಜಗತ್ತಿಗೆ ತಿಳಿಸಿದ್ದಾರೆ. ಹಾಗೆ ನಮ್ಮೆಲ್ಲರ ಪ್ರಯಾಣ ಬಯಲಿನೆಡೆಗೆ ಸಾಗಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಶರಣು ಶರಣಾರ್ಥಿ, ಶಿವಮೊಗ್ಗ ರೇಡಿಯೋ ಕೇಂದ್ರಕ್ಕೂ ನನ್ನ ಶರಣಾರ್ಥಿಗಳು, ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅನುಕೂಲ ಮಾಡಿಕೊಟ್ಟಿರುವ ಪವಿತ್ರ ಮೇಡಮ್ ಅವರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳು.
0: ಧನ್ಯವಾದಗಳು ಮೇಡಮ್. ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಬಸವಣ್ಣನವರ ವಚನ ಇರ್ಬೋದು, ಮುಕ್ತಾಯಕ್ಕ ಸಿದ್ದರಾಮೇಶ್ವರರ ವಚನ, ಈ ಎಲ್ಲ ವಚನಗಳಲ್ಲಿ ಕೂಡ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಗೆಲ್ಲ ನೋಡಿದ್ದಾರೆ ಎಂಬ ವಿಚಾರವನ್ನ, ಹಾಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಿರಸಿಯ ಅಕ್ಕನ ಬಳಗದ ಸದಸ್ಯರಾದಂತಹ ಶ್ರೀಮತಿ ಶೈಲಾ ಮಲ್ಲಿಕಾರ್ಜುನ್ ಭೂಮಾ ಅವರು ಭಾಗವಹಿಸಿ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
10: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
13: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ತಪ್ಪವೊಂದೇ ಪಥ, ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಟಿ, ಕವಿ ಜಗ ಸೃಷ್ಟಿಯದು ಕಲೆಗನ ಕೃಷ್ಟಿ, ಕವಿಯೊಳಗಣ ಪ್ರಕೃತಿ ಯಂತ್ರ ವೈಚಿತ್ರ್ಯವದು ತಪಸ್ಸೊಂದೇ ಪಥವದಕ್ಕೆ ಮಂಕುತಿಮ್ಮ. ವಿವಿಧ ರಸಗಳ ಭಟ್ಟಿ, ಬೇರೆ ಬೇರೆ ರಸಗಳ ತಿರುಳು, ಭಟ್ಟಿ ಅಂದರೆ ತಿರುಳು, ಸಾರ. ಸೌಂದರ್ಯ ಕಾಮೇಷ್ಟಿ, ಸೌಂದರ್ಯದ ಕಾಮೇಷ್ಟಿ ಅಂದರೆ ಅಪೇಕ್ಷೆ ಮಾಡಿರೋದನ್ನು ಪಡೆಯುವಂತಹ ಯಜ್ಞ ಕಾಮೇಷ್ಟಿ ಅಂದರೆ. ಕವಿ ಜಗತ್ ಸೃಷ್ಟಿಯದು, ಕವಿಯ ಜಗತ್ತಿನ ಈ ಸೃಷ್ಟಿ. ಕಲೆಗನ ಕೃಷ್ಟಿ, ಕಲೆಗನ ಆಕೃಷ್ಟಿ, ಕಲಾವಿದನ ವಿಶೇಷ ಸೃಷ್ಟಿ ಅಂತ. ಕವಿಯೊಳಗಣ ಪ್ರಕೃತಿಯಂತ್ರ ವೈಚಿತ್ರ್ಯವದು, ಗವಿಯೊಳಗಣ, ಗವಿಯೊಳಗಣ ಅಂದರೆ ಗವಿಯೊಳಗಡೆ ಇರುವಂತಹ ಪ್ರಕೃತಿಯಂತ್ರ ವೈಚಿತ್ರ್ಯವದು, ವಿಶಿಷ್ಟವಾದದ್ದು, ವೈಚಿತ್ರ್ಯವಾದದ್ದು. ತಪಸ್ಸೊಂದೇ ಪಥವದಕ್ಕೆ, ತಪಸ್ಸು ಮಾಡೋದೇ ಅದಕ್ಕೆ ದಾರಿ, ಪಥ ಅಂದರೆ ದಾರಿ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಟಿ, ಕವಿ ಜಗತ್ ಸೃಷ್ಟಿಯದು ಕಲೆಗನ ಕೃಷ್ಟಿ, ಗವಿಯೊಳಗಣ ಪ್ರಕೃತಿ ಯಂತ್ರ ವೈಚಿತ್ರ್ಯವದು ತಪಸ್ಸೊಂದೇ ಪಥವದಕ್ಕೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸೌಂದರ್ಯವನ್ನ ಬಯಸಿದ ಮನುಷ್ಯನ ಪ್ರಯತ್ನನೇ ಒಂದು ಯಜ್ಞ ಇದ್ದ ಹಾಗೆ, ಅದರ ಫಲವೇ ರಸಗಳ ಸಾರ. ಈ ಯಜ್ಞಕ್ಕೆ ಸಾಧನಗಳೇ ಕವಿಗಳು ಸೃಷ್ಟಿಸಿದ, ಕಲೆಗಾರರು ವಿಶೇಷವಾಗಿ ನಿರ್ಮಿಸಿದ ಪ್ರಪಂಚ. ಅವು ಹೃದಯದ ಗವಿಯೊಳಗೆ ಹೋಗಿ ಮಾಡೋ ಕ್ರಿಯೆಯೇ ವಿಚಿತ್ರವಾದದ್ದು. ಅದನ್ನು ತಿಳಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ತಪಸ್ಸೊಂದೇ ದಾರಿ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಾನೆ, ನಮಗೆ ಬೇಕೋ ಬೇಡವೋ ಬಾಳುವಂಥದ್ದು, ಜೀವಿಸುವಂಥದ್ದು ನಮಗೆ ಅನಿವಾರ್ಯವೇ ಆಗಿದೆ. ಹೀಗೆ ಬಾಳುವಾಗ, ಜೀವಿಸುವಾಗ ಸುಂದರವಾದದ್ದನ್ನು, ಸೊಬಗಲ್ಲಿರುವಂಥದ್ದನ್ನು, ಸುಲಭವಾದದ್ದನ್ನು ಪಡಿಬೇಕು ಅಂತ ಈ ಜೀವ ಯಾವಾಗಲೂ ಶ್ರಮ ಪಡ್ತಾನೆ ಇರುತ್ತೆ. ಅದನ್ನೇ ಇಲ್ಲಿ ಗುಂಡಪ್ಪನವರು ಸೌಂದರ್ಯ ಕಾಮೇಷ್ಟಿ ಅಂತ ಹೇಳ್ತಿದ್ದಾರೆ. ಅದು ಸೌಂದರ್ಯನ ಅಪೇಕ್ಷಿಸಿ ಮಾಡೋ ಯಜ್ಞ. ಯಜ್ಞ ಅಂದರೆ ಹೋಮ ಅಥವಾ ಹವನ ಯಾಗಗಳೆಲ್ಲ ಅಲ್ಲ, ಅದು ನಾವು ದಿನನಿತ್ಯ ಮಾಡುವಂಥ ಒಂದು ಪ್ರಯತ್ನ. ಇನ್ನು ತೈತರಿಯ ಮಹಾನಾರಾಯಣದ ಅನುವಾಕು ಕಾಮೋಕಾರ್ಷಿತ್ ಮನ್ಯುರಾಕಾರ್ಷಿತ್ ಅಂತ ಹೇಳುತ್ತೆ. ಹಾಗಂದರೆ ಕಾಮವು ಮನ್ಯುವು ಪ್ರಕೃತಿಯ ಶಕ್ತಿಗಳು. ಕಾಮ ಅಂದರೆ ಅಪೇಕ್ಷೆ, ಅದು ಪುರುಷಾರ್ಥಗಳಲ್ಲಿ ಒಂದು. ಇನ್ನು ಮನ್ಯು ಅಂದರೆ ಕೋಪ, ಕ್ರೋಧ. ನಮ್ಮ ಅಪೇಕ್ಷೆ ನೆರವೇರಿಸಿಕೊಳ್ಳೋದಿಕ್ಕೆ ಆಗದಿದ್ದಾಗ ಅಥವಾ ಯಾರಾದರೂ ಅದಕ್ಕೆ ಅಡ್ಡಿಯಾದರೆ ಕೋಪ ಬಂದ್ಬಿಡತ್ತೆ. ಅಪೇಕ್ಷೆ, ಕ್ರೋಧಗಳು ಎರಡು ನಮ್ಮ ಒಳಗಡೆನೆ ಇದೆ. ಅದು ಜಗದ್ಯಂತ್ರದ ಮೂಲ ಚಾಲಕಗಳು. ಅವು ದೇವತಾ ಪ್ರಭಾವಗಳು ಅಂತ ವೇದ ಕರೆದಿದೆ. ಅವು ಇಷ್ಟು ಪ್ರಮುಖ ಶಕ್ತಿಗಳು ಆಗಿದ್ರೂ ಅವುಗಳ ಸ್ಥಾನ ಜಗತ್ತಲ್ಲಿ ಮಾತ್ರ ಇದೆ, ಆತ್ಮದಲ್ಲಿ ಇಲ್ಲ. ಅವುಗಳನ್ನು ಸತತ ಪ್ರಯತ್ನದಿಂದ ನಿಗ್ರಹಿಸೋದೇ ಯಜ್ಞ. ಹೀಗೆ ನಾವು ಮಾಡೋ ಪ್ರಯತ್ನಗಳು ಅನ್ನೋ ಯಜ್ಞಕ್ಕೆ ಪರಿಕರಗಳು ಯಾವುದು? ದಿನ ದಿನಾನೂ ಬಾಳಿಗೊಂದು ಹೊಸ ಚಂದ ಬರಬೇಕು, ಅದು ಯಾವಾಗಲೂ ಹೊಸದು ಅನ್ನಿಸ್ಬೇಕು ಅನ್ನೋದಕ್ಕೆ ಅನುವಾಗೋದೇ ಕಲೆ. ಜೀವನ ಹಳಸದೇ ಇರೋ ಹಾಗೆ ಅದನ್ನು ಕಾಪಾಡ್ತಾ ಅದಕ್ಕೊಂದು ಕಾಂತಿನ ಕೊಡೋದು ಕಲೆ. ನಮ್ಮ ಸುತ್ತಮುತ್ತ ಇರುವಂತಹ ಸೌಂದರ್ಯನ ನಮ್ಮ ಅನುಭವಕ್ಕೆ ತಂದು ತೋರಿಸಿ ಇನ್ನೂ ಇರಬಹುದಾದ ಸೌಂದರ್ಯದ ನೆಲೆಗಳಿಗೆ ನಮ್ಮನ್ನು ಉಜ್ಜುಗಗೊಳಿಸೋದೇ ಕಲೆ. ಕಲೆಗೆ ಬೇಕಾದಷ್ಟು ಶಿಖರಗಳಿದೆ. ಚಿತ್ರ, ಶಿಲ್ಪ, ನಾಟಕ, ಚಲನಚಿತ್ರ, ಹಾಡು, ನೃತ್ಯ, ಇವೆಲ್ಲ ಅದರ ಅನೇಕ ಮುಖಗಳು. ಇವು ಕಲಾವಿದನೊಬ್ಬ ತನ್ನಲ್ಲಿ ವಿಶೇಷವಾಗಿರೋ ರಸಪ್ರಜ್ಞೆಯಿಂದ ತಾನು ಪ್ರಪಂಚದಲ್ಲಿ ಕಂಡದ್ದಕ್ಕೆ ಮತ್ತಷ್ಟು ತನ್ನ ವಿಸ್ತಾರವಾದ ಕಲೆಯನ್ನ ಬೆರೆಸಿ ಎಳೆತಂದು ನಮ್ಮ ಮುಂದೆ ಇಡ್ತಾನೆ. ಇದೇ ಆ ಕಲೆಗನ ಆಕೃಷ್ಟಿ. ನೋಡಿ, ಶುದ್ಧ ಮನಸ್ಸಿಗೆ ಪ್ರಕೃತಿಯಲ್ಲಿನ ಸೌಂದರ್ಯನ ಅಥವಾ ಇನ್ನೊಬ್ಬರಿಂದ ರೂಪಿತವಾಗಿರೋ ಸುಂದರ ವಸ್ತುಗಳನ್ನು ಕಂಡಾಗ ಒಂದು ಸುಂದರ ಅನುಭವ ಆಗುತ್ತೆ. ತಾನಿವತ್ ಕಂಡ, ಹಿಂದೆ ಕಂಡಿದ್ದ, ಮತ್ತಾರೋ ವಿವರಿಸಿ ಹೇಳಿದ್ದ, ನಮ್ಮ ಕಲ್ಪನೆಯಲ್ಲಿ ಅರಳಿದ, ಕನಸಲ್ಲಿ ಭ್ರಮಿಸಿದ ಎಲ್ಲ ಅನುಭವಗಳ ರಸಗಳ ಮಂಥನ ಮನಸ್ಸು ಅನ್ನೋ ಗುಹೆಯಲ್ಲಿ ನಡೆದಾಗ ಸತ್ಯ ದರ್ಶನ ಆಗತ್ತೆ. ಸತ್ಯವೇ ಸುಂದರವಾಗಿರುವಾಗ ಸೌಂದರ್ಯದ ದರ್ಶನ ಸಹ ಆಂತರ್ಯದಲ್ಲಿ ಆಗತ್ತೆ. ಇಲ್ಲಿ ವಿಚಿತ್ರ ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಅನುಭವನೇ ಆಗತ್ತೆ. ಬೆಳಗಿನ ಜಾವದ ಹಕ್ಕಿಗಳ ಕಲರವದಿಂದ ಒಂದಷ್ಟು ಜನಕ್ಕೆ ಆನಂದದ ಅನುಭವ ಆದರೆ ಇನ್ನೊಂದಷ್ಟು ಜನಕ್ಕೆ ಬೆಳಗ್ಗೆ ಮಾಡ್ತಾ ಇರುವಂಥ ಸುಖ ನಿದ್ದೆಗೆ ತೊಂದರೆ ಅನ್ನಿಸ್ಬಹುದು. ಇದೊಂದು ತಪಸ್ಸು. ಸತ್ಯಾನ್ವೇಷಣೆಯಿಂದ ನಮಗಾಗೋ ಸೌಂದರ್ಯ ದರ್ಶನನೇ ಈ ತಪಸ್ಸಿನ ಫಲ. ಈ ಸ್ಥಿತಿಯಲ್ಲಿ ದ್ವಂದ್ವಗಳಿಗೆ ಎಡೆ ಇರೋದಿಲ್ಲ, ಪಕ್ಷಪಾತ ಇರೋದಿಲ್ಲ, ಭ್ರಮೆ ಇರೋದಿಲ್ಲ. ನಾಲ್ಕೂ ದಿಕ್ಕಿನಿಂದ ಬಂದ ರಸಾನುಭವವೇ ಶುದ್ಧ ಪಾಕದ ಹಾಗೆ ಮನದೊಳಕ್ಕೆ ಇಳಿದು ಸತ್ಯ ದರ್ಶನ ಆಗತ್ತೆ. ಆದರೆ ಈ ರೀತಿಯ ಅನುಭವ ಬರೀ ಶುದ್ಧ ಸತ್ಯವನ್ನು ಅರಿಯೋ ಮನಸ್ಸಿರೋರಿಗೆ ಮಾತ್ರ ಆಗತ್ತೆ. ಪೂರ್ವಾಗ್ರಹ ಪೀಡಿತರಿಗೆ, ಇರೋದನ್ನು ಯಥಾವತ್ತು ಒಪ್ಕೊಳ್ಳದೆ ಕಾಣೋ ಎಲ್ಲದರಲ್ಲೂ ಏನೋ ಒಂದು ಕೊರತೆನ ಕಾಣಿಸೋ ಪ್ರವೃತ್ತಿಯವರಿಗೆ ಇವೆಲ್ಲ ಅನುಭವ ಆಗೋದಿಲ್ಲ. ಹಾಗಾಗಿ ನಾವು ಅನುಭವಿಸಬೇಕು. ಪ್ರತಿ ಕ್ಷಣನೂ ನಮಗೆ ಆನಂದದ ಅನುಭೂತಿ ಆಗಬೇಕು. ಅಂತಹ ಅನುಭವನ ಪಡೆಯೋದಕ್ಕೆ ಮೊದಲು ಇಚ್ಛೆ ಇರಬೇಕು, ಪ್ರಯತ್ನ ಪಡಬೇಕು. ಸಿಕ್ಕ ಅನುಭವನ ಆಂತರ್ಯದಲ್ಲಿ ವಿಕಸಿತಗೊಳಿಸಿದರೆ ಸತ್ಯದ ದರ್ಶನದಿಂದ ಸೌಂದರ್ಯದ ಶುದ್ಧಾನುಭವ ನಮ್ಮದಾಗಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
15: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
16: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
15: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
16: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
14: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ದಿನೇಶ್ ಹೊಸನಗರ್ ಇವರು ಮಳೆಗೆ ಸಂಬಂಧಿಸಿದಂತಹ ಗಾದೆ ಮಾತು, ಈ ಗಾದೆ ಮಾತಿಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ತಲತಲಾಂತರದಿಂದ ಉಳಿಸಿ ಬೆಳೆಸಿಕೊಂಡು ಬಂದಂತಹ ಒಗಟುಗಳ ಕುರಿತಾದ ಮಾಹಿತಿಯನ್ನ ತಿಳಿಸ್ತಾರೆ, ಕೇಳೋಣ ಬನ್ನಿ.
17: ಎಲ್ಲರಿಗೂ ನಮಸ್ಕಾರ. ನಾನು ಇದುವರೆಗೆ ನಿಮಗೆ ಮಳೆಗಳ ಗಾದೆಗಳ ಬಗ್ಗೆ ಹೇಳ್ತಾ ಇದ್ದೆ, ಇವತ್ತು ಸ್ವಲ್ಪ ಒಗಟಿನ ಬಗ್ಗೆ ಯೋಚನೆ ಮಾಡೋಣ. ಒಗಟು ಅಂದ್ರೆ ಏನು, ಏನ್ ಅದ್ರ ಬಗ್ಗೆ ಅದರ ವಿಶೇಷತೆ ಏನು, ಇದು ಯಾಕೆ ಈ ರೀತಿಯಾಗಿ ಬೆಳೆದು ಬಂತು, ಇದನ್ನೆಲ್ಲ ಗಮನಿಸ್ತಾ ಈ ಒಗಟಿನ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಈ ಒಡಪು ಅಥವಾ ಒಗಟಿನ ಬಗ್ಗೆ ಜಾನಪದ ತಜ್ಞರಾದ ಡಾಕ್ಟರ್ ಜಿ ಶಂಕರ್ ಪರಮಶಿವಯ್ಯ ಅವರು ಒಂದು ಮಾತು ಹೇಳ್ತಾರೆ, ತುಂಬಾ ಸ್ವಾರಸ್ಯಕರವಾದ ಮಾತಿದೆ. ಒಗಟುಗಳು ಕೇವಲ ಬೌದ್ಧಿಕ ಕಸರತ್ತಲ್ಲ, ಅವು ಗ್ರಾಮೀಣ ಪ್ರಜ್ಞೆಯ ಸಾದೃಶ್ಯ ಶಕ್ತಿಯ ಮತ್ತು ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಗಳು ಅಂತ. ಎಷ್ಟು ಸ್ವಾರಸ್ಯಕರವಾಗಿದೆ ಶಬ್ದಗಳು ಅನ್ನೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಗಟು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಇವತ್ತಿಗೂ ಸಹ ಆ ಒಗಟುಗಳು ಅಷ್ಟೇ ಪ್ರಾಮುಖ್ಯತೆ ಇದೆ ಕೆಲವು ಭಾಗದಲ್ಲಿ. ಇತ್ತೀಚಿನ

0: ಬದುಕುವ ಕಸರತ್ತಲ್ಲ. ಇಲ್ಲಿ ಬಹಳ ವಿಶೇಷವಾಗಿ ಗ್ರಾಮೀಣ ಪ್ರಜ್ಞೆ ಇದೆ ಅಂತ, ಪ್ರಜ್ಞೆ ಅನ್ನೋ ಬಳಕೆ ತುಂಬ ಚೆನ್ನಾಗಿದೆ, ಪದದ ಬಳಕೆ ತುಂಬ ಚೆನ್ನಾಗಿದೆ. ಪ್ರಜ್ಞೆ ಅನ್ನುವಂಥ ಪದದ ಬಳಕೆ ನಾವು ಗಮನಿಸ್ಬೇಕು. ಇಲ್ಲಿ ಪ್ರಜ್ಞೆ ಬಹಳ ದೊಡ್ಡ ಕೆಲಸ ಮಾಡುತ್ತೆ. ಹಾಗಾಗಿ ಏನು ಗೊತ್ತಿದೆಯೋ ಅದು ಪ್ರಜ್ಞೆಯನ್ನ ಜಾಗೃತಗೊಳಿಸುವಂಥದ್ದೇ ಆಗಿದೆ. ಸಾದೃಶ್ಯ ಶಕ್ತಿಯ ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಯಾಗಿದೆ ಅಂದ್ರೆ ಇಲ್ಲಿ ಅವ್ರದೇ ಆದಂಥ ಒಂದು ಹೊಸದಾದ ಶಕ್ತಿ ಇದೆ, ಅವ್ರದೇ ಆದ ಪ್ರತಿಭೆ ಇದೆ. ಆ ಪ್ರತಿಭೆಯ ಅಪೂರ್ವದ ಅಭಿವ್ಯಕ್ತಿನ ತೋರಿಸ್ತದೆ. ಪ್ರಜ್ಞಾಪೂರ್ವಕ್ಕಾಗಿದ್ದಾನೆ, ಮತ್ತೆ ಬುದ್ಧಿ ಮತ್ತ ಎಷ್ಟು ಎತ್ತರದಲ್ಲಿದೆ, ಅವನ ಆಲೋಚನೆ ಶಕ್ತಿ ಹೇಗಿದೆ, ಅವನ ಶಾಖೆ ಚಕ್ಯತೆ ಹೇಗಿದೆ, ರಹಸ್ಯ ಮತ್ತು ಚಮತ್ಕಾರವನ್ನು ಹೇಗೆ ತಗೊಂಡ್ಬರ್ತಾನೆ, ಇವೆಲ್ಲವೂ ಸಹ ಪದಗಳು ಇಟ್ಕೊಂಡೇ ಆಟಾಡುವಂಥದ್ದು. ಎಲ್ಲರಿಗೂ ಗೊತ್ತಿರೋ ಪದಗಳನ್ನೇ ಇಟ್ಕೊಂಡು ಅದನ್ನು ಒಡಪ್ಪಾಗಿ ಆಡ್ತಾಡ್ತಾ ಹೋಗ್ತಾರೆ. ಈ ಒಡಪ್ಪಿನ ವಿಶೇಷತೆ, ನಿಮ್ಗೊಂದು ಒಗಟಿದೆ, ಈ ಒಗಟಿನ ವಿಶೇಷತೆಯನ್ನು ನೀವೇ ಹೇಳಿ ಅಂದ್ರೆ ಬಹಳ ವಿಶೇಷವಾದ ಒಗಟು. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಇದು ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ. ಹಾಗಾದ್ರೆ ನಾನ್ಯಾರು? ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ, ಹಾಗಾದ್ರೆ ನಾನ್ಯಾರು? ಇದು ಒಡಪಿಗೆ ಒಡಪು ಅಂದ್ರೆ ಒಗಟಿಗೆ ಒಗಟು ಅಂದ್ರೆ ಉತ್ತರ ಒಗಟು ಅಂತಾನೆ. ಇಲ್ಲಿ ನಮ್ಗೆ ಕೇಳಿಸೋದೇ ಬೇರೆ ತರ ಅರ್ಥ ಕೊಡುತ್ತೆ, ನಾವು ನೋಡ್ತಿರೋದೇ ಬೇರೆ ಆಗಿರುತ್ತೆ, ಜೊತೆಗೆ ಅದರ ಒಳ ಅರ್ಥವೇ ಬೇರೆ ಆಗಿರುತ್ತೆ. ಇದೇ ಒಡಪು ಅಂತ ಹೇಳಿದ್ರೆ ಹುಡುಕ್ಬೇಕಾಗಿತ್ತು ನಾವಲ್ಲಿ. ಪ್ರಜ್ಞೆ ಸೋಲುತ್ತೆ, ಹೆಚ್ಚು ಪ್ರಜ್ಞಾವಂತರಾಗಿದ್ರೆ ಬಹಳ ಬೇಗ ನಾವು ಅವ್ರನ್ನ ಆ ಒಡಪನ್ನು ಬಿಡಿಸಿಬಿಡ್ತೀವಿ. ಬುದ್ಧಿ ಸ್ವಲ್ಪ ಬಾಗುತ್ತೆ, ಬುದ್ಧಿವಂತ ಇದ್ರೆ ಬಾಗುತ್ತೆ. ಪ್ರತಿಭೆ ಅರಳುತ್ತೆ, ನಿನ್ಗೆ ಒಳ್ಳೆ ಪ್ರತಿಭೆ ಇತ್ತಂದ್ರೆ ಅದು ಅರಳುತ್ತೆ, ನಿನ್ನೂ ಅರಳಿಸುತ್ತೆ ಈ ತರ. ಹಾಗಾಗಿ ಇದು ಒಗಟಿಗೆ ಸಂಬಂಧಪಟ್ಟಂತಾನೆ ಒಂದು ಒಗಟು. ಈಗ ನಿಮಗೊಂದು ಒಗಟು ಕೇಳ್ತೀನಿ. ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ, ಬೇರೆಯವ್ರಿಗೆ ಬೆಂಕಿ ಹೆಚ್ಚಕ್ ಹೋದ್ರೆ ಇವನು ಸುಟ್ಟು ಹೋಗ್ತಾನೆ, ಹಾಗಾದ್ರೆ ನಾನ್ಯಾರು? ಉತ್ತರನ ನಂತರದಲ್ಲಿ ಹೇಳ್ತೀನಿ ಅಂತ ಅನ್ಕೊಳ್ತೀನಿ. ನಾನು ಇದನ್ನ ನಾಳೆ ಸಂಚಿಕೆಯಲ್ಲಿ ಉತ್ತರ ಹೇಳ್ತೀನಿ. ಸಾಮಾನ್ಯವಾಗಿ ಒಡಪುಗಳನ್ನು ಗಮನಿಸ್ತಾ ಇದ್ರೆ ನಮ್ಗೆ ಎಷ್ಟೋ ವಿಷಯಗಳ ಪಾಠವನ್ನು ಹೇಳ್ಕೊಡುತ್ತೆ. ಇಲ್ಲಿ ನೋಡಿ, ನಾವು ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋದ್ರೆ ಅದು ನಮ್ಗೆ ಫಸ್ಟ್ ಆಗಿರುತ್ತೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ನಂದು ಒಂದು ಕೈ ಹೋದ್ರೂ ಅಡ್ಡಿಲ್ಲ, ಅವ್ನು ಎರಡು ಕೈ ಹೋಯ್ತಲ್ಲ ಅಂತ ಖುಷಿ ಪಡ್ತೀನಿ. ಇದು ನನಗೆ ನಾನೇ ಅಪತ್ ಅಂತ ಅನ್ಕೊಳ್ಳೋದು. ಫಸ್ಟ್ ನನಗೆ ಆಪತ್ತಾಗುತ್ತೆ, ಆಮೇಲೆ ಬೇರೆಯವ್ರಿಗೆ ಆಪತ್ತಾಗುತ್ತೆ. ಹಿಂಗೆ ಬೇರೆಯವ್ರಿಗೆ ಆಪತ್ ಮಾಡಕ್ ಹೋದ್ರೆ ನನಗೂ ಫಸ್ಟ್ ಆಪತ್ ಆಗುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಅದು ಬಟ್ ಒಡಪಿನ ಉತ್ತರ ಬೇರೆ ಇದೆ. ಆದರೆ ಒಡಪಿನ ಒಳಗಡೆ ಕೆಲವು ವಿಷಯಗಳನ್ನ ಗಮನಿಸಿದ್ರೆ ನಾವು ನಮಗೂ ಬೇಕಾದಷ್ಟು ಕಲಿಯುವಂಥದ್ದು ಇದೆ ಅಂತ, ಅದು ನಮಗೆ ನಾವು ಗಮನಿಸಬೇಕಾಗಿರುವಂಥದ್ದು. ನಾವು ಬೇರೆಯವರಿಗೆ ಕೇಡ್ ಬಯಸಬೇಕು ಅಂತ ಅನ್ಕೊಳ್ಳುವಾಗ ಮೊದಲದು ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಅಂದರೆ ಮೊದಲು ಕೇಡು ನಮಗೆ ಆಗುತ್ತೆ, ಎರಡನೇದು ನಮ್ಮ ಆಲೋಚನೆಗಳ ದಿಕ್ಕನ್ನು ತಪ್ಪಿಸ್ತದೆ. ಹಂಗಾಗಿ ಎರಡನೇ ಕೇಡು ನಮಗೆ ಆಗ್ತದೆ. ಈ ಆಲೋಚನೆ ಮತ್ತು ಮನಸ್ಸು ಕೆಟ್ಟಾಗ ನಾವು ಯೋಜನೆಗಳು ಸಹ ಕೆಟ್ಟದಾಗಿರುತ್ತೆ, ಹಂಗಾಗಿ ಅದರಿಂದ ಅಪಾಯ ನಮಗೂ ಇರುತ್ತೆ. ಮೂರು ಕೇಡು ನಮ್ಗೆ ಆದ್ಮೇಲೆ ನಾಲ್ಕನೇದವ್ರಿಗೆ ಎಫೆಕ್ಟ್ ಆಗುವಂಥದ್ದು, ಅಷ್ಟರಲ್ಲಿ ನಾವು ಸುಮಾರಷ್ಟು ಹಾಳಾಗಿರ್ತೀವಿ. ಹಾಗಾಗಿ ಈ ಥರದ ವಿಷಯಗಳನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಇಲ್ಲಿ ಕಲಿಯುವಂಥದ್ದು ಬೇಕಾದಷ್ಟು ಇರುತ್ತೆ. ಆದರೆ ಈ ಒಗಟಿನ ಉತ್ತರ ಇದೇನಲ್ಲ, ಒಗಟಿನ ಉತ್ತರ ಬೇರೆದೇ ಇದೆ, ಅದನ್ನ ನೀವೇ ನಮಗೆ ನಾಳೆ ತಿಳಿಸ್ತೀರಿ ಅಂತ ಹೇಳ್ತಾ, ಕೆಲವು ಗಾದೆಗಳ ಥರ ಅದರ ಹಿಂದೆ ಒಂದಿಷ್ಟು ಒಳ್ಳೆ ವಿಷಯಗಳು ಮತ್ತು ಒಂದಿಷ್ಟು ತಲೆಗೆ ಕೆಲಸ ಕೊಡುತ್ತೆ ವಿಷಯಗಳು ಸಹ ಆಗಿದೆ ಅಂತ ಹೇಳ್ತಾ ಇನ್ನೊಮ್ಮೆ ಹೇಳ್ತೇನೆ ಅದೇ ಒಡಪನ್ನ. ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ, ಇನ್ನೊಬ್ಬರನ್ನ ಸುಡಕ್ಕೆ ಹೋಗಿ ತಾನೇ ಸುಟ್ಕೊಳ್ಳುತ್ತೆ, ಹಾಗಾದ್ರೆ ನಾನ್ಯಾರು? ಇದ್ರ ಉತ್ತರವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ನೀವು ಇದನ್ನ ಮೆಸೇಜ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಒಗಟು ಅಂದ್ರೇನು, ಈ ಒಗಟಿನ ಮಹತ್ವ ಜೊತೆಗೆ ಒಂದು ಒಗಟನ್ನ ಕೂಡ ಹೇಳಿದ್ರು. ಈ ಒಗಟಿನ ಉತ್ತರ ನಿಮಗ್ ಗೊತ್ತಿದ್ರೆ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ, ಕಿಷ್ಕಿಂದೆಯ ರಾಜ ವಾಲಿಯನ್ನ ಎದುರಿನಿಂದ ಗೆಲ್ಲೋಕೆ ಯಾರಿಗೂ ಸಾಧ್ಯವಿಲ್ಲ ಅಂತಾರಲ್ಲ, ಹೌದಾ?
4: ಹೌದು, ಅವನಿಗೆ ಅಂತದೊಂದು ವರ ಇತ್ತಂತೆ ಅಲ್ವಾ ಪೊನ್ನಜ್ಜಿ?
5: ಏನದು ವರ?
6: ಹ್ಮ್, ಹಾಗೊಂದು ವರ ವಾಲಿಗಿತ್ತು. ಸರಿ, ಹಾಗಾದ್ರೆ ಇವತ್ತು ವಾಲಿ ಕತೆನೆ ಹೇಳಿದ್ರಾಯ್ತು.
5: ಆಯ್ತು, ವಾಲಿ ಕತೆನೆ ಹೇಳಿ.

0: ಆಯಿತು, ಹೇಳ್ತೀನಿ.
1: ಕಿಷ್ಕಿಂಧೆ ಒಂದು ಸುಂದರವಾದ ಪರ್ವತ ಪ್ರದೇಶವಾಗಿತ್ತು ಮಕ್ಕಳೇ. ಆ ಪ್ರದೇಶದ ರಾಜ ವಾಲಿಯಾಗಿದ್ದ. ಅವನು ಮಹಾಬಲಶಾಲಿಯಾಗಿದ್ದ. ಅಷ್ಟೇ ಅಲ್ಲ, ದೈವ ಭಕ್ತ ಕೂಡ ಹೌದು. ಅವನು ಬ್ರಹ್ಮನನ್ನು ತನ್ನ ತಪಸ್ಸಿನಿಂದ ಒಲಿಸ್ಕೊಂಡು ಒಂದು ವಿಶೇಷವಾದ ವರವನ್ನು ಪಡೆದಿದ್ದ. ಅದೇನೆಂದರೆ, ಅವನ ಎದುರು ನಿಂತು ಯುದ್ಧ ಮಾಡುವವರ ಅರ್ಧ ಶಕ್ತಿ ವಾಲಿಗೆ ಬರ್ತಾ ಇತ್ತು. ಹಾಗಾಗಿ ಅವನು ಯುದ್ಧದಲ್ಲಿ ಅಜೇಯನಾಗಿ, ಅಂದರೆ ಸೋಲಿಲ್ಲದೆ ಪ್ರಖ್ಯಾತನಾಗಿದ್ದ. ಅವನ ಅವಳಿ ತಮ್ಮ ಸುಗ್ರೀವ, ಇಬ್ಬರೂ ನೋಡೋಕ್ಕೆ ಒಂದೇ ಥರ ಸಮಾನ ರೂಪಿಗಳು. ತಮ್ಮ ಅಂದರೆ ವಾಲಿಗೆ ಬಹಳ ಪ್ರೀತಿ. ಅವನನ್ನು ಕಿಷ್ಕಿಂಧೆಯ ಯುವರಾಜನನ್ನಾಗಿ ಮಾಡಿದ್ದ. ಅವನು ವಾಲಿ ದುಷ್ಟ ಅಲ್ಲದೇ ಇದ್ರೂ ಮುಂಗೊಪ್ಪಿ, ದುಡುಕು ಸ್ವಭಾವದವನು. ಇಂಥ ವೀರಾಗ್ರಣಿ ದಶಕಂಠನಾದ ರಾವಣನನ್ನು ಹೆಡೆಮುರಿ ಕಟ್ಟಿ ಸೋಲಿಸಿ ಅವನ ಗರ್ವಭಂಗ ಮಾಡಿದ ಕತೆ ಇದು ಮಕ್ಕಳೇ. ಶಿವಭಕ್ತನಾದ ವಾಲಿ ಒಂದ್ಸಲ ಸಮುದ್ರ ತೀರದಲ್ಲಿ ಸಂಧ್ಯಾವಂದನೆ ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ದ. ಅದೇ ಸಮಯದಲ್ಲಿ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಅಲ್ಲಿಗೆ ಬರ್ತಾರೆ. ವಾಲಿ ನಾರದರನ್ನು ಕಂಡು ಏನು ಎತ್ತ ಅಂತ ಕೇಳಿ ಕೈ ಮುಗಿದು ಕುಶಲೋಪರಿಯನ್ನು ವಿಚಾರಿಸ್ತಾನೆ. ಆಗ ನಾರದರು, ವಾಲಿ ನಿಂಗೊತ್ತಿಲ್ವೇ, ಇಂದ್ರನನ್ನು ಸೋಲಿಸಿ 10 ತಲೆಯ ರಾವಣ ವಿಜಯೋತ್ಸವ ನಡೆಸ್ತಾ ಇದ್ದಾನೆ. ಆ ಉತ್ಸವಕ್ಕೆ ನನಗೂ ಆಮಂತ್ರಣ ಇದೆ. ಅಂತಹ ಬಲಶಾಲಿ ರಾವಣನನ್ನು ಎದುರು ಹಾಕೊಳ್ಳೋಕ್ಕೆ ಯಾರು ಬಯಸ್ತಾರೆ ಹೇಳು? ಅಹಂಕಾರದಿಂದ ಮೆರಿತಾ ಇರೋ ಅವನ ಉತ್ಸವಕ್ಕೆ ಮನಸಿರಲಿ ಬಿಡಲಿ, ನಾನು ಹೋಗಲೇಬೇಕಾಗಿದೆ. ಅಂತಹ ಪರಾಕ್ರಮಿಯ ವೈರತ್ವವನ್ನು ಕಟ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಹೇಳ್ತಾರೆ. ಆಗ ವಾಲಿ, ನಾರದ್ರೆ ರಾವಣ ಮಹಾಬಲಶಾಲಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಅವನು ನನ್ನಷ್ಟು ಬಲಶಾಲಿ ಏನಲ್ಲ. ಒಂದು ವೇಳೆ ಆತ ನನ್ನನ್ನು ಸೋಲಿಸಿದರೆ ಆಗ ನಾನು ಅವನು ಮಹಾಬಲಶಾಲಿ ಅಂತ ಒಪ್ಕೊಳ್ತೀನಿ. ಈ ಮಾತನ್ನು ಅವನಿಗೂ ಮುಟ್ಟಿಸಿಬಿಡಿ ಅಂತ ಹೇಳ್ದ. ವಾಲಿ ಗರ್ವಿ. ಒಬ್ಬ ಗರ್ವಿ ಇನ್ನೊಬ್ಬ ಗರ್ವಿಯನ್ನು ಯುದ್ಧಕ್ಕೆ ಈ ರೀತಿಯಾಗಿ ಆಹ್ವಾನಿಸ್ತಾನೆ. ನಾರದ್ರೋ ಮೊದಲೇ ಕಲಹಪ್ರಿಯರು, ಅವರಿಗೆ ಅಷ್ಟೇ ಸಾಕಾಗತ್ತೆ. ಅವರು ವಾಲಿಯ ಪ್ರತಿಯೊಂದು ಮಾತನ್ನು ಚಾಚೂ ತಪ್ಪದೆ ಅದಕ್ಕೆ ಬಣ್ಣ ಬೇರೆ ಕಟ್ಟಿ ದಶಕಂಠನಿಗೆ ನಿವೇದಿಸ್ತಾರೆ.
2: ಈ ನಾರದ್ರಿಗೆ ಬೇರೆ ಕೆಲಸ ಇಲ್ಲ.
3: ಅವ್ರ ಮಾತನ್ ಕೇಳಿ ರಾವಣ ಏನಂದ?
4: ಏನಂತಾನೆ? ರಾವಣ ಕೋಪಿಷ್ಟ, ಇಂಥ ಮಾತನ್ ಕೇಳಿ ಸುಮ್ಮನೆ ಯಾಕಿರ್ತಾನೆ?
1: ಈ ಮಾತನ್ನು ಕೇಳ್ತಾ ಇದ್ದಾಗೆ ರಾವಣ ಉರಿದು ಬಿದ್ದ. ಏನು, ಆ ಕೋತಿಗೆ ಇಷ್ಟೊಂದು ಅಹಂಕಾರನ? ಅವನನ್ನು ಇಷ್ಟು ದಿನ ಬಿಟ್ಟಿದ್ದೇ ಹೆಚ್ಚಾಯಿತು. ಈಗಲೇ ಹೋಗಿ ಅವನ ಬಾಲವನ್ನು ಕತ್ತರಿಸಿ ಕೊಂದು ಬರ್ತೀನಿ ಅಂತ ಉತ್ಸವನ್ನು ಬಿಟ್ಟು ಹೊರಟೇ ಬಿಟ್ಟ. ಶರವೇಗದಲ್ಲಿ ಆತ ಕಿಷ್ಕಿಂಧೆಗೆ ಬಂದು ವಾಲಿಗಾಗಿ ಹುಡುಕಾಟವನ್ನು ನಡೆಸ್ತಾನೆ. ಆತ ಸಂಧ್ಯಾವಂದನೆಗಾಗಿ ದಕ್ಷಿಣ ಸಮುದ್ರ ದಡಕ್ಕೆ ಹೋಗಿದ್ದಾನೆ ಅಂತ ಅವನಿಗೆ ತಿಳಿದು ಬರುತ್ತೆ. ಅವನ ದುಮುಗುಡ್ತಾ ಇದ್ದ ಮುಖ, ಕೋಪ, ತಾಪ ಎಲ್ಲ ನೋಡಿ ಸುಗ್ರೀವ ರಾವಣ ವಾಲಿ ಜೊತೆ ಯುದ್ಧಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ತಿಳ್ಕೊತಾನೆ. ಆತ ರಾವಣನನ್ನು ಕುರಿತು, ರಾವಣ ನಮ್ಮಣ್ಣ ವಾಲಿ ಬ್ರಹ್ಮನ ವರದಿಂದ ಅನುಗ್ರಹಿತನಾಗಿದ್ದಾನೆ, ನಿನ್ನ ಅರ್ಧ ಶಕ್ತಿ ಅವನದ್ದಾಗತ್ತೆ, ಹೀಗಿರಬೇಕಾದ್ರೆ ನೀನು ಅವನನ್ನು ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಟುಬಿಡು ಈ ಮಾತನ್ನ ಅಂತ ತಿಳಿಸಿ ಹೇಳ್ತಾನೆ. ಆದರೆ ರಾವಣ ಯಾರ ಹಿತವಚನವನ್ನು ಕೇಳುವಂತಹ ಸ್ಥಿತಿಯಲ್ಲಿ ಇರಲೇ ಇಲ್ಲ. ಅವನು, ಏನು, ಆತ ಬ್ರಹ್ಮನ ಭಕ್ತನಾದರೆ ನಾನು ಶಿವನ ಅಪಾರ ಕೃಪೆಯನ್ನು ಹೊಂದಿದ್ದೀನಿ, ಇವತ್ತು ನಾನು ನಿನ್ನಣ್ಣ ವಾಲಿಯ ಸೊಕ್ಕನ್ನು ಮುರಿದು ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಸಮುದ್ರ ತೀರಕ್ಕೆ ಹೊರಟೇ ಬಿಟ್ಟ. ಅಲ್ಲಿ ವಾಲಿ ಶಿವ ಧ್ಯಾನದಲ್ಲಿ ತಲ್ಲೀನನಾಗಿ ಕೂತಿದ್ದ. ರಾವಣ ಕಳ್ಳ ಹೆಜ್ಜೆ ಹಾಕ್ತಾ ಮೆಲ್ಲಗೆ ವಾಲಿಯ ಹಿಂಭಾಗಕ್ಕೆ ಬರ್ತಾನೆ. ವಾಲಿಯ ಬಾಲವನ್ನು ಹಿಡಿದು ಅವನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸುವ ಯೋಚನೆ ಅವನದ್ದಾಗಿತ್ತು. ಆದರೆ ಧ್ಯಾನದಲ್ಲಿದ್ದರೂ ವಾಲಿಗೆ ರಾವಣ ಬಂದಿದ್ದು ಗೊತ್ತಾಗತ್ತೆ. ರಾವಣ ಮೆಲ್ಲಗೆ ಕೂತು ವಾಲಿಯ ಬಾಲವನ್ನು ಹಿಡಿಯೋಕ್ಕೆ ಹೊರಡ್ತಾನೆ. ಆಗ ವಾಲಿಯ ಬಾಲ ನಿಧಾನವಾಗಿ ಬೆಳೀತಾ ಬೆಳೀತಾ ರಾವಣನನ್ನು ಸುತ್ತ ಹಾಕಿ ಬಿಗಿಯಾಗಿ ಬಂಧಿಸಿಬಿಡುತ್ತೆ. ವಾಲಿಯ ಬಾಲದ ಬಿಗಿತದಲ್ಲಿ ರಾವಣ ಸಿಕ್ಕಾಕೊಂಡ್ಬಿಡ್ತಾನೆ. ತನ್ನ ಶರೀರವನ್ನು ಕೊಂಚನೂ ಅಲುಗಾಡಿಸೋಕೆ ಆಗದೆ ಅವನಿಗೆ ಉಸಿರು ಕಟ್ಟಿದ ಹಾಗಾಗುತ್ತೆ. ಆತ ಬಾಲದ ಬಂಧನದಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಳೋಕ್ಕೆ ಅಂತ ಬಹಳ ಪ್ರಯತ್ನ ಮಾಡ್ತಾನೆ. ಆದರೆ ರಾವಣನಿಗೆ ಬಿಡಿಸ್ಕೊಳ್ಳೋದಿರಲಿ, ಮಿಸ್ಕಾಡೋಕ್ಕೂ ಕೂಡ ಆಗೋದಿಲ್ಲ. ವಾಲಿ ತನ್ನ ಸಂಧ್ಯಾವಂದನೆಗೆ ಅಂತ ಮೂರು ಸಮುದ್ರಗಳಿಗೆ ಹೋಗ್ತಾ ಇದ್ನಂತೆ. ಆತ ತಾನು ಹೋದಲ್ಲೆಲ್ಲ ಲಂಕಾಧೀಶ ರಾವಣನನ್ನು ಹೇಳ್ಕೊಂಡು ಹೋದ. ಅವನ ಬಾಲದ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ ರಾವಣ ಬೊಬ್ಬಿರಿತಾನೆ. ವಾಲಿ, ನಂದು ತಪ್ಪಾಯ್ತು, ಬಿಟ್ಬಿಡು ಬಿಟ್ಬಿಡು ನನ್ನ ಅಂತ ಕೂಗ್ತಾನೆ, ಬೇಡ್ತಾನೆ, ಗೋಗರಿತಾನೆ.
2: ಇಷ್ಟೇನಾ ಆ ರಾವಣನ ಪ್ರತಾಪ?
4: ಅವನ ಆಟೋಟೋಪ ನೋಡಿ ಇವರ ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ.
3: ಹೌದು, ನೋಡಿದ್ರೆ ಅವನು ಟುಸ್ಪಟಾಕಿ.
1: ಬರೀ ಟುಸ್ಪಟಾಕಿ ಅಲ್ಲ, ನೀರಲ್ಲಿ ನೆಂದ ಒದ್ದೆ ಪಟಾಕಿ ಆಯ್ತು. ಆಮೇಲೆ ಆದರೆ ವಾಲಿ ಏನೂ ತಿಳಿದವನ ಹಾಗೆ ಅವನನ್ನು ದರ್ದರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ತನ್ನ ಸಂಧ್ಯಾವಂದನೆ ಮುಗಿಸಿ ಬಾಲದಲ್ಲಿ ಬಂಧಿತನಾದ ರಾವಣನ ತಲೆಯನ್ನು ತನ್ನ ಕಂಕುಳಲ್ಲಿ ತುರುಕಿಸ್ಕೊಂಡು ಸೀದಾ ತನ್ನ ಅರಮನೆಗೆ ಬರ್ತಾನೆ. ಬಂದವನೇ ತನ್ನ ಮಗು ಅಂಗದನ ತೊಟ್ಟಿಲಿಗೆ ರಾವಣನನ್ನು ಕಟ್ಟಿ ಹಾಕ್ತಾನೆ. ರಾವಣನ ಈ ಅವಸ್ಥೆಯನ್ನು ನೋಡಿ ಅರಮನೆಯ ಹೆಂಗಸರೆಲ್ಲ ಸೆರಗು ಮುಚ್ಚಿಕೊಂಡು ಕಿಸಿಕಿಸಿ ಅಂತ ನಗ್ತಾರೆ. ರಾವಣನಿಗೆ ತುಂಬ ಅಪಮಾನವಾಗುತ್ತೆ. ಆತ ತನ್ನ ಅಪಮಾನದಿಂದ ತನ್ನ ತಲೆಯನ್ನು ತಗ್ಗಿಸ್ತಾನೆ. ರಾವಣನ ಅಹಂಕಾರ ಎಲ್ಲ ಒಂದೇ ಸಲ ಜರ್ರ ಅಂತ ಇಳಿದು ಹೋಗುತ್ತೆ. ಆಗ ವಾಲಿ, ನನ್ನಿಂದ ದೊಡ್ಡ ತಪ್ಪಾಗಿದೆ, ನೀನೇ ಜಗತ್ತಿನ ಬಲಶಾಲಿ, ನನ್ನ ತಪ್ಪನ್ನು ಮನ್ನಿಸ್ಬಿಡು, ನಾವಿಬ್ರು ಇಂದಿನಿಂದ ಗೆಳೆಯರಾಗಿ ಇರೋಣ ಅಂತ ನಾನಾ ವಿಧದಲ್ಲಿ ಅಂಗಲಾಚ್ತಾನೆ. ರಾವಣನ ಕ್ಷಮಾಪಣೆಯ ಮಾತನ್ನು ಕೇಳಿ ಕೊನೆಗೂ ವಾಲಿಯ ಮನಸ್ಸು ಕರಗುತ್ತೆ. ಆತ ರಾವಣನನ್ನು ಕ್ಷಮಿಸಿ ಸಕಲ ರಾಜೋಪಚಾರಗಳೊಂದಿಗೆ ರಾವಣನನ್ನು ಲಂಕೆಗೆ ವಾಪಸ್ಸು ಕಳಿಸ್ತಾನೆ.
4: ರಾವಣನ ಜಂಬ ಮುರಾ ಬಟ್ಟೆ ಆಗಿ ಹಾರೋಯ್ತಲ್ವಾ?
2: ಹೌದು, ಅದಕ್ಕೆ ಹೇಳೋದು ಜಂಬ ಮಾಡಬಾರ್ದು ಅಂತ.
1: ಹೌದು ಹೌದು, ಗರ್ವ ಅನ್ನೋದು ಮಾನವನ ದೌರ್ಬಲ್ಯವಾಗಿರುತ್ತೆ, ಅದು ಅಶಿಸ್ತಿಗೆ ಕಾರಣವಾಗತ್ತೆ. ಮಕ್ಕಳೇ,
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
10: ಪರಿಶುದ್ಧವಾದ ಹಾಲು?
11: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
12: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ರಂಗ ಸೌರಭ ಕಲಾ ಸಂಸ್ಥೆಯಿಂದ August 19 ಬುಧವಾರ ಸಂಜೆ 6 ಸಾಗರ ರಸ್ತೆಯ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಉಷಾ ನಟೇಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಇವರು ಎಚ್ಚರಿದ್ದರು ಮತ್ತು ಕನ್ನಡ ಕಚುಗುಳಿ ಎಂಬ 2 ಹಾಸ್ಯ ನಾಟಕಗಳನ್ನು ಪ್ರದರ್ಶಿಸಲಾಗುವುದು. ಉಷಾ ನಟೇಶ್ ಅವರು ನಾಟಕ ರಚಿಸಿದ್ದು ಅವರೇ ಈ ನಾಟಕಗಳನ್ನು ನಿರ್ದೇಶಿಸಲಿದ್ದಾರೆ. ರಂಗಾಸಕ್ತರು ಹಾಗೂ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನಾಟಕವನ್ನು ವೀಕ್ಷಿಸುವಂತೆ ಕೋರಲಾಗಿದೆ. ಪ್ರವೇಶ ಉಚಿತ ಇರುತ್ತದೆ ಎಂದು ಆಯೋಜಕರು ತಿಳಿಸಿರುತ್ತಾರೆ. ಮುಂದಿನ ವಿವರ. ಶ್ರೀ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಚುಂಚಾದ್ರಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 24 ವರ್ಷದ ಚುಂಚಾದ್ರಿ ಕಪ್ ಆಹ್ವಾನಿತ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ August 13 and 14 ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ದಿವ್ಯಾ ಕರಣಂ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. August 13 ಬೆಳಗ್ಗೆ 6 ಆರಂಭವಾಗಲಿರುವ ಪಂದ್ಯಾವಳಿ ನೆಹರು ಕ್ರೀಡಾಂಗಣದ ಹೊರಾಂಗಣ ಮತ್ತು ಒಳಾಂಗಣ, ಆದಿ ಚುಂಚನಗಿರಿ ಕ್ರೀಡಾಂಗಣ ಸೇರಿ 8 ಅಂಕಣಗಳಲ್ಲಿ ನಡೆಯಲಿದೆ. ಮಹಿಳೆಯರಿಗಾಗಿ ಆದಿ ಚುಂಚನಗಿರಿ ಶಾಲೆಯ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ಆಯೋಜಿಸಿದೆ, ಪುರುಷರಿಗೆ ನೆಹರು ಕ್ರೀಡಾಂಗಣದಲ್ಲಿ. ಒಟ್ಟಾರೆ ಅಂತಿಮ ಪಂದ್ಯಾವಳಿ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದರು. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನುರಿತ ತೀರ್ಪುಗಾರರು ಭಾಗವಹಿಸಲಿದ್ದಾರೆ. ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನಕ್ಕೆ 5,000 ರೂಪಾಯಿ, ದ್ವಿತೀಯ ಸ್ಥಾನಕ್ಕೆ 4,000 ರೂಪಾಯಿ ಹಾಗೂ ತೃತೀಯ ಸ್ಥಾನಕ್ಕೆ 3,000 ರೂಪಾಯಿ ಮತ್ತು 4 ಸ್ಥಾನಕ್ಕೆ 2,000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು. ಜೊತೆಗೆ ವೈಯಕ್ತಿಕ ಪ್ರಶಸ್ತಿಗಳು ಕೂಡ ಇರಲಿವೆ. ಪಂದ್ಯಾವಳಿಯ ಅಂಗವಾಗಿ August 14 ಬೆಳಗ್ಗೆ 6 ನೆಹರು ಕ್ರೀಡಾಂಗಣದಿಂದ ರಸ್ತೆ ಓಟ ಸ್ಪರ್ಧೆ ಏರ್ಪಡಿಸಿದೆ. ಪ್ರಾಥಮಿಕ ಬಾಲಕ ಬಾಲಕಿಯರಿಗೆ 2 ಕಿಲೋಮೀಟರ್, ಪ್ರೌಢಶಾಲಾ ಬಾಲಕಿಯರಿಗೆ 3 ಕಿಲೋಮೀಟರ್, ಮತ್ತು ಬಾಲಕರಿಗೆ 5 ಕಿಲೋಮೀಟರ್ ಓಟವಿರುತ್ತದೆ ಎಂದರು. ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಪ್ರಸನ್ನನಾಥ ಸ್ವಾಮೀಜಿ ಮತ್ತು ಶ್ರೀನಾಥಮಯನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಪ್ರತಿಭಾವಂತ ಆಟಗಾರರನ್ನು ಗುರುತಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆಸುವುದೇ ಈ ಪಂದ್ಯಾವಳಿಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಭಾಸ್ಕರ್ ಜಿ ಕಾಮತ್, ಕೊಳಗೆ ವಾಸಪ್ಪ ಗೌಡ, ಉದಯ್ಕುಮಾರ್, ಮಠಪತಿ ಸುರೇಶ್ ಇನ್ನಿತರರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಜಂತುಹುಳು ನಿವಾರಣೆ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಸ್ ನಟರಾಜ್ ತಿಳಿಸಿದರು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಮಿಳಘಟ್ಟ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಮಿಳಘಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮಾತ್ರೆ ನೀಡುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಜಂತುಹುಳುಗಳ ಸೋಂಕಿನಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗದೆ ಮಕ್ಕಳಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಕಲಿಕೆಯಲ್ಲಿ ಹಿಂದುಳಿಯುವಿಕೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ 1 ವರ್ಷದಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ನೀಡಲಾಗುವ ಆಲ್ಬೆಂಡಾಜೋಲ್ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಮಕ್ಕಳಿಗೆ ತಿಳಿಸಿದರು. ಆರ್ಸಿಎಚ್ಒ ಡಾಕ್ಟರ್ ಒ ಮಲ್ಲಪ್ಪ ಮಾತನಾಡಿ, ಮಣ್ಣಿನ ಮೂಲಕ ಹರಡುವ ಜಂತುಹುಳಗಳ ಸೋಂಕಿನಿಂದ ಪ್ರಪಂಚದಾದ್ಯಂತ 150 ಕೋಟಿ ಹಾಗೂ ಭಾರತದಲ್ಲಿ 22 ಕೋಟಿ ಜನರು ಬಾಧಿತರಾಗುತ್ತಿದ್ದಾರೆ. 2015ರಲ್ಲಿ ಕರ್ನಾಟಕದಲ್ಲಿ 1 ರಿಂದ 19 ವರ್ಷದೊಳಗಿನ ಮಕ್ಕಳಲ್ಲಿ 49% ಜಂತುಹುಳು ಬಾಧೆ ಕಂಡುಬಂದಿತ್ತು. ನಂತರ ಪ್ರತಿ ವರ್ಷಕ್ಕೆ 2 ಬಾರಿ ಜಂತುಹುಳು ನಿವಾರಣಾ ಮಾತ್ರೆ ನೀಡುತ್ತಾ ಬಂದಿದ್ದರಿಂದ ಪ್ರಸ್ತುತ ಸೋಂಕಿನ ಪ್ರಮಾಣ 0.22ಕ್ಕೆ ಇಳಿಕೆಯಾಗಿದೆ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ, ಇಂದು ದೇಶದಾದ್ಯಂತ ಈ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲಾ ಮಕ್ಕಳು ಇದರ ಸದುಪಯೋಗ ಪಡೆಯಬೇಕು. ಮಕ್ಕಳು ಶುಚಿತ್ವ, ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡಬೇಕು ಎಂದರು. ಮಿಳಘಟ್ಟ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಉಮಾಶಂಕರ್ ಎಚ್ಎಸ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸ್ವಚ್ಛತೆ ಮತ್ತು ಆರೋಗ್ಯ ಬಹಳ ಮುಖ್ಯವಾಗಿದ್ದು ಆರೋಗ್ಯ ರಕ್ಷಣೆಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅತ್ಯಗತ್ಯವಾಗಿ ತೆಗೆದುಕೊಳ್ಳಬೇಕು ಎಂದ ಅವರು, ಇಂದು ಎಲ್ಲ ಮಕ್ಕಳು ಜಂತುಹುಳು ನಿವಾರಣಾ ಮಾತ್ರೆಯನ್ನು ತಪ್ಪದೇ ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಿಡಿಪಿಒ ಗಂಗೂಬಾಯಿ, ಊರುಗಡೂರು ವೈದ್ಯಾಧಿಕಾರಿ ಡಾಕ್ಟರ್ ಕಾಂಚನ, ಮಹಿಳಾ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಜಯಮ್ಮ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ ಬಿಆರ್ಸಿ ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಿಂಗಳ ತಾತ್ಕಾಲಿಕ ಅವಧಿಗೆ ಮಾನಸಿಕ ಆರೋಗ್ಯ ಸಲಹೆಗಾರ, ಸಮಾಲೋಚಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಎಂಎ ಅಥವಾ ಎಂಎಸ್ಸಿ ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ ರೂಪಾಯಿ 40,000 ಹಾಗೂ ಪ್ರಯಾಣ ಭತ್ಯೆಯಾಗಿ 10,000 ರೂಪಾಯಿ ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17ರ ಒಳಗೆ ಸಲ್ಲಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗ ರಂಗಾಯಣದ ರೆಪರ್ಟರಿಗೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 3 ಜನ ತಂತ್ರಜ್ಞರು ಹಾಗೂ 12 ಜನ ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 3 ಜನ ತಂತ್ರಜ್ಞರನ್ನು ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲಾಗುವುದು. ಪ್ರತಿ ವಿಭಾಗದಲ್ಲಿ ಕನಿಷ್ಠ 10 ವರ್ಷಗಳ ರಂಗಾನುಭವ ಹೊಂದಿರಬೇಕು. ತಂತ್ರಜ್ಞರಿಗೆ ಕನಿಷ್ಠ ಕನ್ನಡ ಭಾಷೆಯ ಓದುವ, ಬರೆಯುವ, ಗ್ರಹಿಸುವ ಸಾಮರ್ಥ್ಯವಿರಬೇಕು. ರಂಗಾನುಭವದ ಜೊತೆಗೆ ಶೈಕ್ಷಣಿಕ ಅರ್ಹತೆ ಮತ್ತು ರಂಗ ಶಿಕ್ಷಣದ ಅರ್ಹತೆಗಳು ಇದ್ದಲ್ಲಿ ಅಂಥವರಿಗೆ ಆದ್ಯತೆ ನೀಡಲಾಗುವುದು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ತಂತ್ರಜ್ಞರಿಗೆ ಸಂಚಿತ ವೇತನ ಕ್ರೋಢೀಕೃತವಾಗಿ ಮಾಸಿಕ 25,000 ರೂಪಾಯಿ ನೀಡಲಾಗುವುದು. ಆಸಕ್ತ ಕಲಾವಿದ ತಂತ್ರಜ್ಞರು ಭರ್ತಿ ಮಾಡಿದ ಅರ್ಜಿಯನ್ನು August 20 ಗುರುವಾರ ಸಂಜೆ 5:30 ಆಡಳಿತಾಧಿಕಾರಿಗಳು ರಂಗಾಯಣ ಸುವರ್ಣ ಸಂಸ್ಕೃತಿ ಭವನ, ಅಶೋಕನಗರ, ಹೆಲಿಪ್ಯಾಡ್ ಹಿಂಭಾಗ, ಶಿವಮೊಗ್ಗ 577201 ಈ ವಿಳಾಸಕ್ಕೆ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇಮೇಲ್ ವಿಳಾಸ adman.rangayanashivamogga@gmail.com ಮೂಲಕ ಅಥವಾ ಗೂಗಲ್ ಫಾರ್ಮನ್ನ ಫೇಸ್ಬುಕ್ ಅಥವಾ ವೆಬ್ಸೈಟ್ನಿಂದ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದಾಗಿದೆ. ಮಾಹಿತಿಗಾರ ಕಚೇರಿ ದೂರವಾಣಿ ಸಂಖ್ಯೆ 0818225653 ಅಥವಾ ಮೊಬೈಲ್ ಸಂಖ್ಯೆ 7975229166 ಈ ನಂಬರನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣದ ಆಡಳಿತಾಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಲಯನ್ಸ್ ಕ್ಲಬ್ಗಳ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿಗಳು ಸಂಸ್ಥೆಯ ಬೆನ್ನೆಲುಬು. ಅವರು ಸರಿಯಾದ ತರಬೇತಿ ಪಡೆದು ಕ್ಲಬ್ ಅನ್ನು ಸಕ್ರಿಯವಾಗಿ ನಡೆಸಿದಾಗ ಮಾತ್ರ ನಮ್ಮ ಸೇವಾ ಕಾರ್ಯಗಳು ಜನರಿಗೆ ತಲುಪುತ್ತವೆ. ಲಯನ್ಸ್ ಯುವಜನರಲ್ಲಿ ನಾಯಕತ್ವ ಗುಣ ಬೆಳೆಸುತ್ತದೆ. ಆರೋಗ್ಯ, ಶಿಕ್ಷಣ, ಪರಿಸರ ಮುಂತಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದೆ ಎಂದು ಲಯನ್ಸ್ ಕ್ಲಬ್ ಪ್ರಾಂತೀಯ ಅಧ್ಯಕ್ಷ ವಿ ರಾಜು ಹೇಳಿದರು. ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಜಿಲ್ಲೆ 317H ಪ್ರಾಂತ 4 ವತಿಯಿಂದ ಕಲಿ ಮುನ್ನಡೆ ಸೇವೆ ಎಂಬ ವಿಷಯದಲ್ಲಿ ಪ್ರಾಂತ ಮಟ್ಟದ ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ತರಬೇತಿ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ 317H ಜಿಲ್ಲಾ ರಾಜ್ಯಪಾಲ ಆರ್.ಜಿ. ಶ್ರೀನಿವಾಸ ಮೂರ್ತಿ ಅವರು, ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶವೇ ಸೇವೆ. ನಾಯಕರು ಉತ್ತಮವಾಗಿ ಕಲಿತು ಮುನ್ನಡೆಸಿ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಎಂದರು. ಲಯನ್ಸ್ ಜಗತ್ತಿನ ಅತಿ ದೊಡ್ಡ ಸೇವಾ ಸಂಸ್ಥೆ. 200 ದೇಶಗಳಲ್ಲಿ ಇದರ ಕಾರ್ಯ ವ್ಯಾಪ್ತಿಯಿದೆ. ಶಿಕ್ಷಣ ಮತ್ತು ಸಾಕ್ಷರತೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಶಿವಮೊಗ್ಗ ಲಯನ್ಸ್ ಜಿಲ್ಲೆಯಲ್ಲಿ ಇನ್ನೂ 10 ಹೊಸ ಕ್ಲಬ್ಗಳನ್ನು ಸ್ಥಾಪಿಸುವ ಉದ್ದೇಶವಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಥಮ ಉಪರಾಜ್ಯಪಾಲರಾದ ಡಾಕ್ಟರ್ ಎಸ್.ಐ. ಬಿರಾದರ್ ಮತ್ತು ದ್ವಿತೀಯ ಉಪರಾಜ್ಯಪಾಲರಾದ ಅಶ್ವಿನಿ ಕುಮಾರ್, ಮಹೇಶ್ ಕುಮಾರ್, ಶೇಖರಪ್ಪ ಮತ್ತಿತರರು ಮಾತನಾಡಿದರು. ನಂತರ ನಡೆದ ತರಬೇತಿ ಶಿಬಿರದ ಸಾಮಾನ್ಯ, ಪ್ರತ್ಯೇಕ, ಜೆಟಿಐ ಶಿಬಿರಗಳಲ್ಲಿ ಪಿಎಸ್ಟಿ ಪದಾಧಿಕಾರಿಗಳ ಕರ್ತವ್ಯ, ಜವಾಬ್ದಾರಿ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಉಪನ್ಯಾಸ ನೀಡಿದರು. ವಿಜಿ ಶೆಟ್ಟಿ, ವಿಜಯ್ ಕುಮಾರ್ ಶೆಟ್ಟಿ, ಡಾಕ್ಟರ್ ಎಂ.ಕೆ. ಭಟ್ ಮುಂತಾದವರು ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದರು. ಸಮಾರೋಪದಲ್ಲಿ ಡಾಕ್ಟರ್ ಜಿ ಶಿವಲಿಂಗಪ್ಪ, ಡಾಕ್ಟರ್ ಬಿ.ಎಸ್. ನಾಗಪ್ರಕಾಶ್, ಡಾಕ್ಟರ್ ಟಿ. ಬಸವರಾಜ್, ಎಚ್.ಎನ್. ಶಿವಕುಮಾರ್, ಅಮೃತ ರಾಜ್ ಇನ್ನಿತರರಿದ್ದರು. ವಲಯ ಕಾರ್ಯದರ್ಶಿ ಶಶಿಧರ್ ಧ್ವಜವಂದನೆ ನಡೆಸಿಕೊಟ್ಟರು. ಲೀಲಾವತಿ ವೀರಾವ್ ಪ್ರಾರ್ಥಿಸಿದರು. ಬೆಳ್ಳೂಡಿ ಶಿವಕುಮಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ನಂದೀಶ್, ಹೆಬ್ಬಂಡಿ ನಾಗರಾಜ್, ವಲಯಾಧ್ಯಕ್ಷ ಎನ್.ಟಿ. ನಂದೀಶ್ ಕಾರ್ಯಕ್ರಮ ನಿರೂಪಿಸಿದರು.
ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹ್ಯಾಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಪರಿಸರ ಪರಿಚಯ, ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಕೆ ಸಾಕಷ್ಟು ವಿಷಯಗಳಿದೆ. ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ವಿಚಾರವನ್ನ ಪರಿಚಯ ಮಾಡಿಕೊಡುವಂತ ಕಾರ್ಯಕ್ರಮ. ಪರಿಸರ ಅಂತ ಹೇಳುವಾಗ ನದಿ, ಬೆಟ್ಟ, ಜಲಪಾತ, ಪ್ರಾಣಿ, ಪಕ್ಷಿ, ಗುಡ್ಡ, ಸರೋವರ ಎಲ್ಲವೂ ಬರುತ್ತೆ. ಅದರಲ್ಲೂ ನದಿಗಳು ತುಂಬಾನೇ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಅದರಲ್ಲೂ ಒಂದು ಊರಿಗೆ ನೀರು ಎಷ್ಟು ಬೇಕಾಗುತ್ತೋ ಅದಕ್ಕೆ ನದಿಯ ಅವಶ್ಯಕತೆ ಕೂಡ ಅಷ್ಟೇನಿರುತ್ತೆ. ನದಿಗಳು ಹುಟ್ಟೋದೆಲ್ಲೋ, ಹರಿಯೋದು ಮತ್ತೆಲ್ಲೋ, ಹಾಗೆ ಸೇರೋದು ಇನ್ನೆಲ್ಲೋ, ಹೀಗೆಲ್ಲ ಇರುವಾಗ ಕೆಲವು ನದಿಗಳು ಹುಟ್ಟಿದ ಜಾಗದಲ್ಲಿ ಅಷ್ಟು ಪ್ರಯೋಜನಕ್ಕೆ ಬಾರದೇ ಇದ್ರು ಕೂಡ ಮತ್ಯಾವುದೋ ಒಂದು ಪ್ರದೇಶಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ನದಿ ಅಂತ ಹೇಳ್ತೀವಿ, ಹಾಗೆ ಮಲೆನಾಡಿನ ಶಿವಮೊಗ್ಗದ ಜೀವನದಿ ಶರಾವತಿ ನದಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶರಾವತಿ ನದಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಈ ಒಂದು ನದಿ ಹುಟ್ಟೋದೆಲ್ಲಿ, ಹರಿಯೋದೆಲ್ಲಿ, ಸೇರೋದೆಲ್ಲಿ, ಹಾಗೆ ಈ ಶರಾವತಿ ನದಿಯಿಂದ ಏನೆಲ್ಲ ಪ್ರಯೋಜನಗಳಿದೆ ಏನು ಅಂತೆಲ್ಲ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಕೊಡೋದಕ್ಕಾಗಿ ಇತಿಹಾಸ ತಜ್ಞರಾಗಿರುವಂತ ಅಜಯ್ ಕುಮಾರ್ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಗುಡ್ ಮಾರ್ನಿಂಗ್.
6: ಎಲ್ಲರಿಗೂ ಗುಡ್ ಮಾರ್ನಿಂಗ್.
5: ವೆರಿ ಗುಡ್ ಮಾರ್ನಿಂಗ್ ಸರ್. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನದಿಗಳ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ಳೋಣ ಸರ್, ಏನಂತೀರಾ? ಯಾಕಂದ್ರೆ ನಾವು ಇದುವರೆಗೂ ನೀವು ಹೇಳಿದ ಹಾಗೇನೆ ನಮ್ಮ ಶಿವಮೊಗ್ಗದಲ್ಲಿ ಯಾವೆಲ್ಲ ನದಿಗಳು ಉಗಮ ಆಗತ್ತೆ, ಹಾಗೆ ಯಾವೆಲ್ಲ ನದಿಗಳು ಹರಿಯುತ್ತೆ ಅಂತ ಹೇಳ್ತಿದ್ರಿ. ಇನ್ನು ನಾವು ಕಳೆದ ಸಂಚಿಕೆಯಲ್ಲಿ ನಮ್ಮ ಶಿವಮೊಗ್ಗದ ಜೀವ ನದಿ ಶರಾವತಿ ನದಿ ಅಂತ ಹೇಳಿದ್ರಿ. ಹಾಗೆ ಇನ್ನೊಂದು ಮಾತು ಕೂಡ ಹೇಳಿದ್ರಿ, ಶರಾವತಿ ನದಿಯಿಂದ ಶಿವಮೊಗ್ಗದವರಿಗೆ ಪ್ರಯೋಜನ ಇಲ್ದಲೇ ಇರ್ಬೋದು, ಆದ್ರೆ ಇಡೀ ಕರ್ನಾಟಕಕ್ಕೆ ಪ್ರಯೋಜನ ಆಗ್ತಾ ಇದೆ ಅಂತ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶರಾವತಿ ನದಿ ಬಗ್ಗೆ ತಿಳ್ಕೊಳ್ಳೋಣ ಸರ್. ಈ ಶರಾವತಿ ನದಿಯ ಉಗಮದ ಬಗ್ಗೆ ಮೊದಲು ಹೇಳ್ಬಹುದಾ?
6: ನೋಡಿ, ಶರಾವತಿ ನದಿಯ ಉಗಮ ಅಂದ್ಕೊಳ್ಳೆ ಇದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಮಾತಾಡಬೇಕಾಗ್ತದೆ. ಸೊ ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಬಂದಾಗ, ಈ ಭಾಗಕ್ಕೆ ಅಂದರೆ ತಿರ್ತಲಿ ಭಾಗಕ್ಕೆ ಬಂದಾಗ, ಒಮ್ಮೆ ಸೀತೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಬಾಯಾರಿಕೆ ಜಾಸ್ತಿ ಆಗ್ತದೆ. ಸೊ ಸ್ವಾಭಾವಿಕವಾಗಿ ಕೇಳಿದಾಗ, ಸೊ ಅಲ್ಲಿ ಅಕ್ಕಪಕ್ಕ ಯಾವುದು ಹೊಳೆ ಇರಲ್ಲ, ನದಿ ಇರಲ್ಲ, ಕೆರೆ ಇರಲ್ಲ. ಸೊ ರಾಮ ಏನು ಮಾಡ್ತಾನೆ, ತನ್ನ ಬಾಣವನ್ನು ಭೂಮಿಗೆ ಬಿಟ್ಟು ನದಿ ಅಲ್ಲಿ ಚಿಮ್ತದೆ ಅಂತಂದ್ರೆ ನೀರು ಚಿಮ್ತದೆ, ಆ ನೀರಿಗೆ ಶರಾವತಿ ಅಂತ ಹೆಸರು ಇಟ್ಟರು ಅಂತ ಹೇಳ್ತಾರೆ. ಸೊ ಅಂಬು ಅಂದ್ರೆ ನಮ್ಮ ಮಲೆನಾಡಲ್ಲಿ ಅಂಬು ಅಂದ್ರೆ ಬಾಣ ಅಂತ, ಅಂಬು ಬಿಡೋದು ಅಂತ ಹೇಳ್ತೀವಿ. ಸೊ ಅಂಬು ತೀರ್ಥ, ಸೊ ಅಂಬುದಿಂದ ಹುಟ್ಟುವ ಏನು ತೀರ್ಥ ಅಂದ್ರೆ ಶರಾವತಿ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ನಾವು ಅಂಬುತೀರ್ಥ ಅಂತೀವಿ. ಅಂಬುತೀರ್ಥ ಎಲ್ಲಿ ಬರ್ತದೆ ಅಂದರೆ ನಮ್ಮ ತೀರ್ಥಲ್ಲಿ ತಾಲೂಕಿನಲ್ಲಿರುವ ಕೌಳೆದುರ್ಗ ಕೋಟೆ ಅಂತ ಇದೆ. ಸೊ ಅಲ್ಲಿಗೆ ಹತ್ರ, ಸೊ ಆರ್ಗ ಅಂತ ಬರ್ತದೆ, ಆರ್ಗದಿಂದ ಹತ್ರದಲ್ಲಿ ನಿಮಗೆ ಅಂಬುತೀರ್ಥ ಅಂತ ಇದೆ. ಸೊ ಇದು ಹೇಗೆ ಅಂದರೆ ಒಂಥರ ಬೋರ್ ಇದ್ದಂಗೆ. ಸೊ ಬೋರ್ ಹೇಗೆ ನಾವು ಕೆಳಗಡೆ ಹೋಗ್ತದೆ ಮಷೀನು, ಸೊ ಹೋದ್ಮೇಲೆ ನಿಮಗೆ ನೀರು ಬರ್ತದೆ. ಅದೇ ರೀತಿ ಅಂಬು ಬಿಟ್ಟಿದೆ, ಯಾರೋ
5: ರಾಮ
6: ಅಂಬು ಬಿಟ್ಟಿದ್ದಾನೆ. ಸೊ ಯಾರೋ ಒಬ್ರು ಕೇಳ್ಬೋದು, ಸರ್ ನಾವು ಬೋರಿಗೆ ಪೈಪ್ ಹಾಕಿದ ಮೇಲೆ ವಾಪಸ್ ಎಳಿತೀವಿ, ಸೊ ರಾಮನ ಬಾಣ ಏನಾಯ್ತು, ಅಂಬು ಏನಾಯ್ತು ಅಂದ್ರೆ ಅದು ವಾಪಸ್ ಬಂದಿದೆ. ಅಂಬು ಎಲ್ಲಿ ಬಿಟ್ಟ ಅಲ್ಲಿ ನೀರು ಉಗಮ ಆಯ್ತು, ಅಂಬು ತೀರ್ಥ ಆಯ್ತು. ಅಂಬುವನ್ನು ಎಲ್ಲಿ ಕಿತ್ತ ಅದು ಕೀಲಂಬಿ ಆಯ್ತು. ಸೊ ಕೀಲಂಬಿ ಅನ್ನೋದೇನಿದೆ, ಇವತ್ತು ನಮ್ಮ ಶಿವಮೊಗ್ಗದಿಂದ ಹೊಸನಗರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನೀವು ಲೆಫ್ಟ್ ಸೈಡಿಗೆ ಒಂದ್ ಕಡೆ ಕೀಲಂಬಿ ಅಂತ ಸಿಗ್ತದೆ. ನೀವು ರಿಪ್ಪನ್ಪೇಟೆ ಅಥವಾ ಹುಂಚದಿಂದ ಒಳಗಡೆ ರಸ್ತೆಯಿಂದ ಹೋಗ್ಬೋದು ಕೀಲಂಬಿ ಅಂತೇಳಿ. ಸೊ ಈ ಕೀಲಂಬಿಲಿ ನಾವು ಏನು ಯಾವ ಜಾಗದಲ್ಲಿ ಆ ಬಾಣ ಹೊರಗಡೆ ಬಂತು ಅಂತ ಹೇಳ್ತೀವಿ, ಅಲ್ಲಿ ಚಿಲುಮೆ ಇದೆ ಅಂತ ಹೇಳ್ತೀವಿ. ಚಿಲುಮೆ ಅಂದರೆ ಈ ಮಲೆನಾಡದವ್ರು ಎಲ್ಲರಿಗೂ ಗೊತ್ತಿರ್ತದೆ, ಯಾಕಂದ್ರೆ ನಮ್ಮ ಶಿವಮೊಗ್ಗ ಅರ್ಧ ಬಯಲುಸೀಮೆ ಅರ್ಧ ಮಲೆನಾಡು, ಹಾಗಾಗಿ ಬಯಲುಸೀಮೆಯವರಿಗೆ ಗೊತ್ತಿರಲ್ಲ. ಚಿಲುಮೆ ಅಂದರೆ ಏನಂದರೆ ಅಲ್ಲಿ ನೈಸರ್ಗಿಕವಾಗಿ ನೀರು ಚಿಮ್ತದೆ. ನಾ ಹಿಂದೆ ಹೇಳಿದೆ ನೋಡಿ, ಈ ಹುಲ್ಲೆಲ್ಲ ನೀರು ಹಿಡ್ಕೊಂಡಿರ್ತದೆ, ಅದೇ ರೀತಿ ಈ ಮಳೆ ಏನಾಗ್ತದೆ ನಮ್ಮ ಕಡೆ ಈ ಸಾಗರ ಹೊಸನಗರ ಭಾಗದಲ್ಲಿ, ಸೊ ಅಲ್ಲಿ ಮೇಲ್ಗಡೆ ಜಂಬಿಡಿಕೆ ಇದೆ. ಸೊ ಜಂಬಿಡಿಕೆ ಏನಾಗ್ತದೆ, ನೀರನ್ನು ಒಳಗೆ ಎಳ್ಕತ್ತದೆ. ಸೊ ಒಂದೊಂದು ಕಡೆ 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಒಳಗಡೆವರೆಗೆ ಹೋಗ್ತದೆ. ನೆಕ್ಸ್ಟ್ ಬೆಸಾಲ್ಟ್ ಅಂತ ಬರ್ತದೆ, ಅಂದರೆ ಗಟ್ಟಿ ಬಂಡೆಗಳು ಬಂದಾಗ, ಸೊ ಅಲ್ಲಿ ನಿಂತು ಹೋಗ್ತದೆ, ಅಲ್ಲಿಂದ ಮುಂದೆ ತಗಲಿಕ್ಕಾಗಲ್ಲ. ಸೊ ಅಲ್ಲೂ ಹಾಗೆ ರಕ್ತನಾಳ ಥರ ಎಲ್ಲೋ ಒಂದು ಕಡೆಯಿಂದ ಹೊರಗಡೆ ಬರ್ತದೆ. ಸೊ ಆ ಹೊರಗಡೆ ಬರುವ ಜಾಗದಲ್ಲಿ ಚಿಲುಮೆಗಳಿದ್ವು ಅಂತೇಳಿ. ಸೊ ಹಿಂದಿನ ಮಲೆನಾಡನ ಹಳೆಯ ಮನೆಗಳನ್ನು ನೋಡಿದಾಗ ಹಿಂದೆ ಏನು ಅವ್ರ ಬಚ್ಚಲ ಮನೆ ಇದೆ, ಅಡುಗೆ ಮನೆ, ಅಲ್ಲಿ ಹತ್ತಿರದಲ್ಲಿ ಚಿಲುಮೆಗಳು ಇರ್ತಾ ಇದ್ವು. ಇವತ್ತಿಗೂ ಸಾಕಷ್ಟು ನೀವು ಹೊಸನಗರ ತೀರ್ಥಲ್ಲಿ ಇರ್ಬೋದು, ಹೆಚ್ಚಿನ ಪಕ್ಷದಲ್ಲಿ ಹೊಸನಗರ ಸಾಗರದಲ್ಲಿ ಸಿಗ್ತದೆ. ಹಳೆ ಮನೆಗಳಿದ್ವು ಅಂದರೆ ಅಲ್ಲಿ ಪಕ್ಕದಲ್ಲಿ ಚಿಲುಮೆ ಇರ್ತದೆ. ಸೊ ಇವತ್ತಿಗೂ ಸಹ ಅಲ್ಲಿ ಚಿಲುಮೆ ಇದೆ, ಸಣ್ಣದಾದ ಒಂದು ಪುಷ್ಕಣಿ ಥರ ಕೀಲಂಬಿಲೆ. ಸೊ ಅದು ರಾಮನ ಅಂಬು ಬಂದಿದ್ದ ಜಾಗ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅಂಬುತೀರ್ಥ ಅಂತ ಹೇಳ್ತೀವಿ. ಶರಾವತಿ ಶರವೇಗದಲ್ಲಿ ಬಿಟ್ಟಿದ್ದು ಶರಾವತಿ. ಸೊ ಆ ತರ ಹೆಸರಿದೆ ಅದಕ್ಕೆ ಶರಾವತಿ ಅಂತ ಹೇಳಿ.
5: ಸರ್, ಬಹುಶಃ ಎಲ್ರಿಗೂ ಶರಾವತಿ ನದಿ ಉಗಮ ಆಗಿದ್ದು ಅಂಬುತೀರ್ಥದಲ್ಲಿ ಅಂತ ಗೊತ್ತಿತ್ತು, ಆದ್ರೆ ಈ ಕೀಲಂಬಿ ಬಗ್ಗೆ ಹೆಚ್ಚಿನ ಜನ ಗೊತ್ತಿಲ್ಲ. ಇವತ್ತು ಈ ವಿಷಯ ನನಗೂ ಕೂಡ ಗೊತ್ತಾಯ್ತು ಸರ್.
6: ನೋಡಿ, ಇವತ್ತು ಎಲ್ಲರೂ ಹೋಗ್ತಿರಲ್ಲಿ ಅಂಬುತೀರ್ಥದಲ್ಲಿ ಹೋಗ್ತೀರಾ, ಹಿಂದೆ ಗುಡ್ಡ ಇದೆ. ಸೊ ಹಿಂದೆ ಈಗೆಲ್ಲ ಜೀರ್ಣೋದ್ಧಾರ ಆಗಿದೆ. ಹಿಂದೆ ಆ ದೇವಸ್ಥಾನ ನೋಡಿದ್ರೆ ಎಲ್ಲರಿಗೂ ಗೊತ್ತಿದೆ, ಗರ್ಭಗುಡಿಯಿಂದ ಅದೇನು ನದಿ ಹೊರಗಡೆ ಬರ್ತಾ ಇತ್ತು, ನೀರು ಹರಿತಾ ಇತ್ತು. ಸೊ ಮೇಲ್ಗಡೆ ಗ್ಲಾಸ್ ಕವರಿಂಗ್ ಇತ್ತು, ಈಗ ಕ್ಲೋಸ್ಡ್ ಕವರಿಂಗ್ ಮಾಡಿದ್ದಾರೆ. ಸೊ ಗ್ಲಾಸ್ ಕವರಿಂಗಲ್ಲಿ ಅದನ್ನು ನೋಡ್ಬೋದಿತ್ತು ನೀವು. ನದಿ ಹೊರಗಡೆ ಬಂದು ಅಲ್ಲಿ ಸಣ್ಣ ಒಂದು ಒಂದು ಗುಂಡಿ ಥರ ಇತ್ತು. ಸೊ ಅಲ್ಲಿ ನೀವು ಕೈ ಹಾಕಿ ಬಗ್ಗಿ ನೀರು ತಗೋಬೋದಿತ್ತು. ಆ ಗುಂಡಿಯಿಂದ ಮುಂದೆ ಒಂದು ಪುಷ್ಕರಣಿ ಇದೆ. ಸೊ ಪುಷ್ಕರಣಿಯಿಂದ ಮುಂದೆ ಅದೇ ಥರ ಹರಕಂತ ಬರ್ತಾಳೆ. ಸೊ ಅಚ್ಚಕನ್ನೆ ಫಾಲ್ಸ್ ಅಂತ ಏನು ಹೇಳ್ತೀವಿ, ಶರಾವತಿ ನದಿಯ ಮೊಟ್ಟ ಮೊದಲ ಜಲಪಾತ.
5: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಜಯ್ ಶರ್ಮಾ ಅವರು ಎಷ್ಟೊಂದೆಲ್ಲ ಒಳ್ಳೆಯ ಮಾಹಿತಿನ ಹಂಚ್ಕೊಳ್ತಾ ಇದ್ರು ಅಲ್ವಾ. ಅದರಲ್ಲೂ ಅವರು ಕೀಲಂಬಿ ಬಗ್ಗೆ ಹೇಳ್ತಿದ್ರು, ಇನ್ನು ಶರಾವತಿ ನದಿಯ ಮೊಟ್ಟ ಮೊದಲ ಜಲಪಾತ ಅಂದರೆ ಅದು ಅಚ್ಚಕನ್ಯೆ ಜಲಪಾತ ಅಂತ ಕೂಡ ಹೇಳ್ತಿದ್ರು. ಹಾಗಿದ್ರೆ ಈ ಒಂದು ಜಲಪಾತಕ್ಕೆ ಅಚ್ಚಕನ್ಯೆ ಜಲಪಾತ ಅಂತ ಯಾರು ಹೆಸರಿಟ್ರು ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಂತ ಶರಾವತಿ ನದಿಯ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರು ಶರಾವತಿ ನದಿಯ ಉಗಮ ಹಾಗೆ ಅದರ ವಿಶೇಷತೆ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಈ ಒಂದು ಮಾತುಕತೆಯನ್ನ ಮುಂದುವರೆಸೋಣ. ಅಜಯ್ ಸರ್, ನೀವು ಹೇಳ್ತಾ ಇದ್ರೆ ಈ ಒಂದು ಶರಾವತಿ ನದಿಯ ಮೊದಲ ಜಲಪಾತ ಅಂದ್ರೆ ಅದು ಬಹುಶಃ ಅಚ್ಚೆ ಕನ್ಯೆ ಜಲಪಾತ ಅಂತ. ಈ ಹೆಸರು ಕೂಡ ತುಂಬಾ ವಿಭಿನ್ನವಾಗಿದೆ ಸರ್. ಈ ಒಂದು ಹೆಸರು ಈ ಜಲಪಾತಕ್ಕೆ ಯಾರಿಟ್ರು ಹೇಳ್ಬಹುದಾ?
1: ಆ ಜಲಪಾತಕ್ಕೆ ಹೆಸರು ಕೊಟ್ಟವ್ರು ಯಾರು ಅಂದ್ರೆ ಅದೊಂದು ಬೇರೆ ಅಲ್ಲಿ ಸ್ಥಳೀಯರು ಒಬ್ರು ಕೊಟ್ಟಿದ್ರು, ಅಚ್ಚ ಕನ್ಯೆ ಅಂತೇಳಿ. ಅದಕ್ಕೆ ಹೆಸರಿರ್ಲಿಲ್ಲ, ಸೊ ಅಚ್ಚ ಕನ್ಯೆ ಫಾಲ್ಸ್ ಅಂತಾನೆ ನಾವು ಅದಕ್ಕೆ ಕರಿತೀವಿ. ಸೊ ಶರಾವತಿ ನದಿಯ ಫಸ್ಟ್ ಉಗಮ ಸ್ಥಾನ ಅಂತ. ಈಗ ಜೀರ್ಣೋದ್ಧಾರ ಆದ್ಮೇಲೆ ಅದಕ್ಕೆ ಕವರ್ಡ್ ಸೀಲಿಂಗ್ ಆಗಿದೆ, ಹಾಗಾಗಿ ಆ ಏನು ಗುಂಡಿ ಇದೆ ಆ ಸಣ್ಣ ಗುಂಡಿ ಬರುವವರೆಗೂ ನಮ್ಗೆ ಕಾಣಿಸಲ್ಲ. ಹಿಂದೆ ಹಳೆ ಜನರು ಕೇಳಿದ್ರೆ ಹಿಂದೆ 4 ಸೆಲೆ 5 ಸೆಲೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಸೆಲೆ ಅಂದ್ರೆ ಏನಂದ್ರೆ ಅದನ್ನು ಗೇಜ್ ಮಾಡೋದು, ಅಂದ್ರೆ ನೀರಿನ ಏನು ರಭಸ ಇದೆ ಜಾಸ್ತಿ ಇತ್ತು, ಈಗ 2 ಸೆಲೆ ಆಗಿದೆ ಅಂತಾರೆ. ಯಾಕೆ ಕಾರಣ ಅಂದರೆ ಇದು ನಾವು ಇವತ್ತು ಪರಿಸರ ಬಗ್ಗೆ ಮಾತಾಡ್ತಿರೋದನ್ನ ಮಾತಾಡಬೇಕು. ಹಿಂದೆ ಗುಡ್ಡ ಇದೆ, ಸೊ 80ರ ದಶಕದವರೆಗೂ ಅದು ಬೋಲ್ ಗುಡ್ಡ ಇತ್ತು, ಅಂದರೆ ಹುಲ್ಲು ಅಷ್ಟೇ ಬೆಳೀತಾ ಇತ್ತು. 80ರ ದಶಕದ ನಂತರ ಏನಾಗ್ತದೆ, ಈ ನಮ್ಮ ಭಾರತದವರು ಯು ಕೆಯಿಂದ ಒಂದಿಷ್ಟು ಹಣಕಾಸು ಬರ್ತದೆ, ಸೊ ಈ ಅಕೇಶನ್ ನಡಿ ಅಂತ ಹೇಳಿ ಕೊಡ್ತಾರೆ. ಸೊ ಆ ಬೋಳ್ ಗುಡ್ಡದ ಮೇಲೆ ಅಂದರೆ ಅದನ್ನು ಹಾಗೆ ಬಿಡಬೇಕಿತ್ತು ನಾವು. ಹಿಂದೆ ಅಲ್ಲಿ ದನಗಳೆಲ್ಲ ಹೋಗಿ ಮೇಯ್ತಾ ಇದ್ವು, ಜಾರು ಬಂಡಿ ಥರ ಆಡ್ತಾ ಇದ್ರು ಹಳೆ ತಲೆಯವ್ರು ಕೇಳಿದ್ರೆ. 84-85ರಲ್ಲಿ ಆ ದುಡ್ಡು ತಗೊಂಡು ನಾವು ಇವತ್ತು ಅಕೇಶ್ಯ ಬೆಟ್ಟ ಮಾಡಿಬಿಟ್ಟಿದ್ರೆ, ಅಕೇಶ್ಯ ಬೆಟ್ಟ ಮಾಡಿದ ಮೇಲೆ ಆ ನೀರಿನ ಸೆಲೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. 6-4 ಆಗಿ 4-2 ಆಗಿದೆ. ಸೊ ನಮ್ಮಲ್ಲಿ ಈಗ ಒಂದು ಹುಲ್ಗಾವಲಿ ಇತ್ತಂದ್ರೆ ಹುಲ್ಗಾವಲ್ ತಾನೇ ಇರಬೇಕು. ಯಾಕೆಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದೀವಿ, ಹುಲ್ಲಿಗೆ ಏನ್ ಶಕ್ತಿ ಇದೆ, ಸೊ ಅಕೇಶಿಗೆ ಆಸಕ್ತಿ ಇಲ್ಲ. ಸೊ 80ರ ದಶಕದವರೆಗೆ ಬೋಳುಗುಡ್ಡದ ಕೆಳಗೆ ಇದ್ದ ಶರಾವತಿಯ ಏನು ಉಗಮ ಸ್ಥಾನ ಇದೆ ಅಲ್ಲಿ ನೀರು ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಈಗ ಕಡಿಮೆ ಆಗಿದೆ. ಇದು ಆಘಾತಕಾರಿ ವಿಷಯನೇ ಇದು. ಸೊ ಎಲ್ಲಿ ನೈಸರ್ಗಿಕವಾಗಿ ಎಲ್ಲೆಲ್ಲಿ ಏನೇನು ಬೆಳಿಬೇಕು ಅದನ್ನ ನಾವು ಬೆಳಿಲೇಬೇಕು. ತುಂಬಾ ಜನ ಹೇಳ್ತಾರೆ ನೀವು ಕಾಡ್ ಒಳಗೆ ಹೋಗ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಕಾಡ್ ತಂತಾನೆ ಚೇತರಿಸ್ಕೊಳ್ತದೆ ಅಂತ. ಕಾಡಿಗೆ ನಿಮ್ಮ ಅವಶ್ಯಕತೆ ಇಲ್ಲ, ನಮಗೆ ಕಾಡಿನ ಅವಶ್ಯಕತೆ ಇದೆ. ಸೊ ಶರಾವತಿಗೂ ಸಾಕಷ್ಟು ತೊಂದರೆಗಳಿದಾವೆ.
0: ಸರ್, ನಾನು ಕೇಳ್ಪಟ್ಟಿದ್ದೀನಿ ಆ ಶರಾವತಿ ನದಿಗೆ ಸಾಕಷ್ಟು ಅಣೆಕಟ್ಟಿದೆ ಅಂತ. ಅದರಲ್ಲಿ ಮೊದಲನೇ ಅಣೆಕಟ್ಟು ಲಿಂಗನಮಕ್ಕಿ ಅಣೆಕಟ್ಟೆ ಸರ್?
1: ಖಂಡಿತ ನೋಡಿ, ಇದು ತಪ್ಪು ಮಾಹಿತಿ, ಇದು ತಪ್ಪು ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಲಿಂಗನಮಕ್ಕಿ ಅಷ್ಟು ಫೇಮಸ್ ಆಗಿರೋದ್ರಿಂದ ಸೊ ಸ್ವಾಭಾವಿಕವಾಗಿ ಲಿಂಗನಮಕ್ಕಿ ಅಂತ ತಿಳ್ಕೊತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅಣೆಕಟ್ಟು ಆಗ್ತದೆ ಈ ಭಾಗದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಭಾಗದಲ್ಲಿ. ಆಧುನಿಕ ಅಣೆಕಟ್ಟು ಅಂತ ಹೇಳ್ಬೋದು. ಹಳೆ ಅಣೆಕಟ್ಟುಗಳು ತುಂಬ ಇದ್ದಾವೆ. ಈಗ ಭೀಮನ ಕಟ್ಟೆ ಮಾತಾಡ್ತಿದ್ವಿ, ಭೀಮನ ಕಟ್ಟಿದ್ದು ಅಣೆಕಟ್ಟು ಅಂತ ಹೇಳ್ತೀವಿ. ಅದೇ ರೀತಿ ವಿಜಯನಗರ ಕಾಲದಲ್ಲಿ ಸಾಕಷ್ಟು ಅಣೆಕಟ್ಟುಗಳಾಗಿದ್ದಾವೆ, ಮಣ್ಣಿನ ಅಣೆಕಟ್ಟುಗಳಿರ್ಬೋದು, ಕಲ್ಲಿಂದು. ಆದರೆ ಆಧುನಿಕ ಯುಗದಲ್ಲಿ ಅಂದರೆ ಈಗ ನಾವು ಹೇಗೆ ಅಣೆಕಟ್ಟು ಕಟ್ತೀವಿ ಆ ರೀತಿಯ ಫಸ್ಟ್ ಅಣೆಕಟ್ಟು ಕಟ್ಟಿದ್ದು ಹಿರೇಭಾಸ್ಕರ ಅಂತ ಹೇಳ್ತೀವಿ. ಅದಕ್ಕೆ ಒಂದಿಷ್ಟು ಜನ ಮಡೆನೂರು ಅಂತ ಹೇಳ್ತೀವಿ. ಸೊ ಯಾಕೆ ಇದು ಮಡೆನೂರು ಯಾಕೆ ಅಂತೀವಿ ಅಥವಾ ಹಿರೇಭಾಸ್ಕರ ಯಾಕೆ ಅಂದರೆ ಅದಕ್ಕೊಂದು ಇತಿಹಾಸ ಇದೆ. ಬಾರಾಗಂಗಾ ಅಂತ ಒಂದು ತಾಲೂಕದು ಸಾಗರಕ್ಕೆ ಸಂಬಂಧಪಟ್ಟಂಗೆ. ಬಾರಾಗಂಗಾ ಹೆಸರು, ಬಾರ ಅಂದರೆ 12, ಗಂಗಾ ಅಂದರೆ ಗಂಗಾ ನದಿ. ಅಂದರೆ 12 ಉಪನದಿಗಳು ಅಂದರೆ ಶರಾವತಿಗೆ ಸಾಕಷ್ಟು ಉಪನದಿಗಳಿದ್ದಾವೆ, ಮಾವಿನಹೊಳೆ, ಎಣ್ಣಹೊಳೆ, ಆ ಥರ ಸಾಕಷ್ಟು ಉಪನದಿಗಳು. ಆ ಭಾಗದಲ್ಲಿ 12 ಉಪನದಿಗಳು ಸೇರೋದ್ರಿಂದ ಶರಾವತಿ ನದಿಯಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಇತ್ತಂತ. ಸೊ ಆ ಜಾಗ ಡ್ಯಾಮ್ ಕಟ್ಟಿದ್ರೆ ನಮ್ಗೆ ಒಳ್ಳೆ ನೀರು ಸಿಗ್ತದೆ, ಅದರಿಂದ ಕರೆಂಟ್ ಉತ್ಪಾದನೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕನಸ್ತು. ಹಾಗಾಗಿ ಆ ಡ್ಯಾಮ್ ಏನು ಕಟ್ಟಿದ್ದಾರೆ ಆ ಊರಿನ ಹೆಸರು ಮಡೆನೂರು ಅಂತೇಳಿ. ಆ ಡ್ಯಾಮ್ ಕಟ್ಟಿದ ಮೇಲೆ ಮುಳುಗಡೆ ಆಗಿದ್ದ ಫಸ್ಟ್ ಊರ ಹೆಸರೇ, ಗ್ರಾಮದ ಹೆಸರು ಹಿರೇಭಾಸ್ಕರ ಅಂತೇಳಿ. ಸೊ ಡ್ಯಾಮ್ ಎಕ್ಸಾಕ್ಟ್ಲಿ ಮಡೆನೂರಲ್ಲಿ ಕಟ್ಟಿದ್ದಾರೆ, ಒಂಚೂರು ಮಡೆನೂರು ಮುಂದೆ ಇದೆ ಹಿಂದೂ ಇದೆ, ಮುಳುಗಡೆ ಆಗಿದ್ದು ಹಿರೇಭಾಸ್ಕರ. ಹಾಗಾಗಿ ಜನ ಸ್ವಾಭಾವಿಕವಾಗಿ ಅದನ್ನು ಹಿರೇಭಾಸ್ಕರ ಡ್ಯಾಮ್ ಅಂತ ಕರೀತಾರೆ. ಸೊ 38ರಲ್ಲಿ ಶುರು ಆಗ್ತದೆ, ಸೊ 48-49ರಲ್ಲಿ ಅದನ್ನು ಕಂಪ್ಲೀಟ್ ಆಗ್ತದೆ. ಸೊ ಅದನ್ನು ಉದ್ಘಾಟನೆ ಮಾಡಿ ಅಂದರೆ ಕೇವಲ ಹಿರೇಭಾಸ್ಕರ ಒಂದು ಪ್ರಾಜೆಕ್ಟ್ ಅಲ್ಲ, ಹಿರೇಭಾಸ್ಕರ ಜೊತೆಗೆ ಇವತ್ತೇನು ಕಾರ್ಗಲ್ ಇದೆ, ಮಹಾತ್ಮ ಗಾಂಧಿ ಪ್ರಾಜೆಕ್ಟ್ ಏನಿರ್ತೀವಿ, ಅವೆಲ್ಲವೂ ಒಂದೇ ಪ್ರಾಜೆಕ್ಟ್ ಇರ್ತದೆ. ಸೊ ಮಹಾರಾಜರು ಅವತ್ತು ಅಲ್ಲಿ ಅದು ಆ್ಯಕ್ಚುಲಿ ಮಹಾರಾಜರ ಹೆಸರು ಇಡಬೇಕಾಗಿತ್ತು. ಸೊ ಅದೇ ಟೈಮಿಗೆ ಮಹಾತ್ಮ ಗಾಂಧೀಜಿಯವರು ತಿಳ್ಕೊಳ್ತಾರೆ. ಸೊ ಅವಾಗ ಮಹಾರಾಜರು ಹೇಳ್ತಾರೆ ಏನಂದರೆ ಇದಕ್ಕೆ ಮಹಾತ್ಮ ಗಾಂಧೀಜಿ ಹೆಸರು ಇಡೋಣ ಅಂತೇಳಿ. ಸೊ ಇವೆಲ್ಲವೂ ಸೇರಿಸಿ ಒಂದು ಪ್ರಾಜೆಕ್ಟ್ ಇದು. ಆದರೆ ವಿಶೇಷ ಏನಂದರೆ ಅವತ್ತೇ ಅವರು ಭಾಷಣ ಮಾಡಬೇಕಾದ್ರೆ ಸರ್ಕಾರ ಹೇಳ್ತಾರೆ ನಾವು ಮುಂದಿನ ದಿನಗಳಲ್ಲಿ ನಮಗೆ ಬೇಡಿಕೆ ಜಾಸ್ತಿ ಆಗಿದೆ, ಯಾಕಂದರೆ ಅವಾಗ ಇಂಡಿಪೆಂಡೆನ್ಸ್ ಬಂದಾಗಿತ್ತು, ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ನಾವು ಇನ್ನೊಂದು ಡ್ಯಾಮ್ ಕಟ್ತಾ ಇದ್ದೀವಿ ಅಂತೇಳಿ. ಸೊ ಆಲ್ರೆಡಿ ಮುಳುಗಡೆ ಆಗಿದೆ ಹಿರೇಭಾಸ್ಕರದಿಂದ, ಸೊ ಇನ್ನೊಂದು ದೊಡ್ಡ ಸುತ್ತಿನ ಮುಳುಗಡೆ ಆಗ್ತಂದ್ರೆ ಆ ಲಿಂಗನಮಕ್ಕಿ ಡ್ಯಾಮಿಂದ ಮತ್ತೆ ಹಿರೇಭಾಸ್ಕರ ಡ್ಯಾಮೇ ಮುಳುಗಡೆ ಆಗ್ತದೆ. ಸೊ ಹಾಗಾಗಿ ಸೊ ಒಂದು ಉದ್ಘಾಟನೆ, ಒಂದು ಡ್ಯಾಮಿನ ಉದ್ಘಾಟನೆ ಮಾಡ್ಬೇಕಾದ್ರೆ ಇನ್ನೊಂದು ಡ್ಯಾಮ್ ಕಟ್ತಾ ಇದೀವಿ ಅಂತ ಹೇಳೋದು ಒಂದು ಕಡೆ ಆಯ್ತು. ಇನ್ನೊಂದು ಕಡೆ ಏನಂದ್ರೆ ಈ ಡ್ಯಾಮ್ನ ಮರಣ ಶಾಸನ ಅವತ್ತೇ ಹೇಳಿಬಿಟ್ರು, ಯಾಕಂದ್ರೆ ಈ ಡ್ಯಾಮ್ ಮುಳುಗಡೆ ಆಗ್ತದೆ. ಸೊ ಈ ರೀತಿ ನಿಮ್ಗೆ ಎಲ್ಲೂ ಸಿಗಲ್ಲ ನಿಮಗೆ. ಸೊ ಶರಾವತಿಗೆ ಮೊಟ್ಟ ಮೊದಲ ಬಾರಿಗೆ ಅಣೆಕಟ್ಟು ಕಟ್ಟಿದಲ್ಲಿ ಅಂದರೆ ಮಡೆನೂರು ಹಿರೇಭಾಸ್ಕರ, ನೆಕ್ಸ್ಟ್ ಲಿಂಗನಮಕ್ಕಿ ಆಗ್ತದೆ. ಸೊ ಅದ್ರ ಜೊತೆಗೆ ಅಲ್ಲಿ ಅಕ್ಕಪಕ್ಕ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ಅದ್ರ ಲಿಂಗನಮಕ್ಕಿ ವಾಸ್ ದ ಬಿಗ್ಗೆಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅತಿ ಹೆಚ್ಚು ಮುಳುಗಡೆ ಆಗಿದ್ದೆ ಲಿಂಗನಮಕ್ಕಿ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಜಯ್ ಸರ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಲ್ವಾ. ನಿಜವಾಗ್ಲೂ ತುಂಬಾ ಜನ ಅನ್ಕೊಳ್ತಾರೆ ಶರಾವತಿ

ನದಿಗೆ ಲಿಂಗನಮಕ್ಕಿನೇ ಫಸ್ಟ್ ಡ್ಯಾಮ್ ಕಟ್ಟಿದ್ದು ಅಂತ, ಆದ್ರೆ ಅಲ್ಲ, ಅದಕ್ಕಿಂತ ಮೊದಲು ಮಡೆನೂರು ಅಥವಾ ಹಿರೇಭಾಸ್ಕರ ಡ್ಯಾಮ್ ಮೊದಲು ಕಟ್ಟಿದ್ದು, ನಂತರದಲ್ಲಿ ಈ ಒಂದು ಲಿಂಗನಮಕ್ಕಿ ಡ್ಯಾಮ್ನ ಕಟ್ಟಿದ್ರು ಅಂತ ಹೇಳಿದ್ರು. ಹಾಗಿದ್ರೆ ಶರಾವತಿ ನದಿ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ, ಖಂಡಿತವಾಗ್ಲೂ ತಿಳ್ಕೊಳ್ಳೋಣ, ಮಾತುಕತೆಯನ್ನ ಮುಂದುವರೆಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಶರಾವತಿ ನದಿಯ ಬಗ್ಗೆ ಮಾತನಾಡ್ತಿದ್ವಿ, ಹಾಗೆ ಆ ಅಣೆಕಟ್ಟು ಇರಬಹುದು ಆ ಜಲಪಾತಗಳ ಬಗ್ಗೆ ಮಾತಾಡ್ತಿದ್ವಿ. ನಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಅಜಯ್ ಕುಮಾರ್ ಶರ್ಮಾ ಅವರು ನದಿಗಳ ಬಗ್ಗೆ ಜಲಪಾತಗಳ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಹಾಗಿದ್ಮೇಲೆ ಅಜಯ್ ಸರ್ ಜೊತೆ ಮಾತುಕತೆ ಮುಂದುವರ್ಸೋಣವಾ. ಅಜಯ್ ಸರ್, ನೀವೇ ಹೇಳ್ತಾ ಇದ್ರಿ ಈ ಒಂದು ಶರಾವತಿ ನದಿಗೆ ಅಣೆಕಟ್ಟು ಕಟ್ಟಿದ್ರು, ಮುಂಚೆ ಹಿರೇಭಾಸ್ಕರ ಅಥವಾ ಮಳೆನೂರು ಡ್ಯಾಮ್ ಕಟ್ಟಿದ್ರು, ಅದಾದ ನಂತರ ಲಿಂಗನಮಕ್ಕಿ ಡ್ಯಾಮ್ ಅನ್ನ ನಿರ್ಮಿಸಲಾಯಿತು ಅಂತ. ಸರ್, ನಾನು ಕೇಳ್ಪಟ್ಟಿದ್ದೀನಿ ಈ ಲಿಂಗನಮಕ್ಕಿ ಡ್ಯಾಮ್ ನ ನಿರ್ಮಾಣ ಮಾಡಿದ ನಂತರ ಈ ಶರಾವತಿ ನದಿಯ ಹಿನ್ನೀರು ಸಾಕಷ್ಟು ಪ್ರದೇಶವನ್ನ ಆವರಿಸ್ಕೊಳ್ತು, ಅಲ್ಲಿನ ಸ್ಥಳೀಯರಿಗೆ ಸಾಕಷ್ಟು ತೊಂದರೆ ಆಯ್ತು ಅಂತೆಲ್ಲ ಕೇಳ್ಪಟ್ಟಿದ್ದೀನಿ ಸರ್. ಹೀಗೆಲ್ಲ ಇರುವಾಗ ನಮಗೆ ಒಂದು ಅಂದಾಜು ಹೇಳ್ಬಹುದಾ, ಶರಾವತಿ ನದಿಗೆ ಅಣೆಕಟ್ಟು ಕಟ್ಟಿದ ನಂತರ ಅಲ್ಲಿನ ಎಷ್ಟು ಭಾಗ ಮುಳುಗಡೆ ಆಗಿರ್ಬೋದು, ಒಂದು ಅಂದಾಜು ಹೇಳ್ಬಹುದಾ ಸರ್?
3: ನೋಡಿ, ಶರಾವತಿ ಮತ್ತೆ ಈ ಮೂರು ತಾಲೂಕು ಇದ್ರು, ತೀರ್ಥಳ್ಳಿ ಇದ್ರು, ತೀರ್ಥಳ್ಳಿ ಅಷ್ಟು ಮುಳುಗಡೆ ಆಗಲ್ಲ ನಮಗೆ. ಹೆಚ್ಚಿನ ಮುಳುಗಡೆ ಆಗೋದು ಸಾಗರ ಮತ್ತೆ ಹೊಸನಗರಕ್ಕೆ. ಸೊ ಒಂದು ಬದಿ ಸಾಗರ, ಒಂದು ಬದಿ ಹೊಸನಗರ. ಸೊ ಈ ಮುಳುಗಡೆ ಅಂದಾಜು ನಾವು ಹೇಳಬೇಕು ಅಂದರೆ, ಅಂದರೆ ಫಿಗರ್ಸಲ್ಲಿ ಹೇಳಬೇಕು ಅಂದರೆ ಹಳ್ಳಿಗಳು ಅವೆಲ್ಲ ನಾವು ಹೇಳ್ಬೋದು ಲೆಕ್ಕ ಇದೆ, ಎಷ್ಟು ಜನ ಡಿಸ್ಪ್ಲೇಸ್ಮೆಂಟ್ ಆಯಿತು, ಸೊ ಎಷ್ಟು ಜನ ಎಷ್ಟು ಕುಟುಂಬಗಳು ಹೊರಗಡೆ ಹೋದ್ವು ಅಂತೇಳಿ. ಸೊ ನಾವು ಸ್ಕ್ವೇರ್ ಕಿಲೋಮೀಟರ್ ಮೇಲೆ ಹೇಳಬೇಕು, ಚದರ ಅಡಿ ಕಿಲೋಮೀಟರ್ ಹೇಳಬೇಕು ಅಂದರೆ 323 ಚದರ ಕಿಲೋಮೀಟ್ರು. ಆದರೆ ಅಂದಾಜು ಮಾಡ್ಕೋಬೇಕು ಹೇಗೆ ಅಂದರೆ, ಈಗ ನಾವು ಯಾರು ಗೂಗಲ್ ಮಾಡ್ಬೋದು ಕುತ್ಕೊಂಡಲೇ, ವಿಚ್ ಈಸ್ ದ ಸ್ಮಾಲೆಸ್ಟ್ ನೇಷನ್ ಇನ್ ದ ವರ್ಲ್ಡ್ ಅಂತೇಳಿ. ಸೊ ಕೊನೆಗೆ ಬರೋದು ವ್ಯಾಟಿಕನ್ ಸಿಟಿ. ಸೊ ಲಾಸ್ಟಿಂದ ಹಿಂಗೆ ಒಂದೊಂದೇ ಮೇಲೆ ಬರ್ತಾ ಹೋದರೆ 10th ಸ್ಥಾನದಲ್ಲಿ ಮಾರಿಷಸ್ ದೇಶ ಬರ್ತದೆ, ನಮ್ಗೆ ಹತ್ತಿರ ಇದೆ. ಸೊ ಒಂದು 292 ಚದರ ಕಿಲೋಮೀಟ್ರು. ಸೊ ಕೇವಲ ಲಿಂಗನಮಕ್ಕಿಯಿಂದ 323 ಚದರ ಕಿಲೋಮೀಟ್ರು ಅಂದರೆ ಒಂದು ಮಾರಿಷಸ್, ಒಂದು 2-3 ವ್ಯಾಟಿಕನ್ ಸಿಟಿ ಅಂದರೆ ಒಂದು
4: 3
3: ಸಿಟಿ. ಸೊ ಮುಳುಗಡೆ ಆಗಿದೆ ಅಂದರೆ ನೋಡಿ, ಶರಾವತಿ ಎಂಥವಳು ಅಂದರೆ ಪಾಪ ತನ್ನನ್ನು ಆರಾಧಿಸುವ ಜನರನ್ನೇ ಮುಳುಗಿದ್ಲು, ತನ್ನನ್ನು ಸೇರುವ ಎಷ್ಟು ಹಳ್ಳ ತೊರೆಗಳು ಹೊಳೆಗಳು ಏನು ಬಂದು ಸೇರ್ತದೆ ಅದನ್ನು ಅಪೋಷಣೆ ಮಾಡ್ಕೊಂಡಿದ್ದಾಳೆ. ಉದಾಹರಣೆಗೆ ಬೆಕ್ಕೋಡಿ ಅಂತ ಇದೆ ಹೊಸನಗರ ಹತ್ರ, ಬೆಕ್ಕೋಡಿ ಲಾಂಚ್ ಅಂತ ಫೇಮಸ್. ಬೆಕ್ಕೋಡಿ ಅಂದರೆ ತುಂಬ ಜನ ಗೊತ್ತಿಲ್ಲ, ಆ ಊರಿನ ಪಕ್ಕದಲ್ಲಿ ಹರಿಯೋ ಒಂದು ಹೊಳೆಗೆ ಬೆಕ್ಕೋಡಿ ಅಂತ ಹೇಳ್ತಿದ್ರು. ಸೊ ಬೆಕ್ಕೋಡಿಗೆ ಬೆಕ್ಕೋಡಿ ಹೊಳೆ ಅಂತ ಹೇಳಿದ್ರು. ಇವತ್ತು ಬೆಕ್ಕೋಡಿ ಹೊಳೆನೇ ಕಾಣಿಸಲ್ಲ, ಯಾಕಂದರೆ ಅದನ್ನು ಅಪೋಷಣೆ ಮಾಡಿದ್ದಾಳೆ ಶರಾವತಿ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಒಂದು ವಾಡಿಕೆ ಇದೆ, ಮನೆ ಮಠ ಕಳ್ಕೊಂಡವರು ಅಂತೇಳಿ. ಅದು ಶುರುವಾಗಿದೆ ಮಲೆನಾಡಿಂದ, ಲಿಂಗನಮಕ್ಕಿಯಿಂದ. ಯಾಕಂದರೆ ಈ ಮುಳುಗಡೆಯಲ್ಲಿ ಕೇವಲ ಮನೆಗಳು ಮುಳುಗಡೆ ಆಗಲಿಲ್ಲ, ನಮ್ಮ ಹಿರಿಯರು ಏನು ಅನುಭವಿಸ್ಕೊಂಡು ಬಂದಿದ್ರು ಸಂಪತ್ತು, ಯಾ ಸಂಪತ್ತು, ಗದ್ದೆ ಇರ್ಬೋದು, ತೋಟ ಇರ್ಬೋದು, ಅರಣ್ಯ ಸಂಪತ್ತು ಇರ್ಬೋದು, ಮೃಗಗಳು ಎಲ್ಲವೂ ಸಂಪತ್ತೇನೆ. ಸೊ ನಾವು ವ್ಯಾಲ್ಯೂಷನ್ ಮಾಡ್ಬೇಕಾರೆಂದರೆ ಒಳ್ಳೆ ಹಳ್ಳಿಗಳದ್ದು ವ್ಯಾಲ್ಯೂಷನ್ ಮಾಡಬಾರ್ದು, ಆ ಸಂಪತ್ತನ್ನು ವ್ಯಾಲ್ಯೂಷನ್ ಮಾಡ್ಬೋದು. ಆಮೇಲೆ ಕೋಟೆ ಕೊತ್ತಲುಗಳಿರ್ಬೋದು, ದೇವಸ್ಥಾನಗಳು, ಮನೆ ಮಠಗಳು ಎಲ್ಲವೂ ಮುಳುಗಡೆ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಮನೆ ಮಠ ಕಳೆದುಕೊಂಡವರು ಅಂದರೆ ಕೇವಲ ನಾವೇ, ಇದು ಬೇರೆ ಎಲ್ಲಿಗೂ ಟ್ಯಾಗ್ ಆಗಲ್ಲ. ಸೊ ಒಂದು ಮಾರಿಷಸ್ ದೇಶ ಮತ್ತು ಒಂದು 2-3 ವ್ಯಾಟಿಕನ್ ಸಿಟಿ ಅದರೊಳಗೆ ಮುಳುಗಡೆ ಆಗಿದೆ ಅಂದರೆ ಯಾವ ರೀತಿ ಪ್ರಮಾಣ ಇರ್ಬೋದು ಅಂತ ನೀವು ಯೋಚನೆ ಮಾಡಿ.
4: ನಿಜ ಸರ್, ಒಂದು ದೇಶ ಅಂದರೆ ನಾವು ಹೇಳ್ದಾಗೆ ಮಾರಿಷಸ್ ಅನ್ನೋ ಒಂದು ದೇಶದಷ್ಟು ಪ್ರಮಾಣ, ಅದರದ್ದೇ ಎರಡು ಸಿಟಿಗಳು ಸೇರ್ಕೊಂಡು ಎಷ್ಟು ಜಾಗ
3: ಮುಳುಗಡೆ ಲಿಂಗನಮಕ್ಕಿಯಿಂದ ಆಗಿದೆ.
4: ಲಿಂಗನಮಕ್ಕಿಯಿಂದ ನಿಜ ಸರ್, ಇದೊಂಥರ
3: ಬೇಜಾರು ಕೂಡ ಆಗ್ತದೆ.
4: ಎಷ್ಟೋ ಜನ ತಮ್ಮ ಮನೆಯನ್ನ, ಆಸ್ತಿ ಪಾಸ್ತಿ, ಅಂತಸ್ತು ಎಲ್ಲವನ್ನು ಕೂಡ ಕಳ್ಕೊಂಡಿರ್ತಾರಲ್ವ ಸರ್?
3: ನೋಡಿ, ಉದಾಹರಣೆಗೆ ಫಸ್ಟ್ ಡ್ಯಾಮ್ ಆದ್ಮೇಲೆ ಅವರಿಗೆ ರೀಲೊಕೇಶನ್ ಬೇರೆ ಜಾಗ ಕೊಡ್ಬೇಕಾ, ಅಲ್ಲಿ ಅಕ್ಕಪಕ್ಕದಲ್ಲಿ ಕೊಡ್ತಾರೆ. ಆದ್ರೆ ನಾನು ಹೇಳಿದೆ ನೋಡಿ, ಓಪನಿಂಗ್ ಮಾಡ್ಬೇಕಾದ್ರೆ ಮರಣ ಶಾಸನ ಬರೆದು ಬಿಡ್ತಾರೆ. ಆ ಮರಣ ಶಾಸನ ಬರೆದಾಗ ಏನಾಗ್ತದೆ, ಈ ಇವರೆಲ್ಲಿ ಹೋಗಿ ಅಲ್ಲಿ ಕಷ್ಟಪಟ್ಟು ಇನ್ನೊಂದು ತೋಟ ಫಿಕ್ಸ್ ಮಾಡಿರ್ತಾರೆ, ಫಸಲು ಬರ್ತಾ ಇರ್ತದೆ, ಗದ್ದೆ ತೋಟ ಮಾಡಿ ಫಸಲು ಬರ್ತಾ ಇದೆ, ಅಷ್ಟೊತ್ತಿಗೆ ಇದು ಮುಳುಗಡೆ ಆಗ್ತದೆ ಅಂದ್ಕೊಳ್ಳೆ, ಅವರ ಅವಸ್ಥೆ ಹೇಗಿರ್ಬೋದು? ಸೊ ಎರಡನೇ ಸರಿ ಅಲ್ಲಿಂದ ಮತ್ತೆ ಸಂತ್ರಸ್ತ ಆಗ್ತಾರೆ, ಮತ್ತೆ ಸಾಗರ ಶಿವಮೊಗ್ಗ ಹತ್ರ ಇರೋ ಎಲ್ಲೆಲ್ಲೋ ಬಂದು ಸೇರ್ಕೋತಾರೆ. ಸೊ ಮಲೆನಾಡು ಮತ್ತು ಶರಾವತಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಬಹಳ ಕಷ್ಟ ಆಗ್ತದೆ. ಯಾಕಂದರೆ ಒಂದು ಕಡೆ ಒಳ್ಳೆ ವಿಷಯಗಳಿದ್ದಾವೆ, ಒಂದು ಕಡೆ ಈ ಜೀರ್ಣ ಆಗಲ್ಲ ಆ ಥರ ವಿಷಯಗಳಿದ್ದಾವೆ. ಆದರೆ ಅದ್ರ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಇಡೀ ರಾಜ್ಯಕ್ಕೆ ಬೆಲೆ ಕೊಟ್ಟವಳು ಈಗ ಅದೇ, ಅದಕ್ಕೆ
4: ಹೇಳ್ತೀವಲ್ಲ,
3: ಅದು ಚಿಮ್ಣಿ ಗುಡ್ಡ ಇದ್ದಂಗೆ ಆಗಿದೆ. ಈ ಸ್ಟ್ರೀಟ್ ಲೈಟ್ ಕೆಳಗಡೆ ನೋಡಿ ಹೇಗೆ, ಬೇರೆ ಕಡೆ ಇದಾಗ್ತದೆ, ಸ್ಟ್ರೀಟ್ ಲೈಟ್ ಕೆಳಗೆ ಕೂತ್ಕೊಂಡ್ರೆ ಆಗಲ್ಲ. ಸೊ ಆ ರೀತಿ ನಮ್ಮ ಪರಿಸ್ಥಿತಿ ಆಗಿದೆ. ಆದರೂ ಸಹ ನಮಗೆ ಶರಾವತಿ ಹೆಮ್ಮೆಯ ನದಿನೇ, ಅದು
4: ಜೀವ ನದಿನೇ. ಖಂಡಿತವಾಗ್ಲು ಸರ್, ಕೇಳ್ತಾ ಇರಲ್ಲ ಸ್ನೇಹಿತರೆ, ಈ ಶರಾವತಿ ನದಿ ಬಗ್ಗೆ ಮಾತಾಡುವಾಗ ಸಮಯ ಕೂಡ ಸಾಲಲ್ಲ, ಅಷ್ಟೊಂದು ಮಾಹಿತಿ ಇದೆ. ಅದ್ರ ಜೊತೆಗೆ ನಮ್ಗೆ ಶರಾವತಿ ನದಿ ಅಂತ ಹೇಳುವಾಗ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಹಾಗೆ ವಿಶ್ವ ವಿಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಜೋಗ ಜಲಪಾತ ನೆನಪಾಗುತ್ತೆ. ಈ ಜೋಗ ಜಲಪಾತದ ಬಗ್ಗೆ ಮಾತಾಡೋಕೆ ತುಂಬಾ ವಿಷಯಗಳಿದೆ, ಅದರ ಹಿಂದೆ ಕೂಡ ಸಾಕಷ್ಟು ಕಥೆಗಳು ಕೂಡ ಇದೆ ಸರ್. ಹಾಗಿದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನೀವು ಜೋಗ ಜಲಪಾತ ಹೇಳ್ಬೋದಾ?
3: ಯಾಕಂದ್ರೆ ಜೋಗ ವಿಶ್ವವಿಖ್ಯಾತ ಇವತ್ತು, ಎಲ್ಲರೂ ಜೋಗ ಅಂತ ಹೇಳ್ತಾರೆ, ಆದ್ರೆ ಹಿಂದೆ ಇದಕ್ಕೆ ಜೋಗ ಅಂತ ಹೆಸರಿತ್ತ ಅಥವಾ ಬೇರೆ ಹೆಸರಿತ್ತ? ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಹೇಗೆ ಜೋಗ ಫಾಲ್ಸ್ ಆಯ್ತು, ಈ ಹೆಸರು ಹೇಗೆ ಬಂತು ಅಂತ, ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ.
4: ಓಕೆ, ಕೇಳ್ತಾ ಇರಲ್ಲ. ನೆಕ್ಸ್ಟ್ ಸಂಚಿಕೆಯಲ್ಲಿ ನಮ್ಮ ಅಜಯ್ ಶರ್ಮಾ ಸರ್, ಈ ಜೋಗ ಜಲಪಾತ ಹೇಗೆ ಆಯ್ತು, ಈ ಒಂದು ಜೋಗ ಜಲಪಾತಕ್ಕೆ ಬೇರೆ ಹೆಸರೇನಾದ್ರೂ ಇತ್ತ, ಹಾಗೆ ಅಲ್ಲೇನಾದ್ರು ಒಂದು ಕತೆಗಳಿತ್ತ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಸೊ ನೀವು ಇವ್ರ ಮಾತನ್ನ ಕೇಳಬೇಕು ಅಂದ್ರೆ ನೆಕ್ಸ್ಟ್ ಸಂಚಿಕೆವರೆಗೂ ಕಾಯಲೇಬೇಕು ಸರ್. ಇವತ್ತು ಈ ಶರಾವತಿ ನದಿ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರಿ ಸರ್, ನಿಮಗೆ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳುಗರೆ ಕೇಳಿದ್ರಲ್ಲ, ಅಜಯ್ ಸರ್ ಹೇಳ್ತಿದ್ರು ಶರಾವತಿ ನದಿಯ ಹಿನ್ನೆಲೆ ಹೇಗೆಲ್ಲ ಇತ್ತು, ಹಾಗೆ ಶರಾವತಿ ನದಿಗೆ ಅಣೆಕಟ್ಟಿನ ಕಟ್ಟಿದ ನಂತರ ಎಷ್ಟು ಭಾಗ ಮುಳುಗಡೆ ಆಯ್ತು ಅಂತ ನಮ್ಮ ಕಣ್ಣಿಗೆ ಒಂದು ಅಂದಾಜನ್ನ ತಂದುಕೊಟ್ರು. ಒಂದು ದೇಶ ಹಾಗೆ ಎರಡು ಸಿಟಿ ಒಟ್ಟಾರೆ ಮುಳುಗಡೆ ಆದಾಗ ಎಷ್ಟು ಜಾಗ ಇರ್ಬೋದು, ಅಷ್ಟು ಒಂದು ಪ್ರದೇಶದಲ್ಲಿ ಮುಳುಗಡೆ ಆಯ್ತು ಅಂತ ಕೂಡ ಹೇಳ್ತಿದ್ರು ಈ ಒಂದು ಅಣೆಕಟ್ಟಿನಿಂದ. ಹಾಗೆ ಶರಾವತಿ ನದಿ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಈ ಒಂದು ವಿಷಯ ನಿಮಗೆ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
6: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
5: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
6: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
5: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ, ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
7: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
8: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
7: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ, ಮತ್ತೆ ತಡ ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ನೀವು ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದರೆ ಇಷ್ಟ ಆಗೇ ಆಗುತ್ತೆ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಏನಪ್ಪ ಅಂತ ಹೇಳಿದ್ರೆ ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ ಸೊ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ ಹಾಗೆನೇ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಹಾಗೆ ನಾನಿವತ್ತು ಒಂದು ಅದ್ಭುತವಾಗಿರುವ ದೇವಾಲಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಗುಜರಾತ್ನ ಮೆಹ್ಸಾನಾ ಜಿಲ್ಲೆಯ ಮೊಧೇರಾ ಗ್ರಾಮದಲ್ಲಿ ಇರುವಂತಹ ಸೂರ್ಯ ದೇವಾಲಯ ಮೊಧೇರಾ ಪ್ರಸಿದ್ಧ ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ ಇದನ್ನ ಕ್ರಿಸ್ತ ಶಕ 1026-27 ಸೋಲಂಕಿ ರಾಜವಂಶದ ರಾಜ ಮೊದಲನೇ ಭೀಮದೇವ ಪುಷ್ಪಾವತಿ ನದಿಯ ದಡದಲ್ಲಿ ನಿರ್ಮಿಸ್ತಾನೆ ಈ ಅದ್ಭುತ ದೇವಾಲಯವು ಕಲೆ ಮತ್ತು ಪ್ರಾಚೀನ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಗುಜರಾತ್ನ ಮೆಹ್ಸಾನಾ ಜಿಲ್ಲೆ ಮೊಧೇನಾ ಅಹಮದಾಬಾದ್ನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಸೂರ್ಯನಿಗೆ ಸಮರ್ಪಿತವಾಗಿರುವಂತಹ ದೇವಾಲಯ ಇದಾಗಿದೆ ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವಂತಹ ಮೆಹ್ಸಾನಾ ಜಿಲ್ಲೆಯ ಮೊಧೇರಾ ಗ್ರಾಮದಲ್ಲಿ ಇರುವಂತಹ ಮೊಧೇರಾ ಸೂರ್ಯ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ಮೊದೇರಾ ದೇವಾಲಯದ ಬಗ್ಗೆ, ಮೊದೇರಾ ಸೂರ್ಯ ದೇವಾಲಯದ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ಪರಂಪರೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಭಾರತ ದೇಶದಲ್ಲಿ ಒಟ್ಟು 3 ಸೂರ್ಯ ದೇವಾಲಯ ಇದೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ಈ ದೇವಾಲಯವು ಕಲೆ ಮತ್ತು ಸಂಸ್ಕೃತಿಯ ಅಪರೂಪದ ಅದ್ಭುತ ಸಂಗಮವಾಗಿದೆ ಅಂತಲೇ ಹೇಳಬಹುದು. ಕಲೆ ಮತ್ತು ಸಂಸ್ಕೃತಿಯ ನೆಲೆಯಂತಿರುವ ಈ ಮೊಧೇರವು ಪುಷ್ಪಾವತಿ ಎನ್ನುವಂತಹ ನದಿಯ ದಂಡೆಯಲ್ಲಿ ಇದೆ. ಈ ನದಿಯು ಗುಜರಾತ್ನ ಪ್ರಸಿದ್ಧ ನಗರವಾದ ಅಹಮದಾಬಾದ್ನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಮೊಧೇರಾ ಎನ್ನುವ ಹಳ್ಳಿಯಲ್ಲಿ ವಿಶ್ವ ಪ್ರಸಿದ್ಧ ಸೂರ್ಯ ದೇವಾಲಯ ಇದೆ. ಈ ದೇವಾಲಯವನ್ನೇ ಮೊಧೇರಾ ಸೂರ್ಯ ದೇವಾಲಯ ಅಂತ ಹೇಳಿ ಕರೆಯಲಾಗುತ್ತೆ. ಮೊಧೇರಾ ಸೂರ್ಯ ದೇವಾಲಯವು ಗುಜರಾತ್ನ ಪ್ರಮುಖ ಐತಿಹಾಸಿಕ ಮತ್ತು ಪ್ರವಾಸಿ ತಾಣ ಮಾತ್ರವಲ್ಲ, ಇದು ಗುಜರಾತಿನ ಪ್ರಾಚೀನ ಕಲೆ ಮತ್ತು ಸಂಸ್ಕೃತಿಯ ವೈಭವಗಳ ಜೀವಂತ ಪುರಾವೆಗಳಾಗಿದೆ. ಹಾಗೆಯೇ ಮೊಧೇರಾ ಸೂರ್ಯ ದೇವಾಲಯವನ್ನ ಕ್ರಿಸ್ತಶಕ 1026 ಸೂರ್ಯವಂಶಿ ಸೋಲಂಕಿ ರಾಜ ಭೀಮದೇವ ನಿರ್ಮಿಸ್ತಾನೆ ಅಂತ ಹೇಳಿ ಹೇಳಲಾಗುತ್ತೆ. ಪ್ರಸ್ತುತ ಈ ಸೂರ್ಯ ದೇವಾಲಯವು ಪುರಾತತ್ವ ಇಲಾಖೆಯ ಮೇಲ್ವಿಚಾರಣೆಗೆ ಒಳಗೊಂಡಿದೆ. ವಿವಿಧ ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಗವಾನ್ ಶ್ರೀರಾಮನು ಲಂಕಾಧಿಪತಿ ರಾವಣನ ವಿನಾಶದ ನಂತರ ತನ್ನ ಗುರು ವಸಿಷ್ಠರ ಬಳಿ ಹೋಗಿ ಆತ್ಮವನ್ನು ಶುದ್ಧಿಗೊಳಿಸೋದಕ್ಕೆ ಮತ್ತೆ ಬ್ರಹ್ಮ ಹತ್ಯಾ ದೋಷದಿಂದ ಮುಕ್ತನಾಗಲು ಒಂದು ಮಾರ್ಗವನ್ನು ಸೂಚಿಸಿ ಅಂತ ಹೇಳಿ ಕೇಳ್ತಾರೆ. ಆಗ ವಸಿಷ್ಠರು ಶ್ರೀರಾಮನಿಗೆ ಧರ್ಮಾರಣ್ಯಕ್ಕೆ ಹೋಗುವಂತೆ ಹೇಳ್ತಾರೆ. ಭಗವಾನ್ ಶ್ರೀರಾಮನು ತನ್ನ ಗುರು ವಸಿಷ್ಠರ ಸಲಹೆಯ ಮೇರೆಗೆ ಧರ್ಮಾರಣ್ಯಕ್ಕೆ ಹೋಗ್ತಾರೆ. ರಾಮ ಅಂದು ಭೇಟಿ ನೀಡಿದ ಧರ್ಮಾರಣ್ಯವನ್ನೇ ಇಂದು ಮೊಧೇರಾ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಶ್ರೀರಾಮನು ತನ್ನ ಪಾಪಗಳಿಂದ ಮುಕ್ತಿ ಪಡೆಯಲು ಈ ಸೂರ್ಯ ದೇವಾಲಯದ ಸ್ಥಳದಲ್ಲಿ ಯಜ್ಞವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ. ಇದಿಷ್ಟು ದೇವಸ್ಥಾನದ ಇತಿಹಾಸ. ಆದರೆ ಈ ದೇವಾಲಯದ ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯಲ್ಲಿ ಮೊಧೇರಾ ಸೂರ್ಯ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ನಾವು ದೊಡ್ಡ ಗರ್ಭಗುಡಿಯನ್ನ ಮತ್ತೆ ಸಭಾಮಂಟಪವನ್ನು ಕೂಡ ನೋಡಬಹುದಾಗಿದೆ. ದೇವಾಲಯದ ಗರ್ಭಗುಡಿಯು 51 ಅಡಿ 9 ಇಂಚುಗಳಷ್ಟು ಉದ್ದವನ್ನ ಮತ್ತೆ 25 ಅಡಿ 8 ಇಂಚುಗಳಷ್ಟು ಅಗಲವನ್ನು ಹೊಂದಿದೆ. ಹಾಗೆ ಈ ದೇವಾಲಯದ ಕಂಬಗಳ ಮೇಲೆ ಹಾಗೆ ಗೋಡೆಯ ಮೇಲೆ ವಿವಿಧ ದೇವತೆಗಳ ವರ್ಣಚಿತ್ರಗಳು, ರಾಮಾಯಣ ಮತ್ತೆ ಮಹಾಭಾರತವನ್ನು ಸೂಚಿಸುವ ಕೆಲವೊಂದು ಪ್ರಸಂಗವನ್ನು ಕೂಡ ಅದ್ಭುತವಾಗಿ ಕೆತ್ತಲಾಗಿದೆ. ಇಲ್ಲಿನ ಕಂಬಗಳ ಕೆಳಭಾಗವು ಅಷ್ಟಭುಜಾಕೃತಿಯಲ್ಲಿ ಇದ್ರೆ ಮೇಲ್ಭಾಗವು ದುಂಡಾಗಿದೆ. ಸೂರ್ಯನ ಮೊದಲ ಕಿರಣ ತಾಕುವುದೇ ದೇವಾಲಯದ ಗೋಪುರಕ್ಕೆ. ಅಂಥ ಮಾದರಿಯಲ್ಲಿ ದೇವಾಲಯವನ್ನು ಕಟ್ಟಲಾಗಿದೆ. ಸಭಾಮಂಟಪದ ಮುಂದೆ ದೊಡ್ಡ ಕುಂಡವನ್ನ ನಾವು ನೋಡಬಹುದಾಗಿದ್ದು ಈ ಕುಂಡವನ್ನು ಸೂರ್ಯಕುಂಡ ಅಥವಾ ರಾಮಕುಂಡ ಅಂತ ಹೇಳಿ ಕರೆಯಲಾಗುತ್ತೆ. ದೇವಾಲಯವು ನೋಡಲು ಸುಂದರವಾಗಿದೆ, ವಿಶಿಷ್ಟವಾಗಿ ಕಾಣುವುದರಿಂದ. ಹಾಗೆ ಇದರ ಮೇಲ್ಭಾಗವು ಖಜುರಾಹೋನಂತಿರೋದ್ರಿಂದ ಇದನ್ನ ಗುಜರಾತ್ನ ಖಜುರಾಹೋ ಅಂತಲೇ ಕರೆಯಲಾಗುತ್ತೆ. ಭಾರತದಲ್ಲಿರುವ 3 ಸೂರ್ಯ ದೇವಾಲಯಗಳ ಪೈಕಿ ಮೊಧೇರಾ ಸೂರ್ಯ ದೇವಾಲಯವು ಒಂದು, ಇನ್ನೊಂದು ಒರಿಸ್ಸಾದ ಕೋನಾರ್ಕ್ನಲ್ಲಿ ಇದ್ರೆ ಮತ್ತೊಂದು ಜಮ್ಮುವಿನ ಮಾರ್ಥಾಂಡದಲ್ಲಿ ಇದೆ. ಆದರೆ ಮೊಧೇರಾದ ಸೂರ್ಯ ದೇವಾಲಯವು ಶಿಲ್ಪಕಲೆಯ ಶ್ರೀಮಂತಿಕೆಗೆ ಹೆಸರುವಾಸಿಯಾಗಿದೆ. ಇನ್ನು ಈ ದೇವಾಲಯ ಸದ್ಯದ ಪರಿಸ್ಥಿತಿಯನ್ನು ನೋಡೋದಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯಿಂದ ಈ ದೇವಾಲಯವು ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ಅಲ್ಲಾವುದ್ದೀನ್ ಖಿಲ್ಜಿಯು ಇಲ್ಲಿನ ಚಿನ್ನದ ಸೂರ್ಯ ದೇವರ ಪ್ರತಿಮೆಯನ್ನ ಗರ್ಭಗುಡಿಯಲ್ಲಿನ ನಿಧಿಯನ್ನ ಲೂಟಿ ಮಾಡಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಗುಜರಾತ್ನ ಮೆಹ್ಸಾನಾ ಜಿಲ್ಲೆಯ ಮೊಧೇರಾ ಗ್ರಾಮದಲ್ಲಿರುವಂತಹ ಸೂರ್ಯ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಮೊಧೇರ ಸೂರ್ಯ ದೇವಾಲಯದ ಬಗ್ಗೆ ಹೇಳ್ತಾ ಇದೆ. ಇಲ್ಲಿನ ಒಂದು ಇತಿಹಾಸದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಈ ದೇವಾಲಯದ ಟೈಮಿಂಗ್ ಅನ್ನ ನೋಡೋದಾದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಓಪನ್ ಇರುತ್ತೆ. ಹಾಗೆ ಈ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ನಾವು ಪಾಸ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಒಬ್ರಿಗೆ 15 ರೂಪಾಯಿ ಇರುತ್ತೆ. ಇಲ್ಲಿ ಮೊದೇರಾ ಸೂರ್ಯ ಉತ್ಸವ ಅಂತ ಹೇಳಿ ನಡೆಯುತ್ತೆ. ಇದು ತುಂಬಾ ಅದ್ದೂರಿಯಾಗಿ ನಡೆಯುವಂತಹ ಒಂದು ಆಚರಣೆಯಾಗಿದೆ. ಇನ್ನು ಸೂರ್ಯ ದೇವಾಲಯಕ್ಕೆ ಭೇಟಿಯನ್ನ ನೀಡಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ದು, ಉತ್ತಮವಾದ ಸಮಯ ಯಾವ್ದಪ್ಪ ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಇಲ್ಲಿಗೆ ಭೇಟಿಯನ್ನ ನೀಡುವುದಕ್ಕೆ ಉತ್ತಮವಾಗಿರುವಂತಹ ಸಮಯವಾಗಿದೆ. ಹಾಗೆಯೇ ಇಲ್ಲಿಯ ಹತ್ತಿರದಲ್ಲಿ ಇನ್ನಷ್ಟು ಸ್ಥಳಗಳು ಕೂಡ ಇದೆ. ರಾಮಾಜಿ ಮಂದಿರ ಇರಬಹುದು, ಮಹೇಶ್ವರಿ ಮಾ ದೇವಾಲಯ, ಗಣಪತಿ ದೇವಸ್ಥಾನ, ಕೊಡಿಯಾರ್ ಮಾತಾಜಿ ದೇವಾಲಯ, ಈ ಎಲ್ಲಾ ದೇವಾಲಯಗಳು ಕೂಡ ಇಲ್ಲಿ ಹತ್ತಿರದಲ್ಲೇ ಇದೆ. ಹಾಗೆ ಇಲ್ಲಿಗೆ ಅಹಮದಾಬಾದ್ ವಿಮಾನ ನಿಲ್ದಾಣ ಹತ್ತಿರದ ವಿಮಾನ ನಿಲ್ದಾಣವಾಗಿದ್ದು, ಇದು ದೇವಾಲಯದಿಂದ ಕೇವಲ 94 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ನೀವು ರೈಲಿನಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ, ಬೆಚಾರಾಜಿ ರೈಲು ನಿಲ್ದಾಣವು ದೇವಾಲಯದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಹತ್ತಿರದ ರೈಲು ನಿಲ್ದಾಣವಾಗಿದೆ. ಹಾಗೆ ನೀವೇನಾದರೂ ರೋಡ್ ಮೂಲಕ ಹೋಗ್ತೀರಾ ಅಂದರೆ ಮಧೇರಾ ಇತರ ಪ್ರಮುಖ ನಗರಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಅನೇಕ ಖಾಸಗಿ ವಾಹನಗಳು ನೇರವಾಗಿ ದೇವಾಲಯಕ್ಕೆ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಮೊದೇರಾ ಸೂರ್ಯ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ವಿಶೇಷತೆಯ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟವಾಗಿದೆ, ಉಪಯುಕ್ತವಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926860962799 ಈ ಸಂಖ್ಯೆಗೆ ತಿಳಿಸ್ಕೊಡಬಹುದಾಗಿದೆ. ಜೊತೆಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಇರುವಂತಹ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂದ್ರೆ, ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಕೂಡ, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ, ಇರೋ ಒಂದು ಚಿಕ್ಕ ಜೀವನದಲ್ಲಿ ದೊಡ್ಡ ಪ್ರಪಂಚವನ್ನ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬೈ, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಂದು ಮಾತಿದೆ, ಪುಸ್ತಕ ಮನಸ್ಸಿಗೆ ಹಿಡಿಸುವ ದಿವ್ಯ ಔಷಧಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಖಂಡಿತವಾಗ್ಲೂ ಔಷಧಿಯಾಗಿ ಕೆಲಸ ಮಾಡತ್ತೆ ಪುಸ್ತಕ. ಪುಸ್ತಕಗಳು ಮನುಷ್ಯನಿಗೆ ಎಂದಿಗೂ ಮುಗಿಯದ ಜ್ಞಾನ ಮತ್ತು ಅನುಭವವನ್ನು ನೀಡ್ತವೆ. ಜೊತೆಗೆ ಒಂಟಿತನದಲ್ಲಿ ಪುಸ್ತಕವೇ ಅತ್ಯುತ್ತಮ ಗೆಳೆಯ ಮತ್ತು ಮಾರ್ಗದರ್ಶಕ. ಹೊಸ ರೀತಿಯ ಆಲೋಚನೆಗಳಿಗೆ, ಜೊತೆಗೆ ಸೃಜನಶೀಲತೆಗೆ ಪುಸ್ತಕಗಳು ಸಹಕಾರಿಯಾಗುತ್ತೆ. ಪುಸ್ತಕಗಳು ಮೌನವಾಗಿರುವ ಅತ್ಯುತ್ತಮ ಗುರುಗಳು ಮತ್ತು ಸಲಹೆಗಾರರು. ಖಂಡಿತ ಅಲ್ವಾ ಸ್ನೇಹಿತರೆ, ಪುಸ್ತಕಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅನಿಸುತ್ತೆ. ಈ ದಿನ ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ HM ರುಕ್ಮಿಣಿ ನಾಯಕ್ ಮೇಡಮ್ ಅವರಿಂದ ಒಂದು ಅದ್ಭುತವಾದಂತಹ ಪುಸ್ತಕದ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಅದೇ ಕಿಶೋರ ದೀಪಿಕಾ ಅನ್ನುವಂತಹ ಪುಸ್ತಕ ಸ್ನೇಹಿತರೆ. ಹದಿಹರೆಯದ ಮಕ್ಕಳ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಮಾರ್ಗದರ್ಶಿ ಈ ಪುಸ್ತಕ. ಅದೇ ಕಿಶೋರ ದೀಪಿಕಾ. ಈ ಕಿಶೋರ ದೀಪಿಕಾ ಪುಸ್ತಕದಲ್ಲಿ ಯಾವೆಲ್ಲ ವಿಷಯಗಳು ಇವೆ ಅನ್ನೋದನ್ನು HM ರುಕ್ಮಿಣಿ ನಾಯಕ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. MA ಮತ್ತು BEd ಪದವಿಯನ್ನು ಮುಗಿಸಿ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಹಾಗೂ ಕನ್ನಡ ಶಿಕ್ಷಕಿಯಾಗಿ 27 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥವರು ರುಕ್ಮಿಣಿ ನಾಯಕ್ ಮೇಡಮ್ ಅವರು. ಇವರಿಗೆ 1992 ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ಬಂದಿದೆ. ಅದರೊಟ್ಟಿಗೆ 4 ಬಾರಿ ಸಂಸ್ಕೃತ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 1883 ಸತತ 20 ವರ್ಷಗಳ ಕಾಲ ಶಿವಮೊಗ್ಗದಲ್ಲಿ ಬಾಲಗೋಕುಲದ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸಿದರೆ ಕೂಡ. ನೈತಿಕ ಶಿಕ್ಷಣಕ್ಕೆ ಪೂರಕವಾದ ಇವರ ಕೃತಿ ಬಾಲ ಪ್ರದೀಪ ಅನೇಕ ಬಾರಿ ಮರುಮುದ್ರಣಗೊಂಡಿರುವಂತಹ ಅತ್ಯಂತ ಜನಪ್ರಿಯ ಕೃತಿಯಾಗಿದೆ. ಶಿಕ್ಷಕಿ ವೃತ್ತಿಯಿಂದ ನಿವೃತ್ತರಾದ ನಂತರ 2009 ವನವಾಸಿ ಕಲ್ಯಾಣಾಶ್ರಮದ ವಿದ್ಯಾರ್ಥಿ ನಿಲಯಗಳಿಗೆ ಅಕ್ಕಿ ನೀಡುವ ಸದುದ್ದೇಶದಿಂದ ಶ್ರೀ ಅನ್ನಪೂರ್ಣೇಶ್ವರಿ ಮುಷ್ಟಿ ಅಕ್ಕಿ ಯೋಜನೆಯನ್ನು ಆರಂಭಿಸಿದವರು ಇವರೇ. ಈ ಯೋಜನೆಗೆ ಅನೇಕರ ಸಹಕಾರವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಇಂದಿಗೂ ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 2012 ಶಿವಮೊಗ್ಗದಲ್ಲಿ ಶ್ರೀ ಶಾರದಾ ಓದುಗರ ವೇದಿಕೆಯನ್ನ ಸ್ಥಾಪನೆ ಮಾಡಿ ಆ ಮನೆಯಲ್ಲಿ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದಂತಹ ಅನೇಕ ಗೃಹಿಣಿಯರಿಗೆ ಓದುವ ಹವ್ಯಾಸವನ್ನ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವೇದಿಕೆಯಲ್ಲಿ ಈವರೆಗೆ 150 ಕನ್ನಡ ಕೃತಿಗಳನ್ನು ವಿಮರ್ಶಿಸಿರುವುದು ಒಂದು ದಾಖಲೆ ಅಂತಲೇ ಹೇಳ್ತಾರೆ. ಈವರೆಗೆ ಸುಮಾರು 150 ಕೃತಿಗಳನ್ನು ಓದಿ ವಿಮರ್ಶೆ ಮಾಡಿರುವಂಥದ್ದು ಒಂದು ದಾಖಲೆ ಆಗಿದೆ. ಇವರ ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವರನ್ನು ಗೌರವಿಸಿವೆ. ಅಜಿತಶ್ರೀ ಪುರಸ್ಕಾರ ಬಂದಿದೆ, ಜೊತೆಗೆ ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಮತ್ತು ಮೌಖಿಕ ಕಥಾ ಸಾಹಿತ್ಯ ಸನ್ಮಾನಕ್ಕೂ ಕೂಡ ಭಾಜನರಾಗಿದ್ದಾರೆ HM ರುಕ್ಮಿಣಿ ನಾಯಕ್ ಮೇಡಮ್ ಅವರು. ಈ ದಿನ HM ರುಕ್ಮಿಣಿ ನಾಯಕ್ ಮೇಡಮ್ ಅವರು ಕಿಶೋರ ದೀಪಿಕಾ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಕಿಶೋರ ದೀಪಿಕಾ ಪುಸ್ತಕದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ತಾರೆ ಅನ್ನೋದನ್ನು ರುಕ್ಮಿಣಿ ನಾಯಕ್ ಮೇಡಮ್ ಅವರಿಂದ ಕೇಳೋಣ. ಮೇಡಮ್ ನಮಸ್ತೆ.
6: ನಮಸ್ತೆ,
7: ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
6: ಧನ್ಯವಾದ.
7: ಮೇಡಮ್, ಕಿಶೋರ ದೀಪಿಕ ಅನ್ನುವಂತಹ ಒಂದು ಅದ್ಭುತವಾದಂತಹ ಪುಸ್ತಕವನ್ನ ಬರೆದಿದ್ದೀರಿ, ಅದಕ್ಕೆ ಮುಖ್ಯವಾಗಿ ನಾವು ಶುಭಾಶಯಗಳನ್ನ ತಿಳಿಸ್ಲೇಬೇಕು ನಿಮ್ಗೆ.
6: ಧನ್ಯವಾದ ಮೇಡಮ್, ಧನ್ಯವಾದ.
7: ಬರವಣಿಗೆ ಅನ್ನುವಂಥದ್ದು ಅದು ಒಂದ್ ರೀತಿಯಲ್ಲಿ ಅದ್ಭುತ ಮೇಡಮ್. ಬರೀತಾರೆ, ಆದ್ರೆ ಹೇಗ್ ಬರಿಬೇಕು, ಯಾವ ರೀತಿ ಬರಿಬೇಕು ಅನ್ನೋದು ಒಂದ್ ರೀತಿಯ ಅದು ಕಲೆ.
6: ಹೌದು,
7: ಅಂತ ಕಲೆಯನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡು ಮೈಗೂಡಿಸ್ಕೊಂಡು ಕಿಶೋರ ದೀಪಿಕಾ ಪುಸ್ತಕವನ್ನ ಹೊರತಂದಿದ್ದೀರಿ. ಈ ಪುಸ್ತಕ ಬರೀಲಿಕ್ಕೆ ನಿಮಗೆ ಪ್ರೇರಣೆ ಸ್ಫೂರ್ತಿ ಹೇಗೆ, ಎಲ್ಲಿಂದ ಯಾವ ರೀತಿ ಶುರು ಆಯ್ತು ಮೇಡಮ್ ನಿಮ್ಮ ಒಂದು ಬರವಣಿಗೆ ಇರ್ಬೋದು, ಹಾಗೆ ಬರವಣಿಗೆಗೆ ಆಸಕ್ತಿ ಇರ್ಬೋದು?
6: ನಾನು ಟೀಚರ್ ಆಗ್ಬೇಕು ಅಂತ, ಶಿಕ್ಷಕಿನೇ ಆಗ್ಬೇಕು ಅಂತ ನಂಗೆ ತುಂಬಾ ಹಂಬಲ ಇತ್ತು ಮೊದಲಿಂದ್ಲೂ ಕೂಡ. ದೇವರ ದಯದಿಂದ ಒಂದು ಶಿಕ್ಷಕ ವೃತ್ತಿ, ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿ, ಅದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಕ್ತು. ಈಗೆಲ್ಲ ಸರ್ಕಾರಿ ಶಾಲೆಗಳು ಅಂದ್ಕೊಟ್ರೆ ಮೂಗು ಮುರಿಯೋ ಹಂಗಾಗಿದೆ. ಆದ್ರೆ ಆಗಿನ ಒಂದು 71 ಇಸ್ವಿನಲ್ಲಿ ನಾ ಹೇಳ್ತಾ ಇರೋದು, ನನಗೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಸಿಕ್ಕಿದ್ದು ಒಂದು ವರ ಆಯ್ತು ನನಗೆ ಅದು. ಯಾಕೆಂದ್ರೆ ಅಲ್ಲಿಯ ಮಕ್ಕಳ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿರ್ತಿರ್ಲಿಲ್ಲ, ಬಹಳ ಕಷ್ಟದಲ್ಲಿ ಇರ್ತಿದ್ರು ಮಕ್ಕಳು. ಅವರಿಗೋಸ್ಕರ ನಾವೇನಾದ್ರು ಮಾಡ್ಬೇಕು. ಅವರಿಗೆ ಮ್ಯಾಥ್ಸ್, ಇಂಗ್ಲಿಷು, ಸೈನ್ಸ್ ಅವೆಲ್ಲ ಅರ್ಥ ಆಗ್ತಿರ್ಲಿಲ್ಲ, ಫೇಲ್ ಆಗ್ಬಿಡೋರು. ಶಿಕ್ಷಣ ಅಂದ್ರೆ ಅವ್ರಿಗೊಂದು ಶಿಕ್ಷೆ ಅನ್ನೋ ತರ ಆಗ್ಬಿಟ್ಟಿತ್ತು. ಆ ಒಂದು ವಾತಾವರಣ ಬದಲಾಯಿಸ್ಬೇಕು, ಆ ಮಕ್ಕಳಿಗೂ ಕೂಡ ಆಸಕ್ತಿ ಬರ್ಬೇಕು ಕಲಿಯೋದ್ರಲ್ಲಿ ಅಂತ ನಾವು ಯೋಚನೆ ಮಾಡಿ ಒಂದು ಬಾಲಗೋಕುಲ ಅಂತ ಒಂದು ಸಂಘ ಆಂದೋಲನವನ್ನ ಆರಂಭ ಮಾಡ್ತೀವಿ. ಹಾಗಾದ್ರೆ ಹೇಗ್ ಮಾಡ್ಬೇಕು ಅವಕ್ಕೆ ಅಂದ್ರೆ, ಕತೆ ಹೇಳೋದ್ರ ಮೂಲಕ, ಹಾಡು ಹೇಳ್ಕೊಡೋದ್ರ ಮೂಲಕ, ಆಟ ಆಡಿಸೋದ್ರ ಮೂಲಕ ಆ ಮಕ್ಕಳಿಗೆ ಅವ್ರಿಗೆ ಏನ್ ತಿಳಿಸ್ಬೇಕು ನಾವು ಅನ್ಕೊಂಡಿದೀವಿ ಅದನ್ನ ತಿಳಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಶುರು ಮಾಡಿದ್ವಿ. ಸುಮಾರು ಒಂದು 20 ವರ್ಷ ಅದನ್ನ ಮಾಡಿದ್ಮೇಲೆ ಅದರ ಅನುಭವವನ್ನ ಉಪಯೋಗಿಸ್ಕೊಂಡು ಬಾಲಪ್ರದೀಪ ಅಂತ ಒಂದು ಪುಸ್ತಕ ಬರೆದೆ ಮೇಡಮ್. ಆ ಬಾಲಪ್ರದೀಪ ಪುಸ್ತಕದಲ್ಲಿ ಸುಮಾರು ಚಿಕ್ಕ ಮಕ್ಕಳಿಗೆ ಅಂದ್ರೆ ಸುಮಾರು 5ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ತನಕ ಮಕ್ಕಳಿಗೆ ನೀತಿ ಶಿಕ್ಷಣವನ್ನ ಕೊಡೋದಕ್ಕೆ ಏನೇನ್ ಬೇಕು ಶಿಕ್ಷಕರಿಗೆ ಅದನ್ನೆಲ್ಲ ಅಳವಡಿಸಿದ್ವಿ. ಅದಕ್ಕೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ಪೋಷಕರು ಶಿಕ್ಷಕರು ಎಲ್ಲ ಅದನ್ನ ತಗೊಂಡ್ಬಿಟ್ಟು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೊಟ್ರು. ಅದರಿಂದ ಪ್ರೇರಿತರಾದ್ಮೇಲೆ 20 ವರ್ಷಗಳ ನಂತರ 2025 ನಂಗೆ ಅನ್ನಿಸ್ತು ಸಮಾಜದ ಒಂದು ಸ್ಥಿತಿಗತಿ ಬದಲಾವಣೆ ಆಗಿತ್ತು. ಈಗ ಆವಾಗ ಆ ಪ್ರಾಬ್ಲಮ್ ಸಮಸ್ಯೆ ಇದ್ರೆ ಇವಾಗ ಎಲ್ಲ ಮಕ್ಕಳು ಓದ್ದವರೆಲ್ಲ ಫಾರಿನ್ಗೆ ಹೋಗ್ಬಿಡ್ತಿದ್ರು. ದೇಶಕ್ಕಾಗಿ ಅಂತ ಇರ್ಬೇಕು, ಇಲ್ಲಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಚಿಂತನೆನೆ ಯಾರಿಗೂ ಇರ್ಲಿಲ್ಲ. ದೊಡ್ಡವರಿಗೆ ಇರ್ಲಿಲ್ಲ, ಮಕ್ಕಳಿಗೆ ಹೇಗ್ ಬಂದಿತ್ತು, ಅವ್ರು ಓಡೋಗ್ತಿದ್ರು. ಇನ್ನೊಂದು ಕಡೆ ಉಳಿದವರು

0: ದೇಶದಲ್ಲಿ ಉಳಿದವರು ಭ್ರಷ್ಟಾಚಾರ ಮೇಡಮ್. ನಮ್ಮ ದೇಶದ ಒಂದು ಅಧೋಗತಿಗೆ ಕಾರಣ ಆಗ್ತಾ ಇರುವಂತಹ ಒಂದು ಪಿಡುಗದು ಭ್ರಷ್ಟಾಚಾರ, ಇದೆಲ್ಲ ಹೆಚ್ಚಾಗ್ಬಿಟ್ಟಿತ್ತು. ಹಾಗಾದ್ರೆ ಇದಕ್ಕೆ ಒಂದು ರೆಮಿಡಿ ಏನಾದ್ರು ಪರಿಹಾರ ಕಂಡುಹಿಡಿಯೋಣ ಅಂತ ಯೋಚನೆ ಮಾಡಿದಾಗ ಹದಿಹರೆಯದ ಮಕ್ಕಳಿಗೋಸ್ಕರ ನೀತಿ ಶಿಕ್ಷಣ ಹೇಗಿರ್ಬೇಕು ಅಂತ ಬರ್ದೆ ಮೇಡಮ್. ಅದೇ ಕಿಶೋರ ದೀಪಿಕಾ ಅಂತ ಹೇಳ್ಬಿಟ್ಟು. ಇದರಲ್ಲಿ ಇದು ಶ್ರೀಮತಿ ಉಷಾ ನಟೇಶ್ ಅವರು ಸಹ ಸಂಪಾದಕರಾಗಿದ್ದಾರೆ, ನನ್ನ ಜೊತೆಗೆ ಅವರು ಸೇರಿಸ್ಕೊಂಡಿದ್ದಾರೆ. ಈಗ ಮೇಡಮ್ ಇದು ಸುಮಾರು ಟೀನೇಜರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಂದ್ರೆ 13, 14, 15, 16, 17, 18, 19 ಇಷ್ಟು ವಯಸ್ಸಿನ ಮಕ್ಕಳಿಗೆ ನಾವು ಹದಿಹರೆಯದ ಮಕ್ಕಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈ ವಯಸ್ಸಿನಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ. ಅದು ದೈವದತ್ತ, ಅದು ಪ್ರಕೃತಿ ಪ್ರಾಕೃತಿಕ. ಶರೀರನೂ ಚೆನ್ನಾಗಿ ಬೆಳೆಯುತ್ತೆ, ಮನಸ್ಸು ಕೂಡ ತುಂಬಾ ಸೂಕ್ಷ್ಮವಾಗಿರುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಆ ಹಂತದಲ್ಲಿ ನಾವು ಅವರಿಗೆ ಏನ್ ವಿಷಯ ಕೊಡ್ತೇವೆ, ಹೇಗ್ ಬೆಳೆಸ್ತೇವೆ, ಅದರಂತೆ ಅವರ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಈ ಪುಸ್ತಕದಲ್ಲಿ ಹದಿಹರೆಯದ ಮಕ್ಕಳ ಲಕ್ಷಣಗಳು ಏನೇನು ಅಂತ ಹಾಕಿದ್ವಿ ಮೇಡಮ್.
1: ಓಕೆ,
0: ಲಕ್ಷಣಗಳೇನು, ಸಮಸ್ಯೆಗಳೇನು, ಅದಕ್ಕೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ಒಬ್ಬ ತಜ್ಞರಿಂದ, ಸಂಧ್ಯಾ ಕಾವೇರಿ ಅಂತ ಹೇಳಿ ಅವರು, ನಾನು ಸೇರ್ಕೊಂಡು ಒಂದು ಲೇಖನವನ್ನು ಅದ್ರಲ್ಲಿ ಬರೆದಿದ್ದೀವಿ. ಆಮೇಲೆ ಶಿಕ್ಷಣದ ಉದ್ದೇಶನೇ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ವ್ಯಕ್ತಿತ್ವ ವಿಕಾಸ ಮೇಡಮ್. ಹಾಗಾದ್ರೆ ವ್ಯಕ್ತಿತ್ವ ವಿಕಾಸ ಅಂದ್ರೆ ಏನು ಅಂತ ಐಡಿಯಾ ಕೊಡೋಕ್ಕೋಸ್ಕರ ಅದು ದೈಹಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ, ಈ ನಾಲ್ಕು ಹಂತದಲ್ಲಿ ವ್ಯಕ್ತಿ ಮಗು ಬೆಳೆದ್ರೆ ಅದು ವ್ಯಕ್ತಿತ್ವ ವಿಕಸನ ಅಂತ ಕರೆಸ್ಕೊಳ್ಳುತ್ತೆ. ಅದ್ರ ಮೇಲೆ ಒಂದು ಲೇಖನವನ್ನ ಬರೆಯೋದಕ್ಕಾಯ್ತು. ಆಮೇಲೆ ಈ ವ್ಯಕ್ತಿತ್ವ ವಿಕಸನ ಆಗ್ಬೇಕಾದ್ರೆ ಸುಮಾರು ಪ್ರವಾಸಗಳ ಪ್ರಭಾವ ಬೀರುತ್ತೆ, ಸ್ನೇಹಿತರು ಪ್ರಭಾವ ಬೀರ್ತಾರೆ, ಇದನ್ನೆಲ್ಲವನ್ನು ಕೂಡ ಹೇಳುವಂತಹ ಒಂದು ಲೇಖನ ಅದರಲ್ಲಿದೆ. ಆ ನಂತರ ಈಗ ತಂದೆ ತಾಯಿಗಳ ಗುರಿ ಏನಾಗಿದೆ ಮೇಡಮ್, ಶಿಕ್ಷಣದಲ್ಲಿ ನೀವೇ ಗಮನಿಸ್ತಾ ಇದ್ದೀರಲ್ವಾ, ಇಂತಹ ಒಂದು ಮನೆ ಕೆಲಸ ಮಾಡುವಂತಹ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಹಾಕ್ತಾರೆ, ಅವರನ್ನ ಇಂಜಿನಿಯರಿಂಗಿಗೆ ಕಳಿಸ್ತಾರೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತೇಳಿ. ಇದರಲ್ಲಿ ಅವ್ರಿಗೆ ಮತ್ತೆ ಎಲ್ರಿಗೂ ರ್ಯಾಂಕ್ ಬರಬೇಕು, ಮಕ್ಕಳು ಅಲ್ಲಿ ಫೀಸ್ ಸಿಗ್ಬೇಕಲ್ಲ, ಇಂಜಿನಿಯರಿಂಗ್ ಅವರಲ್ಲೆಲ್ಲ ರ್ಯಾಂಕ್ ಬರಬೇಕು ಅಂತ ಅವರು ಒತ್ತಡವನ್ನ ಹಾಕ್ತಾರೆ. ಶಾಲೆಗಳಲ್ಲೂ ಕೂಡ ತಮ್ಮ ಶಾಲೆ 100 ನೂರಕ್ಕೆ 100 ತೇರ್ಗಡೆ ಆಗ್ಬೇಕು, ಮಕ್ಕಳು 100ಕ್ಕೆ 100 ಬರಬೇಕು ಅಂತ ಅವರೊಂದು ಕಡೆಯಿಂದ ಒತ್ತಡ ಹಾಕ್ತಾರೆ ಮೇಡಮ್. ಈ ಇಬ್ಬರ ಪೋಷಕರ ಮತ್ತು ಶಿಕ್ಷಣ ಸಂಸ್ಥೆಗಳ ಮಧ್ಯೆ ನಮ್ಮ ಮಕ್ಕಳು ನಲಿಗೆ ಹೋಗ್ತಾ ಇದ್ದಾರೆ, ನೀವು ಗಮನಿಸಿದಿರಲಿಲ್ಲ. ಅಂತರಂಗದ ಬೆಳವಣಿಗೆಗಿಂತ ಬಾಹ್ಯದ ಬೆಳವಣಿಗೆಗಳು ಬಾರಿ, ಏನು ಯೂನಿಫಾರ್ಮ್ ಇರ್ಬೋದು, ಆಮೇಲೆ ಒಂದು ರೀತಿಯ ತೋರಿಕೆ ಮೇಡಮ್, ಆಡಂಬರದ ಶಿಕ್ಷಣ ಆಗ್ಬಿಟ್ಟಿದೆ ಈಗ, ಹೌದಾ? ಅದನ್ನ ನಾವು ಶಿಕ್ಷಕರಿಗೆ ಒಂದಟ್ಟು ಮಾಡಿಸಿದ್ರೆ ಮಾತ್ರ ಅದು ಏನಾದ್ರು ಬದಲಾವಣೆ ಆಗುತ್ತೆ ಮೇಡಮ್. ಹಾಗಾಗಿ ನಾವೇನ್ ಮಾಡಿದ್ವಿ, ಈಗ ಈ ಮಕ್ಕಳಿಗೆ ನೀತಿ ಶಿಕ್ಷಣವನ್ನ ಕಲಿಸ್ಲೇಬೇಕು. ಹೇಗ್ ಕಲಿಸ್ಬೇಕು ನೀತಿ ಶಿಕ್ಷಣ ಅಂದ್ರೆ, ನಾನು 37 ವರ್ಷ ಕೆಲಸ ಮಾಡಿದ್ದೀನಿ ಮೇಡಮ್, ಆಮೇಲೆ 18 ವರ್ಷ ಆಯ್ತು ರಿಟೈರ್ಡ್ ಆಗಿ. ನಾನು ನನ್ನ ಈ ಅನುಭವದಲ್ಲಿ ನೀತಿ ಶಿಕ್ಷಣ ಹೇಳ್ಕೊಡೋದಿದೆಯಲ್ಲ, ತುಂಬಾ ಸಂತೋಷದ ಕೆಲಸ. ಇದು ಕತೆ ಹೇಳ್ತೀವಿ, ಅವಾಗ ಮಕ್ಕಳ ಮುಖದಲ್ಲಿ ಆಗುವಂತಹ ಬದಲಾವಣೆ, ಅವ್ರ ಆಮೇಲೆ ತೋರುವಂತಹ ಪ್ರೀತಿ ಗೌರವ ನಮ್ ಬಗ್ಗೆ ಮರೆಯೋದೇ ಇಲ್ಲ ಮೇಡಮ್, ಅವ್ರು ಕತೆ ಹೇಳುವಂತಹ ಶಿಕ್ಷಕರನ್ನ.
1: ಹೌದು,
0: ನಾವು ಹೇಳಿದಂತಹ ನೀತಿಯನ್ನು ಕೂಡ ಅವ್ರು ಮರೆಯೋದಿಲ್ಲ. ನಾವೇನಾದ್ರು ಬರೀ ಪಾಠ ಹೇಳ್ದಂಗೆ ಸತ್ಯವನ್ನೇ ಹೇಳ್ಬೇಕು, ಹಾಗೆ ಮಾಡಬಾರ್ದು, ಅದೆಲ್ಲ ಆಗಲ್ಲ ಮೇಡಮ್. ಬರ್ತು ಕತೆ ಮೂಲಕ ಹೇಳಿದಾಗ ಏನಾಗುತ್ತೆ, ಅವರ ಮನಸ್ಸಿನಲ್ಲಿ ಆಳವಾಗಿ ಉಳಿಯುತ್ತೆ.
1: ಬೇರೂರು,
0: ಹೌದು ಬೇರೂರುತ್ತೆ. ಹಾಗೆ ಕಥೆಗಳನ್ನ ಹೇಳೋದು ತುಂಬಾ ಮುಖ್ಯ, ಅದು ಅದೇ ಫೌಂಡೇಶನ್ ನೀತಿ ಶಿಕ್ಷಣಕ್ಕೆ ಅಂತ ಹೇಳ್ಬೋದು. ಅದಾದ ನಂತರ ನಾವು ದೇಶಭಕ್ತಿ ಗೀತೆಗಳನ್ನ, ಜಾನಪದ ಗೀತೆಗಳನ್ನ, ಭಾವಗೀತೆಗಳನ್ನ, ಎಲ್ಲ ಮಹಾನ್ ಸಾಹಿತಿಗಳ ಸಾಹಿತ್ಯವನ್ನ ಈ ಒಂದು ಪುಸ್ತಕದಲ್ಲಿ, ಕಿಶೋರ ದೀಪಕದಲ್ಲಿ ಕೊಟ್ಟಿದ್ದೇವೆ.
2: ಸ್ನೇಹಿತರೆ, ಕಿಶೋರ ದೀಪಿಕಾ ಪುಸ್ತಕದ ಪರಿಚಯ ಮುಂದುವರಿಯುತ್ತೆ ರುಕ್ಮಿಣಿ ನಾಯಕ್ ಮೇಡಮ್ ಅವರಿಂದ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
3: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ, ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
3: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ

ಎಲ್ಲ ಮಹಾನ್ ಸಾಹಿತಿಗಳ ಸಾಹಿತ್ಯವನ್ನ ಈ ಒಂದು ಪುಸ್ತಕದಲ್ಲಿ, ಕಿಶೋರ ದೀಪಕದಲ್ಲಿ ಕೊಟ್ಟಿದ್ದೇವೆ. ಈ ಎಲ್ಲ ಹಾಡುಗಳು ಕೂಡ ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಮೇಡಮ್. ಈಗ ನಮ್ಗೆ ಲಾಭ ಆಗಿದ್ದು ಅಂದ್ರೆ ಇದೇನೆ, ಹಿಂದೆ ಬರೆದಾಗ ಬಾಲಪ್ರಭ ಬರೆದಾಗ ನಾವು ಕ್ಯಾಸೆಟ್ ಗಳನ್ನ ಸೀಡಿಗಳನ್ನೆಲ್ಲ ಹೊರಗ್ ತಂದಿದ್ವಿ ನಮ್ ಪುಸ್ತಕದಲ್ಲಿರೋ ಹಾಡುಗಳದ್ದು, ತುಂಬಾ ಶ್ರಮ ಹಾಕಿದ್ವಿ. ಈಗ ಮೇಡಮ್ ನಮಗೆ ತುಂಬಾ ಸರಳ ಆಯ್ತು, ಎಲ್ಲ ಹಾಡುಗಳಿಗೂ ಕೂಡ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಶಿಕ್ಷಕರು ಬಹಳ ಅದೃಷ್ಟವಂತರು, ಈಗಿನ ಶಿಕ್ಷಕರು ಅದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಸಾಮೂಹಿಕವಾಗಿ ಹಾಡು ಹೇಳಿಸ್ಬೇಕು ಮೇಡಮ್ ತರಗತಿನಲ್ಲಿ. ಎಲ್ಲ ಮಕ್ಕಳಿಗೂ ಒಟ್ಟಿಗೆ ಹಾಡು ಹೇಳಿಸಿದಾಗ ಏನಾಗುತ್ತೆ, ಅದ್ರ ಪ್ರಭಾವ ಮಕ್ಕಳ ಮೇಲೆ ತುಂಬಾ ಚೆನ್ನಾಗಾಗುತ್ತೆ. ಹಾಡಕ್ ಬರದೇ ಇರೋ ಮಗು ಕೂಡ ಮನೆಗೆ ಹೋಗಿ ಗುಣಗುಟ್ಟಕ್ ಶುರು ಆಗುತ್ತೆ, ಹೌದಾ? ಹಾಗಾಗಿ ಹಾಡು ತುಂಬಾ ಪರಿಣಾಮ ಬೀರುತ್ತೆ. ಹಾಡಿನ ಮೂಲಕವೂ ಕೂಡ ನಾವು ನೀತಿ ಶಿಕ್ಷಣವನ್ನು ಕೊಡಬಹುದು ಅಂತ ಈ ಪುಸ್ತಕದಲ್ಲಿ ತೋರಿಸಿದೀವಿ. ಈಗ ಜಿ ಎಸ್ ಸುರುದ್ರಪ್ಪನವ್ರದೊಂದು ಹಾಡಿದೆ, ಉಡುಗಣ ವೇಷ್ಟಿತ ಚಂದ್ರ ಸುಸೋಭಿತ ಕೇಳಿರ್ಬೇಕು ತಾವು. ಅದರ ಕೊನೆಗೆ ಅವ್ರು ಹೇಳ್ತಾರೆ, ದೀನಾನಾಥರ ದುಃಖಿತರಿದ್ರರ ಮುರುಕುಗೂಡಿಸಿ ಲಲಿ ಉಪವಾಸಿ. ದೇವ್ರೆಲ್ಲಿದ್ದಾನೆ? ಬಡವರ ಗುಡಿಸಲಲ್ಲಿದ್ದಾನೆ ಮೇಡಮ್. ಅದನ್ನ ನಾವು ಮಕ್ಕಳಿಗೆ ಕಲ್ಸಿದ್ರೆ ಅವ್ರ ಮುಂದೆ ಅವರಿಗೋಸ್ಕರ ಏನಾದ್ರು ಮಾಡದಕ್ ಪ್ರಯತ್ನವನ್ನ ಪಡ್ತಾರೆ ಅಲ್ವಾ? ಹೀಗೇನೆ ಸರ್ವಜ್ಞನ ವಚನಗಳನ್ನ ಹಾಕಿದೀವಿ. ಎಷ್ಟು ಶ್ರೀಮಂತ ಸಾಹಿತ್ಯ ಮೇಡಮ್ ಸರ್ವಜ್ಞನ ವಚನ. ಆದ್ರೆ ಮಕ್ಕಳಿಗೆ ಅದು ಗೊತ್ತೇ ಆಗಿಲ್ಲ ಮೇಡಮ್. ಎಲ್ಲೋ ಒಂದೋ ಎರಡೋ ಹಾಕ್ತಿವಿ ಟೆಕ್ಸ್ಟ್ ಬುಕ್ ನಲ್ಲಿ, ಅಷ್ಟೂ ಮಂದಕ್ ಮಾಡಲ್ಲ. ಪರೀಕ್ಷೆಗೆ ಹೋಗಿ ಬರದ್ ಕೂಡಲೇ ಅದನ್ನ ಮರ್ತು ಬಿಡ್ತಾರಲ್ವ? ಹಾಗಾಗ್ಬಾರ್ದು ಅಂತ ಹೇಳಿ ಇದರಲ್ಲಿ ನರೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಅಂತ ಹೇಳ್ತಾನೆ. ಎಷ್ಟು ಸರಳವಾಗಿ ಎಷ್ಟು ದೊಡ್ಡ ತತ್ವ ಹೇಳಿದಾನಲ್ವ ಸರ್ವಜ್ಞ. ಇದನ್ನೇ ರಾಗವಾಗಿ ಹೇಳ್ಕೊಡ್ಬೋದು, ರಾಗವಾಗಿ ಹೇಳ್ಕೊಟ್ಟು ಅವ್ರು ಕಂಠಪಾಠ ಮಾಡೋದಕ್ಕೆ ಒತ್ತಡ ಹಾಕಿ ಮತ್ತೆ ಅವರಿಂದ್ಲೇ ಅರ್ಥ ಹೇಳಿಸ್ತೀವಿ ನಾವು. ಅವರಿಂದ್ಲೇ ಅರ್ಥ ಹೇಳ್ತಿ ಭಾವಾರ್ಥವನ್ನ ಚರ್ಚೆ ಮಾಡಿಸ್ತೀವಿ ಒಂದ್ ಕ್ಲಾಸ್ ಮೇಲೆ. ಅವಾಗ ಏನಾಗುತ್ತೆ, ಅದು ಮರೆಯೋದಕ್ಕೆ ಸಾಧ್ಯನೇ ಆಗುದಿಲ್ಲ. ಹಾಗೇನೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ನೋಡಿದಿರಲ್ಲ, ಕೇಳಿದಿರಿ? ಅದರಲ್ಲಿ ಇಳೆಯಿಂದ ಮೊಳಕೆ ಯೊಡೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈಗ ಸಣ್ಣ ಸಣ್ಣ ಕೆಲಸ ಮಾಡೇನು ಪ್ರಚಾರ ಮಾಡ್ತಿರಲ್ಲ, ಮಕ್ಕಳಿಗೆ ನಾವು ಅದನ್ನ ಮೊದಲೇ ಹೇಳ್ಕೊಡ್ಬೇಕು. ನೀನ್ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಮಗುನವಾಗಿ ಮಾಡು, ಸಮಾಜಕ್ಕೆ ಮಾಡು, ಅದಕ್ಕೆ ಸೇವೆ ಅಂತ ಕರೀತಾರೆ ಮೇಡಮ್. ಆ ಸೇವೆಗೋಸ್ಕರ ನಿನ್ನ ಜೀವನವನ್ನ ಮುಡಿಪಿಡುವಂತಹ ತತ್ವವನ್ನ ನಾವು ಈ ಮೇಡಮ್ ಇದು ದೀಪಿಕಾ ಸೆಸಿಲಿಟಿದೀವಲ್ಲ, ಅದಕ್ಕೆ ಏನ್ ಮಾಡಿದೀವಿ, ಇದರಲ್ಲಿ 20 ಹಣತೆಗಳು ಅಂತ ಕೊಟ್ಟಿದ್ದೀವಿ. ಅಧ್ಯಾಯ ಅಂತ ನೀವೇನ್ ಹೇಳ್ತೀರಿ, ಒಂದೊಂದು ಅಧ್ಯಾಯಕ್ಕೂ ಹಣತೆ, ಹಣತೆ ಒಂದು, ಹಣತೆ ಎರಡು ಅಂತ ಹೆಸರಿಟ್ಟಿದೀವಿ. ಈ ಹಣತೆಗಳಲ್ಲಿ ನಾವು ಕಥೆಗಳನ್ನ ಹಾಕಿದೀವಿ, ಒಂದು 50-60 ಕಥೆಗಳನ್ನ ಇದೆ ಮೇಡಮ್ ಈ ಪುಸ್ತಕದಲ್ಲಿ. ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಕಥೆ ಹೊನ್ನಗಳಿಗೆ ಅಂತ ಒಂದು ಟೈಟಲ್ ಕೊಟ್ಟಿದ್ದೀವಿ ಮೇಡಮ್, ಬಂಗಾರದ ಗಳಿಗೆ ಅಂತ. ಯಾಕೆ ಅಂದ್ರೆ ಮಹಾಪುರುಷರ ಜೀವನ ಚರಿತ್ರೆಯನ್ನು ಓದಿದಾಗ ಅವರ ಜೀವನದಲ್ಲಿ ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಗಳಿವೆ, ಅಂದ್ರೆ ನಾವು ಕಲಿಯುವಂತಹ ನೀತಿ ಉಳ್ಳಂತಹ ವಿಷಯಗಳಿವೆ, ಅಂತಹ ಹೊನ್ನಗಳಿಗೆಗಳನ್ನ 20 ಹಾಕಿದೀವಿ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಇವರು ಸರ್ ಸಿ ವಿ ರಾಮನ್, ನೋಬೆಲ್ ವಿಜೇತ ಪ್ರಥಮ ಭಾರತೀಯ, ಅವರು ಬಂದ ಕೂಡಲೇ ಆ ಅಮೌಂಟ್ ಅನ್ನ, ಆ ಹಣವನ್ನ ಹಾಕ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಬೆಂಗಳೂರಿನಲ್ಲಿ ಆರಂಭ ಮಾಡ್ತಾರೆ. ಅಂದ್ರೆ ನಮ್ ದೇಶದಲ್ಲಿ ಅವರ ಸೈನ್ಸ್ ಅಷ್ಟು ಮುಂದುವರೆದಿರ್ಲಿಲ್ಲ ಬ್ರಿಟಿಷ್ನವರ ಇದಾದಾಗ. ಅದಕ್ಕೆ ಆಮೇಲೆ ಅವರಿಗೆ ಅಸಿಸ್ಟೆಂಟ್ ಗಳು ಬೇಕಾಗಿರುತ್ತಾರೆ. ಆ ಒಂದು ಇನ್ಸ್ಟಿಟ್ಯೂಟ್ ಕಾಲ್ ಮಾಡ್ತಾರೆ ಅವ್ರ ಪೇಪರ್ ಕಾಲ್, ಸಾವಿರಾರು ಜನ ಬರ್ತಾರೆ. ಯಾಕೆ ಅಂದ್ರೆ ಅವ್ರ ಕೈ ಕಡೆ ಕೆಲಸ ಮಾಡೋದೇ ಒಂದು ಖುಷಿ ಅಂತ ಹೇಳ್ಬಿಟ್ಟು ಇಂಟರ್ವ್ಯೂ ಎಲ್ಲ ಮಾಡ್ತಾರೆ. ಕರೆಗೆ 5 ಜನನ ಉಳಿಸ್ಕೊಳ್ತಾರೆ, ಬಾಕಿ ಅವ್ರಿಗೆಲ್ಲ ಕಳಿಸ್ತಾರೆ. 5 ಜನರಿಗೆ ಮಾಡ್ತಾ ಏನಂತೆ, 3 ಜನ ತೇರ್ಗಡೆ ಆಗ್ತಾರೆ, 2 ಆಗಲ್ಲ. ಆ 2 ಏನ್ ಮಾಡ್ತಾರೆ, ಪ್ರಯಾಣದ ಭತ್ಯೆ ಕೊಟ್ಬಿಟ್ಟು ವಾಪಸ್ ಕಳಿಸ್ತಾರೆ. ಅವರು ಇವ್ರು ಸಿ ವಿ ರಾಮನ್ ಮನೆಗೆ ಹೋಗ್ಬೇಕು ಅಂತ ಕಾಯ್ತಾ ನಿಂತಿರ್ತಾರೆ. ಅವತ್ತೇನೆ ಒಬ್ಬ ಹುಡುಗ ಬಂದು ನಮಸ್ಕಾರ ಸಾರ್ ಅಂತಾನೆ. ಇವ್ರಿಗೆ ಗೊತ್ತಾಗತ್ತೆ ಅವನ ಇಂಟರ್ವ್ಯೂನಲ್ಲಿ ಸೋತ್ ಹುಡುಗ ಅಂತ ಹೇಳ್ಬಿಟ್ಟು, ಬಹುಶಃ ಕೇಳ್ಕೊಳಕ್ ಬಂದಿದ್ದಾನೆ ನನ್ ಕೆಲ್ಸ ಕೊಡ್ರಿ ಅಂತ ಹೇಳಿ ಅಂತ ಅನ್ಕೊಂಡು ಕಾಯ್ತಾ ಇರ್ತಾರೆ. ಏನಪ್ಪ ಯಾಕೆ ಬಂದಿ, ಏನ್ ಸಮಾಚಾರ ಅಂದ್ರೆ, ಸರ್ ಹಿಂಗೆ ಪ್ರಯಾಣ ಭತ್ಯೆ ಕೊಟ್ರು ನಿಮ್ಮಲ್ಲಿ, ಆದ್ರೆ 7 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದಾರೆ ಸರ್. ಅದಕ್ಕೆ ನಾ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ಹಿಂಗೆ 7 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಿ, ನಂದು ತಗೊಳ್ಳಿ ವಾಪಸ್, ನಂದಲ್ಲ ಇದು ಅಂತ ಕೊಟ್ಟೆ. ಅವ್ರೇನ್ ಮಾಡಿದ್ರು, ತಮಾಷೆಯಾಗಿ ಹೋಗಪ್ಪ ಮಜಾ ಮಾಡಿ 7 ರೂಪಾಯಿ ತಗೊಂಡು ಮತ್ ನಾವೆಲ್ಲ ಲೆಕ್ಕ ಮುಗಿಸ್ಬಿಟ್ಟಿದೀವಿ ಅಂತ ಅಂದ್ಬಿಟ್ರು ಸರ್. ಆದ್ರೆ ನನ್ ಮನಸ್ಸು ಹಾಗೆಲ್ಲ ಕೇಳಲ್ಲ ಸರ್, ನಂದಲ್ಲ ಹಣ, ಅದಕ್ಕೆ ವಾಪಸ್ ಕೊಡಕ್ ಬಂದೆ ಅಂತ ತೋರಿಸ್ತಾನೆ 7 ರೂಪಾಯಿನ. ಸಿ ವಿ ರಾಮನ್ ಏನು ಮಾತಾಡಲ್ಲ, ಅದನ್ನ ಇಸ್ಕೊಂಡು ತಮ್ಮ ಜೇಬಿನೊಳಗೆ ಹಾಕೊಳ್ತಾನೆ. ಹಾಕೊಂಡು ಒಂದ್ 2 ಹೆಜ್ಜೆ ಹೋದ ಮತ್ ನಿಂತು, ನೋಡಪ್ಪ ನಾಳೆ ಬಂದ ನನ್ನ ನೋಡು ಅಂತ ಆಯ್ತು ಅಂತ ಮಾನೆ ಸಹ ಹೋಗ್ತಾನೆ. ಅವರು ಅವನೇ ಅವನ ಹೇಳ್ತಾರೆ, ನೋಡು ನೀನು ಬೌದ್ಧ ಶಾಸ್ತ್ರದ ಪರೀಕ್ಷೆಯಲ್ಲಿ ಫೇಲ್ ಆದೆ ನಿನ್ನೆ, ಆದ್ರೆ ಪ್ರಾಮಾಣಿಕತೆಯ ಪರೀಕ್ಷೆಯಲ್ಲಿ ಗೆದ್ದೆ. ನಿನ್ನನ್ನ ನಾನು ತಗೊಂಡಿದ್ದೇನೆ ಕೆಲಸಕ್ಕೆ ಸರ್ ಮೇಡಮ್.

0: ಆ ಹುಡುಗ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಅಂತ. ಮುಂದೆ ಅವನು ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ವಿಜ್ಞಾನಿ ಮೇಡಮ್. ಇಂತಹ ಘಟನೆಗಳು ನಾವು ಮಕ್ಕಳಿಗೆ ಹೇಳ್ತೀವಿ, ಹದಿಹರೆಯದ ಮಕ್ಕಳಿಗೆ, ನೋಡಿ ಇಂತಹ ಗುಣಗಳನ್ನ ಬೆಳೆಸ್ಕೋಬೇಕು ನೀವು ಅಂದ್ರೆ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡೋದಕ್ಕೆ ಆಗತ್ತೆ ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಕೊಡೋಕ್ಕೋಸ್ಕರ ಹೊನ್ನಗಳಿಗೆ ಅಂತ ಅದು ಒಂದು 20 ಕಥೆಗಳಿವೆ ಮೇಡಮ್. ಹೊನ್ನಗಳಿಗೆ ಮುಂದೆ ಅದಾದ್ಮೇಲೆ ಕಥೆಗಳಿವೆ ಮೇಡಮ್.
1: ಸ್ನೇಹಿತರೆ, ಕಿಶೋರ ದೀಪಿಕಾ ಪುಸ್ತಕದಲ್ಲಿ ಕೇವಲ ನೈತಿಕ ಮೌಲ್ಯಗಳ ಬಗ್ಗೆ ಮಾತ್ರ ತಿಳಿಸಿಲ್ಲ, ಜೊತೆಗೆ ಕಥೆಗಳನ್ನ ಕೂಡ ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಯಾವೆಲ್ಲ ಕಥೆಗಳನ್ನ ತಿಳಿಸಿದ್ದಾರೆ, ಕಥೆಗಳ ಜೊತೆ ಜೊತೆಗೆ ಇನ್ನು ಯಾವೆಲ್ಲ ವಿಷಯಗಳು ಕಿಶೋರ ದೀಪಿಕಾ ಪುಸ್ತಕದಿಂದ ನಮಗೆ ಸಿಗತ್ತೆ ಅನ್ನೋದನ್ನ ರುಕ್ಮಿಣಿ ನಾಯಕ್ ಮೇಡಮ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
6: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ HM ರುಕ್ಮಿಣಿ ನಾಯಕ್ ಮೇಡಮ್ ಅವರಿದ್ದಾರೆ. ರುಕ್ಮಿಣಿ ಮೇಡಮ್ ಅವರು ಕಿಶೋರ ದೀಪಿಕಾ ಅನ್ನುವಂತಹ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ನೈತಿಕ ಮೌಲ್ಯಗಳಷ್ಟೇ ಅಲ್ಲದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಸಿಗುತ್ತೆ, ಜೊತೆಗೆ ಮಕ್ಕಳಿಗೆ ಯಾವ ರೀತಿ ಪಾಠವನ್ನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದರು. ಕಥೆಯ ಮುಖಾಂತರ ಮಕ್ಕಳಿಗೆ ಪಾಠವನ್ನು ಮಾಡೋದ್ರಿಂದ ಅವರಿಗೆ ಯಾವ ರೀತಿಯೆಲ್ಲ ಮನದಟ್ಟಾಗತ್ತೆ, ಕಥೆಗಳನ್ನು ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಮತ್ತಷ್ಟು ಉತ್ಸಾಹವನ್ನು ಆಸಕ್ತಿಯನ್ನು ಹೆಚ್ಚು ಮಾಡ್ಬೋದು ಅಂತಲೇ ಹೇಳ್ತಾರೆ ರುಕ್ಮಿಣಿ ನಾಯಕ್ ಮೇಡಮ್ ಅವರು. ಕಥೆಗಳ ಜೊತೆ ಜೊತೆಗೆ ಇನ್ನು ಯಾವೆಲ್ಲ ವಿಷಯಗಳು ಇವೆ ಅನ್ನೋದನ್ನ ರುಕ್ಮಿಣಿ ನಾಯಕ್ ಮೇಡಮ್ ಅವರಿಂದ ಕೇಳೋಣ.
0: ಹೊನ್ನಗಳಿಗೆ ಅಂತ ಅದು ಒಂದು 20 ಕಥೆಗಳಿವೆ ಮೇಡಮ್ ಹೊನ್ನಗಳಿಗೆ ಮುಂದೆ. ಅದಾದ್ಮೇಲೆ ಕಥೆಗಳಿವೆ ಮೇಡಮ್. ಕಥೆಗಳಿಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಮೇಡಮ್, ನಾ ಯಾಕೆ ಹೇಳ್ತಿದ್ದೀನಿ ಅಂತ ಅದನ್ನ ಕೇಳಿದಾಗ ಅನ್ಸುತ್ತೆ ಶೋಷಕರಿಗೆ ಶಿಕ್ಷಕರಿಗೆ, ಹೌದು ಈ ಪುಸ್ತಕನ ಓದ್ಬೇಕು ಅಂತ. DVG ಹೆಸರು ನಾವೆಲ್ಲ ಕೇಳಿದೀವಿ ಮೇಡಮ್. DVG ಅವರು ಆಗಿನ ಕಾಲಕ್ಕೆ ಬರೀ ಸೈಕಲ್ ಮೇಲೆ ಓಡಾಡ್ತಿದ್ರು, ಎಷ್ಟು ದೂರ ಆಗ್ಲಿ ಬೆಂಗಳೂರಿನಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ರು. ಹಂಗೆ ಸೈಕಲ್ ಅಲ್ಲಿ ಬಂದು ಒಂದು ಪ್ರೆಸ್ ಎದುರುಗಡೆ ನಿಲ್ಲಿಸ್ಬಿಟ್ಟು ಒಳಗ್ ಹೋಗ್ತಾರೆ, ತಮ್ಮ ಕೆಲಸ ಮುಗಿದ್ಮೇಲೆ ಹೊರಗ್ ಬರ್ತಾರೆ. ಹೊರಗ್ ಬಂದ್ರೆ ಅಲ್ಲಿ ಸೈಕಲ್ ಇರೋದಿಲ್ಲ, ಅರೇ ಕಳತನ ಆಗ್ಬಿಟ್ಟಿದೆಯಲ್ಲ ಅನ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಮಾರನೇ ದಿವಸ ಪೊಲೀಸ್ ಸ್ಟೇಷನ್ ಕರೆಸ್ತಾರೆ ಅವ್ರನ್ನ, ನೋಡಿ ನಿಮ್ ಸೈಕಲ್ ಸಿಕ್ಕಿದೆ, ಕಳ್ಳನು ಸಿಕ್ಕಿದಾನೆ ಅಂತ ನೋಡ್ತಾರೆ. DVG ಒಂದು 18-19 ವರ್ಷದ ಹುಡುಗ ಅವನು ಕಳ್ಳ. ಅಯ್ಯೋ ಇವ್ರಿಗೆ ಒಂಥರ ಸಂಕಟ ಆಗ್ಬಿಡುತ್ತೆ ಹೊಟ್ಟೆನಲ್ಲಿ, ಅಯ್ಯೋ ಈಗ ಇವನನ್ನ ನಾನು ಕಳ್ಳ ಅಂತ ಒಪ್ಕೊಂಡ್ಬಿಟ್ರೆ ಜೈಲಿಗೆ ಹಾಕ್ತಾರೆ, 2 ವರ್ಷ ಶಿಕ್ಷೆ ಕೊಡ್ತಾರೆ. ಅವ್ರು ಜೈಲಿಂದ ಹೊರಗ್ ಬರೋ ಅಷ್ಟೊತ್ತಿಗೆ ಏನಾಗ್ತಾನೆ, ಸಮಾಜ ವಿರೋಧಿ ಶಕ್ತಿಯಾಗಿ ಪರಿವರ್ತನೆ ಆಗ್ತಾನೆ ಅಂತ. ಇದೆಲ್ಲ ಒಂದು ನಿಮಿಷದಲ್ಲಿ ಅವ್ರ ಮನಸ್ಸಿನ ಇದಾಗುತ್ತೆ. ಅವ್ರು ನಗ್ತಾ ನಗ್ತಾ ಪೊಲೀಸ್ನವ್ರಿಗೆ, ಅಯ್ಯೋ ಸರ್ ಈ ಹುಡುಗನ ಕಳ್ಳ ಅಲ್ಲ ಸರ್, ಇವನು ನಮ್ ಪ್ರಶ್ನೆಲ್ಲೇ ಕೆಲ್ಸದಲ್ಲಿ ಇದ್ದವನು, ತುಂಬಾ ಒಳ್ಳೆ ಕೆಲ್ಸಗಾರ, ಅವನಿಗೇನೋ ಅರ್ಜೆಂಟ್ ಆಗಿ ಬೇಕಾಗಿತ್ತನು ಮನೆಗೆ ಹೋಗೋದಕ್ಕೆ, ತಗೊಂಡು ಹೋಗ್ಬಿಟ್ಟಿದ್ದಾನೆ ನನ್ನ ಸೈಕಲ್ನ, ಬಿಟ್ಬಿಡಿ ಸರ್ ಅಂತ ಹೇಳ್ತ. ಅವ್ರ ಪೊಲೀಸರು ಸರ್ ಹಾಗೆಲ್ಲ ಬಿಡಕ್ ಆಗಲ್ಲ ಸರ್, ನೀವು ಕಂಪ್ಲೇಂಟ್ ಕೊಟ್ಟಮೇಲೆ ಅವ್ರು ಕೋರ್ಟಿಗೆ ಹೋಗ್ಬಿಟ್ಟಿದೆ ಈಗ, ಅಲ್ಲೇ ತೀರ್ಮಾನ ಆಗ್ಬೇಕು ಅಂತ. ಓ ಹೌದಾ, ಆಯ್ತು ನಾ ನಾಳೆ ಕೋರ್ಟಿಗೆ ಬರ್ತೀನಿ ಅಂತ ಹೇಳಿ ಮಾರನೇ ದಿವಸ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗ್ಬಿಟ್ಟು ಎಲ್ಲ ಇದಾಗುತ್ತಾ, ಇವ್ರೇನ್ ಮಾಡ್ತಾರೆ, ತಮ್ಮ ಸ್ನೇಹಿತ ಒಬ್ಬ ತುಂಬಾ ದೊಡ್ಡ ಲಾಯರ್, ಅವ್ರ ಹತ್ರ ಹೋಗ್ಬಿಟ್ಟು ಈ ಹುಡುಗನ ಪರವಾಗಿ ನೀವು ವಾದ ಮಾಡಿ ಅಂತ ಹೇಳ್ತಾರೆ. ಆಯ್ತು ಒಂದ್ ಸ್ವಲ್ಪ ಇವ್ರ ಮೇಲೆ ಗೌರವಕ್ಕೆ ಅವರು ಬರ್ತಾರೆ. ಆದ್ರೆ ಅವ್ರ ವಾದಕ್ಕೆ ಬಗ್ಗೋದೇ ಇಲ್ಲ ಜಡ್ಜ್, ಇಲ್ಲ ಇಲ್ಲ ಅವ್ನ್ ಕದ್ದಿದ್ದಾನೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ. ಅವಾಗ ಇವರೇ ಹೋಗಿ ಆ ಕಟ್ಕಟೆಯಲ್ಲಿ ನಿಂತ್ಬಿಟ್ಟು ನಾನೇ ಸಾಕ್ಷಿ ಹೇಳ್ತೀನಿ, ಇವನು ಕಳ್ಳ ಅಲ್ಲ, ಇವನು ಆ ಸೈಕಲ್ ನಾನು ಕೊಟ್ಟ, ನಂದೇ ಸೈಕಲ್ ತಗೊಂಡ್ ಹೋಗಿದಾನಷ್ಟೇ ಅಂತ ಹೇಳಿದಾಗ, ಆ ಜಡ್ಜಿಗೆ ಇವ್ರ ಫ್ರೆಂಡ್ ಯಾರು ಡಿ ವಿ ಜಿ, ತುಂಬಾ ದೊಡ್ಡ ವ್ಯಕ್ತಿ ಅಲ್ವಾ ಡಿ ವಿ ಜಿ. ಅದಕ್ಕೆ ಅವ್ರು ಆಮೇಲೆ ನಗ್ತಾ, ಆಯ್ತಪ್ಪ ನೀವೇ ಹೇಳಿದ್ಮೇಲೆ ನಾವೇನ್ ಶಿಕ್ಷೆ ಕೊಡೋಣ ಅವನಿಗೆ, ಬಿಡುಗಡೆ ಮಾಡಿದೀವಿ ಅಂತ ಹೇಳ್ತಾರೆ. ಅವಾಗ ಹುಡುಗ ಬಂದು, ತಂದೆ ತಾಯಿ ಎಲ್ಲ ಬಂದಿರ್ತಾರ ಪಾಪ ಕೋರ್ಟಿಗೆ, ಎಲ್ಲ ಮಗನ ಜೈಲಿಗೆ ಹಾಕ್ತಾರೋ ಅಂತ ಎಲ್ರು ಬಂದು ಇವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಮ್ ಉಳಿಸಿದ್ರಿ ಸ್ವಾಮಿ ಅಂತಂತಾರೆ. ಒಂದು ಎರಡು ವರ್ಷ ಆದ್ಮೇಲೆ ಒಂದ್ ದಿವಸ ಅಲ್ಲೇ ಬರ್ತಿರ್ತಾರೆ ಪ್ರೆಸ್ ಹತ್ರ, ಇದೇ ಹುಡುಗ ಓಡ್ಕೊಂಡ್ಬಂದು ಕಾಲಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ತಾನೆ. ಅವ್ರಕ್ಕಿಂತ ಯಾರಪ್ಪ ನೀನು, ಏನ್ ಸಮಾಚಾರ? ಅವತ್ತು ಸೈಕಲ್ ತದ್ದಾಗ ಉಳಿಸಿದ್ರಲ್ಲ ಸರ್, ಅದೇ ನಾನು. ಈಗ ನಾನೊಂದ್ ಪುಟ್ಟ ಅದಂತ ಇದು ಮುದ್ರಣಾಲಯ ಇಟ್ಕೊಂಡಿದೀನಿ ಸರ್, ನಮ್ ತಂದೆ ತಾಯಿನೂ ಸಾಕ್ತಾ ಇದೀನಿ, ದಯವಿಟ್ಟು ಬರಬೇಕು ನಮ್ಮ ಮುದ್ರಣಾಲಯಕ್ಕೆ ನೀವು ಅಂತ ಅವ್ರನ್ನ ಕೈ ಹಿಡ್ಕೊಂಡು ಎಳ್ಕೊಂಡೇ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಒಂದ್ ಕುರ್ಚಿ ಹಾಕಿ ಅವ್ರನ್ನ ಕೂರ್ಸಿ ಒಂದ್ ಬುಟ್ಟಿ ತುಂಬಾ ಹೂತಂದು ತಂದೆ ತಾಯಿ ಅವನು ಸೇರಿ ಅವ್ರ ಮೇಲೆ ಅಭಿಷೇಕ ಮಾಡ್ತಾರೆ.
9: ಅಯ್ಯೋ
0: ಅಂದ್ರೆ ಕ್ಷಮೆಯಿಂದ ಬದುಕು ಅಂತ, ಜೀವನದಲ್ಲಿ ಕ್ಷಮೆಯಿಂದ ಬದುಕು, ತಪ್ಪು ಆಗುತ್ತೆ ಅದನ್ನ ನಾವು ಕ್ಷಮಿಸದೆ ಹೋದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ ಅಂತ. ಈ ತರದ್ದೇ ಒಂದು 50-60 ಕತೆ ಇದೆ ಮೇಡಮ್. ಹಾಡುಗಳು ಅದೇ ಇದೆ, ಮೊಬೈಲ್ ಅಲ್ಲಿ ಯೂಟ್ಯೂಬ್ ನಲ್ಲಿ ತಗೊಂಡ್ರೆ ತುಂಬಾ ಇದಾಗುತ್ತೆ. ಅಂದ್ರೆ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಮೇಡಮ್ ಗಾದೆಗಳು ಮತ್ತು ಒಗಟುಗಳು ಇದೆ ಅಲ್ವಾ. ನಾವೆಲ್ಲ ಚಿಕ್ಕ ಮಕ್ಕಳಿಗಂತೂ ತುಂಬಾ ಕೇಳ್ತಿದ್ವಿ ಗಾದೆಗಳನ್ನ, ಮನೆಗಳಲ್ಲಿ ಉಪಯೋಗಿಸೋರು. ಈಗ ಇಲ್ವೇ ಇಲ್ಲ ಮೇಡಮ್, ಸಂಸ್ಕೃತಿನೇ ಹೋದಂಗ ಆಗ್ಬಿಟ್ಟಿದೆ, ನಶಿಸೋಗ್ತಾ ಇದೆ. ಅಷ್ಟು ಸುಂದರವಾಗಿರುತ್ತೆ ಅಂದ್ರೆ ಗಾದೆಗಳು ಪ್ರಾಸಬದ್ಧವಾಗಿರುತ್ತೆ, ಒಳ್ಳೆ ಸಾಹಿತ್ಯ ಇರುತ್ತೆ, ಆಳವಾದ ಜ್ಞಾನ, ಅದು ಒಂಥರ ಅನುಭವದ ಮಾತುಗಳಲ್ಲ, ಅದು ಹೋಗ್ಬಿಡ್ತಾ ಇದೆಯಲ್ಲ ಅಂತ ಹೇಳಿ ನಾವು ಪ್ರತಿಯೊಂದು ಇದ್ರಲ್ಲೂ ಕೂಡ 5 ಒಗಟುಗಳು 5 ಗಾದೆಗಳನ್ನ ಕೊಟ್ಟು ಅದನ್ನ ಶಿಕ್ಷಕರು ಏನ್ ಮಾಡ್ಬೇಕು, ತರಗತಿಗಳಲ್ಲಿ ಇದು ಮಾಡ್ಬೇಕು, ಎಕ್ಸರ್ಸೈಸ್ ಮಾಡಿಸ್ಬೇಕು, ಮಕ್ಕಳ ಹೇಳಿಸ್ಬೇಕು, ಅದ್ರ ಅರ್ಥ ತಾವು ಹೇಳ್ಬೇಕು, ಅದ್ರ ಬಗ್ಗೆ ಚರ್ಚೆ ನಡಿಬೇಕು, ಜೀವನದ ಉದಾಹರಣೆಗಳನ್ನ ಕೊಡ್ಬೇಕು, ಅದನ್ನ ಸಪೋರ್ಟ್ ಮಾಡೋ ಹಾಗೆ ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಒಂದು ಮಕ್ಕಳ ವ್ಯಕ್ತಿತ್ವವನ್ನು ಒಳಗಿಂದೊಳಗೆ ರೂಪಿಸ್ತಾ ಹೋಗ್ತಾರೆ. ಅದಕ್ಕೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನೀವು ತುಂಬಾ ಕೇಳಿದಿರಿ ಒಗಟುಗಳನ್ನೆಲ್ಲಾನ, ಸಂಜೆ ಗಂಟ ಬಾರಿಸಿದ್ರು ಸದ್ದಾಗೋಲ್ಲ ಅಂತ ಒಂದು ಒಗಟು ಮೇಡಮ್. ನೋಡಿ ಎಷ್ಟು ಜಾನಪದ ಶೈಲಿ ಅದು, ಸಂಜೆ ಗಂಟ ಬಾರಿಸಿದ್ರು ಸದ್ದಾಗೋಲ್ಲ, ಏನಿರ್ಬೋದು ಯೋಚನೆ ಮಾಡಿದ್ರೆ ಹೊಳೆಯಲ್ಲ, ಬೇಗ ಕಷ್ಟ ಇದೆ. ನಾವೇನ್ ಹೇಳ್ತೀವಿ, ಮಾರನೇ ದಿವಸ ನೀವು ಕೇಳ್ಕೊಂಬಂಡ್ರಿ ಅದು ಉತ್ತರನ ಎಲ್ಲ ಹುಡ್ಕೊಂಬಂಡ್ರಿ. ಓ ಮಕ್ಕಳಿಗೆ ಎಷ್ಟು ಕುತೂಹಲ ಅಂತಂದ್ರೆ, ಮಾತಾಜಿ ಮಾತಾಜಿ ನಮ್ದು ಆನ್ಸರ್ ಹೇಳಿ ಮಾತಾಜಿ ಅಂತ ಅಷ್ಟ ಅವಕ್ಕೆ. ಆಮೇಲೆ ಕಣ್ಣು, ಕಣ್ಣಿನ ತೆಪ್ಪೆ ಮೇಡಮ್, ಎಷ್ಟು ಸಲ ಬಾರಿಸಿದ್ರೆ ಶಬ್ದ ಆಗತ್ತಾ?
9: ಇಲ್ಲ
0: ಆಗಲ್ಲ ಅಲ್ವಾ. ಹಾಗೇನೆ ಆಮೇಲೆ ಬಂಗಾಲಲ್ಲಿ ತಾಕತ್ತಿದ್ರೆ ಪ್ರಾಣವಿದ್ರೆ, ಬಂಗಾಲಲ್ಲಿ ಪ್ರಾಣವಿದ್ರೆ ಬಂಗಾಳಕ್ಕೂ ಹೋಗಬಹುದು ಅಂತ. ಅಂದ್ರೆ ನಮ್ ಸ್ವಂತ ಆತ್ಮವಿಶ್ವಾಸ ಮತ್ತೆ ಧೈರ್ಯ ಇದ್ರೆ, ಆರೋಗ್ಯ ಇದ್ರೆ ನಾವು ಏನು ಬೇಕಾದ್ರೂ ಪ್ರಪಂಚ ಸುತ್ತಬಹುದು ಅನ್ನೋದಕ್ಕೆ ಈ ತರದ್ದು ಅದೊಂದು 100 ಗಾದೆಗಳಿದೆ
9: ಮೇಡಮ್.
0: ಅದನ್ನ ಓದಿ ಓದಿ ಮಕ್ಕಳು ತಾವೇನ್ ಬೆಳೆಸ್ಕೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಇದು ಒಗಟುಗಳನ್ನ ಬಿಡಿಸ್ತಾ ಮೇಡಮ್ ಐಕ್ಯೂ ಜಾಸ್ತಿ ಆಗುತ್ತೆ ಮೇಡಮ್.
9: ಹೌದು
1: ಸ್ನೇಹಿತರೆ, ಕಿಶೋರ ದೀಪಿಕಾ ಪುಸ್ತಕ ಒಂದು ಅದ್ಭುತವಾದಂತಹ ಪುಸ್ತಕವಾಗಿದೆ. ಕೇವಲ ಇದು ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಮಾರ್ಗದರ್ಶಿ ಪುಸ್ತಕವಾಗಿಲ್ಲ, ಇಲ್ಲಿ ಪ್ರತಿಯೊಬ್ಬರು ಕೂಡ ಓದುವಂತಹ ಪುಸ್ತಕ ಇದಾಗಿದೆ. ಇದರಲ್ಲಿ ನೈತಿಕ ಮೌಲ್ಯಗಳ ಜೊತೆ ಜೊತೆಗೆ ಗಾದೆ ಮಾತುಗಳು, ಒಗಟುಗಳು ಕೂಡ ಸಿಗತ್ತೆ. ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಪುಸ್ತಕ ಅಂದ್ರೆ ತಪ್ಪಾಗ್ಲಾರ್ದು. ಈ ಪುಸ್ತಕದಲ್ಲಿರುವಂತಹ ಮತ್ತಷ್ಟು ವಿಷಯಗಳನ್ನು ನಾಳಿನ ಸಂಚಿಕೆಯಲ್ಲೂ ಕೂಡ ರುಕ್ಮಿಣಿ ನಾಯಕ್ ಮೇಡಮ್ ಅವರಿಂದ ತಿಳಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ ಅಂದರೆ, ಕನಸಿನ ರಾಣಿ ಮಾಲಾಶ್ರೀ, ಖಡಕ್ ಕ್ವೀನ್, ಆಕ್ಷನ್ ಕ್ವೀನ್ ಅಂತ ಹೆಸರನ್ನು ಮಾಡಿರುವಂತಹ ಮಾಲಾಶ್ರೀ ಅವರ ಅಭಿನಯದ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279, 9686096279. ಈ ಸಂಖ್ಯೆಗೆ ಕರೆ ಮಾಡಿ ಮಾಲಾಶ್ರೀ ಅವರ ಅಭಿನಯದ ಗೀತೆಗಳನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ತಂಡದಿಂದ, ಜೊತೆಗೆ ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಒಂದಲ್ಲ ಎರಡಲ್ಲ ಸಾಕಷ್ಟು ಗೀತೆಗಳು ತುಂಬಾ ಚೆನ್ನಾಗಿದ್ದಾವೆ. ಮಾಲಾಶ್ರೀ ಅವರ ಅಭಿನಯದ ಗೀತೆಗಳು ಒಂದಕ್ಕಿಂತ ಒಂದು ಜಬರ್ದಸ್ತ್ ಆಗಿದ್ದಾವೆ. ಸೊ ಅದರಲ್ಲಿ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡ್ಬೋದು. ಯಾಕಪ್ಪ ಅಂದರೆ ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನೋದೇ ನಮ್ಮ ಒಂದು ಆಶಯ ಆಗಿರುತ್ತೆ ಕೂಡ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಮಾಲಾಶ್ರೀ ಅಂತ ತಟ್ಟಂಥ ಅವ್ರ ಹೆಸರು ನೆನಪಾದ ತಕ್ಷಣ ನಮಗೆ ನೆನಪಾಗುವಂತಹ ಗೀತೆ, ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು ಅನ್ನುವಂತಹ ಗೀತೆ. ಸೊ ಆ ಗೀತೆ ಒಂದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಗೀತೆಯನ್ನು ನೀವು ಹಾಡ್ಬೋದು. ಸೊ ಅದೊಂದು ಗೀತೆಯನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಹಾಡುವ ಹಾಗಿಲ್ಲ. ಸೊ ಅದೊಂದು ನಿಮಗೆ ರಿಕ್ವೆಸ್ಟ್ ಅಂತ ಹೇಳ್ತಾ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ, ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಕೇಳೋಣ. ನಮಸ್ತೆ.
7: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಮಹಾಲಕ್ಷ್ಮಿ ಮೇಡಮ್, ತಿಂಡಿ ಆಯ್ತಾ?
0: ತಿಂಡಿ ಆಯ್ತು ಸರ್. ನಿಮ್ದು ಪಲಾವ್?
7: ಮೇಡಮ್ ನಮ್ದು ಇವತ್ತು ಕಾರ್ನ್ ಫ್ಲೇಕ್ಸ್ ಹಾಲು ಅಷ್ಟೇ.
0: ಕಾರ್ನ್ ಫ್ಲೇಕ್ಸ್? ಓಹೋ, ಡಯಟ್ ಫುಡ್.
7: ಹೌದು ಹೌದು ಮೇಡಮ್. ಕಡಿಮೆ ಆದ್ರೆ, ಲೇಟ್ ಆದ್ರೆ, ಮತ್ತೆ ಹೊಟ್ಟೆ ತುಂಬಿದ್ರೆ ಅದು ತಿಂಡಿ. ಕನಸಿನ ರಾಣಿ ಮಹಾಲಕ್ಷ್ಮಿ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಕೋರೋಣ.
0: ಮಹಾಲಕ್ಷ್ಮಿ ಅಂದ್ರ ಮಾಲಾಶ್ರೀ ಅಂದ್ರ?
7: ಮಹಾಲಶ್ರೀ, ಮಹಾಲಶ್ರೀ.
0: ಓಕೆ ಸರ್, ಓಕೆ.
7: ಆಮೇಲೆ ನನಗ್ ಗೊತ್ತಿತ್ತು ನೀವು ತುಂಬಾ ಹಾಡುಗಳು ಇದೆ ಅಂತ ಹೇಳ್ತಿದ್ರಲ್ಲ, ಒಳಗೆ ಸೇರಿದ್ದಾರೆ ಗುಡ್ಡೆ ಹೇಳ್ಬೇಡ್ರಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರಿ ಅಂತ ಗೊತ್ತಾಯ್ತು.
0: ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ ಸರ್.
7: ಆಮೇಲೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಳ್ಳು ಗ್ಯಾರಿ ಬಳ್ಳು ಸೂಜಿ ಮಲ್ಲಿ ಕಣ್ಣ ಬಳ್ಳು ರಾಮನಲ್ಲಿ ತೋಟದಲ್ಲಿ ಕಂಬನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಧು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿ ಬಳು ಸೂಜಿ ಬಲಿ ಕಣ್ಣ ಬಳು ರಾಮನಳಿ ತೋಟದಲ್ಲಿ ಕಂಬನೆಂದು ಅರಳಿದ ಶ್ರೀಗಂಧ ಈ ಇವಳಿಗೇಕೆ ಗಂಧವೋ ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ ತಾರೆಗೆ ಈ ತಾರೆಗೆ ಈ ತಾರೆಗೆ ಕೆಮಿನುಗು ದೀಪವು ಈ ಬೆಳಕಿಗೆ ಕೆಬಿರಿಸು ಬಾಣವು ಎನ್ನೆ ಮೇಲೆ ಸೇಬಿದೆ ಅಲ್ಲಿ ಗಿಳಿಯ ಮೂಗಿದೆ ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ ಏನು ಏನು ಮೋದಿದು ಏನಿದೇನು ಮೋದಿದು ಯಾರಿ ಬಳು ಸೂಜಿ ಬನ್ನಿ ಕಣ್ಣ ಬಳು ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಮೇಡಮ್ ಹಾಡು ಹಿಂದಿಲ್ಲಿ ಹೂವಂಸ ಚೆಹರ ತೆರ ಕೂಡ ಇದೆ
0: ಓ ಸೂಪರ್ ಸರ್
7: ಅನಾರಿ ಚಿತ್ರದಲ್ಲಿ ಪೂಲೋಂಚ ಚೆಹರ ತೆರ ಕಲಿಯೋ ಕಾ ಮುಸ್ಕಾನು ಹೇ ರಂಗ ತೆರ ದೇಖಕ್ಕೆ ರೂಪ ತೆರ ದೇಖಕ್ಕೆ ಕುದರತ್ ಬಿ ಹೈರಾನು ಹೇ ಈ ಹಾಡಿದೆ ಮೇಡಮ್
0: ಓಕೆ ಸರ್ ಥ್ಯಾಂಕ್ ಯು
7: ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್
0: ಎಸ್ ಸರ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ಹಲೋ ನಮಸ್ತೆ
8: ಹಲೋ ನಮಸ್ತೆ
0: ಮೇಡಮ್ ನಮಸ್ತೆ ನಮ್ಮ ಎನರ್ಜೆಟಿಕ್ ನವಾ ಸರ್
8: ಹೌನ್ರಿ ಆರಾಮದಿರಿ ಮೇಡಮ್
0: ಸರ್ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಿ
8: ನಾವು ಎಲ್ಲ ಆರಾಮದೇ ನೋಡ್ರಿ ಮೇಡಮ್ ನಾಷ್ಟ ಏನ್ ಮಾಡಿ ಬಂದ್ರಿ
0: ನಾಷ್ಟ ಪಲಾವ್ ಸರ್
8: ಪಲಾವ್ ರೀ
0: ಓಕೆ ಸರ್ ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ
8: ನಾವು ಮಾಲಾ ಸೀರಿದು ಕನಸಿನ ರಾಣಿ ಇದ್ರಿ ಯಾವ್ದದು ರಾಣಿ ಮಹಾರಾಣಿದ್ರಿ ಮೇಡಮ್ ಕೂಗು ಕುಳಿಗೆ ಖಾರ ಮಸಾಲೆ ಹಾಡ್ರಿ ಮೇಡಮ್
0: ಮಸಾಲೆ ಹಾಕ್ತಾ ಇದ್ದೀರಾ
8: ಹಾ ಮಸಾಲೆ ಹಾಕ್ತಾವ್ರಿ
0: ಸರ್ ಕೇಳೋಣ ಹಾಡಿ
8: ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು ಗುಂಡಣ್ಣ ಗುಂಡಣ್ಣ ತುಂಬಾ ತುಂಬಾ ಫ್ರೆಂಡ್ ಅಣ್ಣ ಕುದುರೆನ ಬಾಲ ಹಿಡಿದ ಜೂಜಣ್ಣ ಸೋತು ಕುಡಿದ ಇಸಪೇಟ ಆಡಿ ಕಳೆದು ಎಳಿಯಣ್ಣ ಬಾಟಲಿ ಹಿಡಿದ ಸೋತವನಿಗೆ ಎಂದು ದಾಸ ಗುಂಡಣ್ಣ ಗುಂಡಣ್ಣ
0: ಕೋಳಿಗೆ ಅಂತ ಇಂತ ಮಸಾಲೆ ಹಾಕ್ಬಿಟ್ರಿ ಸರ್
8: ಅರ್ಧ ಬಿಟ್ಟರಿ ಮೇಡಮ್
0: ಮಸಾಲೆ ಸರ್ ಥ್ಯಾಂಕ್ ಯು
8: ಥ್ಯಾಂಕ್ ಯು ಧನ್ಯವಾದ ನಮಸ್ತೆ ರೀ
0: ಎಸ್ ಸರ್ ಎಸ್ ಸರ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ಕಾರ
9: ನಮಸ್ತೆ ಗುಡ್ ಮಾರ್ನಿಂಗ್
0: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್ ಹೇಗಿದ್ದೀರಿ
9: ಚೆನ್ನಾಗಿದ್ದೀವಿ
0: ಮೇಡಮ್ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ
9: ಬೆಳ್ಳಿ ಕಾಲುಂಗುರದ್ದು
0: ಬೆಳ್ಳಿ ಕಾಲುಂಗುರ ಓಕೆ ಡನ್ ಹಾಡಿ
9: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ

0: ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀ ಕೇಳು ನೀ ಭೂರಮೆಯಾದಾರ, ಈ ಕಲೆ ಸಿಂಗಾರ ಬಂಗಾರ ತೇರೇರಿ ಮೂಡಣವಿ ಸಿಂಧೂರ, ದಿನ ದಿನ ಹೊಸದಾಗಿದೆ. ಸರಸರಗಳಲ್ಲಿ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ, ಕೇಳಿಸಿದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಹಂಪೆ ನೋಡಿದ್ದೀರಾ ನೀವು?
1: ಹಂಪೆ ಇಲ್ಲ ಮೇಡಮ್, ನೋಡಿಲ್ಲ.
0: ಅಯ್ಯೋ ನೋಡಿ,
1: ನೋಡ್ಬೇಕು ಮೇಡಮ್.
0: ನಾವು ಹೊಸಪೇಟೆನೆಲ್ಲ ತೋರಿಸ್ತಾ ಇದ್ವಿ, ಬಂದವ್ರಿಗೆಲ್ಲ ಕರ್ಕೊಂಡು ಹೋಗಿ ಹೋಗಿ ತೋರಿಸ್ತಾ ಇದ್ವಿ ಹಂಪೆಯನ್ನ.
1: ಓಕೆ ಓಕೆ ಓಕೆ. ಬೇಲೂರು, ಹಳೆಬೀಡು, ಪಟ್ಟದಕಲ್ಲು ಎಲ್ಲ ನೋಡಾಯ್ತು, ಇದೊಂದು ನೋಡಿಲ್ಲ, ಬಾಕಿ ಉಳಿದಿದೆ ನೋಡಬೇಕು.
0: ಓಪನ್ ಓಪನ್.
1: ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
2: ಬೆಳಗ್ಗಿನ ಶುಭೋದಯ.
1: ಶುಭೋದಯ. ಎಲ್ಲಿ ಅಡಿಗೆ ರೂಮ್ ಇಂದ ಹೊರ ಬಂದ್ರೋ? ಏನ್ ಕತೆ? ಪಾಪ ನಮ್ಮ ಹೆಣ್ಮಕ್ಳು, ಆ ಕಡೆನೂ ಇಷ್ಟ ಈ ಕಡೆನೂ ಇಷ್ಟ, ಕಷ್ಟ
2: ಕಡೆನೂ ಇಷ್ಟ, ಬೇಡಕ್ಕೆ ಆಗಲ್ಲ ಬಿಡ್ರಿ.
1: ಓಕೆ,
2: ತಿಂಡಿ ಲೇಟ್ ಆಗಿ ತಿಂದ್ರು ಚಿಂತೆ ಇಲ್ಲ, ಪ್ರೋಗ್ರಾಮ್ ಮುಗಿಯೋವರೆಗೂ ಟ್ರೈ ಮಾಡ್ತಾ ಇರೋದೆ.
1: ವಾ ವಾ ವಾ, ಸೂಪರ್. ಎಸ್ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್ ನಾವು ತಗೊಂಡಿದ್ದೀವಿ, ಫಿಲಂ ಮರ್ತೋಯ್ತು ಮೇಡಮ್.
1: ಫಿಲಂ ಮರ್ತೈತೆ, ಇರ್ಲಿ ಪರವಾಗಿಲ್ಲ, ಅಡ್ಗೆ ಮನೆ ಕೆಲ್ಸದಲ್ಲೆಲ್ಲ ಮರ್ತು ಬಿಡತ್ತೆ. ಮತ್ತೆ ಸಾಂಗ್ ನೆನ್ಪಿದೆಯಮ್ಮ?
2: ಆಕಾಶದಾಗೆ ಹಾರೋ
1: ಮಾಯಾಗಾರನು,
2: ಆಕಾಶದಾಗೆ ಹಾರೋ ಮಾಯಾಗಾರನು, ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿ ಮೇಲೆ ಯಾಕೆ, ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ, ಬೆಳ್ಳಿ ಹಕ್ಕಿ ಹಾಗೆ ಹಾರಿ ಹೋಗಿ ನಾವು ಸಂಚಾರ ಮಾಡುವವರ, ಆಕಾಶ ಮಾಯಗಾರನು ಸುದ್ದಿ ಇಲ್ಲದೆ ಸುದ್ದಿ ಶುದ್ಧಿ ಇಲ್ಲದೆ ಮೋಡ ಶುದ್ಧಿ ಆಗೋದು, ಸದ್ದು ಇಲ್ಲದೆ ಗಂಧ ಗಾಳಿ ಆಗೋದು, ಕಂಟೇನೆ ಮಾಡದೆ ಹೀಗ್ಯಾಕೆ ಮಾಡಿದೆ, ಹಾರೋ ಹಕ್ಕಿಯ ತಂದು ಗೂಡಲ್ಯ.
1: ಓಕೆ, ಸಾಹಿತ್ಯ ಆಚೆ ಈಚೆ ಆಯ್ತಾ?
2: ಆಚೆ ಆಚೆ ಆಯ್ತು.
1: ಇರ್ಲಿ ಪರವಾಗಿಲ್ಲ, ಇಷ್ಟಪಟ್ಟು ಹಾಡಿದ್ರಲ್ವಾ, ಖುಷಿ ಆಯ್ತು ಕಲ್ಪನಾ ಮೇಡಮ್. ಥ್ಯಾಂಕ್ ಯು.
2: ಇಷ್ಟ ಮೇಡಮ್, ನಾನು ನೆನ್ನೆ ಕೊಡ್ತೀರ ಅನ್ಕೊಂಡಿದ್ದೆರೋದ್ರಿಂದ.
1: ಓಕೆ ಓಕೆ, ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ
3: ಮಹಾಲಕ್ಷ್ಮಿ
1: ಮೇಡಮ್. ನಮಸ್ತೆ ಕುಸುಮ ಮೇಡಮ್.
3: ನಮಸ್ತೆ ಮಹಾಲಕ್ಷ್ಮಿ. ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ತಿಂಡಿ ತಿಂತಾ ಇದ್ದೀರಾ? ಏನ್ ಕತೆ?
3: ಹೌದೌದು.
1: ಏನ್ ಟಿಫನ್ ಆಗಿತ್ತು?
3: ಶಾವ್ಗೆ ಬಾತ್.
1: ಶಾವ್ಗೆ ಬಾತ್, ಓಕೆ. ಎಸ್, ಅದೇ ಖುಷಿಲಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಹೃದಯ ಹಾಡಿತ್ತು.
1: ಓಕೆ, ಹಾಡಿ ಮೇಡಮ್.
3: ಅಂಬರೀಶ್ ಮಾಲಾಶ್ರೀ ಭವ್ಯ ನಟನೆ ಆಯ್ತು.
1: ಎಸ್ ಮೇಡಮ್, ಎಸ್ ಮೇಡಮ್, ಅದ್ಭುತ ಫಿಲಂ.

ಬಾಳೆಲ್ಲ ಬೆಳಕಿಂದು ಮೂಡಿದೆ, ಬೆಳಕಲ್ಲಿ ಹೊಸ ಭಾವ ಕಂಡಿದೆ, ಹೊಸ ಬಾಳು ಹೊಸ ಹಾಸೆ ತಂದಿದೆ, ಹೊಸ ಹಾಸೆ

0: ಓಕೆ ಎಸ್ ಮೇಡಂ.
1: ನಿಮ್ದೇನಾಯ್ತು ತಿಂಡಿ ಮಹಾಲಕ್ಷ್ಮಿ?
0: ಪಲಾವ್ ಮೇಡಂ.
1: ಸೇಮ್, ನಮ್ದು ಶಾವಿಗೆ ಪಲಾವ್ ಇವತ್ತು.
0: ಓಕೆ ವೆರಿ ನೈಸ್, ಸೂಪರ್ ಮೇಡಂ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮಹಾಲಕ್ಷ್ಮಿ.
0: ಎಸ್ ಮೇಡಂ. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
2: ಹಲೋ,
0: ನಮಸ್ಕಾರ.
2: ನಮಸ್ತೆ.
0: ನಮಸ್ತೆ ಸುನಂದಾ ಮೇಡಂ.
2: ಚೆನ್ನಾಗಿದ್ದೀರಾ? ನೀವು
0: ಆರಾಮಾಗಿದ್ದೀನಿ. ನೀವು ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರೋ ಏನ್ ಕತೆ?
2: ಸ್ಪೀಕರ್ ಆನ್ ಮಾಡಿದೆ, ಕೇಳಿಸ್ತಾ ಇಲ್ಲ ಯಾಕೋ ಸೌಂಡ್. ಅದಕ್ಕೆ
0: ನಿಮ್ ವಾಯ್ಸ್ ನನಗೆ ತುಂಬಾ ಚಂದ ಕೇಳ್ತಾ ಇದೆ. ಸ್ಪೀಕರ್ ಆಫ್ ಮಾಡಿ ಮಾತಾಡಿಮಾ, ನೀಟಾಗಿ ಕೇಳಿಸ್ತಾ.
2: ಓಕೆ ಓಕೆ ಓಕೆ.
0: ಅಮ್ಮ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಬೆಳ್ಳಿ ಮೊಡಗಳು ಚಿತ್ರದ ಗೀತೆ ಹಾಡ್ತೀನಿ ಮೇಡಮ್.
0: ಹೌದಾ? ಹಾ ಹಾಡಿ ಹಾಡಿ ಹಾಡಿ.

0: ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆ. ಧನ್ಯವಾದಗಳು.
1: ಎಸ್, ನಿಮ್ಮ ಹೃದಯದಲ್ಲಿ ಯಾರ ಹೆಸರನ್ನ ಬರ್ಕೊಂಡಿದ್ದೀರಿ?
2: ನೀವು ಇದೀರಾ ಕಣ್ರಿ? ನಮಗೆಲ್ಲ ಮೋಟಿವೇಟ್ ಮಾಡ್ತೀರಾ ಬೆಳಗ್ ಬೆಳಗ್ಗೆನೆ. ಒಂಥರ ಏನ್ ಕೆಲಸ ಇದ್ರು ಬಿಟ್ಟು ಒಂದ್ಸಲ ಇದು ಟ್ರೈ ಮಾಡ್ತಾನೆ ಇರ್ತೀವಿ. ಯಾವಾಗ್ಲೂ ಒಂದ್ಸಲ ಸಿಗುತ್ತೆ. ನಮ್ಗೆ ಇಷ್ಟವಾದ ಟಾಪಿಕ್ ಅಲ್ಲಿ ಸಿಕ್ಕಲ್ಲ ಒಂದೊಂದ್ಸಲ, ಆದ್ರೂ ಏನ್ ಮಾಡಕ್ಕಾಗಲ್ಲ. ನೀವು ಏನು ಮಾಡಕ್ಕಾಗಲ್ಲ ಪಾಪ, ಎಲ್ರು ನಮ್ಮಂಗೆ ಎಲ್ಲ ಟ್ರೈ ಮಾಡ್ತಿರ್ತಾರಲ್ವಾ. ಹಂಗಾಗಿ ಏನೋ ಒಂಥರ ಎಲ್ಲ ದೂರದಲ್ಲಿ ಇದ್ರು ಎಲ್ಲ ಮಾನಸಿಕ ಹತ್ರ ಆಗೋಗ್ಬಿಟ್ಟಿದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
3: ನಮಸ್ತೆ ಮೇಡಮ್. ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ರಾಘವೇಂದ್ರ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಯಾರು ಮಹಾಲಕ್ಷ್ಮಿ ರಾಣಿಯರ?
1: ಹಲೋ. ಹೌದು,
3: ಮಹಾಲಕ್ಷ್ಮಿ ಅವರ.
1: ಹೌದು. ಆಯ್ತು ಸರ್, ಆಯ್ತು.
3: ಮಳೆ ಇತ್ತಾ?
1: ಹಾ, ಮಳೆ ಕಡಿಮೆ ಆಗಿದೆ ಸರ್, ಬಿಟ್ಟು ಬಿಟ್ಟು ಬರುತ್ತೆ.
3: ನಾಳೆ ನಮ್ಮಲ್ಲಿ ಇಲ್ಲಿ ಹಬ್ಬ ಇದೆ.
1: ಹೌದಾ? ಏನ್ ಹಬ್ಬ ಸರ್?
3: ಮಾರಸ್ವಾಮಿ ಕರ್ಕಟಕ ಅಮಾಸೆ ಅಂತ.
1: ಹೌದಾ?
3: ನಾಳೆ.
1: ಓಕೆ ಓಕೆ ಓಕೆ, ಎಲ್ಲದ ಒಳ್ಳೇದಾಗ್ಲಿ ಸರ್.
3: ಮರವಂತೆ ಜಾತ್ರೆ.
1: ಮರವಂತೆ ಜಾತ್ರೆ, ಓಕೆ, ಸೂಪರ್, ವೆರಿ ನೈಸ್.
3: ಹೇಳ್ತೆ ಮೇಡಮ್.
1: ಎಸ್ ಸರ್, ಖಂಡಿತ ಹಾಡಿ ಸರ್.
3: ಜಟಕ ಕುದುರೆ ಹತ್ತಿ ಪೇಟೆ ಹೋಗೋಣ, ಜರದ ಬಿಡ ತಿಂತ ಕರ ನೋಡೋಣ, ತಾಳಿ ಕೊಟ ಗಂಡು ಬಿಸಿರಾಜಿ ಮದ್ದೆ ಒಂದು.
1: ಸರ್
3: ಧನ್ಯವಾದ.
1: ಏನ್ ಸರ್ ನೀವು ಚಂದ ಆಡ್ತಾ ಇರ್ತೀರಾ, ಆಮೇಲೆ ನಿಲ್ಸ್ಬಿಡ್ತೀರಾ. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಗೀತಾ ಮೇಡಮ್, ಹೇಗಿದ್ದೀರಿ?
4: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
1: ಆರಾಮ್ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ನಾನು ರಾಮಾಚಾರಿ ಫಿಲ್ಮ್ ಇಂದು.
1: ಹಾ,
4: ಆ ಸಾಂಗ್ ಹೇಳ್ತೀನಿ ಮೇಡಮ್.
1: ಹಾಡಿ ಮಾ, ಹಾಡಿ ಹಾಡಿ.
4: ಓಕೆ. ಕಾಡು ಸುತ್ತುವ ಆಸೆ ರಾಣಿಗೆ ಕಮ್ಮ,

0: ಎಸ್, ಎಲ್ಲಾ ಕಡೆ ಸಂಚಾರ ಮಾಡಿಸ್ಬಿಟ್ರಿ ನಿಮ್ಮ ಸುಮಧುರ ಗೀತೆಯಿಂದ
1: ಅಲ್ವಾ. ಮಹಾಲಕ್ಷ್ಮಿ ಮೇಡಮ್ ಅಲ್ವಾ ಮೇಡಮ್, ಆಕ್ಷನ್ ಲೇಡಿ ಅಂತ ಹೇಳಿದ್ರಿ ನೀವು ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ.
0: ಹೌದು ಹೌದು,
1: ತುಂಬಾ ಇಷ್ಟ ಮೇಡಮ್ ನಂಗೆ, ತುಂಬಾ ಫಿಲ್ಮ್ ನೋಡ್ತಿದ್ದೆ ಅವಾಗ ನಾನು.
0: ಓಕೆ,
1: ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಎಸ್ ಮೇಡಮ್, ಮೈ ಪ್ಲೆಜರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಶುಭೋದಯ ಉಮಾ ಮೇಡಮ್. ಉಮಾ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಂಜುಂಡಿ ಕಲ್ಯಾಣ ತಗೊಂಡಿದ್ದೀನಿ ಅಮ್ಮ, ಎಲ್ಲಾರು ಹೇಳ್ತಾ ಇದಾರೆ ಒಂದು ಒಂದು ಒಂದು ಒಂದು.
0: ಪರವಾಗಿಲ್ಲ,
2: ನಾವು ಇಟ್ಕೊಂಡಿದ್ದೆಲ್ಲ ಅವ್ರು ಹೇಳ್ತಾ ಇದ್ದಾರೆ,
0: ಪರವಾಗಿಲ್ಲ, ನಿಮ್ದನಿಲಿ ನೀವು ಜಬರ್ದಸ್ತಾಗಿ ಹಾಡ್ಬೋದು.
2: ನೀಜ

0: ಸೇರುವಾಸೆ ಅರಿದೆ ಪ್ರೀತಿಯದೆ ನಿನ್ನ ತೊರೆ ವೇಗದಿ ಹಾರಿಯುತ್ತಲಿದೆ ತನುವು ಹರಳಿ ಮನವು ಕೆರಳಿ ತನುವು ಅರಳಿ ಮನವು ಕೆರಳಿ ವಿರಹದೆದುರಿ
1: ಹೋಯ್ತಾ ಇರ್ಲಿ ಪರವಾಗಿಲ್ಲ ಬಂದಷ್ಟು ಚಂದ ಅಚ್ಚುಕಟ್ಟಾಗಿ ಹಾಡಿದ್ರಿ ಥ್ಯಾಂಕ್ ಯು ಎಸ್ ಮೇಡಮ್ ಎಸ್ ಮೇಡಮ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ಹಲೋ
1: ನಮಸ್ಕಾರ
2: ನಮಸ್ಕಾರ
1: ನಮ್ ಶೆಟ್ರು ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ
2: ಮಂಜುಂಡಿ ಕಲ್ಯಾಣ ನಾನು ಫಸ್ಟ್ ರವೀಂದ್ರನಾಥ್ ಕುಮಾರ್ ಮಾಲಾಶ್ರೀ ನೋಡಿದ್ದು
1: ಹೌದಾ
2: ವಿಷಯ ಗೊತ್ತಾ
1: ಗೊತ್ತಿಲ್ಲ ಹೇಳಿ
2: ಅವಾಗ ಸುಗ್ಗಿ ಕೊಯ್ಲ್ ಟೈಮ್ ನನ್ ಫ್ರೆಂಡ್ ಒಬ್ಳಿದ್ದಾಳ ಮನೆ ಹತ್ರ ಅವಳ ಹತ್ರ ಹೋಪ್ ಅಂದಿ ನಾನು ನನ್ನ ಹತ್ರ ದುಡ್ಡಿಲ್ಲ ಅಂದಾಳ ದುಡ್ಡೆ ಯಾವಾಗಲೂ ಕೊಟ್ರೆ ಆಯ್ತು ನಾನ್ ಕೊಡ್ತೀವಿ ಬಾ ಅಂದಾಳೆ ಕರ್ಕೊಂಡು ಬಂದಿತ್ತು ಗೊತ್ತಾ
1: ಅಬ್ಬ ಅಬ್ಬ ಅಬ್ಬ ಅಬ್ಬ ಏನ್ ಖುಷಿ ಮೇಡಮ್ ಹಾಡಿ ಮೇಡಮ್

0: நிஜவனுடியலே நன்னானே நல்லே பிரீத்தியரங்கு செல்லிதே. நிஜவனுடியலே நன்னானே நல்லே பிரீத்தியரங்கு செல்லிதே.
1: எஸ் மேடம்.
0: கெண்ணையரங்கு துட்டியரங்கு கண்ணனு காடுதிதே. நிஜவனுடியலே நன்னானே நல்லே பிரீத்தியரங்கு செல்லிதே. ஒய் ஒய் ஒய் நிஜவனுடியலே நன்னானே நல்லா ಎಲ್ಲರೂ ಮಾಡ್ತಾರೆ, ಶ್ವೇತಾನು ಮಾಡ್ತಾರೆ, ಅರ್ಪಿತಾನು, ರಕ್ಷಿತ ಎಲ್ಲರೂ ಮಾಡ್ತಾರೆ, ನಿಮ್ಮಲ್ಲಿ ಎಲ್ಲರೂ ಮಾಡ್ತಾರೆ.
1: ಪವಿತ್ರ ಶ್ರೀಧರ್ ಓಕೆ,
0: ಎಲ್ಲರೂ ಮಾಡ್ತಾರೆ.
1: ಓಕೆ ಸ್ನೇಹಿತರೆ, ಪುಟ್ಟದೊಂದು ವಿರಾಮ.
2: ಒಂದ್ ಕಾಲದಲ್ಲಿ ಹುಕುಮ್ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರ ಅಭಿನಯದ ಗೀತೆಗಳನ್ನು ನೀವು ಹಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686609926279. ಈ ಸಂಖ್ಯೆಗೆ ಕರೆ ಮಾಡಿ ಮಾಲಾಶ್ರೀ ಅವರ ಅಭಿನಯದ ಗೀತೆಯನ್ನು ನೀವು ಹಾಡಿ ಈ ದಿನವನ್ನು ಮತ್ತಷ್ಟು ಬಿಂದಾಸ್ ಆಗಿ ಇರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
8: ನಮಸ್ತೆ ಮೇಡಮ್.
1: ನಮಸ್ತೆ. ಬೆಂಗಳೂರಿನಿಂದ
8: ಸುಬ್ರಹ್ಮಣ್ಯ ಜಯಂತ್.
1: ಓಕೆ, ಹೇಗಿದೆ ಸರ್ ಬೆಂಗಳೂರು?
8: ಸ್ವಲ್ಪ ಇದು ಮಳೆ ಅವಾಗವಾಗ ಆಗ್ತಾ ಇದೆ ಮೇಡಮ್, ಹಂಗಾಗಿ ಸ್ವಲ್ಪ ತಣ್ಣಗಿದೆ.
1: ತಣ್ಣಗಿದೆ. ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
8: ನಮ್ಮ ಜಾನಕಮ್ಮ ಅವರ ಹಾಡಿರೋದೇ ತಗೊಂಡಿದ್ದೀನಿ ಮೇಡಮ್, ರಾಮಾಚಾರಿ ಚಿತ್ರದ್ದೇ ಒಂದು ಗೀತೆ
1: ಹಾಡಿ ಸರ್.
8: ದೂರದಿಂದಲೇ ನಮ್ಮ ಸ್ನೇಹವಾಯಿತು, ದೂರದಿಂದಲೇ

0: ಮರೆಯಾಗಿ ಓ ರಾಮಚಾರಿಯಿದ ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ.
1: ಓಕೆ ಸೂಪರ್ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅದ್ಭುತವಾದ ಸಾಹಿತ್ಯ, ಅದ್ಭುತವಾದ ಕೋಗಿಲೆ ಕಂಠ ಮೇಡಮ್.
1: ನಿಜ ನಿಜ ಸರ್, ನಿಜ. ಜಾನಕಮ್ಮ ಅವರ ವಾಯ್ಸ್ ಬಗ್ಗೆ ಬಿಡಿ, ಅದು ಒಂದು ರೀತಿಯಲ್ಲಿ ಅದ್ಭುತನೇ. ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
3: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್.
3: ಮೇಡಮ್,
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್?
3: ನಾನು ಬೆಳ್ಳಿ ಮೋಡಗಳು ಚಿತ್ರದಿಂದ ರಮೇಶ್ ಮತ್ತೆ ಮಾಲಶಿ ಅವರ ಅಭಿನಯ.
1: ಸೂಪರ್ ಹಾಡಿ ಸರ್.
3: ಮಾಲಶಿ ಅವ್ರಿಗೆ ಬಿಲೇಟೆಡ್ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
1: ಎಸ್ ಸರ್, ಎಸ್ ಸರ್.
3: ಹಾಡ್ತೀನಿ.
1: ಹಾ ಸರ್.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ, ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬೆಳ್ಳಿ ಬೆಳ್ಳಿ ಬೆಳ್ಳಿ ಮೂಡ ಚಂದ ಆಕಾಶ ನಾನಾದೆನ, ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ, ಕಣ್ಣಿನಲ್ಲಿ ಆಸೆ ಅಂಕುರಿಸಿ ಪ್ರಥಮಗಳು ಪಲ್ಲವಿಸಿ ಉದಯಗಳ ತೀರ ಸಂಚರಿಸಿ ಹೃದಯಗಳು ಝೇಂಕರಿಸಿ ಪ್ರಣಯದ ಹಾಡಾದೆನ ಅರಳಿದ ಹೂವಾದೆನ ಋತುವಲ್ಲಿ ಒಂದಾದೆನ, ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ, ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
1: ಓಕೆ ಸೂಪರ್ ಸರ್, ನಿಮ್ಮ ಹೆಸರನ್ನ ಹೃದಯದಿಂದ ಯಾವಾಗ ಹೇಗೆ ಬರ್ಕೊಂಡ್ರಿ? ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು ಸತೀಶ್ ಸರ್, ಹೇಗಿದ್ದೀರಿ?
4: ಹೇಗಿದ್ದೀರಾ ಮಹಾಲಕ್ಷ್ಮಿ ಮೇಡಮ್?
1: ಆರಾಮಾಗಿದ್ದೀನಿ ಸರ್.
4: ಹೌದಾ?
1: ಹಾ,
4: ನಾವು ಕೂಡ ಸೂಪರ್ ಕಣ್ರಿ.
1: ಓಕೆ ಸರ್,
4: ಯಾವ್ದಿದ್ಯಾ?
1: ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಸರ್.
4: ಹೌದಾ? ಇಲ್ಲಿ ಹಾಗಾಗಿದೆ, ಕರಾವಳಿಯಲ್ಲಿ ಮಳೆ ಜಾಸ್ತಿ ಹೇಳ್ತಾರೆ. ಇಲ್ಲೇ ಬಿಡ್ತಾ ಬರ್ತಾ ಬಿಡ್ತಾ ಬರ್ತಾ ಬಿಸಿಲು ಮಳೆಯ ಚೆಲ್ಲಾಟ.
1: ಇಲ್ಲೂ ಕೂಡ ಹಾಗೆ ಸರ್.
4: ಹಾಗೆ ಆಯ್ತು
1: ಸರ್. ಯಾವ ಗೀತೆ
4: ತಂದಿದ್ದೀರಿ? ಒಳ್ಳೆ ಮಾಲಶ್ರೀ ಅವರು ನಿನ್ನೆ ಮೊನ್ನೆ ಆಯ್ತಲ್ಲ ಹುಟ್ಟುಹಬ್ಬ.
1: ನಿನ್ನೆ ಸರ್, ನಿನ್ನೆ.
4: ಆಯ್ತು, ಒಳ್ಳೆ. ಅವರಿಗೆ ನೂರು ಕಾಲ, ಹೀಗೆ ನಗನಗ್ತಾ ಇರಬೇಕು, ಚಿತ್ರರಂಗಕ್ಕೆ ತಮ್ಮ ಕೊಡುಗೆ ಕೊಡಬೇಕು ಅಂತ ನಮ್ಮದು ಕೂಡ ಹಾರೈಕೆ.
1: ಓಕೆ ಸರ್,
4: ಆಯ್ತು. ಇದು ಸಾಹಿತ್ಯ ಲೋಕ ಬಹಳ ಮೂಡಿ ಬರ್ತಾ ಇದೆ ಕಣ್ರಿ.
1: ಹೌದಾ ಸರ್?
4: ಸಾಹಿತ್ಯದ ಎಲ್ಲಾ ಮಗ್ಗುಲಿಗೂ ಇಣುಕು ನೋಟ ಬೀರ್ತಾ ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ನಡೆಸಿಕೊಡ್ತಾ ಇದ್ದೀರಾ, ನಮ್ಮ ಕೆಲವರು ಮಿತ್ರರೆಲ್ಲ ಹೇಳ್ತಾ ಇದ್ದಾರೆ.
1: ಥ್ಯಾಂಕ್ ಯು ಸರ್.
4: ಅದಕ್ಕೊಂದು ಸ್ಪೆಷಲ್ ಥ್ಯಾಂಕ್ಸ್ ಕೂಡ ಇದೆ ನಿಮಗೆ.
1: ಸರ್ ಖಂಡಿತವಾಗ್ಲು, ಥ್ಯಾಂಕ್ ಯು.
4: ಆಯ್ತು, ಮಾಲಶ್ರೀ ಇದೆ, ಇದೊಂದು ಹಾಡು ಹಾಡುವ.
1: ಹಾಡಿ ಸರ್.
4: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಗಾಳಿಯೇ ಆದೇಶ, ಬೇಗವೇ ಸಂದೇಶ, ಪ್ರೇಮೇ ಸಂಕೇತ, ಹೊಂಬಣ್ಣದ ಆಕಾಶ. ಋತು ಋತುಗಳು ನಿನ ಕಾದಿವೆ, ನೀನಿರೇ ರಂಗೋಲಿ ಸಂಗತಿ ಸುವಾಲಿ, ನವರಸವೇ ಮೈತಾಳಿ ಜೀವನದ ಚೌಕಾಲಿ. ಯುಗ ಯುಗಗಳು ನಿನ ಕಾಯುವೆ, ನೀನೊಮ್ಮೆ ಬಂದಿಲ್ಲ.

0: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ತವರು ಕೂಗಿದೆ, ಪ್ರೀತಿಸುವರದೆಯ ಬೇಡಿದೆ ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
1: ಓಕೆ ಸರ್, ಸೂಪರ್, ತುಂಬಾ ಚಂದ ಹಾಡಿದ್ರಿ ಸತೀಶ್ ಸರ್, ಥ್ಯಾಂಕ್ ಯು.
2: ಆಯ್ತು, ಕಾರ್ಯಕ್ರಮ ಕೂಡ ಅಮೋಘವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳ್ರಿ, ವಂದನೆ.
1: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಮಾಲಾಶ್ರೀ ಅವರದ್ದು ಕಣ್ಣಲ್ಲಿ ಜೊತೆ ಅದನ್ನು ಹಾಡ್ತೀನಿ ಮೇಡಮ್.
1: ವಾವ್, ಸೂಪರ್.
3: ಕಣ್ಣಲ್ಲಿ ಜ್ಯೋತಿ ತಂದನು ನೀನೇ, ನನ್ನ

0: ಹೃದಯ ಪ್ರೀತಿಸುವ ಬಯನಿಯ ಬದುಕೆನು ನಿನ್ನ ನಾನು ನೋಡದೆ ಈಗ ಅಳುವುದು ನನ್ನ ಈ ಜೀವ ದೂರ ಇರುವಾಗ ಮನಸ್ಸಿನ ಮಾತನಲ್ಲ ಕೇಳಿಕೋ ಬೇಗ ಬಯಕೆಯ ಬೇಗ ಪೂರೈಸು ತೋರಿ ಅನುರಾಗ ಕೋಪದಲ್ಲಿ ನೋಡದಿರು ವೇದನೆಯ ತುಂಬದಿರು ಎನ್ನುತ್ತಿದೆ ಈ ಹೃದಯ ಪ್ರೀತಿಸುಬ ಇನಿಯ ಇಷ್ಟ.
1: ಓಕೆ ಮೇಡಮ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ಚಂದ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
2: ಆರಾಮಿದ್ದೀರಿ ಮೇಡಮ್?
1: ಆರಾಮ್ ಸರ್, ಆರಾಮ್ ಸರ್.
2: ಊಟದ ಆಯ್ತ್ರಿ?
1: ಊಟ ಆಯ್ತು. ನಿಮ್ದಾಯ್ತಾ?
2: ಹಾ, ನಮ್ ನ್ಯಾರಿ ಮಾಡಿದ್ರು ನೋಡ್ರಿ ಮೇಡಮ್ ಇವಾಗ.
1: ಓಕೆ, ಏನಾಗಿತ್ತು ನ್ಯಾರಿ?
2: ಇವತ್ತು ಚಪಾತಿ ಮೇಡಮ್.
1: ಚಪಾತಿ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಮಾಲಾಶ್ರೀ ಅವ್ರದ್ದು ಗೀತೆ?
2: ಆ ಸಿನಿಮಾ ಹೆಸರು ಮಾತ್ರ ಗೊತ್ತಿಲ್ಲ ಮೇಡಮ್, ಫಿಲ್ಮ್ ನೋಡಿದ್ದು ಮಾತ್ರ ನೆನಪಿದೆ ಮೇಡಮ್.
1: ಹಾ ಹಾ, ಹಾಡಿ ಸರ್, ಫಿಲಂ ಹೆಸರು ಹೇಳೋಣ ನೆನಪಾದ್ರೆ.
2: ಹಾಡೊಂದು ನಾ ಹಾಡುವೆನೋ ಹೃದಯ ರಾಗದಲ್ಲಿ, ಕವಿತೆಯನ್ನು ಬರೆಯುವೆನು ಮನದ ಆಸೆ ಚಲ್ಲಿ. ಮುಂದಿನ ಬರ್ತಾರೆ ಮೇಡಮ್. ಧನ್ಯ
1: ಗುರುಗಳೇ. ಇದು ಮಾಲಾಶ್ರೀ ಅವರ ಅಭಿನಯದ ಗೀತೆ ಅಲ್ಲ, ಇದು ಶ್ರುತಿ ಫಿಲಂ ಅವ್ರ ಗೀತೆ. ಶ್ರುತಿ ಫಿಲಂ ದು
2: ಶ್ರುತಿ ಫಿಲಂ ಅಲ್ರಿ ಮೇಡಮ್ ಇದು?
1: ಹೌದೌದು,
2: ಕರೆಕ್ಟ್. ಇವ್ರು ಕೂಡ ಹಾಡ್ಯಾರ ನೋಡ್ರಿ, ಅವ್ರು ಯಾರೋ ಒಬ್ರು ಎಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರಲ್ಲ ಅವ್ರು.
1: ಸುನಿಲ್.
2: ಹಾ, ಅವ್ರು ಅವ್ರು ಕೂಡ. ಹೌದ್ರಿ, ಹೌದು. ನಾವು ಬಾಲಾಶ್ರೀ ಅವ್ರದ್ದು ಮಾಡಿದ್ದೆ ಮೇಡಮ್ ನಾನು.
1: ಆಯ್ತಾ, ಚಪಾತಿ ಇವತ್ತೇ ತಿಂದ್ರಿ ತಾನೇ? ಪರವಾಗಿಲ್ಲ, ಪರವಾಗಿಲ್ಲ, ನೋ ಇಶ್ಯೂ, ನೋ ಇಶ್ಯೂ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
3: ಹಲೋ,
1: ನಮಸ್ತೆ.
3: ನಮಸ್ತೆ ಅಮ್ಮ.
1: ನಮಸ್ತೆ.
3: ಇವತ್ತು ವಿಶೇಷ ಕೇಳಲಿಲ್ಲ ಇವತ್ತು, ನಂಗೆ ಯಾಕೋ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ತಿಂಡಿ ತಿನ್ಕೊಂಡ್ಬಿಟ್ಟೆ. ಇದು
1: ಮಾಲಾಶ್ರೀ ಅವರ ಅಭಿನಯದ ಗೀತೆಗಳನ್ನ ಹಾಡ್ಬೇಕು.
3: ಮಾಲಾಶ್ರೀದೇನಾ? ಹೇಳಮ್ಮ,
1: ಹಾಡಿಮ್ಮ.
3: ಮಾಲಾಶ್ರೀ ನಲಿಯುತ ನುಣಿದು ಹಾಡು. ಮಾಲಾಶ್ರೀ ನಿಜವ ನುಡಿಯಲ್ಲಿ ನನ್ನಾಣೆನಲ್ಲಿ ಪ್ರೀತಿಯ ಸುಮವೂರಲಿದೆ. ಚಂದೆಯ ರಂಗು ಕೆನ್ನೆಗೆ ತುಂಬಿ ಏನೇನು ಮನಸ್ಸಿಗೆ ಹೇಳುತ್ತಿದೆ. ನಿಜವ ನುಡಿಯಲ್ಲಿ ನನ್ನಾಣೆನಲ್ಲಿ ಪ್ರೀತಿಯ ರಂಗು ಚೆಲ್ಲಿದೆ. ಇಷ್ಟ.
1: ಅರೆ ಬಾಬಾ ಸರ್, ಮೇಡಮ್. ಥ್ಯಾಂಕ್ ಯು.
3: ತುಂಬಾ ಕಷ್ಟ ಪಟ್ಬಿಟ್ಟಪ್ಪ, ಅದಕ್ಕೆ ಮಾಸದೆ ಮಾನ ಉಳಿತು ಅಂದಿದ್ದು.
1: ಎಸ್ ಮೇಡಮ್,
3: ಬೇರೆ ಆಡ್ತಿರೋದು.
1: ಇಟ್ಸ್ ಓಕೆ ಮೇಡಮ್. ಓಕೆ ಓಕೆ ಓಕೆ. ಎಸ್, ನಿಮ್ಮ ಒಂದು ಸಾಹಿತ್ಯ ಆಚೆ ಈಚೆ ಆದರೂ ಪರವಾಗಿಲ್ಲ, ಗೊಂದಲ ಆದರೂ ಪರವಾಗಿಲ್ಲ, ನೀವು ಇಷ್ಟೊಂದು ಉತ್ಸಾಹದಿಂದ ಹಾಡ್ತಿರಲ್ವಾ, ಅದೇ ಖುಷಿ ಕೊಡತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವ್ರೆ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಏನ್ ಮೇಡಮ್, ಎಲ್ಲಾರು ಹೇಳಿದ್ದೆ, ನಾವ್ ಹೇಳ್ಬೇಕಾಗ್ತೈತಿ.
1: ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ಹಾಡಿ ಹಾಡಿ ಹಾಡಿ ಹಾಡಿ.
4: ಒಂದ್ ಅಷ್ಟ ಆಯ್ತ್ರಿ?
1: ಎಸ್ ಮೇಡಮ್.

0: ಬೇಗಬಾ ಬೇಗಬಾ ಈ ಬಾಳಿನಾಗೆ ನೀನು ಮಾಯಗಾರನ, ಚಿತ್ತಾರ ಮಾಡಿ ಹೋಗೋದೇ ಎದೆಗೂಡಿನಾಗೆ ನೀನು ಹಾಡಗಾರನ, ಸುವಾಲಿ ಹಾಡ ಹೇಳೋದೇ.
1: ಓಕೆ ಮೇಡಮ್, ಪರವಾಗಿಲ್ಲ.
0: ಓಕೆ,
1: ಥ್ಯಾಂಕ್ ಯು. ಸ್ನೇಹಿತರೆ, ಪುಟ್ಟದೊಂದು ವಿರಾಮದ ನಂತರ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिना बेले वीमे गागी ईगा नोंदणी माडिकोळ्ळिरी।
2: बैंक, सामान्य सेवा केंद्र, ग्राम वन केंद्र, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರ ಅಭಿನಯದ ಗೀತೆಗಳನ್ನು ನೀವು ಹಾಡ್ಬೋದು ಸ್ನೇಹಿತರೆ. 9686098679 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
9: ನಮಸ್ತೆ ಮೇಡಮ್.
8: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಿ? ತಿಂಡಿ ಆಯ್ತಾ ಸರ್? ನಿಮ್ದಾಯ್ತಾ? ಸೂಪರ್ ಸರ್. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
9: ಹಾಡಿ
8: ಸರ್, ಹಾಡಿ.

0: ವರನ್ಯಾರು ಗೊತ್ತೇ ನೀವು ಕೂಗಿಲೆ ಶುಭ ಕೋರಿ ಹಾಡೋಣ ಬಾಗೋಗಿಲೆ.
1: ಓಕೆ, ಥ್ಯಾಂಕ್ ಯು ಸರ್.
0: ಒಳ್ಳೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಟೆ ಮದುವೆಯೇ ಸರಿಗಮ ಪದನಿಸ ಊದಿಸಿ ತರ ತರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಲ ಬಡಿದಾಗ

0: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಮಹಾಲಕ್ಷ್ಮಿ ಅವರು, ಹೇಗಿದ್ದೀರಾ?
0: ನಮಸ್ತೆ ಶುಭಾ ಮೇಡಮ್, ನಾ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ.
0: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಮಹಾಲಕ್ಷ್ಮಿ ಅವರು ಹುಟ್ಟಿದ ಹಬ್ಬಕ್ಕೆ ಅವರದು ಎಲ್ಲ ಸುಮಾರಾಗಿ ಹೇಳಿದ್ರಲ್ಲ, ಮಸಾಲೆ ಗಿಸಲೆ ಹಚ್ಚಿ ಆಯ್ತು, ಆಕಾಶ ಎಲ್ಲ ಸೇರಿ ಆಯ್ತು.
0: ಪರವಾಗಿಲ್ಲ, ನಿಮ್ ಧ್ವನಿಯಲ್ಲಿ ನೀವು ಹಾಡಿಮ.
1: ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ತುಂಬ ನೂರಾರು ಕನಸು, ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು, ಎದೆಯಾಗಿ ಹೂವಾಗಿಸು. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ತುಂಬ ನೂರಾರು ಕನಸು, ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು, ಎದೆಯಾಗಿ ಹೂವಾಗಿಸು. ಲಲ್ಲ

0: ಸೊಗಸಾದ ಮಾತಾಡಿದೆಯೋ, ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ತುಂಬ ನೂರಾರು ಕನಸು, ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು, ಎದೆಯಾಗಿ ಹೂವಾಗಿಸು.
1: ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಓಕೆ, ಎಸ್, ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಲಾಶ್ರೀ ಅವರ ಅಭಿನಯದ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಸೊ ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿ.
1: ನಮಸ್ತೆ ಶಾಂತಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿ, ನೀವು ಹೇಗಿದ್ದೀರಾ?
1: ಆರಾಮಾಗಿದ್ದೀನಿ. ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಬಿಂದಾಸ್ ಮಾರ್ನಿ, ನಮ್ಮ ಕೇಳುಗ ಮಿತ್ರರಿಗೂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿ ಲಕ್ಷ್ಮಿ.
1: ಓಕೆ, ಹಾಡಿಮ್ಮ.
2: ಜಟಕ ಗುಂಡಿ ಚಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ, ಜರ್ದ ಬೀಡ ತಿಂತ ಕರ್ಗ ನೋಡಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ, ಜರ್ದ ಬೀಡ ತಿಂತ ಕರ್ಗ ನೋಡಮ್ಮ. ಹೆತ್ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು, ಹೆತ್ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು. ಅರೆ ಜಲ್ದಿ ಜಲ್ದಿ ನಡಿ ನಡಿ ಹೇ ಹೇ ಹೇ ಹೇ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ, ಜರ್ದ ಬೀಡ ತಿಂತ ಕರ್ಗ ನೋಡಮ್ಮ. ಹೈ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗಮ್ಮ, ಜರ್ದ ಬೀಡ ತಿಂತ ಕರ್ಗ ನೋಡಮ್ಮ. ಹೈ
1: ಓಹೋ, ನೀವ್ ಯಾವಾಗಾದ್ರೂ ಜಟಕ ಕುದುರೆ ಹತ್ತಿದ್ದೀರಾ?
2: ಹತ್ತಿದ್ವಿ, ಮೈಸೂರಲ್ಲಿ ಹೋದಾಗ ಹತ್ತಿದ್ವಿ ಲಕ್ಷ್ಮಿ, ಒಂದಾನೊಂದು ಕಾಲದಲ್ಲಿ, ತುಂಬಾ ವರ್ಷದಿಂದ, ಒಂದು 35 ಇಯರ್ ಹಿಂದೆ.
1: ಆವಾಗ
2: ಆಗ ಇತ್ತು, ಅವೆಲ್ಲ ಮೈಸೂರಲ್ಲೆಲ್ಲ ಇತ್ತು ಅವಾಗ, ಹತ್ತಿದ್ವಿ.
1: ಓಕೆ ಮೇಡಮ್, ಓಕೆ, ಕರೆ ಮಾಡಿದಕ್ಕೆ ಥ್ಯಾಂಕ್ ಯು.
2: ಥ್ಯಾಂಕ್ ಯು ಲಕ್ಷ್ಮಿ
1: ಮೇಡಮ್. ಎಸ್ ಮೇಡಮ್. ಓಕೆ, ಎಸ್. ಸ್ನೇಹಿತರೆ, ಇದೇ ಖುಷಿಯಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ ಅಲ್ವಾ? ಎಸ್, ಅಂಬರೀಷ್, ಭವ್ಯ ಮತ್ತೆ ಮಾಲಾಶ್ರೀ ಅವರ ಅಭಿನಯದ ಹೃದಯ ಹಾಡಿತು ಫಿಲಮಿನ ಗೀತೆ ಇದಾಗಿದೆ. ಅಷ್ಟೇ ಅಲ್ಲದೆ ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಅದ್ಭುತ ಗೀತೆ ಮೂಡಿಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಗೀತೆ, ಒಂದಿಷ್ಟು ಖುಷಿ ಕೊಡ್ತು. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
0: ಸತೀಶ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಮೇಡಮ್, ಇದು ಆಡ್ತಿ ಹೃದಯ ಆಡ್ತಿದ್ದಲ್ಲ, ಒಂದು ಆಡ್ತಿ ಮೇಡಮ್, ತಂಪಾದ ಗಾಳಿ ಬೀಸಲಿ.
0: ಹಾಡಿ ಸರ್, ಹಾಡಿ.
1: ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ. ಅರಳುತ್ತ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ, ನಗುತ್ತಲಿರು ನನ್ನ ಮಲ್ಲಿಗೆ. ತಂಪಾದ ಗಾಳಿ ಬೀಸಲಿ, ಇಂಪಾದ

0: ಕಣ್ಣಿಗೆ ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ, ಅರಸುವೆನು ಪ್ರೀತಿಯ ನಿಂದು ಸುಖವಾಗಿ ಬಾಳು.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್, ಅರಕಲಗೂಡು ತಾಲೂಕು ಮಾದಿಹಳ್ಳಿ ನಮ್ಮ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
1: ಮಧುಕುಮಾರ್, ಮಧುಕುಮಾರ್ ಸರ್ ಅವ್ರು ಏನ್ ಮಾಡ್ಕೊಂಡಿರೋದು?
2: ನಾವು ಅಗ್ರಿಕಲ್ಚರ್, ಒಂದು ಪ್ರಾಜೆಕ್ಟ್ ಅವ್ರ ಇದೆ, ಹಾಗೆ ರೇಡಿಯೋ ಕೇಳೋದು,
1: ಪಾರ್ಟಿಸಿಪೇಟ್
2: ಮಾಡೋದು.
1: ಸರ್ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ರಿ?
2: ಪ್ರತಾಪ್ ಚಿತ್ರದಿಂದ ಚಿತ್ರ ಹಾಡಿರುವ ಗೀತೆ. ಅಷ್ಟೊಂದು ಸುಂದರವಾಗಿ ಹಿಂದೆ ಹಾಡಿದಂತ ತುಂಬಾ ಜನ ಕೇಳಿದ್ರು, ತುಂಬಾ ಸೊಗಸಾಗಿ ಹಾಡಿದ್ರು. ಅಷ್ಟೊಂದು ಸೊಗಸಾಗಿ ಬರೋದು, ಲೈಟ್ ಆಗಿ ಹಾಡ್ತೀನಿ, ಒಂದ್ ಎರಡ್ ಮೂರು ಸಾಲುಗಳಷ್ಟೇ.
1: ಪರವಾಗಿಲ್ಲ, ಹಾಡಿ ಸರ್ ಹಾಡಿ.
2: ತಂಬೂರಯ್ಯ ತಂತಿ ಮೀಟಯ್ಯ ತಳವಾರಯ್ಯ ಕೊಂಬು ಉದಯ, ಪೂರ್ವ ಜನ್ಮದ ನನ್ನ ಸ್ನೇಹಿತ ಮದುವೆಯಾಗಲು ಬಂದ ಮನ್ಮತ. ತಂಬೂರಯ್ಯ ತಂತಿ ಮೀಟಯ್ಯ ತಳವಾರಯ್ಯ ಕೊಂಬು ಉದಯ. ಇಷ್ಟ ಮೇಡಮ್.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು, ಧನ್ಯವಾದ.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಅನಂತ್ ರಾಜು ಸರ್.
3: ಮೇಡಮ್, ಅನಂತ್ ರಾಜು ಗೊರ್ಲಾಡ್ಕು, ಹಿರಿಯರ್ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮೇಡಮ್.
1: ಓಕೆ ಓಕೆ ಸರ್. ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ಇವತ್ತು? ಮೇಡಮ್, ನಾನು ರಾಮಾಚಾರ್ಯನ ಹಾಡ್ತೀನಿ ಮೇಡಮ್.
1: ಹಾಡಿ.
3: ನಮ್ಮೂರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗೋಗಿಲೆ, ಶುಭ ಕೋರಿ ಹಾಡೋಣ ಬಾಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೆನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗೋಗಿಲೆ, ಶುಭ ಕೋರಿ ಹಾಡೋಣ ಬಾಕೋಗಿಲೆ.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ, ನಮಸ್ತೆ.
1: ನಮಸ್ತೆ ವಿಶ್ವನಾಥ್ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಓಕೆ, ಹಾಡಿ ಸರ್. ಜೋರಾಗಿ ಹಾಡಿ.
4: ಜೋರಾಗಿ
1: ಸ್ವಲ್ಪ.
4: ಇದು ಬರೆದಿಯೇ ನಿನ್ನ ಹೆಸರನ್ನು ನಂದಿ, ಬರೆದಿನು ನಿನ್ನ ಹೆಸರನ್ನು ನಂದಿ, ಕಂಡ ಕಂಡ ನಿನ್ನ ರೂಪ ಕಂಡ
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಸರ್ ನಮಸ್ತೆ.
5: ನಮಸ್ತೆ ಸರ್. ಮೇಡಮ್
1: ನಮಸ್ತೆ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ನಾನು ಮಾಲಾಶ್ರೀ, ಇವರು ರಾಘವೇಂದ್ರ ರಾಜ್ಕುಮಾರ್ ಜಟಕ ಕೊಟ್ರೆ.
1: ಓಹೋ, ಹಾಡಿ ಹಾಡಿ.
5: ಜಟಕ ಕುದುರೆ ಹತ್ತಿ ಪೇಟೆಗೋ ಗಮ್ಮ, ಜಟಕ ಕುದುರೆ ಹತ್ತಿ ಪೇಟೆಗೋ ಗಮ್ಮ, ಜರ್ದ ಬೀಡ ತಿಂದು ಕರಗ ನೋಡಮ್ಮ. ಜಟಕ ಕುದುರೆ ಹತ್ತಿ ಪೇಟೆಗೋ ಗಮ್ಮ, ಹೇ ಹೇ, ತಾಳಿ ಕಟ್ಟೋ ಗಂಡು ಬಿಸಿ ರಾಗಿ ಮುದ್ದೆ ಉಂಡು, ಅರೆ ಅರೆ ಜಲ್ದಿ ಜಲ್ದಿ ನಡಿ ನಡಿ ನಡಿ, ಹೇ ಹೇ ಹೈ.
1: ಜಟಕ
5: ಕುದುರೆ ಹತ್ತಿ ಪೇಟೆಗೋ ಗಮ್ಮ, ಜರ್ದ ಬೀಡ ತಿಂದು ಕರಗ ನೋಡಮ್ಮ. ಧನ್ಯವಾದಗಳು.
1: ಎಸ್ ಸರ್, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
6: ನಮಸ್ಕಾರ ಮೇಡಮ್ ಅವ್ರ.
1: ನಮಸ್ತೆ, ರಮೇಶ್ ಸರ್.
6: ಹೌದ್ರಿ ಮೇಡಮ್, ನಾ ರಮೇಶ್ ರೀ.
1: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
6: ನಾ ಒಂದು ರಾಮಾಚಾರ್ಯಿಂದ ಹಾಡ್ತೀನಿ ಮೇಡಮ್.
1: ಹಾಡಿ ಸರ್, ಹಾಡಿ ಸರ್.

0: ಓಕೆ ಸರ್, ಥ್ಯಾಂಕ್ ಯು.
1: ಹೇಗಿರುವೆ ಅದು ನಿರೀಕ್ಷೆ ಹೋಯ್ತು.
0: ಇರ್ಲಿ ಸರ್, ಪರವಾಗಿಲ್ಲ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
1: ನಮಸ್ಕಾರ.
0: ಓಕೆ, ಸೊ ನಮ್ಮ ಪ್ರೀತಿಯ ಕೇಳುಗರು ಹಾಡಬೇಕು ಅಂತಾನೆ ಕರೆ ಮಾಡಿರ್ತಾರೆ, ಕರೆ ಸಿಕ್ಕಿದ ತಕ್ಷಣ ಸಾಹಿತ್ಯನೇ ಮರ್ತೋಗ್ಬಿಡತ್ತೆ. ಓಕೆ ಎಸ್, ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರ ಅಭಿನಯದ ಗೀತೆಗಳನ್ನು ಹಾಡುವಂತಹ ಒಂದು ವಿಶೇಷ ಟಾಪಿಕ್ ಇತ್ತು. ಸೊ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಅವರವರಿಗೆ ಇಷ್ಟವಾದಂತಹ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ತುಂಬ ಚೆನ್ನಾಗಿ ಹಾಡಿದರು. ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಆಯಿತು. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ, ಸಂಜೆ ಕೂಡ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಎರಡು ಲೈನ್ ಗೀತೆಯನ್ನು ಹಾಡೋದರ ಮೂಲಕ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವ. ನಾದಗಡಲಲಿ ವೇದ ಘೋಷದ ಸಪ್ತಪದಿಗಳಲ್ಲಿ ಬದುಕಿನ ಬಂಡಿಗೆ ಸಾರತಿ ಕಾಲುಂಗುರ ಶುಭವ ತರುವ ಸತಿ ಸುಖ.

ಮಾಡಿಸಿ, ತರ ತರ ಅಡಿಗೆಯ ಮಾಡಿಸಿ, ಮಾಂಗಲ್ಯ ಬಿಗಿದಾಗ, ಗಟ್ಟಿ ಮೇಳ ಬಡಿದಾಗ, ಅಕ್ಷತೆಯಲ್ಲೇ ಮದುವೆಯೇ ನಿಜ.

0: ಹೋಗಿಲೇ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ವಿಶೇಷತೆ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಇದೇ ರೀತಿ ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೇ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರ್ಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಮೈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ಈ ಒಂದು ಕಥೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆ ಆಗಿದ್ದು. ಇದನ್ನು ಬರ್ತಿರುವರು ಸುರೇಶ್ ಹೆಚ್ ಎನ್ನುವರು. ಸೊ ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಅದು ಬೆಳೆ ಕಟಾವಿನ ಕಾಲ. ಬೆಳೆದ ಬೆಳೆಯನ್ನು ಸಂರಕ್ಷಿಸಲು ಹೊಲದಲ್ಲೇ ಮಲಗುವ ಅಗತ್ಯತೆ ಇತ್ತು. ಹೀಗೆ ಮೂರ್ನಾಲ್ಕು ದಿನ ಅಣ್ಣ ಮತ್ತೆ ತಮ್ಮ ಇಬ್ಬರು ಹೊಲದಲ್ಲಿ ಮಲಗ್ತಾ ಇದ್ರು. ಮನೆಗೂ ಹೊಲಕ್ಕೂ ದೂರವಿತ್ತು. ಅಣ್ಣನಿಗೆ ಕತ್ತಲೆಯ ಭಯವಿತ್ತು. ತಮ್ಮ ಸ್ವಲ್ಪ ಮುಂಡ, ಆದ್ರೂ ಸಣ್ಣ ಭಯ ಅವನಿಗೂ ಇತ್ತು. ಇಬ್ಬರು ಮಲಗುವಾಗ ಮಾತನಾಡ್ತಾ ಮಲಗ್ತಾ ಇದ್ರು. ಇಳಿ ಸಂಜೆಯ ಸಮಯಕ್ಕೆ ಮನೆಗೆ ಹೋಗಿ ಊಟ ತರುತ್ತಿದ್ದ ಅಣ್ಣ ಮರಳಿ ಬರಲೇ ಇಲ್ಲ. ತಮ್ಮ ಅಣ್ಣನಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಎಂಬ ಉತ್ತರ ಬಂತು. ತಮ್ಮ ಏನು ಮಾಡಬೇಕೆಂಬುದನ್ನು ತಿಳಿಯದೆ ಸುಮ್ಮನೆ ಕೂತು ಬಿಟ್ಟ. ಗಂಟೆ 9 ಆಯಿತು. ಹಸಿದು ಕೂತಿದ್ದವನಿಗೆ ಏನಾದರೂ ತಿನ್ನಲೇಬೇಕೆನಿಸಿತು. ತಮ್ಮನಿಗೆ ಹೊಲದಿಂದ 1 ಕಿಲೋಮೀಟರ್ ದೂರದಲ್ಲಿ ದೀಪದ ಬೆಳಕೊಂದು ಕಾಣಿಸಿತು. ಅಲ್ಲಿ ಯಾರಾದರೂ ಇರಬಹುದೆಂದು, ತಮಗೇನಾದರೂ ತಿನ್ನಲು ಸಿಗಬಹುದೆಂದು ಅಲ್ಲಿಗೆ ಬಂದ. ಕತ್ತಲೆ ದಾರಿಯ ಭಯ ಅವನ ಹಸಿವಿನ ಯೋಚನೆಯಲ್ಲಿ ಸುಳಿಯಲಿಲ್ಲ. ಅದೊಂದು ಗುಡಿಸಲು, ಒಳಗೆ ಜಗಲಿಗೆ ತಗಲು ಹಾಕಿದ್ದ ಕಂದಲಿಯ ದೀಪ. ಹೊರಗೆ ನಿಂತವನು, ಯಾರಾದರೂ ಇದ್ದೀರಾ ಎಂದಾಗ ಅವನ ಹಿಂದಿನಿಂದ ಬೆನ್ನು ತಟ್ಟಿದ್ರು ಯಾರು. ತಿರುಗಿ ನೋಡಿದ್ರೆ ಒಬ್ಬಳು ದಿವ್ಯ ಸುಂದರಿ. ಆಕೆಯ ಮುಖವೇ ದೀಪದಂತೆ ಬೆಳಗುತ್ತಿತ್ತು. ಇವನಿಗೆ ಭಯವಾದ್ರೂ ಅವಳ ಸುಂದರ ಮುಖ ಕಂಡು ಬೆರಗಾಗಿ ನಿಂತ. ಅವಳು, ನಾನಿದ್ದೇನೆ, ಒಳಗೆ ಹೋಗಿ ಎಂದಳು. ಇವನು ಒಳಗೋಗಿ ನಿಂತ. ಆಕೆ, ಕುಳಿತುಕೊಳ್ಳಿ ಎಂದು ಹೇಳಿದಾಗ ಕುಳಿತ. ಆಕೆಯನ್ನ ಕಣ್ತಣಿಯುವಂತೆ ನೋಡುತ್ತಲೇ ಇದ್ದವನು ಹಸಿವಿನ ಮಾತು ಮರೆತ. ಆಕೆಯೇ ಇವನನ್ನ ಪ್ರಶ್ನಿಸಿದ್ಲು. ಯಾರು ನೀವು, ಇಲ್ಲಿಗೇಕೆ ಬಂದಿರಿ ಎಂದಾಗ ಅವನು ಉತ್ತರಿಸಿದ. ಆಕೆ, ನಿಮಗೆ ತಿನ್ನಲು ಸದ್ಯ ಏನೂ ಇಲ್ಲ, ಅಡಿಗೆ ಮಾಡಬೇಕು, ಕುಳಿತುಕೊಳ್ಳಿ, ಕುಳಿತಿರಿ, ಮಾಡುತ್ತೇನೆ ಎಂದ್ಲು. ಆಕೆ ಯಾರು, ಇಲ್ಲಿ ಒಬ್ಳೇ ಯಾಕಿದ್ದಾಳೆ ಎಂಬ ಯಾವುದನ್ನೂ ಯೋಚಿಸದ ಅವನು ಆಕೆಯನ್ನೇ ನೋಡುತ್ತಾ ಕುಳಿತಿದ್ದ. ಮನಸ್ಸು ಆಕೆಯನ್ನ ಮೋಹಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವಳು ಇವನಿಗೆ ಊಟ ನೀಡಿದ್ಲು. ಅದನ್ನ ತಿನ್ನುತ್ತಾ ಇರುವಾಗ ನೀರು ತರುತ್ತೇನೆಂದು ಹೇಳಿ ಹೊರಬಂದಳು. ಇವನು ಊಟ ಮುಗಿಸಿ 50 ನಿಮಿಷವಾದ್ರೂ ಆಕೆ ಬರಲಿಲ್ಲ. ಹೊರಬಂದು ನೋಡಿದಾಗ ಆಕೆ ಕಾಣಿಸಲಿಲ್ಲ. ನೀರು ತರುತ್ತೇನೆಂದು ಹೇಳಿ ಎಲ್ಲಿ ಹೋದ್ಲು ಎನ್ನುವ ತನ್ನ ಕೈಯನ್ನ ಅಂಗವಸ್ತ್ರಕ್ಕೆ ಉರಿಸಿಕೊಂಡು ಅಲ್ಲೇ ನಿಂತು ಸುತ್ತಲೂ ಕಣ್ಣಾಯಿಸಿದ. ಕತ್ತಲಾಗಿದ್ರಿಂದ ಏನೂ ಕಾಣಿಸಲಿಲ್ಲ. ತನ್ನ ಮೊಬೈಲ್ ಟಾರ್ಚ್ ಅನ್ನ ಹಾಕಿ ನೋಡಿದಾಗ 100 ಮೀಟರ್ ಅಂತರದಲ್ಲಿ ಬಾವಿಯೊಂದು ಕಾಣಿಸಿತು. ಈಗ ಅವನ ತಲೆ ಸರಿಯಾಗಿ ಯೋಚಿಸತೊಡಗಿತು. ಆಕೆ ಯಾರು, ಅಷ್ಟು ಸುಂದರಿ ಈ ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ಈ ಗುಡಿಸಿಲಿನಲ್ಲಿ ಏನ್ ಮಾಡ್ತಿದ್ಲು ಎಂಬ ಪ್ರಶ್ನೆ ಓಡುತ್ತಿತ್ತು. ಸರಿ, ಆ ಬಾವಿ ಹತ್ರ ಹೋಗಿ ನೋಡೋಣ ಅಂತ ಭಯದಿಂದಲೇ ಆ ಬಾವಿಯ ಕಡೆ ಹೆಜ್ಜೆ ಹಾಕಿದ. ಬಾವಿಯ ಬಳಿ ಬಂದು ನಿಂತವನೇ ಮೊಬೈಲ್ ಬೆಳಕು ಹಾಕಲು ಮುಂದಾದ. ಯಾರೂ ಚೂರಾಗಿ ಮೈ ಅಲ್ಲಾಡಿಸದಂತಾಯಿತು. ಬೆಳಕಾಯಿತು, ಎದ್ದೇಳು ಎಂಬ ಮಾತು ಕಿವಿಗೆ ಬಿತ್ತು. ಯಾರೆಂದು ನೋಡಿದ್ರೆ ಅವನ ಅಣ್ಣ ನಿಂತಿದ್ದ. ಎದ್ದೇಳು, ಬೆಳಕಾಯಿತು ಎಂದು ಹೇಳ್ತಾ ಇದ್ದ. ಎದ್ದು ಸುತ್ತಮುತ್ತ ನೋಡಿದವನೇ ತಾನು ತನ್ನ ಹೊಲದಲ್ಲೇ ಇರುವುದನ್ನ ಖಾತರಿ ಪಡಿಸಿಕೊಂಡು ತಾನು ಕಂಡಿದ್ದು ಕನಸೆಂದು ಆತನಿಗೆ ತಿಳಿಯಿತು. ಗಾಬರಿ ಬೆರೆತ ಮುಖದಲ್ಲಿ ಸಣ್ಣ ನಗು ಬಂತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ഇസ് വെൽക്കം ബാക്ക് ടു റേഡിയോ ശിവമൊഗ്ഗ 90.8 FM സമുദായ ബാനുലി ഭരവസെഗാഗി ഭവിഷ്യക്കാഗി നമ്മ ബാനുലി നാനു നിമ ആർ ജെ രക്ഷിതാ ഹുള്ള ഇതു സോഷ്യൽ മീഡിയ കഥകളു കാര്യക്രമ സ്നേഹിതരെ ഇവത്തിന നമ്മ സോഷ്യൽ മീഡിയ കഥകളു കാര്യക്രമദല്ലി നിമഗാഗി കഥയന ಹೇಳ್ತಾ ಇದ್ದೆ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ ಕಥೆಯ ಶೀರ್ಷಿಕೆ ಪ್ರೀತಿಗೇಕೆ ಹೀಗೆ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ನಿನ್ನ ಪ್ರೀತಿಸಿದ್ದೆ ನನ್ನ ಜೀವನದ ದೊಡ್ಡ ತಪ್ಪು ಆ ತಪ್ಪನ್ನು ಸರಿ ಮಾಡಿಕೊಳ್ಳೋ ಸಮಯ ಬಂದಿದೆ ಎಂದವಳೆ ರೂಮಿಗೆ ಹೋಗಿ ಬಟ್ಟೆ ತುಂಬಿದ ಬ್ಯಾಗ್ನೊಂದಿಗೆ ಆಚೆ ಬಂದ್ಲು ಸ್ವಾತಿ ನನ್ನ ತಪ್ಪೇನು ಯಾಕೆ ಹೀಗೆ ಬಿಟ್ಟು ಹೊರಟಿದ್ದಾಳೆ ಎಂದು ಯೋಚಿಸುತ್ತಾ ಕುಳಿತಿದ್ದ ಸಾಗರ್ ಇಬ್ಬರು ಪ್ರೀತಿಸಿ ಮದುವೆಯಾದವರು ಮನೆಯವರ ಒಪ್ಪಿಗೆಯನ್ನ ಗಿಟ್ಟಿಸಿ ಮದುವೆಯಾಗಿ 4 ತಿಂಗಳು ಕಳೆದಿತ್ತು ಪ್ರೀತಿ ಪ್ರೇಮ ಪ್ರಣಯದ ನಂತರ ಗಂಡನೊಂದಿಗೆ ದೂರದ ಪ್ರಯಾಣ ಮಾಡಬೇಕಾದವಳು ಗಂಡನಿಂದ ದೂರಾಗುವ ಪ್ರಯಾಣ ಮಾಡಿದ್ಲು ಇಬ್ಬರಿಗೂ ಮನಸ್ತಾಪವೇನೂ ಇರಲಿಲ್ಲ ನಗುತ್ತಾ ಆಫೀಸ್ಗೆ ಹೋದವನು ಮರಳಿ ಮನೆಗೆ ಬಂದಾಗ ಅಳುತ್ತಿದ್ದ ಹೆಂಡತಿಯನ್ನ ಕಂಡು ಕಾರಣ ಕೇಳಿದಾಗ ಬಂದ ಉತ್ತರ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ನಿನ್ನ ಪ್ರೀತಿಸಿದ್ದೆ ನನ್ನ ಜೀವನದ ದೊಡ್ಡ ತಪ್ಪು ಆ ತಪ್ಪನ್ನ ಸರಿ ಮಾಡಿಕೊಳ್ಳೋ ಸಮಯ ಬಂದಿದೆ ಎಂಬುದು ಅವನಿಗೆ ಏನೂ ತಿಳಿಯಲಿಲ್ಲ ಗಾಬರಿ ತುಂಬಿದ ಅವನ ಮನಸ್ಸು ವರ್ತಮಾನದ ಅರಿವು ಮಾಡಿಕೊಳ್ಳುವ ಮುನ್ನ ಆಕೆ ಇವನ ಪಾಲಿಗೆ ಭೂತವಾದಳು ಅಂದ್ರೆ ಆಕೆ ಮನೆ ಬಿಟ್ಟು ತವರು ಮನೆ ಸೇರಿದಳು ಸಾಗರ್ ಸೌಮ್ಯ ಸ್ವಭಾವದ ಭಾವನಾತ್ಮಕ ಜೀವಿ ಸ್ವಾತಿಯೂ ಸಹ ಸಾಗರ್ನಂತೆಯೇ ಇಬ್ಬರು ಸ್ವಾಭಿಮಾನಿಗಳು ಆತ್ಮಗೌರವಕ್ಕೆ ಎಂತಹ ತ್ಯಾಗಕ್ಕೂ ಸಿದ್ಧ ಇದೇ ಇವರ ಬಾಳಿನಲ್ಲಿ ಆಟವಾಡಿತು ಸಾಗರ್ ಮೊದಲಿಗೆ ಸುಮ್ಮನಿದ್ದವನು 4 ದಿನದ ನಂತರ ಕರೆ ಮಾಡಿದಾಗ ಸ್ವಾತಿಯ ತಂದೆ ಮಾತನಾಡಿ ಮಗಳ ಪರ ಮಾತನಾಡುತ್ತಾ ನಿಮ್ಮ ಅಗತ್ಯವಿಲ್ಲ ಅವಳಿಗೆ ಅಂದಾಗ ಸಾಗರ್ ಕುಗ್ಗಿ ಹೋದ ತಾನು ಮಾಡಿದ ತಪ್ಪೇನೆಂಬುದೇ ಅವನಿಗೆ ತಿಳಿದಿರಲಿಲ್ಲ ಕಾರಣವೊಂದರಿಂದ ದೂರಾದವರ ಮನಸ್ಸಿನಲ್ಲಿ ಪ್ರೀತಿ ಮಾತ್ರ ಘನೀಭೂತ ಸ್ಥಿತಿಯಲ್ಲಿತ್ತು ಮಾತನಾಡಿ ಸರಿ ಮಾಡಿಕೊಳ್ಳಬೇಕೆಂಬ ಇರಾದೆ ಸ್ವಾಭಿಮಾನದ ಕೈಯಲ್ಲಿ ಸತ್ತು ಹೋಗಿತ್ತು ಹೀಗೆ ದಿನಗಳು ತಿಂಗಳಾದವು ತಿಂಗಳು ವರ್ಷಗಳಾದವು ಇಬ್ಬರು ಪ್ರೀತಿಸಿದ 6 ತಿಂಗಳನ್ನ ಮದುವೆಯಾದ 4 ತಿಂಗಳನ್ನ ನೆನೆಸಿಕೊಂಡು ಜೀವಿಸಿದ್ರು ಎಷ್ಟೋ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ ಈ ಒಂದು ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686972789862 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ನಾ ಇಷ್ಟಪಟ್ಟಿರ್ತೇನೆ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you, every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.
3: Shri Mahalakshmi Sweets Nandige.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: I don't buy my book. Who are the lowest rung of the strata? It's a woman. Yes. If the foundation of a building begins to collapse, it is first the lowest strata.
5: Our difficulty, as I said, is not about the ultimate future. Our difficulty is how to make the heterogeneous

ಅಂಬೇಡ್ಕರ್ ಓದು ಸರಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಸಂಜ್ಯೋತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 3ರ 17ನೇ ಅಧ್ಯಾಯ ಸ್ತ್ರೀ ಮತ್ತು ಪ್ರತಿಕ್ರಾಂತಿ. ಇದು ಇವತ್ತು ನಾನು ನಿಮಗಾಗಿ ಓದ್ತಿರುವಂತಹ ಪಠ್ಯ. ಮನು ಶೂದ್ರರ ಮೇಲೆ ಮೃದುವಾಗಿದ್ದುದಕ್ಕಿಂತ ಸ್ತ್ರೀಯರ ಮೇಲೆ ಮೃದುವಾಗಿದ್ದನು ಎನ್ನುವುದು ಕಷ್ಟ. ಹೆಣ್ಣಿನ ಮೇಲೆ ಕೀಳು ಅಭಿಪ್ರಾಯದಿಂದಲೇ ಅವನು ಪ್ರಾರಂಭಿಸುತ್ತಾನೆ. ಮನು ಘೋಷಿಸುತ್ತಾನೆ, ಪುರುಷನನ್ನು ಮೋಹಗೊಳಿಸುವುದೇ ಸ್ತ್ರೀಯ ಸ್ವಭಾವ. ಆದ್ದರಿಂದಲೇ ವಿವೇಕಿಗಳು ಹೆಣ್ಣಿನ ಜೊತೆ ಏಕಾಂಗಿಗಳಾಗಿರುವುದಿಲ್ಲ. ಮೂರ್ಖನಷ್ಟೇ ಅಲ್ಲ, ವಿದ್ವಾಂಸನನ್ನು ಕೂಡ ಹೆಂಗಸರು ಅಡ್ಡದಾರಿಗೆಳೆಯಬಲ್ಲರು, ಕಾಮ ಕ್ರೋಧ ವಶರನ್ನಾಗಿ ಮಾಡಬಲ್ಲರು. ತನ್ನ ತಾಯಿ ಸೋದರಿ ಮಗಳು ಇವರ ಜೊತೆಗೆ ಕೂಡ ಗಂಡಸು ಒಂಟಿಯಾಗಿರಬಾರದು. ಏಕೆಂದರೆ ಇಂದ್ರಿಯಗಳು ಪ್ರಬಲವಾದವು, ಅವು ವಿದ್ವಾಂಸನನ್ನೂ ಕೂಡ ತಮ್ಮ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತವೆ. ಸ್ತ್ರೀಯರ ಕಾಮುಕತನವು ಸೌಂದರ್ಯ ವಯಸ್ಸು ಒಂದನ್ನೂ ಪರಿಗಣಿಸುವುದಿಲ್ಲ. ಕುರೂಪಿಯಾಗಲಿ ಅಥವಾ ಸುರೂಪಿಯಾಗಲಿ ಅವರಿಗೆ ಎಲ್ಲರೂ ಒಂದೇ ಎಂದು ಒಲಿಯುತ್ತಾರೆ. ಪುರುಷರ ಬಗೆಗಿರುವ ಅವರ ಕಾಮುಕತನದಿಂದ, ಅವರ ಚಂಚಲ ಸ್ವಭಾವದಿಂದ, ಸ್ವಾಭಾವಿಕ ಹೃದಯಹೀನತೆಯಿಂದ ಅವರನ್ನು ಎಷ್ಟೇ ಸುರಕ್ಷಿತವಾಗಿ ಇಟ್ಟರೂ ಅವರು ತಮ್ಮ ಗಂಡಂತಿರ ಮೇಲೆ ನಿಷ್ಠೆ ಇಲ್ಲದವರಾಗಿರುತ್ತಾರೆ. ಅವರಿಗೆ ಹುಟ್ಟಿನಿಂದಲೇ ಇಂತಹ ಸ್ವಭಾವವನ್ನು ಬ್ರಹ್ಮ ನೀಡಿರುವುದನ್ನು ತಿಳಿದುಕೊಂಡು ಅವರನ್ನು ಜತನವಾಗಿಡುವುದನ್ನು ಗಂಡಸರು ಮಾಡಬೇಕು. ಮಲಗುವುದು, ಕುಳಿತುಕೊಳ್ಳುವುದು, ಅಲಂಕಾರಗಳಲ್ಲಿ ಪ್ರೀತಿ, ಕಾಮ, ಕ್ರೋಧ, ಕಪಟ, ದ್ರೋಹ, ದುರ್ವರ್ತನೆ, ಈ ಮನೋವಿಕಾರಗಳು ಸ್ತ್ರೀಯ ಜನ್ಮಸಿದ್ಧವಾದವುಗಳೆಂದು ಮನು ಹೇಳುತ್ತಾನೆ. ಸ್ತ್ರೀಯರ ಬಗ್ಗೆ ಮನುಸ್ಮೃತಿಯ ಈ ಧೋರಣೆ ಒಂದು ಉದಾಹರಣೆ ಅಷ್ಟೆ. ಯಾವುದೇ ಸಂದರ್ಭಗಳಲ್ಲಿಯೂ ಸ್ತ್ರೀಯರು ಸ್ವತಂತ್ರರಾಗಿರಕೂಡದು ಎಂದು ಮನು ಹೇಳುತ್ತಾನೆ. ಈ ಕುರಿತು ಮನುವಿನ ಮಾತನ್ನು ಕೇಳಿ. ಹಗಲು ರಾತ್ರಿ ತಮ್ಮ ಹೆಂಗಸರನ್ನು ಗಂಡಸರು ಅಧೀನದಲ್ಲಿಟ್ಟುಕೊಳ್ಳಬೇಕು. ಅವರು ಭೋಗಾಸಕ್ತರಾದರೆ ಅವರನ್ನು ಹದ್ದುಬಸ್ತಿನಲ್ಲಿಡಬೇಕು. ಮಗುವಾಗಿದ್ದಾಗ ತಂದೆ ರಕ್ಷಿಸುತ್ತಾನೆ, ಯೌವನದಲ್ಲಿ ಗಂಡ ರಕ್ಷಿಸುತ್ತಾನೆ, ಮುದಿತನದಲ್ಲಿ ಪುತ್ರರು ರಕ್ಷಿಸುತ್ತಾರೆ. ಹೆಂಗಸು ಸ್ವಾತಂತ್ರ್ಯಕ್ಕೆ ಯೋಗ್ಯಳಲ್ಲ. ದುಷ್ಟ ಭಾವನೆಗಳು ಎಷ್ಟೇ ಸಣ್ಣವಾದರೂ ಹೆಂಗಸರನ್ನು ಅವುಗಳಿಂದ ಎಚ್ಚರಿಕೆಯಿಂದ ರಕ್ಷಿಸಬೇಕು. ಏಕೆಂದರೆ ಅವರನ್ನು ರಕ್ಷಿಸದಿದ್ದರೆ ಅವರು ಎರಡು ಮನೆತನಗಳಿಗೂ ದುಃಖ ತಂದು ಬಿಡುತ್ತಾರೆ. ಎಲ್ಲಾ ವರ್ಣಗಳ ಪರಮ ಧರ್ಮವೆಂದರೆ ದುರ್ಬಲ ಪತಿಯಾದವನೂ ಕೂಡ ತಮ್ಮ ಹೆಂಡತಿಯನ್ನು ರಕ್ಷಿಸುತ್ತಾನೆ. ಹುಡುಗಿಯಾಗಲಿ ಹೆಂಗಸಾಗಲಿ ಮುದುಕಿಯಾಗಲಿ ತನ್ನ ಮನೆಯಲ್ಲೇ ಆದರೂ ಏನನ್ನೂ ಸ್ವತಂತ್ರವಾಗಿ ಮಾಡಕೂಡದು. ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಗಂಡನ, ಅವನು ಮೃತನಾಗಿದ್ದರೆ ಪುತ್ರರ ಅಧೀನದಲ್ಲಿ ಸ್ತ್ರೀ ಇರಬೇಕು, ಅವಳು ಸ್ವತಂತ್ರಳಾಗಿರಬಾರದು. ತನ್ನ ತಂದೆ ಗಂಡ ಅಥವಾ ಪುತ್ರರಿಂದ ಅವಳು ಬೇರೆ ಇರಲು ಆಶಿಸಬಾರದು. ಹಾಗೆ ಮಾಡಿದರೆ ಅವಳು ಎರಡು ಕುಟುಂಬಗಳಿಗೂ ತಿರಸ್ಕಾರಾರ್ಹ ಆಗುತ್ತಾಳೆ. ಸ್ತ್ರೀಗೆ ದಾಂಪತ್ಯ ವಿಚ್ಛೇದನದ ಹಕ್ಕು ಇರಬಾರದು. ಗಂಡ ಹೆಂಡತಿ ಅವಿಭಾಜ್ಯವಾಗಿರತಕ್ಕದ್ದು. ಒಮ್ಮೆ ಮದುವೆಯಾದ ಮೇಲೆ ಹೆಣ್ಣಿಗೆ ವಿಚ್ಛೇದನವಿಲ್ಲ. ವಿಚ್ಛೇದನ ಕುರಿತ ಈ ಕಾನೂನಿನ ಕತೆ ಇಷ್ಟೇ ಎಂಬಂತೆ ಮದುವೆ ಧಾರ್ಮಿಕ ವಿಧಿ ಎಂದು ಮನು ಹೇಳಿದ್ದಾನೆಂಬುದಾಗಿ ತಮ್ಮ ಅಂತಃಸಾಕ್ಷಿಯನ್ನು ಸಾಂತ್ವನಗೊಳಿಸಿಕೊಳ್ಳುತ್ತಾ ವಿಚ್ಛೇದನಕ್ಕೆ ಮನು ಅವಕಾಶವೀಯಲಿಲ್ಲ ಎಂದು ಮದುವೆಯನ್ನು ಆದರ್ಶೀಕರಿಸುತ್ತಾ ಅನೇಕ ಹಿಂದೂಗಳು ಇಲ್ಲಿಗೆ ನಿಲ್ಲಿಸುತ್ತಾರೆ. ವಾಸ್ತವವಾಗಿ ಇದು ಸತ್ಯಕ್ಕೆ ದೂರವಾಗಿದೆ. ಅವನ ವಿಚ್ಛೇದನ ವಿರೋಧಿ ಕಾನೂನಿಗೆ ತುಂಬಾ ಭಿನ್ನವಾದ ಉದ್ದೇಶವಿದೆ. ಅದು ಗಂಡನ್ನು ಹೆಣ್ಣಿಗೆ ಕಟ್ಟುವುದಾಗಿರಲಿಲ್ಲ, ಆದರೆ ಹೆಣ್ಣನ್ನು ಗಂಡಿಗೆ ಕಟ್ಟಿ ಗಂಡನ್ನು ಸ್ವತಂತ್ರನನ್ನಾಗಿ ಬಿಡುವುದಾಗಿತ್ತು. ಏಕೆಂದರೆ ಮನು ಹೆಂಡತಿಯನ್ನು ತ್ಯಜಿಸುವ ಮನುಷ್ಯನನ್ನು ತಡೆಗಟ್ಟುವುದಿಲ್ಲ. ಅವನು ಹೆಂಡತಿಯನ್ನು ಬಿಡುವುದಕ್ಕಷ್ಟೇ ಅಲ್ಲ, ಅವಳನ್ನು ಮಾರಾಟ ಮಾಡುವುದಕ್ಕೂ ಸಹ ಅನುಮತಿ ನೀಡುತ್ತಾನೆ. ಆದರೆ ಅವನು ಮಾಡುವುದೇನೆಂದರೆ ಹೆಂಡತಿ ಸ್ವತಂತ್ರಳಾಗುವುದನ್ನು ತಡೆಗಟ್ಟುತ್ತಾನೆ. ಮನು ಏನು ಹೇಳುತ್ತಾನೆಂದು ಗಮನಿಸಿ. ಗಂಡ ಮಾರಾಟ ಮಾಡಿದರೂ ತ್ಯಜಿಸಿದರೂ ಹೆಂಡತಿಗೆ ವಿಮೋಚನೆ ಇಲ್ಲ. ಇದರ ಅರ್ಥ ಗಂಡ ಹೆಂಡತಿಯನ್ನು ಮಾರಾಟ ಮಾಡಿದರೆ ಅಥವಾ ಪರಿತ್ಯಜಿಸಿದರೆ ಅವಳನ್ನು ಕೊಂಡುಕೊಂಡವನ ಅಥವಾ ಸ್ವೀಕರಿಸಿದವನ ನ್ಯಾಯಸಮ್ಮತ ಹೆಂಡತಿ ಆಗಲಾರಳು. ಇದು ಅತೀ ಘೋರವಲ್ಲದಿದ್ದರೆ ಬೇರಾವುದೂ ಆಗಲಾರದು. ಆದರೆ ಮನುವಿಗೆ ತನ್ನ ಕಾನೂನಿನ ನ್ಯಾಯಾನ್ಯಾಯದ ಚಿಂತೆ ಇಲ್ಲ.
ಬೌದ್ಧ ಯುಗ ಆಳ್ವಿಕೆಯಲ್ಲಿ ಸ್ತ್ರೀ ಪಡೆದಿದ್ದ ಸ್ವಾತಂತ್ರ್ಯವನ್ನು ಅಪಹರಿಸುವುದೇ ಅವನ ಆಸೆಯಾಗಿತ್ತು. ತನ್ನ ಸ್ವಾತಂತ್ರ್ಯವನ್ನು ಅವಳು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದುದನ್ನು, ಶೂದ್ರನನ್ನು ಮದುವೆಯಾಗುವುದರ ಮೂಲಕ ವರ್ಣ ವ್ಯವಸ್ಥೆಯನ್ನು ನಾಶಪಡಿಸುತ್ತಿದ್ದುದನ್ನು ಮನು ಬಲ್ಲವನಾಗಿದ್ದನು. ಅವಳ ಸ್ವೇಚ್ಛಾಚಾರದಿಂದ ಮನು ರೋಸಿ ಹೋಗಿದ್ದನು. ಅವಳ ಸ್ವಾತಂತ್ರ್ಯವನ್ನು ಅಪಹರಿಸಿ ಅವನು ಅದಕ್ಕೆ ನಿಲುಗಡೆ ಹಾಕಿದನು. ಇನ್ನು ಹೆಂಡತಿಯನ್ನು ಆಸ್ತಿಯ ವಿಷಯದಲ್ಲಿ ಮನು ಗುಲಾಮಳ ಸ್ಥಾನಕ್ಕೆ ಇಳಿಸಿಬಿಟ್ಟನು. ಗಮನಿಸಿ, ಹೆಂಡತಿ, ಮಗ ಮತ್ತು ಆಳು ಈ ಮೂವರಿಗೆ ಆಸ್ತಿ ಇರಬಾರದು. ಅವರು ಸಂಪತ್ತನ್ನು ಗಳಿಸಿದರೆ ಅದು ಅವರ ಯಜಮಾನನಿಗೆ ಸೇರತಕ್ಕದ್ದು. ಅವಿಭಕ್ತ ಕುಟುಂಬದಲ್ಲಿ ಅವಳ ಗಂಡನಿದ್ದರೆ ವಿಧವೆಗೆ ಮನು ಜೀವನಾಂಶಕ್ಕೆ ಸಂಬಂಧಿಸುತ್ತಾನೆ. ಪ್ರತ್ಯೇಕವಾಗಿದ್ದರೆ ಗಂಡನ ಆಸ್ತಿಯಲ್ಲಿ ವಿಧವೆಗೆ ಬರಬೇಕಾದ್ದನ್ನು ಕೊಡುತ್ತಾನೆ. ಆದರೆ ಮನು ಎಂದೂ ಅವಳಿಗೆ ಆಸ್ತಿಪಾಸ್ತಿಯ ಹಕ್ಕನ್ನು ಕೊಡುವುದಿಲ್ಲ. ಮನುಸ್ಮೃತಿಯ ಪ್ರಕಾರ ಸ್ತ್ರೀಗೆ ದೇಹದಂಡನೆಯನ್ನೂ ಕೊಡಬಹುದು. ಹೆಂಡತಿಯನ್ನು ಹೊಡೆಯುವ ಹಕ್ಕನ್ನು ಮನು ಅವಳ ಗಂಡನಿಗೆ ನೀಡುತ್ತಾನೆ. ಹೀಗೆ ಹೇಳುತ್ತಾನೆ, ಹೆಂಡತಿ, ಮಗ, ಸೇವಕ, ವಿದ್ಯಾರ್ಥಿ ಮತ್ತು ರಕ್ತ ಸಂಬಂಧಿಯಾದ ಕಿರಿಯ ತಮ್ಮ ಇವರು ತಪ್ಪು ಮಾಡಿದರೆ ಅವರನ್ನು ಚಾವಟಿಯಿಂದ ಅಥವಾ ಬೆತ್ತದಿಂದ ಹೊಡೆಯಬಹುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಸ್ತ್ರೀಯನ್ನು ಮನು ಶೂದ್ರನ ಸ್ಥಾನಕ್ಕೆ ತಳ್ಳಿಬಿಟ್ಟನು. ಶೂದ್ರನಿಗೆ ಮಾಡಿದಂತೆಯೇ ಮನು ಸ್ತ್ರೀಗೂ ವೇದಾಧ್ಯಯನವನ್ನು ನಿಷಿದ್ಧಗೊಳಿಸಿದನು. ಈ ಕುರಿತು ಮನು ಹೀಗೆ ಹೇಳುತ್ತಾನೆ, ಸ್ತ್ರೀಗೂ ಸಹ ಸಂಸ್ಕಾರಗಳು ಅಗತ್ಯವಾಗಿವೆ. ಅವುಗಳನ್ನು ಮಾಡಲೇಬೇಕು. ಆದರೆ ಅವುಗಳನ್ನು ವೇದ ಮಂತ್ರೋಚ್ಚಾರಣೆ ಇಲ್ಲದೆ ಮಾಡಬೇಕು. ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲ. ಆದ್ದರಿಂದಲೇ ಅವರಿಗೆ ವೇದ ಮಂತ್ರಗಳಿಲ್ಲದೆ ಸಂಸ್ಕಾರ ಮಾಡಲಾಗುತ್ತದೆ. ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲದಿರುವುದರಿಂದ ಅವರಿಗೆ ಧರ್ಮಜ್ಞಾನವಿಲ್ಲ. ಪಾಪ ನಿರ್ಮೂಲನೆಯಲ್ಲಿ ವೇದ ಮಂತ್ರೋಚ್ಚಾರಣೆ ಪ್ರಯೋಜನಕಾರಿಯಾಗಿದೆ. ಸ್ತ್ರೀಯರು ವೇದ ಮಂತ್ರಗಳನ್ನು ಉಚ್ಚರಿಸುವಂತಿಲ್ಲದಿರುವುದರಿಂದ ಅವರು ಸುಳ್ಳಿನಷ್ಟೇ ಅಶುದ್ಧರಾಗಿದ್ದಾರೆ. ಬ್ರಾಹ್ಮಣ ಧರ್ಮದ ಪ್ರಕಾರ ಯಜ್ಞಯಾಗಾದಿಗಳ ಆಚರಣೆ ಧರ್ಮದ ಜೀವಾಳವಾಗಿದೆ. ಆದರೂ ಅವುಗಳನ್ನು ಆಚರಿಸಲು ಮನು ಸ್ತ್ರೀಯರಿಗೆ ಅವಕಾಶ ಕೊಡುವುದಿಲ್ಲ. ಈ ಕುರಿತು ಹೀಗೆ ಹೇಳುತ್ತಾನೆ, ವೇದಗಳು ವಿಧಿಸಿರುವ ನಿತ್ಯ ಯಜ್ಞಗಳನ್ನು ಸ್ತ್ರೀ ಮಾಡಬಾರದು. ಅವಳು ಅದನ್ನು ಮಾಡಿದರೆ ನರಕಕ್ಕೆ ಹೋಗುತ್ತಾಳೆ. ಇನ್ನೂ ಮುಂದುವರೆದು, ಅಂತಹ ಯಜ್ಞಗಳನ್ನು ಅವಳು ನೆರವೇರಿಸುವುದಂತೆ ಅವಳನ್ನು ಅನರ್ಹಳನ್ನಾಗಿ ಮಾಡುವುದಕ್ಕಾಗಿಯೇ ಅವಳ ಬ್ರಾಹ್ಮಣ ಪುರೋಹಿತರ ನೆರವನ್ನು ಪಡೆಯದಂತೆ ಮಾಡುತ್ತಾನೆ. ಈ ಕುರಿತಂತೆ ಹೀಗೆ ಹೇಳುತ್ತಾನೆ, ಸ್ತ್ರೀ ನೆರವೇರಿಸಿದ ಯಜ್ಞದಲ್ಲಿ ಬ್ರಾಹ್ಮಣನಿಂದೂ ಊಟ ಮಾಡಬಾರದು. ಸ್ತ್ರೀಯರು ಆಚರಿಸಿದ ಯಜ್ಞಗಳು ಅಮಂಗಳಕಾರಿಯೂ ದೇವರಿಗೆ ಅಪ್ರಿಯವೂ ಆಗಿವೆ. ಆದ್ದರಿಂದ ಅವುಗಳನ್ನು ನಿವಾರಿಸಬೇಕು. ಸ್ತ್ರೀಗೆ ಬೌದ್ಧಿಕ ಆಸಕ್ತಿಗಳಾಗಲಿ, ಸ್ವೇಚ್ಛೆಯಾಗಲಿ, ಸ್ವತಂತ್ರ ಆಲೋಚನೆಯಾಗಲಿ ಇರಬಾರದೆಂಬುದೇ ಆಗಿತ್ತು. ನಾಸ್ತಿಕ ಪಂಥವಾದ ಬೌದ್ಧ ಧರ್ಮಕ್ಕೆ ಅವಳು ಸೇರಬಾರದಿತ್ತು. ಹಾಗೊಂದು ವೇಳೆ ಅವಳು ಸೇರಿ ಮುಂದುವರಿದರೆ ಎಲ್ಲರೂ ಸತ್ತಾಗ ಕೊಡುವ ಅರ್ಘ್ಯವನ್ನು ಅವಳು ಸತ್ತಾಗ ಕೊಡಬಾರದು ಎನ್ನುತ್ತಾನೆ. ಕೊನೆಯದಾಗಿ ಜೀವನಾದರ್ಶದ ಬಗ್ಗೆ ಒಂದು ಮಾತು. ಮನು ಅದನ್ನು ಸ್ತ್ರೀಗೆ ಹೇಳುತ್ತಾನೆ. ಅದನ್ನು ಅವನ ಮಾತಿನಲ್ಲಿಯೇ ಹೇಳುವುದು ಸೂತ್ರ. ತಂದೆ ಅಥವಾ ತಂದೆಯ ಅನುಮತಿಯ ಮೇರೆಗೆ ಮದುವೆ ಮಾಡಿಕೊಟ್ಟವನಿಗೆ ಅವನು ಬದುಕಿರುವವರೆಗೂ ಅವನು ಸತ್ತ ಮೇಲೂ ಅವಳು ವಿಧೇಯಳಾಗಿರಬೇಕು. ಅವನ ನೆನಪನ್ನು ಅವಳು ಅಪಮಾನಗೊಳಿಸಬಾರದು. ಗಂಡನು ದರಿದ್ರ ಅಥವಾ ನೀತಿಹೀನ ಅಥವಾ ಬೇರೆಡೆ ಕಾಮಾಸಕ್ತ ಅಥವಾ ದುರ್ಗುಣಿ ಆಗಿದ್ದರೂ ಸಹ ಅವನನ್ನು ದೇವರೆಂದು ಸಾಧ್ವಿಯು ನಿರಂತರವಾಗಿ ಪೂಜಿಸಬೇಕು. ಗಂಡಂದಿರಿಲ್ಲದೆ ಯಜ್ಞ, ವ್ರತ, ಉಪವಾಸಗಳನ್ನು ಸ್ತ್ರೀಯರು ಆಚರಿಸಬಾರದು. ಹೆಂಡತಿಯು ಗಂಡನಿಗೆ ವಿಧೇಯಳಾಗಿದ್ದರೆ ಆ ಕಾರಣಕ್ಕಾಗಿಯೇ ಅವಳು ಉನ್ನತ ಸ್ವರ್ಗವನ್ನು ಪಡೆಯುತ್ತಾಳೆ. ವೇದೋಕ್ತವಾಗಿ ಮದುವೆಯಾದ ಪತಿಯು ಎಲ್ಲ ಕಾಲದಲ್ಲಿಯೂ ಇಹಲೋಕ ಮತ್ತು ಪರಲೋಕಗಳಲ್ಲಿಯೂ ತನ್ನ ಹೆಂಡತಿಗೆ ಸಂತೋಷದ ಮೂಲವಾಗಿದ್ದಾನೆ. ಅವಳು ಸದಾ ಸಂತೋಷದಿಂದಿರಬೇಕು. ಗೃಹಕೃತ್ಯಗಳನ್ನು ಜಾಣೆಯಾಗಿ ನಡೆಸಬೇಕು. ಪಾತ್ರೆ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಶುದ್ಧವಾಗಿಡಬೇಕು. ಮಿತವ್ಯಯಿಯಾಗಿ ಇರಬೇಕು. ಮನು ಹಾಕಿಕೊಟ್ಟ ಈ ಚಿತ್ರವನ್ನೇ ಹಿಂದೂಗಳು ಸ್ತ್ರೀಯರ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾರೆ. ಆದರೆ ಇದನ್ನು ಮನುವಿಗಿಂತ ಮೊದಲಿದ್ದ ಸ್ತ್ರೀಯ ಸ್ಥಾನದ ಜೊತೆ ಹೋಲಿಸಿ ನೋಡಬೇಕಿದೆ. ಧನ್ಯವಾದಗಳು.

ಅಂಬೇಡ್ಕರ್ ಓದು ಸರಣಿಯ ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ಸಂಜ್ಯೋತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 3 ಇದರ 17ನೇ ಅಧ್ಯಾಯ ಸ್ತ್ರೀ ಮತ್ತು ಪ್ರತಿಕ್ರಾಂತಿ ಈ ಪಠ್ಯದ ಮುಂದುವರಿದ ಭಾಗವನ್ನು ಇವತ್ತು ನಾನು ನಿಮಗಾಗಿ ಓದ್ತಾ ಇದ್ದೇನೆ. ಮನುವಿನ ಮಾತುಗಳನ್ನು ಹಿಂದೂಗಳು ಸ್ತ್ರೀಯರ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾರೆ. ಆದರೆ ಇದನ್ನು ಮನುವಿಗಿಂತ ಮೊದಲು ಇದ್ದ ಸ್ತ್ರೀಯರ ಸ್ಥಾನಮಾನದ ಜೊತೆಗೆ ಹೋಲಿಸಿ ನೋಡಬೇಕಾಗಿದೆ. ಸ್ತ್ರೀಯರಿಗೂ ಉಪನಯನವಿತ್ತೆಂಬುದು ಅಥರ್ವವೇದದಿಂದ ಸ್ಪಷ್ಟವಾಗುತ್ತದೆ. ಬ್ರಹ್ಮಚರ್ಯವನ್ನು ಮುಗಿಸಿದ ಹುಡುಗಿ ಮದುವೆಗೆ ಅರ್ಹಳೆಂದು ಅಲ್ಲಿ ಹೇಳಲಾಗಿದೆ. ವೇದ ಮಂತ್ರಗಳನ್ನು ಸ್ತ್ರೀಯರು ಪುನರುಚ್ಚರಿಸಬಹುದು ಹಾಗೂ ಸ್ತ್ರೀಯರಿಗೆ ವೇದಗಳನ್ನು ಹೇಳಿಕೊಡುತ್ತಿದ್ದರೆಂಬುದು

ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿ ಹಾಗೂ ಶಂಕರಾಚಾರ್ಯ ಮತ್ತು ವಿದ್ಯಾರ್ಥಿ ಇವರುಗಳ ನಡುವೆ ನಡೆದ ಬಹಿರಂಗ ಚರ್ಚೆಗಳು ಮನುಪೂರ್ವ ಯುಗಗಳಲ್ಲಿ ಭಾರತೀಯ ಸ್ತ್ರೀ ಜ್ಞಾನ ಮತ್ತು ವಿದ್ಯೆಯ ಅತ್ಯುನ್ನತ ಶಿಖರಗಳಿಗೆ ಏರಿದ್ದಳೆಂಬುದನ್ನು ತೋರಿಸುತ್ತವೆ. ಮನುಪೂರ್ವ ಕಾಲದಲ್ಲಿ ಸ್ತ್ರೀಯರನ್ನು ಅಪಾರವಾಗಿ ಗೌರವಿಸಲಾಗುತ್ತಿತ್ತು ಎನ್ನುವುದು ವಿವಾದಾತೀತವಾಗಿದೆ. ಪ್ರಾಚೀನ ಭಾರತದಲ್ಲಿ ರಾಜನ ಪಟ್ಟಾಭಿಷೇಕೋತ್ಸವದಲ್ಲಿ ಬಹು ಪ್ರಧಾನ ಪಾತ್ರವನ್ನು ವಹಿಸುತ್ತಿದ್ದ ರತ್ನಿಗಳಲ್ಲಿ ಮಹಾರಾಣಿಯೂ ಸೇರಿರುತ್ತಿದ್ದಳು. ಇತರರಿಗೆ ಉಡುಗೊರೆಗಳನ್ನು ನೀಡಿದಂತೆ ಮಹಾರಾಜ ಆಕೆಗೂ ಉಡುಗೊರೆಗಳನ್ನು ನೀಡುತ್ತಿದ್ದನು. ಪಟ್ಟಾಭಿಷಿಕ್ತ ರಾಜ ಮಹಾರಾಣಿಯನ್ನಷ್ಟೇ ಸನ್ಮಾನಿಸುತ್ತಿರಲಿಲ್ಲ, ಅವನು ತನ್ನ ಇತರ ಕೆಳವರ್ಣದ ಪತ್ನಿಯರನ್ನೂ ಪೂಜಿಸುತ್ತಿದ್ದನು. ಅದೇ ರೀತಿಯಲ್ಲಿ ಪಟ್ಟಾಭಿಷೇಕ ವಿಧಿ ಆದ ಮೇಲೆ ಮಹಾರಾಜನು ಮಂತ್ರಿ ಸೇನಾಧಿಪತಿಗಳ ಸತಿಯರಿಗೂ ಗೌರವಾರ್ಪಣೆ ಮಾಡುತ್ತಿದ್ದನು. ಕೌಟಿಲ್ಯನ ಕಾಲದಲ್ಲಿ ಹೆಂಗಸರು 12ನೇ ವಯಸ್ಸಿಗೂ ಗಂಡಸರು 16ನೇ ವಯಸ್ಸಿಗೂ ಪ್ರಾಪ್ತ ವಯಸ್ಕರಾಗುತ್ತಾರೆಂದು ನಂಬಲಾಗಿತ್ತು. ಪ್ರೌಢಾವಸ್ಥೆಯ ವಯಸ್ಸೇ ಮದುವೆಯ ವಯಸ್ಸು ಕೂಡ ಆಗಿತ್ತು. ಆ ಮದುವೆಗಳು ಹೆಣ್ಣು ಮಕ್ಕಳು ಮೈ ನರದ ನಂತರ ಆದ ಮದುವೆಗಳೆಂದು ಬೌಧಾಯನನ ಗೃಹ್ಯ ಸೂತ್ರಗಳಿಂದ ಗೊತ್ತಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ವಧು ಮುಟ್ಟಾದರೆ ಪ್ರಾಯಶ್ಚಿತ್ತ ವ್ರತವನ್ನು ಅವಳಿಗೆ ವಿಶೇಷವಾಗಿ ವಿಧಿಸಬೇಕೆಂದು ಅದು ಹೇಳುತ್ತದೆ. ಕೌಟಿಲ್ಯನಲ್ಲಿ ಮದುವೆಗೆ ಒಪ್ಪಿಗೆ ಕೊಡುವ ವಯಸ್ಸಿನ ಬಗ್ಗೆ ಕಾನೂನಿಲ್ಲ. ಅದು ಏಕೆಂದರೆ ಮದುವೆಗಳು ಪ್ರಾಪ್ತ ವಯಸ್ಕರಾದ ಮೇಲೆಯೇ ನಡೆಯುತ್ತಿದ್ದವು. ಮದುವೆಗೆ ಮುನ್ನ ವಧು ಅಥವಾ ವರ ಬೇರೆ ವ್ಯಕ್ತಿಯ ಜೊತೆಗೆ ಲೈಂಗಿಕ ಸಂಬಂಧ ಹೊಂದಿದ್ದು ಅದನ್ನು ಪ್ರಕಟಪಡಿಸದೇ ಮದುವೆಯಾದರೆ ಅಂತಹ ವಧು ಮತ್ತು ವರ ಹಾಗೂ ಋತುಮತಿಯಾದ ಹೆಣ್ಣಿನ ಲೈಂಗಿಕತೆಯ ಬಗೆಗೆ ಕೌಟಿಲ್ಯ ಹೆಚ್ಚು ಕಾಳಜಿಯನ್ನು ವ್ಯಕ್ತಪಡಿಸುತ್ತಾನೆ. ಮೊದಲನೆಯ ವಿಷಯದ ಬಗ್ಗೆ ಕೌಟಿಲ್ಯ ಹೀಗೆ ಹೇಳುತ್ತಾನೆ. ಹುಡುಗಿ ಬೇರೊಬ್ಬನ ಜೊತೆ ಮಲಗಿದ್ದ ವಿಷಯವನ್ನು ತಿಳಿಸದೆ ಯಾರು ಮದುವೆ ಮಾಡಿಕೊಡುತ್ತಾನೋ ಅವನಿಗೆ ದಂಡ ಹಾಕಿ ಶಿಕ್ಷೆ ವಿಧಿಸಬೇಕು. ಅಷ್ಟೇ ಅಲ್ಲ, ಅವನು ಕನ್ಯಾಶುಲ್ಕ ಮತ್ತು ಸ್ತ್ರೀಧನ ವಾಪಸ್ಸು ಕೊಡಬೇಕು. ಗಂಡಿನ ದೋಷವನ್ನು ಹೇಳದೆ ಯಾರು ಹೆಣ್ಣನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರು ಮೇಲೆ ಹೇಳಿದ ದಂಡಕ್ಕಿಂತ 2 ಪಟ್ಟು ಹೆಚ್ಚು ಹಣ ದಂಡ ಕಟ್ಟಬೇಕು. ಅಷ್ಟೇ ಅಲ್ಲ, ಅಂತಹವರು ಶುಲ್ಕವನ್ನು ಅಂದರೆ ವಧುವಿಗೆ ತೆತ್ತಿದ್ದ ಸ್ತ್ರೀಧನವನ್ನೂ ಕಳೆದುಕೊಳ್ಳುತ್ತಾರೆ. ಕೊನೆಯ ವಿಷಯದ ಬಗ್ಗೆ ಕೌಟಿಲ್ಯನ ನಿಯಮ ಈ ರೀತಿ ಇದೆ. ಋತುಮತಿಯಾಗಿ 3 ವರ್ಷವಾದರೂ ಮದುವೆಯಾಗದ ತನ್ನದೇ ಜಾತಿ ಮತ್ತು ವರ್ಗಕ್ಕೆ ಸೇರಿದ ಹೆಣ್ಣಿನೊಡನೆ ಗಂಡಸು ಸಂಬಂಧ ಹೊಂದಿದರೆ ಅದು ಅಪರಾಧವಲ್ಲ. ಮೊದಲ ಮುಟ್ಟು ಆಗಿ 3 ವರ್ಷಕ್ಕಿಂತ ಹೆಚ್ಚಾಗಿರುವ ಹಾಗೂ ದೇಹದ ಮೇಲೆ ಆಭರಣಗಳಿಲ್ಲದಿರುವ ಹೆಣ್ಣಿನೊಡನೆ ಬೇರೆ ಜಾತಿಯ ಗಂಡಸು ಸಂಬಂಧವಿಟ್ಟುಕೊಂಡರೂ ಅದು ಅಪರಾಧವಲ್ಲ. ಮನುವಿನಂತಲ್ಲದೆ ಕೌಟಿಲ್ಯನದು ಏಕ ವಿವಾಹ ವಿಚಾರ. ಕೌಟಿಲ್ಯನ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಒಬ್ಬಳಿಗಿಂತ ಹೆಚ್ಚು ಹೆಂಡತಿಯರನ್ನು ಒಬ್ಬ ಮನುಷ್ಯ ಮದುವೆಯಾಗಬಹುದು. ಈ ಕುರಿತು ಕೌಟಿಲ್ಯ ಹೀಗೆ ಹೇಳುತ್ತಾನೆ. ಒಂದು ಪಕ್ಷ ಹೆಂಗಸು ಮಕ್ಕಳನ್ನು ಹಡೆಯದಿದ್ದರೆ, ಅಂದರೆ ಅವಳು ಬಂಜೆಯಾಗಿದ್ದರೆ, ಇನ್ನೊಬ್ಬಳನ್ನು ಮದುವೆಯಾಗಲು ಅವಳ ಗಂಡ 8 ವರ್ಷಗಳ ತನಕ ಕಾಯಬೇಕು. ಅವಳು ಸತ್ತ ಮಗುವನ್ನು ಹೆತ್ತರೆ ಅವನು 10 ವರ್ಷಗಳವರೆಗೆ ಕಾಯಬೇಕು. ಅವಳಿಗೆ ಬರೀ ಹೆಣ್ಣು ಮಕ್ಕಳೇ ಹುಟ್ಟಿದರೆ ಅವನು 12 ವರ್ಷಗಳ ಕಾಲ ಕಾಯಬೇಕು. ಅದಾದ ನಂತರ ಅವನಿಗೆ ಗಂಡು ಸಂತಾನದ ಅಪೇಕ್ಷೆಯಾದರೆ ಅವನು ಬೇರೊಬ್ಬಳನ್ನು ಮದುವೆಯಾಗಬಹುದು. ಈ ಕಾನೂನನ್ನು ಅವನು ಭಂಗ ಮಾಡಿದರೆ ಶುಲ್ಕ, ಸ್ತ್ರೀಧನ, ಸೂಕ್ತ ಧನ ಪರಿಹಾರ ಇವಿಷ್ಟನ್ನೇ ಅಲ್ಲದೆ ಸರ್ಕಾರಕ್ಕೆ 24 ಪಣ ದಂಡ ಕೊಡಬೇಕು. ಅವನು ಮದುವೆಯಾದಾಗ ಆ ಹೆಂಗಸರಿಗೆ ಶುಲ್ಕ ಮತ್ತು ಸ್ತ್ರೀಧನ ಅಗತ್ಯ ಮೊತ್ತವನ್ನು ಕೊಡದಿದ್ದರೆ ಅದನ್ನೂ ಕೊಟ್ಟು ತನ್ನ ಹೆಂಡತಿಯರಿಗೆ ಸೂಕ್ತ ಪರಿಹಾರ ಮತ್ತು ಜೀವನಾಂಶವನ್ನೂ ನೀಡಿ ಎಷ್ಟು ಜನ ಹೆಂಗಸರನ್ನಾದರೂ ಅವನು ಮದುವೆಯಾಗಬಹುದು. ಏಕೆಂದರೆ ಗಂಡು ಮಕ್ಕಳನ್ನು ಹೆರುವುದಕ್ಕಾಗಿಯೇ ಸ್ತ್ರೀಯರು ಸೃಷ್ಟಿಯಾಗಿದ್ದಾರೆ. ಮನುವಿನ ಕಾಲದಲ್ಲಿ ಇದ್ದಂತೆ ಅಲ್ಲದೆ ಕೌಟಿಲ್ಯನ ಕಾಲದಲ್ಲಿ ಸ್ತ್ರೀಯರು ಪರಸ್ಪರ ದ್ವೇಷ ಮತ್ತು ವೈರತ್ವದ ಆಧಾರದ ಮೇಲೆ ವಿಚ್ಛೇದನವನ್ನು ಸಹ ಪಡೆಯಬಹುದಿತ್ತು. ಗಂಡನನ್ನು ದ್ವೇಷಿಸುವ ಹೆಂಗಸು ಅವನ ಇಚ್ಛೆಗೆ ವಿರುದ್ಧ ದಾಂಪತ್ಯ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ. ಹೆಂಡತಿಯ ಇಚ್ಛೆಗೆ ವಿರುದ್ಧ ಗಂಡ ಸಹ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ. ಆದರೆ ಪರಸ್ಪರ ವೈರತ್ವದಿಂದ ವಿಚ್ಛೇದನವನ್ನು ಪಡೆಯಬಹುದು ಎಂದು ಕೌಟಿಲ್ಯ ಹೇಳುತ್ತಾನೆ. ತನ್ನ ಹೆಂಡತಿಯಿಂದ ಅಪಾಯವಿದೆ ಎಂದು ಕಂಡ ಮನುಷ್ಯ ವಿಚ್ಛೇದನ ಬಯಸಿದರೆ ಅವಳಿಗೆ ಮದುವೆಯ ಸಂದರ್ಭದಲ್ಲಿ ನೀಡಿದ್ದ ಎಲ್ಲವನ್ನೂ ಹಿಂದಿರುಗಿಸತಕ್ಕದ್ದು. ತನ್ನ ಗಂಡನಿಂದ ತನಗೆ ಅಪಾಯವಿದೆ ಎಂದು ಕಂಡ ಹೆಂಗಸು ವಿಚ್ಛೇದನ ಬಯಸಿದರೆ ಅವಳು ತನ್ನ ಆಸ್ತಿಯ ಹಕ್ಕನ್ನು ಕಳೆದುಕೊಳ್ಳುತ್ತಾಳೆ. ತನ್ನ ಗಂಡ ದುಷ್ಟನಾಗಿದ್ದರೆ ಹೆಂಡತಿ ಅವನನ್ನು ತ್ಯಜಿಸಬಹುದು. ಇಷ್ಟೇ ಅಲ್ಲದೆ ಕೌಟಿಲ್ಯ ಜೀವನಾಂಶದ ಬಗ್ಗೆಗೂ ಮಾತನಾಡುತ್ತಾನೆ. ಅನಿರ್ದಿಷ್ಟ ಕಾಲದವರೆಗೆ

ಅಗತ್ಯವಾದಷ್ಟು ಊಟ ಮತ್ತು ಬಟ್ಟೆಯನ್ನು ಪಡೆಯಲು ಹೆಂಗಸಿಗೆ ಹಕ್ಕಿದ್ದರೆ ಜೀವನಾಂಶಕ್ಕಾಗಿ ಅದನ್ನು ಅವಳಿಗೆ ಕೊಡತಕ್ಕದ್ದು ಅಥವಾ ಹೆಚ್ಚು ಅಗತ್ಯವಾದರೆ ಅದನ್ನು ಜೀವನಾಂಶ ಕೊಡುವವನ ಆದಾಯಕ್ಕನುಗುಣವಾಗಿ ಕೊಡತಕ್ಕದ್ದು. ನಿರ್ದಿಷ್ಟ ಕಾಲವಾದರೆ ಆಗ ಪೋಷಕನ ಆದಾಯಕ್ಕನುಸಾರವಾಗಿ ನಿಗದಿಪಡಿಸಿದ ಸ್ವಲ್ಪ ಹಣವನ್ನು, ಹಾಗೆಯೇ ಅವಳ ಶುಲ್ಕವನ್ನು ಕೊಡದಿದ್ದರೆ ಆಸ್ತಿಯನ್ನು, ಹಾಗೂ ಅವಳ ಗಂಡ ಪುನರ್ವಿವಾಹವಾಗಲು ಅವಳು ಅನುಮತಿ ನೀಡುವುದಕ್ಕಾಗಿ ಪರಿಹಾರವನ್ನೂ ಕೊಡತಕ್ಕದ್ದು. ತನ್ನ ಮಾವನ ಕುಟುಂಬಕ್ಕೆ ಸೇರಿದ ಯಾರ ರಕ್ಷಣೆಯಲ್ಲಾದರೂ ಆಕೆ ಇದ್ದರೆ ಅಥವಾ ಆಕೆ ಸ್ವತಂತ್ರವಾಗಿ ಜೀವಿಸಿದರೆ ಆಗ ಆಕೆಯ ಗಂಡನ ಮೇಲೆ ಅವಳು ಜೀವನಾಂಶಕ್ಕಾಗಿ ಫಿರ್ಯಾದು ಕೂಡಬಾರದು. ಹೀಗೆ ಜೀವನಾಂಶದ ವಿಷಯವನ್ನು ನಿರ್ಣಯಿಸಲಾಗಿದೆ. ಕೌಟಿಲ್ಯನ ಕಾಲದಲ್ಲಿ ಹೆಂಗಸು ಅಥವಾ ವಿಧವೆ ಪುನರ್ವಿವಾಹವಾಗುವುದಕ್ಕೆ ಯಾವುದೇ ನಿಷೇಧವಿರಲಿಲ್ಲ. ಈ ಕುರಿತು ಆತ ಹೀಗೆ ಹೇಳುತ್ತಾನೆ: ತನ್ನ ಗಂಡ ಸತ್ತ ನಂತರ ಹೆಂಗಸು ಧಾರ್ಮಿಕ ಜೀವನವನ್ನು ನಡೆಸಲು ಇಷ್ಟಪಟ್ಟರೆ ಕೂಡಲೇ ಅವಳು ತನ್ನ ದತ್ತಿ ಮತ್ತು ಆಭರಣಗಳನ್ನಲ್ಲದೆ ತನಗೆ ಬರಬೇಕಾದ ಶುಲ್ಕದ ಬಾಕಿಯನ್ನೂ ಸ್ವೀಕರಿಸತಕ್ಕದ್ದು. ಇವೆರಡನ್ನೂ ಪಡೆದುಕೊಂಡ ನಂತರ ಆಕೆ ಬೇರೊಬ್ಬನನ್ನು ಮರುಮದುವೆಯಾದರೆ ಅವಳು ಬಡ್ಡಿ ಸಹಿತ ಅವುಗಳನ್ನು ವಾಪಸ್ಸು ಮಾಡುವಂತೆ ಬಲವಂತಪಡಿಸಬೇಕು. ಆಕೆ ಎರಡನೆಯ ಮದುವೆಗೆ ಅಪೇಕ್ಷೆ ಪಟ್ಟರೆ ಅವಳ ಮಾವ ಅಥವಾ ಗಂಡ ಅಥವಾ ಇಬ್ಬರೂ ಅವಳಿಗೆ ನೀಡಿದ್ದನ್ನು ಅವಳ ಪುನರ್ವಿವಾಹದ ಸಂದರ್ಭದಲ್ಲಿ ಅವಳಿಗೆ ಕೊಡತಕ್ಕದ್ದು. ಗಂಡಂದಿರು ದೀರ್ಘಕಾಲ ದೂರವಿದ್ದಾಗ ಹೆಂಡತಿಯರು ಮರುಮದುವೆಯಾಗುವ ಕಾಲವನ್ನು ಕುರಿತು ಸಹ ಕೌಟಿಲ್ಯ ವಿವರಿಸಿದ್ದಾನೆ. ತನ್ನ ಮಾವ ಆರಿಸಿದ ವ್ಯಕ್ತಿಯಲ್ಲದೆ ಬೇರೆ ಯಾರನ್ನಾದರೂ ವಿಧವೆ ಮದುವೆಯಾದರೆ ತನಗೆ ತನ್ನ ಮಾವ ಕೊಟ್ಟಿದ್ದನ್ನು, ಸತ್ತ ಗಂಡ ಕೊಟ್ಟಿದ್ದನ್ನು ಆಕೆ ಕಳೆದುಕೊಳ್ಳುವಳು. ಯಾರಾದರೂ ಜ್ಞಾತಿಯನ್ನು ಹೆಂಗಸು ಮರುಮದುವೆ ಮಾಡಿಕೊಂಡರೆ ಜ್ಞಾತಿಗಳು ಅವಳು ತನ್ನದೆಂದು ತಂದಿದ್ದ ಅವಳ ಹಿಂದಿನ ಮಾವ ಕೊಟ್ಟ ಸಂಪತ್ತನ್ನೆಲ್ಲ ಅವನಿಗೆ ಹಿಂದಿರುಗಿಸತಕ್ಕದ್ದು. ಯಾರು ನ್ಯಾಯಯುತವಾಗಿ ಹೆಂಗಸನ್ನು ತನ್ನ ರಕ್ಷಣೆಗೆ ತೆಗೆದುಕೊಳ್ಳುತ್ತಾನೋ ಅವನು ಅವಳ ಆಸ್ತಿಯನ್ನೂ ರಕ್ಷಿಸಬೇಕು. ಮರುಮದುವೆಯಾದ ಮೇಲೆ ಯಾವ ಹೆಂಗಸು ತನ್ನ ಮೊದಲ ಗಂಡನ ಆಸ್ತಿಗೆ ಹಕ್ಕನ್ನು ಸ್ಥಾಪಿಸಲು ಪ್ರಯತ್ನಿಸಬಾರದು. ಆಕೆ ಧಾರ್ಮಿಕ ಜೀವನ ನಡೆಸಿದರೆ ತನ್ನ ಆಸ್ತಿಯನ್ನು ಅವಳು ಅನುಭವಿಸಬಹುದು. ಒಬ್ಬ ಪುತ್ರ ಅಥವಾ ಪುತ್ರರು ಆಕೆಗೆ ಇದ್ದರೆ ಆಕೆ ತನ್ನ ಸ್ತ್ರೀಧನವನ್ನು ನಿರ್ಬಂಧವಿಲ್ಲದೆ ಬಳಸಲು ಆಕೆ ಸ್ವತಂತ್ರಳಲ್ಲ, ಏಕೆಂದರೆ ಅವಳ ಆಸ್ತಿ ಅವಳ ಪುತ್ರರಿಗೆ ಹೋಗಬೇಕು. ತನ್ನ ಮೊದಲ ಗಂಡನಿಂದಾದ ತನ್ನ ಪುತ್ರರನ್ನು ಸಾಕಲು ತನ್ನ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆಂದು ಮರುಮದುವೆಯ ನಂತರ ಆಕೆ ಹೇಳಿದರೆ ಅದನ್ನು ಆಕೆ ತನ್ನ ಪುತ್ರರ ಹೆಸರಿನಲ್ಲಿಯೇ ಇಡತಕ್ಕದ್ದು. ಅನೇಕ ಪುತ್ರರನ್ನು ಒಬ್ಬ ಹೆಂಗಸು ಅನೇಕ ಗಂಡಂದಿರಿಂದ ಹೆಡೆದರೆ ತನಗೆ ಅವರಿಂದ ಬಂದ ಆಸ್ತಿಯನ್ನು ಹಾಗೆ ಹಾಗೆಯೇ ಅವಳು ಅವರವರ ಪುತ್ರರಿಗೆ ಕೊಡತಕ್ಕದ್ದು. ಪೂರ್ಣ ಅಧಿಕಾರದಿಂದ ಅನುಭೋಗಿಸಲು ವಿಕ್ರಯಿಸಲು ಕೊಟ್ಟ ಆಸ್ತಿಯನ್ನು ಕೂಡ ಹೆಂಗಸು ಮರುಮದುವೆಯಾದ ಮೇಲೆ ತನ್ನ ಪುತ್ರರ ಹೆಸರಿನಲ್ಲಿ ಇಡಬೇಕು. ಬಂಜೆಯು ತನ್ನ ಮೃತಪತಿಯ ಶಯ್ಯೆಗೆ ನಿಷ್ಠಳಾಗಿದ್ದರೆ ತನ್ನ ಗುರುವಿನ ರಕ್ಷಣೆಯಲ್ಲಿ ಅವಳು ಬದುಕಿರುವವರೆಗೆ ತನ್ನ ಆಸ್ತಿಯನ್ನು ಅನುಭೋಗಿಸಬಹುದು, ಏಕೆಂದರೆ ವಿಪತ್ತುಗಳನ್ನು ನಿವಾರಿಸಲು ಸ್ತ್ರೀಯರಿಗೆ ಆಸ್ತಿಯನ್ನು ದತ್ತಿ ಬಿಡಬೇಕು. ಅವಳ ಸಾವಿನ ನಂತರ ಅವಳ ಆಸ್ತಿ ಅವಳ ದಾಯಾದಿಗಳಿಗೆ ಹೋಗತಕ್ಕಂತಲ್ಲ. ಹೆಂಡತಿ ಸತ್ತು ಗಂಡ ಬದುಕಿದ್ದರೆ ಆಗ ಅವಳ ಪುತ್ರರು ಮತ್ತು ಪುತ್ರಿಯರು ಅವಳ ಆಸ್ತಿಯನ್ನು ತಮ್ಮ ತಮ್ಮಲ್ಲೇ ಹಂಚಿಕೊಳ್ಳಬೇಕು. ಅವಳಿಗೆ ಪುತ್ರರಿಲ್ಲದಿದ್ದರೆ ಅವಳ ಪುತ್ರಿಯರೇ ಅದನ್ನು ಪಡೆಯತಕ್ಕದ್ದು. ಅವರೂ ಇಲ್ಲದಿದ್ದರೆ ಅವಳ ಗಂಡ ಅವಳಿಗೆ ಕೊಟ್ಟಿದ್ದ ಶುಲ್ಕದ ಮೊತ್ತವನ್ನು ಅವನೇ ತೆಗೆದುಕೊಳ್ಳಬೇಕು, ಹಾಗೂ ಅವಳ ಬಂಧುಗಳು ಅವಳಿಗೆ ನೀಡಿದ್ದ ಉಡುಗೊರೆ ಅಥವಾ ಬಳುವಳಿಯನ್ನು ಅವರು ವಾಪಸ್ಸು ತೆಗೆದುಕೊಳ್ಳಬೇಕು. ಹೀಗೆ ಸ್ತ್ರೀಧನದ ವಿಷಯವನ್ನು ನಿರ್ಣಯಿಸಲಾಗಿದೆ. ಕೌಟಿಲ್ಯ ಮುಂದುವರೆದು ಹೇಳುತ್ತಾನೆ: ಶೂದ್ರ, ವೈಶ್ಯ, ಕ್ಷತ್ರಿಯ ಅಥವಾ ಬ್ರಾಹ್ಮಣ ಜಾತಿಗೆ ಸೇರಿದ ಮಕ್ಕಳನ್ನು ಹಡೆಯದ ಹೆಂಡತಿಯರು ಅನುಕ್ರಮವಾಗಿ 1, 2, 3 ಮತ್ತು 4 ವರ್ಷಗಳವರೆಗೆ ದೂರ ಹೋಗಿರುವ ತಮ್ಮ ಗಂಡಂದಿರಿಗಾಗಿ ಕಾಯಬೇಕು. ಆದರೆ ಅವರು ಮಕ್ಕಳಿಗೆ ಜನ್ಮವಿತ್ತಿದ್ದರೆ ಗೈರು ಹಾಜರಾದ ತಮ್ಮ ಗಂಡಂದಿರಿಗಾಗಿ ಅವರು 1 ವರ್ಷದವರೆಗೆ ಕಾಯಲೇಬೇಕು. ಅವರಿಗೆ ಜೀವನ ಪೋಷಣೆಯನ್ನು ಒದಗಿಸಿದ್ದರೆ ಈಗ ತಾನೇ ಹೇಳಿದ ಅವಧಿಗೆ 2ರಷ್ಟು ಕಾಲ ಅವರು ಕಾಯಲೇಬೇಕು. ಅವರಿಗೇನನ್ನೂ ಒದಗಿಸದಿದ್ದರೆ ಅವರ ಶ್ರೀಮಂತ ಜ್ಞಾತಿಗಳು 4 ಅಥವಾ 8 ವರ್ಷಗಳವರೆಗೆ ಅವರನ್ನು ಸಾಕತಕ್ಕದ್ದು. ಅದಾದ ನಂತರ ಅವರ ಮದುವೆಯಲ್ಲಿ ಬಂದ ಉಡುಗೊರೆಗಳನ್ನು ತೆಗೆದುಕೊಂಡು ಜ್ಞಾತಿಗಳು ಅವರಿಗೆ ಮರುಮದುವೆಯಾಗಲು ಅನುಮತಿ ನೀಡತಕ್ಕದ್ದು. ಗಂಡ ಬ್ರಾಹ್ಮಣನಾಗಿದ್ದರೆ, ಅಧ್ಯಯನಕ್ಕಾಗಿ ದೂರ ಹೋಗಿದ್ದರೆ ಮಕ್ಕಳಿಲ್ಲದ ಅವನ ಹೆಂಡತಿಯು 10 ವರ್ಷಗಳ ತನಕ ಅವನಿಗಾಗಿ ಕಾಯತಕ್ಕದ್ದು. ಆದರೆ ಅವಳಿಗೆ ಮಕ್ಕಳಾಗಿದ್ದರೆ 12 ವರ್ಷಗಳವರೆಗೆ ಕಾಯಲೇಬೇಕು.
ಗಂಡ ರಾಜಸೇವಕನಾಗಿದ್ದರೆ ಅವನ ಹೆಂಡತಿ ಅವಳ ಸಾವಿನವರೆಗೆ ಕಾಯಬೇಕು. ಆದರೆ ಅವಳು ಸಂತತಿ ಕೊನೆಗೊಳ್ಳಬಾರದೆಂಬ ಉದ್ದೇಶದಿಂದ ಸವರ್ಣಪತಿಗೆ, ಅಂದರೆ ಮೊದಲನೆಯ ಗಂಡನ ಗೋತ್ರಕ್ಕೆ ಸೇರಿದ ಎರಡನೆಯ ಪತಿಗೆ ಮಕ್ಕಳನ್ನು ಹಡೆದರೂ ಕೂಡ ಅವಳನ್ನು ತಿರಸ್ಕಾರದಿಂದ ನೋಡಬಾರದು. ಗೈರು ಹಾಜರಾದವನ ಹೆಂಡತಿಗೆ ಪೋಷಣೆ ಇಲ್ಲದಿದ್ದರೆ, ಅವಳನ್ನು ಜ್ಞಾತಿಗಳು ಕೈಬಿಟ್ಟರೆ, ಅವಳು ತನಗಿಷ್ಟವಾದವನನ್ನು, ತನ್ನನ್ನು ಸಾಕಲು ಶಕ್ತಿ ಇರುವವನನ್ನು, ತನ್ನ ಗೋಳನ್ನು ಹೋಗಲಾಡಿಸುವವನನ್ನು ಪುನರ್ವಿವಾಹ ಆಗಬಹುದು. ಮನುವಿನ ಹಾಗಲ್ಲದೆ ವಿವಾಹಿತ ಮಹಿಳೆಯ ಆರ್ಥಿಕ ಸ್ವತಂತ್ರವನ್ನು ಕಾಪಾಡಲು ಪ್ರತಿಯೊಂದು ಎಚ್ಚರವನ್ನೂ ಇಲ್ಲಿ ವಹಿಸಲಾಗಿದೆ. ಇದು ಪತ್ನಿಗೆ ಕೊಡುವ ದತ್ತಿ ಮತ್ತು ಪೋಷಣೆಗೆ ಸಂಬಂಧಿಸಿದ ಅವಕಾಶಗಳನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ಉದ್ಧರಿಸುವುದರಿಂದ ಸ್ಪಷ್ಟವಾಗುತ್ತದೆ. ಈ ವಿಚಾರವಾಗಿ ಕೌಟಿಲ್ಯ ಹೀಗೆ ಹೇಳುತ್ತಾನೆ: ಜೀವನಾಧಾರದ ಸಾಧನಗಳು ಅಥವಾ ಆಭರಣಗಳನ್ನು ಸ್ತ್ರೀಯರ ಆಸ್ತಿ ಎಂದು ಪರಿಗಣಿಸಬೇಕು. 2000ಕ್ಕಿಂತ ಹೆಚ್ಚು ಬೆಲೆ ಬಾಳುವ ಜೀವನಾಧಾರ ಸಾಧನಗಳನ್ನು ಅವಳ ಹೆಸರಿನಲ್ಲಿ ದತ್ತಿ ಬಿಡತಕ್ಕದ್ದು. ಆಭರಣಗಳಿಗೆ ಮಿತಿಯಿಲ್ಲ. ಗೈರು ಹಾಜರಾದ ತನ್ನ ಗಂಡ ತನ್ನ ಪೋಷಣೆಗೆ ವ್ಯವಸ್ಥೆ ಮಾಡದಿರುವಾಗ ಹೆಂಡತಿಯು ತನ್ನ ಮಗ, ಸೊಸೆ ಅಥವಾ ತನ್ನ ಪೋಷಣೆಗೆ ಈ ಸ್ವತ್ತನ್ನು ಉಪಯೋಗಿಸುವುದು ಅಪರಾಧವಲ್ಲ. ವಿಪತ್ತುಗಳಲ್ಲಿ, ರೋಗ ರುಜಿನಗಳಲ್ಲಿ, ಕ್ಷಾಮ ಡಾಮರಗಳಲ್ಲಿ, ಅಪಾಯಗಳ ನಿವಾರಣೆಯಲ್ಲಿ ಹಾಗೂ ಧರ್ಮ ಕಾರ್ಯಗಳಲ್ಲಿ ಗಂಡ ಕೂಡ ಈ ಸ್ವತ್ತನ್ನು ಉಪಯೋಗಿಸಬಹುದು. ಅವಳಿಗಳನ್ನು ಹಡೆದಿರುವ ದಂಪತಿಗಳು ಪರಸ್ಪರ ಸಮ್ಮತಿಯಿಂದ ಈ ಸ್ವತ್ತನ್ನು ಅನುಭೋಗಿಸಿದರೆ ಯಾವ ಫಿರ್ಯಾದೂ ಇಲ್ಲ. ಮದುವೆಯ ಮೊದಲ 4 ಬಗೆಯ ಆಚಾರಗಳಿಗನುಸಾರವಾಗಿ ವಿವಾಹವಾದವರು 3 ವರ್ಷಗಳವರೆಗೆ ಈ ಸ್ವತ್ತನ್ನು ಅನುಭೋಗಿಸಿದರೆ ಯಾವ ಫಿರ್ಯಾದೂ ಇಲ್ಲ. ಆದರೆ ಗಾಂಧರ್ವ ಮತ್ತು ಅಸುರ ವಿವಾಹಗಳಲ್ಲಿ ಈ ಸ್ವತ್ತನ್ನು ಅನುಭೋಗಿಸಿದರೆ, ಅದನ್ನು ಬಡ್ಡಿ ಸಮೇತ ಪೈಶಾಚ್ಯವೆಂದು ಕರೆಯಲಾಗುವ ಅಂತಹ ಮದುವೆಗಳಲ್ಲಿ ಈ ಸ್ವತ್ತು ಬಳಕೆಯಾದರೆ ಅದನ್ನು ಕಳ್ಳತನವೆಂದು ಪರಿಗಣಿಸಬೇಕು. ಹೀಗೆ ಮದುವೆಯ ಕರವನ್ನು ವಿವರಿಸಲಾಗಿದೆ. ಗಂಡ ತನ್ನನ್ನು ಹೊಡೆದು ಅಪಮಾನಗೊಳಿಸಿದರೆ ಹೆಂಡತಿಯು ಕೌಟಿಲ್ಯನ ಕಾಲದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡೆಯಬಹುದಿತ್ತೆನ್ನುವುದು ಆಶ್ಚರ್ಯವನ್ನುಂಟು ಮಾಡುತ್ತದೆ. ಒಟ್ಟಿನಲ್ಲಿ ಮನುಪೂರ್ವ ಯುಗದಲ್ಲಿ ಸ್ತ್ರೀ ಸ್ವತಂತ್ರಳಾಗಿದ್ದಳು ಹಾಗೂ ಪುರುಷನ ಸಮಾನ ಸಂಗಾತಿಯಾಗಿದ್ದಳು. ಮನು ಏಕೆ ಅವಳನ್ನು ಅಧೋಗತಿಗಿಳಿಸಿದ? ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಧನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಒಂದು ಕಾಯಿಯ ರೆಸಿಪಿ ಬಗ್ಗೆ ತಿಳಿಸ್ತೀನಿ. ಸಾಮಾನ್ಯವಾಗಿ ಕಾಯಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಮೆಣಸಿನಕಾಯಿ, ತೆಂಗಿನಕಾಯಿ, ಜೊತೆಗೆ ನಿಂಬೆಕಾಯಿ ಅಥವಾ ನಿಂಬೆಹಣ್ಣು, ಪೇರಲೆಕಾಯಿ, ಈ ಥರ ಕಾಯಿಗಳು ನೆನಪಾಗತ್ತೆ. ಈ ದಿನ ನಾನು ನಿಮಗೆ ತಿಳಿಸ್ಬೇಕಾಗಿರುವಂತಹ ಒಂದು ವಿಶೇಷ ರೆಸಿಪಿಯ ಕಾಯಿ ಯಾವುದಪ್ಪ ಅಂದರೆ ಅದೇ ಹೇರಳೆಕಾಯಿ ಅಥವಾ ಕಂಚಿಕಾಯಿ. ಸ್ನೇಹಿತರೆ, ಸಾಮಾನ್ಯವಾಗಿ ಕಂಚಿಕಾಯಿಯ ಉಪ್ಪಿನಕಾಯಿಯನ್ನು ನೀವು ತಿಂದಿರ್ತೀರ. ಇದನ್ನು ಹೆಚ್ಚಾಗಿ ಮಲೆನಾಡಿನಲ್ಲಿ ನಾವು ಕಾಣ್ತೀವಿ ಮತ್ತು ನೋಡ್ತೀವಿ. ಮಲೆನಾಡಿನಲ್ಲಿ ಸಮೃದ್ಧವಾಗಿ ಬೆಳೆಯುವಂತಹ ಕಾಯಿ ಹೇರಳೆಕಾಯಿ ಅಥವಾ ಕಂಚಿಕಾಯಿ ಅಥವಾ ಕಂಚಿ ಹುಳಿ ಅಂತ ಕೂಡ ಕರೀತಾರೆ. ಈ ಹಣ್ಣು ಅಥವಾ ಈ ಕಾಯಿ ಔಷಧೀಯ ಗುಣವನ್ನು ಹೊಂದಿರುವಂಥದ್ದು. ಇದರಿಂದ ಗೊಜ್ಜು, ಚಿತ್ರನ್ನ, ಎರಳೆ ಹಣ್ಣಿನ ಸಾರು, ಲೇಹ ಅಂತ ಮಾಡ್ತಾರೆ, ಹಾಗೆ ಕಂಚಿ ಹುಳಿ ಅಂತ ಕೂಡ ಮಾಡ್ತಾರೆ. ಇದರಲ್ಲಿ ಕೂಡ ಇಷ್ಟೆಲ್ಲ ರೆಸಿಪಿಗಳನ್ನು ಮಾಡ್ಬೋದು. ಇದನ್ನು ಸಿಟ್ರನ್ ಅಥವಾ ಕಾಡು ನಿಂಬೆ ಅಂತ ಕೂಡ ಕರೀತಾರೆ. ಇದು ದಕ್ಷಿಣ ಭಾರತದ ಪ್ರಸಿದ್ಧ ಉಪ್ಪಿನಕಾಯಿ ಅಂತ ಕೂಡ ಫೇಮಸ್ ಆಗಿದೆ. ತುಂಬಾ ಹುಳಿ ಇರುತ್ತೆ, ಜೊತೆಗೆ ಮಸಾಲೆಯುಕ್ತ ಸುವಾಸನೆಯನ್ನು ಕೂಡ ಹೊಂದಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಅನ್ನ ಜೊತೆಗೆ ಬಳಸ್ತಾರೆ, ಹಾಗೆ ಮೊಸರನ್ನಕ್ಕೂ ಕೂಡ ಇದು ತುಂಬ ಚೆನ್ನಾಗಾಗತ್ತೆ. ಇದು ಒಂದು ರೀತಿಯಲ್ಲಿ ಮೋಸಂಬೆ ಹಣ್ಣಿನ ರೀತಿಯಲ್ಲಿ ಇರುತ್ತೆ, ಅಂದರೆ ಆ ಗಾತ್ರದಲ್ಲಿ ಇರುತ್ತೆ. ಸ್ನೇಹಿತರೆ, ಕೆಲವರು ಇದರ ರುಚಿಯನ್ನು ಕೂಡ ಕಂಡುಕೊಂಡಿರ್ತಾರೆ, ಇನ್ನೂ ಕೆಲವರು ಈ ಕಾಯಿಯನ್ನೇ ನೋಡಿರೋದಿಲ್ಲ. ಇನ್ನು ಕೆಲವರು ಕಂಚಿಕಾಯಿನ ಅಯ್ಯೋ ನಾವು ಸಾಕಷ್ಟು ಬಾರಿ ಬಳಸಿದ್ದೀವಿ ಅಂತ ಹೇಳೋರು ಉಂಟು. ಸೊ ಈ ದಿನ ಹೇರಳೆಕಾಯಿ ಅಥವಾ ಕಂಚಿಕಾಯಿ ಅಥವಾ ಕಂಚಿ ಹುಳಿಯಿಂದ ಮಾಡಲ್ಪಡುವಂತಹ ಕೆಲವೊಂದು ವಿಶೇಷ ಸಿಂಪಲ್ ರೆಸಿಪಿಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ತಡ ಮಾಡೋದು ಬೇಡ. ಈ ಹೇರಳೆಕಾಯಿ ಅಥವಾ ಕಂಚಿಕಾಯಿ ಅಥವಾ ಕಂಚಿ ಹುಳಿಯಿಂದ ಯಾವೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ ಎಲ್ಲ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಲೆನಾಡಿನಲ್ಲಿ ಸಮೃದ್ಧವಾಗಿ ಬೆಳೆಯುವಂತಹ ಹೆರಳೆಕಾಯಿ ಅಥವಾ ಕಂಚಿಕಾಯಿ ಅಥವಾ ಕಂಚಿ ಹುಳಿಯಿಂದ ಮಾಡಬಹುದಾದಂತಹ ರೆಸಿಪಿಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಅಂದಾಗೆ ಸ್ನೇಹಿತರೆ, ಈ ಕಾಯಿಯನ್ನು ಬಳಸಿ ಕೆಂಪು ಗೊಜ್ಜು ಮಾಡ್ತಾರೆ, ಜೊತೆಗೆ ಹೆರಳೆ ಹಣ್ಣಿನ ಚಿತ್ರಾನ್ನ ಮಾಡ್ತಾರೆ, ಹೆರಳೆ ಹಣ್ಣಿನ ಉಪ್ಪಿನಕಾಯಿ ಮಾಡ್ತಾರೆ, ಹೆರಳೆ ಹಣ್ಣಿನ ಸಾಂಬಾರ್ ಮಾಡ್ತಾರೆ, ಹಾಗೆ ಲೇಹ ಮಾಡ್ತಾರೆ ಅನ್ನೋದನ್ನು ತಿಳಿಸ್ದೆ. ಈ ದಿನ ಈ ಹೆರಳೆಕಾಯಿಯನ್ನು ಬಳಸ್ಕೊಂಡು ಕೆಂಪು ಗೊಜ್ಜನ ಹೇಗೆ ಮಾಡ್ತಾರೆ, ಇದು ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ. ಈ ಹೆರಳೆಕಾಯಿ ಅಥವಾ ಹೆರಳೆ ಹಣ್ಣನ್ನು ಬಳಸಿ ಕೆಂಪು ಗೊಜ್ಜನ್ನು ಮಾಡ್ಕೊಳ್ಳೋಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೆರಳೆ ಹಣ್ಣು 2, ತೆಂಗಿನ ತುರಿ 1 ಬಟ್ಲು, ಒಣಮೆಣಸಿನಕಾಯಿ, ಧನಿಯಾ, ಸಾಸಿವೆ, ಉದ್ದಿನಬೇಳೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಇನ್ನು ಒಗ್ಗರಣೆಗೆ ಒಣಮೆಣಸಿನಕಾಯಿ, ಸಾಸಿವೆ, ಕರಿಬೇವು, ಎಣ್ಣೆ, ಒಗ್ಗರಣೆಗೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಇನ್ನು ಮಾಡುವ ವಿಧಾನಕ್ಕೆ ಅಂತ ಬಂದರೆ, ಮೆಣಸಿನಕಾಯಿ, ಉದ್ದಿನಬೇಳೆ, ಧನಿಯಾ ಕಾಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದರೊಟ್ಟಿಗೆ ತೆಂಗಿನಕಾಯಿ ತುರಿ ಮತ್ತು ಸಾಸಿವೆಯನ್ನು ಬಳಸ್ಕೊಂಡು ಮೆಣಸಿನಕಾಯಿ, ಉದ್ದಿನಬೇಳೆ, ಧನಿಯಾನ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಈ ಎಲ್ಲ ಮಿಶ್ರಣವನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಈ ಮಿಕ್ಸಿ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ ಹೆರಳೆ ಹಣ್ಣಿನ ರಸವನ್ನು ಹಿಂಡ್ಕೊಂಡು ಬೀಜ ತೆಗೆದಿಟ್ಕೋಬೇಕು. ನಿಂಬೆಹಣ್ಣಿನ ರಸವನ್ನು ಹೇಗೆ ಹಿಂಡ್ಕೊಳ್ತೀವಲ್ವ ಸ್ನೇಹಿತರೆ, ಹಾಗೆ ಹೆರಳೆ ಹಣ್ಣಿನ ರಸವನ್ನು ಹಿಂಡ್ಕೊಂಡು ಅದರಲ್ಲಿರುವಂತಹ ಬೀಜವನ್ನು ತೆಗಿಬೇಕು. ತೆಗೆದಾದ್ಮೇಲೆ ಆ ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನು ಹಾಕಿ ಕಲಸಬೇಕು. ಕಲಸಿದ ನಂತರ ಈ ಕೆಂಪು ಗೊಜ್ಜು ಮಾಡ್ಕೊಳ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಬಳಸ್ಕೊಳ್ಬೇಕು. ಆ ಗೊಜ್ಜಿಗೆ ತಕ್ಕಂತೆ, ಗೊಜ್ಜಿನ ಹದಕ್ಕೆ ತಕ್ಕಂತೆ ನೀರನ್ನು ಸೇರಿಸ್ಕೊಳ್ಬೇಕು. ಆ ಮಿಶ್ರಣಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವ, ಮೆಣಸಿನಕಾಯಿ, ಉದ್ದಿನಬೇಳೆ, ಧನಿಯಾ ಕಾಳು ಮತ್ತು ತೆಂಗಿನಕಾಯಿ ತುರಿ ಸಾಸಿವೆಯನ್ನು ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವ, ಆ ಮಿಶ್ರಣವನ್ನು ಈ ಗೊಜ್ಜಿಗೆ ಹಾಕಿ ಕಲಸಬೇಕು. ಕಲಸಿದ ಮೇಲೆ ಅದಕ್ಕೆ ಮೆಣಸಿನಕಾಯಿ, ಸಾಸಿವೆ, ಕರಿಬೇವು, ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟರೆ ಕೆಂಪು ಗೊಜ್ಜು ರೆಡಿ ಆಗುತ್ತೆ. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ. ನೋಡಿ ಸ್ನೇಹಿತರೆ, ಈ ಹೆರಳೆಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಲಿಕ್ಕೆ ಅಷ್ಟೇ ಉಪಯೋಗ ಆಗಲ್ಲ, ಈ ರೀತಿ ಗೊಜ್ಜು ಮಾಡ್ಕೊಳ್ಲಿಕ್ಕೂ ಕೂಡ ತುಂಬ ಉಪಯೋಗ ಆಗುತ್ತೆ. ತುಂಬ ಸಿಂಪಲ್ಲು. ತೆಂಗಿನ ತುರಿ, ಒಣಮೆಣಸು, ಧನಿಯಾ, ಉದ್ದಿನಬೇಳೆ, ಸಾಸಿವೆ ಇವೆಲ್ಲದೂ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ನಂತರ ಹೆರಳೆ ಹಣ್ಣಿನ ರಸವನ್ನು ತೆಗೆದಿಟ್ಕೊಳ್ಬೇಕು. ಆ ರಸಕ್ಕೆ ಉಪ್ಪು ಬೆಲ್ಲ ಸೇರಿಸಿ ನಂತರ ಮಿಕ್ಸಿ ಮಾಡಿಟ್ಕೊಂಡಂಥ ಮಿಶ್ರಣವನ್ನು ಅದಕ್ಕೆ ಕಲಸಬೇಕು. ಕಲಸಿದ ಮಿಶ್ರಣಕ್ಕೆ ಮೆಣಸಿನಕಾಯಿ, ಸಾಸಿವೆ, ಕರಿಬೇವು, ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟರೆ ಹೆರಳೆ ಹಣ್ಣಿನ ಕೆಂಪು ಗೊಜ್ಜು ರೆಡಿ ಆಗುತ್ತೆ. ಸೊ ಖಂಡಿತವಾಗ್ಲೂ ಕಂಚಿಕಾಯಿ ಅಥವಾ ಕಂಚಿ ಹುಳಿಯ ಹೆರಳೆಕಾಯಿ ಸಿಕ್ಕರೆ ಈ ರೀತಿಯಲ್ಲಿ ಗೊಜ್ಜು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹೆರಳೆಕಾಯಿಯ ಬಗ್ಗೆ ತಿಳಿಸ್ತಾ ಇದ್ದೆ. ಹೆರಳೆಕಾಯಿ ಅಥವಾ ಹೆರಳೆ ಹಣ್ಣನ್ನು ಬಳಸ್ಕೊಂಡು ಈ ಕೆಂಪು ಗೊಜ್ಜನ ಹೇಗೆ ಮಾಡ್ಕೊಳ್ಬೇಕು, ಈ ಕೆಂಪು ಗೊಜ್ಜನ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಯಾವ ಮೆಥಡಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ತುಂಬ ಸುಲಭ, ಜೊತೆಗೆ ಬೇಗ ಕೂಡ ಆಗತ್ತೆ. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಅದೇ ಹೆರಳೆ ಹಣ್ಣಿನ ಚಿತ್ರಾನ್ನ. ಸಾಮಾನ್ಯವಾಗಿ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ತಿಂದಿರ್ತೀರಾ, ಜೊತೆಗೆ ಕ್ಯಾರೆಟ್ ಚಿತ್ರಾನ್ನ, ಹಾಗೆ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ, ಈ ರೀತಿಯ ಚಿತ್ರಾನ್ನಗಳ ಬಗ್ಗೆ ಕೇಳಿರ್ತೀರ, ಹಾಗೆ ರುಚಿ ಕೂಡ ನೋಡಿರ್ತೀರ. ಈ ದಿನ ಈ ಹೆರಳೆ ಹಣ್ಣನ್ನು ಬಳಸ್ಕೊಂಡು ಹೇಗೆ ಚಿತ್ರಾನ್ನ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ತುಂಬಾ ಸಿಂಪಲ್ಲು, ಆದರೆ ಒಂದಿಷ್ಟು ವಿಭಿನ್ನವಾಗಿ ರುಚಿ ಕೊಡತ್ತೆ ಅಂದ್ಕೊಳ್ತೀನಿ. ಈ ಹೆರಳೆ ಹಣ್ಣಿನ ಚಿತ್ರಾನ್ನವನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂದರೆ, ಹೆರಳೆ ಹಣ್ಣು ಬೇಕು, ಜೊತೆಗೆ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡ್ಕೊಳ್ಲಿಕ್ಕೆ ಅನ್ನ ಬೇಕೇ ಬೇಕು, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಉಪ್ಪು ರುಚಿಗೆ, ಹಾಗೆ ಶೇಂಗಾಕಾಳು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸು, ಅರಿಶಿನ ಪುಡಿ, ಬೆಲ್ಲ, ಈ ಎಲ್ಲ ಸಾಮಗ್ರಿಗಳು ಬೇಕು ಹೆರಳೆ ಹಣ್ಣಿನ ಚಿತ್ರಾನ್ನವನ್ನು ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಹೆರಳೆ ಹಣ್ಣಿನ ರಸವನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ, ರಸವನ್ನು ಹಿಂಡ್ಕೊಂಡು ಒಂದು ಬಟ್ಟಲಲ್ಲಿ ಎತ್ತಿಟ್ಕೊಳ್ಳಿ. ಚಿತ್ರಾನ್ನಕ್ಕೆ ಉದುರುದುರಾಗಿ ರೈಸನ್ನು ಕೂಡ ಮಾಡಿಟ್ಕೊಳ್ಳಿ. ರೈಸ್ ಮಾಡಿಟ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ಯಾವುದೇ ರೈಸ್ ಬಾತ್ಗಳಿಗಾಗಲಿ ಅನ್ನ ಉದುರುದುರಾಗಿದ್ದರೆ ಚೆನ್ನಾಗಿರುತ್ತೆ. ಮುದ್ದೆ ಮುದ್ದೆ ಆದರೆ ಅಥವಾ ಮೆತ್ತಗಾದರೆ ಕಲಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ, ಜೊತೆಗೆ ರುಚಿ ಕೂಡ ಇರೋದಿಲ್ಲ. ಆ ರೀತಿಯ ರೈಸ್ ಮೊಸರನ್ನಕ್ಕೆ ತುಂಬ ಚೆನ್ನಾಗಾಗತ್ತೆ. ಉದುರುದ್ರಾಗಿ ಅನ್ನವನ್ನು ಮಾಡಿಟ್ಕೊಳ್ಳಿ. ಹಾಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಶೇಂಗಾ ಬೀಜ, ಎಣ್ಣೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸು, ಅರಶಿನ ಪುಡಿ ಇದೆಲ್ಲವೂ ಹಾಕಿ ಒಗ್ಗರಣೆ ಕೊಡಿ. ನಿಮಗೆ ಬೇಕು ಅಂದರೆ ಬೆಲ್ಲವನ್ನು ಕೂಡ ಬಳಸ್ಕೊಳ್ಬೋದು, ಬೆಲ್ಲ ಇಲ್ಲಿ ಆಪ್ಷನಲ್. ಈ ಎಲ್ಲ ಸಾಮಗ್ರಿಗಳನ್ನು ಒಗ್ಗರಣೆ ಕೊಟ್ಟು ನಂತರ ಆ ಒಗ್ಗರಣೆಗೆ ಅನ್ನವನ್ನು ಕಲಸಿ, ಎರಳೆ ಹಣ್ಣಿನ ರಸವನ್ನು ಎತ್ತಿಟ್ಕೊಂಡಿರ್ತೀರಲ್ವ ಆ ರಸವನ್ನು ಕೂಡ ಹಾಕಿ ಕಲಸಿ, ಕೊನೆಯಲ್ಲಿ ಕಲಸಾದ್ಮೇಲೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಮತ್ತೊಮ್ಮೆ ಕಲಸಿದ್ರೆ ಹೆರಳೆ ಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ. ಸಾಮಾನ್ಯವಾಗಿ ಚಿತ್ರಾನ್ನ ಮಾಡೋದು ತುಂಬಾ ಸುಲಭ, ಅರ್ಧ ಗಂಟೆಯಲ್ಲೇ ಆಗೋಗ್ಬಿಡತ್ತೆ. ಯಾವುದೇ ಚಿತ್ರಾನ್ನ ಆಗಲಿ, ಕ್ಯಾರೆಟ್ ಚಿತ್ರಾನ್ನ, ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಎಲ್ಲ ಚಿತ್ರಾನ್ನಗಳು ಕೂಡ ಬೇಗನೆ ಆಗತ್ತೆ. ಸುಲಭದ ತಿಂಡಿಗಳು ಈ ಚಿತ್ರಾನ್ನ, ಅವಲಕ್ಕಿ, ಮಂಡಕ್ಕಿ, ಉಪ್ಪಿಟ್ಟು ಅಲ್ವಾ ಸ್ನೇಹಿತರೆ? ಆದರೆ ಇಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನನೇ ಒಂದು ರೀತಿಯ ಫ್ಲೇವರ್ ಕೊಟ್ಟರೆ, ಈ ಹೆರಳೆಕಾಯಿಯ ಚಿತ್ರಾನ್ನ ಮತ್ತೊಂದು ರೀತಿಯಲ್ಲಿ ಫ್ಲೇವರ್ ಕೊಡತ್ತೆ, ರುಚಿ ಕೊಡತ್ತೆ, ಹಾಗೆ ಹೊಸ ಟೇಸ್ಟ್ ಕೂಡ ಅಲ್ವಾ? ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಅದರೊಟ್ಟಿಗೆ ಮತ್ತೊಂದು ಸಿಂಪಲ್ ರೆಸಿಪಿ ತಿಳಿಸ್ತೀನಿ ಸ್ನೇಹಿತರೆ, ಅದೇ ಹೆರಳೆ ಹಣ್ಣಿನ ಸಾರು. ಇದು ಒಂದು ರೀತಿಯಲ್ಲಿ ರಸಂ ಇದ್ದಾಗಿರುತ್ತೆ. ಈ ಹೆರಳೆ ಹಣ್ಣಿನ ಸಾಂಬಾರು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೆರಳೆ ಹಣ್ಣು, ಕಾಳುಮೆಣಸು, ಜೀರಿಗೆ, ಉಪ್ಪು, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಒಣಮೆಣಸು, ಸಾಸಿವೆ, ಕರಿಬೇವು, ನೀರು, ಜೊತೆಗೆ ಬೆಲ್ಲ, ಈ ಎಲ್ಲ ಸಾಮಗ್ರಿಗಳು ಬೇಕು ಹೆರಳೆ ಹಣ್ಣಿನ ಸಾಂಬಾರನ್ನು ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡ್ಕೊಳ್ಳುವ ವಿಧಾನ ಸ್ವಲ್ಪ ಡಿಫ್ರೆಂಟ್ ಸ್ನೇಹಿತರೆ. ಫಸ್ಟು ಇಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಳ್ಬೇಕು. ಕುದಿಯುವಂಥ ನೀರಿಗೆ ಅರಿಶಿನ ಪುಡಿ, ಉಪ್ಪು, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡ ನಂತರ ತುಪ್ಪದಲ್ಲಿ ಕಾಳುಮೆಣಸು ಮತ್ತು ಜೀರಿಗೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡ್ಕೊಂಡ ನಂತರ ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಕಾಳುಮೆಣಸು ಮತ್ತು ಜೀರಿಗೆಯನ್ನು ಪೌಡ್ರ್ ಮಾಡಿಟ್ಕೊಂಡು ಕುದಿತಾ ಇರುವಂಥ ನೀರಿಗೆ ಹಾಕಬೇಕು. ಆ ಕುದಿತಾ ಇರುವಾಗಲೇ ಈ ಹೆರಳೆ ಹಣ್ಣಿನ ರಸವನ್ನು ಕೂಡ ಅದಕ್ಕೆ ಸೇರಿಸ್ಬೇಕು. ಸೇರಿಸಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ, ಒಣಮೆಣಸು, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಹೆರಳೆ ಹಣ್ಣಿನ ಸಾಂಬಾರು ರೆಡಿ ಆಗುತ್ತೆ. ಇದು ಕೂಡ ತುಂಬ ಸಿಂಪಲ್ ಸ್ನೇಹಿತರೆ. ನೀರನ್ನು ಕುದಿಯೋಕ್ಕಿಡಬೇಕು. ಕುದಿಯೋಕ್ಕಿಟ್ಟಮೇಲೆ ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಬೆಲ್ಲ ಹಾಕಿ ಮತ್ತಷ್ಟು ಕುದಿಸ್ಬೇಕು. ಅದು ಕುದಿತಾ ಇರುವಾಗಲೇ ಮತ್ತೊಂದು ಬಾಣಲೆಗೆ ತುಪ್ಪ ಹಾಕಿ ಕಾಳುಮೆಣಸು, ಜೀರಿಗೆಯನ್ನು ಬಿಸಿ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿಟ್ಕೊಳ್ಬೇಕು. ಆ ಪೌಡ್ರನ್ನು ಕೂಡ ಕುದಿತಾ ಇರುವಂಥ ನೀರಿಗೆ ಹಾಕಬೇಕು. ಒಂದು 5-10 ನಿಮಿಷ ಕುದ್ದಮೇಲೆ ಹೆರಳೆ ಹಣ್ಣಿನ ರಸವನ್ನು ಹಾಕಿ ಮತ್ತೊಂದು 10 ನಿಮಿಷ ಕುದಿಸ್ಬೇಕು. ನಂತರ ತುಪ್ಪದಲ್ಲಿ ಒಣಮೆಣಸು, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆಯ ಹೆರಳೆ ಹಣ್ಣಿನ ಸಾಂಬಾರು ರೆಡಿ ಆಗುತ್ತೆ. ಎಸ್, ಖಂಡಿತವಾಗ್ಲೂ ಈ ಹೆರಳೆಕಾಯಿ ಅಥವಾ ಕಂಚಿಕಾಯಿ ಅಥವಾ ಕಂಚಿ ಹುಳಿ ಸಿಕ್ಕರೆ ಬಿಡಬೇಡಿ. ಈ ರೀತಿಯ ಒಂದು ರೆಸಿಪಿಗಳನ್ನು ಮಾಡ್ಕೊಳ್ಳಿ. ರುಚಿಗೂ ಓಕೆ, ಆರೋಗ್ಯಕ್ಕೂ ಓಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನ ಅಂಗವಾಗಿ ಶಿವಮೊಗ್ಗದಲ್ಲಿ August 13 and 14 ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಾಲಿಬಾಲ್ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಚಾರ್ಯರಾದ ದಿವ್ಯಾ ಕರಣಂ ಹೇಳಿದರು. 24ನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿದ್ದು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಮತ್ತು ಶಾಖಾ ಮಠದ ನಂದಮಯಾನಂದ ಸ್ವಾಮೀಜಿ ಉಪಸ್ಥಿತರಿರುವರು. ಬಾಲಕರ ವಿಭಾಗದಲ್ಲಿ 67 ಮತ್ತು ಬಾಲಕಿಯರ ವಿಭಾಗದಲ್ಲಿ 37 ತಂಡ ಭಾಗವಹಿಸುತ್ತಿದ್ದು, ಬಾಲಕ ವಿಭಾಗದಲ್ಲಿ 5000 ಪ್ರಥಮ, 4000 ದ್ವಿತೀಯ, 3000 ತೃತೀಯ ಮತ್ತು 2000 ನಾಲ್ಕನೇ ಬಹುಮಾನ ನೀಡಲಾಗುವುದು. ಬಾಲಕಿಯರ ವಿಭಾಗದಲ್ಲಿ 5000 ಪ್ರಥಮ, 4000 ದ್ವಿತೀಯ, 3000 ತೃತೀಯ ಮತ್ತು 2000 ನಾಲ್ಕನೇ ಬಹುಮಾನ ನೀಡಲಾಗುವುದು ಎಂದರು. ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಅಧ್ಯಕ್ಷರಾದ ಭಾಸ್ಕರ್ ಜಿ ಕಾಮತ್, ಎಸ್ಎಚ್ ಸುರೇಶ್, ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆಯ ಖಜಾಂಚಿ ಉದಯ್ಕುಮಾರ್, ಚಾಲೆಂಜರ್ಸ್ ಕ್ಲಬ್ನ ಜಿಕೆ ಮಠಪತಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಂತು ಹುಳುಗಳ ಬಾಧೆಯಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಮಕ್ಕಳಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆ ಉಂಟಾಗುತ್ತದೆ, ಜೊತೆಗೆ ಕಲಿಕೆಯಲ್ಲೂ ಹಿಂದುಳಿಯುತ್ತಾರೆ ಎಂದು ಡಿಎಚ್ಒ ಡಾಕ್ಟರ್ ಕೆಎಚ್ ನಾಗರಾಜ್ ತಿಳಿಸಿದರು. ಜಿಲ್ಲಾಡಳಿತದಿಂದ ನಗರದ ಮಿಳ್ಗಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣದಲ್ಲಿ ಏಕಾಗ್ರತೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ 1 to 19 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಜಂತು ಹುಳು ನಿವಾರಣಾ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂದರು. ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ನೀಡಲಾಗುವ ಈ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಸ್ವಚ್ಛತೆಗೆ ಬಹಳ ಮಹತ್ವ ನೀಡಬೇಕು. ಊಟ ಮಾಡುವ ಮೊದಲು ಮತ್ತು ಶೌಚಗೃಹ ಬಳಕೆ ನಂತರ ಕೈಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳೆಯಬೇಕು. ಮಣ್ಣಿನ ಮೂಲಕ ಜಂತು ಹುಳುಗಳು ದೇಹ ಪ್ರವೇಶಿಸುವುದನ್ನು ತಡೆಯಲು ಮನೆಯ ಹೊರಗಡೆ ಮತ್ತು ಮಣ್ಣಿನಲ್ಲಿ ಆಟವಾಡುವಾಗ ಕಡ್ಡಾಯವಾಗಿ ಚಪ್ಪಲಿ ಧರಿಸಬೇಕು. ಹಣ್ಣು ಮತ್ತು ತರಕಾರಿಗಳನ್ನು ಬಳಸುವ ಮುನ್ನ ಚೆನ್ನಾಗಿ ತೊಳೆಯಬೇಕು. ಕುದಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು ಎಂದು ಸಲಹೆ ನೀಡಿದರು. ಟಿಎಚ್ಒ ಡಾಕ್ಟರ್ ಚಂದ್ರಶೇಖರ್, ಮಿಲ್ಗಟ್ಟ ಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್ಎಸ್ ಉಮಾಶಂಕರ್, ಸಿಡಿಪಿಒ ಗಂಗೂಬಾಯಿ, ಊರ್ಗಡೂರು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಾಂಚನ, ಮಹಿಳಾ ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ಜಯಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಅನವರತ ಫೌಂಡೇಶನ್ನಿಂದ ವಿವೇಕ್ ವಿದ್ಯಾನಿಧಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಧಿ ನೀಡುವ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿದ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಹಾಗೂ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಇವರು ಮಾತನಾಡುತ್ತಾ, ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ 5,000, ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ

ವಿದ್ಯಾರ್ಥಿಗಳಿಗೆ 5,000 ರು ಪ್ರೋತ್ಸಾಹದಾಯಕ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಅರ್ಜಿಗಳು ಶಾಸಕರ ಕಚೇರಿ ಕರ್ತವ್ಯ ಭವನದಲ್ಲಿ ಲಭ್ಯವಿದ್ದು, ಆಗಸ್ಟ್ 30 ರ ಒಳಗೆ ಅರ್ಜಿಯನ್ನ ಪಡೆದು ಅರ್ಜಿಯನ್ನ ಭರ್ತಿ ಮಾಡಿ ಸೆಪ್ಟೆಂಬರ್ 5 ರ ಒಳಗೆ ಅರ್ಜಿಯನ್ನ ಸಲ್ಲಿಸತಕ್ಕದ್ದು. ಅರ್ಜಿಯ ಜೊತೆಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಭಾವಚಿತ್ರ, ಶಾಲಾ ಅಥವಾ ಕಾಲೇಜಿನ ಮಾಹಿತಿಗಳು, ಪ್ರಸ್ತುತ ಓದುತ್ತಿರುವ ಶಾಲೆ, ಕಾಲೇಜಿನ ಪ್ರವೇಶ ಪತ್ರ, ವೈಯಕ್ತಿಕ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೂ ಶುಲ್ಕ ಕಟ್ಟಿರುವ ರಶೀದಿ ಹಾಗೂ 30,000 ರು ಮೀರಿರಬಾರದು. ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ 50%-75% ಒಳಗೆ ಮಾರ್ಕ್ಸ್ ಹೊಂದಿರಬೇಕು. ಪೋಷಕರು ಬಿಪಿಎಲ್ ಕಾರ್ಡ್ ಅಥವಾ ಆದಾಯ ಪ್ರಮಾಣ ಪತ್ರ 1,80,000 ಕ್ಕಿಂತ ಕಡಿಮೆ ಇರಬೇಕು. ಪೋಷಕರ ಮತದಾರರ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದು, ಸ್ಕಾಲರ್ಶಿಪ್ ಅರ್ಜಿಯನ್ನ ಶಾಸಕರ ಕಚೇರಿ ಕರ್ತವ್ಯ ಭವನದಲ್ಲಿ ಮಾತ್ರ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಬೆಕ್ಕಿನ ಕಲ್ಮಠದ ಗುರುಬಸವ ಅಧ್ಯಯನ ಪೀಠ ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಟ್ರಸ್ಟ್ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಚಿಂತನ 2026 ಕಾರ್ಯಕ್ರಮವನ್ನು ಆಗಸ್ಟ್ 13 ಸೆಪ್ಟೆಂಬರ್ 9 ಪ್ರತಿದಿನ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ನಗರದ ವಿವಿಧೆಡೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಸಚಿವರಾದ ಡಾಕ್ಟರ್ ಕೆಸಿ ಶಶಿಧರ್ ಹೇಳಿದರು. ವಚನಗಳಲ್ಲಿ ಜೀವನ ಕೌಶಲ್ಯಗಳು, ಮೌಲ್ವಿಕ ಚಿಂತನೆ, ಉಪನ್ಯಾಸ ಮಾಲಿಕೆ ಮತ್ತು ಮನೆ ಮನಗಳಲ್ಲಿ ಶರಣರ ಆಶಯಗಳನ್ನ ಮತ್ತು ಮೌಲಿಕ ಚಿಂತನೆಗಳನ್ನ ಮತ್ತೆ ಬೆಳೆಸುವ ಉದ್ದೇಶದಿಂದ ಕಳೆದ 49 ವರ್ಷಗಳಿಂದ ಶ್ರಾವಣ ಚಿಂತನವನ್ನ ಬೆಕ್ಕಿನ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಕುಟುಂಬದಲ್ಲಿ ಸಾಮರಸ್ಯ ಕೊರತೆ, ವ್ಯಸನಗಳು ಹೆಚ್ಚಾಗುತ್ತಿರುವುದರಿಂದ ಜೀವನ ಕೌಶಲ್ಯ ಮತ್ತು ಜೀವನ ಮೌಲ್ಯಗಳ ಕುರಿತು ಚಿಂತನೆ ಅಗತ್ಯವಾಗಿದೆ. ಶ್ರಾವಣ ಚಿಂತನ ವಚನಗಳಲ್ಲಿ ಜೀವನ ಕೌಶಲ್ಯಗಳ ಕುರಿತು ಮೌಲಿಕ ಚಿಂತನಾ ವೇದಿಕೆಯಾಗಲಿ ಎನ್ನುವ ಆಶಯ ಹೊತ್ತು ಮನೆ ಮನೆಗಳಲ್ಲಿ 30 ವಿಷಯ ತಜ್ಞರು ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದರು. ನಿತ್ಯ ಮನೆ ಸಂಗೀತ, ಅಲ್ಲಮರಂಗ, ವಚನ ರೂಪಕ, ಉಪನ್ಯಾಸ, ಸಂವಾದ ಮತ್ತು ಆಶೀರ್ವಚನ ನಡೆಯಲಿದೆ. ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವರು. ಆಗಸ್ಟ್ 13 ಸಂಜೆ 6:30 ಬೆಕ್ಕಿನ ಕಲ್ಮಠದಲ್ಲಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂವಿ ಧನಂಜಯ್ ಶ್ರಾವಣ ಚಿಂತನ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ವಿದ್ಯುತ್ ಇಲಾಖೆಯ ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ಎಸ್ಜಿ ಶಶಿಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಚಿಂತಕ ಡಾಕ್ಟರ್ ರಾಜೇಂದ್ರ ಚೆನ್ನಿ ಪ್ರಧಾನ ಉಪನ್ಯಾಸ ನೀಡುವರು. ಡಿಡಿಪಿಐ ಎಸ್ಆರ್ ಮಂಜುನಾಥ್, ಮೆಸ್ಕಾಂ ಅಧೀಕ್ಷಕರಾದ ಎಂಆರ್ ಜಯದೇವಪ್ಪ, ಮೆಸ್ಕಾಂನ ಉಪ ಲೆಕ್ಕ ನಿಯಂತ್ರಣಾಧಿಕಾರಿಗಳಾದ ಟಿಇ ಚಂದ್ರಕಲಾ, ಕೆಪಿಟಿಸಿಎಲ್ ನಿವೃತ್ತ ಲೆಕ್ಕಾಧಿಕಾರಿ ಎಸ್ಪಿ ಮೋಹನ್ ಕುಮಾರ್ ಭಾಗವಹಿಸುವರು. ಸೆಪ್ಟೆಂಬರ್ 9 ಸಂಜೆ 6 ಗಂಟೆಗೆ ಶ್ರಾವಣ ಚಿಂತನ 2026 ಸಮಾರೋಪ ಸಮಾರಂಭ ನಡೆಯಲಿದ್ದು ಬೆಕ್ಕಿನ ಕಲ್ಮಠದ ಶ್ರೀಗಳು ಸಾನ್ನಿಧ್ಯ ವಹಿಸುವರು. ನೂಲಿಯ ಚಂದಯ್ಯನವರ ಗುರುಪೀಠದ ಶ್ರೀ ವೃಷಭೇಂದ್ರ ಲಿಂಗ ಸ್ವಾಮೀಜಿ ಪಾಲ್ಗೊಳ್ಳುವರು ಎಂದು ಹೇಳಿದರು. ಪ್ರಮುಖರಾದ ಎಚ್ಎಂ ಚಂದ್ರಶೇಖರಯ್ಯ, ಕೆ ಚಂದ್ರಪ್ಪ, ವಿಎಂ ಮಂಜುನಾಥ್, ಕೊಟ್ರೇಶ್, ಸುನಿಲ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ರೈತರು ಯಂತ್ರಶ್ರೀ ನಾಟಿ ಕಾರ್ಯಕ್ಕೆ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೃಷಿ ವಿಭಾಗದ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಗೌಡರ್ ಹೇಳಿದರು. ಆನಂದಪುರದ ಮುಂಬಾಳು ಗ್ರಾಮದಲ್ಲಿ ಯಂತ್ರಶ್ರೀ ನಾಟಿ ಪ್ರಾತ್ಯಕ್ಷಿಕೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾಂಪ್ರದಾಯಿಕ ಭತ್ತದ ನಾಟಿ ಕಾರ್ಯ ಕೂಲಿ ದೃಷ್ಟಿಯಿಂದ ದುಬಾರಿಯಾಗುತ್ತಿದ್ದು ಇದರಿಂದ ಹೊಸ ತಲೆಮಾರು ಭತ್ತದ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ನಾಟಿ ಕಾರ್ಯ ನಡೆಸಲು ಯಂತ್ರಶ್ರೀ ಪದ್ಧತಿ ಪರಿಚಯಿಸಲಾಗುತ್ತಿದೆ ಎಂದರು. ಕೃಷಿಕರಾದ ಗುರುಪಾದಪ್ಪ ಗೌಡ, ಕೃಷಿ ಮೇಲ್ವಿಚಾರಕರಾದ ಚಂದ್ರಶೇಖರ್ ಸಂತೋಷ್, ಸೇವಾ ಪ್ರತಿನಿಧಿ ಪ್ರದೀಪ್, ಜ್ಯೋತಿ ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.

ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಎಸ್ಐಆರ್ ಪ್ರಕ್ರಿಯೆಯ ಮೊದಲ ಹಂತವನ್ನ ಆಗಸ್ಟ್ 17ರವರೆಗೆ ವಿಸ್ತರಿಸಲಾಗಿದ್ದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ 56,725 ಮತದಾರರು ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇರುವುದರಿಂದ ಆತಂಕ ತಂದಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಕೋಶಾಧ್ಯಕ್ಷರಾದ ಕೆಇ ಕಾಂತೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಮೃತಪಟ್ಟವರು, ಶಾಶ್ವತ ಸ್ಥಳಾಂತರಗೊಂಡವರು, ವಿಳಾಸದಲ್ಲಿ ಇಲ್ಲದವರು ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿದ್ದಾರೆ. ಇವರೆಲ್ಲರ ಒಟ್ಟು ಸಂಖ್ಯೆ 56,725 ಸಂಖ್ಯೆ ಇದ್ದು, ಈ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಲ್ಲ ಬಿಎಲ್ಒಗಳಿಗೆ ಸಹಕಾರ ನೀಡಲಾಗಿದೆ. ನಮ್ಮ ರಾಷ್ಟ್ರಭಕ್ತರ ಬಳಗದ ಕಾರ್ಯಕರ್ತರು ಎಲ್ಲ ಬೂತ್ಗಳಿಗೆ ಭೇಟಿ ನೀಡಿ ಕೈಬಿಟ್ಟಿರುವ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಿದ್ದಾರೆ. ಪ್ರತಿಯೊಬ್ಬ ಮತದಾರರಿಗೂ ಮತ ಚಲಾಯಿಸುವ ಹಕ್ಕಿದೆ. ರಾಷ್ಟ್ರಭಕ್ತರ ಬಳಗದಿಂದ ನಗರದಲ್ಲಿ 3 ಕಡೆ ಎಸ್ಐಆರ್ ಕಚೇರಿಯನ್ನ ತೆರೆಯಲಾಗಿತ್ತು. ಈಗ ಶುಭ ಮಂಗಳ ಸಮುದಾಯ ಭವನದಲ್ಲಿರುವ ಕಚೇರಿ ಆಗಸ್ಟ್ 17ರವರೆಗೆ ಕಾರ್ಯನಿರ್ವಹಿಸಲಿದೆ. ಅಲ್ಲಿಗೆ ಮತದಾರರು ಬಂದು ತಮ್ಮ ಪಟ್ಟಿಯನ್ನ ಪರಿಶೀಲಿಸಬಹುದಾಗಿದೆ ಎಂದರು. ಮತದಾನದಿಂದ ಯಾರು ವಂಚನೆಯಾಗಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಯುಕ್ತರಿಗೆ ಮತ್ತೊಮ್ಮೆ ಅವಕಾಶ ನೀಡಬೇಕೆಂದು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯು 2026-27 ಸಾಲಿನ ಜಿಲ್ಲಾ ವಲಯದ ಯೋಜನೆಯಡಿ ಉಚಿತ ಸುಧಾರಿತ ವೃತ್ತಿಪರ ಉಪಕರಣಗಳನ್ನು ಪಡೆಯುವುದಕ್ಕಾಗಿ ಜಿಲ್ಲೆಯ ಅರ್ಹ ಗ್ರಾಮೀಣ ಪ್ರದೇಶದ ವೃತ್ತಿನಿರತ ಕುಶಲಕರ್ಮಿಗಳಿಂದ ಹೊಲಿಗೆ ಯಂತ್ರ, ಗಾರೆ, ಪಡಗಿ ಮತ್ತು ಜನರಲ್ ಇಂಜಿನಿಯರಿಂಗ್ ವೆಲ್ಡಿಂಗ್ ವೃತ್ತಿಯ ಉಪಕರಣಗಳನ್ನ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. 2026-27 ಸಾಲಿನ ಜಿಲ್ಲಾ ವಲಯದ ಯೋಜನೆಯಡಿ ಗ್ರಾಮಾಂತರ ಪ್ರದೇಶದಲ್ಲಿ ವಾಸವಾಗಿರುವ ಕುಶಲಕರ್ಮಿಗಳಿಗೆ, ಇತರ ವೃತ್ತಿಪರರಿಗೆ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹಣಕಾಸು ಬ್ಯಾಂಕುಗಳಿಂದ ಅಥವಾ ಸಂಸ್ಥೆಗಳಿಂದ ಸಾಲ ಪಡೆಯುವ ಸಂದರ್ಭದಲ್ಲಿ ವಿಧಿಸುವ 7%ಕ್ಕಿಂತ ಹೆಚ್ಚಿನ ಬಡ್ಡಿಯ ಬಾಬ್ತು ಹಣವನ್ನ ಮಾತ್ರ ಬಡ್ಡಿ ಸಹಾಯಧನ ನೀಡಬಹುದಾಗಿರುತ್ತದೆ. ಬಡ್ಡಿಯ ದರವು 12%ಕ್ಕಿಂತ ಹೆಚ್ಚಿನ ಇದ್ದರೆ ಬಡ್ಡಿ ಸಹಾಯಧನ 5%ಕ್ಕೆ ಸೀಮಿತವಾಗುತ್ತದೆ. ಗರಿಷ್ಠ ಅವಧಿ 5 ವರ್ಷ ಇದ್ದು ಅರ್ಹ ಗ್ರಾಮೀಣ ಕೈಗಾರಿಕಾ ಘಟಕ ಕುಶಲಕರ್ಮಿ ಪಟ್ಟಿಯಲ್ಲಿ ಹಣಕಾಸು ಸಂಸ್ಥೆಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ತಾಲೂಕುವಾರು ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯ ವಯಸ್ಸಿನ ಮಿತಿಯು 18 ವರ್ಷದವರಾಗಿದ್ದು ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸುವಂತಿಲ್ಲ. ಅರ್ಜಿದಾರರ ಫೋಟೋ, ಭಾವಚಿತ್ರವಿರುವ ಗುರುತಿನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಅಲ್ಪಸಂಖ್ಯಾತರು ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಶಿವಪ್ಪ ನಾಯ್ಕ ಕಚೇರಿ, ಸಂಕೀರ್ಣ, ನೆಹರು ರಸ್ತೆ, ಶಿವಮೊಗ್ಗ ಈ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ನಗರದ ಸಂಸ್ಕೃತ ಭಾರತಿ ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸ ಮತ್ತು ಸಂಸ್ಕೃತೋತ್ಸವ ಪ್ರಯುಕ್ತ ಚುಕ್ಕೆ ರಂಗೋಲಿ ಸ್ಪರ್ಧೆಯನ್ನ ಆಗಸ್ಟ್ 12ರ ಸಂಜೆ 5 ಗಂಟೆಗೆ ಬಿಬಿ ರಸ್ತೆಯ ಸಂಸ್ಕೃತ ಭವನದಲ್ಲಿ ಆಯೋಜಿಸಲಾಗಿದೆ. 18 ವರ್ಷ ಮೇಲ್ಪಟ್ಟ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ತಮ್ಮ ಹೆಸರನ್ನ ಸ್ಪರ್ಧೆ ನಡೆಯುವ ಸ್ಥಳದಲ್ಲಿಯೇ ನೋಂದಾಯಿಸಿಕೊಳ್ಳಬಹುದು ಎಂದು ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಟಿವಿ ನಾರಾಯಣ ಮೂರ್ತಿ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಜಾಣಸುದ್ದಿಗೆ ಸ್ವಾಗತ. ಇದು ನಿಮ್ಮದೇ ವಿಜ್ಞಾನ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಜಾಣ ಸುದ್ದಿ ಈ ವಾರ ನಿಮಗಾಗಿ ನಾವು ತಂದಿದ್ದೇವೆ. ಚಂದ್ರನ ಮೇಲೆ ಟೈಮ್ ಎಷ್ಟು, ಮೂಗಿನ ಹೊಸ ಉಪಯೋಗ, ಭುವಿಯ ಬೇಗುದಿಗೆ ಬಿದ್ದ ಬ್ರೇಕ್, ಬೀಗಲ್ ಸಾಹಸಯಾನದ ಹಾಗೂ ವಾರದ ವಿಜ್ಞಾನಿ ಎಡ್ವರ್ಡ್ ವಿಲಿಯಮ್ಸ್ ಮೊರ್ಲಿ. ಚಂದ್ರನ ಮೇಲೆ ಈಗ ಟೈಮ್ ಎಷ್ಟು? ರಾಹುಕಾಲದ ಬಗ್ಗೆ ಕೇಳಿದ್ದೀರಿ, ಗುಳಿಕ ಕಾಲವು ನಿಮಗೆ ಪರಿಚಯವಿರಬಹುದು. ಇದೋ ಇನ್ನು ಮುಂದೆ ಚಂದ್ರಕಾಲ ಎನ್ನುವ ಸಮಯವೂ ಬರಲಿದೆಯಂತೆ. ಅದೇನು ಎಂದಿರಾ? ಅದು ರಾಹು ಗುಳಿಕ ಕಾಲಗಳಂತೆ ದಿನದ ನಿರ್ದಿಷ್ಟ ಗಳಿಗೆಯಲ್ಲ, ಚಂದ್ರನ ಮೇಲೆ ಅದಕ್ಕೆ ವಿಶಿಷ್ಟವಾದ ಗಡಿಯಾರವೊಂದನ್ನು ಅಲ್ಲಿನ ಸಮಯವನ್ನು ಮಾಪಿಸುವ ಯೋಜನೆ. ಚಂದ್ರನ ಮೇಲೊಂದು ಸಮಯ ಮಾಪಕ ಅಥವಾ ಗಡಿಯಾರವನ್ನು ತಯಾರಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ. ಸದ್ಯಕ್ಕೆ ಭೂಮಿಯ ಮೇಲಿನ ಸಮಯವನ್ನೇ ಅಲ್ಲಿ ಅನುಸರಿಸಿದರೂ ನಾಳೆ ಅದು ಸಾಲದಿರಬಹುದೆಂದು ಚಂದ್ರನದ್ದೇ ಒಂದು ಕಾಲವನ್ನು ನಿಶ್ಚಯಿಸಲು ನಾಸಾ ಹಾಗೂ ಇತರೆ ವ್ಯೋಮಯಾನ ಸಂಸ್ಥೆಗಳು ಪ್ರಯತ್ನಿಸುತ್ತಿವೆ ಎಂದು ನೇಚರ್ ಪತ್ರಿಕೆ ಮೊನ್ನೆ ವರದಿ ಮಾಡಿದೆ. ಏನಿದು ಚಂದ್ರಕಾಲ? ಟೈಮ್ ಅಥವಾ ಸಮಯ ಎನ್ನುವುದು ಭೂಮಿಯ ಮೇಲೆ ಸೂರ್ಯನ ಸುತ್ತಲೂ ಗಿರಕಿ ಹೊಡೆಯುವ ವಿದ್ಯಮಾನ. ಭೂಮಿ ತನ್ನ ಸುತ್ತಲೂ ಒಂದು ಸುತ್ತು ತಿರುಗಿದರೆ ಒಂದು ದಿನ, ಸೂರ್ಯನ ಸುತ್ತಲೂ ತಿರುಗಿದರೆ ಒಂದು ವರ್ಷ. ಇದನ್ನೇ ಭಾಗಿಸಿ ವಿಭಜಿಸಿ ಗಂಟೆ, ಹಗಲು, ರಾತ್ರಿ, ಮಾಸಗಳೆಂದು ಗುರುತಿಸಿದ್ದೇವೆ. ಇನ್ನು ಚಂದ್ರನ ಕೊಡುಗೆಯೂ ಭೂಮಿಯ ಮೇಲಿನ ಸಮಯಕ್ಕೆ ಉಂಟು. ಚಂದ್ರ ಭೂಮಿಯ ಸುತ್ತಲೂ ಸುತ್ತುವ ಸಮಯವನ್ನು ಮಾಸ ಎಂದು ಗುರುತಿಸಿ ಅದರಲ್ಲಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎಂದು ಎರಡು ಭಾಗಗಳನ್ನು ವಿಂಗಡಿಸಿದ್ದೇವೆ. ಪಕ್ಷದಲ್ಲಿ 15 ದಿನಗಳಾಗಿ ಗುರುತಿಸುತ್ತೇವೆ. ಆದರೂ ಭಾರತದಿಂದ ಅಮೆರಿಕೆಗೆ ತೆರಳುವಾಗ ಗಡಿಯಾರವನ್ನು ತಿದ್ದಿಕೊಂಡು ಅಲ್ಲಿನ ಕಾಲಮಾನ ಎನ್ನುವ ಸಮಯಕ್ಕೆ ಹೊಂದಿಸಿಕೊಳ್ಳುತ್ತೇವೆ. ಇಷ್ಟಾದ ಮೇಲೆ ನಾಳೆ ಚಂದ್ರನ ಮೇಲೆ ಹೋಗಿ ಅಲ್ಲಿಯೇ ಮನೆ ಕಟ್ಟುವ ಕನಸು ಕಾಣುವವರು ಅಲ್ಲಿನ ಟೈಮ್ಗೆ ನಮ್ಮ ಗಡಿಯಾರವನ್ನು ಹೊಂದಿಸಿಕೊಳ್ಳಬೇಡವೇ? ಇದೆಂಥ ಪ್ರಶ್ನೆ ಎಂದಿರಾ? ಹೌದು, ಚಂದ್ರನ ಮೇಲಿನ ಸಮಯ ಕೇವಲ ಬೇರೊಂದು ಜಾಗದಲ್ಲಿ ವೇಳೆ ಬದಲಾಗುವುದಲ್ಲ, ಅದು ಸಮಯದ ಅಳತೆಯನ್ನೇ ಬದಲಿಸುವ ಕಥೆ. ಚಂದ್ರನ ಮೇಲಿದ್ದವರಿಗೆ ಭೂಮಿಯೇ ಚಂದ್ರ. ಭೂಮಿಯಿಂದ ಚಂದ್ರನನ್ನು ನೋಡಿದಾಗ ಪೂರ್ಣ ಚಂದ್ರ ಕಾಣುತ್ತದಷ್ಟೇ. ಆದರೆ ಚಂದ್ರನ ಮೇಲೆ ಬಹುಶಃ ಇದು ಆಗಲಿಕ್ಕಿಲ್ಲ. ಅಲ್ಲಿ ಭೂಮಿಯನ್ನೇ ಆಧಾರವಾಗಿ ಇಟ್ಟುಕೊಂಡರೆ ಚಂದ್ರನ ಅರ್ಧ ಭಾಗದಲ್ಲಿರುವವರಿಗೆ ಪ್ರತಿದಿನವೂ ಅಮಾವಾಸ್ಯೆಯೇ, ಇನ್ನೊಂದು ಭಾಗದಲ್ಲಿರುವವರಿಗೆ ನಮ್ಮಲ್ಲಿ ಇರುವಂತೆಯೇ ತಿಂಗಳಿಗೆ ಒಂದು ಪೂರ್ಣ ಭೂಮಿ ಹಾಗೂ ಒಂದು ಕರಿಭೂಮಿ ಎಂಬ ದಿನಗಳು ಕಾಣಬಹುದು. ಏಕೆಂದರೆ ಚಂದ್ರನ ಒಂದು ದಿನ ಭೂಮಿಯ 29 ದಿನಗಳಿಗೆ ಸಮಾನ. ಆದ್ದರಿಂದ ಚಂದ್ರನ ಮೇಲಿನ ಸಮಯ ಮಾಪನ ಭೂಮಿಯ ಮೇಲಿನದರಂತೆ ಇರುವುದು ಸಾಧ್ಯವೇ ಇಲ್ಲ. ಉದಾಹರಣೆಗೆ, ಇಲ್ಲಿಂದ ಚಂದ್ರನಲ್ಲಿಗೆ ಹೋದ ವ್ಯಕ್ತಿಯೊಬ್ಬನಿಗೆ ಮುಂದಿನ ಪಕ್ಷ ಎಂದರೆ ಆತ ಚಂದ್ರನ ಯಾವ ಭಾಗದಲ್ಲಿದ್ದಾನೆ ಎನ್ನುವುದರ ಮೇಲೆ ಗೊಂದಲವಾಗುತ್ತದೆ. ಭೂಮಿಯೇ ಕಾಣದಿರುವ ಕಡೆ ಇದ್ದರೆ ಪೂರ್ಣ ಭೂಮಿಯ ದಿನ ಗೊತ್ತೇ ಆಗುವುದಿಲ್ಲ. ಅಷ್ಟೇ ಯಾಕೆ, ಅವರಿಗೆ ರಾತ್ರಿ ಆಕಾಶದಲ್ಲಿ ಚಂದ್ರ ಅರ್ಥಾತ್ ನಮ್ಮ ಭೂಮಿ ಕಾಣಿಸುವುದೇ ಇಲ್ಲ. ಇದು ಒಂದು ಸಮಸ್ಯೆ. ಆದರೆ ಇನ್ನೂ ಒಂದು ಸಮಸ್ಯೆ ಇದೆ. ಚಂದ್ರನ ಮೇಲೆ ನಿಮ್ಮ ಭಾರ 6 ಕಡಿಮೆ ಆಗುತ್ತದೆ ಎಂದು ಗೊತ್ತಷ್ಟೇ. ಇದಕ್ಕೆ ಕಾರಣ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಭೂಮಿಯದ್ದರ 1/6. ಆದ್ದರಿಂದ ಇಲ್ಲಿ 6 ತೂಗುವ ವಸ್ತು ಅಲ್ಲಿ ಕೇವಲ 1 ತೂಗಿದಂತೆ ತೋರುತ್ತದೆ. ಇದು ಕಾಲಗಣನೆಯ ಮೇಲೆಯೂ ಪ್ರಭಾವ ಬೀರಬಲ್ಲದು. ಅಲ್ಲಿನ ಸಾಮಾನ್ಯ ಗಡಿಯಾರಗಳನ್ನು ಇಟ್ಟಾಗ ಅವುಗಳ ಸೆಕೆಂಡುಗಳು ಭೂಮಿಯದ್ದರ 6 ದೀರ್ಘವಾಗಿರಬಹುದು. ಆದರೆ ನೀವು ಕಳೆದ ಕಾಲ ಮಾತ್ರ ಒಂದೇ. ಇದು ಐನ್ಸ್ಟೈನ್ನ ಗುರುತ್ವ ಹಾಗೂ ಕಾಲಗಳ ನಡುವಿನ ಸಂಬಂಧದ ಕುರಿತ ತತ್ವದ ಮಹಿಮೆ. ಹಾಗಿದ್ದ ಮೇಲೆ ಚಂದ್ರನಲ್ಲಿಗೆ ಹೋದವರು ಸಮಯವನ್ನು ಹೇಗೆ ಅಳೆಯುತ್ತಾರೆ? ಇಲ್ಲಿಂದ ಯಾರೋ ಒಬ್ಬರು ಚಂದ್ರನಲ್ಲಿಗೆ ಪ್ರವಾಸ ಹೋದಾಗ ಸಮಸ್ಯೆ ಇರುವುದಿಲ್ಲ, ಭೂಮಿಯ ಸಮಯವನ್ನೇ ಅವರು ಬಳಸಬಹುದು. ಆದರೆ ಏಕಕಾಲದಲ್ಲಿ ಚಂದ್ರನಲ್ಲಿಗೆ 16 ಪ್ರವಾಸ ಹೋಗಿ ಚಂದ್ರನ ವಿವಿಧ ಭಾಗಗಳನ್ನು ಸಂದರ್ಶಿಸುವಾಗ ಅವರೆಲ್ಲರ ಚಟುವಟಿಕೆಗಳನ್ನೂ ಸರಿಹೊಂದಿಸಬೇಕಾದರೆ ಅಲ್ಲಿಯದ್ದೇ ಕಾಲಗಣನೆ ಅವಶ್ಯಕವಾಗುತ್ತದೆ. ಏಕೆಂದರೆ ಗಡಿಯಾರ ತಪ್ಪು ಸಮಯ ತೋರಿಸಿದಾಗ ತಿದ್ದಿಕೊಳ್ಳಲು ಚಂದ್ರನ ಎಲ್ಲ ಭಾಗಗಳಲ್ಲಿಯೂ ಸೂರ್ಯ ಕಾಣುವುದಿಲ್ಲ. ಹಾಗೆಯೇ ಲೋಲಕವನ್ನು ಬಳಸೋಣವೆಂದರೆ ಅದರ ಚಲನೆ ಭೂಮಿಯದ್ದರದ್ದಕ್ಕಿಂತ ಭಿನ್ನ. ಚಂದ್ರನ ಮೇಲೆ ವಲಸೆ ಹೋಗುವವರಿಗೆ ಇದು ದೊಡ್ಡ ಸಮಸ್ಯೆ ಆಗಬಹುದು. ವಲಸೆ ಹೋಗುವ ಮಾತು ಏಕೆ ಎಂದಿರಾ? ಈಗಾಗಲೇ ಚಂದ್ರನ ಮೇಲೆ ಸೈಟುಗಳು ಮಾರಾಟವಾಗುತ್ತಿವೆ. ಅಂದ ಮೇಲೆ ಮುಂದೆ ಅಲ್ಲಿ ಮನೆ ಕಟ್ಟುವ ಆಸೆ ಬಾರದೇ ಇದ್ದೀತೆ? ಆಗ ಒಂದಿನ್ನೊಂದು ಪ್ರದೇಶದ ನಡುವೆ ಸಮಯ ಹೊಂದಾಣಿಕೆ ಆಗಲೇಬೇಕು. ಇದಕ್ಕಾಗಿ ಈಗ ನಾಸಾ ವಿಜ್ಞಾನಿಗಳು ಹೊಸದೊಂದು ಯೋಜನೆ ಹಾಕಿದ್ದಾರೆ. ಕಳೆದ ನವೆಂಬರಿನಲ್ಲಿ ಇದಕ್ಕಾಗಿ ನೆದರ್ಲ್ಯಾಂಡಿನಲ್ಲಿ ಕಾಲಮಾಪಕ ತಜ್ಞರ ಒಂದು ಸಮಾವೇಶವೂ ನಡೆಯಿತು. ಚಂದ್ರನ ಮೇಲೆ ಕಾಲವನ್ನು ನಿರ್ಣಯಿಸುವುದು ಹೇಗೆ ಎನ್ನುವುದೇ ಚರ್ಚೆಯ ಪ್ರಧಾನ ವಿಷಯವಾಗಿತ್ತು. ಸದ್ಯಕ್ಕೆ ಭೂಮಿಯ ಮೇಲಿನ ಗಡಿಯಾರಗಳಿಗೆ ಚಂದ್ರನ ಮೇಲಿನ ಗಡಿಯಾರವನ್ನು ಸರಿಹೊಂದಿಸಿ ಚಂದ್ರನ ಮೇಲಿನ ಸಂಶೋಧನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಚಂದ್ರನ ಬಳಿಗೆ ಕಳಿಸಿದ ಶೋಧ ನೌಕೆಗಳು ಅಲ್ಲಿಂದ ಭೂಮಿಯಲ್ಲಿರುವ ಯಾವುದಾದರೂ ಕೇಂದ್ರಕ್ಕೆ ನಿರ್ದಿಷ್ಟ ಸಂಕೇತಗಳನ್ನು ಕಳಿಸಿ ತಾವಿರುವ ನೆಲೆ ಹಾಗೂ ಸಮಯವನ್ನು ನಿರ್ಧರಿಸಿಕೊಳ್ಳುತ್ತವೆ. ಆದರೆ ಇದು ಒಂದೋ ಎರಡೋ ಶೋಧ ಕೆಲಸಗಳು ನಡೆಯುವಾಗ ಸಾಕಾಗಬಹುದು. ಒಟ್ಟೊಟ್ಟಿಗೆ ಭಾರತ, ಅಮೆರಿಕ, ಚೀನಾ, ಯುರೋಪು, ಜಪಾನ್ ಎಲ್ಲವೂ ಚಂದ್ರನಲ್ಲಿಗೆ ತಮ್ಮವರನ್ನು ಅಥವಾ ಶೋಧ ನೌಕೆಗಳನ್ನು ಕಳಿಸಿದಾಗ ಭೂಮಿಯ ಮೇಲಿನ ಕೇಂದ್ರಗಳಿಗೆ ಅಪಾರ ಹೊರೆಯಾಗಬಹುದು. ಇದು ಸಮಸ್ಯೆ. ಕಳೆದೆರಡು ವರ್ಷಗಳಲ್ಲಿ ಚೀನಾ, ಜಪಾನ್, ಅಮೆರಿಕ ಚಂದ್ರನ ಬಳಿಗೆ ನೌಕೆಗಳನ್ನು ಕಳಿಸಿದವು. ಭಾರತವೂ ಕಳಿಸಲು ಪ್ರಯತ್ನಿಸಿ ವಿಫಲವಾಗಿತ್ತು. ಇನ್ನೊಂದು ಉಪಾಯವನ್ನು ವಿಜ್ಞಾನಿಗಳು ಚರ್ಚಿಸುತ್ತಿದ್ದಾರೆ. ಚಂದ್ರನ ಸುತ್ತಲೂ ನ್ಯಾವಿಗೇಷನ್ ಉಪಗ್ರಹಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಚಂದ್ರನ ಮೇಲಿರುವ ವಿವಿಧ ನೆಲೆಗಳ ಸ್ಥಾನವನ್ನು ಗುರುತಿಸುವುದು ಹಾಗೂ ಸಮಯವನ್ನು ನಿರ್ಧರಿಸುವುದು ಎನ್ನುವುದೇ ಈ ಉಪಾಯ. ಈ ಉಪಗ್ರಹಗಳು ಕಳಿಸುವ ಸಂಕೇತಗಳನ್ನು ಭೂಮಿಯಿಂದಲೇ ಗುರುತಿಸಿ ಅವುಗಳ ಕಾಲವನ್ನು ಹೊಂದಿಸಿ ಮರಳಿ ಸಂಕೇತ ಕಳಿಸುವುದು ಈ ಯೋಜನೆ. ಇನ್ನೂ ಒಂದು ಯೋಜನೆ ಇದೆ. ಅದು ಇಂತಹ ನ್ಯಾವಿಗೇಷನ್ ಉಪಗ್ರಹಗಳಲ್ಲಿಯೇ ಪರಮಾಣು ಗಡಿಯಾರಗಳನ್ನು ಇಟ್ಟು ಬಿಡುವುದು. ಪರಮಾಣು ಗಡಿಯಾರಗಳು ಗುರುತ್ವಾಕರ್ಷಣೆಯ ಪ್ರಭಾವಕ್ಕೆ ಬೀಳಲಾರವು. ಅವುಗಳ ಕಾರ್ಯವಿಧಾನ ಪ್ರಮುಖವಾಗಿ ಕಾಲಾಂತರದಲ್ಲಿ ಅವುಗಳಿಂದ ಹೊಮ್ಮುವ ವಿಕಿರಣಗಳ ಪ್ರಮಾಣವನ್ನು ಅವಲಂಬಿಸಿದೆ. ಹೀಗೆ ಅವನ್ನು ಮೂಲ ಗಡಿಯಾರಗಳನ್ನಾಗಿ ಬಳಸಿಕೊಂಡು ಅನಂತರ ಚಂದ್ರನ ಚಲನೆಗೆ ತಕ್ಕಂತೆ ಅವುಗಳನ್ನು ಸರಿಹೊಂದಿಸಬಹುದು ಎನ್ನುವುದು ಯೋಜನೆ. ಮುಂದೆ ಬಹುಶಃ ಚಂದ್ರನದ್ದೇ ಒಂದು ಕಾಲಮಾನವನ್ನು ರೂಪಿಸಬಹುದು. ಇದು ಅಲ್ಲಿಯೇ ಉಳಿದು ಬದುಕುವವರಿಗೆ ನೆರವಾದೀತು. ಆಗ ಚಂದ್ರನ ಒಂದೊಂದು ಭಾಗದಲ್ಲಿಯೂ ಹಗಲು ಯಾವಾಗ, ರಾತ್ರಿ ಯಾವಾಗ ಎಂದು ನಿರ್ಧರಿಸಬೇಕಾಗಬಹುದು. ಈಗ ನಾವು ಅಮೆರಿಕ ಹಾಗೂ ಭಾರತದಲ್ಲಿ ಬೇರೆ ಬೇರೆ ಹಗಲು ರಾತ್ರಿಗಳನ್ನು ನಿಶ್ಚಯಿಸಿರುವಂತೆಯೇ. ಈ ಚಂದ್ರಕಾಲ ಯಾವಾಗ ಬರುತ್ತದೆಯೋ ಜ್ಯೋತಿಷ್ಯ ಹೇಳುವವರಿಲ್ಲ. ಆದರೆ ವಿಜ್ಞಾನಿಗಳು ಮಾತ್ರ ಇದು ಖಂಡಿತ ಬರುತ್ತದೆ ಎಂದು ಸಂಭ್ರಮಿಸುತ್ತಿದ್ದಾರೆ.
1: ನಿಮಗೆ ಗೊತ್ತೇ, ಗುರುಗ್ರಹದ ಮೇಲೆ ಭೂಮಿಗಿಂತ ಎರಡು ಪಟ್ಟು ದೊಡ್ಡದಾದ ಒಂದು ಸುಂಟರಗಾಳಿ ಇದೆಯಂತೆ. ಇದು ಸುಮಾರು 300 ವರ್ಷಗಳಿಂದಲೂ ಬೀಸುತ್ತಲೇ ಇದೆಯಂತೆ. ದೂರದರ್ಶಕದಲ್ಲಿ ನೋಡಿದರೆ ಗುರುವಿನ ಮೇಲೆ ಒಂದು ಕೆಂಪು ಮಚ್ಚೆಯಂತೆ ಇದು ಕಾಣುತ್ತದೆ.
2: ಮೂಗಿನ ಉಪಯೋಗ. ಹೌದು, ಮೂಗು ಬೇರೆಯವರ ವಿಷಯಗಳಲ್ಲಿ ತೋರಿಸುವುದಕ್ಕೆ, ಉಸಿರಾಟಕ್ಕೆ, ಪರಿಮಳ ಮೂಸುವುದಕ್ಕಷ್ಟೇ ಇರುವ ಅಂಗವಲ್ಲ, ಅದಕ್ಕೆ ಬೇರೆ ಉಪಯೋಗಗಳು ಇವೆಯಂತೆ. ಎಕಿಡ್ನಾ ಎನ್ನುವ ಚಿಪ್ಪು ಹಂದಿಯಂತಹ ಇರುವೆಯನ್ನು ತಿನ್ನುವ ಇರುವೆ ತಿನಿ ಜೀವಿಯ ಮೈ ಅತೀವ ಬಿಸಿಯೇರಿ ಸಾಯದಂತೆ ಮೂಗು ಕಾಪಾಡುತ್ತದಂತೆ. ತನ್ನ ದೇಹದ ಉಷ್ಣತೆಯನ್ನು ಸ್ಥಿರವಾಗಿರಿಸಲು ಎಕಿಡ್ನಾ ಬಳಸುವ ಉಪಾಯಗಳಲ್ಲಿ ಸದಾ ತೇವವಾಗಿರುವ ಮೂಗಿನ ತುದಿಯು ಒಂದಂತೆ. ಹೀಗೆಂದು ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಆಸ್ಟ್ರೇಲಿಯಾದ ಕರ್ಟಿಸ್ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳಾದ ಕ್ರಿಸ್ಟಿನ್ ಎಲಿಜಬೆತ್ ಕೂಪರ್ ಮತ್ತು ಫಿಲಿಪ್ ಕೇರಿಯೋವಿದಸ್ ಪ್ರಕಟಿಸಿದ್ದಾರೆ. ಪ್ರಾಣಿಗಳಲ್ಲಿ ದೇಹದ ಉಷ್ಣತೆಯನ್ನು ಕುರಿತಂತೆ ಎರಡು ಬಗೆಯಿವೆ. ಮೊದಲನೆಯವುಗಳ ದೇಹದ ಉಷ್ಣತೆ ಪರಿಸರದ ಉಷ್ಣತೆಗೆ ತಕ್ಕಂತೆ ಬದಲಾಗುತ್ತದೆ. ಉದಾಹರಣೆಗೆ ಜಿರಲೆ, ಚಿಟ್ಟೆ, ಸೊಳ್ಳೆ, ಎರೆಹುಳು, ಬಸವನ ಹುಳುಗಳಂತಹ ಅಕಶೇರುಕಗಳು ಹಾಗೂ ಪೆನ್ ಮೂಳೆ ಇರುವಂತಹ ಜೀವಿಗಳಲ್ಲಿ ಕಪ್ಪೆ, ಮೀನು ಹಾಗೂ ಹಲ್ಲಿಗಳಂತಹ ಜೀವಿಗಳು ಹೀಗೆ ಪರಿಸರದಲ್ಲಿನ ಉಷ್ಣತೆಗೆ ತಕ್ಕಂತೆ ತಮ್ಮ ದೇಹದ ಉಷ್ಣತೆಯನ್ನು ಬದಲಿಸಿಕೊಳ್ಳುತ್ತವೆ. ಇವನ್ನು ಶೀತರಕ್ತ ಪ್ರಾಣಿಗಳು ಎನ್ನುತ್ತೇವೆ. ಅದೇ ಹಕ್ಕಿಗಳು ಹಾಗೂ ಸ್ತನಿಗಳ ದೇಹದ ಉಷ್ಣತೆಯು ಪರಿಸರದ ಉಷ್ಣತೆಯಲ್ಲಿ ಏನೇ ಏರುಪೇರಾಗಿರಲಿ ಸ್ಥಿರವಾಗಿರುತ್ತದೆ. ಮನುಷ್ಯನ ದೇಹದ ಉಷ್ಣತೆ ಸಾಮಾನ್ಯವಾಗಿ 37 ಡಿಗ್ರಿ ಸೆಲ್ಸಿಯಸ್ ಅಥವಾ 98.6 ಡಿಗ್ರಿ ಫ್ಯಾರನ್ ಹೀಟ್ನಷ್ಟು ಇದೆ ಎಂಬುದು ನಮಗೆ ಗೊತ್ತು. ಇದು ಹೆಚ್ಚಾದರೆ ಜ್ವರ ಬಂತು ಎನ್ನುತ್ತೇವೆ. ಹೀಗೆ ಸ್ಥಿರವಾದ ದೇಹ ತಾಪ ಇರುವ ಜೀವಿಗಳನ್ನು ಹೋಮಿಯೋಥರ್ಮ್ ಎಂದು ವಿಜ್ಞಾನಿಗಳು ಹೆಸರಿಸಿದ್ದಾರೆ. ನಮಗೆಲ್ಲ ಇವು ಬಿಸಿರಕ್ತದ ಪ್ರಾಣಿಗಳು. ಈ ಸಾಮರ್ಥ್ಯ ಪ್ರಾಣಿಗಳಿಗೆ, ಅದರಲ್ಲಿಯೂ ಸ್ತನಿಗಳಿಗೆ ಹೇಗೆ ಬಂದಿತು ಎನ್ನುವುದೇ ಕುತೂಹಲಕರ ವಿಷಯ. ಕುತೂಹಲ ಏಕೆಂದರೆ ಎಕಿಡ್ನಾದಂತಹ ಅತ್ತ ಹಕ್ಕಿಯೂ ಅಲ್ಲದ, ಇತ್ತ ಸ್ತನಿಗಳೂ ಅಲ್ಲದ ಮೊನೋಟ್ರೀಮ್ ಜೀವಿಗಳಲ್ಲಿ ಕೆಲವು ಸ್ಥಿರತಾಪಿಗಳು, ಇನ್ನು ಕೆಲವು ಶೀತರಕ್ತದ ಪ್ರಾಣಿಗಳು. ಇವು ಸ್ತನಿವರ್ಗದ ಪೂರ್ವಜರನ್ನು ಹೋಲುತ್ತವೆ ಎನ್ನುವುದು ವಿಕಾಸ ವಿಜ್ಞಾನಿಗಳ ತರ್ಕ. ಅರ್ಥಾತ್ ಇವುಗಳು ತಮ್ಮ ದೇಹದ ಉಷ್ಣತೆಯನ್ನು ಹೇಗೆ ನಿಯಂತ್ರಿಸಿಕೊಳ್ಳುತ್ತವೆ ಎನ್ನುವುದು ಸ್ಪಷ್ಟವಾದಲ್ಲಿ ಬಿಸಿರಕ್ತದ ಪ್ರಾಣಿಗಳಿಗೆ ತಮ್ಮ ದೇಹದ ತಾಪವನ್ನು ಸ್ಥಿರವಾಗಿರಿಸಿಕೊಳ್ಳುವ ಸಾಮರ್ಥ್ಯ ಹೇಗೆ ಬಂತೆನ್ನುವುದನ್ನು ಅರಿಯಬಹುದು ಎನ್ನುವ ಆಸೆ ಇದೆ. ಈ ಆಸೆಯ ಫಲವೇ ಕೂಪರ್ ಮತ್ತು ವಿದರ್ಸ್ ಅವರ ಸಂಶೋಧನೆ. ಕೂಪರ್ ಮತ್ತು ವಿದರ್ಸ್ ಇರುವೆ ತಿನಿಗಳಲ್ಲಿ ಮೊಂಡು ಕೊಕ್ಕಿನ ಇರುವೆ ತಿನಿ ಅಥವಾ ಶಾರ್ಟ್ ಬೀಟ್ ಎಕಿಡ್ನಾ ಎನ್ನುವ ಪ್ರಾಣಿಯನ್ನು ಅಧ್ಯಯನ ಮಾಡಿದರು. ಪ್ರಪಂಚದಲ್ಲಿ ಇರುವ 4 ಪ್ರಭೇದಗಳ ಇರುವೆ ತಿನಿಗಳಲ್ಲಿ ಇದು ಒಂದು. ಇದನ್ನು ಟೇಕಿ ಗ್ಲಾಸಸ್ ಅಕ್ಯುಲಿಯೇಟಸ್ ಎಂದು ಕರೆಯುತ್ತಾರೆ. ನೋಡಲು ಮುಳ್ಳು ಹಂದಿಯಂತೆಯೇ ಕಾಣುವ ಇದು ಮೊಟ್ಟೆ ಇಡುವ ಪ್ರಾಣಿ. ವರ್ಷಕ್ಕೆ ಒಮ್ಮೆ 1 ಮೊಟ್ಟೆ ಇಡುತ್ತದೆ. ಈ ನಿಟ್ಟಿನಲ್ಲಿ ಅದು ಹಕ್ಕಿಗಳಂತೆ. ಆದರೆ ಮೊಟ್ಟೆ ಒಡೆದು ಹೊರಬಂದ ಪುಟ್ಟ ಮರಿಗಳು ತಾಯಿಯ ದೇಹದಲ್ಲಿ ಇರುವ ಕೆಲವು ದಪ್ಪನೆಯ ಚರ್ಮದ ಮಚ್ಚೆಗಳಿಗೆ ಅಂಟಿಕೊಳ್ಳುತ್ತವೆ. ಹಸುವಿನ ಕೆಚ್ಚಲಿನಂತೆ ಈ ಚರ್ಮದ ತೇಪೆಗಳಿಂದ ಹಾಲು ಒಸರುತ್ತವೆ. ಅದನ್ನು ಹೀರಿ ಮರಿಗಳು ಬೆಳೆಯುತ್ತವೆ. ಈ ನಿಟ್ಟಿನಲ್ಲಿ ಅಪ್ಪಟ ಸ್ತನವಿಲ್ಲದಿದ್ದರೂ ಇದು ಸ್ತನಿಗಳಂತೆ. ಹೀಗಾಗಿ ಇದನ್ನು ಸ್ತನಿಗಳ ವಿಕಾಸದ ಹಾದಿಯಲ್ಲಿ ಹಿಂದೆಯೇ ಉಳಿದ ಜೀವಿ ಎಂದು ಭಾವಿಸಲಾಗಿದೆ. ಚಳಿಗಾಲದಲ್ಲಿ ಇದು ಪೂರ್ತಿ ಮುದುಡಿಕೊಂಡು ಚಂಡಿನಂತಾಗಿ ಶೀತನಿದ್ರೆಗೆ ಹೋಗಿಬಿಡುತ್ತದೆ. ಮತ್ತೆ ವಸಂತ ಬಂದಾಗಷ್ಟೇ ಇದರಲ್ಲಿ ಚಲನೆಯನ್ನು ಕಾಣಬಹುದು. ಸುತ್ತಲಿನ ಉಷ್ಣತೆ 35 ಡಿಗ್ರಿಯಷ್ಟಾದರೆ ಅದನ್ನು ತಾಳಲಾರದೆ ಇವು ಸಾವನ್ನಪ್ಪುತ್ತವೆ. ದೇಹದ ಉಷ್ಣತೆ 38.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಮೀರಿದರೂ ಇವು ಸಾವನ್ನಪ್ಪುತ್ತವೆ. ಹೀಗಾಗಿ ಬೇಸಿಗೆಯಲ್ಲಿ ಇವು ತಮ್ಮ ಓಡಾಟವನ್ನು ಕಡಿಮೆ ಮಾಡಿಕೊಂಡು ಅಥವಾ ನೆರಳಿರುವ ಜಾಗಗಳನ್ನು ಶೀತಲ ಪ್ರದೇಶಗಳನ್ನು ಹುಡುಕಿಯೋ ಹೋಗುತ್ತವೆ. ಈ ಪ್ರಾಣಿಗಳ ದೇಹದ ಉಷ್ಣತೆ ಅಷ್ಟಿಷ್ಟು ಬದಲಾದರೂ ಬೇಸಿಗೆಯಲ್ಲಿ ಅತಿ ಹೆಚ್ಚಾಗದಿರುವುದರಿಂದ ತನ್ನ ದೇಹದಲ್ಲಿನ ಅಧಿಕ ಶಾಖವನ್ನು ಅದು ಹೇಗೋ ಹೊರದೂಡುತ್ತಿದೆ ಎಂದು ತರ್ಕಿಸಲಾಗಿತ್ತು. ಸಾಮಾನ್ಯವಾಗಿ ಸ್ತನಿಗಳು ದೇಹದಲ್ಲಿನ ಅಧಿಕ ಶಾಖವನ್ನು ಹೊರತಳ್ಳುವ ಹಲವು ವಿಧಾನಗಳಿವೆ. ಬೆವರುವುದು ಸಾಮಾನ್ಯವಾದುದೊಂದು ವಿಧಾನ. ಆದರೆ ಇದು ತುಪ್ಪಳ ಇರುವ ನಾಯಿಗಳಂತಹ ಪ್ರಾಣಿಗಳಲ್ಲಿ ಆಗುವುದಿಲ್ಲ. ನಾಯಿಗಳು ಬಾಯಿಯನ್ನು ತೆರೆದು ಹಾ ಹಾ ಎಂದು ಹಾತರಿಸಿ ಹೆಚ್ಚಿನ ಶಾಖವನ್ನು ಹೊರತಳ್ಳುತ್ತವೆ. ನಾವು ಓಡಿದಾಗ ಅಧಿಕವಾಗುವ ದೇಹದ ಶಾಖವನ್ನು ಬಾಯಿ ತೆರೆದು ಉಸಿರಾಡುತ್ತಾ ಕಡಿಮೆ ಮಾಡಲು ಪ್ರಯತ್ನಿಸುತ್ತೇವೆ. ನಾಯಿಯ ಮೂಗು ಕೂಡ ಒದ್ದೆಯಾಗಿರುವುದು ಇದಕ್ಕೆ ಎನ್ನುವ ತರ್ಕವಿದೆ. ಬೆಕ್ಕು ತನ್ನ ದೇಹವನ್ನು ನೆಕ್ಕಿಕೊಂಡು ಅಂದರೆ ಒದ್ದೆ ಮಾಡಿಕೊಂಡು ಅಧಿಕ ಶಾಖವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಇವೆಲ್ಲ ಗೊತ್ತಿದ್ದ ವಿಜ್ಞಾನಿಗಳು ಎಕಿಡ್ನಾದಲ್ಲಿ ಏನಾಗುತ್ತಿರಬಹುದೆಂದು ಪರೀಕ್ಷಿಸಲು ಅವುಗಳನ್ನು ಇನ್ಫ್ರಾರೆಡ್ ಕ್ಯಾಮೆರಾ ಮೂಲಕ ಗಮನಿಸಿದ್ದಾರೆ. 124 ಎಕಿಡ್ನಾಗಳನ್ನು ದೂರದಿಂದಲೇ ಈ ವಿಶೇಷ ಕ್ಯಾಮೆರಾಗಳಿಂದ ಚಿತ್ರಿಸಿದ್ದಾರೆ. ಈ ಕ್ಯಾಮೆರಾಗಳು ವಿಶೇಷವಾಗಿ ಉಷ್ಣತೆಯು ಹೆಚ್ಚಿರುವ ಜಾಗವನ್ನಷ್ಟೇ ಚಿತ್ರೀಕರಿಸುತ್ತವೆ. ಚಳಿಗಾಲದಿಂದ ಬೇಸಿಗೆಯವರೆಗೆ ವಿವಿಧ ಸಮಯಗಳಲ್ಲಿ ಹೀಗೆ ತೆಗೆದ ಚಿತ್ರಗಳನ್ನು ಅನಂತರ ಪರಿಶೀಲಿಸಿದ್ದಾರೆ. ಅಧಿಕ ಶಾಖ ಇರುವ ದೇಹ ಭಾಗಗಳು ಉಳಿದವುಗಳಿಗಿಂತ ಈ ಚಿತ್ರಗಳಲ್ಲಿ ಪ್ರಖರವಾಗಿ ಹೊಳೆಯುತ್ತವೆ. ಈ ಭಾಗಗಳ ಪ್ರಖರತೆಯನ್ನು ಅಳೆಯಲೂಬಹುದು. ತನ್ಮೂಲಕ ಎಷ್ಟು ಉಷ್ಣ ಹೊರಬೀಳುತ್ತಿದೆ ಎಂದು ಗುರುತಿಸಬಹುದು. ಇವೆಲ್ಲ ಪರೀಕ್ಷೆಗಳ ಫಲಿತಾಂಶಗಳು ಕೆಲವು ಅಚ್ಚರಿಯ ವಿಷಯಗಳನ್ನು ತೋರಿಸಿವೆ. ಮೊಂಡು ಮೂಗಿನ ಎಕಿಡ್ನಗಳು ತಮ್ಮ ದೇಹದ ಮೇಲಿರುವ ಮುಳ್ಳಿನ ತುದಿಗಳು, ಮೂಗಿನ ತುದಿ ಹಾಗೂ ಬಾಲದ ತುದಿಯಿಂದ ಅಧಿಕ ಶಾಖವನ್ನು ಹೊರಸೂಸುತ್ತಿವೆಯಂತೆ. ಬೆನ್ನು, ಕೈಕಾಲುಗಳ ಒಳಬದಿಗಳು, ಮುಳ್ಳಿನ ತುದಿ ಇವೆಲ್ಲಕ್ಕಿಂತಲೂ ಹೆಚ್ಚಿಗೆ ಮೂಗಿನ ತುದಿಯಿಂದಲೇ ಶಾಖ ಹೊರಹೊಮ್ಮುತ್ತದೆ. ಆ ಜಾಗ ಉಳಿದೆಲ್ಲ ದೇಹದ ಭಾಗಗಳಿಗಿಂತಲೂ ತಣ್ಣಗಿರುತ್ತದೆಯಂತೆ. ಹೀಗೆ ಎಕಿಡ್ನಾದ ಮೂಗು ಕೂಡ ಅದರ ದೇಹ ಸ್ಥಿರವಾದ ಉಷ್ಣತೆಯಲ್ಲಿ ಇರುವಂತೆ ನೆರವಾಗುತ್ತದೆ ಎಂದು ಕೂಪರ್ ಮತ್ತು ವಿದರ್ಸ್ ವರದಿ ಮಾಡಿದ್ದಾರೆ. ದೇಹದಲ್ಲಿ ಅಧಿಕವಾದ ಉಷ್ಣವನ್ನು ಹೊರಚೆಲ್ಲುವ ಎಲ್ಲ ದೇಹ ಭಾಗಗಳಲ್ಲಿಯೂ ರಕ್ತನಾಳಗಳ ಜಾಲ ದಟ್ಟವಾಗಿರಬೇಕು, ಚರ್ಮ ತೆಳುವಾಗಿರಬೇಕು. ಮೂಗಿನಲ್ಲಿಯೂ ಇದೇ ಸ್ಥಿತಿ ಇದೆ. ಜೊತೆಗೆ ಮೂಗಿನಿಂದ ಒಸರುವ ಸಿಂಬಳ ಅದನ್ನು ಒದ್ದೆಯಾಗಿಯೇ ಇರಿಸಿರುವುದರಿಂದ ಒದ್ದೆ ಮೈಯು ಮಡಿಕೆಯಲ್ಲಿರುವ ನೀರು ಹೇಗೆ ತಣ್ಣಗಿರುತ್ತದೆಯೋ ಹಾಗೆ ದೇಹವೂ ತಣ್ಣಗೆ ಇರಲು ಈ ಒದ್ದೆ ಮೂಗು ನೆರವಾಗುತ್ತದೆ ಎನ್ನುವುದು ಇವರ ತರ್ಕ.
1: ಇದು ಗೊತ್ತಾ ನಿಮಗೆ? ಚಿಟ್ಟೆಗಳ ರೆಕ್ಕೆ ಹಾಗೂ ನವಿಲಿನ ಗರಿಗಳಲ್ಲಿ ಬಣ್ಣವೇ ಇಲ್ಲ. ಆದರೆ ಅವು ರಂಗುರಂಗಾಗಿ ಕಾಣುವುದಕ್ಕೆ ಅವುಗಳ ಮೇಲಿರುವ ಸೂಕ್ಷ್ಮವಾದ ಹುರುಪೆಗಳು ಹಾಗೂ ಮುಳ್ಳುಗಳು ಕಾರಣ ಅಂತೆ. ಇವು ಬೆಳಕನ್ನು ಚದುರಿಸಿ ಬೇರೆ ಬೇರೆ ರೀತಿಯ ಬಣ್ಣಗಳನ್ನ ನಮಗೆ ಕಾಣಿಸುತ್ತವೆ. ಭೂಮಿಯ ಒಳಗುದಿಗೆ ಬ್ರೇಕು ಬಿತ್ತೆ ಭೂಮಿಯ ಒಳಗೆ ಮಹತ್ತರವಾದ ಬದಲಾವಣೆಗಳು ಆಗುತ್ತಿರಬಹುದಂತೆ. ಕಳೆದ ಕೆಲವು ದಶಕಗಳಿಂದ ಭೂಮಿಯ ಒಳಭಾಗದಲ್ಲಿರುವ ಹಾಗೂ ಭೂಮಿಯ ಗುರುತ್ವಾಕರ್ಷಣೆ ಮತ್ತು ಅದರ ಕಾಂತ ಶಕ್ತಿಗೆ ಕಾರಣವಾದ ತಿರುಳು ಹೊರಳುವುದು ಕಡಿಮೆಯಾಗಿದೆಯಂತೆ. ಹೀಗೆಂದು ಚೀನಾದ ಪೀಕಿಂಗ್ ವಿಶ್ವವಿದ್ಯಾನಿಲಯದ ಭೂವಿಜ್ಞಾನಿ ಝುಯೋಡೋಂಗ್ ಸಾಂಗ್ ಮತ್ತು ಯಿ ಯಾಂಗ್ ಎನ್ನುವರು ಇತ್ತೀಚೆಗೆ ವರದಿ ಮಾಡಿದ್ದಾರೆ. ಭೂಮಿ ಎನ್ನುವುದು ಒಂದು ಶಿಲಾಗ್ರಹ. ಈ ಹೆಸರು ಬರುವುದಕ್ಕೆ ಭೂಮಿಯ ಮೇಲ್ಮೈನಲ್ಲಿ ಖನಿಜಗಳಿಂದ ಆದಂತಹ ಕಲ್ಲು ಮಣ್ಣು ಹಾಗೂ ಗಟ್ಟಿಯಾದ ನೆಲ ಇರುವುದೇ ಕಾರಣ. ಈ ಮೇಲ್ಮೈಯಲ್ಲಿ ಸಾಗರವೂ ಇದೆ ಎನ್ನಿ. ಇದು ಕೇವಲ ಹೊರಗಿನ ಚಿಪ್ಪು. ಅದಕ್ಕೂ ತಳದಲ್ಲಿ ಬಿಸಿಯಾದ ಕರಗಿದ ಕಲ್ಲಿನ ದ್ರಾವಣವಿದೆ. ಇದುವೇ ಲಾವಾ ಅಥವಾ ಶಿಲಾರಸ. ಆಗಾಗ್ಗೆ ಮೇಲಿನ ಚಿಪ್ಪಿನಲ್ಲಿರುವ ಒಡಕುಗಳ ಮೂಲಕ ಚಿಮ್ಮಿ ಬಂದು ಅಗ್ನಿಪರ್ವತವಾಗಿಯೋ ಅಥವಾ ಸಾಗರದಡಿಯ ನೆಲವಾಗಿಯೋ ಆಗುತ್ತದೆ. ಅಗ್ನಿಪರ್ವತಗಳ ಇರವಿಗೂ ಅವು ಸಿಡಿಯುವುದಕ್ಕೂ ಭೂಮಿಯ ಒಳಗೆ ಅತಿ ಒತ್ತಡದಲ್ಲಿರುವ ಈ ಲಾವಾರಸ ಅಥವಾ ಮ್ಯಾಗ್ಮಾ ಕಾರಣ. ಇದಕ್ಕೂ ಕೆಳಗೆ ಮ್ಯಾಂಟಲ್ ಎನ್ನುವ ಶಿಲೆಯ ಹೊದಿಕೆ ಇದೆ. ಸುಮಾರು 3,000 ಕಿಲೋಮೀಟರ್ ಆಳದವರೆಗೂ ಇದು ವಿಸ್ತರಿಸಿದೆ. ಇದರ ತಳದಲ್ಲಿ ಭೂಮಿಯ ಹೃದಯದ ಹೊರಭಾಗ ಅಥವಾ ಔಟರ್ ಕೋರ್ ಎನ್ನುವ ಭಾಗ ಇದೆ. ಇದು ಕರಗಿದ ಕಬ್ಬಿಣ. ಅದಕ್ಕೂ ತಳದಲ್ಲಿ 1,200 ಕಿಲೋಮೀಟರ್ ಆಳಕ್ಕೆ ಭೂಮಿಯ ನಟ್ಟ ನಡುವಿನವರೆಗೂ ಅತಿ ಬಿಸಿಯಾದ ಗಟ್ಟಿಯಾದ ಕಬ್ಬಿಣ ಹಾಗೂ ನಿಕ್ಕಲ್ ಇವೆ. ಇದುವೇ ಭೂಮಿಯ ಹೃದಯ, ಅದರ ಕೋರ್, ತಿರುಳು ಇತ್ಯಾದಿ. ಭೂಮಿಯ ಈ ತಿರುಳು ಪತ್ತೆಯಾಗಿ ಸುಮಾರು 100 ವರ್ಷಗಳಾಗುತ್ತಿವೆ. ಅದು ಕಬ್ಬಿಣದ್ದು ಎಂದೂ ಅದರಿಂದಾಗಿಯೇ ಭೂಮಿಯ ಕಾಂತಿಶಕ್ತಿ ಇರುವುದೆಂದೂ ಅರಿವಾಗಿದ್ದು ಅನಂತರ. ಜೊತೆಗೆ ಈ ಭೂಮಿಯ ಹೃದಯ ತಿರುಗುತ್ತಿದೆ ಎಂದು ಪತ್ತೆ ಮಾಡಲಾಯಿತು. ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಗಿರಿಗಿಟ್ಟಲೆ ತಿರುಗುತ್ತದೆ.

0: ಅಷ್ಟೇ, ಪ್ರತಿದಿನವೂ ಒಮ್ಮೆ ಎನ್ನುವಂತೆ ಭೂಮಿ ತಿರುಗುತ್ತದೆ. ಆದರೆ ಈ ಭೂಮಿಯೊಳಗಿನ ಈ ಕೋರ್ ಭೂಮಿ ತಿರುಗುವುದಕ್ಕಿಂತಲೂ ಸ್ವಲ್ಪ ವೇಗವಾಗಿ ತಿರುಗುತ್ತಿದೆ ಎಂದು ಲೆಕ್ಕಿಸಲಾಗಿತ್ತು. ಕಾಣದ್ದು ತಿರುಗುತ್ತಿದೆ ಎಂದು ಅದರ ವೇಗವೆಷ್ಟು ಎಂದು ಗಣಿಸಿದ್ದು ಹೇಗೆ ಎಂದು ತಾನೇ ನಿಮ್ಮ ಪ್ರಶ್ನೆ. ಭೂಮಿಯೊಳಗಿನ ವಿದ್ಯಮಾನಗಳನ್ನು ಅರಿಯಲು ವಿಜ್ಞಾನಿಗಳು ಹಲವು ತಂತ್ರಗಳನ್ನು ಉಪಯೋಗಿಸುತ್ತಾರೆ. ಅದರಲ್ಲಿ ಭೂಕಂಪಗಳ ಕಂಪನಗಳನ್ನು ಆಲಿಸುವುದು ಒಂದು. ಭೂಕಂಪನವಾದಾಗ ಅದರಿಂದ ಉಂಟಾದ ಕಂಪನಗಳು ನೆಲದೊಳಗೆ ಎಲ್ಲ ದಿಕ್ಕಿನಲ್ಲಿಯೂ ಹರಿಯುತ್ತವೆ ಅಷ್ಟೇ. ಈ ಕಂಪನಗಳನ್ನು ಗುರುತಿಸಲು ವಿವಿಧ ದಿಕ್ಕಿನಲ್ಲಿ ಮಾಪಕಗಳನ್ನು ಸ್ಥಾಪಿಸಿದ್ದಾರೆ. ಭೂಮಿಯ ಎರಡು ವಿರುದ್ಧ ಬದಿಯಲ್ಲಿ ಇರುವ ಮಾಪಕಗಳಲ್ಲಿ ದಾಖಲಾದಂತಹ ಕಂಪನಗಳ ಆಧಾರದ ಮೇಲೆ ಹಲವು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಕಂಪನಗಳು ಬಂದು ತಲುಪಲು ತೆಗೆದುಕೊಂಡ ಕಾಲ, ಅವುಗಳ ಸ್ವರೂಪವನ್ನು ಗಮನಿಸಿದರೆ ಅವು ಹಾದು ಬಂದಂತಹ ಹಾದಿಯಲ್ಲಿ ಏನೇನು ಅಡ್ಡಿಗಳಿದ್ದವು ಎಂದು ತರ್ಕಿಸಬಹುದು. ಶಿಲೆಗಳಿದ್ದವೋ, ಕಬ್ಬಿಣವೇ ಇತ್ತೋ, ಮಣ್ಣಿತ್ತೋ, ನೀರಿತ್ತೋ ಎಂದು ಅರ್ಥ ಮಾಡಿಕೊಳ್ಳಬಹುದು. ಇಂತಹ ಅಧ್ಯಯನಗಳ ಮೂಲಕ 1936 ಇಸವಿಯಲ್ಲಿ ಭೂಮಿಯ ಈ ಹೃದಯ ಭಾಗ ಸುಮಾರು 7,000 ಕಿಲೋಮೀಟರ್ ಅಗಲವಿದೆ ಎಂದು ಅಳೆಯಲಾಗಿತ್ತು. ಇದರ ಹೊರಭಾಗದಲ್ಲಿ ಕಬ್ಬಿಣದ ದ್ರವ ಇದೆ ಎಂದು, ಒಳಭಾಗ ಗಟ್ಟಿ ಕಬ್ಬಿಣವೆಂದು ಗುರುತಿಸಲಾಯಿತು. ಹೊರಗಿನ ದ್ರವದ ಹೊದಿಕೆಯೇ ಸುಮಾರು 2,600 ಕಿಲೋಮೀಟರ್ ದಪ್ಪ ಇದೆ ಎಂದು ಲೆಕ್ಕ ಹಾಕಿದ್ದರು. ಈ ಹೊದಿಕೆಯಲ್ಲಿ ಬಿಸಿಯಾಗಿರುವ ಕಬ್ಬಿಣ ಕ್ರಮೇಣ ಹರಳುಗಟ್ಟುತ್ತದೆ. ಹೀಗೆ ಅದು ಉಷ್ಣತೆಯನ್ನು ಕಳೆದುಕೊಂಡು ಒಳಭಾಗದ ಜೊತೆಗೆ ಕೂಡಿಕೊಳ್ಳುತ್ತದೆ. ಈ ಕ್ರಿಯೆಯ ಸಂದರ್ಭದಲ್ಲಿ ನೀರು ಕುದಿಯುವಾಗ ಆಗುವಂತೆ ಉಷ್ಣ ಪ್ರವಾಹಗಳು ಏಳುತ್ತವೆ. ಇದರ ಫಲವಾಗಿ ಒಳಗಿನ ಕೋರ್ ತಿರುಗುತ್ತದೆ ಎಂದು ವಿಜ್ಞಾನಿಗಳು ಗಣಿಸಿದ್ದರು. ಕುದಿಯುವ ನೀರಿನೊಳಗೆ ಗೋಲಿಯೊಂದನ್ನು ಹಾಕಿದರೆ ಅದು ಕುಣಿಯುತ್ತದಲ್ಲ, ಹಾಗೆ ಪ್ರತಿ ವರ್ಷವೂ ಇದು ಹೊರಗಿನ ಮ್ಯಾಂಟಲ್ ತಿರುಗುವುದಕ್ಕಿಂತ 3 ಡಿಗ್ರಿ ಹೆಚ್ಚು ತಿರುಗುತ್ತದೆ ಎಂದು ಲೆಕ್ಕ ಹಾಕಿದ್ದರು. 1971 1974 ಅಮೆರಿಕ ಪರಮಾಣು ಬಾಂಬುಗಳನ್ನು ನೆಲದಡಿಯಲ್ಲಿ ಸಿಡಿಸಿ ಪರೀಕ್ಷಿಸಿತ್ತು. ಆ ಸಂದರ್ಭದಲ್ಲಿ ಹುಟ್ಟಿದ ಭೂಕಂಪನಗಳನ್ನೂ ದಾಖಲಿಸಲಾಗಿತ್ತು. ಇದನ್ನು ಕಳೆದ ವರ್ಷ ಅಮೆರಿಕೆಯ ಸದರ್ನ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ವಿಶ್ಲೇಷಿಸಿ ಆ ಸಂದರ್ಭದಲ್ಲಿ ಭೂಮಿಯ ಕೋರ್ ನಿಧಾನವಾಗಿ ತಿರುಗುತ್ತಿತ್ತು ಎಂದು ಗಣಿಸಿದ್ದರು. ನಿಧಾನ ಎಂದರೆ ಹೊರಗಿನ ಮ್ಯಾಂಟಲ್ಗಿಂತಲೂ ಸುಮಾರು 0.5 ಡಿಗ್ರಿ ಹೆಚ್ಚು ವೇಗದಲ್ಲಿ ಅಷ್ಟೇ. ತದನಂತರ ಅದರ ವೇಗ ಹೆಚ್ಚಾಯಿತು, 3 ಡಿಗ್ರಿಯಷ್ಟಾಯಿತು ಎಂದು ಹೇಳಿದ್ದರು. ಇದೀಗ ಸಾಂಗ್ ಮತ್ತು ಯಾಂಗ್ 1995-2020 ರಷ್ಯಾದ ಕುರಿಲ್ ಎನ್ನುವ ದ್ವೀಪದಲ್ಲಿ ಘಟಿಸಿದ ಭೂಕಂಪನಗಳನ್ನು ಆಧರಿಸಿ ಹೊಸದೊಂದು ಲೆಕ್ಕಾಚಾರ ಮಾಡಿದ್ದಾರೆ. ಅದರ ಪ್ರಕಾರ ಭೂಮಿಯ ಒಳಗಿರುವ ಕೋರ್ 2009 ಇಸವಿಯಲ್ಲಿಯೇ ಮ್ಯಾಂಟಲ್ನಷ್ಟೇ ವೇಗದಿಂದ ತಿರುಗಲು ಆರಂಭಿಸಿದೆ. ಅರ್ಥಾತ್ ಮ್ಯಾಂಟಲ್ಗಿಂತ ಹೆಚ್ಚು ವೇಗವಿದ್ದದ್ದು ನಿಧಾನವಾಗಿದೆ ಎಂದಷ್ಟೇ. ಇದು ನಿಜವೋ ಸುಳ್ಳೋ ಎಂದು ಗಮನಿಸಲು ಸಾಂಗ್ ಮತ್ತು ಯಾಂಗ್ ಪ್ರಪಂಚದ ಇತರೆ ಕಡೆಗಳಲ್ಲಿ ನಡೆದ ಭೂಕಂಪಗಳ ಕಂಪನಗಳ ಜೊತೆಗೂ ಹೋಲಿಸಿದ್ದಾರೆ. ಎಲ್ಲೆಡೆಯೂ ಕೋರ್ ಮೂಲಕ ಹಾದು ಬಂದ ಕಂಪನಗಳು ಒಂದೇ ತೆರನ ಬದಲಾವಣೆಯನ್ನು ತೋರಿದ್ದುವು. ಅಂದರೆ ಕೋರ್ ವೇಗವಾಗಿ ಸುತ್ತುವುದನ್ನು ಕಡಿಮೆ ಮಾಡಿದೆ ಎಂದರ್ಥ ಅಷ್ಟೆ. ಹೀಗೆ ಕಾಯಿತು ಎನ್ನುವುದಕ್ಕೆ ವಿವರಣೆ ಇಲ್ಲ. ಇದರಿಂದ ಮುಂದೇನಾಗುತ್ತದೆ ಎಂಬ ಊಹೆಯೂ ಇಲ್ಲ. ಮುಂದೆ ಕೋರ್ ಇನ್ನೊಂದು ದಿಕ್ಕಿಗೆ ತಿರುಗಲು ಆರಂಭಿಸಬಹುದು ಎನ್ನುವ ಅನುಮಾನವಿದೆ. ಹಾಗೇನಾದರೂ ಆದರೆ ಭೂಮಿಯ ಗಡಿಯಾರದಲ್ಲಿ ಒಂದಿಷ್ಟು ಸೆಕೆಂಡುಗಳ ವ್ಯತ್ಯಾಸ ಆಗಬಹುದು. ಹಾಗೆಯೇ ಭೂಮಿಯ ಕಾಂತಶಕ್ತಿಯ ದಿಕ್ಕೂ ಬದಲಾಗಬಹುದು ಅಥವಾ ಪ್ರಬಲವೋ ಕ್ಷೀಣವೋ ಆಗಬಹುದು ಎನ್ನುವ ಗುಮಾನಿಗಳಿವೆ. ಏಕೆಂದರೆ ಕೋರ್ ತಿರುಗುವುದರಿಂದಲೇ ಭೂಮಿಯ ಕಾಂತಶಕ್ತಿ ಮತ್ತು ವಲಯಗಳು ಉಂಟಾಗುತ್ತವೆ. ಹೀಗಾಗುತ್ತವೆಯೋ ಇಲ್ಲವೋ ಎಂದು ತಿಳಿಯುವುದು ಹೇಗೆ ಎನ್ನುವುದಲ್ಲವೇ ನಿಮ್ಮ ಮುಂದಿನ ಪ್ರಶ್ನೆ. ನಾವಂತೂ ಭೂಕಂಪಗಳನ್ನು ಸೃಷ್ಟಿಸುವುದು ಕಷ್ಟ. ಪರಮಾಣು ಬಾಂಬುಗಳ ಪರೀಕ್ಷೆಯನ್ನು ಕೂಡ ಈಗ ನಿಲ್ಲಿಸಿಬಿಟ್ಟಿದ್ದೇವೆ. ಹೀಗಾಗಿ ಸಾಂಗ್ ಮತ್ತು ಯಾಂಗ್ ರವರ ತರ್ಕ ಸರಿಯೋ ತಪ್ಪೋ ಎಂದು ಖಚಿತಪಡಿಸಿಕೊಳ್ಳಬೇಕಾದರೆ ಇನ್ನಷ್ಟು ಭೂಕಂಪನಗಳು ಆಗುವುದಕ್ಕೆ ಕಾಯಬೇಕು ಎನ್ನುತ್ತದೆ ಈ ವರದಿಯನ್ನು ಪ್ರಕಟಿಸಿದ ನೇಚರ್. ಅದಕ್ಕಾಗಿ ವಿಜ್ಞಾನಿಗಳು ಹಾರೈಸುವುದಿಲ್ಲ ಅಂದರೂ ಕಾಯುವುದಂತೂ ಖಂಡಿತ ಎನ್ನೋಣವೇ. ವಾರದ ವಿಜ್ಞಾನಿ ಎಡ್ವರ್ಡ್ ವಿಲಿಯಮ್ಸ್ ಮೋರ್ಲಿ. ಬೆಳಕಿನ ವೇಗವನ್ನು ನಿಖರವಾಗಿ ಅಳೆಯಲು ಅಗತ್ಯವಾದಂತಹ ಸೂಕ್ಷ್ಮ ಸಾಧನವನ್ನು ರೂಪಿಸಿದ ರಸಾಯನ ವಿಜ್ಞಾನಿ ಮತ್ತು ಇಂಜಿನಿಯರ್. ಎಡ್ವರ್ಡ್ ಮೋರ್ಲಿಯ ಜನನ 1838 ಇಸವಿಯ ಜನವರಿ 29 ಅಮೆರಿಕೆಯಲ್ಲಿ ಆಯಿತು. ಮೂಲತಃ ರಾಸಾಯನಿಕ ಅಧ್ಯಯನಗಳಲ್ಲಿ ತೊಡಗಿದ ಮೋರ್ಲಿ ಅತ್ಯಂತ ನಿಖರವಾದ ಅಳತೆಗಳನ್ನು ಮಾಡುವುದರಲ್ಲಿ ನಿಷ್ಣಾತ. ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿನಂತಹ ಅನಿಲಗಳ ಪರಮಾಣು ತೂಕವನ್ನು ಅಳೆದು ತೋರಿಸಿದ್ದವ. ಅನಿಲಗಳ ಹಬೆಯೊತ್ತಡವನ್ನು ಲೆಕ್ಕ ಹಾಕುವ ವಿಧಾನವನ್ನು ರೂಪಿಸಿದ್ದವ. ಆಲ್ಬರ್ಟ್ ಅಬ್ರಹಾಂ ಮೈಕೆಲ್ಸನ್ ಎನ್ನುವ ಭೌತವಿಜ್ಞಾನಿಯ ಜೊತೆಗೂಡಿ ವ್ಯೋಮದಲ್ಲಿ ಈಥರ್ ಎನ್ನುವ ದ್ರವವಿದೆಯೋ ಇಲ್ಲವೋ ಎಂಬ ಪರೀಕ್ಷೆಯನ್ನು ಈತ ನಡೆಸಿದ. ಇದೇ ಸುಪ್ರಸಿದ್ಧ ಮೈಕೆಲ್ಸನ್ ಮೋರ್ಲಿ ಪ್ರಯೋಗ. ಈ ಪ್ರಯೋಗದಲ್ಲಿ ಒಂದೇ ಬೆಳಕಿನ ದಂಡವನ್ನು ಎರಡಾಗಿ ಒಡೆದು ವಿವಿಧ ಹಾದಿಗಳಲ್ಲಿ ಅವು ಸಾಗಿ ಬರುವಂತೆ ಮಾಡಿ ಮತ್ತೆ ಕೂಡುವಂತೆ ರೂಪಿಸಲಾಗಿತ್ತು. ಈಥರ್ ಇದ್ದಿದ್ದರೆ ಈ ಎರಡು ದಂಡಗಳ ಚಲನೆಯಲ್ಲಿ ಒಂದಿಷ್ಟಾದರೂ ವ್ಯತ್ಯಾಸ ಕಾಣಬೇಕಿತ್ತು. ಅದು ಕಾಣದ್ದರಿಂದ ಈಥರ್ ಎನ್ನುವ ವಸ್ತು ಇಲ್ಲ ಎಂದು ಮೈಕೆಲ್ಸನ್ ಮತ್ತು ಮೋರ್ಲಿ ತೀರ್ಮಾನಿಸಿದರು. ಅದುವರೆಗೂ ಬೆಳಕೆನ್ನುವುದು ಈಥರಿನ ಮೂಲಕ ಸಾಗಿ ಬರುತ್ತದೆ ಎಂದು ನಂಬಲಾಗಿತ್ತು. ಆ ನಂಬಿಕೆ ಬದಲಾಗಿ ಬೆಳಕಿನ ವೇಗ ನಿಖರ ಹಾಗೂ ನಿರ್ದಿಷ್ಟ ಎಂದು ಸಾಬೀತಾಗಲು, ಹಾಗೆಯೇ ಮುಂದೆ ಐನ್ಸ್ಟೈನ್ ತನ್ನ ವಿಶ್ವವಿಖ್ಯಾತ ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಲು ಕೂಡ ಈ ಪ್ರಯೋಗ ಮೂಲವಾಯಿತು.
1: ಇನ್ನೂರು ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಸುಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಕಥೆಗಳು. ಬೀಗಲ್ ಸಾಹಸಯಾನ ಸಂಚಿಕೆ 163.
2: ಸಂಜೆ ನಾನು ಕ್ಯಾಪ್ಟನ್ ಫಿಟ್ಜ್ರಾಯ್ ಮತ್ತು ಮಿಸ್ಟರ್ ಬೇಕರ್ ಎನ್ನುವ ಮಿಷನರಿ ಕೊರೊರಾಂಡಿಕಾ ಎನ್ನುವ ಹಳ್ಳಿಗೆ ಭೇಟಿ ಕೊಟ್ಟೆವು. ಹಳ್ಳಿಯಲ್ಲಿ ಅಡ್ಡಾಡುತ್ತಾ ಹಲವರು ಗಂಡಸರು ಹೆಂಗಸರು ಹಾಗೂ ಮಕ್ಕಳನ್ನು ನೋಡಿದೆವು, ಮಾತನಾಡಿದೆವು. ನ್ಯೂಜಿಲೆಂಡಿಗರನ್ನು ಕಂಡವರು ಅದೇ ಮಾನವ ಕುಲಕ್ಕೆ ಸೇರಿದ ತಾಹಿತಿಯನರ ಜೊತೆಗೆ ಹೋಲಿಸಿ ನೋಡುವುದು ಸಹಜವೇ. ಆದರೆ ಈ ಹೋಲಿಕೆ ನ್ಯೂಜಿಲೆಂಡಿಗರನ್ನು ಕೆಟ್ಟದಾಗಿ ತೋರಿಸುತ್ತದೆ. ಅವರು ಹೆಚ್ಚು ದೇಹದಾರ್ಢ್ಯವಿರುವವರಿರಬಹುದು, ಆದರೆ ಉಳಿದೆಲ್ಲ ಸ್ವಭಾವಗಳಲ್ಲಿ ಕೀಳು ಸ್ತರವೆನಿಸುತ್ತದೆ. ಅವರತ್ತ ನೋಡಿದ ಕೂಡಲೇ ಒಬ್ಬರೆಷ್ಟು ಕಾಡು ಜನವೆಂದು ಇನ್ನೊಬ್ಬರೆಷ್ಟು ಸಂಭಾವಿತರೆಂದೂ ತಿಳಿಯುತ್ತದೆ. ತಾಹಿತಿಯಲ್ಲಿದ್ದ ಆ ಮುದಿ ಮುಖಂಡ ಉತಾಮೆಯ ಮುಖ ಅಥವಾ ಗುಣವಿರುವಂತಹ ಒಬ್ಬನೇ ಒಬ್ಬನನ್ನು ನ್ಯೂಜಿಲೆಂಡ್ನಲ್ಲಿ ಹುಡುಕುವುದು ವ್ಯರ್ಥ ಪ್ರಯತ್ನ. ಇಲ್ಲಿ ಹಚ್ಚೆ ಹಾಕುವ ರೀತಿಯೇ ಅವರ ಭಾವಗಳಿಗೆ ಒಪ್ಪಲಾಗದೊಂದು ಕಳೆಯನ್ನು ನೀಡುತ್ತದೆ. ಜೊತೆಗೆ ಅದಕ್ಕಾಗಿ ಮಾಡುವ ಆಳದ ಗಾಯಗಳು ಮೇಲ್ಭಾಗದ ಸ್ನಾಯುಗಳ ಮೃದುತ್ವವನ್ನು ನಾಶ ಮಾಡಿ ಅವು ಗಟ್ಟಿಯಾಗಿರುವಂತೆ ಮಾಡುತ್ತದೆ. ಇದಲ್ಲದೆ ಅವರ ಕಣ್ಣಿನಲ್ಲಿರುವ ಹೊಳಪು ಕ್ರೌರ್ಯ ಹಾಗೂ ಮೋಸಗಾರಿಕೆಯನ್ನಷ್ಟೇ ಬಿಂಬಿಸುತ್ತವೆ. ಅವರ ಆಕಾರ ನೀಳವಾಗಿ ದಪ್ಪನಾಗಿರಬಹುದು, ಆದರೆ ತಾಹಿತಿಯ ಕೆಲಸಗಾರರ ಸೌಂದರ್ಯ ಅದರಲ್ಲಿ ಕಾಣುವುದಿಲ್ಲ. ಜನರು ಮನೆಗಳು ಕೊಳಕಾಗಿ ನಾರುತ್ತಿದ್ದುವು. ಸ್ನಾನ ಮಾಡುವ ಅಥವಾ ಬಟ್ಟೆ ಒಗೆಯುವ ಕಲ್ಪನೆಯೇ ಅವರ ಮೆದುಳಿನಲ್ಲಿ ಇಲ್ಲವೆನಿಸಿತು. ನಾನು ಕೊಳೆಯಿಂದ ಕರೆಗಟ್ಟಿ ಕಪ್ಪಾಗಿದ್ದ ಬಟ್ಟೆಯನ್ನು ಧರಿಸಿದ ಮುಖಂಡನೊಬ್ಬನನ್ನು ಕಂಡೆ. ಅವನ ಅಂಗಿ ಏಕೆ ಅಷ್ಟು ಕೊಳೆಯಾಗಿದೆ ಎಂದು ಕೇಳಿದ್ದಕ್ಕೆ ಆತ ಅಚ್ಚರಿಯಿಂದ, ಇದು ಹಳೆಯದೆಂದು ಗೊತ್ತಿಲ್ಲವಾ ಎಂದು ಕೇಳಿದ. ಗಂಡಸರಲ್ಲಿ ಕೆಲವರು ಅಂಗಿಯನ್ನು ತೊಡುವುದುಂಟು, ಆದರೆ ಕೊಳೆಯಿಂದ ಕಪ್ಪಾದ ಒಂದೋ ಎರಡೋ ಕಂಬಳಿಗಳೇ ಇವರ ಸಾಮಾನ್ಯ ತಿರಿಸು. ಹೆಗಲ ಮೇಲೆ ಬೇಕಾಬಿಟ್ಟಿ ಎಸೆದ ಇದು ವಿಚಿತ್ರ ಫ್ಯಾಷನ್ನಿನಂತೆ ಅನಿಸುತ್ತದೆ. ಕೆಲವು ಮುಖಂಡರು ಇಂಗ್ಲೆಂಡಿನ ಅಚ್ಚುಕಟ್ಟಾದ ದಿರಿಸನ್ನು ಧರಿಸುವುದುಂಟು, ಆದರೆ ಕೇವಲ ವಿಶೇಷ ಸಂದರ್ಭಗಳಲ್ಲಿಯಷ್ಟೇ.
1: ಡಿಸೆಂಬರ್ 23. ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ನಡುವೆ ಇದ್ದ ದ್ವೀಪಗಳ ಕೊಲ್ಲಿಯಿಂದ ಸುಮಾರು 15 ಮೈಲಿ ದೂರದಲ್ಲಿ ವಾಯಿಮಾಟೆ ಎನ್ನುವ ಜಾಗದಲ್ಲಿ ಮಿಷನರಿಗಳು ಕೃಷಿಗೆಂದು ಒಂದಿಷ್ಟು ಭೂಮಿಯನ್ನು ಖರೀದಿಸಿದ್ದರು. ನನಗೆ ಅಲ್ಲಿದ್ದ ರೆವರೆಂಡ್ ಡಬ್ಲ್ಯೂ ವಿಲಿಯಮ್ಸ್ರನ್ನು ಪರಿಚಯಿಸಲಾಗಿತ್ತು. ವಾಯಿಮಾಟೆಗೆ ಭೇಟಿ ನೀಡಬೇಕೆಂದು ನಾನು ಇಚ್ಛಿಸಿದಾಗ ಆತ ನನ್ನನ್ನು ಅಲ್ಲಿ ಬಂದು ಭೇಟಿಯಾಗುವಂತೆ ಆಹ್ವಾನಿಸಿದರು. ಅಲ್ಲಿಯ ಬ್ರಿಟಿಷ್ ಆಡಳಿತಾಧಿಕಾರಿ ಮಿಸ್ಟರ್ ಬುಷ್ ಬಿ ಹೊಳೆಯಲ್ಲಿ ದೋಣಿಯ ಮೂಲಕ ಅಲ್ಲಿಗೆ ಕರೆದೊಯ್ಯುವುದಾಗಿ ತಿಳಿಸಿದರು. ಹಾದಿಯಲ್ಲಿ ಸುಂದರ ಜಲಪಾತವೊಂದನ್ನು ನೋಡಬಹುದೆಂದು, ನಡೆಯುವ ಶ್ರಮವೂ ಕಡಿಮೆ ಆಗುತ್ತದೆಂದು ಹೇಳಿ ಒಬ್ಬ ಮಾರ್ಗದರ್ಶಿಯನ್ನೂ ಸಿದ್ಧಪಡಿಸಿದರು. ಇದಕ್ಕಾಗಿ ಒಬ್ಬರನ್ನು ಶಿಫಾರಸು ಮಾಡೆಂದು ಕೇಳಿದಾಗ ಮುಖಂಡನು ತಾನೇ ಮಾರ್ಗದರ್ಶಿಯಾಗುವುದಾಗಿ ಹೇಳಿದ. ಆದರೆ ಆತ ಎಷ್ಟು ಪೌಂಡು ಹಣ ಕೊಡುತ್ತೇರೆಂದು ಕೇಳಿದಾಗ ಹಣದ ಬಗ್ಗೆ ಅವನಿಗೆಷ್ಟು ತಿಳಿದಿದೆ ಎನ್ನುವುದು ಸ್ಪಷ್ಟವಾಯಿತು. ಕೊನೆಗೂ ಆತ $2 ಮೊತ್ತಕ್ಕೆ ಬರಲು ಒಪ್ಪಿದ. ಆತ ನಾನೇ ಕೊಂಡೊಯ್ಯಬಹುದಾಗಿದ್ದ ಪುಟ್ಟ ಹೊರೆಯನ್ನು ತೋರಿಸಿದಾಗ ಅದನ್ನು ಹೊರಲು ಒಬ್ಬ ಗುಲಾಮನನ್ನು ಕರೆದೊಯ್ಯಬೇಕೆಂದ. ಈ ರೀತಿಯ ಅಹಮಿಕೆಗಳು ಇತ್ತೀಚೆಗೆ ಕಡಿಮೆಯಾಗುತ್ತಿವೆ, ಆದರೆ ಇದಕ್ಕೂ ಹಿಂದೆ ಇಂತಹ ಮುಖಂಡರುಗಳು ಬೇರೊಬ್ಬರ ಸಣ್ಣ ಹೊರೆಯನ್ನು ಹೊರುವ ಅಪಮಾನಕ್ಕಿಂತ ಸಾಯುವುದೇ ಮೇಲು ಎನ್ನುತ್ತಿದ್ದರು. ನನ್ನ ಸಹಪಯಣಿಗನು ಮುಖವೆಲ್ಲವನ್ನೂ ಹಚ್ಚೆ ಹಾಕಿಸಿಕೊಂಡಿದ್ದ ಚುರುಕು ಮನುಷ್ಯ. ಆತ ಹಿಂದೆ ಮಹಾಯೋಧನಾಗಿತ್ತನಂತೆ. ಮಿಸ್ಟರ್ ಬುಷ್ಬಿಯ ಜೊತೆಗೆ ಆತನಿಗೆ ಬಹಳ ಸ್ನೇಹವಿದ್ದಂತೆ ಅನಿಸಿತು. ಆದರೆ ಇಬ್ಬರೂ ಹಲವು ಬಾರಿ ಉಗ್ರವಾಗಿ ಕಾದಾಡಿದ್ದರಂತೆ. ಇಲ್ಲಿಯ ಸ್ಥಳೀಯರು ಎಷ್ಟೇ ಉಗ್ರವಾಗಿದ್ದರೂ ಒಂದಿಷ್ಟು ವ್ಯಂಗ್ಯದ ನುಡಿ ಅವರನ್ನು ತಣ್ಣಗಾಗಿಸಿ ಬಿಡುತ್ತದೆ ಎಂದು ಬುಷ್ಬಿ ಹೇಳುತ್ತಿದ್ದ. ಇದೇ ಮುಖಂಡ ಹಿಂದೊಮ್ಮೆ ಬುಷ್ಬಿಯ ಬಳಿ ಬಂದು, ನಿನ್ನ ಗೆಳೆಯ ಮಹಾಮುಖಂಡ ದೊಡ್ಡ ಮನುಷ್ಯನೊಬ್ಬ ಬಂದಿದ್ದೇನೆ, ನನಗೆ ಉಣಲು ತಿನ್ನಲು ನೀಡಿ ಉಡುಗೊರೆಯನ್ನು ಕೊಡುವುದಿಲ್ಲವೇ ಎಂದು ಪೀಡಿಸುತ್ತಿದ್ದನಂತೆ. ಅವನ ಮಾತೆಲ್ಲ ಮುಗಿಯುವವರೆಗೂ ಕಾದ ಬುಷ್ಬಿ ತಣ್ಣಗೆ, ನಿನ್ನ ಈ ಸೇವಕ ಇನ್ನೇನು ಮಾಡಬೇಕು ಎಂದು ಕೇಳಿದನಂತೆ. ಇಷ್ಟು ಹೇಳಿದ ಕೂಡಲೇ ಆ ಮುಖಂಡ ವಿಚಿತ್ರವಾದೊಂದು ಮುಖಭಾವ ಮಾಡಿ ಸುಮ್ಮನಾಗಿ ಬಿಟ್ಟನಂತೆ. ಅಲ್ಪ ಸಮಯದ ಹಿಂದೆ ಬುಷ್ಬಿಗೆ ಇನ್ನೂ ದೊಡ್ಡ ತೊಂದರೆ ಕಾಡಿತ್ತು. ಒಬ್ಬ ಮುಖಂಡ ತನ್ನ ತಂಡದವರೊಟ್ಟಿಗೆ ಅರ್ಧರಾತ್ರಿಯಲ್ಲಿ ಬುಷ್ಬಿಯ ಮನೆಗೆ ಬಂದು ಕನ್ನ ಹಾಕಲು ಪ್ರಯತ್ನಿಸಿದ್ದ. ಅದು ಸುಲಭವಲ್ಲವೆಂದು ತಿಳಿದಾಗ ಬಂದೂಕಿನಿಂದ ಗುಂಡು ಹಾರಿಸಲು ಶುರು ಮಾಡಿದ್ದ. ಬುಷ್ಬಿಗೆ ಸ್ವಲ್ಪ ಏಟು ಬಿತ್ತಿತ್ತು, ಆದರೆ ಆ ನಂತರ ಆ ಗುಂಪನ್ನು ಓಡಿಸಲಾಯಿತು. ಸ್ವಲ್ಪ ಕಾಲದ ನಂತರ ಹೀಗೆ ದಾಳಿ ಮಾಡಿದವರು ಯಾರೆಂಬುದು ತಿಳಿಯಿತು. ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಮುಖಂಡರುಗಳ ಸಭೆಯೊಂದನ್ನು ಕರೆಯಲಾಯಿತು. ನ್ಯೂಜಿಲೆಂಡರುಗಳ ಮಟ್ಟಿಗೆ ಈ ದಾಳಿ ಅನ್ಯಾಯದ್ದಾಗಿತ್ತು, ಏಕೆಂದರೆ ಅದು ಅರ್ಧರಾತ್ರಿಯಲ್ಲಿ, ಅದರಲ್ಲಿಯೂ ಬುಷ್ಬಿ ಅನಾರೋಗ್ಯದಿಂದ ವಿರಮಿಸುತ್ತಿದ್ದಾಗ ನಡೆದಿತ್ತು. ಅನಾರೋಗ್ಯ ಎನ್ನುವುದು ಅವರಿಗೆಲ್ಲ ಒಂದು ರಕ್ಷೆ ಇತ್ತಂತೆ. ಅಂತಹ ಸಂದರ್ಭದಲ್ಲಿ ದಾಳಿ ಮಾಡಿದ್ದು ಅವರ ಮರ್ಯಾದೆಗೆ ಕಳಂಕವೆನಿಸಿದ್ದರಿಂದ ಪರಿಹಾರವಾಗಿ ದಾಳಿಕೋರನ ಆಸ್ತಿಯನ್ನೆಲ್ಲ ಬ್ರಿಟಿಷ್ ರಾಜನಿಗೆ ನೀಡಬೇಕೆಂದು ತೀರ್ಮಾನಿಸಲಾಯಿತು. ಬ್ರಿಟಿಷರಿಗೆ ಅವನ ಭೂಮಿಯನ್ನು ಪಡೆದದ್ದಕ್ಕಿಂತಲೂ ತನ್ನ ಸಮಾನರಾದವರಿಗಿಂತಲೂ ಆತ ಕೀಳೆನಿಸಿಕೊಂಡೆನ್ನುವುದು ದೊಡ್ಡದೆನಿಸಿತು. ದೋಣಿಯನ್ನು ನೀರಿಗಿಳಿಸುತ್ತಿದ್ದಂತೆ ಇನ್ನೂ ಒಬ್ಬ ಮುಖಂಡ ದೋಣಿ ಏರಿದ. ಆತ ಹೊಳೆಗುಂಟದ ಪ್ರವಾಸದ ಖುಷಿ ಕಾಣಬೇಕಿತ್ತಂತೆ. ಈತನಿಗಿಂತ ರುದ್ರ ಹಾಗೂ ಭಯಾನಕ ಮುಖವಿದ್ದ ಇನ್ನೊಬ್ಬನನ್ನು ನಾನು ಕಂಡಿರಲಿಲ್ಲ. ಅವನಂಥವನನ್ನೇ ನಾನು ಇನ್ನೆಲ್ಲಿಯೂ ಕಂಡಿದ್ದೆ ಎಂದು ನನಗೆ ಅನಿಸತೊಡಗಿತು. ರೆಟ್ಟನ್ ಶಿಲ್ಲರನ ಫ್ರಿಡೋಲಿನ್ ಹಾಡಿನಲ್ಲಿ ರಾಬರ್ಟ್ನನ್ನು ಕಬ್ಬಿಣ ಕುದಿಯುತ್ತಿರುವ ಕೊಪ್ಪರಿಗೆಯೊಳಗೆ ತಳ್ಳುವ ಇಬ್ಬರ ಬಗೆಗಿನ ವಿವರಣೆಯಲ್ಲಿ ಕಂಡಿದ್ದೆ. ರಾಬರ್ಟ್ನ ಎದೆಯ ಮೇಲೆ ಕೈಯಿಟ್ಟು ದೂಡುವ ಮನುಷ್ಯನ ವಿವರಣೆಯದು. ದೇಹ ಭಾವವೇ ಸ್ಪಷ್ಟವಾಗಿ ನುಡಿದ ಕಥೆಯಿದು. ಈ ಮುಖಂಡನೊಬ್ಬ ಭಯಂಕರ ಕೊಲೆಗಾರನಾಗಿದ್ದ, ಜೊತೆಗೆ ಮಾತು ತಪ್ಪುವ ಹೇಡಿಯೂ ಆಗಿದ್ದ. ನಾವು ದೋಣಿಯಿಂದ ಇಳಿದ ಜಾಗದಲ್ಲಿ ಬುಷ್ಬಿ 100 ಗಜ ದೂರ ನಮ್ಮೊಟ್ಟಿಗೆ ನಡೆದ. ದೋಣಿಯಲ್ಲಿಯೇ ಉಳಿದ ಆ ಕೆಟ್ಟ ಮನುಷ್ಯ ಬುಷ್ಬಿಯತ್ತ ತಿರುಗಿ ಜೋರಾಗಿ, ಹೆಚ್ಚು ಹೊತ್ತು ಮಾಡಬೇಡ, ಇಲ್ಲಿ ಕಾಯಲು ನಾನು ಬಂದಿಲ್ಲ ಎಂದ. ಅವನ ಆ ದರ್ಪದ ನಡೆಯನ್ನು ಕಂಡು ಅಚ್ಚರಿಪಟ್ಟೆ. ನಾವು ಅಲ್ಲಿಂದ ಮುಂದೆ ನಡೆಯಲು ಆರಂಭಿಸಿದೆವು. ಎದುರಿಗಿದ್ದ ಹಾದಿ ಚೆನ್ನಾಗಿ ಸವೆದಿತ್ತು. ಎರಡೂ ಬದಿಯಲ್ಲಿಯೂ ಆ ಪ್ರದೇಶದಲ್ಲಿ ಎಲ್ಲೆಲ್ಲಿಯೂ ಇದ್ದ ಎತ್ತರದ ಜರಿ ಗಿಡಗಳು ಇದ್ದುವು. ಹೀಗೆ ಕೆಲವು ಮೈಲುಗಳನ್ನು ನಡೆದ ಮೇಲೆ ನಾವು ಒಂದು ಪುಟ್ಟ ಹಳ್ಳಿಯನ್ನು ತಲುಪಿದೆವು. ಅಲ್ಲೊಂದಿಷ್ಟು ಗುಡಿಸಲುಗಳು ಒಟ್ಟಾಗಿದ್ದುವು. ಒಂದಿಷ್ಟು ನೆಲದಲ್ಲಿ ಆಲೂಗೆಡ್ಡೆ ಕೃಷಿ ಮಾಡಲಾಗಿತ್ತು. ಈ ದ್ವೀಪಗಳಿಗೆ ಆಲೂಗೆಡ್ಡೆಯನ್ನು ಪರಿಚಯಿಸಿದ್ದು ಬಹಳ ಅನುಕೂಲಕರವಾಗಿತ್ತು. ಈಗ ಅಲ್ಲಿ ಬೇರೆಲ್ಲ ತರಕಾರಿಗಳಿಗಿಂತಲೂ ಹೆಚ್ಚು ಬಳಕೆಯಾಗುತ್ತಿದೆ. ನ್ಯೂಜಿಲೆಂಡ್ಗೆ ನಿಸರ್ಗವೇ ನೀಡಿದ ಒಂದು ವರವಿದೆ. ಅದೇನೆಂದರೆ ಅಲ್ಲಿನ ನಿವಾಸಿಗಳು ಎಂದಿಗೂ ಕ್ಷಾಮದಿಂದ ಬಳಲುವುದಿಲ್ಲ. ಇಡೀ ಪ್ರದೇಶವೇ ಜರಿ ಗಿಡಗಳಿಂದ ಸಮೃದ್ಧಿಯಾಗಿದೆ. ಈ ಗಿಡದ ಬೇರು ಬಹಳ ರುಚಿಕಟ್ಟಾಗಿ ಇಲ್ಲದಿದ್ದರೂ ಪೌಷ್ಟಿಕ. ಇಲ್ಲಿನವರು ಇದನ್ನು ಕರಾವಳಿಯ ಎಲ್ಲೆಡೆಯೂ ಯಥೇಚ್ಛವಾಗಿ ದೊರೆಯುವ ಕಪ್ಪೆ ಚಿಪ್ಪುಗಳ ಜೀವಿಗಳನ್ನೂ ತಿಂದು ಬದುಕಬಲ್ಲರು. ಬೆಳೆದ ಬೆಳೆಯನ್ನೆಲ್ಲ ಒಟ್ಟು ಮಾಡಿದಂತಹ 4 ಕಂಬಗಳ ಮೇಲೆ ಕಟ್ಟಿದ ಅಟ್ಟಣಿಗೆ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಎದ್ದು ಕಾಣುತ್ತದೆ. ಬೆಳೆಗಳನ್ನು ಆಕಸ್ಮಿಕಗಳಿಂದ ರಕ್ಷಿಸುವ ಉಪಾಯವಿದು.
0: ಇದು ಇಂದಿನ ಜಾಣ ಸುದ್ದಿ. ಸಲಹೆ ಸಂದೇಹಗಳೇನಾದರೂ ಇದ್ದಲ್ಲಿ ನೇರವಾಗಿ ವಾಟ್ಸಪ್ ಇಲ್ಲವೇ ಧ್ವನಿ ಸಂದೇಶವನ್ನು 9886640328 ಈ ನಂಬರಿಗೆ ಕಳಿಸಬಹುದು. ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ
3: ವೇಣುಗೋಪಾಲ ಗಾಂವ್ಕರ್,
4: ಅಮೃತೇಶ್ವರಿ,
0: ಶ್ರೀಮತಿ ಭಾರತಿ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ.
5: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
6: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 15ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏಜ್ ಕ್ಲಾಸ್, ಕನ್ನಡದಲ್ಲಿ ವಯೋವರ್ಗ. ಜೀವಿಗಳ ಆಯಸ್ಸನ್ನು ವರ್ಷಗಳ ಆಧಾರದ ಮೇಲೆ ಅಥವಾ ಜೀವನ ಚಕ್ರದ ನಿರ್ದಿಷ್ಟ ಹಂತಗಳ ಆಧಾರದ ಮೇಲೆ ಮಾಡುವ ವರ್ಗೀಕರಣ ಇದಾಗಿದೆ. ಮಾನವರಲ್ಲಿ 0-4 ವರ್ಷದವಳು, 5-14 ವರ್ಷಗಳು, 15-29 ವರ್ಷಗಳು, 30-44 ವರ್ಷಗಳು, 45-59 ವರ್ಷಗಳು, 60-69 ವರ್ಷಗಳು ಮತ್ತು 70 ಮೇಲೆ ಎಂಬಿತ್ಯಾದಿ ವಯೋವರ್ಗಗಳನ್ನು ಗುರುತಿಸಿದ್ದಾರೆ. ಮಾನವರ ಜೀವನ ಚಕ್ರದ ವಿವಿಧ ಹಂತಗಳನ್ನಾಧರಿಸಿ ವಯೋವರ್ಗೀಕರಣವನ್ನು ಮಾಡಲಾಗಿದೆ. ಬಾಲ್ಯ ಹಂತ, ಸಂತಾನೋತ್ಪತ್ತಿ ಹಂತ ಇತ್ಯಾದಿ. ಏಜಿಂಗ್ ಅಂದರೆ ವಯಸ್ಸಾಗುವಿಕೆ ಅಥವಾ ಮುಪ್ಪು ಬರುವಿಕೆ. ಜೀವಶಾಸ್ತ್ರದಲ್ಲಿ ಜೀವಿಯೊಂದು ಶಾರೀರಿಕವಾಗಿ ಕ್ಷಯಿಸುವ ಪ್ರಕ್ರಿಯೆ, ಶರೀರ ಕ್ಷಯವಾಗುವ ಅವಧಿಗೂ ಈ ಪದವನ್ನು ಬಳಸುವುದುಂಟು. ಶರೀರ ಕ್ಷಯ ಮರಣದಲ್ಲಿ ಅಂತ್ಯವಾಗುತ್ತದೆ. ಏಜೆಂಟ್ ಆರೆಂಜ್, ಕನ್ನಡದಲ್ಲೂ ಇದನ್ನು ಏಜೆಂಟ್ ಆರೆಂಜ್ ಎಂದೇ ಉಚ್ಚಾರಣೆ ಮಾಡಬೇಕಾಗುತ್ತದೆ. ಪ್ರಬಲವಾದ ರಾಸಾಯನಿಕ ಕಳೆನಾಶಕ ಇದು. ಆಕ್ಸಿನ್ ಎಂಬ ರಾಸಾಯನಿಕಗಳ ಗುಂಪಿಗೆ ಸೇರಿದೆ. 1960 ದಶಕದಲ್ಲಿ ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಶತ್ರು ಸೈನ್ಯವನ್ನು ಮರೆಮಾಚುತ್ತಿದ್ದ ಕಾಡುಗಳನ್ನು ಧ್ವಂಸಗೊಳಿಸಲು ಅಮೆರಿಕಾ ಸೇನೆ ಇದನ್ನು ಬಳಸಿತ್ತು ಎಂದು ಹೇಳಲಾಗಿದೆ. ಇದರಿಂದಾಗಿ ಸೇನೆಯ ಸಾವಿರಾರು ಯೋಧರು ಕ್ಯಾನ್ಸರ್ಗೆ ತುತ್ತಾದರು ಎಂದು ನಂಬಲಾಗಿದೆ. ಕೆಲವರಿಗೆ ಹುಟ್ಟಿದ ಮಕ್ಕಳು ಅಂಗವಿಕಲರಾಗಿ ಹುಟ್ಟಿದವು ಎಂದು ತಿಳಿದುಬರುತ್ತದೆ. ಈ ಏಜೆಂಟ್ ಆರೆಂಜ್ನ ಪಟ್ಟಣದ ಮೇಲೆ ಒಂದು ಕಡು ಕಿತ್ತಳೆಯ ಪಟ್ಟಿ ಇರುವುದರಿಂದ ಇದನ್ನು ಏಜೆಂಟ್ ಆರೆಂಜ್ ಎಂದು ಹೆಸರಿಸಿದ್ದಾರೆ. ಇದರಲ್ಲಿ 2,4-D ಅಂದರೆ ಡೈಕ್ಲೋರೋಫಿನಾಕ್ಸಿ ಅಸಿಟಾಲ್ ಆಮ್ಲ. ಸೊ ಕ್ಲೋರೋ ಅಂದರೆ ಇದರಲ್ಲಿ ಕ್ಲೋರಿನ್ ಇರುತ್ತೆ. ಡೈಕ್ಲೋರೋ ಅಂದರೆ ಎರಡು ಕ್ಲೋರಿನ್ಗಳ ಅಣುಗಳು, ಮಾಲಿಕ್ಯೂಲ್ಗಳು ಇದರಲ್ಲಿರ್ತವೆ. ಹಾಗಾಗಿ ಇದು ಅತ್ಯಂತ ವಿಷಯುಕ್ತವಾದ ವಸ್ತು. ಅಲ್ಲದೆ ಇದರ ಜೊತೆಗೆ 2,4,5-T ಅಂದರೆ ಟ್ರೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆ್ಯಸಿಡ್. ಸೊ ಅಸಿಟಿಕ್ ಆ್ಯಸಿಡ್, ಆ್ಯಸಿಡ್ ಅಂದ್ರೇ ಇದು ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಬರತಕ್ಕಂಥ ಒಂದು ವಿಷವಸ್ತು ಅಥವಾ ಕೀಟನಾಶಕ. ಈ ಎರಡು ಕೆಮಿಕಲ್ಗಳು, ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಮ್ಲ ಹಾಗೂ ಟ್ರೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಮ್ಲವು 50-50% ಅಥವಾ ಸಮ ಪ್ರಮಾಣದಲ್ಲಿ ಎರಡು ಮಿಕ್ಸ್ ಆಗಿರ್ತವೆ. ಸೊ ಒಂದರಲ್ಲಿ ಡೈಕ್ಲೋರೋ, ಎರಡನೆಯ ವಸ್ತು ಟ್ರೈಕ್ಲೋರೋ. ಹಾಗಾಗಿ ಒಟ್ಟು 5 ಕ್ಲೋರಿನ್ ಮಾಲಿಕ್ಯೂಲ್ಗಳು ಇದರಲ್ಲಿರ್ತವೆ. ಹಾಗಾಗಿ ಇದನ್ನು ಅತ್ಯಂತ ವಿಷಕಾರಿ ಎಂದು ಪರಿಗಣಿಸಿದ್ದಾರೆ. ಇದನ್ನು ಕೀಟನಾಶಕವಾಗಿ ಬಳಸುತ್ತಾರೆ. ಆದರೆ ಇದನ್ನೇ ಅಮೇರಿಕದ ಆರ್ಮಿಯವರು ಅಥವಾ ಸೈನಿಕರು ವಿಯೆಟ್ನಾಂ ಸೈನಿಕರನ್ನು ಸಾಯಿಸಲು ಈ ಟಾಕ್ಸಿಕ್ ಕೆಮಿಕಲ್ ಅಥವಾ ವಿಷವಸ್ತುವನ್ನು ಅವರು ಏರೋಪ್ಲೇನ್ಗಳ ಮೂಲಕ ಕಾಡುಗಳ ಮೇಲೆ ಸಿಂಪಡಿಸಿದರು ಎಂದು ವರದಿ ಹೇಳುತ್ತದೆ. ಇವೆರಡನ್ನು ಈಗ ಅಮೆರಿಕದಲ್ಲಿ ನಿಷೇಧಿಸಲಾಗಿದೆ. ಅಶುದ್ಧವಾದ ಏಜೆಂಟ್ ಆರೆಂಜ್ನಲ್ಲಿ ಕೆಲವೊಮ್ಮೆ ತೀವ್ರ ವಿಷವಾದ ಡಯಾಕ್ಸಿನ್ ಇರುತ್ತದೆ. ಡಯಾಕ್ಸಿನ್ನಲ್ಲೂ ಸಹ ಸುಮಾರು 4 ಕ್ಲೋರಿನ್ ಆಟಮ್ಗಳಿರ್ತವೆ ಅಥವಾ ಕ್ಲೋರಿನ್ ಮಾಲಿಕ್ಯೂಲ್ಗಳಿರ್ತವೆ. ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಕ್ಲೋರಿನ್, ಅಯೋಡಿನ್, ಇವು ಮೂರು ಸಹ ಒಂದೇ ಜಾತಿಯ ಧಾತುಗಳಾಗಿವೆ. ಇವುಗಳಿಂದ ಮಾನವರಿಗೆ, ಕೀಟಗಳಿಗೆ ಅಥವಾ ಜೀವಿಗಳಿಗೆ ವಿಷಕಾರಿಯಾದ ಒಂದು ಇದು ವಸ್ತುವಾಗಿದೆ. ಅಗ್ರಡೇಷನ್ ಅಥವಾ ವರ್ಧನೆ, ಇಂಗ್ಲೀಷ್ನಲ್ಲೂ ಸಹ ಕನ್ನಡದಲ್ಲಿಯೂ ಸಹ ಇದನ್ನು ಅಗ್ರಡೇಷನ್ ಎಂದೇ ಕರೆಯುತ್ತಾರೆ. ಭೂವಿಜ್ಞಾನದ ಪ್ರಕಾರ ಪುಡಿ ಪುಡಿಯಾದ ಮಡ್ಡಿಯು ಭೂಮಿಯ ಮೇಲ್ಮೈಯಲ್ಲಿ ಶೇಖರಗೊಂಡು ಆ ಸ್ಥಳದ ಎತ್ತರವನ್ನು ಹೆಚ್ಚಿಸುವುದು. ಇದು ಅನೇಕ ಪ್ರಕ್ರಿಯೆಗಳಿಂದ ಉಂಟಾಗಬಹುದು. ನದಿಯ ಏರಿಳಿತ, ಗಾಳಿಯ ಹೊಡೆತ, ಸಮುದ್ರದ ಏರಿಳಿತಗಳು, ಇಂತಹ ಕೆಲವು ಪ್ರಕ್ರಿಯೆಗಳು ಇಂದಾಗಿ ಅಲ್ಲಿ ಸ್ಥಳವು ಎತ್ತರವಾಗುತ್ತಾ ಹೋಗುತ್ತದೆ. ಇಂತಹ ಸ್ಥಳಗಳಿಗೆ ಅಗ್ರಿಗೇಷನ್ ಅಥವಾ ವರ್ಧನ ಎಂದು ಕರೆಯುತ್ತಾರೆ. ಅಗ್ರಿಗೇಟ್ ಸಮಷ್ಟಿ, ಮಣ್ಣಿನ ಕಣಗಳು ಸೇರಿ ಉಂಟಾಗುವ ಒಂದು ಘಟಕ. ಇದು ಮಣ್ಣಿನ ಸಂರಚನೆಯ ಮೂಲಕ ಮೂಲ ಘಟಕ. ಸಮಷ್ಟಿಗಳು ದೊಡ್ಡದಾದಷ್ಟು ಅವುಗಳ ಸ್ಥಿರತೆ ಕಡಿಮೆ. ಇವು ಮಳೆಯ ಹೊಡೆತಕ್ಕೆ, ಉಳುಮೆ ಮತ್ತು ಅಗೆತಗಳಿಗೆ ಸಿಕ್ಕು ಸುಲಭವಾಗಿ ಪುಡಿಯಾಗುತ್ತವೆ. ಮಣ್ಣಿನ ಸಂರಚನೆಯಲ್ಲಿ ಸಮಷ್ಟಿಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಮಣ್ಣು 1 ಇಂಚ್ ಮಣ್ಣು ಸ್ವಾಭಾವಿಕವಾಗಿ ಆಗಲು ಸುಮಾರು 10 ಲಕ್ಷ ವರ್ಷಗಳು ಬೇಕಾಗುತ್ತವೆ ಎಂದು ಒಂದು ವರದಿಯು ತಿಳಿಸುತ್ತದೆ. ಅಗ್ರೆಷನ್, ಆಕ್ರಮಣ ಅಥವಾ ದಾಳಿ ಕನ್ನಡದಲ್ಲಿ. ಜೀವಿಯೊಂದು ತನ್ನ ಜಾತಿಯ ಇಲ್ಲವೇ ಬೇರೊಂದು ಜಾತಿಯ ಜೀವಿಗಳೊಂದಿಗೆ ಮೇಲೆ ದಾಳಿ ನಡೆಸುವುದನ್ನು ಆಕ್ರಮಣ ಎಂದು ಕರೆಯುತ್ತಾರೆ. ಆಹಾರ ಗಳಿಸುವಾಗ ಪ್ರಣಯ ಸಂದರ್ಭಗಳಲ್ಲಿ ಜೀವಿಗಳ ದಾಳಿ ನಡೆಸುತ್ತವೆ. ಇಂತಹ ದಾಳಿಗಳಲ್ಲಿ ಅಪಾಯಕಾರಿಯಾದ ದೈಹಿಕ ಸಂಘರ್ಷ ಸಾಮಾನ್ಯವಾಗಿ ನಡೆಯುವುದಿಲ್ಲ. ಗರ್ಜಿಸುವುದು, ಬೊಗಳುವುದು, ಹಕ್ಕಿಗಳ ಗರಿಬಿಚ್ಚಿ ಬಡಿಯುವುದು, ಮೀನುಗಳು ಈಜುರೆಕ್ಕೆಗಳನ್ನು ಚಾಚುವುದು ಮುಂತಾದ ನಡವಳಿಕೆಗಳಿಂದ ಪ್ರಾಣಿಗಳು ಬೆದರಿಕೆ ಒಡ್ಡುತ್ತವೆ. ರೋಗಜನಕ ಬ್ಯಾಕ್ಟೀರಿಯಾಗಳು ಕೆಲವು ರಾಸಾಯನಿಕಗಳನ್ನು ಉತ್ಪಾದಿಸುತ್ತವೆ. ಬ್ಯಾಕ್ಟೀರಿಯಾಗಳ ಆತಿಥೇಯ ಜೀವಿಗಳಲ್ಲಿ ಉತ್ತಮವಾಗಿ ಸ್ಥಾಪನೆಗೊಳ್ಳಲು ಈ ರಾಸಾಯನಿಕಗಳು ಸಹಾಯ ಮಾಡುತ್ತವೆ. ಇದೊಂದು ಬಗೆಯ ಆಕ್ರಮವೇ ಆಗಿದೆ. ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ ಅಥವಾ ಕೃಷಿ ರಸಾಯನಶಾಸ್ತ್ರ, ಮಣ್ಣಿನ ಬೆಳೆಗಳ ಮತ್ತು ಸಾಕುಪ್ರಾಣಿಗಳ ಅಧ್ಯಯನವನ್ನು ಕುರಿತು ರಸಾಯನಶಾಸ್ತ್ರದ ಒಂದು ವಿಭಾಗ. ಆಹಾರ ಮತ್ತು ನಾರುಗಳ ಉತ್ಪಾದನೆಗೆ ಸಂಬಂಧಿಸಿದ ಎಲ್ಲ ಜೈವಿಕ ಪ್ರಕ್ರಿಯೆಗಳನ್ನು ಇದು ಒಳಗೊಂಡಿದೆ. ಇಳುವರಿ ಹೆಚ್ಚಿಸಲು, ತಳಿಗಳ ಗುಣಮಟ್ಟ ಸುಧಾರಿಸಲು ಅವಶ್ಯಕವಾದ ಅನೇಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವುದು ಕೂಡ ಈ ಅಧ್ಯಯನದ ಒಂದು ಭಾಗವಾಗಿದೆ. ಅಗ್ರಿಕಲ್ಚರಲ್ ಡ್ರಾಟ್ ಅಂದರೆ ಕೃಷಿ ಬರಗಾಲ, ಬೆಳೆಗಳ ಬೆಳವಣಿಗೆಯ ಸಮಯದಲ್ಲಿ ಉಂಟಾಗುವ ಬರಗಾಲವನ್ನು ಅಗ್ರಿಕಲ್ಚರಲ್ ಡ್ರಾಟ್ ಅಥವಾ ಕೃಷಿ ಬರಗಾಲ ಎಂದು ಕರೆಯುತ್ತಾರೆ. ದೀರ್ಘಕಾಲ ಮಳೆ ಬರದೇ ಇದ್ದಾಗ ಮತ್ತು ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇದ್ದಾಗ ಬೆಳೆಗಳು ಉತ್ತಮವಾಗಿ ಬೆಳೆಯಲಾರವು. ಇಂಥ ಪರಿಸ್ಥಿತಿಯಲ್ಲಿ ಬೆಳೆಗಳು ಒಣಗುತ್ತವೆ. ಇದೇ ಕೃಷಿ ಬರಗಾಲ. ರಾಷ್ಟ್ರೀಯ ಕೃಷಿ ಆಯೋಗವು 1976 ವರ್ಗೀಕರಿಸಿದ ಬರಗಾಲಗಳಲ್ಲಿ ಜಲೀಯ ಬರಗಾಲ, ಹೈಡ್ರೊಲಾಜಿಕಲ್ ಡ್ರಾಟ್, ಹೈಡ್ರೊಲಾಜಿಕಲ್ ಅಂದರೆ ನೀರು ಕಡಿಮೆ ಆದಾಗ ಬರತಕ್ಕಂಥ ಬರಗಾಲ, ಇನ್ನೊಂದು ಪವಮಾನೀಯ ಬರಗಾಲ, ಪವಮಾನೀಯ ಅಂದರೆ ಮೆಟ್ರೊಲಾಜಿಕಲ್ ಡ್ರಾಟ್, ಮತ್ತೊಂದು ಕೃಷಿ ಬರಗಾಲ ಎಂಬ ಈ ಮೂರು ಬಗೆಯ ಬರಗಾಲಗಳಿವೆ. ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಕೃಷಿ ಅರ್ಥಶಾಸ್ತ್ರ, ಪಶುಸಂಗೋಪನೆಯು ಸೇರಿದಂತೆ ಕೃಷಿ ಉತ್ಪಾದನೆ ಮತ್ತು ಕೃಷಿ ಭೂಮಿಯ ನಿರ್ವಹಣೆಗೆ ಸಂಬಂಧಿಸಿದ ಅಧ್ಯಯನ. ಕೃಷಿ ಸಾಲ, ಮಾರುಕಟ್ಟೆ ಮತ್ತು ನಿರ್ವಹಣೆಯ ವಿವರಗಳನ್ನು ಇಲ್ಲಿ ವಿಶ್ಲೇಷಿಸಲಾಗುತ್ತದೆ. ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಥವಾ ಕೃಷಿ ಇಂಜಿನಿಯರಿಂಗ್ ಅಥವಾ ಕೃಷಿ ಅಭಿಯಂತರಣ, ಕೃಷಿ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ನ ಹಲವಾರು ನಿಯಮಗಳು ಹಾಗೂ ತಂತ್ರಜ್ಞಾನದ ಅಳವಡಿಕೆ. ಈ ಅಧ್ಯಯನದ ಮುಖ್ಯ ಉದ್ದೇಶಗಳೆಂದರೆ ಕೃಷಿಯಲ್ಲಿ ಶ್ರಮವನ್ನು ಕಡಿಮೆ ಮಾಡುವುದು, ಪ್ರದೇಶವಾರು ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸುವುದು, ಕೃಷಿ ಕೆಲಸಗಾರರ ಕೂಲಿಯನ್ನು ಹೆಚ್ಚಿಸುವುದು, ಕೃಷಿಕರ ಜೀವನ ಮಟ್ಟವನ್ನು ಸುಧಾರಿಸುವುದು, ಕೃಷಿ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರ ಸೂಚಿಸುವುದು, ಕೃಷಿ

0: ಪರಿವೀಕ್ಷಣೆ, ಭೂಬಳಕೆ ಯೋಜನೆಗಳು, ಕೃಷಿ ಕೆಲಸದಲ್ಲಿ ನಿರತರಾದ ಕೃಷಿಕರು ಮತ್ತು ಪ್ರಾಣಿಗಳು, ಬೆಳೆಗಳ ಬಳಕೆವಾರು ದಾಖಲೆ, ಬೆಳೆಗಳ ಆವರ್ತನ ಮತ್ತು ಮಾದರಿ, ಮಣ್ಣಿನ ನಿರ್ವಹಣೆ ಮತ್ತು ಅಂತರ್ಜಲ ಮುಂತಾದವುಗಳನ್ನು ಇಲ್ಲಿ ಅಭ್ಯಾಸ ಮಾಡಲಾಗುತ್ತದೆ. ಇಲ್ಲಿಗೆ ಎಪಿಸೋಡ್ 15 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 80th ಪದ್ಯ. ಆ ಪದ್ಯ ಹೀಗಿದೆ. ಸಂಗತ ದಿನಿಗಳಿಂತಿ ರಂಗಮೆರಣ ರಂಗಮಾಗೆ ಕಾದುವಂ ಅಳವಂ ಪೊಂಗದಿರ್ ಇದಿರ್ಚದೇ ಮುಂಗಳ ರಂಗಂ ಬೊಕ್ಕಾಡುವಂತೆ ಪೆಂಡಿರ್ ಗಂಡರ್. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ಸಂಗತ ದಿಂ ಈಗಳ್ ಇಂತು ಈ ರಂಗಮೆ ರಣರಂಗಂ ಆಗೆ ಕಾದುವಂ ಅಳವಂ ಪೊಂಗದಿರ್ ಇದಿಚ್ಚದೇ ಗಳ ರಂಗಂ ಬೊಕ್ಕಾಡುವಂತೆ ಪೆಂಡಿರ್ ಗಂಡರ್. ಇದನ್ನು ಹೀಗೆ ವ್ಯಾಖ್ಯಾನ ಅಥವಾ ಅರ್ಥ ಹೇಳಬಹುದು. ಸಂಗತ ದಿಂ ಅಂದರೆ ಎಲ್ಲರೂ ಒಟ್ಟಾಗಿ ಸೇರುವ ಈ ಸಂದರ್ಭದಲ್ಲಿ ಸಂಗತ ದಿಂ ಈಗಳ್ ಇಂತು ಸಂಗತ ದಿಂ ಈಗಳ್ ಎಲ್ಲರೂ ಒಟ್ಟಾಗಿರುವಂಥ ಈ ಸಂದರ್ಭದಲ್ಲಿ ಇಂತು ಈ ರಂಗಮೆ ಈ ರಂಗಸ್ಥಳವೇ ರಣರಂಗಮಾಗಿ ಪರೀಕ್ಷಾ ರಂಗವೇ ರಣರಂಗವೂ ಆಗಲು ಕಾದುವಂ ಯುದ್ಧ ಮಾಡುವ ಅಳವಂ ಪೊಂಗದಿರ್ ನೀನು ಪೌರುಷವನ್ನು ಅಥವಾ ಪ್ರತಾಪವನ್ನು ಕುಚ್ಚಿಕೊಳ್ಳಬೇಡ. ಇದಿರ್ಚದ ಏಂಗಳ ಯುದ್ಧ ಮಾಡದೆ ಇದಿರ್ಚಂದರೆ ಯುದ್ಧ ಮಾಡದೆ ಏಂಗಳ ರಂಗಂ ಪೊಕ್ಕಾಡುವಂತೆ ಪೆಂಡಿರ್. ಪೆಂಡಿರ್ ಅಂದರೆ ಹೆಣ್ಣುಮಕ್ಕಳು. ಹೆಣ್ಣುಮಕ್ಕಳು ಯುದ್ಧರಂಗವನ್ನು ಪ್ರವೇಶಿಸಿ ಯುದ್ಧ ಮಾಡದೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳುವ ಹಾಗೆ ಬಾಯಿ ಮಾತಲ್ಲಿ ಏನೇನು ಹೇಳುವ ಹಾಗೆ ಏಂಗಳ ರಂಗಂ ಪೊಕ್ಕಾಡುವಂತೆ ಪೆಂಡಿರ್ ಗಂಡರು. ಗಂಡಸರು ಕೂಡ ಹಾಗೆ ಮಾಡೋದಾ? ಹೆಣ್ಮಕ್ಕಳಾದರೆ ಯುದ್ಧವಾದ ರಂಗವನ್ನೇ ಪ್ರವೇಶ ಮಾಡದೆ ಅಥವಾ ಯುದ್ಧವನ್ನೇ ಮಾಡದೆ ಅಥವಾ ಹೇಡಿಗಳು ಯುದ್ಧವನ್ನೇ ಮಾಡದೆ ಯುದ್ಧದ ಬಗೆಗೆ ಕೊಚ್ಚಿಕೊಳ್ಳುವ ಹಾಗೆ ಏನು ಮಾತಾಡ್ತಿದ್ದೀಯಾ? ನಿನಗೆ ನಿಜವಾಗಲೂ ಕೂಡ ಸಾಮರ್ಥ್ಯ ಇದ್ದರೆ ಈ ರಂಗವನ್ನೇ ರಣರಂಗವಾಗಿ ಮಾಡುವ, ಪರುಷ ಇದ್ದರೆ ತೋರಿಸು ಅಂತ ಕರ್ಣ ನೇರವಾಗಿ ಅರ್ಜುನನಿಗೆ ಸವಾಲನ್ನು ಹಾಕ್ತಾನೆ. ಇಲ್ಲಿ ಬಹಳ ವಿಶೇಷವಾದ ಒಂದು ಪದವನ್ನು ನಾನು ತಮ್ಮ ಗಮನಕ್ಕೆ ತರಬೇಕು. ಅದು ಪೊಂಗು ಅಂತ. ಈ ಪೊಂಗು ಎನ್ನುವಂಥ ಪದ ಇತ್ತೀಚೆಗೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಹೆಚ್ಚು ಪ್ರಚಲಿತವಾಗಿರೋದನ್ನು ನಾನು ಕೇಳಿದ್ದೇನೆ. ಭಾಳ ಮಂದಿ ಈ ಪೊಂಗು ಎನ್ನುವ ಪದ ಎಲ್ಲಿಂದ ಬಂದಿದ್ದು ಎನ್ನುವ ರೀತಿಯಲ್ಲಿ ಆಶ್ಚರ್ಯ ಪಡ್ತಾರೆ. ಈ ಪೊಂಗು ಪದವನ್ನು ಪುಂಗು ಎನ್ನುವ ರೀತಿಯಲ್ಲಿ ಈಗ ಫೇಸ್ಬುಕ್ಕಲ್ಲಿ ಬಳಸ್ತಿದ್ದಾರೆ. ಪುಂಗು ಪುಂಗು ಹೌದು, ಪುಂಗ್ಲಿ ಎನ್ನುವ ರೀತಿಯಲ್ಲೆಲ್ಲ ಬಳಸ್ತಿದ್ದಾರೆ. ಇದೊಂದು ವಿಚಿತ್ರವಾದ ಪ್ರಯೋಗ ಇದು. ಆದರೆ ಇದರ ಪ್ರಾಚೀನ ರೂಪ ಬಹಳ ಆಶ್ಚರ್ಯ ಅಂತಂದರೆ, ಕೆಲವರಿದು ತಾನೇ ಸೃಷ್ಟಿ ಮಾಡಿದ ಪದ ಅಂತ ಹೇಳ್ತಾರೆ. ಆದರೆ ಇದು ಯಾರೂ ಪುಂಗ್ಲಿ ಪದವನ್ನು ಯಾರೂ ಕೂಡ ಸೃಷ್ಟಿ ಮಾಡಿದ ಪದ ಅಲ್ಲ. ಇದರ ಪ್ರಥಮ ಪ್ರಯೋಗ ಪಂಪನಲ್ಲಿ ಕಾಣಿಸ್ತದೆ. ಪೊಂಗು ಎನ್ನುವುದು ಇದರ ಪ್ರಾಚೀನ ರೂಪ. ಪೊಂಗು ಪುಂಗು, ಈಗ ಪುಂಗು ಎನ್ನುವುದನ್ನು ಸುಳ್ಳು ಹೇಳುವುದೆನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಪೊಂಗು ಅಥವಾ ಪುಂಗು ಪದಕ್ಕೆ ನಿಜವಾಗಲಿ ನಿಜವಾದ ಅರ್ಥ ಕೊಚ್ಚಿಕೊಳ್ಳುವುದು ಅಂತ. ತನ್ನನ್ನು ತಾನು ಕೊಚ್ಚಿಕೊಳ್ಳು, ಪೊಂಗದಿರ್ ಕೊಚ್ಚಿಕೊಳ್ಬೇಡ ಅಂತ. ಇದು ವಿಶೇಷವಾದ ಒಂದು ಪದ. ಭಾಳ ಮಂದಿ ಇದೊಂದು ತನಗೆ ತಾನೇ ಈ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕಾಗಿ ಕನ್ನಡಕ್ಕೆ ಕನ್ನಡದಲ್ಲಿ ಅಥವಾ ಈ ಡಿಜಿಟಲ್ ಮಾಧ್ಯಮದಲ್ಲಿ ಸೃಷ್ಟಿಯಾದ ಪದ ಅಂತ ಭಾವಿಸ್ತಿದ್ದಾರೆ. ಹಾಗಲ್ಲ, ಪುಂಗು ಪೊಂಗು ಪಂಪನಲ್ಲಿ ಮೊದಲ ಬಾರಿಗೆ ಹಾಗೆ ನೋಡಿದ್ರೆ ಕಾಣುವಂಥ ಪದ, ಬಹಳ ವಿಶೇಷವಾದ ಪದ. ಹಾಗಾದ್ದರಿಂದಲಾಗಿ ನಾವು ಪಂಪನನ್ನು ಆದಿಕವಿ ಅಂತ ಯಾಕೆ ಹೇಳೋದು ಅಂತಂದರೆ, ಕನ್ನಡದ ಅತ್ಯಂತ ಮತ್ತು ಅತ್ಯಂತ ಸಶಕ್ತವಾದ ಪದ್ಯಗಳು ಮತ್ತು ಯಾವುದನ್ನು ನಾವು ಇವತ್ತು ಬಹಳ ಆಧುನಿಕವಾದ ಪದಗಳು ಅಂತ ಹೇಳ್ತೋ ಆ ಎಲ್ಲ ಪದಗಳನ್ನು ಕೂಡ ಪಂಪ ಬಳಸ್ತಾನೆ. ಪುಂಗು ಎನ್ನುವುದು ಕೂಡ ಪಂಪನೇ ಬಳಸಿದಂಥ, ಪುಂಗು ಎನ್ನುವಂಥ ಅರ್ಥದಲ್ಲಿ ಬಳಸಿದ ಪದ. ಅದು ಇತ್ತೀಚಿನ ಪದ ಅಲ್ಲ, ಮೊದಲ ಬಾರಿಗೆ ಪಂಪನಲ್ಲಿ ಕಾಣಿಸ್ತದೆ. ಹಾಗಾದ್ದರಿಂದಾಗಿ ಪುಂಗು ಪೊಂಗು ಇದರ ಮೂಲಕರ್ತೃ ಪಂಪನೇ ಅಂತಂದು ಹೇಳ್ಬೋದು ನಾವು. ಅದೇನೇ ಇರಲಿ, ಆದರೆ ಕರ್ಣ ಹಾಗೆ ಹೇಳಿದರೆ ಕಾದುವಂ ಅಳ

0: ಪಂ ಪೊಂಗದಿರ್, ನಿನ್ನ ಪೌರುಷವನ್ನು ಕೊಚ್ಚಿಕೊಳ್ಬೇಡ, ಇದಿರ್ಚದೆ ಹೆಂಗಳ ಯುದ್ಧ ಮಾಡೋದೇನೇ ನೀವು ಈಗ ಹೇಳ್ತಿದ್ದೀಯಾ? ರಂಗಂಬೊಕ್ಕಾಡುವಂತೆ ಪೆಂಡಿರ್ ಗಂಡರು, ಹೆಣ್ಮಕ್ಕಳು ಯುದ್ಧರಂಗವನ್ನೇ ಪ್ರವೇಶ ಮಾಡದೆ ಪೌರುಷವನ್ನು ಕೊಚ್ಚಿಕೊಳ್ತಾರಲ್ಲ, ಹಾಗೆ ಮಾಡಬೇಡ. ನಿನಗೆ ನಿಜವಾಗಲೂ ಸಾಮರ್ಥ್ಯ ಇದ್ದರೆ ಪ್ರವೇಶ ಮಾಡು ಯುದ್ಧರಂಗಕ್ಕೆ, ಯುದ್ಧವನ್ನು ಪ್ರತಾಪವನ್ನು ತೋರಿಸು ಎಂದು ಹೇಳುತ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಇವತ್ತಿಗಾಗಲೇ ನಾವು 61 ಸಂಚಿಕೆಗಳನ್ನು ದಾಟಿದ್ದೀವಿ. ಈವರೆಗೆ ಬೇಕಷ್ಟು ಸರಳವಾಗಿ ಹೇಗೆ ವಾಕ್ಯ ರಚನೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ರಿ. ಕೆಲವು ಸಲ ಗ್ರಾಮರ್ ಮೂಲಕ, ಕೆಲವೊಮ್ಮೆ ಕನ್ವರ್ಸೇಷನ್ ಮೂಲಕ ಅಲ್ವಾ. ಈಗ ಈ ಕಲ್ತಿರೋ ವಾಕ್ಯಗಳನ್ನೇ ನಾನು ಕೆಲವು ವಾಕ್ಯಗಳನ್ನು ಆರಿಸಿಕೊಂಡು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತೀನಿ, ಅದನ್ನು ಕಂಡು ಹಿಡಿದು ನೀವು ಸರಿ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಇಷ್ಟು ದಿವಸ ನೀವೇನು ಕಲ್ತ್ರಿ, ಕಲ್ತದ್ದು ಎಷ್ಟು ನೆನಪಲ್ಲಿದೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಶುರು ಮಾಡೋಣವಾ? ಮೊದಲನೇ ವಾಕ್ಯ, ಡೋಂಟ್ ರೈಟ್ ಇನ್ ಪೆನ್ಸಿಲ್, ಪ್ಲೀಸ್ ರೈಟ್ ವಿತ್ ಪೆನ್. ಡೋಂಟ್ ರೈಟ್ ಇನ್ ಪೆನ್ಸಿಲ್, ಪ್ಲೀಸ್ ರೈಟ್ ವಿತ್ ಪೆನ್. ಹಾಗಂದ್ರೆ ಏನು, ಪೆನ್ಸಿಲಲ್ಲಿ ಬರೀಬೇಡ, ಪೆನ್ನಲ್ಲಿ ಬರೀ ಅಂತ. ಇಲ್ಲಿ ಡೋಂಟ್ ರೈಟ್ ವಿತ್ ಅ ಪೆನ್ಸಿಲ್ ಅಂತ ಹೇಳಬೇಕು. ಅ ಪೆನ್ಸಿಲ್ ಅದನ್ನು ನಾನು ಬಳಸಲಿಲ್ಲ ಮೊದಲ ಸರ್ತಿ ಅಲ್ವಾ. ಪ್ಲೀಸ್ ರೈಟ್ ವಿತ್ ಅ ಪೆನ್, ಒಂದು ಪೆನ್ನಿಂದ ಬರೀ ಅನ್ನೋದಕ್ಕೆ ಎ ಅನ್ ಆರ್ಟಿಕಲ್ ಬರಬೇಕಲ್ಲಿ. ಡೋಂಟ್ ರೈಟ್ ಇನ್ ಪೆನ್ಸಿಲ್, ಪ್ಲೀಸ್ ರೈಟ್ ವಿತ್ ಪೆನ್, ಇದು ತಪ್ಪಾಗುತ್ತೆ. ಡೋಂಟ್ ರೈಟ್ ವಿತ್ ಅ ಪೆನ್ಸಿಲ್, ಪ್ಲೀಸ್ ರೈಟ್ ವಿತ್ ಅ ಪೆನ್. ಇಲ್ಲಿ ರೈಟ್ WRITE, RIGHT ಬರೆದ್ರೆ ರೈಟ್ ಬಲ್ಗಡೆ ಅಂತಾಗುತ್ತೆ. ಈ ರೈಟ್ ಬರೆಯೋದಕ್ಕೆ WRITE ಅಂತ ಹೇಳಬೇಕು. ಸರಿಯಾದ ವಾಕ್ಯ ರಚನೆ ಏನು? ಡೋಂಟ್ ರೈಟ್ ವಿತ್ ಅ ಪೆನ್ಸಿಲ್, ಪ್ಲೀಸ್ ರೈಟ್ ವಿತ್ ಅ ಪೆನ್ ಅಂತ ಹೇಳಬೇಕು. ಇನ್ನು ಎರಡನೇ ವಾಕ್ಯ ನೋಡೋಣ. ಚ್ಯೂ ಯುವರ್ ಫುಡ್ ಗುಡ್, ಚೆನ್ನಾಗಿ ಅಗ್ದು ನಿನ್ನ ಫುಡ್ಡನ್ನು ತಿನ್ನು ಅಂತ. ಚ್ಯೂ ಅಂದರೆ ಅಗಿ, CHEW. ಇಲ್ಲಿ ಏನು ತಪ್ಪಾಗಿದೆ? ಚ್ಯೂ ಯುವರ್ ಫುಡ್ ವೆಲ್ ಅಂತ ಹೇಳಬೇಕು. ಗುಡ್ ಬದಲು ವೆಲ್, ಚೆನ್ನಾಗಿ ಅಗ್ದು ತಿನ್ನು ಅನ್ನೋದಕ್ಕೆ ಚ್ಯೂ ಯುವರ್ ಫುಡ್ ವೆಲ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ಇಟ್ ವಾಸ್ ಗಾಡ್ ವಿಲ್, ಇಟ್ ವಾಸ್ ಗಾಡ್ ವಿಲ್. ಇಲ್ಲಿ ಏನು ತಪ್ಪಾಗಿದೆ? ಗಾಡ್ ಅಪೋಸ್ಟ್ರಫಿ ಎಸ್ ಹಾಕಿ ವಿಲ್ ಅಂತ ಹೇಳಬೇಕು. ಇಟ್ ವಾಸ್ ಗಾಡ್ಸ್ ವಿಲ್, ಇಟ್ ವಾಸ್ ಗಾಡ್ಸ್ ವಿಲ್, ಇದು ಕರೆಕ್ಟ್ ಆದ ವಾಕ್ಯ ರಚನೆ. ಹೂಮ್ ಐ ಶುಡ್ ಟ್ರಸ್ಟ್, ಮುಂದಿನ ವಾಕ್ಯ ನೋಡಿ. ಹೂಮ್ ಐ ಶುಡ್ ಟ್ರಸ್ಟ್, ನಾನು ಯಾರನ್ನು ನಂಬಲಿ, ಇದನ್ನ ಹೇಗೆ ಕೇಳಬೇಕು? ಹೂಮ್ ಕ್ಯಾನ್ ಐ ಟ್ರಸ್ಟ್, ಕ್ಯಾನ್ ಐ ಟ್ರಸ್ಟ್ ಹೀಗೆ ಹೇಳಬೇಕು. ಹೂಮ್ ಐ ಶುಡ್ ಟ್ರಸ್ಟ್ ಅಲ್ಲ, ಹೂಮ್ ಶುಡ್ ಐ ಟ್ರಸ್ಟು ಆಗುತ್ತೆ. ಬಟ್ ಸರಿಯಾದ ಉಚ್ಚಾರಣೆ, ಸರಿಯಾದ ವಾಕ್ಯ ರಚನೆ ಅಂದರೆ ಹೂಮ್ ಕ್ಯಾನ್ ಐ ಟ್ರಸ್ಟ್ ಅನ್ನೋದು ಸರಿಯಾಗತ್ತೆ. ಮುಂದಿನ ವಾಕ್ಯ ನೋಡಿ. ಹೀಸ್ ನ್ಯೂಸೆನ್ಸ್, ಹೀಸ್ ನ್ಯೂಸೆನ್ಸ್, ತುಂಬ ಕಿರಿಕಿರಿ ಮಾಡ್ತಾನೆ, ಸರಿಯಾಗಿ ನಡ್ಕೊಳ್ಳೋದಿಲ್ಲ. NUISANCE, ಅವನಿಗೆ ಹೀ ಈಸ್ ಅ ನ್ಯೂಸೆನ್ಸ್, ಅ ಅನ್ನೋ ಆರ್ಟಿಕಲಲ್ಲಿ ಬರಬೇಕು. ಹೀಈಸ್ ಅ ನ್ಯೂಸೆನ್ಸ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣವಾ. ಐ ಕಾಂಟ್ ಅಕ್ಸೆಪ್ಟ್, ವಾಟ್ ಡು ಯು ಸೇ? ಐ ಕಾಂಟ್ ಅಕ್ಸೆಪ್ಟ್, ACCEPT. ಐ ಕಾಂಟ್ ಎಕ್ಸೆಪ್ಟ್ ವಾಟ್ ಡು ಯು ಸೇ, ನೀನು ಏನು ಹೇಳಿದೆ ಅದನ್ನು ನನಗೆ ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದನ್ನು ಹೇಗೆ ಸರಿಯಾಗಿ ಹೇಳಬೇಕು? ಐ ಕಾಂಟ್ ಎಕ್ಸೆಪ್ಟ್ ಅಲ್ಲಿವರೆಗೆ ಸರಿ ಇದೆ. ವಾಟ್ ಡು ಯು ಸೇ ಬದಲು ವಾಟ್ ಯು ಸೇ ಅಂದರೆ ಸಾಕು. ವಾಟ್ ಯು ಸೇ, ನೀನು ಹೇಳಿದ ನನಗೆ ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ವಾಟ್ ಯು ಸೇ ಅಂದರೆ ಸರಿಯಾಯಿತು. ಹೌ ಐ ಕ್ಯಾನ್ ಡೂ ದಿಸ್, ಇದನ್ನು ನಾನು ಹೇಗೆ ಮಾಡಲಿ? ಹೌ ಐ ಕ್ಯಾನ್ ಡೂ ದಿಸ್, ಹೇಗೆ ಮಾಡೋದಕ್ಕಾಗತ್ತೆ ಅಂತ ಇದನ್ನು ಸರಿಯಾಗಿ ಹೇಗೆ ಹೇಳಬೇಕು? ಹೌ ಕ್ಯಾನ್ ಐ ಡೂ ದಿಸ್, ಹೌ ಐ ಕ್ಯಾನ್ ಅಲ್ಲ, ಹೌ ಕ್ಯಾನ್ ಐ ಡೂ ದಿಸ್ ಅಂತ ಕೇಳಬೇಕು. ನಾನು ಹೇಗೆ ಮಾಡಲಿ ಅನ್ನೋದಕ್ಕೆ ಹೌ ಕ್ಯಾನ್ ಐ ಡೂ ದಿಸ್ ಅಂತ ಕೇಳಬೇಕು. ಮುಂದಿನ ವಾಕ್ಯ ನೋಡಿ. ಡೋಂಟ್ ಬಿ ಪ್ರೌಡ್ ಫಾರ್ ಯುವರ್ ರಿಚಸ್, ನೀ ಭಾಳ ಶ್ರೀಮಂತ ಅಂತ ಹೆಮ್ಮೆ ಪಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಿದ್ದೀವಲ್ವಾ. ಡೋಂಟ್ ಬಿ ಪ್ರೌಡ್ ಫಾರ್ ಯುವರ್ ರಿಚಸ್, ಇದನ್ನ ಹೇಗೆ ಸರಿಯಾಗಿ ವಾಕ್ಯ ರಚನೆ ಮಾಡಬೇಕು? ಡೋಂಟ್ ಬಿ ಪ್ರೌಡ್ ಆಫ್ ಯುವರ್ ರಿಚಸ್. ಡೋಂಟ್ ಬಿ ಪ್ರೌಡ್ ಆಫ್, ಪ್ರೌಡ್ ಫಾರ್ ಅಲ್ಲ, ಪ್ರೌಡ್ ಆಫ್ ಯುವರ್ ರಿಚಸ್, ನಿನ್ನ ಶ್ರೀಮಂತಿಕೆ ಬಗ್ಗೆ ಹೆಮ್ಮೆ ಬೇಡ ಅಂತ. ಮುಂದಿನ ವಾಕ್ಯ ನೋಡೋಣ. ಐ ಡೋಂಟ್ ನೋ ಟು ಸಿಂಗ್. ಐ ಡೋಂಟ್ ನೋ, ಕೆ ಎನ್ ಓ ಡಬ್ಲ್ಯೂ, ನನಗೆ ಹಾಡೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಐ ಡೋಂಟ್ ನೋ ಟು ಸಿಂಗ್, ಇದನ್ನು ಹೇಗೆ ಹೇಳಬೇಕು? ಐ ಡೋಂಟ್ ನೋ ಹೌ ಟು ಸಿಂಗ್, ಹೇಗೆ ಹಾಡು ಹೇಳಬೇಕು ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ ಹೌ ಟು ಸಿಂಗ್ ಅಂತ ಹೇಳಬೇಕು. ಐ ಡೋಂಟ್ ನೋ ಟು ಸಿಂಗ್ ಅಂತ ಹೇಳೋ ತಪ್ಪಾಗತ್ತೆ. ಸರಿಯಾದ ವಾಕ್ಯ ರಚನೆ ಅಂದರೆ ಐ ಡೋಂಟ್ ನೋ ಹೌ ಟು ಸಿಂಗ್ ಅನ್ನೋದಾಗತ್ತೆ. ಡೋಂಟ್ ಆ್ಯಂಗ್ರಿ, ಕೋಪ ಮಾಡ್ಕೊಳ್ಬೇಡ. ಡೋಂಟ್ ಆ್ಯಂಗ್ರಿ ಇದು ಕರೆಕ್ಟಾ? ಡೋಂಟ್ ಬಿ ಆ್ಯಂಗ್ರಿ ಅಂತ ಹೇಳಬೇಕು. ಡೋಂಟ್ ಬಿ ಆ್ಯಂಗ್ರಿ, ಕೋಪ ಮಾಡ್ಕೊಳ್ಬೇಡ ಅನ್ನೋದಕ್ಕೆ ಡೋಂಟ್ ಬಿ ಆ್ಯಂಗ್ರಿ. ಐ ಎಂಟೈರ್ಲಿ ಎಗ್ರಿ ಟು ಯು, ನಾನು ನಿನ್ನನ್ನು ಒಪ್ಕೊಳ್ತೀನಿ, ಪೂರ್ತಿಯಾಗಿ ಒಪ್ತೀನಿ ಅನ್ನೋದಕ್ಕೆ ಐ ಎಂಟೈರ್ಲಿ ಎಗ್ರಿ ಟು ಯು ಕರೆಕ್ಟ್ ಆಗತ್ತಾ? ಐ ಆಗ್ರಿ ವಿತ್ ಯು ಅಂದರೆ ಮುಗೀತು. ಐ ಎಗ್ರಿ ವಿತ್ ಯು, ನಿನ್ನ ನಂಬ್ತೀನಿ ಒಪ್ತೀನಿ ಅನ್ನೋದಕ್ಕೆ ಐ ಎಂಟೈರ್ಲಿ ಎಗ್ರಿ ಟು ಯು ಇದು ತಪ್ಪಾಗತ್ತೆ. ಐ ಎಗ್ರಿ ವಿತ್ ಯು ಅಂದರೆ ಸರಿಯಾದ ವಾಕ್ಯ ರಚನೆ. ಮುಂದಿನ ವಾಕ್ಯ ನೋಡೋಣ. ಯಸ್ ದ್ಯಾಟ್ ಈಸ್ ಟ್ರೂತ್, ಹೌದು ಅದು ಸರಿಯಾಗಿದೆ ಅನ್ನೋದಕ್ಕೆ ಈ ಹೇಳ್ತಾ ಇರೋ ವಾಕ್ಯನೇ ತಪ್ಪಲ್ವಾ? ಹೌದು ಸರಿಯಾಗಿದೆ ಅಂತ ಹೇಳೋದಕ್ಕೆ ಹೀಗೆ ಹೇಳಬಾರ್ದು. ಯಸ್ ಇಟ್ಸ್ ಟ್ರೂ, ಇಟ್ ಅಪೋಸ್ಟ್ರಫಿ ಯಸ್, ಇಟ್ಸ್ ಟ್ರೂ ಹಾಗೆ ಹೇಳಬೇಕು. ಯಸ್ ದ್ಯಾಟ್ ಈಸ್ ಟ್ರೂತ್ ಇದು ರಾಂಗ್ ಆಗತ್ತೆ. ಯಸ್ ಇಟ್ಸ್ ಟ್ರೂ ಅಂತ ಹೇಳಬೇಕು. ಐಲ್ ಫಾಲೋ ಯುವರ್ ಅಡ್ವೈಸರ್ಸ್, ಐಲ್ ಫಾಲೋ ಯುವರ್ ಅಡ್ವೈಸರ್ಸ್. ಅಡ್ವೈಸ ಹೇಳಿದರೆ ಆಯ್ತು, ಅಡ್ವೈಸಸ್ ಅನ್ನೋದು ತಪ್ಪಾಗತ್ತೆ. ಐಲ್ ಫಾಲೋ ಯುವರ್ ಅಡ್ವೈಸ್ ಅಂತ ಹೇಳಿದರೆ ಆಯಿತು, ನಿಮ್ಮ ಅಡ್ವೈಸನ್ನು, ನಿಮ್ಮ ಅಭಿಪ್ರಾಯನ ನಾನು ತಗೊಳ್ತೀನಿ, ಫಾಲೋ ಮಾಡ್ತೀನಿ ಅಂತ. ಫಾರ್ಗಿವ್ ಮೀ ಟು ಇಂಟ್ರಪ್ಟ್ ಯು ಸರ್, ನಿಮಗೆ ಮಧ್ಯದಲ್ಲಿ ಮಾತಾಡ್ತಿರೋದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಿರೋದಲ್ವಾ. ಫಾರ್ಗಿವ್ ಮೀ ಟು ಇಂಟ್ರಪ್ಟ್ ಯು ಸರ್, ಅದು ತಪ್ಪಾಗತ್ತೆ. ಹೇಗೆ ಸರಿಯಾಗಿ ವಾಕ್ಯ ರಚನೆ ಮಾಡಬೇಕು ಯೋಚನೆ ಮಾಡಿ ನೋಡೋಣ. ಐ ಆಮ್ ಸಾರಿ ಫಾರ್ ಇಂಟ್ರಪ್ಟಿಂಗ್ ಯು, ಐ ಆಮ್ ಸಾರಿ ಫಾರ್ ಇಂಟ್ರಪ್ಟಿಂಗ್ ಯು ಸರ್, ಇಲ್ಲಿ ಸರ್ ಬಳಸಿದೀವಲ್ಲ. ಸರಿಯಾದ ವಾಕ್ಯ ರಚನೆ ಮಾಡಬೇಕಾದ್ರೆ ಫಾರ್ಗಿವ್ ಮೀ ಟು ಇಂಟ್ರಪ್ಟ್ ಯು ಸರ್ ಅನ್ನೋದಕ್ಕಿಂತ ಐ ಆಮ್ ಸಾರಿ ಫಾರ್ ಇಂಟ್ರಪ್ಟಿಂಗ್ ಯು ಸರ್ ಅನ್ನೋದು ಸರಿಯಾದ ವಾಕ್ಯ ರಚನೆ. ಮುಂದಿನ ವಾಕ್ಯ ನೋಡೋಣ. ಇಟ್ ವಾಸ್ ಮೇರ್ಲಿ ಡನ್ ವಿತ್ ಮಿಸ್ಟೇಕ್, ಏನೋ ಒಂದು ತಪ್ಪ, ಬೈ ಮಿಸ್ ಆಗಿ ತಪ್ಪಾಯಿತು, ಗೊತ್ತಿಲ್ಲದೆ ತಪ್ಪಾಯಿತು ಅಂತ ಹೇಳ್ತೀವಲ್ಲ. ಇಟ್ ವಾಸ್ ಮೇರ್ಲಿ ಡನ್ ವಿತ್ ಮಿಸ್ಟೇಕ್, ಇದನ್ನು ಹೇಗೆ ಸರಿಯಾಗಿ ಹೇಳಬೇಕು? ಇಟ್ ವಾಸ್ ಮೇರ್ಲಿ ಡನ್ ಬೈ ಮಿಸ್ಟೇಕ್, ವಿತ್ ಮಿಸ್ಟೇಕ್ ಅಲ್ಲ ಬೈ ಮಿಸ್ಟೇಕ್. ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ ನಾವು ಮಾಡ್ತಿರ್ತೀವಿ, ಅದನ್ನೊಂಚೂರು ಗಮನಿಸಿದ್ರೆ ನಾವು ಪಕ್ಕಾ ಇಂಗ್ಲೀಷ್ ವಾಕ್ಯ ರಚನೆ ಮಾಡೋದ್ರಲ್ಲಿ ಪರಿಣಿತರಾಗ್ತೀವಿ. ಏನಂತೀರಾ? ಇಟ್ ವಾಸ್ ಮೇರ್ಲಿ ಡನ್ ಬೈ ಮಿಸ್ಟೇಕ್ ಅನ್ನೋದು ಸರಿಯಾದ ವಾಕ್ಯ ರಚನೆ. ಮುಂದಿನ ವಾಕ್ಯ ನೋಡೋಣ. ಐ ಆಮ್ ಆಫುಲಿ ಸಾರಿ ಫಾರ್ ಕೆಪ್ಟ್ ಯು ವೇಟಿಂಗ್ ಸೋ ಲಾಂಗ್, ತುಂಬ ಹೊತ್ತು ಕಾಯಿಸಿದ್ದಕ್ಕೆ ವೆರಿ ಸಾರಿ, ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀರಿ. ಐ ಆಮ್ ಆಫುಲಿ ಸಾರಿ ಫಾರ್ ಕೆಪ್ಟ್ ಯು ವೇಟಿಂಗ್ ಸೋ ಲಾಂಗ್ ಹೇಳೋದಕ್ಕಿಂತ ಟು ಹ್ಯಾವ್ ಕೆಪ್ಟ್ ಯು ವೇಟಿಂಗ್ ಸೋ ಲಾಂಗ್, ಸಾರಿ ಟು ಹ್ಯಾವ್ ಕೆಪ್ಟ್ ಯು, ಸಾರಿ ಟು ಹ್ಯಾವ್ ಕೆಪ್ಟ್ ಯು ಅನ್ಬೇಕು, ಸಾರಿ ಫಾರ್ ಕೆಪ್ಟ್ ಯು ತಪ್ಪಾಗತ್ತೆ. ಇನ್ನೊಮ್ಮೆ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಐ ಆಮ್ ಆಫುಲಿ ಸಾರಿ ಟು ಹ್ಯಾವ್ ಕೆಪ್ಟ್ ಯು ವೇಟಿಂಗ್ ಸೋ ಲಾಂಗ್, ತುಂಬ ಹೊತ್ತು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ ಅನ್ನೋದಾಯಿತು. ನೋಡಿ, ಇವೆಲ್ಲ ವಾಕ್ಯಗಳು ಹಿಂದೆನ ನಮ್ಮ ಸಂಚಿಕೆಗಳಲ್ಲಿ ಬಂದಿರುವಂಥದ್ದೇ. ಸರಿಯಾಗಿ ಹೇಗೆ ಹೇಳಬೇಕು, ಅದರ ಅರ್ಥ ಏನು ಅನ್ನೋದನ್ನು ಕೂಡ ಹೇಳಿದ್ದೆ. ಆದರೆ ನಾನು ಈಗ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿ ಹೇಳಬೇಕಾದ್ರೆ ನಿಮಗೊಮ್ಮೆ ಅನಿಸಿರ್ಬೋದು, ಕರೆಕ್ಟಾಗಿ ಹೇಳ್ತಿದ್ದೀವಲ್ಲ, ನಾನಾಗಿದ್ರೆ ಹೀಗೆ ವಾಕ್ಯ ರಚನೆ ಮಾಡ್ತಿದ್ದೆ ಅನಿಸುತ್ತೆ ಅಂತ. ಮಾಡ್ತಿರ್ಬೋದು, ಅದಕ್ಕಾಗಿಯೇ ನಾನು ಅದೇ ವಾಕ್ಯಗಳನ್ನು ತಗೊಂಡಿದ್ದು. ಯಾಕಂದರೆ ಆ ಸಣ್ಣ ಪುಟ್ಟ ಮಿಸ್ಟೇಕನ್ನ ನಾನು ಎತ್ತಿ ಹಿಡಿದಾಗ, ಈ ಥರ ಅದನ್ನು ಸರಿಯಾಗಿ ಹೇಳಬೇಕು ಅಂತ ಹೇಳಿದಾಗಲೇ ನಿಮಗೆ ಅದು ಕರೆಕ್ಟ್ ಹೇಗೆ ಮಾಡಿ ಮಾತಾಡಬೇಕಿತ್ತು ಅನ್ನೋದು ಅರ್ಥ ಆಗತ್ತೆ. ಹಾಗಾಗಿ ಪ್ರತಿ ದಿವಸದ ಸಂಚಿಕೆಗಳನ್ನು ನೀವು ಫಾಲೋ ಮಾಡಿ, ನಿಮಗೆ ಬೇಕಿರೋ ಸ್ನೇಹಿತರಿಗೆ ಫ್ರೆಂಡ್ಸಿಗೆ ಎಲ್ಲ ಇದನ್ನು ಕೇಳೋದಕ್ಕೆ ಹೇಳಿ. ಜೊತೆಯಲ್ಲಿ ಅಂಥವ್ರ ಜೊತೆಯಲ್ಲಿ ಮನೇಲಿ ಇರೋರ ಜೊತೆಯಲ್ಲೆಲ್ಲ ನೀವು ಕನ್ವರ್ಸೇಷನ್ ಮಾಡ್ತಾ ಹೋಗಿ. ಸಣ್ಣ ಪುಟ್ಟ ಮಿಸ್ಟೇಕ್ ಆಗೋದು ಸಹಜ, ಯಾಕಂದರೆ ಇದು ನಮ್ಮ ಮಾತೃಭಾಷೆ ಅಲ್ಲ. ನಾವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀವಲ್ವಾ, ಆದರೆ ಇಂಗ್ಲೀಷ್ ಕಷ್ಟ ಅನಿಸುತ್ತೆ. ಯಾಕಂದರೆ ನಾವು ಅದನ್ನು ಹುಟ್ಟಿದಾಗಿಂದ ಜೊತೆಯಲ್ಲಿ ಮಾತಾಡ್ಕೊಂಡು ಬಂದಿಲ್ಲ, ಈಗ ಕಲಿಯೋದಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಸಣ್ಣ ಪುಟ್ಟ ತಪ್ಪಾಗೋದು ಸಹಜ, ಅದ್ರ ಬಗ್ಗೆ ಚಿಂತೆ ಬೇಡ. ಇನ್ನೂ ಮುಂದಕ್ಕೆ ಸಹ ಈ ಥರದ ವಾಕ್ಯಗಳ ರಚನೆಗಳು ತುಂಬ ಆಗ್ತಾ ಇರುತ್ತೆ, ಅವನ್ನು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದ್ರ ಮೇಲೇ ಇನ್ನೊಂದು ದಿವಸ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ನಾನು ಚೆನ್ನಾಗಿ ಕಲಿತಾ ಇದ್ದೀನ, ಇಂಪ್ರೂವ್ ಆಗಿದ್ದೀನ. ಫಸ್ಟ್ ಡೇ ಈ ಸಂಚಿಕೆ ಕೇಳಬೇಕಾದ್ರೆ ನಾನು ಹೇಗಿದ್ದೆ, ಈಗ 60-61 ಸಂಚಿಕೆ ಆದಮೇಲೆ ನಾನು ಬದಲಾವಣೆ ನನ್ನಲ್ಲಿ ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ಸೊ ದ್ಯಾಟ್ ಎವ್ರಿ ಡೇ ಫಾಲೋ ಮಾಡೋದಕ್ಕೆ ಮರಿಬೇಡಿ. ಏನೇ ಇದ್ರೂ ತಕ್ಷಣಕ್ಕೆ ಹೇಳೋದಕ್ಕೆ ಟ್ರೈ ಮಾಡಿ. ನಾನು ಏನೇ ಒಂದು ಮಿಸ್ಟೇಕ್ ಮಾಡಿ ಹೇಳ್ಬೋದು ಅಥವಾ ಯಾವುದೇ ಒಂದು ವಾಕ್ಯ ರಚನೆ ಮಾಡ್ಬೋದು, ನನ್ನ ಜೊತೆ ಜೊತೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಆಗ ಮಾತ್ರ ನಿಮ್ಮ ಮಿಸ್ಟೇಕ್ಸ್ ನಿಮಗೆ ಅರ್ಥ ಆಗತ್ತೆ. ಹೀಗೆ ಮಾತಾಡ್ತಾ ಮಾತಾಡ್ತಾನೆ ಅಲ್ವಾ ಕಲಿಯೋದಕ್ಕಾಗತ್ತೆ, ಯಾವುದೇ ಭಾಷೆ ಆಗಿರಲಿ. ಹೇಳೋದಕ್ಕೆ ಇನ್ನೂ ತುಂಬ ಇದೆ, ಕಲಿಯೋದಕ್ಕೆ ಸಾಕಷ್ಟಿದೆ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ
5: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
7: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you, every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಜೆ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
7: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನಾಚರಣೆ ಇದೆ. ಅಂದರೆ ಪೋಷಕರಿಗೆ ಅಂತೇಳಿದರೆ ತಂದೆ ದಿನ ಇರುತ್ತೆ, ತಾಯಿ ದಿನ ಇರುತ್ತೆ, ಅದೇ ರೀತಿ ಮಗ ಮತ್ತು ಮಗಳ ದಿನಾಚರಣೆ ಕೂಡ ಇದೆಯಂತೆ. ಯಾಕೆಂದರೆ ನಮ್ಮ ಇಂದಿನ ಬಿಡುವಿಲ್ಲದಂತಹ ಕಾರ್ಯದಲ್ಲಿ ಮಕ್ಕಳಿಗಾಗಿ ಒಂದು ಸೂಕ್ತ ಸಮಯವನ್ನು ಕೊಡಬೇಕು, ಮಕ್ಕಳಿಗೋಸ್ಕರನೇ ಒಂದು ದಿನ ಇರಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರೀಯ ಮಗ ಮತ್ತು ಮಗಳ ದಿನಾಚರಣೆ ಅಂಥೇಳಿ ಇವತ್ತು ಆಚರಿಸ್ತಾರಂತೆ. ಹಾಗಾದರೆ ಈ ರಾಷ್ಟ್ರೀಯ ಮಗ ಮಗಳು ದಿನ ಅಂದರೆ ನಾವು ಮನೆಯಲ್ಲಿ ಮನೆಯ ಮಕ್ಕಳೇ ನಮ್ಮ ಮನೆಯ ಬೆಳಕು ಅಂತ ಹೇಳ್ತೀವಿ. ಆದರೆ ಕೆಲವೊಂದು ಸರಿ ಏನು ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ ಮಕ್ಕಳಲ್ಲಿಯೇ, ಗಂಡು ಮಗು ಇದು ಹೆಣ್ಮಗು ಅನ್ನುವಂಥ ಹೋಲಿಕೆ ಮಾಡ್ತೀವಿ, ಅಥವಾ ಅವ್ನು ಚೆನ್ನಾಗಿ ಓದ್ತಾನೆ ನೀನು ಚೆನ್ನಾಗೇ ಓದಲ್ಲ ಅನ್ನುವಂಥ ಹೋಲಿಕೆಯನ್ನು ಕೂಡ ಮಾಡ್ತೀವಿ. ಈ ರೀತಿ ಮಾಡೋದು ಸರಿನೋ ಅಲ್ವೋ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ,
8: ಹಲೋ,
7: ನಮಸ್ತೆ ಮೋನಿಕಾ ಅವರೇ, ಇವತ್ತಿನ ಮೊದಲ ಕಾಲರ್.
8: ಪವಿತ್ರ ನಮಸ್ತೆ, ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಪ್ಪ.
7: ಚೆನ್ನಾಗಿದ್ದೀರಾ? ಆಯ್ತು, ಕಾಫಿ ಎಲ್ಲ?
8: ಇಲ್ಲ, ಕಾಫಿ ಆಗಿಲ್ಲ. ಈ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು, ಸೋನೆ ಮಳೆ
7: ಮಳೆ ಸಣ್ಣ ಬರ್ತಾನೆ ಇರುತ್ತೆ ಸಂಜೆ ಟೈಮಲ್ಲಿ.
8: ಸ್ವಲ್ಪ ಲೈಟ್ ಆಗಿ ನಿನ್ನೆ ಸ್ವಲ್ಪ ಬಂದು ಹೋಗಿತ್ತು, ಅಷ್ಟೇ ಸ್ವಲ್ಪ ಬರ್ತಾ ಇದೆ.
7: ಹೌದು, ಈಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಪ್ರಮಾಣ.
8: ಅಲ್ಲ ಇಲ್ಲಿ ಏನ್ ಈ ವರ್ಷ ನಮ್ಗೆ ಮಲೆನಾಡಲ್ಲಿ ಮಳೆ ಅನ್ನಿಸ್ಲೇ ಇಲ್ಲ ಬಿಡಿ, ಮುಂಗಾರು ಮಳೆ ಅನ್ನಿಸ್ಲೇ ಇಲ್ಲ. ಯಾವಾಗ್ಲೂ ನೆನ್ಕೊಂಡಂಗ್ ಬರೋದು ಮತ್ ಹೋಗೋದು. ಎಲ್ಲಿ ನಮ್ಮ ಹೇಮಾವತಿ ಡ್ಯಾಮ್ ತುಂಬಿಲ್ವಲ್ಲ ಈ ಸರಿ, ಎಷ್ಟೊಳಗೆ ತುಂಬಿಸ್ಬೇಕಾಗಿತ್ತು.
7: ಮಳೆಗಾಲ ಅನ್ನೋದಕ್ಕೆ ಒಂದ್ ಸ್ವಲ್ಪ ಮಳೆ ಆಗಾಗ ನೆನ್ಪ್ ಮಾಡ್ಲಿಕ್ಕೆ ಬರ್ತಿದೆ.
8: ಅಷ್ಟೇನೆ, ಅಷ್ಟೇ ಹೊರ್ತು ಮುಂಗಾರು ಮಳೆ ಚುರುಕಾಗಿ ಬರ್ಲೇ ಇಲ್ಲ.
7: ಬರ್ಲೇ ಇಲ್ಲ. ಹೌದು,
8: ಬೇರೆ ಬೇರೆ ಕಡೆ ಎಲ್ಲ ಆಗ್ತಾ ಇದೆ, ಆ ಕಡೆ ಶೃಂಗೇರಿ
7: ಅಲ್ಲೆಲ್ಲ ಆಗ್ತಿದೆ, ತೀರ್ಥಹಳ್ಳಿ ಭಾಗದಲ್ಲೆಲ್ಲ ಆಗ್ತಾ ಇದೆ,
8: ಆ ಕಡೆ ಎಲ್ಲ ಆಗ್ತಾ ಇದೆ. ಬಟ್ ಇಲ್ಲಿ ನಮ್ ಕಡೆನೆ ಇಲ್ಲ
7: ಮಳೆ ಇಲ್ಲ. ಹಾಗೆ ಇವತ್ ಮೇಡಮ್ ರಾಷ್ಟ್ರೀಯ ಮಗ ಮಗಳು ದಿನ ಇವತ್ತು, ಎಲ್ಲದೂ ಒಂದೊಂದ್ ದಿನ ಅಂತ ಇದೆ ನೋಡಿ.
8: ಇರುತ್ತೆ, ಅದೇ ನಾನು ಬೆಳಗ್ಗೆ ಇದ್ರಲ್ಲಿ ನೋಡ್ದೆ, ಅನ್ಕೊಂಡೆ ಮಕ್ಕಳು ಮಕ್ಕಳೇನೆ, ಮಗ ಬೇರೆ ಮಗಳು ಬೇರೆ ಏನಲ್ಲ
7: ಅಲ್ವಾ,
8: ಎಲ್ಲರೂ ಒಂದೇನೆ ನಮ್ಗೆ, ತಾಯಿ ತಂದೆಗೆ ನಮ್ಮ ಮಕ್ಕಳೆಲ್ಲ ಒಂದೇನೆ. ಯಾತರ ಯಾಕೆ ಆ ಡಿಫ್ರೆನ್ಸ್ ಬಂತು ಇದುವರೆಗೂ ಗೊತ್ತಿಲ್ಲ, ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಾವಿಬ್ರು ಇಬ್ರು ಒಂದೇ ಸಮನಾಗೇನೆ ಮಕ್ಕಳನ್ನ ಹೇರೋದು ಅಷ್ಟು ಸುಲಭದ ಮಾತಲ್ಲ. ಮಗ ಅಥವಾ ಏನ್ ಡಿಫ್ರೆಂಟ್ ಆಗಿ ಏನು ಹುಟ್ಟಲ್ಲ, ಮಗಳೇನು ಡಿಫ್ರೆಂಟ್ ಇರಲ್ಲ ಅಲ್ವಾ. ನಮ್ಮ ತಾಯಿ ತಂದೆ ಮತ್ತೆ ಅವ್ರನ್ನ ಬೆಳೆಸೋಕೆ ಸಾಕಕ್ಕೆ ಅಷ್ಟೇ ಕಷ್ಟ ಪಡಬೇಕು, ಓದಿಸೋದು ಎಲ್ಲ. ಈಗಂತೂ ಈಕ್ವಾಲಿಟಿನೇ ಎಲ್ಲ, ಯಾವ್ದು ಖರ್ಚು ಕಡಿಮೆನೂ ಆಗಲ್ಲ ಹೆಚ್ಚು ಆಗಲ್ಲ. ಆದ್ರೆ ಸ್ವಲ್ಪ ಇನ್ನು ನಮ್ ಜನರಲ್ಲಿ ಮಗ ಮಗಳಲ್ಲಿ ಇನ್ನು ಆ ಡಿಫ್ರೆನ್ಸ್ ಉಳಿದಿದೆ,
7: ಉಳಿದಿದೆ
8: ಆಯ್ತಾ, ಉಳಿದಿದೆ. ಗಂಡ್ ಮಗು ಅಂದ ತಕ್ಷಣ ಮುಖ ಎರಡು ಬಿಡುತ್ತೆ, ಅದೇ ಹೆಣ್ಮಗು ಅಂದ್ರೆ ಇನ್ನು ಸ್ವಲ್ಪ ಸಂಕುಚಿತ ಮನೋಭಾವನೆ ಹೋಗಿಲ್ಲ, ಹಂಗಂತಾರೆ ಇಲ್ಲಪ್ಪ ನಮ್ಗೇನಿಲ್ಲ ಹಾಗೆ ಅಂತ. ಆದ್ರೂ ಮನಸ್ಸಿನ ಯಾವ್ದೋ ಒಂದ್ ಮೂಲಲ್ಲಿ ಸ್ವಲ್ಪ
7: ಅವರಲ್ಲಿ ಇಲ್ಲ ಅಂತ ಹೇಳಿದ್ರು ಯಾರಾದ್ರೂ ಹೇಳಿದಾಗ ಹೇಳಿದಾಗ ಅನ್ಸ್ಬಿಡುತ್ತೆ ಅವ್ರಿಗೆ.
8: ಆ ಭಾವನೆ ಎಣಕ್ತಿರುತ್ತೆ ಕೆಲವರೆಲ್ಲ, ಎರಡು ಎರಡು ಹೆಣ್ಮಕ್ಳಾ ನಿಮ್ಗೆ ಅಂತಾರೆ.
7: ರಾಗ ಇದ್ದ ತಕ್ಷಣ ಬೇಜಾರಾಗ್ಬಿಡುತ್ತೆ.
8: ಅವಾಗ ಅವಾಗ ಇಲ್ದೇ ಇದ್ರು ಆ ಜನಗಳಿಗೆ ಹೇಳುವಾಗ ಆ ಮನ್ಸಲ್ಲಿ ಅವ್ರಿಗೆ ಒಂದ್ ಕೊರಗಿದ್ದೇ ಇರುತ್ತೆ, ಅಯ್ಯೋ ಒಂದ್ ಗಂಡ್ಮಗು ಇರ್ಬೇಕಿತ್ತಲ್ವಾ ಅಂತ. ಅದ್ ಯಾಕೆ ಅಂತ ಅರ್ಥಾಗಲ್ಲ. ಅದೇನೋ ಆ ಒಂದ್ ಏನೋ ಈ ಕಾಯಿಲೆ ಎರಡಿಟಿ ಆಗಿ ಬರುತ್ತಲ್ಲ, ಆತರ ಈ ಒಂದು ಗುಣನೇ ಎರಡಿಟಿ, ಸ್ವಭಾವನೇ ಎರಡಿಟಿ ಆಗಿ ಬಂದ್ಬಿಟ್ಟಿದೆ. ಆದ್ರೆ ಏನಪ್ಪ ಅಂದ್ರೆ ಸ್ವಲ್ಪ ನಾವು ವಿಶಾಲವಾಗಿ ಯೋಚನೆ ಮಾಡಿದಾಗ ಅದ್ರಲ್ಲಿ ಏನು ವ್ಯತ್ಯಾಸ ಇರಲ್ಲ, ಎಲ್ಲಾರನು ಒಂದೇ ರೀತಿ ಸಾಕ್ಬೇಕು, ಒಂದೇ ರೀತಿ ಗುಣಗಳು ಅಷ್ಟೇನೆ. ಆಮೇಲೆ ಏನೋ ಆಗ ಸ್ವಲ್ಪ ಇತ್ತು ಪುರುಷ ಸಮಾಜದಲ್ಲಿ ಆ ಗಂಡ್ ಮಕ್ಳು ಪ್ರಾಧಾನ್ಯತೆ ಹೆಚ್ಚು ಕೊಟ್ಟು ಹಿಂಗೆ ಈ ರೀತಿ ಆಗ್ಬಿಟ್ಟಿದೆ. ಈಗೇನ
7: ಆದ್ರೂ
8: ಈಗ ಆಗಿಲ್ಲ ಪರಿಸ್ಥಿತಿ, ಆದ್ರೆ ಇನ್ನು ಆ ಮನೋಭಾವನೆ ಹೋಗಿಲ್ಲ. ಅದನ್ನ ಖಂಡಿತ ಅದನ್ನ ತೊಲಗಿಸ್ಬೇಕು. ಯಾಕೆ ಅಂದ್ರೆ ಈಗ ಎಲ್ಲಾ ಮಕ್ಳು ಒಂದೇನೆ ಆಗಿ ಮಕ್ಕಳನ್ನ ಬೆಳೆಸೋದು ತುಂಬಾನೇ ಜವಾಬ್ದಾರಿ ಕೆಲ್ಸ, ಜೊತೆಗೆ ತುಂಬಾ ಕಷ್ಟದ ಕೆಲ್ಸ ಇವಾಗ. ಯಾಕೆಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ನಾವು ಹೊರಗಡೆ ಬಿಡೋದು ಬಹಳ ಕಷ್ಟ, ಯಾರಿಗೂ ಸೇಫ್ ಅಲ್ಲ. ಈಗಿನ ಒಂದು ಎಷ್ಟು ಆತಂಕದ ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಸ್ವಲ್ಪ ಮನೆಗ್ ಬರೋದ್ ತಡ ಆಯ್ತು ಅಂದ್ರೆ ಸ್ವಲ್ಪ ಆತಂಕ ಶುರುವಾಗುತ್ತೆ. ಯಾಕಂದ್ರೆ ಯಾರಿಗೂ ಸೇಫ್ ಅಲ್ಲ ಇವಾಗ. ಹಾಗಾಗಿ ಮತ್ತೆ ನಾವು ಅದಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಮಕ್ಕಳ ಒಂದು ಯಾರಿಗೆ ಆಗ್ಲಿ ಅತಿಯಾದ ಸ್ವಾತಂತ್ರ್ಯನು ಕೊಡಬಾರ್ದು, ತುಂಬಾ ಅತಿಯಾದ ಒಂದು ಇದನ್ನ ಕಂಟ್ರೋಲ್ ಮಾಡಬಾರ್ದು. ಪವಿತ್ರ, ನನ್ನ ಮಗ ಅಲ್ವಾ, ಏ ಬಿಡು ಅವ್ನ ಎಲ್ಲಾರು ಓಡಾಡ್ಕೊಂಡ್ ಬರ್ಲಿ, ಎಷ್ಟೊತ್ಕಾದ್ರು ಬರ್ಲಿ, ನಾನ್ ಕೇಳಲ್ಲ, ಅದು ತಪ್ಪದು. ಅಥವಾ ಮಗಳು, ಏ ನೀನ್ 6 ಗಂಟೆ ಒಳಗಡೆ ಮನೇಲಿ ಇರ್ಬೇಕು, ಅದ್ ದೊಡ್ಡ ತಪ್ಪು. ಮಗಳಿಗ್ ನಾವ್ ಹೇಗ್ ಹೇಳ್ತೀವೋ, ಬೇಡ 6 ಗಂಟೆ ಒಳಗಡೆ ನಿನ್ನ ಮಗನಿಗೂ ಹಾಗೆ ಹೇಳಿದ್ರೆ 70% ಕ್ರೈಮ್ಸ್ಗಳು ಕಡಿಮೆ ಆಗ್ತವೆ. ಆಯ್ತಾ? ಯಾಕೆಂದ್ರೆ ಮಗ ಅವನ ಗಂಡ್ ಹುಡುಗ ಅವ್ನ ಎಷ್ಟೊತ್ತಾರು ಬರ್ಲಿ, ಏನಾದ್ರು ಮಾಡ್ಲಿ, ಕೇಳ್ಬಾರ್ದು. ಹುಡುಗಿ ನೀನ್ ಮನೆ ಇರ್ಬೇಕು, ಅದ್ ತಪ್ಪದು.
7: ತಪ್ಪು ಮಾಡಿದಾಗ ಇಬ್ಬರಿಗೂ ಕೂಡ ಸಮಾನವಾಗಿ ಕೇಳ್ಬೇಕು.
8: ಸಮಾನವಾಗಿ ನಾವು ಅದನ್ನ ಏನು ಪ್ರಿನ್ಸಿಪಲ್ಸ್ ನ ನಾವು ಸಮಾನವಾಗಿ ಡಿಸಿಪ್ಲಿನ್ ನ ಮೇಂಟೈನ್ ಮಾಡಿದ್ರೆ ಆಗ ಅಲ್ಲೇನು ಕ್ರೈಮ್ ನಡೆಯೋದಿಲ್ಲ. ಆಗ ಅವ್ರಿಗೆ ಅನ್ಸುತ್ತೆ ಹೌದು, ಯಾಕೆಂದ್ರೆ ಇಬ್ಬರಲ್ಲೂ ಅದು ಆಗ ಅವರಿಬ್ಬರಲ್ಲೂ ಡಿಫ್ರೆನ್ಸ್ ಬರಲ್ಲ. ಇಲ್ಲಾಂದ್ರೆ ಅಪ್ಪನವ್ರ ಮಗನ್ನ ಕಳಿಸ್ಬಿಟ್ರಿ ಇವರು ಆಚೆ ನನ್ನನ್ನ,
7: ಅವರಲ್ಲೂ ಕೂಡ ಭಾವನೆ ಬರುತ್ತೆ ಅಂತ.
8: ಆಗ ಅವರಿಬ್ಬರಲ್ಲೇ ಗೊತ್ತಾಗ್ಬಿಡುತ್ತೆ, ನಾನ್ ಮೇಲು ಇವಳು ಕೀಳು ಅನ್ನೋದ್ ಬಂದ್ಬಿಡತ್ತೆ. ಗಂಡು ಅನ್ನೋದೆಲ್ಲ ಮೇಲು, ಹೆಣ್ಮಕ್ಳು ಅನ್ನೋದ್ ಕೀಳು, ಈ ತರ ಬಂದ್ಬಿಡತ್ತೆ. ಹಾಗಾಗಿ ನಾವು ಇಬ್ಬರಲ್ಲೂ ಆ ರೀತಿ ಡಿಸಿಪ್ಲಿನ್ ಆಗಿ ಬೆಳೆಸ್ಬೇಕಂದ್ರೆ ಇಬ್ರಿಗೂ ಸಮಾನವಾದ ಒಂದು ಇದನ್ನ ತರಬೇಕು ಅಲ್ವಾ.
7: ಚಿಕ್ಕ ವಯಸ್ಸಿನಿಂದ ಅದನ್ನ ಹೇಳ್ಕೊಟ್ರೆ ಅದ್ ಬಂದ್ಬಿಡುತ್ತೆ.
8: ಮತ್ತೆ ಇನ್ನ ಯಾವ್ದೇ ಒಂದು, ಈಗ ನಾವು ಊಟ ತಿಂಡಿ ಬಟ್ಟೆ ಯಾವ್ದ್ರಲ್ಲೂ ವ್ಯತ್ಯಾಸ ಮಾಡಲ್ಲ, ಆದ್ರೆ ಈ ಒಂದು ಏನಿದೆ ಏನು ಸ್ವಭಾವಗಳಲ್ಲಿ ನಾವು ಬಹಳ ವ್ಯತ್ಯಾಸ ತೋರಿಸ್ತೀವಿ, ಅದು ಬಹಳ ಕೆಟ್ಟದ್ದು, ಅದ್ ಮಾಡಬಾರ್ದು. ಹಾಗಾಗಿ ಮಗ ಮಗಳು ಎಲ್ಲ ಒಂದೇನೆ, ಎಲ್ಲಾರು ಒಂದೇ ರೀತಿಲಿ ನೋಡ್ಬೇಕು. ಉತ್ತಮ ಪ್ರಜೆಯಾಗಿ ಇಬ್ರು ಬರ್ಬೇಕು, ಮಗನು ಬರ್ಬೇಕು, ಮಗಳು ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ಬೇಕು, ಮನೆಗೆ ಇಬ್ರು ಒಳ್ಳೆ ಮಕ್ಕಳಾಗ್ಬೇಕು, ಪೋಷಕರಿಗೆ ಆಗ್ಬೇಕು, ಮತ್ತೆ ಹಾಗೆ ದೇಶಕ್ಕೂ ಕೂಡ ಒಳ್ಳೆ ಪ್ರಜೆ ಆಗ್ಬೇಕು ಅಷ್ಟೇ, ಇನ್ನೇನಿಲ್ಲ.
7: ಓಕೆ ಮೇಡಮ್, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ, ಧನ್ಯವಾದ ಮೇಡಮ್.
8: ಥ್ಯಾಂಕ್ ಯು, ಥ್ಯಾಂಕ್ ಯು.
7: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳಿದಾಗೆ ನಾವು ಮನೇಲಿ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಸಮಾನವಾಗಿ ಬೆಳೆಸ್ಬೇಕು, ಗಂಡ್ ಮಗು ಬೇರೆ ಹೆಣ್ಮಗು ಬೇರೆ ಅನ್ನುವಂಥ ಭೇದವನ್ನು ಮಾಡಬಾರ್ದು, ಆಗ ಮಕ್ಕಳಲ್ಲೇ ಕೂಡ ನಾವಿಬ್ಬರು ಸಮಾನರು ಅನ್ನುವಂಥ ಒಂದು ಭಾವನೆ ಬರುತ್ತೆ ಅಂಥೇಳಿ ತುಂಬ ಚೆನ್ನಾಗಿ ತಿಳಿಸಿದರು. ಅದರಿಂದನೇ ಇರ್ಬೋದೇನ ರಾಷ್ಟ್ರೀಯ ಮಗ ಮಗಳು ಎರಡೂ ದಿನವೂ ಇದೆ, ಈಗ ಒಂದೇ ದಿನ ಅಂತ ಇಲ್ಲ, ಎರಡೂ ದಿನವೂ ಸೇರಿಸಿ ಈ ರೀತಿ ಹೇಳಿರ್ಬೋದೇನೋ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
0: ಹಲೋ, ನಮಸ್ತೆ ಮೇಡಮ್.
7: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
0: ಆರಾಮಿದ್ದೀವಿ ಮೇಡಮ್, ತಾವಾಗಿದ್ದೀರಿ?
7: ನಾವು ಆರಾಮಾಗಿದ್ದೀವ್ರಿ. ಮಳೆ ಇದೆಯಾ ನಿಮ್ ಕಡೆ?
0: ಇಲ್ಲ ಮೇಡಮ್, ಮಳೆ ಇಲ್ಲ ಮೇಡಮ್.
7: ಮಳೆ
0: ಹೌದ್ರಿ, ಬಾ ತ್ರಾಸ್. ಯಾವಾಗ ಸುಮ್ಮ ಒಂದ್ ಹನಿ ಚಿಡಿದು ಹೋಗ್ಬಿಡುತ್ತೆ ಮೇಡಮ್, ಬಟ್ಟೆ ಒದ್ದೆ ಆಗುವಾಗ ಅಷ್ಟೇ ಮಳೆ ಆಗುತ್ತೆ ಮೇಡಮ್.
7: ಮಳೆ ಪ್ರಮಾಣ ಕಮ್ಮಿ ಆಗಿದೆ.
0: ಹಾ, ಬಹಳ ಕಡಿಮೆ ಮೇಡಮ್.
7: ಸರ್, ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನ ಇವತ್ತು.
0: ಹಾ ಹೌದು ಮೇಡಮ್, ಕೇಳಿಸ್ಕೊಂಡೆ ನಾನು.
7: ಕೇಳಿಸ್ಕೊಂಡ್ರ? ಹಾ
0: ಹಾ ಮೇಡಮ್.
7: ಶಿವಶರಣ ಸರ್ ಏನ್ ಹೇಳ್ತಾರೆ?
0: ಎರಡೂ ಒಂದೇ ಮೇಡಮ್, ಅದು ಮಗಳಿರ್ಲಿ ಮಗ ಇರ್ಲಿ ಭೇದ ಭಾವ ಮಾಡ್ಲೇಬಾರ್ದು ಅಂತ ನಾವ್ ಹೇಳ್ತೀವಿ, ಕರೆ ಮಾಡಬಾರ್ದು ಮೇಡಮ್. ನಿಜವಾಗಿ ಹೇಳ್ಬೇಕಾದ್ರೆ ಬಹಳ ಕಡಿಮೆ ಆಗಿದೆ ಮೇಡಮ್ ಇವಾಗ.
7: ಹೌದು, ಹಾಗೆ ಯೋಚನೆ ಮಾಡೋದ್ ಕಮ್ಮಿ ಆಗಿದೆ ಅಂತ ಹೇಳಿ,
0: ಬಹಳ ಕಡಿಮೆ ಆಗಿದೆ ಮೇಡಮ್. ಯಾಕಂತ ಕೇಳಿದ್ರೆ ಎರಡು ಒಂದೇ ಮೇಡಮ್, ಅದು ಈಗ ಯಾವಕ್ಕೂ ಏನು ಇದು ಮಾಡುವ ಅವಶ್ಯಕತೆನೆ ಇಲ್ಲ. ಅಲ್ಲ ಮೇಡಮ್, ಯಾವ್ದೇ ನಾವು ಮಾಡುವ ಯಾವ್ದೇ ತಾರತಮ್ಯ ಮಾಡ್ಲೇಬಾರ್ದು ಅಂತ ನಾನು ಹೇಳ್ತೀನಿ. ಆದ್ರೆ ಆಗುದಿಲ್ಲ, ಯಾಕಂತ ಕೇಳಿದ್ರೆ ನಾವು ಹೆಣ್ಣು ಮಕ್ಕಳು ನಮ್ಮ ಮಕ್ಕಳನ್ನ ಹೆರುವಾಗ ಅಷ್ಟೇ ತ್ರಾಸ ಆಗುತ್ತೆ. ಯಾವ್ದೇ ಹುಟ್ಟಿದ್ರು ಬೇರೆ ಬೇರೆ ತ್ರಾಸ ಆಗಲ್ವಲ್ಲ ನಮಗೆ.
7: ಹೌದು,
0: ಅದ್ರ ಸಲುವಾಗಿ ನಾವೇನ್ ಹೇಳ್ತೀನಿ, ಎರಡು ಒಂದು ಹೌದಪ್ಪ. ಅದಕ್ಕೆ ಗಂಡು ಹುಟ್ಟಿದ್ರೆ ಬೇರೆ, ಹೆಣ್ಣು ಹುಟ್ಟಿದ್ರೆ ತ್ರಾಸ ಆಗುತ್ತೆ, ಗಂಡು ಹುಟ್ಟಿದ್ರೆ ತ್ರಾಸ ಆಗಲ್ಲ ಅಂತೇನಿಲ್ಲ ಮೇಡಮ್.
7: ಸಮಾನವಾಗಿ ಬೆಳೆಸಬೇಕು ಅಂತ ಹೇಳಿ ನೀವು ಹೇಳಿ.
0: ಸಮಾನವಾಗಿ ಬೆಳೆಸಬೇಕು, ನಾವು ಹೆರುವಾಗ ಒಂದೇ ತರ ಇರ್ತೀವಲ್ಲ.
7: ಹೌದು,
0: ಅದೇ ತರಾನೇ ನಾವು ಮಕ್ಕಳನ್ನು ಜಾಯ್ಕ್ ಮಾಡ್ಬೇಕು. ಅದಕ್ಕೆ ನಾವೇನ್ ಹೇಳ್ತೀವಿ, ಈಗ ಏನದಲ್ಲ ಕೆಲವೊಬ್ಬರಲ್ಲಿ ಇನ್ನೂ ಇರಬಹುದು ಅಂತ ಇಲ್ಲ ಅಂತ ನಾನು ಹೇಳ್ತಾನೆ. 50%
7: ಮನೆಯಲ್ಲೇ ನಾವು ಭೇದವನ್ನು ಮಾಡಬಾರ್ದು ಅಂತ ಹೇಳಿ ನೀವು ಹೇಳೋದು
0: ಕಂಪಲ್ಸರಿ ಮಾಡಬಾರ್ದು ಮೇಡಮ್. ಅದೇ ಈಗ ಏನೈತಲ್ಲ, ಕೆಲವರು ಇನ್ನೂ ಮಾಡೋರು ಅದಾರ ಅಂತ ಇಲ್ಲ ಅಂತೇನಿಲ್ಲ ಮೇಡಮ್.
7: 50%
0: ಕಡಿಮೆ ಆಗಿದೆ ಇನ್ನೂ.
7: ಹೌದು,
0: ಇನ್ನೂ 50% ಇದೆ ಮೇಡಮ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಇನ್ನೂ ಮುದುಗರಿಗೆ ಒಳಗೆ ಆಗತ್ತಾರೆ. ಯಾಕಂತ ಇಷ್ಟು ಕಾಲ ಮುಂದುವರೆದು 21ನೇ ಶತಮಾನದಾಗ ಇದ್ರು ಸಹಿತ ಮನುಷ್ಯನಲ್ಲಿ ಅದು ಇದು ಅನ್ನೋದು ಹೋಗ್ತಾನೆ ಇಲ್ಲ ಮೇಡಮ್.
7: ಹೌದು, ಅದು ತುಂಬಾ ವರ್ಷದಿಂದ ಬಂದಿರೋದ್ರಾಗಿರೋದ್ರಿಂದ
0: ಮನಸ್ಥಿತಿ
7: ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ.
0: ಬದಲಾಯಿಸ್ಕೋಬೇಕು ಮೇಡಮ್, ನಾವು ಬದಲಾಯಿಸ್ಕೋಬೇಕಲ್ಲ, ಬದಲಾಯಿ ಆಗಲೇಬೇಕು ಮೇಡಮ್. ಅದು
7: ಆಗ್ಲೇಬೇಕು ಅಂತ
0: ಮ್ಯಾಗಿದ್ದು ಕೆಳಗೆ ಬರಬೇಕು, ಕೆಳಗಿದ್ದು ಮ್ಯಾಗ ಹೋಗ್ಬೋದು ಮೇಡಮ್. ಕಾಲ್ ಚಕ್ರ ತಿರುಗುತ್ತಲ್ಲ ಮೇಡಮ್, ಅದು ತಿರುಗ್ತಾ ಇರ್ತದೆ ಯಾವತ್ತು.
7: ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಅಂತ ಹೇಳಿ
0: ಹೊಂದಾಣಿಕೆ ಆಗ್ಬೇಕು ಮೇಡಮ್. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ನೋಡಿ.
7: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್,
7: ಧನ್ಯವಾದ. ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ನಮಸ್ತೆ ಮೇಡಮ್.
7: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ? ಊಟ ಆಯ್ತಾ?
9: ಚೆನ್ನಾಗಿದ್ದೀನಿ ಮೇಡಮ್. ಕಾಫಿ ಆಗಿಲ್ಲ
7: ಆಗಿಲ್ವಾ ಮೇಡಮ್? ಇವತ್ತು ರಾಷ್ಟ್ರೀಯ ಮಗ ಮತ್ತು ಮಗಳ ದಿನ, ಅದರ ಬಗ್ಗೆ ಮಾತಾಡ್ತಾ ಇದ್ವಿ.
9: ಹೌದು ಮೇಡಮ್, ಮಗ ಮಗಳು ಎಲ್ಲ ತುಂಬಾ ಹಿಂದಿನ ಕಾಲದಲ್ಲಿ ನಮ್ಗೆ ಗಂಡ್ಮಕ್ಳೇ ಬೇಕು ಅನ್ನೋ ತುಂಬಾ ಜನಸಂಖ್ಯೆ ಜಾಸ್ತಿ ಇತ್ತು ಮೇಡಮ್
7: ಮೊದಲು.
9: ಈಗ ಯಾರು ಆತರ ಏನು ಎಣಿಸಲ್ಲ ಮೇಡಮ್, ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಅಥವಾ ಎರಡು ಅಷ್ಟೇ.
7: ಹೌದು, ಆರ್ತಿಗೊಬ್ರು ಕೀರ್ತಿಗೊಬ್ರು ಅಂತ ಹೇಳಿ ಅಂತ.
9: ಹೌದೌದು ಮೇಡಮ್, ಹಾಗಾಗಿ ಇವತ್ತು ಮಗಳಾದ್ರೂ ಅಷ್ಟೇ, ಅವ್ರಿಗೂ ಇವತ್ತು ಪ್ರತಿಯೊಂದರಲ್ಲೂ ನಮ್ಮ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಮುಂದಿರಲ್ಲ ಮೇಡಮ್.
7: ಹೌದು ಹೌದು,
9: ಹಾಗಾಗಿ ಯಾರು ಅದನ್ನ ಲೆಕ್ಕನೇ ಹಾಕಲ್ಲ. ಈಗ ಗಂಡ್ ಮಕ್ಳಾದ್ರು ಅವ್ರ ಜೊತೆ ಇದ್ದು ಸಾಕ್ಲಿ ಅಂತ ಯಾರು ಕೇಳಲ್ಲ. ಹೆಣ್ಮಕ್ಳಾದ್ರೂ ಕೇಳಲ್ಲ ಮೇಡಮ್, ಎಲ್ಲ ಈಗ ಅವ್ರವ್ರದ್ದು ಡ್ಯೂಟಿ ಮೇಲೆ ಅವ್ರು ಹೋಗಿರ್ತಾರೆ, ತಂದೆ ತಾಯಿ ಸಾಮಾನ್ಯ ಇದ್ದೇ ಇರ್ತಾರೆ. ತೀರಾ ಅವ್ರಿಗೆ ಆಗಲ್ಲ ಅಂದಾಗ ಮಾತ್ರ ಅವ್ರು ನೋಡ್ಕೊಳಕ್ ಇದ್ ಮಾಡ್ತಾರೆ, ಗಂಡ್ ಮಕ್ಳಾದ್ರೂ ಅಷ್ಟೇ ಹೆಣ್ಮಕ್ಳಾದ್ರೂ ಅಷ್ಟೇ. ಹಾಗಾಗಿ ಹೆಣ್ಣು ಗಂಡು ಅನ್ನೋ ಬೇರೆ ಯಾರಿಗೂ ಇಲ್ಲ ಮೇಡಮ್. ಈಗೆಲ್ಲ
7: ಕಾಲ ಬದಲಾದಾಗೆ ಮನಸ್ಥಿತಿನೂ ಬದಲಾಗಿದೆ ಅಂತ ಹೇಳಿ.
9: ಮನಸ್ಥಿತಿನೂ ಬದಲಾಗಿದೆ ಮೇಡಮ್, ಮುಂಚೆ ಗಂಡು ಮಕ್ಳು ಬೇಕೇ ಬೇಕು ಅನ್ನೋ ಒಂದು ಹಂಬಲ ಎಲ್ಲರಿಗೂ ಇರ್ತಿತ್ತು. ಈಗಂತೂ ಅದನ್ನ ಯಾರು ಲೆಕ್ಕ ಹಾಕಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಅವೆಲ್ಲ ನಮ್ಮ ಮಕ್ಳೆ ಅಲ್ವಾ, ನಾವೆಲ್ಲ ಅವಾಗ ಎಷ್ಟು ವಿದ್ಯೆ ಕೊಡಿಸ್ಬೇಕು ಅಷ್ಟನ್ನೆಲ್ಲ ಕೊಟ್ಟೆ ಕೊಡಿಸ್ತಾರೆ ಮೇಡಮ್.
7: ಹೌದು, ಗಂಡು ಮಕ್ಳಿಗೆ ಹೇಗೆ ವಿದ್ಯೆ ಕಲಿಸ್ತಾರೋ ಅದೇ ತರನೇ ಇವರಿಗೂ ವಿದ್ಯಾಭ್ಯಾಸ ಕೊಡ್ತಾರೆ,
9: ಹೆಣ್ಮಕ್ಳಿಗೂ ಕಲಿಸ್ತಾರೆ. ಹಾಗಾಗಿ ಈಗ ಯಾರಿಗೂ ಆ ತರ ಭೇದನೇ ಇಲ್ಲ ಮೇಡಮ್, ಈಗ
7: ಭೇದ ಮಾಡಲ್ಲ ಅಂತ ಹೇಳಿ.
9: ಹೌದು ಮೇಡಮ್, ಹೆಣ್ಣು ಗಂಡು ಅಂತ ಆಗ ಮಗ ಆಗ್ಲಿ ಮಗಳಾಗ್ಲಿ ಎಲ್ಲ ಒಂದೇ ಅನ್ನೋ ಭಾವನೆಲೇ ಇರ್ತಾರೆ. ಈಗ ತುಂಬಾ ಜನ ಬದಲಾವಣೆ ಆಗಿದೆ ಮೇಡಮ್. ಈಗ
7: ಆಗಿದೆ, ಮೊದಲೆಲ್ಲ ಗಂಡ್ ಮಗುನೇ ಬೇಕು ಅಂತ ಹೇಳ್ತಿದ್ರು, ಆ ತರದ ಇಲ್ಲ ಈಗ.
9: ಮಗನೇ ಬೇಕು ಅಂತ ಇದ್ ಮಾಡೋದು ಮೇಡಮ್, ಈಗ ಯಾರು ಆತರ ಲೆಕ್ಕ ಹಾಕಲ್ಲ. ಯಾಕೆಂದ್ರೆ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಅದು ಮಾಮೂಲಿ ಆಗ್ಬಿಟ್ಟಿದ್ರು. ಹೆಣ್ಮಕ್ಳಾಗ್ಲಿ ಡ್ಯೂಟಿ ಮಾಡಕ್ ಹೊರಗಡೆ ಹೋಗಿರ್ತಾರೆ, ಗಂಡ್ ಮಕ್ಳಾಗ್ಲಿ ಹೋಗಿರ್ತಾರೆ. ಯಾರು ಏನ್ ಮನೇಲಿ ಇದ್ದು ಯಾರು ನೋಡ್ಲೇಬೇಕು ಅನ್ನೋ ಒಂದ್ ಇದಿಲ್ಲ ಮೇಡಮ್. ಈಗ
7: ಇಲ್ಲ ಇಲ್ಲ,
9: ಅವ್ರವ್ರ ಕರ್ತವ್ಯಗಳನ್ನ ಅವ್ರು ಮಾಡ್ಕೊಳಕ್ ಬಿಟ್ಬಿಡ್ತಾರೆ.
7: ಹೌದು,
9: ನಮ್ ಜೊತೆನೆ ಇದ್ದು ನಮ್ಮನ್ನೇ ನೋಡ್ಬೇಕು ಕೊನೆವರೆಗೆ ಅಂತ ಯಾರು ಹೇಳಲ್ಲ ಈಗ,
7: ಎಕ್ಸ್ಪೆಕ್ಟ್ ಮಾಡಲ್ಲ ಹಾಗೆ ಅಂತ.
9: ಹೌದು ಹೌದು, ಹಾಗಾಗಿ ಹೆಣ್ಣು ಗಂಡು ಎಲ್ಲ ಒಂದೇ ಮೇಡಮ್,
7: ಒಟ್ಟು ಚೆನ್ನಾಗಿರ್ಲಿ ಅಂತ ಹೇಳಿ ಅನ್ಕೊಳ್ತಾರೆ.
9: ಚೆನ್ನಾಗಿರ್ಲಿ, ಮಕ್ಳು ಸಾಕ್ಬೇಕು ಕರ್ತವ್ಯ ಚೆನ್ನಾಗಿರ್ಲಿ ಅಂತ ಆಸೆ
7: ಪಡ್ತಾರೆ. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ.
9: ಧನ್ಯವಾದ ಮೇಡಮ್.
7: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
10: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
7: ನಾ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಚಿಕ್ಕಪ್ಪ ಸರ್?
10: ನಾ ಚೆನ್ನಾಗಿದ್ದೀನಿ ಮೇಡಮ್ ಅವರೇ, ನನ್ನ ಹೆಸರು ಚಿಕ್ಕಪ್ಪ, ಕೃಷಿ ನಗರ ಶಿವಮೊಗ್ಗದಿಂದ ಮಾತಾಡ್ತಿರೋದು.
7: ಓಕೆ ಸರ್, ಊಟ ಆಯ್ತಾ ಸರ್?
10: ಊಟ ಆಯ್ತು ಮೇಡಮ್ ಅವರೇ, ನಿಮ್ದು ಮಧ್ಯಾಹ್ನದ ಊಟ ಆಯ್ತಾ?
7: ಊಟ ಆಯ್ತು ಆಯ್ತು ಸರ್. ಸರ್, ಇವತ್ತು ರಾಷ್ಟ್ರೀಯ ಮಗ ಮತ್ತು ಮಗಳ ದಿನ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
10: ಹೌದು ಮೇಡಮ್ ಅವರೇ, ಒಳ್ಳೆ ವಿಷಯ ತಂದಿದ್ದೀರಾ, ನಿಜಕ್ಕೂ ಒಂದು ಇದು ಮೆಚ್ಚುವಂತ ವಿಷಯನೇ. ಯಾಕಂದ್ರೆ ಮಕ್ಕಳು ಮಕ್ಕಳೇ, ಈಗ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳು ಈಗ ಹೆಣ್ಣಾಗ್ಲಿ ಗಂಡಾಗ್ಲಿ ಅದರಲ್ಲಿ ನಾವು ತಾರತಮ್ಯ ಮಾಡಬಾರ್ದು.
7: ಹೌದು ಸರ್,
10: ಅದ ಅವರಲ್ಲಿ ಬೀಜ ಬಿತ್ತಬಾರ್ದು, ಒಂದು ತಾರತಮ್ಯದ ಬೀಜ. ನೀನು ಹೆಣ್ಣು, ನೀನು ಗಂಡು, ನೀನು ಹೆಣ್ಮಗಳಾಗಿ ಹುಟ್ಟಿದ್ಯಾ, ನಿನಗೆ ಓದ್ಸೋದ್ರಿಂದ ಏನ್ ಪ್ರಯೋಜನ ಇಲ್ಲ, ಗಂಡು ಮಗ ಆಗಿ ಹುಟ್ಟಿದ್ಯಾ, ನಿನ್ಗೆ ಚೆನ್ನಾಗಿ ಓದ್ಸಿರ್ಬೇಕು ನೌಕರಿ, ಅವನ್ನೆಲ್ಲ ನಮ್ ತಲೆ ಒಳಗಿಂದ ತೆಗ್ದಾಕ್ಬೇಕು ಮೇಡಮ್ ಅವರೇ.
7: ತೆಗ್ದಾಕ್ಬೇಕು
10: ಈ ತಾರತಮ್ಯ ಅನ್ನೋದನ್ನ ತೆಗ್ದಾಕ್ಬೇಕು. ಯಾಕೆಂದ್ರೆ ಮಕ್ಕಳು ಮಕ್ಕಳೇನೆ, ಹೆಣ್ಣಾದ್ರೇನು ಗಂಡಾದ್ರೇನು ಮೇಡಮ್ ಅವರೇ,
7: ಸಮಾನ.
10: ಈಗ ಸಮನಾಗೇ ಇರ್ಬೇಕು, ಅವ್ರು ಹೆಚ್ಚಲ್ಲ ಇವ್ರ ಕೇಳಲ್ಲ. ಈಗ ಎಷ್ಟೋ ಜನ ಹುಟ್ಟದಂಗೆನೆ ಅಲ್ಲಿ ಹೇಳ್ತಾ ಇದ್ದಂಗೆನೆ ಸಾಕು, ನಿಮಗ್ ಗಂಡ್ ಮಗು ಹುಟ್ಟು ಅಂದ್ರೆ ಸಾಕು, ಅವ್ರು ಏನು ಎಲ್ಲಿ ಇಲ್ಲದ ಸಂತೋಷ ಸಂಭ್ರಮನೇ ಆಚರಿಸ್ಬಿಡ್ತಾರೆ. ಅದೇ ಎಲ್ಲಾರು ಹೆಣ್ಮಗು ಅಂತ ಕೇಳಿದ್ರೆ ಸಾಕು, ಅವ್ರು ಅಲ್ಲಿ ಇಲ್ಲದೇ ಇಲ್ಲ, ಸುಮ್ನೆ ಆ ಕಡೆ ಹೋಗ್ಬಿಡ್ತಾರೆ. ಆ ತರ ಯಾಕ್ರಿ ಮಾಡ್ಬೇಕು? ಮಕ್ಕಳು ಅಂದ್ಮೇಲೆ ಮಕ್ಕಳೇ ಕಣ್ರಿ, ಅವ್ರ ಮೇಲೆಲ್ಲ ಇವ್ರ ಕೇಳಲ್ಲ,
11: ಇಬ್ರು ಮಕ್ಕಳೇ.
10: ಹಾ, ನಾವು ಯಾವ್ದೇ ಮಕ್ಕಳಾಗಿರ್ಲಿ, ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ನಾವು ಬೆಳೆಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
11: ಖಂಡಿತ, ಹೌದು ಹೌದು ಸರ್.
10: ಯಾಕೆಂತಂದ್ರೆ ಇವತ್ತಿನ ಒಂದು ಕಾಲಮಾನದಲ್ಲಿ ನಾವು ಎಷ್ಟೋ ಜನ ಮಕ್ಕಳೇ ಇಲ್ದವ್ರನ್ನ ನೋಡ್ತಾ ಇದೀವಿ.
11: ಹೌದು,
10: ಅವ್ರ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂದ್ರೆ, ಯಾವ್ದಾರು ಮಕ್ಕಳು ಎತ್ಕಿನಕ್ಕ ಹೋದ್ರು ಕೂಡ ಅವ್ರು ಹಿಂಜರಿತಿರ್ತಾರೆ, ಏನಾರು ಅಂದ್ಬಿಟ್ಟಾರ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ದೇವ್ರ ಮಕ್ಕಳು ಕೊಟ್ಟಾನೆ ಅಂದಾಗ ಅದಕ್ಕೆ ನಾವು ಹೆಣ್ಣು ಗಂಡು ಅಂತ ಭೇದ ಮಾಡಬಾರ್ದು ಮೇಡಮ್ ಅವರೇ.
11: ಹೌದು, ಒಳ್ಳೆ ಶಿಕ್ಷಣ ಕೊಡ್ಬೇಕು, ಒಳ್ಳೆ ಸಂಸ್ಕಾರ ಕೊಡ್ಬೇಕು.
10: ಹಾ, ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಮಕ್ಕಳು. ಒಂದು ಮಣ್ಣಿನ ಮಡಿಕೆ ಒಂದು ಮಾಡುವಾಗ ಅದನ್ನ ಯಾವ ತರ ನಾವು ಆಕಾರವನ್ನ ತಗೊಂಬರ್ತೇವೋ ಅದೇ ತರನೇ ಮಕ್ಕಳ ಮನಸ್ಸನ್ನ ನಾವು ಮೊದಲಿನಿಂದನು ಅವರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ನೀವು ಎಲ್ಲಿ ಯಾವ ತರ ಇರ್ಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಯಜಮಾನ್ರ ಹತ್ರ ಹೇಗ್ ಮಾತಾಡ್ಬೇಕು, ಮನೆಗೆ ಬಂದ್ರ ಬಂಧುಗಳ ಹತ್ರ ಯಾವ ತರ ಮಾತಾಡ್ಬೇಕು, ನೀವು ಶಾಲೆಗೆ ಹೋದಾಗ ನೀವು ಮಕ್ಕಳ ಜೊತೆ ಹೇಗಿರ್ಬೇಕು, ನಿಮಗೆ ಪಾಠ ಕಲ್ಸ್ಕೊಡೋ ಅಂತ ಗುರುಗಳ ಹತ್ರ ಹೇಗಿರ್ಬೇಕು, ಇವನ್ನೆಲ್ಲ ಸಂಸ್ಕಾರವನ್ನ ಕಲಿಸ್ತಾ ಬರ್ಬೇಕು ನಾವು. ಅವ್ರ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ ಅಂತ ನಾವು ಏನಾದ್ರೂ ಬಿಟ್ಬಿಟ್ರೆ ಅವ್ರ ಹುಡುಗರು ದಾರಿ
11: ತಪ್ಪಿಡ್ತಾರೆ. ಹೌದು,
10: ಹಂಗಾಗಿ ನಾವು
11: ಸರಿ ತಪ್ಪುಗಳ ಬಗ್ಗೆ ಚಿಕ್ಕವರಿಂದಲೇ ಹೇಳ್ಕೊಡ್ಬೇಕು,
10: ಅದನ್ನ ಸರಿಪಡಿಸ್ಕೊಂತಾನೆ ಹೋಗ್ತಾ ಇರ್ಬೇಕು. ನಾವು ಸ್ವಲ್ಪ ಗಮನಿಸ್ತಾ ಇರ್ಬೇಕು ಅವರು ಯಾರ ಹುಡುಗರು ಸವಾಸ ಮಾಡ್ತಾರೆ, ಕೆಟ್ಟ ಹುಡುಗರ ಅಥವಾ ಅವ್ರ ಒಳ್ಳೆ ಹುಡುಗರ, ಹೇಗೆ ನಮ್ಮ ಹುಡುಗ ಯಾವ ರೂಟಲ್ಲಿ ಹೋಗ್ತದೆ, ನಮ್ಮ ಹುಡುಗಿ ಯಾವ ರೂಟಲ್ಲಿ ಹೋಗ್ತದಳೆ ಅನ್ನೋದನ್ನ ನಾವು ಪೋಷಕರಾದವರು
11: ಗಮನಿಸ್ಬೇಕಾಗುತ್ತೆ
10: ಅಲ್ವಾ.
11: ಹೌದು,
10: ಆಮೇಲೆ ಈಗ ಯಾವ್ದು ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ ನಾವು ಯಾವ್ದೇ ಭೇದ ಭಾವ ಇಲ್ದೇ ಅವರನ್ನ ನಾವು ಕಾಣಬೇಕು. ಆ ಒಂದು ಮಕ್ಕಳು ಒಂದು ಮನಸ್ಸು ಹೇಗಿರುತ್ತೆ ಅಂದ್ರೆ, ಒಂದು ನಾವು ಹೊಸ ಮೊಬೈಲ್ ತಗೊಂಡಾಗ ನಾವು ಅದಕ್ಕೆ ನಮಗೆ ಒಳ್ಳೆ ವಿಚಾರಗಳನ್ನೇ ನಾವು ಅದರಲ್ಲಿ ತುಂಬತಾ ಹೋಗ್ಬೇಕು. ಈಗ ಮಕ್ಕಳ ಮನಸ್ಸು ಕೂಡ ಒಂದು ಹೊಸ ಮೊಬೈಲ್ ಇದ್ದಂಗೆ, ನಾವು ಯಾವ ತರ ಒಳ್ಳೇದನ್ನ ನಾವು ಫೀಲ್ಡ್ ಮಾಡ್ತಾ ಹೋಗ್ತೇವ ಅದೇ ತರನೇ ಮಕ್ಕಳು ಬೆಳೀತಾರೆ.
11: ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಒಳ್ಳೆ ವಿಚಾರ ಕಲಿತಾರೆ, ಕೆಟ್ಟ ಕಲಿತಾರೆ.
10: ಹೌದು, ಪೋಷಕರಲ್ಲೇ ಇರುತ್ತೆ ಮೇನ್ ಪಾಯಿಂಟ್. ಪೋಷಕರು ಅವ್ರಿಗೆ ಸರಿಯಾಗಿ ತಿದ್ದಿ ಅವರನ್ನ ಸರಿಯಾಗಿ ದಾರಿ ತರೋಂತ ಒಂದು ಮಾರ್ಗ ತಂದೆ ತಾಯಿಗಳಿಗೆ ಮಾತ್ರ ಇರುತ್ತೆ. ತಂದೆ ತಾಯಿಗಳೇ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದು ಬಿಟ್ರೆ ಮಕ್ಳು ದಾರಿ ತಪ್ಪು ಬಿಡ್ತಾರೆ ಮೇಡಮ್.
11: ಹೌದು ಸರ್, ತಂದೆ ತಾಯಿಗಳೇ ಸರಿ ತಪ್ಪುಗಳನ್ನ ಹೇಳೋದ್ರಿಂದ ಮಕ್ಕಳಿಗೆ ಮಾದರಿ ಅಪ್ಪ ಅಮ್ಮನೇ ಆಗಿರೋದ್ರಿಂದ ಮಕ್ಕಳು ನೋಡ್ತಾ ಇರ್ತಾರೆ, ಫಾಲೋ ಮಾಡ್ತಿರ್ತಾರೆ.
10: ಮೊದಲ ಪಾಠ ಶಾಲೆನೇ ಮನೆ ತಂದೆ ತಾಯಿಗಳು ಅಲ್ವಾ.
11: ಹೌದು,
10: ಹಾಗಾಗಿ ಅಷ್ಟು ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ನೀವು ಮರವಾದ್ಮೇಲೆ ಯಾವ ಕಾರಣಕ್ಕೂ ಬಗ್ಸಕ್ ಆಗಲ್ರಿ. ಅದು ಏನಿದ್ರೆ ಗಿಡ ಇದ್ದಾಗ ಮಾತ್ರ ನೀವು ಯಾವ ತರ ಬೇಕನ್ನು ಅದನ್ನ ಒಂದು ಆಕಾರ ಮಾಡ್ಬೋದು.
11: ಮನಸ್ಸ
10: ಮಕ್ಕಳ ಮನಸ್ಸನ್ನು ಕೂಡ ನಾವು ಮಕ್ಕಳಿದ್ದಂಗೆ ಅವ್ರಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಸಂಸ್ಕಾರ ಕಲಿಸಿ ಅವ್ರನ್ನ ಸಮಾಜದಲ್ಲಿ ಒಳ್ಳೆಯವರನ್ನಾಗಿ ಮಾಡೋದು ತಂದೆ ತಾಯಿಗಳ ಕರ್ತವ್ಯ ಆಗಿರುತ್ತೆ ಮೇಡಮ್ ಅವರೇ. ಧನ್ಯವಾದಗಳು, ನಮಸ್ಕಾರ.
11: ಧನ್ಯವಾದ ಸರ್.
10: ಓಕೆ,
11: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದ್ರೆ, ಯಾಕಂದರೆ ನಾವು ಚಿಕ್ಕವರಿದ್ದಾಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದಿರ್ಬೋದು ಅಥವಾ ನಾವು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದರೆ ಅವ್ರು ದೊಡ್ಡರಾದ್ಮೇಲೆ ಕೂಡ ಒಳ್ಳೆ ದಾರಿಯಲ್ಲೇ ಹೋಗ್ತಾರೆ. ಹಾಗಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂಥ ಒಂದು ಗಾದೆ ಮಾತು ಈ ರೀತಿಯ ಒಂದು ವಿಚಾರಕ್ಕೆ ಹೇಳಿರ್ಬೋದೇನೆ ನಮ್ಮ ಹಿರಿಯರು. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅದನ್ನೇ ಮಕ್ಕಳು ಕಲಿತಾರೆ, ಒಳ್ಳೆ ವಿಚಾರ ಹೇಳಿದರೆ ಒಳ್ಳೆಯದನ್ನೇ ಕಲಿತಾರೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
12: ನಮಸ್ಕಾರ.
11: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
12: ಆರಾಮದೇವ್ರಿ ಮೇಡಮ್, ನೀವ್ ಹೆಂಗಿದ್ದೀರಿ?
11: ನಾವು ಆರಾಮಾಗಿದ್ದೀವ್ರಿ.
12: ಊಟ ಆಯ್ತ್ರಿ ಮೇಡಮ್?
11: ಊಟ ಆಯ್ತು ಸರ್. ನಿಮ್ದಾಯ್ತಾ?
12: ಹಾ, ನಮ್ದು ಆಯ್ತ್ರಿ ಮೇಡಮ್. ಹೊಲದಿಂದ ಬಂದ್ ಕಾರ್ಯಕ್ರಮ ಕೇಳ್ಕೋತ ನೀವು ಫಸ್ಟ್ ಕಾಲರ್ ತಗೊಳ್ಳುವಾಗ ಊಟ ಆಯ್ತ್ರಿ ಮೇಡಮ್. ಈಗ ಸಿಕ್ತ್ರಿ ಮೇಡಮ್ ಕರೆ?
11: ಈಗ ಕರೆ ಸಿಕ್ತಾ?
12: ಎಲ್ಲಾರು ಅವ್ರವ್ರ ಅನಿಸಿಕೆ ಚಲೋ ಹಂಚ್ಕೊಂಡ್ರಿ ಮೇಡಮ್.
11: ಹೇಳ್ತಾ ಇದ್ರಿ ಸರ್.
12: ತಾರತಮ್ಯ ಕಡಿಮೆ ಆಗ್ಯದ್ರಿ ಮೇಡಮ್. ಹೆಣ್ಣು ಮಕ್ಳ ಮ್ಯಾಗ ಹೆಚ್ಚು ಜೀವ ಇರ್ತಾರಿ, ತಂದಿಗೆ ಬಹಳ ಜೀವ ಇರ್ತದ್ರಿ ಹೆಣ್ಮಗಳು
11: ಹೆಣ್ಮಕ್ಳು ಅಂತ ಹೇಳಿದ್ರೆ. ಅಲ್ಲ, ಕಾಲ ಬದಲಾದಾಗೆ ಎಷ್ಟು ಯೋಚನೆ ಮಾಡುವಂತ ಇದು ಕೂಡ ಬದಲಾಗಿದೆ.
12: ಬಾಳ ಬದಲಾಗೈತ್ರಿ ಮೇಡಮ್, ಮೊದಲಿನಂಗ ಇಲ್ರಿ. ಮತ್ ಬರು ಶಶಿನು ಅದು ಒಂದ್ ಹೆಣ್ಣು ಮಗಳ ಅಂತ ತಿಳ್ಕೊತಾರೆ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಸ್ವಲ್ಪ ತಾರತಮ್ಯ ಇರ್ಬೋದ್ರಿ. ನಮ್ ಮಗಳ ಹೋಗ್ಯಾಳ ಮನಿಗ್ ಬರಕ್ ಹೋಗ್ಬೇಕು ಮಗಳ ಶಶಿ ಅನ್ಬೇಕಂತ ತಿಳಿದ್ರೆ ಎಲ್ಲ ಅವರು ಅಡವೆ ವಸ್ತ್ರ ಕೊಟ್ಟು ಎಲ್ಲರ ಹೊಂಟ್ರ ಉಡಿಸಿ ತೊಡಿಸಿ ಕರ್ಕೊಂಡು ಹೋಗುದು. ಅತ್ತಿ ಸಸಿ ತಾಯಿ ಮಗಳಗತೆನೆ ಇರುವುದನ್ನ ನಾವು ಕಾಣ್ತೇವ್ರಿ ಮೇಡಮ್. ಈ ಸದ್ಯಕ್ಕೆ
11: ಈ ಆ ರೀತಿ ಯೋಚನೆ ಮಾಡ್ಬಿಟ್ರೆ ಎಷ್ಟೊಂದು ಗಲಾಟೆಗಳೇ ಆಗೋದಿಲ್ವಾ ಅಂತ ಭವಿಷ್ಯ?
12: ಆಗಲ್ರಿ ಮೇಡಮ್, ಆಗಲ್ರಿ. ಅವ್ರ ಹೆಣ್ಮಕ್ಳು ತಾಯಿನ ಕರ್ಕೊಂಬಂದು ಇಲ್ಲಿ ಇಟ್ಕೊಳಕ್ ಆಗಂಗಿಲ್ಲ, ಇವ್ರ ತಾಯಿಗಳು ಹೋಗಿ ಆ ತಾ ಮಗಳ ಮನೆಯಾಗ ಇರೋದು ಅವಶ್ಯಕತೆನೆ ಬೀಳಂಗ್ರಿ ಮೇಡಮ್.
11: ಬೀಳಂಗಿಲ್ಲ ಅಂತ
12: ಅವ್ರವ್ರ ಅತ್ತಿನ ಅವ್ರ ತಾಯಿ ತರ ನೋಡ್ಕೊಂಡ್ಬಿಟ್ರೆ ಅತ್ತಿ ಮಾವನ್ರಿ.
11: ಹೌದು ಸರ್,
12: ಮುಗೀತ್ರಿ ಮೇಡಮ್. ಇದು ಬಾಲ್ಯದಿಂದಾನೆ ನಾವೇ ನಮ್ಮ ಮಕ್ಕಳನ್ನ ಆ ರೂಢಿಲೇ ಬೆಳೆಸಿದೇವ ಅಂದ್ರ ಅದು ರೂಢಿ ಉಳ್ಕೊತದ್ರಿ ಮೇಡಮ್. ನಾವು ತಾರತಮ್ಯ ಕಲಿಸಿದೇವ ಅಂದ್ರೆ ಇಲ್ಲಿ ನಮ್ಮನ್ನ ಮೆಚ್ಕೋತಾರ, ಅವ್ರ ತಂದೆ ಅತ್ತಿ ಮಾವನ್ ಮೆಚ್ಕೊಳಂಗಲ್ರಿ.
11: ಮೆಚ್ಕೊಳಂಗಿಲ್ಲ, ಹಾಗಾಗಿ ಚಿಕ್ಕವರಿಂದ
12: ಮೆಚ್ಕೋತಾರ, ಶಶಿನ ಮೆಚ್ಕೊಳಂಗಲ್ರಿ. ಒಟ್ಟೆ ಎರಡು ಎರಡು ಕಣ್ಣು ನಮ್ಮವೇ ಅದಾವ್ರಿ, ನೋಡು ದೃಷ್ಟಿ ಬದಲಾಗಬಾರ್ದು ಅಷ್ಟೇ.
11: ದೃಷ್ಟಿ ಬದಲಾಗಬಾರ್ದು ಅಂತ ಹೇಳಿ
12: ಒಂದೇ ರೀ, ದೃಷ್ಟಿನೂ ಒಂದೇ, ಕಾಣು ಕಣ್ಣು ಒಂದೇ ಐತ್ರಿ, ಅದ್ ಹೆಣ್ಣು ಗಂಡುನು ಒಂದೇ ಐತೆರಿ. ಮತ್ ತಾಯಿ ಅನುಭವಿಸೋ ಕಷ್ಟನ ಆ ನೋವನ್ನ ನಾವು ಗಂಡಾಳ ಅನುಭವಿಸಕ್ ಆಗಂಗಲ್ರಿ ಮೇಡಮ್. ಅದ್ ತಾಯಿ ತನ ತಾಯಿಗೆ ಸಾಧ್ಯ ರೀ ಅದ ಅನುಭವಿಸಕ, ಅದನ್ನ ತೀರಿಸ್ಲಾಕ್ರಿ.
11: ಹೌದು ಸರ್,
12: ಹಂಗಾಗಿ ಹೆಣ್ಣು ಬೇಕೇ ಬೇಕಲ್ರಿ ಮೇಡಮ್.
11: ಹೌದು ಸರ್,
12: ಹೆಣ್ಣು ಇಲ್ದೆ ಏನು ಇಲ್ಲ ಇಲ್ರಿ, ಜೀವನಾನೇ ಇಲ್ರಿ. ಹಂಗಾಗಿ ನಮ್ ಮಗಳು ಹುಟ್ಟದಾಗ ನಾವು ಸಂಭ್ರಮಣ ಮಾಡೇವ್ರಿ ಮೇಡಮ್. ಮಗಳಾಟ ಮಾಡಿಲ್ರಿ, ಮಗನೇ ದೊಡ್ಡವ್ರಿ. ಮಗಳು ಹುಟ್ಟದಾಗ ನಾವು ದೊಡ್ಡದೊಂದು ಸಂಭ್ರಮಣ ಮಾಡೇವ್ರಿ ಮೇಡಮ್.
11: ಸಂಭ್ರಮಣ ಆಚರಿಸಿದ್ರಿ ಮಗಳು ಹುಟ್ಟಿದಾರೆ ಅಂತ ಹೇಳಿದ್ರಿ
12: ಮೇಡಮ್. ಈಗ ಮಗಳು ಏನು ಇಂಗ್ಲಿಷ್ ಮೀಡಿಯಂ ಅಂತಾರಲ್ಲ ಅದಕ್ಕೆ ಹೋಗ್ಕಾಡ್ರಿ, ಮಗ ಕನ್ನಡ ಶಾಲೆಗೆ ಹೋಗ್ಕಾನ್ರಿ ಮೇಡಮ್.
11: ಅಂದ್ರೆ ಒಟ್ಟು ಇಬ್ರು ಕೂಡ ಭೇದ ಮಾಡಬಾರ್ದು, ಇಬ್ರು ಸಮಾನರು ಅಂತ ನೀವು ಹೇಳ್ತೀರಾ?
12: ಹಾ, ಸಮಾನಕ್ಕಿಂತ ಗಂಡ ಮಗನ್ಕಿಂತ ಹೆಚ್ಚರಿ ಮಗಳು ನಮ್ಗ.
11: ಇದೇ ಪ್ರೀತಿ ಹೀಗೆ
12: ನೋಡೇ ಕಲ್ತದ್ರಿ, ಇದನ್ನ ಎಷ್ಟೋ ಜನ ಬದಲಾವಣೆ ಆಗ್ಯಾರಿ ಮೇಡಮ್.
11: ಹೌದು ಹೌದು ಸರ್,
12: ನಾವು ನೋಡೇ ಕಲ್ತದ್ರಿ, ರೇಡಿಯೋದಾಗ ಕೇಳೇ ತಿಳ್ಕೊಂಡದ್ದು.
11: ಹೌದು,
12: ಎಲ್ಲಿಗಾರ ಒಬ್ಬೊಬ್ರು ಕೀಟಕರು ಇರ್ತಾರ, ಒಂದ್ ಸ್ವಲ್ಪ ತಾರತಮ್ಯ ಮಾಡ್ತಾರ, ಎಷ್ಟೋ ದೂರ ಆಗ್ಯದ್ರಿ. ಈಗ 99% ದೂರ ಆಗ್ಯದ್ರಿ ಮೇಡಮ್ ತಾರತಮ್ಯ.
11: ಹೌದು ಸರ್,
12: ಹೆಣ್ ಮಕ್ಳ ಮ್ಯಾಗ ಹೆಚ್ಚನ ಕಾಳಜಿ ತೋರಿಸ್ತಾರೆ
11: ತೋರಿಸ್ತಾರ. ಹೌದು,
12: ಹಾ, ಒಂದ್ ಒಂದ್ ಬಟ್ಟಿ ಮಗಕ್ ಕೊಡ್ಸಿರಿ, ಈಗ ಯಾರ್ಡ್ ತರ ಕೊಡ್ಸಿರ್ತಾರೆ, ಇಲ್ಲ ಅವ್ರ ತಂಗಿಗ್ ಇರ್ಲಿಲ್ಲ.
11: ಎಲ್ಲರೂ ಯೋಚನೆ ಮಾಡಕ್ ಆಗ್ಲಿ ಸರ್,
12: ಮಾಡ್ಲೇಬೇಕ್ರಿ ಮೇಡಮ್.
11: ಆಯ್ತು ಸರ್, ಧನ್ಯವಾದ ಸರ್, ಕರೆ ಮಾಡಿ.
12: ಧನ್ಯವಾದ ಮೇಡಮ್ ಅವಕಾಶಕ್ಕೆ, ನಿಮಗೂ ನಮಸ್ಕಾರ.
11: ನಮಸ್ತೆ ಸರ್. ರಮೇಶ್ ಸರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದರೆ ಹೆಣ್ಣು ಮಕ್ಕಳು ಅಥವಾ ಗಂಡ್ಮಗು ಅನ್ನುವಂಥ ಭೇದವನ್ನು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ ಕಾರ್ಯಕ್ರಮ.

ದೊರೆಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
6: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನ ಇರೋದ್ರಿಂದ ಎಲ್ಲರೂ ಕೂಡ ಮಕ್ಕಳಲ್ಲಿ ಭೇದವನ್ನು ಮಾಡಬಾರ್ದು. ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಕೂಡ ಸಮಾನವಾಗಿ ಬೆಳೆಸಬೇಕು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
7: ನಮಸ್ತೆ ಮೇಡಮ್.
6: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಾ?
7: ಆರಾಮಿದ್ದೀವ್ರಿ. ಟೀ ಆಯ್ತು? ತಮ್ದು
6: ಟೀ ಆಗಿಲ್ಲ, ನಿಮ್ದಾಯ್ತಾ?
7: ನಮ್ದಾಯ್ತುರಿ, ನಾವ್ ಟೀ ಕುಡ್ಕೊಂಡೆ ಹೊರಗಡೆ ಬರ್ತೇವಿ. ಮಾಡಿ ಅಂತ ನಮ್ ಕಡೆ ಇಲ್ಲ, ನಿಮ್ ಕಡೆನು ಕಡಿಮೆ ಅಂತ ಹೇಳಿದ್ರಿ.
6: ಹೌದು ಹೌದು,
7: ಎಲ್ಲ ಕಡೆನು ಕಡಿಮೆ
6: ಕಮ್ಮಿ ಇದೆ. ಹೌದು, ಏನ್ ಊಟ ಮಾಡಿದ್ರಿ?
7: ಏನ್ ಊಟ ಮಾಡಿದ್ರಿ ಮಧ್ಯಾಹ್ನ? ಇವತ್ತಂದ್ರ ನಮ್ ಕಡೆ ಒಂದೇ ದಿಂದ ವಾರ ಮಾಡ್ತಾರಿ, ಅಂದ್ರೆ ಮಳಿ ಬರೋ ಸಲುವಾಗಿ. ಅದ್ ಏನವ್ರಿ, ಹಿರಿಯರ್ ಕಾಲದಿಂದ ಬಂಡಿ ಬಿಡ್ತಾರಂತಾರೆ, ಶೀಮಿಯಿಂದ ಶೀಮಿಗ್ ದಾಟಿ ಒಂದ ಸಣ್ಣದೊಂದ್ ಬಂಡಿ, ಅಂದ್ರೆ ಎತ್ತಿನ
6: ಗಾಡಿ,
7: ಅದನ್ನ ದೋಣಿ ದಾಟಿಸಿ ಬಿಡ್ತಾರಂತಾರೆ. ಅಂದ್ರೆ ಊರ್ ಶಿಮಿ ದಾಟಿಸಿ ಬಿಡ್ತಾರಂತ, ಅಂದ್ರೆ ಮಳಿ ಬರ್ತೈತೆ ಅಂತ ಹೇಳಿ.
6: ಮಳೆ ಬರುತ್ತೆ ಅಂತ, ಅದು
7: ನಂಬಿಕೆ. ಬ್ಯಾರೆ ಊರವ್ರು ನಮ್ ಊರಾಗ ತಂದ್ ಬಿಟ್ಟಿರ್ತಾರ, ನಮ್ ಊರನ್ನವ್ರು ಮತ್ತೊಂದ್ ಊರಿಗೆ ಬಿಡುದು.
6: ಎರಡು ಗೊಂಬೆ ಮತ್ ಗಾಡಿ ತರ ಮಾಡಿ ಬಿಡ್ತಾರಲ್ಲ,
7: ಅದನ್ನೆಲ್ಲ ಅಂದ್ರೆ ಊದಿಸೋದು ಬಾರಿಸೋದು ಈ ತರ ಮಾಡಿ ದೇವ್ರಿಗೆ ನೈವೇದ್ಯ ಏನು ಅಂಬ್ಲಿ ಮಾಡ್ತಾರ ಏನು ಹೇಳತಿರ್ತಾರ, ಅದನ್ನ ಮಾಡ್ಕೊಂಡ್ ಹೋಗ್ತಾರೆ. ನಾವೆಲ್ಲ ವಾರ ಮಾಡ್ತೀವಿ. ವಾರ ಅಂದ್ರ ಏನು ಒಗ್ಗರಣೆ ಹಾಕಂಗಿಲ್ಲ ಅಂತ, ಮನಿ ಒಳಗ್ ಒಗ್ಗರಣೆ ಹಾಕಂಗಿಲ್ಲ. ಮತ್ತ ಅಂದ್ರೆ ಹೊಟ್ಟೆ ಏನು ಅವಲಕ್ಕಿ ಉಪ್ಪಿಟ್ಟು ಈ ತರ ಏನು ಮಾಡಂಗಿಲ್ಲ, ತೆವಿ ಇಡಂಗಿಲ್ಲ. ಅದು ಒಂಥರ ಮನಿ ಉಪವಾಸ ಮಾಡ್ದಂಗೆ.
6: ಉಪವಾಸ ಇದ್ಬಿಟ್ಟು ಬಂಡಿ ಕಳ್ಸದ ಅಂತನ
7: ಮೇಡಮ್? ನಾವು ಕುದಿಸಿದ್ದು ಅಂದ್ರ ನಿಮ್ ಕಡೆ ಗೊತ್ತೈತಿಲ್ಲ, ಕುದಿಸಿದ್ದು ಚಪಾತಿ ಮಾಡ್ತೀವ್ರಿ. ಎಲ್ಲಿಗಡಬ ಅಂತ ಹೇಳ್ತೇವೆ ಅದಕ್ಕೆ, ಎಲ್ಲಿಗಡಬ ಅಂತ ಹೇಳಿ
6: ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ತಾರ.
7: ನೀರಲ್ಲಿ ಹಾಕಿ ಸಪ್ಪನ್ ಬ್ಯಾಳಿ, ಅದ್ ನಿನ್ನೆ ಅಂತಾರೇ ಮೆಣಸಿಕಾಯಿ, ಕೆಂಪು ಮೆಣಸಿಕಾಯಿ ಚಟ್ ಇರ್ತೈತೆ ಅದ್ ನಿನ್ನೆ ಅಂತಾರೇ ಮಾಡಿ ಇಟ್ಟಿರ್ತೀವಿ. ಇವತ್ತು ಬ್ಯಾಳಿ ಇದೆ, ನಾವು ಸಾರು ಮಾಡು ಬ್ಯಾಳಿ ಕುದಿಸಿ ಕಿಶನ್ ಸಪ್ಪಂದು ಉಪ್ಪು ಹಾಕಿ ಅದರ ಜೊತೆಗೆ ತಿಂದ್ರೆ ಬಹಳ ಚೆನ್ನಾಗಿರ್ತೈತ್ರಿ. ಅದೊಂಥರ
6: ವಿಶೇಷವಾಗಿ ಇವತ್ತು ಆಚರಿಸೋದು ವಾರದಲ್ಲಿ ಒಂದು.
7: ಹೌದು ಮೇಡಮ್, ಇವತ್ತಿನ ದಿನ ಗಂಡು ಮಗು ಹೆಣ್ಣು ಮಗುವಿನ ಬಗ್ಗೆ ಮಾತಾಡ್ಲತ್ತಿದ್ರಿ.
6: ಹೌದು,
7: ನಾನೇನ್ ಹೇಳ್ತೀನಪ್ಪ ಅಂದ್ರ, ನಾವ್ ಏನ್ ಅನುಭವಿಸಿರ್ತೇವಲ್ಲ ಅದನ್ನ ನಮ್ಮ ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು
6: ಅಂತ.
7: ಎಲ್ಲ ಅಂದ್ರ ಅವಾಗ ನಮ್

0: ನಮ್ಮ ಅವರೇ ಮಾಡಿದ್ದು, ಯಾಕಂದ್ರೆ ಅವ್ನ ಗಂಡ ಹುಡ್ಗದ್ ಅನ್ಬಿಡು, ಅವ್ ಏನ್ ಕೆಲ್ಸ ಮಾಡ್ತಾನೋ ನೀವ್ ಮಾಡ ಅಂತ ಹೇಳ್ತಿರ್ತಿದ್ರು. ಅದನ್ನ ನಾವ್ ನೆನೆಸ್ಕೊಂಡು ನಾವ್ ಮುಂದಿನ ಮಕ್ಳಿಗೆ ಆ ತರ ಕಲಿಸಬಾರ್ದು ಅಂತ ನಾ ಹೇಳ್ತೀನಿ.
1: ನಮ್ಗೆ ಭೇದ ಮಾಡ್ದಾಗೆ ನಮ್ ಮಕ್ಳಿಗೆ ಮಾಡಬಾರ್ದು ಅಂತ ಹೇಳಿ.
0: ನಮ್ಗೆ ಅಂದ್ರೆ ಅವಾಗೆಲ್ಲ ಹೆಣ್ಣಿಗೆ ಅಂದ್ರೆ ಏನ್ ಬೆಲೆನೆ ಇದ್ದಿದ್ದಿಲ್ಲ ಅಂತ ನಾ ಅನ್ಕೋತೀನಿ.
1: ಮತ್ತೆ ಅವಾಗ ಎಜುಕೇಶನ್ ಶಿಕ್ಷಣ ಇರ್ತಿರ್ಲಿಲ್ವಲ್ಲ, ಅವ್ರಿಗೆ ಅಷ್ಟು ಗೊತ್ತಾಗ್ತಾನು ಇರ್ಲಿಲ್ಲ.
0: ಇದ್ದಿದ್ದಿಲ್ಲ ಮೇಡಮ್, ಯಾಕಂದ್ರೆ ಈ ತಾಯಿಗಳು ಏನ್ ನೋಡ್ರಿ, ಈಗ ಏನಪ್ಪ ಅವಾಗಿನ ಕಾಲದಾಗ ಶಿಕ್ಷಣ ಇತ್ತು, ಅದ್ರ ಕಲ್ತ ತಾಯಿಗಳ ಮಕ್ಳಿಗೆ ಕಲಿಸ್ತಿದ್ರು. ನಮ್ ತಾಯಿಗಳು ಕಲ್ಸೋದ್ ಕಡಿಮೆ, ಹಿಂಗಾಗಿ ಮಕ್ಳಿಗೆ ನಾವು ಶಿಕ್ಷೆ ಅನುಭವಿಸ್ದಟ್ ಮಕ್ಳಿಗೆ ಕೊಡ್ಬಾರ್ದು. ಇಬ್ಬರಿಗಿನ್ ಸರಿ ಸಮಾನವಾಗಿ ಇಡ್ಬೇಕು,
1: ಸಮಾನವಾಗಿ ನೋಡ್ಕೋಬೇಕು,
0: ಸಮಾನವಾಗಿ ನೋಡ್ಕೋಬೇಕು. ಮತ್ತೆ ಇಲ್ಲಿ ನಮ್ ಮನೆ ಪಕ್ಕದಲ್ಲಿ ಒಂದು ಹುಡುಗಿ ಇದ್ಲು ಮೇಡಮ್, ಆಕಿ ನಾಲ್ಕು ಗಂಡು ಮಗು, ಅದು ಹೆಣ್ಣು ಮಗು ಬೇಕು ಬೇಕು ಅಂತ ಹೇಳಿ ನಾಲ್ಕು ಗಂಡು ಮಗು ಹಾಡದ್ಲಕ್ಕಿ. ಈ ತರ ಮಕ್ಳ ಮೇಲೆ ಪ್ರೀತಿ ಇರ್ಬೇಕು ಅಂತ ನಾ ಹೇಳ್ತೀನಿ.
1: ಓಕೆ ಓಕೆ ಸೌಮ್ಯರೇ, ಕರೆ ಮಾಡಿ ಚಂದ ಮಾಹಿತಿ
0: ಕೇಳಿದ ಮತ್ತೆ ಹೇಳದೆ ಮುಂದ್ ಯಾರು ಏನ್ ಹೇಳ್ತಾರೆ
1: ಕೇಳಿಸ್ಕೊಳ್ಳಿ. ಓಕೆ
0: ಮೇಡಮ್, ನಮಸ್ತೆ.
1: ನಮಸ್ತೆ. ವಿಜಯಪುರದಿಂದ ಸೌಮ್ಯರ್ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ
1: ಸರ್, ನಮಸ್ತೆ. ಬ್ರಹ್ಮಾನಂದ ರಾನಡೆ ಸರ್.
2: ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್.
2: ಮೇಡಮ್ ಊಟ ಆಯ್ತಾ?
1: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
2: ಆಯ್ತು ಮೇಡಮ್, ಆಯ್ತು ಮೇಡಮ್.
1: ಸರ್, ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನ.
2: ಹೌದು ಮೇಡಮ್, ನೋಡಿದೆ, ಟಾಪಿಕ್ ತುಂಬಾ ಸಂತೋಷ ಅನ್ನಿಸ್ತು. ಯಾವಾಗ್ಲೂ ಅಪ್ಪ ಅಮ್ಮನ್ ಮಾಡ್ತಾ ಇರ್ತೀವಿ.
1: ಹೌದು,
2: ಹಾಗಾಗಿ ಇವತ್ತು ಮಗ ಮಗಳದ್ ಮಾಡ್ತಾ ಇದೀವಲ್ಲ, ಇದು ಒಂದ್ ಇದೆಯಲ್ಲ ಅಂತ ಹೇಳಿ ಕೇಳಿ ಖುಷಿ ಆಯ್ತು.
1: ನೋಡಿ ಸರ್, ಬರೀ ಮಗ ಅಥವಾ ಮಗಳು ಅಂತಿಲ್ಲ, ಇಬ್ರಿಗೂ ಸೇರಿದೆ ಇವತ್ತು.
2: ಹೌದೌದು, ಅದ್ರಲ್ಲೂ ಇನ್ನು
1: ವಿಶೇಷ ಅಂತ ಹೇಳಿದ್ರೆ
2: ಹೆಣ್ಣು ಗಂಡು ಒಂದ್ ಭೇದನೇ ಇಲ್ಲ.
1: ಹೌದೌದು,
2: ತುಂಬಾ ಸಂತೋಷ ಅನ್ನಿಸ್ತು. ಯಾಕಂದ್ರೆ ನಾವು ಒಂದು ಕಾಲದಲ್ಲಿ ಮಗ ಮಗಳಾಗೆ ಇರ್ತೀವಿ, ಅಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ನಾವು ಮಗ ಮಗಳಾಗೆ ಹುಟ್ಟಿರ್ತೀವಿ, ಬಾಲ್ಯವನ್ನ ಚೆನ್ನಾಗಿ ಖುಷಿಯಿಂದ ಅನುಭವಿಸಿರ್ತೀವಿ. ಅದು ನಿಜವಾಗ್ಲೂ ಆ ಒಂದು ಸಂದರ್ಭ ಅಂತಕ್ಕಂಥದ್ದು ತುಂಬಾ ಸಂತೋಷವಾದ ನಮ್ಮ ಬಾಲ್ಯ ಅಂತಕ್ಕಂಥದ್ದು. ಅಲ್ಲಿ ನಮಗೆ ಅಪ್ಪ ಅಮ್ಮನ ಪ್ರೀತಿ ದೊರೆಯುತ್ತೆ, ದೊಡ್ಡವ್ರದ್ದು ಸಲಹೆ ಮಾರ್ಗದರ್ಶನ ಎಲ್ಲ ಸಿಗತ್ತೆ. ನಾವು ಚಿಕ್ಕದ್ರಿಂದ ಹೇಗೆ ಬೆಳಿತೀವಿ, ಅದು ಮುಂದೆ ನಾವು ಅದೇ ತರ ದೊಡ್ಡವರಾಗಿ ಒಳ್ಳೆಯವರಾಗ್ತೀವಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಹಿಂದಿನ ಕಾಲದ ನಮ್ಮ ಕಾಲದಲ್ಲೆಲ್ಲ ಏನಿರ್ತಿತ್ತು, ಕೂಡು ಕುಟುಂಬ ಇರ್ತಿತ್ತು. ಆಮೇಲೆ ಮಿನಿಮಮ್ ಮನೆಯಲ್ಲಿ 4-5 ಜನ, ಅಟ್ಲೀಸ್ಟ್ 3 ಜನನಾದ್ರೂ ಇರ್ತಿದ್ವಿ. ಅದರಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇರ್ತಿದ್ವಿ, ಎಲ್ಲ ಆಡ್ಕೊಂಡು ಕುಣ್ಕೊಂಡು ಬೆಳಿತಿದ್ವಿ. ನಿಜವಾಗ್ಲೂ ಖುಷಿ ಅನಿಸ್ತಿತ್ತು. ಆದ್ರೆ ಈಗೇನ ಯಾಂತ್ರೀಕರಣ ಅಥವಾ ನಗರೀಕರಣದಿಂದಾಗಿ ನಾವೆಲ್ಲ ಮನ್ಸು ಬದಲಾಯಿಸ್ಬಿಟ್ಟು ಈಗೆಲ್ಲ ತುಂಬಾ ಸಂಕುಚಿತ ಆಗ್ತಾ ಇದೆ. ಕುಟುಂಬಗಳು ಎಷ್ಟೋ ಕುಟುಂಬಗಳನ್ನ ಮಕ್ಕಳ ಇಲ್ದಂಗ ಆಗಿದಾವೆ, ಆ ತರ ಬಂದಿದೆ. ಅಣ್ಣ ತಂಗಿ ಅಟ್ಲೀಸ್ಟ್ ಅಣ್ಣ ತಂಗಿನಾರು ಅಣ್ಣ ತಮ್ಮನಾರು ಇದ್ರೆ ಏನೋ ಒಂದ್ ಖುಷಿ, ಆದ್ರೆ ಎಷ್ಟೋ ಕುಟುಂಬಗಳು ಒಂದೇ ಮಗು ಇದೆ. ಈಗ ಇನ್ನು ಕೆಲವು ಕುಟುಂಬಗಳಲ್ಲಿ ಮಗುನೇ ಇಲ್ಲ, ಆತರ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಆಗ್ಬಾರ್ದು, ಯಾಕಂದ್ರೆ ಈ ಸಮಾಜ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ಮುಂದುವರೆದು ಬೆಳ್ಕೊಂಡು ಯಾಕಂದ್ರೆ ಇವತ್ತು ಬಾಲ್ಯ ಇರ್ತೀವಿ, ನಾಳೆ ಓನಕ್ ಬರ್ತೀವಿ, ಪ್ರೌಢಾವಸ್ಥೆ ಬರ್ತೀವಿ, ವಯಸ್ಸಾಗತ್ತೆ, ಹೀಗೆ ಮುಂದುವರಿತಾ ಹೋಗುತ್ತೆ. ಆಮೇಲೆ ಈಗೇನಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಇಬ್ರು ಅಣ್ಣ ತಮ್ಮ ಅಥವಾ ಒಬ್ಬ ಅಕ್ಕ ಒಬ್ಬ ತಮ್ಮ ಒಬ್ಬ ಆತರ ಇದ್ರೆ ಒಟ್ಟಿಗೆ ಬೆಳೀತಾರೆ, ಬಾಂಧವ್ಯ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಉದಾಹರಣೆಗೆ ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ಆಗ್ಲಿ, ನಮ್ಮ ತಾಯಿ ತೀರೋದ್ಮೇಲೆ ನಮ್ಮ ಅಕ್ಕ ನಮಗೊಂಥರ ತಾಯಿ ತರ ಅನ್ನಿಸ್ತಾರೆ, ಅದೇ ಪ್ರೀತಿ ಕೊಡ್ತಾರೆ, ಅದೇ ವಿಶ್ವಾಸದಿಂದ ಕಾಣ್ತಾರೆ. ಅವ್ರ ಮನೆಗೆ ಹೋದಾಗ ನಾವು ಸ್ವಂತ ನಮ್ಮ ತಾಯಿ ಮನೆಯಲ್ಲಿ ತಾಯಿನೇ ನಮ್ ಜೊತೆಗಿದ್ದಾರೆ ಅಂತ ಅನ್ಕೊಳ್ತೀವಿ. ಆಮೇಲೆ ಅಣ್ಣಂದ್ರ ಜೊತೆ ಹೋದಾಗ ಅವ್ರವ್ರು ನಮ್ಗೆ ಇವತ್ತಿಗೂ ಎಷ್ಟೇ ಏಜ್ ಆದ್ರೂ ನಮ್ಮ ಅಣ್ಣಂದ್ರು ನಮಗೆ ಸಲಹೆಗಳನ್ನ ಕೊಡ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ಖುಷಿ ಅನ್ಸುತ್ತೆ, ಯಾವ ಫ್ಯಾಮಿಲಿಯಲ್ಲಿ ಹೆಚ್ಚು ಅಣ್ಣ ತಮ್ಮ ಅಕ್ಕ ತಂಗಿ ಇದಾರ, ಆ ಒಂದು ಫ್ಯಾಮಿಲಿ ನಿಜವಾಗ್ಲೂ ಬೆಸ್ಟ್ ಫ್ಯಾಮಿಲಿ ಅಂತ
1: ಹೊಂದಾಣಿಕೆ ಇರುತ್ತೆ, ಪ್ರೀತಿ ವಿಶ್ವಾಸ ಇರುತ್ತೆ, ಎಲ್ಲರೂ.
2: ಅದರಲ್ಲೂ ಮುಖ್ಯವಾಗಿ ಸಹೋದರ ಸಹೋದರಿ ಪ್ರೀತಿ ಇದೆಯಲ್ಲ, ಅದಕ್ಕೆ ಎಷ್ಟೇ ಬೆಲೆ ಕಟ್ಟಕ್ ಆಗಲ್ಲ. ಅಲ್ಲಿರ್ತಕ್ಕಂತ ಒಂದು ಬಾಂಧವ್ಯ ಇದು ಅದನ್ನ ವರ್ಣಿಸಕ್ಕೂ ಆಗಲ್ಲ, ಅಷ್ಟು ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಇರುತ್ತೆ. ಎಲ್ಲರೂ ಇಷ್ಟಪಡೋದೇ ಅದೇ, ನಮ್ಗೊಬ್ರು ತಂಗಿ ಇರ್ಬೇಕು, ಅಕ್ಕ ಯಾವ್ದೇ ಒಬ್ಬ ಪುರುಷ ಆಗ್ಲಿ ಇಷ್ಟಪಡೋದು ಒಬ್ರ ಅಕ್ಕ ಒಬ್ರು ತಂಗಿ ಇದ್ರೆ ಬಹಳ ಚಂದ ಜೀವನದಲ್ಲಿ. ಆಮೇಲೆ ಒಬ್ಬ ತಂದೆ ತಾಯಿ ಕೂಡ ಇಷ್ಟಪಡೋದು ಹಾಗೆ, ಒಬ್ಬ ತಂದೆ ನನಗೊಂದು ಹೆಣ್ಮಗಳು ಇರ್ಬೇಕು ಅಂತ ಇಷ್ಟಪಡ್ತಾರೆ, ಒಬ್ರ ತಾಯಿ ಒಬ್ರು ಗಂಡ ಮಗು ಇರ್ಬೇಕು ಅಂತ ಇಷ್ಟಪಡ್ತಾರೆ. ಹಾಗಾಗಿ ಒಂದ್ ಆತರ ಇಷ್ಟಪಟ್ಟಾಗ ಒಂದು ಕುಟುಂಬ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಟಾಪಿಕ್ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ಮುಂದಿನ ದಿನಗಳಲ್ಲಿ ಜನಗಳು ಒಂದು ನ್ಯೂಟ್ರಲ್ ಫ್ಯಾಮಿಲಿಗಿಂತನೂ ಒಂದು ಅಟ್ಲೀಸ್ಟ್ ಒಂದು ಅಣ್ಣ ತಂಗಿ ಅಕ್ಕ ತಂಗಿ ಇರ್ತಕ್ಕಂತ ಫ್ಯಾಮಿಲಿಗಳ ನಿರ್ಮಾಣ ಮಾಡೋದ್ರ ಬಗ್ಗೆ ಒಂಚೂರು ಯೋಚನೆ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯ ಸ್ವಾಸ್ಥ್ಯ ಇರುತ್ತೆ,
1: ಮಕ್ಕಳು ಕೂಡ ಹೊಂದಾಣಿಕೆಯಿಂದ ಇರ್ಲಿಕ್ಕೂ ಸಾಧ್ಯ ಆಗುತ್ತೆ.
2: ಅವರಿಗೂ ಮುಂದೆ ಗೊತ್ತಾಗತ್ತೆ ಮೇಡಮ್, ಈಗ ಜಾಯಿಂಟ್ ಫ್ಯಾಮಿಲಿ ಬೆಳೆದವ್ರಿಗೆ ಅಥವಾ ಒಬ್ಬ ಅಣ್ಣ ತಂಗಿ ಅಕ್ಕ ತಂಗಿ ಇದ್ದವ್ರಿಗೆ, ಈಗ ನಾನು ನೋಡಿದ್ದೀನಿ ಎಷ್ಟೋ ಫ್ಯಾಮಿಲಿಗಳಲ್ಲಿ ಒಬ್ಬರೇ ಒಬ್ಬ ಮಗ ಅಥವಾ ಮಗಳು ಇರ್ತಾರೆ, ಏನೋ ಒಂದು ದುರಾದೃಷ್ಟ, ಅವ್ರ ತಂದೆ ತಾಯಿ ತೀರೋಗ್ಬೋದು ಅಥವಾ ಏನೋ ತೊಂದರೆ ಆಗ್ಬೋದು, ಆಗ ಅವರಿಗೆ ಒಂದು ಸಾಂತ್ವನ ಹೇಳಕ್ಕೆ ತನ್ನದೇ ಜೊತೆಗೆ ಹುಟ್ಟಿದ ಅಥವಾ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದಂತ ಸಹೋದರ ಸಹೋದರಿ ಇರಲ್ಲ, ಆಗ ಅವರಿಗೆ ಆ ಒಂದು ಕೊರತೆ ಕಾಣುತ್ತೆ. ಯಾಕಂದ್ರೆ ಯಾವಾಗ್ಲೂ ಒಡ ಹುಟ್ಟಿದವರೇ ಬೇರೆ, ಹೊರಗಡೆ ಅವರೇ ಬೇರೆ, ಎಲ್ಲ ಫ್ರೆಂಡ್ಸ್ ಕೂಡ ಆಗ್ತಾರೆ, ಎಲ್ಲ ಆಗ್ತಾರೆ, ಆದ್ರೆ ಅದೊಂದು ಸ್ವಾಭಾವಿಕವಾಗಿ ಬಂದಂತ ಪ್ರೀತಿ ಸಹತಾ ಇದೆ ನೋಡಿ, ಅಣ್ಣ ತಂಗಿ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಅಂತಕ್ಕಂಥದ್ದು, ಅದನ್ನ ನಾವು ದುಡ್ಡು ಕೊಟ್ಟಾಗ ತಗೊಳಕ್ ಆಗಲ್ಲ, ಮತ್ತೆ ನಾವು ಕೃತಕವಾಗಿ
1: ಸೃಷ್ಟಿ ಮಾಡ್ಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ, ಅದು
2: ಆಗಲ್ಲ ಮೇಡಮ್. ಆ ಭಾವನೆಗಳೇ ಬೇರೆ. ಅದು ಕೆಲವೊಂದು ಸಮಯ ಸಂದರ್ಭ ಬಂದಾಗ ತುಂಬಾ ಅನುಭವಕ್ಕೆ ಬಂದಿದೆ, ನನಗೂ ಬಂದಿದೆ, ಎಲ್ಲರಿಗೂ ಕೂಡ ಬಂದಿದೆ ಅಂತ
1: ಅನ್ಸಿರುತ್ತೆ.
2: ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಿಂದಿದೀರ, ಸಂತೋಷ ಅನ್ನಿಸ್ತು.
1: ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ರಿ. ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ?
3: ಆರಾಮದೇ ಮೇಡಮ್, ನೀವು ಆರಾಮದಿರಿ?
1: ನಾವು ಆರಾಮಿದ್ದೀವ್ರಿ.
3: ಕಾಫಿ ಆಯ್ತಾ? ಊಟ ಆಯ್ತು ರೀ ಮೇಡಮ್?
1: ಊಟ ಆಯ್ತು ಸರ್, ಕಾಫಿ ಆಗಿಲ್ಲ.
3: ಕಾಫಿ ಎಲ್ಲ ಆಗಿಲ್ರಿ ಇನ್ನು? ನಮ್ದು ಊಟ ಐತ್ರಿ ಮೇಡಮ್. ಕಾರ್ಯಕ್ರಮ ಕೇಳಕತ್ತಿದ್ರಿ, ಕಾರ್ಯಕ್ರಮ ಒಳ್ಳೆ ಚಲೋ ಹೊತ್ತಿನಾಗಿ ಮೂಡಿ ಬರಕತ್ತದ್ರಿ.
1: ಕೇಳ್ತಾ ಇದ್ರ, ಹಾಗಾದ್ರೆ ಟಾಪಿಕ್ ಏನು ಅಂತ ಹೇಳದ ಬೇಡ.
3: ಹೌದ್ರಿ ಮೇಡಮ್.
1: ನಮಸ್ಕಾರ. ಏನ್ ಹೇಳ್ತೀರಿ
3: ಮೇಡಮ್, ಹೆಣ್ಣು ಗಂಡು ಅನ್ನೋದು ಯಾವಾದ್ರು ಭೇದ ಮಾಡಬಾರ್ದ್ರಿ? ಮತ್ತೆ ಮಾತ್ರ
1: ಮಾಡಬಾರ್ದು ಅಂತ ಹೇಳಿ.
3: ಹಾ, ಯಾಕೆ ಮಾಡಬಾರ್ದಪ್ಪ ಅಂತಂದ್ರೆ, ಹೆಣ್ಣು ಅಷ್ಟೇ ರೀ, ಗಂಡು ಅಷ್ಟೇ ರೀ ಮೇಡಮ್. ಈಗ ಏನಿತ್ರಿ, ಮೊದಲಿಂದು ಎಲ್ಲ ಬದಲಾಗಿದ್ರಿ ಕಾಲ. ಮೊದಲು ಏನಿತ್ರಿ, ಬರೇ ಗಂಡ ಬೇಕು ನಮಗ ದೀಪಕ್ಕ ಅಂತ ಹೇಳಿ ಅನ್ನುವ ಮಂದಿ ಇತ್ರಿ ಮೊದಲ.
1: ಮನೆ ಬೆಳಗಕ್ಕೆ ಗಂಡ ಬೇಕು ಅಂತ ಇತ್ತು.
3: ಮನೆ ಬೆಳಗಕ್ಕೆ ಒಟ್ಟು ಗಂಡ ಬೇಕು, ಹೆಣ್ಣ ನಡೆಯಲ್ಲ, ಹೆಣ್ಣ ಕೊಟ್ಟ ಮನೆಗೆ ಹೋಗ್ತದ ಅನ್ನೋ ಭಾವನಾ ಇತ್ರಿ. ಈಗ ಅಂತ ಭಾವನಾ ಇಲ್ರಿ ಮೇಡಮ್. ಈಗ ಯಾರ್ದು ಯಾಕಪ್ಪ ಅಂದ್ರೆ, ಹೆಣ್ಣು ಆದ್ರೂ ಅಷ್ಟೇ, ಗಂಡು ಆದ್ರೂ ಅಷ್ಟೇ, ಯಾವಾಗದಾದ್ರೂ ನಮ್ಗೆ ಸಲುತದ ಅನ್ನೋದು ಒಂದು ಹೆಮ್ಮೆ ಆದ್ರಿ ಈ ಮಂದಿ ರೀ.
1: ಈಗ ಬದಲಾಗಿದ್ದಾಗೆ ಅಭಿಪ್ರಾಯಗಳು ಬದಲಾಗಿದೆ
3: ಮತ್ತ ಅದನ್ನ ಒಂದ್ರಿ. ಈಗ ಏನದ, ಹೆಣ್ಣಿಗೂ ಈಗ ಏನದ, ಗಂಡಿಗೆ ನಾವ್ ಎಷ್ಟು ಸವಲತ್ ಕೊಡ್ತೇವೆ ಅವ್ರ ಸವಲತ್ ಕೊಟ್ರು, ಈಗ ಗಂಡಿನ ಕಿತ್ತ ಹೆಣ್ಣೇನೆ ಬಲ ಅನ್ನಿಸ್ತದ್ರಿ ಈಗಿನ ವಾತಾವರಣದಾಗ್ರಿ ಮೇಡಮ್.
1: ಅವ್ರು ಚೆನ್ನಾಗಿ ಓದಿ
3: ಕಿಶನ್ ಮುಂದಕ್ಕೆ ಬರ್ತಾರಿ ಮೇಡಮ್. ತನ್ನ ಗಂಡನ ಮನೆಗೆ ಇದ್ರು ಸಹಿತ ನನ್ನ ತಾಯಿ ತಂದೆ ಅಣ್ಣ ತಮ್ಮ ಅನ್ನೋದು ಎರಡು ಭಾವನೆ ಇಡ್ತಾರ್ರಿ ಅವರು
1: ಇಡ್ತಾರೆ.
3: ಹಾ, ಈಗ ಯಾಕಂದ್ರೆ ಗಂಡ ಮಗು ಏನಾಗ್ಬಿಡ್ತದ್ರಿ ಮೇಡಮ್, ಸ್ವಲ್ಪ ಜರ ಮನಸ್ ಚಂಚಲ್ ಮಂಚಲ್ ಮಾಡ್ತದ್ರಿ ಈಗಿನ ವಾತಾವರಣದಾಗ. ಎಲ್ಲಾರು ಅವರೇ ಇರಂಗಿಲ್ಲ, ಇರ್ತಾರೆ ಕೆಲವೊಬ್ರು, ಆದ್ರೂ ಸಹಿತ ಅದ ಹೆಣ್ಣ ಬಹಳ ಅಪ್ಪುಪುರ ಮಾಡ್ತಾರಿ ತಾಯಿಗೆ ತಂದಿಗೆ ಅಣ್ಣಗ ತಮ್ಮಗ. ಹಿಂಗಾಗಿ ಕಿಶಿಂದ ಏನದ, ಎರಡೂ ಸಮಾನ ನೋಡ್ಕೊತ ಹೋಗ್ಬೇಕ್ರಿ ನಾವು. ಯಾಕಂದ್ರೆ ಮೊದಲು ನಾವು ತಾಯಿ ತಂದೆ ಇದ್ದವ್ರು ಅವ್ರಿಗೆ ಇಬ್ಬರಿಗೆ ಒಂದೇ ರೀತಿ ನೋಡ್ಬೇಕ್ರಿ
1: ನೋಡ್ಬೇಕು ಅಂತ.
3: ಹಾ, ಗಂಡಿಗೊಂದು ಹೆಣ್ಣಿಗೊಂದು ಅದಕ್ಕೊಂದು ಇದಕ್ಕೊಂದು ಭೇದ ಭಾವ ಮಾಡ್ಕೊತ ಹೋದ್ರೆ ಅದು ಭೇದ ಭಾವನೆ ಹಾಕೋತ ಹೋಗ್ತದ್ರಿ ಮೇಡಮ್, ಅವ್ರದ್ದು ಮನಸ್ಸು ಬದಲಾಗ್ತಾವ್ರಿ.
1: ಹೌದು, ಪೋಷಕರಾದವರು ನಾವು ಹಾಗೆ ಭೇದ ಮಾಡಬಾರ್ದು ಅಂತ ಚಿಕ್ಕ ವಯಸ್ಸಿನಿಂದ.
3: ಯಾಕಂದ್ರೆ ಭೇದ ಮಾಡಿದವಪ್ಪ ಅಂದ್ರೆ ಅವರಲ್ಲಿ ಭೇದ ಆಗ್ತದೆ. ಯಾಕಪ್ಪ, ನನ್ನ ತಾಯಿ ತಂದೆ ಮಗಳಿಗೆ ಹಂಗ ನೋಡ್ತಾರ, ತಮ್ಮಗೆ ಹಿಂಗ್ ನೋಡ್ತಾರ, ಅಣ್ಣ ಹಿಂಗ್ ನೋಡ್ತಾರ, ತಂಗಿ ಹಿಂಗ್ ನೋಡ್ತಾರ ಅನ್ನೋ ಭಾವನಾ ಬರ್ತದ್ರಿ ಅವರಿಗಾದ್ರೂ.
1: ಮಕ್ಕಳಿಗೂ ಬರುತ್ತೆ ಅದು.
3: ಹಾ, ಅದಕ್ಕೆ ನಾವು ಏನ್ ಮಾಡ್ಬಾರ್ದ್ರಿ, ಒಟ್ ಅವ್ರಿಗೆ ಭಾವನಾ ಬದಲು ಮಾಡ್ಬಾರ್ದ್ರಿ. ಅವ್ರಿಗೆ ಏನ್ ಉಳ್ಳಕ್ ತರ್ತೇವ ಒಂದೇ ನಮನೆ ಇರ್ಬೇಕ್ರಿ. ಅರ್ಬಿ ತಂದ್ರ ಒಂದೇ ನಮನೆ, ಏನ್ ನಾವ್ ರೀತಿ ನಡಿತೇವಲ್ರಿ ಅದ್ ನೋಡ್ಕೊತ ಹೋದ್ರ ಹಂಗೆ ಮುಂದೆ ಬೆಳ್ಕೋತ ಹೋಗಿ ಅವ್ರ ಭಾವನಾ ಶುದ್ಧ ಇರ್ತದ್ರಿ ಮೇಡಮ್. ಅವ್ರಾದ್ರೂ ಮುಂದ್ ಹಂಗೆ ಆಗ್ತಾರ್ರಿ,
1: ಅದೇ ತರನೇ ಬೆಳೀತಾರೆ ದೊಡ್ಡವರು
3: ಬೆಳೀತಾರ್ರಿ ಮೇಡಮ್. ಹೌದ್ರಿ, ಯಾಕಂದ್ರೆ ಮನ್ಯಾಗ ಭಾವ ಶುದ್ಧ ಇರ್ತದಲ್ರಿ, ಆ ಭಾವದಿಂದ ಅವ್ರು ಬೆಳ್ಕೋತ ಹೋಗಿಸಿಂದ ಮುಂದೆ ಏನದ, ಅವ್ರಾದ್ರೂ ನಾಳೆ ತಾಯಿ ತಂದೆ ಆದ್ರಪ್ಪ ನಮ್ಮ ತಾಯಿ ತಂದೆ ಹಿಂಗ್ ನೋಡ್ತಿದ್ರೆ ಚಳಿ, ಅವ್ರ ಮಕ್ಕಳಿಗೆ ಸಹ ಅವರು ಅದೇ ನೋಡ್ತಾರೆ,
1: ಅದೇ ಶಿಕ್ಷಣವನ್ನ ಒಳ್ಳೆಯ ಶಿಕ್ಷಣವನ್ನೇ ಕೊಡ್ತಾರೆ
3: ಕೊಡ್ತಾರ್ರಿ ಮೇಡಮ್. ಯಾಕಂದ್ರೆ ನಾವು ಕೊಟ್ಟಿದ್ದೆ ಅವರು ಕೊಟ್ಟಿದ್ದೆ, ಅವ್ರು ಒಬ್ಬರಿಗೊಬ್ಬರು ಕೊಡುಗೆ ಕೊಡ್ಕೋತ ಹೋಗುದೇ ಆದ್ರೆ ಈ ಜೀವನದಾಗ್ರಿ ಮೇಡಮ್.
1: ಹೌದು ಹೌದು.
3: ಹಾ, ಹಿಂಗಾಗಿ ಬೆಳೆಸ್ಕೊಟ್ಟು ಹೋದ್ರೆ ತಾರತಮ್ಯ ಇರಂಗಿಲ್ಲ, ಅದು ತಾರತಮ್ಯ ಮಾಡಬಾರ್ದು ಅನ್ನೋ ನಮ್ದು ಉದ್ದೇಶ ರೀ ಮೇಡಮ್.
1: ಒಳ್ಳೆ ಒಳ್ಳೆ ಮಾತನ್ನ ಹೇಳ್ರಿ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ. ನಮಸ್ತೆ.
1: ನಮಸ್ತೆ. ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿ ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
4: ಹಲೋ, ನಮಸ್ತೆ ಮೇಡಮ್. ಸ್ವಲ್ಪ ಜೋರ ಮಾತಾಡಿ.
1: ನಮಸ್ತೆ ಸರಿ ಕೇಳ್ತಿದ್ಯಾ?
4: ಹಾ ಕೇಳ್ತಾರೆ ಕೇಳ್ತಾರೆ. ಈಗ ಫೋನ್ ಮಾಡೋದು ದೊಡ್ಡ ಇದಾಗೋಯ್ತು ಮೇಡಮ್. ಈಗ
1: ಹೌದಾ, ನೆಟ್ವರ್ಕ್ ಇರಲ್ಲ, ನೀವು ಫೋನ್ ಮಾಡಿದ್ರೆ
4: ಬಹಳ ಬಿಸಿ ಆಗ್ತಾ ಇದೆ.
1: ಹೌದಾ, ನಿಮ್ಮನ್ನ ಕೇಳೋರು
4: ಬಹಳ ಬಿಸಿ ಆಗ್ತಾ ಇದೆ. ಒಂಥರ ಇದು ನಾವು ಸಾಧನೆ ಮಾಡ್ದಂಗ ಆಗ್ತದೆ, ಫೋನ್ ಲೈನ್ ಹಿಡಿಯೋದುವೆ.
1: ಸದಂತ ಪ್ರಯತ್ನ ಮಾಡ್ದ್ರ ಹಾಗಾದ್ರೆ?
4: ಓ ಪ್ರಯತ್ನ ಮಾಡ್ತಾ ಇರ್ತೀವಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಆಡ್ಬೇರೆ ಆಗ್ತಾ ಇರ್ತೀರಲ್ವಾ, ಫೋನ್ಗಳ ಸಂಖ್ಯೆ ಕಡಿಮೆ ಆದಾಗ ಫೋನ್ಗಳು ಬರದೇ ಇದ್ದಾಗ ಹಾಡ್ ಹಾಕಿ ಮೇಡಮ್.
1: ಓಕೆ ಸರಿ, ಹಾಡ್ ಹಾಕಿಲ್ಲ ಸರ್ ಇವತ್ತು.
4: ಈಗ ಏನಾಗುತ್ತೆ ಅಂದ್ರೆ ಫೋನ್ ಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆದ್ರೆ ಮಾಡೋರು, ಅದ್ರಿಂದ ಫೋನ್ ಬರದೇ ಇದ್ದ ಸಂದರ್ಭಗಳಲ್ಲಿ ಹಾಡ್ ಹಾಕಿ ಅಂತ.
1: ಆಯ್ತು ಸರ್, ಹಾಡ್ ತಗೊಂಡಿಲ್ಲ ಇವತ್ತು.
4: ಹಾಡ್ ಹಾಕಿದ್ರು ಫೋನ್ ಬಂದಾಗ ಕಟ್ ಅದನ್ನ ತೆಗೆದಾಕ್ಬಿಡಿ.
1: ಓಕೆ ಓಕೆ ಸರ್. ಸರ್ ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನ ಬಗ್ಗೆ ಮಾತಾಡ್ತಾ ಇದ್ವಿ.
4: ಮಾತಾಡ್ತೀನಿ ಮೇಡಮ್.
1: ಓಕೆ ಸರ್,
4: ಮೊದಲು ಪರಿಚಯ ಮಾಡ್ಕೊಬಿಟ್ಟು ಆಮೇಲೆ ಮಾತಾಡ.
1: ಆಯ್ತು ಆಯ್ತು ಆಯ್ತು.
4: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೋಡನಹಳ್ಳಿ, ಹುಣಸೂರು ತಾಲೂಕು, ಹಾಸನ ಜಿಲ್ಲೆ 573211. ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
1: ನಮಸ್ತೆ ನಮಸ್ತೆ.
4: ಒಬ್ಬರು ಮಾಡಿ ಫೋನ್ ಮಾಡಿ ಕೇಳಿದ್ದೆ, ಮಾಡಿದ್ರೆ ಮೇಡಮ್?
1: ಹಾ ಸರ್, ಇಲ್ಲಿ
4: ಹಾಸನ ಮಧುಕುಮಾರ್ ಅಂತ.
1: ಹಾ ಹಾ, ಮಾಡ್ತಾರೆ ಸರ್ ಅವರು.
4: ಅರ್ಪಳುಗಳು?
1: ಹಾ ಹಾ, ಮಾಡ್ತಾ ಇರ್ತಾರೆ.
4: ಅವರೇ ನಾನು ನಂಬರ್ ಕೊಟ್ಟಿದ್ದು.
1: ಹೌದಾ?
4: ಹಾ, ಮಗ ಮಗಳು ದಿನ ಅಂತಂದ್ರೆ ಈಗ ಈಗ ನಮ್ಮ ಈಗ ಮಗ ಮಗ ಎಲ್ಲ ಒಂದೇ, ನಮ್ಮ ಗಂಡು ಹೆಣ್ಣು ಎಲ್ಲ ಒಂದೇನೆ ಮೇಡಮ್. ಈಗ ಈಗ ಏನಪ್ಪ, ಎರಡು ಕಣ್ಣುಗಳಿದೆ.
1: ಎರಡು ಕಣ್ಣಿದ್ದ ಹಾಗೆ ಅಂತೀರಾ?
4: ಮನುಷ್ಯನಿಗೆ ಯಾವ ಕಣ್ಣು ಮುಖ್ಯ, ಕಣ್ಣುಗಳು ಯಾವ ಮುಖ್ಯ ಅನ್ನಂಗೆ ಎರಡು ಕಣ್ಣು ಮುಖ್ಯ. ಎರಡು ಕಣ್ಣು ಎಲ್ಲ ಸಮಾನರಿಗೆ, ಮಗದು ಮಗಳು ಮಗ ಮಗಳು ಎಲ್ಲ ನಾವು ಸಮಾನ ದೃಷ್ಟಿ ನೋಡ್ಬೇಕು
1: ನೋಡ್ಬೇಕು ಅಂತ.
4: ಈಗ ಪ್ರಪಂಚದಲ್ಲಿ ಎರಡೇ ಜಾತಿ, ಗಂಡು ಹೆಣ್ಣು ಅಂತ. ಗಂಡು ಹೆಣ್ಣು ನಾವು ತಾರತಮ್ಯ ಲಿಂಗ ತಾರತಮ್ಯ ಮಾಡಬಾರ್ದು, ಸಮಾನ ನೋಡ್ಬೇಕು. ಗಂಡ್ ಮಗ ಅಂತ ಅತ್ತಂಗ್ ಕೂಡ ಇತ್ತಂಗ್ ಕೂಡ ಹೆಣ್ಮಕ್ಳು ಕೂಡ ಕಡೆಗಣಿಸ್ಬಾರ್ದು, ಎಲ್ಲ ಮಾಡಬಾರ್ದು ಮೇಡಮ್.
1: ಮಾಡಬಾರ್ದು ಅಂತ
4: ಎಲ್ಲ ಒಂದೇನೆ. ಮತ್ತೆ ಹೆಣ್ಣು ಮಕ್ಕಳು ಅಂದ್ರೆ ಅದು ದೇಶದ ಆಸ್ತಿ ಇದಂಗೆ ಮೇಡಮ್. ಅವ್ರನ್ನ ಅವರು ಅವ್ರು ಏನು ಹೆಣ್ಮಕ್ಳು ಚೆನ್ನಾಗಿದ್ರೆ ದೇಶದ ಅವರು ನಾಗರಿಕ ಸಮಾಜ ನಿರ್ಮಿಸ್ತಾರೆ, ನಾಗರಿಕ ಸಮಾಜಕ್ಕೆ ದಾರಿ ಕೊಡುಗೆ ಮೇಡಮ್ ಹೆಣ್ಮಕ್ಳಿಂದ.
1: ಕೊಡುಗೆ ಅಂತ ಹೇಳಿದ
4: ತಾಯಿ ಇದೆಯಲ್ಲ, ತಾಯಿ ಇದಿದೆ, ಪ್ರೀತಿ ಇದೆಯಲ್ಲ, ತಾಯಿ ಪ್ರೀತಿಯಿಂದ ಎಂತ ಎಂತ ಕೆಟ್ಟ ಮಕ್ಕಳನ್ನು
1: ಒಳ್ಳೆ
4: ಮಾಡ್ಬೋದು. ಎಂತ ಕೆಟ್ಟ ಮಕ್ಕಳಿದ್ರು ಕೆಟ್ಟ ತಾಯಿ ಎಲ್ಲೂ ಇರಲ್ಲ ಮೇಡಮ್.
1: ಒಳ್ಳೆ ದಾರಿಯಲ್ಲಿ ತರ್ತಾರೆ ಅಂತ ಹೇಳಿ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ.
4: ಎಂತ ಕೆಟ್ಟ ಮಕ್ಕಳು ಇರ್ಬೋದು, ಅಷ್ಟೇ ಹೊತ್ತು ಕೆಟ್ಟ ತಾಯಿಗಳು ಇಲ್ವೇ ಇಲ್ಲ ಪ್ರಪಂಚದಲ್ಲಿ ಮೇಡಮ್. ಈಗ ಎಂತ ಮಾತೃ ಹೃದಯ ಅಂತ ನೋಡಿ, ಆ ತರ ಹೆಣ್ಮಕ್ಳಿಗೆ ನಾವು ಗೌರವ ಕೊಡ್ಬೇಕು ಮೇಡಮ್. ಈಗ ನಾವು
1: ಗೌರವದಿಂದ ಕಾಣ್ಬೇಕು,
4: ಹೆಣ್ಮಕ್ಳು ಗೌರವ ಕೊಡ್ತಾರ ಅಲ್ಲಿ ನಮ್ಗೆ ಬೆಲೆ ಇರುತ್ತೆ ಮೇಡಮ್,
1: ಬೆಲೆ ಇರುತ್ತೆ ಅಂತ ಹೇಳಿ.
4: ಹಾಗೆ ಹೆಣ್ಣು ಗಂಡೆ ಎಲ್ಲ ಒಂದೇ ಸಮಾನರಾದ್ರೆ ಈಗ ಎಲ್ಲಾ ಕ್ಷೇತ್ರದ ಸಮಾನವಾಗಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಇದಾರೆ, ಎಲ್ಲ ಇದಾರೆ. ಈಗ ಎಲ್ಲ ಈಗ ಏನಪ್ಪ ಅಂದ್ರೆ ಯಾರಿಗೆ ಕಮ್ಮಿ ಇಲ್ಲ ಮೇಡಮ್. ಈಗ
1: ಎಲ್ಲರೂ ಹೌದು,
4: ಈಗ ಅವರು ಸ್ವತಂತ್ರ ಜೀವನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ತಾರತಮ್ಯ ಮಾಡ್ತಾ ಕೂತ್ಕೊಂಡು ನಮ್ ಜೀವನ ಹಾಳಾಗೋಗುತ್ತೆ ಮೇಡಮ್.
1: ಹಾಳಾಗುತ್ತೆ.
4: ನಾವೀಗ ಮದ್ವೆ ನಾವು ಮದ್ವೆ ಆಗ್ತೀವಿ, ನಾನ್ ಮೇಲೆ ನಾನ್ ಮೇಲೆ ಅನ್ಕೊಂಡ್ರೆ ಆ ಜೀವನ ಇದು ಸಾರ್ಥಕ ಇದಾಗಲ್ಲ ಮೇಡಮ್, ಸರಿದೂಗಲ್ಲ. ಈಗ ಸಂಸಾರ ರಥಗಳು ಎರಡು ಚಕ್ರ ಇದ್ದಂಗೆ, ಹೆಣ್ಣು ಗಂಡು ಅಂದ್ರೆ ಯಾವ ಚಕ್ರ ಸ್ವಲ್ಪ ಹೆಚ್ಚಿಕೊಂಡ್ರೆ ಬ್ಯಾಲೆನ್ಸ್ ತಪ್ಪಾಗುತ್ತೆ,
1: ಬ್ಯಾಲೆನ್ಸ್ ತಪ್ಪಾಗುತ್ತೆ ಅಂತ.
4: ಹಾಗಾಗಿ ಎಲ್ಲ ಒಂದೇ ಈಗ ಅನುಸರಿಸ್ಕೋಬೇಕು ಮೇಡಮ್. ಈಗ ಅನುಸರಿಸ್ ಇದೆ ಈಗ ಎಲ್ಲರಿಗೂ, ಈಗ ನೋವು ನಿಲ್ವ ಕಷ್ಟ ಸುಖ ಎಲ್ಲ ಇರ್ತದೆ, ಅದರ ಸ್ಪಂದನೆ ಇರ್ಬೇಕು ನಮ್ಮದು ಮಾತ್ರ, ಸಕಾರಾತ್ಮಕವಾದ ಸ್ಪಂದನೆ ಇರ್ಬೇಕು. ಯಾವ್ದನ್ನು ಅವ್ರನ್ನ ಯಾವ್ರನ್ನೇ ಆಗ್ಲಿ, ನಮ್ದು ತಪ್ಪಿರ್ಲಿ ಅವ್ರ ತಪ್ಪಿರ್ಲಿ, ನಾವು ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಮೇಡಮ್. ಇದೆ
1: ಅನ್ಸರ್ಸ್ಕೊಂಡ್ ಹೋಗ್ಬೇಕು, ತಪ್ಪು ಮಾಡಿದಾಗ ತಿಳಿ ಹೇಳ್ಬೇಕು. ತಪ್ಪು ಮಾಡಿದಾಗ ಯಾವ ಸರಿ ತಪ್ಪು ಅಂತ ಹೇಳ್ಬೇಕು,
4: ತಿಳಿಬೇಕು. ಈಗೆಲ್ಲ ಹಿಂಗ್ ದಾರಿ ಹೋಗಪ್ಪ ಅಂತ ಹೇಳ್ಬೇಕು. ಅವ್ರೇನ್ ಗೊತ್ತ, ನಾವು ಅವ್ರೇನು ತಪ್ಪು ದಾರಿ ಹೋಯ್ತಾ ಇದ್ದಾಗ ಮಾತ್ರ ಅವ್ರು ನಾವು ತಿದ್ದ ಪ್ರಯತ್ನ ಮಾಡ್ಬೇಕು. ಅವರೇ ಸರಿಯಾದ ದಾರಿಗೆ ಹೋಗ್ತಿದ್ದಾಗ ನಾವೇನು ಹೇಳಕ್ ಹೋಗ್ಬಾರ್ದು,
1: ಹೇಳಕ್ ಹೋಗ್ಬಾರ್ದು.
4: ಯಾಕೆಂದ್ರೆ ಈಗ ನಮ್ಗೆ ಗೊತ್ತಾಗತ್ತಲ್ವಾ ಈಗ ಯಾರ್ಯಾರು ಯಾವ ತರ ಇರ್ತಾರೆ ಅಂತ. ಹಾಗಾಗಿ ಅವ್ರಿಗೂ ಗೊತ್ತಾಗುತ್ತೆ, ಕೆಲವ್ರಿಗೆ ಎಲ್ಲೋ ಕೆಲವ್ರಿಗೊಬ್ರು ಗೊತ್ತಾಗದೆ ಇರ್ಬೋದು. ಈಗ ಜೀವನ ಅದು ನೋಡ್ತಾ ಇರ್ತಾರೆ ಮೇಡಮ್. ಈಗ
1: ಇವಾಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ, ಈಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ
4: ಎಲ್ಲ ನೋಡಿ, ಸಮಾಜ ಎಲ್ಲ ನೋಡ್ತಾ ಇರ್ತಾರೆ ನೋಡಿ, ಅವು ಅರ್ಥ ಆಗುತ್ತೆ.
1: ಅರ್ಥ ಆಗುತ್ತೆ.
4: ಈಗೇನಪ್ಪ ಮನುಷ್ಯನಿಗೆ ಮನುಷ್ಯನಿಗೆ ಇರೋದೆ ಒಳ್ಳೆತನ ಇರ್ತದ, ಒಳ್ಳೆತನವಾಗಿದ್ರೆ ಎಲ್ಲರಿಗೂ ಬೆಲೆ ಸಿಗುತ್ತೆ ಮೇಡಮ್,
1: ಬೆಲೆ ಸಿಗುತ್ತೆ.
4: ನಾವು ಕೆಟ್ಟರು ಅನ್ಸ್ಕೊಳ್ಳೋದು ಎಷ್ಟೊತ್ತು, ಕೆಟ್ಟರು ಅಂದಾಗ ಏನು ಬೆಲೆ ಇರಲ್ಲ, ಸಮಾಜದಲ್ಲಿ ಬೆಲೆ ಇರಲ್ಲ, ಮನೇಲೂ ಬೆಲೆ ಇರಲ್ಲ, ಎಲ್ಲೂ ಬೆಲೆ ಇರಲ್ಲ,
1: ಇರಲ್ಲ.
4: ಹಾಗಾಗಿ ನಾವು ಎಲ್ಲ ಸಮಾನ ದೃಷ್ಟಿಯಲ್ಲಿ ನೋಡ್ಬೇಕು. ಎಲ್ಲ ಈಗ ಭೇದ ಭಾವ ಈಗ ಆದಷ್ಟು ಕಡಿಮೆ ಆಗ್ತಾ ಇದೆ, ಈಗ
1: ಕಮ್ಮಿ ಆಗ್ತಾ ಇದೆ. ಹೌದು,
4: ಗಂಡು ಹೆಣ್ಣು ಜಾತಿ ಮತ ಎಲ್ಲ ಕಡಿಮೆ ಆಗ್ತಾ ಇದೆ. ಈಗ ಬರೀ ಗಂಡು ಹೆಣ್ಣು ಮಾತ್ರ ಅಲ್ಲ,
1: ಶಿಕ್ಷಣ ಪಡೆದ ಹಾಗೆ ಈ ತರದೆಲ್ಲ
4: ಜಾತಿ ಮತ ಕಡಿಮೆ ಆಗ್ತಾ ಇದೆ ಮೇಡಮ್. ಈಗ
1: ಹೌದು,
4: ನಾವು ಹಿಂದಕ್ಕೆ ಕಂಪೇರ್ ಮಾಡಿದ್ರೆ, ಹಿಂದೆ ನಾವು ಚಿಕ್ಕರು ಇದ್ದಾಗ ಕಂಪೇರ್ ಮಾಡ್ಕೊಂಡ್ರೆ ಜಾತಿ ಪದ್ಧತಿ ಸ್ವಲ್ಪ ಆದಷ್ಟು ಕಡಿಮೆ ಆಗಿದೆ ಮೇಡಮ್,
1: ಕಮ್ಮಿ ಆಗಿದೆ. ಶಿಕ್ಷಣ ಪಡೆದ ಹಾಗೆ
4: ಸಮಾನರಾಗಿ ಸಮಾನ ಪಂಕ್ತಿ ಊಟ ಮಾಡ್ತಾ ಇದೀವಿ ಮೇಡಮ್ ನಾವೀಗ.
1: ಹೌದು,
4: ಮದ್ದೆಲ್ಲ ಅವಾಗ ಸ್ವಲ್ಪ ತಾರತಮ್ಯ ಇರ್ತಿತ್ತು ನಮ್ಮ ತಾತೀರ ಕಾಲದಲ್ಲಿ,
1: ಈಗ
4: ಕಡಿಮೆ ಆಗಿದೆ. ಎಲ್ಲ ಒಂದೇ ಮೇಡಮ್, ನಮ್ಮ ಎಲ್ಲರ ಮೈಯಲ್ಲಿ ಇರೋದು ಒಂದೇ ರಕ್ತ ಅಲ್ವೇ, ಕೆಂಪು ರಕ್ತ ಅಲ್ವೇ.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
4: ಹಾಗಾಗಿ ಎಲ್ಲರೆಲ್ಲ ಸಮಾನ ದೃಷ್ಟಿಯಿಂದ ನೋಡಬೇಕು, ಸಮಾನವರು ಮೇಡಮ್ ಎಲ್ಲ, ಗಂಡು ಹೆಣ್ಣು ಎಲ್ಲ ಸಮಾನವರು.
1: ಓಕೆ ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
4: ಧನ್ಯವಾದಗಳು ಮೇಡಮ್.
1: ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿ ಅವರು ಕೂಡ ಮಗ ಮತ್ತು ಮಗಳು ದಿನಾಚರಣೆ ಕುರಿತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ,
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ. ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years countless celebration.
8: Shri Mahalakshmi Sweets Nandige.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನಾಚರಣೆ ಇರೋದ್ರಿಂದ ಮಕ್ಕಳನ್ನ ಭೇದ ಮಾಡಬಾರ್ದು ಅಥವಾ ಬೇರೆಯವ್ರ ಜೊತೆ ಹೋಲಿಕೆ ಮಾಡಬಾರ್ದು, ಸಮಾನವಾಗಿ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ವಿಚಾರ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
0: ನಮಸ್ತೆ ಪವಿತ್ರ. ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್ ಕುಸುಮ ಅವರೇ, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ಕಾಫಿ ಆಯ್ತಾ? ಊಟ ಆಯ್ತಾ? ಎಂತಾಯ್ತು?
0: ಊಟ ಆಯ್ತು ಪವಿತ್ರ.
1: ಊಟ ಆಯ್ತಾ?
0: ಕಾಫಿ ಟೀನ ಒಂದು ಗಂಟೆ ಲೇಟ್.
1: ಲೇಟ್
0: ಆಯ್ತಾ ಕಾಫಿ ನಿಮ್ದು?
1: ನಮ್ದು ಆಗಿಲ್ಲ, ಎಲ್ಲ ಕಾರ್ಯಕ್ರಮ ಎಲ್ಲ ಮುಗ್ದ್ಮೇಲೆ ಮಾಡೋಣ ಅಂತ, ಕುಡಿಯೋಣ ಅಂತ.
0: ಪವಿತ್ರ, ವಾತಾವರಣ ಬೇರೆ ಚೆನ್ನಾಗಿದೆ, ಇವತ್ತು ಮಳೆ ಕಡಿಮೆ ಆಗಿದೆ,
1: ಕಮ್ಮಿ ಕಮ್ಮಿ ಆಗಿದೆ. ಹೌದು,
0: ಒಳ್ಳೆ ವಿಚಾರ ಬೇರೆ ತಂದಿದ್ದೀರಾ ನೀವು. ಎಲ್ಲರಿಗೂ ಬೇಕಾಗಿರುವಂತದ್ದು ಇದು ನೀವು ತಗೊಂಡಿರೋದು, ಮಕ್ಕಳು ಮನೆಯ ಬೆಳಕು.
1: ಬೆಳಕು ಅಂತೇಳಿ?
0: ಹೌದು, ಖಂಡಿತ. ಮಕ್ಕಳನ್ನ ದೀಪಕ್ಕೆ ಹೋಲಿಸ್ತಾರೆ, ದೇವರಿಗೆ ಹೋಲಿಸ್ತಾರೆ, ಬೆಳಗಿಗೆ ಹೋಲಿಸ್ತಾರೆ, ನಕ್ಷತ್ರಕ್ಕೆ ಹೋಲಿಸ್ತಾರೆ ಅಲ್ವಾ? ಮಕ್ಕಳು ಮನೆಯ ಬೆಳಕು ಅನ್ನೋದು ಅನ್ನ ಒಂದು ಮಾತೆ ಒಂದು
1: ಅರ್ಥಪೂರ್ಣವಾಗಿದೆ.
0: ಖಂಡಿತ, ಮಕ್ಕಳು ಮನೇಲಿ ಇತ್ತು ಅಂತಂದ್ರೆ ಅವರ ನಗು, ಆಟ, ಮಾತು, ಈ ವಾತಾವರಣ, ಇಡೀ ಮನೆ ವಾತಾವರಣನೇ ತುಂಬಾ ಸಂತೋಷ. ಮತ್ತೆ ಅವರು ಮಕ್ಕಳು ತಂದೆ ತಾಯಿ ಕನಸು ಮೊದಲನೇದಾಗಿ ಅವರು, ಮತ್ತೆ ಜೊತೆಗೆ ಕುಟುಂಬದ ಒಂದು ಭವಿಷ್ಯ ಆಗಿರ್ತಾರೆ. ಭವಿಷ್ಯ ಒಳ್ಳೆ ರೀತಿಯಿಂದ ನಾವು ರೂಪಿಸಿದ್ದೇವೆ ಪೇರೆಂಟ್ಸ್ ಆಗಿ, ಮುಂದಿನ ಸಮಾಜಕ್ಕೆ ಒಳ್ಳೆ ಶಕ್ತಿ ಆಗಿರ್ತಾರ ಅವರು. ನಾವು ಆಸ್ತಿ ಮಾಡಿ ಅವ್ರಿಗೆ ಇಡೋದಕ್ಕಿಂತ ಅವರನ್ನೇ ಆಸ್ತಿಯನ್ನಾಗಿ,
1: ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು.
0: ಹಾಗಾಗಿ ಮಕ್ಕಳು ಬರೀ ನಾವು ಯಾವಾಗ ಯಾವ ರೀತಿ ಅವ್ರಿಗೆ ಸಂಸ್ಕಾರ ಕೊಡ್ತೀವಿ, ಶಿಕ್ಷಣ ಕೊಡ್ತೀವಿ, ಒಳ್ಳೆ ಮೌಲ್ಯಗಳನ್ನ ನೀಡ್ತೇವೆ, ಆವಾಗ ಅವರ ಭವಿಷ್ಯ ತುಂಬಾ ಉತ್ತಮವಾಗಿರುತ್ತೆ. ಅವ್ರ ಭವಿಷ್ಯ ಚೆನ್ನಾಗಿತ್ತು ಅಂದ್ರೆ ಮನೆ ವಾತಾವರಣ, ಮನೆ ಬೆಳಕು ಸದಾ ಬೆಳಕಾಗಿರುತ್ತೆ
1: ಅಂತ.
0: ನಮ್ಮ ಒಂದು ಮನೇಲೇ ಕೂಡ ಅದು ಜವಾಬ್ದಾರಿ ನಮ್ದು ಹೆಚ್ಚಾಗಿರುತ್ತೆ. ನಾವು ಶಾಲೆಯಲ್ಲಿ ಮಕ್ಕಳನ್ನ ಹೋಲಿಕೆ ಮಾಡೋದಾಗ್ಲಿ ಅಥವಾ ನಾವು ಸಂಸ್ಕಾರ ಕೊಡೋದ್ರಲ್ಲಾಗಿ ತಪ್ಪು ಹೆಜ್ಜೆ ಇಟ್ವಿ ಅಂತ ಹೇಳಿದ್ರೆ ಅದು ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ನಾವು ಒಬ್ರನ್ನ ಒಬ್ರನ್ನ ಹೋಲಿಕೆ ಮಾಡ್ಬಿಟ್ರೆ ಅವ್ರಿಗೆ ಅಲ್ಲಿ ಒಬ್ರಿಗೊಬ್ರಿಗೆ ಅಸೂಯೆ ಬರುತ್ತೆ, ಒಂದು ದ್ವೇಷ ಬರುತ್ತೆ, ಅಥವಾ ಅವರ ಕೀಳಿರ್ಮೆಗೆ ಒಳಗಾಗ್ತಾರ, ಅವ್ರ ಇನ್ಫಿರಿಯರಿಟಿ ಬಂದ್ಬಿಡುತ್ತೆ. ನನ್ನನ್ನ ಅವ್ರಿಗೆ ಹೋಲಿಕೆ ಮಾಡಿದ್ರು ಅಂತ, ಯಾಕೆ ಅಂದ್ರೆ ಒಂದೇ ಗಿಡದಲ್ಲಿ ಒಂದೇ ತರ ಹಣ್ಣಿರಲ್ಲ ಅಂತ ಗಾದೆ ಹೇಳ್ತಾರೆ, ಮತ್ತೆ ಕೈ ಬೆರಳುಗಳು ಕೂಡ ಒಂದೇ ಸಮ ಇರಲ್ಲ ಅಂತ ಹೇಳ್ತಾರೆ ಅಲ್ವಾ. ಇದೆಲ್ಲ ನಾವು ನೋಡ್ಕೊಂಡ್ರೆ ಆ ರೀತಿ ಹೋಲಿಕೆ ಮಾಡೋದು ಫಸ್ಟ್ ನಾವು ಮಾಡೋ ಪೇರೆಂಟ್ಸ್ ಮಾಡೋ ಮೊದಲನೇ ತಪ್ಪದು.
1: ಹೋಲಿಕೆ ಮಾಡಿ
0: ಒಂದು ಮಗುವಿಗೆ ಒಂದು ಆಸಕ್ತಿ ಇದ್ರೆ ಇನ್ನೊಂದ್ ಮಗು
1: ಇನ್ನೊಂದು
0: ಅಲ್ವಾ. ಯಾವ್ದ್ರಲ್ಲಿ ಆಸಕ್ತಿ ಇದೆ, ಯಾವ್ದ್ರಲ್ಲಿ ಏನಿದೆ ಅಂತ ನಾವು ತಂದೆ ತಾಯಿ ಆದವರು ನೋಡ್ಬಿಟ್ಟು ಅದಕ್ಕೆ ಉತ್ತೇಜನ ನೀಡ್ಬೇಕು. ಆ ಒಂದ್ ಇದ್ರಲ್ಲಿ ಆತ್ಮಸ್ಥೈರ್ಯ ತುಂಬೋದಕ್ಕಾಗ್ಲಿ ಅವರ ಒಂದು ಪ್ರೋತ್ಸಾಹ ಮಾಡ್ಬೇಕು ನಾವು. ಹೋಲಿಕೆ ಮಾಡಿ ಅವನು ಅಷ್ಟು ಫಸ್ಟ್ ರ್ಯಾಂಕ್ ಬಂದ, ನೀನ್ ಬರ್ಲಿಲ್ಲ, ನೀನೇನೋ ಆಟ ಆಡ್ತೀಯ ಅಂತ ಹೇಳಿದ್ರೆ
1: ಉತ್ಸಾಹನೂ ಹೋಗ್ಬಿಡುತ್ತೆ,
0: ಉತ್ಸಾಹನೂ ಹೊರಟೋಗುತ್ತೆ. ಅವರಲ್ಲಿ ಇರೋಂತ ಒಂದು ಕೀಳಿರ್ಮೆಯಿಂದಾಗಿ ಅವರಲ್ಲಿ ಗುಣಗಳೇ ಚೇಂಜ್ ಆಗ್ಬಿಡ್ತವೆ.
1: ಹೌದು
0: ಅಲ್ವಾ. ನಾವ್ ಯಾವ ರೀತಿ ಅವರಿಗೆ ಒಂದು ತಪ್ಪನ್ನ ತಿದ್ದಿ ಒಳ್ಳೆ ಒಂದು ವ್ಯಾಲ್ಯೂಯಬಲ್ ರೀತಿ ಒಂದು ತಿಳಿಸ್ಕೊಡ್ಬೇಕು ಅವ್ರಿಗೆ
1: ಜೀವನದಲ್ಲಿ.
0: ಹಾಗಾಗಿ ಆ ರೀತಿ ನಾವು ಮಾಡೋದ್ರಿಂದ ಅವ್ರ ಮುಖದಲ್ಲಿ ಸದಾ ನಗು ಇರುತ್ತೆ. ನಾವು ಆ ಮಕ್ಕಳ ಮುಖದಲ್ಲಿ ನಗು ಮೂಡಿಸಿದ್ರೆ ಅವನ ನಿಜವಾಗ್ಲು ಸುಖವಾಗಿರುತ್ತೆ.
1: ಸುಖವಾಗಿರುತ್ತೆ,
0: ಹೌದು. ಮಕ್ಕಳು ಯಾವತ್ತು ಕೊರತೆಯಿಂದ ಇರಬಾರ್ದು, ದುಃಖದಿಂದ ಇರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಉತ್ತಮವಾಗಿ ಸಂಸ್ಕಾರ ನೀಡುವಂತ ಮನೇನೆ ಕೂಡ ಶ್ರೀಮಂತ ಮನೆ ಅಂತಾನು ಕೂಡ ಹೇಳ್ತಾರೆ. ಇಲ್ಲಾಂದ್ರೆ ನಾವು ಏನೋ ತಪ್ಪು ಹೆಜ್ಜೆ ಮಾಡ್ಲಿಕ್ಕೆ ನಾವೇ ಕಾರಣ ಆಗ್ಬಿಡ್ತೀವಿ. ನಾವು ಮಾಡೋ ಅಂತ ಒಂದು ಗೈಡೆನ್ಸ್ ಏನಿರುತ್ತೆ, ಮಾರ್ಗದರ್ಶನ, ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸುವಂತಿರ್ಬೇಕು.

0: ಅವಾಗ ಪ್ರೋತ್ಸಾಹ ಕೊಡ್ಬೇಕು ಪ್ರತಿಯೊಂದನ್ನು ಕೂಡ, ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಹೇಳಿ ತಿಳಿಸಿ ಹೇಳ್ಬೇಕು ಅವರಿಗೆ ತಿಳಿಸಿ. ಯಾಕೆಂದ್ರೆ ಮಗು ಏನು ಗೊತ್ತಿರಲ್ಲ ಮಕ್ಕಳಿದ್ದಾಗ ಅವ್ರಿಗೆ, ನಾವ್ ಯಾವ ರೀತಿ ಬೆಳೆಸ್ತೀವಿ ತಿದ್ದುತ್ತೀವಿ ಅದೇ ತರ ಬೆಳೀತಾ ಹೋಗ್ತಾರೆ. ಆಮೇಲೆ ಮನೇಲಿ ಇರೋ ತಂದೆ ತಾಯಿಗಳನ್ನ ಫಾಲೋ ಮಾಡ್ತಾ ಇರ್ತಾರೆ ಅವರು.
1: ಹೌದು, ಮಾದರಿಯಾಗಿ ತಗೊಳ್ಳೋದು ಫಸ್ಟ್ ಅಪ್ಪ ಅಮ್ಮನೇ.
0: ಅಪ್ಪ ಅಮ್ಮನೇ ತಗೊಳೋದ್ರಿಂದ ನಾವು ಕೂಡ ಅದೇ ರೀತಿ ಇರ್ಬೇಕು ಮೊದಲನೇದಾಗಿ ಅಲ್ವಾ. ಹಂಗಿದ್ರೇನೆ ಮಕ್ಕಳು ತುಂಬಾ ಮನೆ ಬೆಳಕಾಗಿ ಬೆಳಗಲಿಕ್ಕೆ ನಾವು ಕಾರಣ ಆಗಿರ್ತೀವಿ.
1: ಅಪ್ಪ ಅಮ್ಮ
0: ಆ ರೀತಿ ಬೆಳೆಸ್ಬೇಕು. ಆ ರೀತಿ ಬೆಳೆಸೋದ್ರಿಂದ ಕುಟುಂಬ ಇರ್ಬೋದು, ಸಮಾಜ ಇರ್ಬೋದು, ದೇಶ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಒಳ್ಳೆ ವಿಚಾರ ಅಂತ ತಿಳಿಸಿದ್ರಿ, ಧನ್ಯವಾದ ಮೇಡಮ್ ಕರೆ ಮಾಡಿ.
0: ಥ್ಯಾಂಕ್ ಯು ಪವಿತ್ರ.
1: ಕೃಷಿ ನಗರದಿಂದ ಕುಸುಮ ಅವ್ರು ಕರೆ ಮಾಡಿ, ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು ಮಕ್ಕಳನ್ನ ಹೇಗೆಲ್ಲ ಬೆಳೆಸಬೇಕು ಅಂತ ಹೇಳಿ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಮೇಡಮ್, ನಮಸ್ತೆ.
1: ಸರ್ ನಮಸ್ತೆ, ಸೋಮಶೇಖರ್ ಸರ್.
2: ಮೇಡಮ್
1: ಸರ್, ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಮಕ್ಕಳು ಮನೆಯ ಬೆಳಕು ಅಂತ ಹೇಳ್ತಾರೆ,
2: ನಿಜವಾದ ಸತ್ಯವಾದ ಮಾತು ಮೇಡಮ್. ಮಕ್ಕಳು ಮನೆಯ ಬೆಳಕೇ ಆಗಿರ್ತಾರೆ. ನಾವು ಕೂಡ ಸಂಸ್ಕಾರವಂತರಾಗಿ ಅದೇ ಸಂಸ್ಕಾರ ಮಕ್ಕಳು ಕೂಡ ಪಡಲಿ ಅನ್ನೋ ಆಶಯ ಎಲ್ಲರಿಗೂ ಇರುತ್ತೆ. ಎಲ್ಲ ವಿಚಾರ ಮಾತಾಡಿದಾರೆ ಮೇಡಮ್, ನೀವು ಸಾಕಷ್ಟು ವಿವರಣೆ ಕೊಟ್ಟಿದ್ದೀರಿ. ನಾನು ಇದಕ್ಕೆ ಪೂರ್ವಕವಾಗಿ ಎರಡೆರಡು ತ್ರಿಪದಿಗಳನ್ನು ಹೇಳ್ತೀನಿ ಮೇಡಮ್. ನೋಡಿ, ಈಗ ತಾಯಿ ಅವಳು ಏನು ಹೆಣ್ಣು ಗಂಡು ಅಂತ ಏನ್ ಭೇದ ಮಾಡೋದಿಲ್ಲ,
1: ಮಾಡಲ್ಲ.
2: ಆಕೆ ಏನ್ ಬಯಸ್ತಾಳೆ ನೋಡಿ, ಕೂಸು ಇದ್ದ ಅಮ್ಮನಿಗೆ ಬೀಸಣಿಗೆ ಯಾತಾಕ, ಕೂಸು ಕಂದಯ್ಯ ಹೊಳ ಹೊರಗ ಹಾಡಿದಾರ, ಬೀಸಣಿಗೆ ಗಾಳಿ ಬೀಸಿ ಆಗ ಅಂತ.
1: ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ.
2: ನೋಡಿ ಮೇಡಮ್, ಎಷ್ಟು ಕೂಸು ಅಂದ್ರೆ ಮಗು ಯಾವಾಗ್ಲಿ, ಅದು ಆ ಮಗು ಇದ್ದ ಮನೆಗೆ ನಮ್ಗೆ ಬೀಸಣಿಕೆ ಬೇಕಿಲ್ಲ,
1: ಬೇಕಿಲ್ಲ.
2: ಅದು ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ ಚಿಲೆ ಹಂಗೆ, ಹಾಗಾಗಿ ಗಾಳಿ ಬೀಸ್ಬಿಡುತ್ತೆ, ನಮ್ಗೆ ಬೇಕಿಲ್ಲ ಅಂತ ಅಂದ್ರೆ ಅಲ್ಲಿ ಆ ತರತಮ ಭಾವನೆ ಇಲ್ಲ ಮೇಡಮ್. ನನಗೆ ಗಂಡು ಮಗು ಬೇಕು, ಹೆಣ್ಮಗು. ಈಗ ಮಕ್ಳು ಇಲ್ದೆ ಇದ್ದ ತಾಯಿನೂ ಕೂಡ ಅದೇ ಬೇಡೋದು. ಈ ಬಂಜೆ ಎಂಬ ಶಬ್ದ ಉರ್ಲಾರೆ ದೇವ್ರೇ, ಎಂಥದ್ದು ಒಂದು ಮಗು ಕರುಣಿಸು ಅಂತ ಕೇಳ್ತಾರೆ, ಗಂಡು ಮಗು ಕೊಡು ಅಂತ ಕೇಳಲ್ಲ. ಹಾಗಾಗಿ ಮಗು ಮಗುನೇ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಅಲ್ಲೇನು ತಾರತಮ್ಯ ಇಲ್ಲ. ಆಮೇಲೆ ಹೆಣ್ಮಕ್ಳು ನೋಡಿ ಮೇಡಮ್, ಅವರು ಏನ್ ಬಯಸ್ತಾರೆ ಅಂದ್ರೆ, ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು, ಬೆನ್ನ ಕಟ್ಟುವರು ಸಭೆಯೊಳಗ, ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರ, ಹೊನ್ನ ಕಟ್ಟುವರು ಉಡಿಯೊಳಗ ಅಂತ ಕೇಳ್ತಾರೆ.
1: ಎಷ್ಟು ಅರ್ಥಗರ್ಭಿತ
2: ಎಷ್ಟು ಅರ್ಥಗರ್ಭಿತ ನೋಡಿ. ಹಾಗೆ ನಿಜ, ನಾವು ಸಾಮಾನ್ಯವಾಗಿ ಕೆಲವೆಲ್ಲ ಒಂದೊಂದು ನಾವು ಈ ರೀಲ್ಸ್ ಅಲ್ಲೂ ನೋಡಿದ್ರು ಕೂಡ ನೋಡಿ, ಕೊಡ್ತಾರೆ ಆಕೆ ತವ್ರ ಮನೆಗೆ ಓಡುವಾಗ ಬಹಳ ವೇಗವಾಗಿ ಹೋಗ್ತಾಳೆ, ಕುದುರೆ ಫಾಸ್ಟ್. ಅದು ಆ ಕಡೆಯಿಂದ ಗಂಡನ ಮನೆಗೆ ಬರುವಾಗ ಒಂದ್ ಸ್ವಲ್ಪ ಆಮೇಲೆ ಏಕದಶ ಬರ್ತಾಳೆ. ಅಂದ್ರೆ ಅಂದ್ರೆ ತವ್ರ ಮನೆಯಲ್ಲಿ ತಾಯಿ ತಂದೆ ಅಣ್ಣ ತಮ್ಮ ಎಲ್ಲ ಇದಾರೆ, ಯಾವಾಗ ನೋಡ್ತೀನಪ್ಪ ಅನ್ನೋ ಖುಷಿಲಿ ಜೋರ ಹೋಗ್ತಾರೆ ಅಂತ ಅಷ್ಟೇ ಅರ್ಥ ಮೇಡಮ್. ಆಮೇಲೆ ಗಂಡನ ಮನೆಗೆ ಬರುವಾಗ ಅಷ್ಟೇ ನಿಧಾನಕ್ಕೆ, ಸುಮ್ನೆ ಅವ್ರು ಕಂಪೇರ್ ಮಾಡಿದಾರೆ ಅಷ್ಟೇ, ಏನಿಲ್ಲ. ಇಲ್ಲೂ ಚೆನ್ನಾಗಿ ವಾತಾವರಣ, ಅತ್ತೆ ಮಾವ ತಂದೆ ತಾಯಿ ಹಂಗಿದಾರೆ, ಗಂಡ ಬಹಳ ಸ್ನೇಹಿತನಂಗೆ ನೋಡ್ಕೊಳ್ತಾ ಇದ್ದಾನೆ, ತೊಂದರೆ ಇಲ್ಲ ಅಂದ್ರೆ
1: ಅಷ್ಟೇ
2: ವೇಗವಾಗಿ ಬರ್ತಾರೆ. ಅದೇನು ಅಂದ್ರೆ ಈ ರೀತಿಯ ಒಂದು ಸಮೀಕರಣ ಮಾಡಿದಾರೆ ಅಷ್ಟೇನೆ. ಒಟ್ಟಾರೆ ಮೇಡಮ್, ಏನು ಇವತ್ತಿನ ವಿಷಯ ಏನಿದೆ, ಮಕ್ಕಳು ಯಾರು ಹೆಚ್ಚು ಅಲ್ಲ ಕಡಿಮೆ ಅಲ್ಲ, ಹೆಣ್ಣು ಹೆಚ್ಚು ಅಲ್ಲ ಕಡಿಮೆ ಅಲ್ಲ. ಇವಾಗ ಸಾಮಾನ್ಯವಾಗಿ ನಾವು ಹೆಣ್ಮಕ್ಳೆ ಸ್ಟ್ರಾಂಗ್ ಹುಗುರು ಅನ್ನೋದೊಂದು ಪ್ರಚಲಿತವಾಗಿ ಬಂದ್ಬಿಟ್ಟಿದೆ. ಸ್ಟ್ರಾಂಗ್ ಇದಾರೆ ಅವರು ಕೂಡ ಇದಾರೆ, ಗಂಡು ಮಕ್ಳು ಸ್ಟ್ರಾಂಗ್ ಇದಾರೆ ಮೇಡಮ್,
1: ಗಂಡ್ಮಕ್ಳಷ್ಟೇ ಸಮಾನವಾಗಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ.
2: ಹೌದೌದು, ನಿಜ. ಇವತ್ತು ಅದು ಸಂತೋಷ ಖುಷಿ ಆಗುತ್ತೆ, ಹೆಣ್ಮಕ್ಳು ಎಲ್ಲ ಸ್ತರಗಳಲ್ಲೂ ಕೂಡ ತಮ್ಮ ಛಾಪನ್ನು ಓದ್ತಿದ್ದಾರೆ,
1: ಎಲ್ಲ ಕ್ಷೇತ್ರದಲ್ಲೂ ಇದಾರೆ,
2: ಎಲ್ಲ ಕ್ಷೇತ್ರದಲ್ಲೂ ಇದಾರೆ. ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ. ಆಮೇಲೆ ಯಾವುದೇ ಒಂದು ಇನ್ನೊಂದು ಮೇಡಮ್, ಇನ್ನೊಂದು ನಾವು ಗಮನಿಸ್ಬೇಕು, ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನಾವು ಪುರುಷರು ಅವ್ರ ಬಗ್ಗೆ ಯಾಕೆ ನಾವು ಹೊಗಳೆ ಹಾಡೋದು ಅನ್ನೋ ಪ್ರಶ್ನೆ ಅಲ್ಲ ಮೇಡಮ್ ಅಲ್ಲಿ. ಅಂದ್ರೆ ಯಾರು ಅದು ಮಹಿಳೆಯರಾಗ್ಬೋದು ಹೆಣ್ಮಕ್ಳು, ಅವರಿಗೆ ವಹಿಸಿದಂತ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಮೇಡಮ್,
1: ಮಾಡ್ತಾರೆ ಅಂತ ಹೇಳಿ
2: ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ, ಅದನ್ನ ಪರಿಪೂರ್ಣಗೊಳಿಸ್ತಾರೆ. ಅದೇ ಒಂದ್ ಸ್ವಲ್ಪ ಪುರುಷರಿಗೆ ಅವರಿಗೆ ಒಂದ್ ಸ್ವಲ್ಪ ಅದು ಆಗುತ್ತೆ ಆಗುತ್ತೆ ಅಂತ ಉದಾಸೀನ ಏನೋ ನಿಧಾನ ಮಾಡಿ ಅದನ್ನ ಕೆಡಿಸ್ಬಿಡ್ತಾರೆ, ಅಥವಾ ಕೆಲವ್ರು ಮಾಡ್ತಾರೆ ಇಲ್ಲ ಅಂತ ಅಲ್ಲ,
1: ಯಾವ್ದೇ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ.
2: ಬಹಳ ನೀಟಾಗಿ ಮಾಡ್ತಾರೆ ಮೇಡಮ್, ಅವ್ರ ಮನೇನು ಅಷ್ಟೇ ಅಪವರ್ಣ ಮಾಡ್ತಾರೆ, ಹೆಣ್ಮಕ್ಳಿದ್ ಮನೇನು ಕೂಡ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಮಗ ಮಗಳು ಇಬ್ರು ಕೂಡ ಬಹಳ ಪ್ರೀತಿಯಿಂದ ಕಂಡು ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸೋರಲ್ಲಿ ತಂದೆ ತಾಯಿಗಳ ಪಾತ್ರ ಕೂಡ ಇರದಾಗಿರುತ್ತೆ. ನಿಜ, ಇವತ್ತು ಈ ವಿಷಯ ತಂದಿರೋದಕ್ಕೆ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್.
1: ಧನ್ಯವಾದ ಸರ್, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇವತ್ತಿನ.
2: ಖಂಡಿತ ಖಂಡಿತ, ನಾನು ಕೇಳ್ತಾ ಇದ್ದೆ ಇಲ್ಲಿವರೆಗೂ, ಸುಮ್ನೆ ನೋಡಿ ಇವತ್ತು ಏನೋ ಸಿಗುತ್ತಾ ಇಲ್ಲೋ, ಒಂದೇ ಪ್ರಯತ್ನಕ್ಕೆ ಸಿಕ್ತು ಮೇಡಮ್.
1: ಸಿಕ್ಕಿದೆ ಇವತ್ತಿನ ಕೊನೆ ಕಾಲರ್ ನೀವೇ ಸರ್.
2: ಧನ್ಯವಾದಗಳು ಮೇಡಮ್.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
2: ಧನ್ಯವಾದಗಳು.
1: ಸೋಮಶೇಖರ್ ಸರ್ ಅವರು ಕರೆ ಮಾಡಿ, ಅವರು ಕೂಡ ಇವತ್ತು ರಾಷ್ಟ್ರೀಯ ಮಗ ಮಗಳು ದಿನದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಹಾಗೆ ಮಕ್ಕಳಿಗೆ ಪೋಷಕರ ಪ್ರೀತಿ ಕಾಳಜಿ ಸಲಹೆ ಎಲ್ಲವೂ ಸಿಕ್ಕರೆ

ಮಕ್ಕಳು ಮತ್ತು ಮಕ್ಕಳನ್ನ ಸಮಾನವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಎಲ್ಲರ ಮನೆಯಲ್ಲೂ ಬೆಳೆಯುವಂತಾಗಬೇಕು. ಯಾಕಂದರೆ ಈ ಗಂಡು ಮಗು ಬೇರೆ ಹೆಣ್ಮಗು ಬೇರೆ ಎನ್ನುವಂಥ ಭೇದ ಮಾಡಬಾರ್ದು. ಈಗ ಕಾಲ ಬದಲಾದಾಗೆ ಈಗ ಬೇಗ ಭೇದ ಮಾಡುವಂಥ ಸಂಖ್ಯೆ ಕಮ್ಮಿಯಾಗಿದೆ, ಆದರೂ ಕೂಡ ಸಮಾನವಾಗಿ ನಾವು ನೋಡೋಣ ಮಕ್ಕಳನ್ನ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಹಾಸನದಿಂದ ಮೌನಿಕಾ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದರು, ಹಾಗೆ ರಮೇಶ್ ಅವರು ಕರೆ ಮಾಡಿದರು, ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ವಿಜಯಪುರದಿಂದ ಸೌಮ್ಯ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿದರು, ಹಾಗೆ ಕೃಷಿನಗರದಿಂದ ಕುಸುಮ ಅವರು ಕರೆ ಮಾಡಿದರು, ಹಾಗೆ ಸೋಮಶೇಖರ್ ಸರ್ ಅವರು ಕರೆ ಮಾಡಿದರು, ಹಾಗೆ ಸಿಟಿ ಚಂದ್ರಶೇಖರ್ ಸರ್ ಅವರು ಅತ್ತಿಚೌಡನಹಳ್ಳಿಯಿಂದ ಕರೆ ಮಾಡಿದರು. ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರೂ ಕೂಡ ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಟ್ಟಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಜಾಗದಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಬೆಳ್ಳಂ ಬೆಳಿಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538979698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.
6: Shri Mahalakshmi Sweets, Nandige.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ರಂಗಾಯಣದ ರೆಪರ್ಟರಿಗೆ 1 ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 3 ತಂತ್ರಜ್ಞರು ಹಾಗೂ 12 ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 3 ತಂತ್ರಜ್ಞರನ್ನು ನಿಯಮಾನುಸಾರವಾಗಿ ನೇಮಕ ಮಾಡಿಕೊಳ್ಳಲಾಗುವುದು. ಸಂಗೀತ, ಧ್ವನಿ, ಬೆಳಕು, ರಂಗಸಜ್ಜಿಕೆ ಅಥವಾ ವಸ್ತ್ರ ವಿಭಾಗ, ಪ್ರತಿ ವಿಭಾಗದಲ್ಲಿ ಕನಿಷ್ಠ 10 ರಂಗಾನುಭವ ಹೊಂದಿರಬೇಕು. ತಂತ್ರಜ್ಞರಿಗೆ ಕನಿಷ್ಠ ಕನ್ನಡ ಭಾಷೆಯ ಓದುವ, ಬರೆಯುವ, ಗ್ರಹಿಸುವ ಸಾಮರ್ಥ್ಯವಿರಬೇಕು. ರಂಗಾನುಭವದ ಜೊತೆಗೆ ಶೈಕ್ಷಣಿಕ ಅರ್ಹತೆ ಮತ್ತು ರಂಗ ಶಿಕ್ಷಣದ ಅರ್ಹತೆಗಳು ಇದ್ದಲ್ಲಿ ಅಂತಹವರಿಗೆ ಆದ್ಯತೆ ನೀಡಲಾಗುವುದು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ತಂತ್ರಜ್ಞರಿಗೆ ಸಂಚಿತ ವೇತನ ಕ್ರೋಢೀಕೃತವಾಗಿ ಮಾಸಿಕ ರು 25,000 ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳು ಇರುವುದಿಲ್ಲ. ಊಟ ವಸತಿ ವ್ಯವಸ್ಥೆಯನ್ನು ತಂತ್ರಜ್ಞರೇ ಮಾಡಿಕೊಳ್ಳಬೇಕು. ತಂತ್ರಜ್ಞರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ತಂತ್ರಜ್ಞರ ನೇಮಕದ ಸಂದರ್ಭದಲ್ಲಿ ರೋಸ್ಟರ್ ನಿಯಮಗಳು ಕಡ್ಡಾಯವಾಗಿರುವುದಿಲ್ಲ. ತಂತ್ರಜ್ಞರಿಗೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಕಲಾವಿದರ ನೇಮಕದ ನಿಬಂಧನೆಗಳು: ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 12 ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲಾಗುವುದು. 12 ಕಲಾವಿದರಲ್ಲಿ ಕನಿಷ್ಠ 4 ಮಹಿಳೆಯರಿಗಾಗಿ ಮೀಸಲಾಗಿದೆ ಹಾಗೂ 4 ಪರಿಶಿಷ್ಟ ಜಾತಿ ಅಥವಾ ವರ್ಗದ ಕಲಾವಿದರಿಗೆ ಮೀಸಲಿಡಲಾಗಿದೆ. ಈ ನೇಮಕಾತಿಗಳಲ್ಲಿ ಕನಿಷ್ಠ 50% ಹುದ್ದೆಗಳನ್ನು ಪ್ರಾದೇಶಿಕ ವಲಯ ಕಲಾವಿದರಿಗೆ ಮೀಸಲಿಡಲಾಗಿದೆ. ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗ ಶಿಕ್ಷಣದ ಎಲ್ಲ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಕಲಾವಿದರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ 1 ಮಾಸಿಕ ರು 18,000, ಈಗಾಗಲೇ ರಂಗಾಯಣಗಳಲ್ಲಿ ಕಲಾವಿದರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮಾಸಿಕ ರು 20,000 ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ರಂಗಾಯಣಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿರುವವರು ದೃಢೀಕರಣ ಪತ್ರವನ್ನು ಆಯಾ ರಂಗಾಯಣಗಳಿಂದ ಪಡೆದು ಸಲ್ಲಿಸಬೇಕು. ದಿನಾಂಕ 7/8/2026 ಕಲಾವಿದರ ವಯಸ್ಸು ಕನಿಷ್ಠ 18 ಗರಿಷ್ಠ 32 ಮೀರಿರಬಾರದು. ಪಾರಂಪರಿಕ ಕಲೆಯ ಕುಟುಂಬಗಳಿಂದ ಬಂದ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು. ಇಂತಹ ಪ್ರಕರಣದಲ್ಲಿ ವಯೋಮಿತಿಯನ್ನು 5 ಸಡಿಲಗೊಳಿಸಬಹುದು. ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವುದು, ಕಲಾವಿದರ ಆಯ್ಕೆಯನ್ನು ಸಂದರ್ಶನದ ಮೂಲಕ ಪಾರದರ್ಶಕವಾಗಿ ಆಯಾ ರಂಗಾಯಣಗಳ ಅಧ್ಯಕ್ಷತೆಯಲ್ಲಿ ರಚಿಸುವ ಉಪಸಮಿತಿಯೂ ಮಾಡುತ್ತದೆ. ಆಯ್ಕೆಯಾದ ಕಲಾವಿದರು ರಂಗಾಯಣ ಶಿವಮೊಗ್ಗ ನಿಯಮ ಮತ್ತು ಷರತ್ತುಗಳಿಗೆ ಬದ್ಧರಾಗಿರಬೇಕು. ತರಬೇತಿಯ ಅವಧಿಯಲ್ಲಿ ಯಾವುದೇ ಕಲಾವಿದರ ನಡವಳಿಕೆ ಅನಪೇಕ್ಷಿತವೆಂದು ಕಂಡುಬಂದಲ್ಲಿ ಅಂತಹ ಕಲಾವಿದರನ್ನು ತಕ್ಷಣದಲ್ಲಿ ತೆಗೆದುಹಾಕುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಮೇಲ್ಕಂಡ ತಂತ್ರಜ್ಞರು ಹಾಗೂ ಕಲಾವಿದರು ಆಯಾ ರಂಗಾಯಣದ ನಿರ್ದೇಶಕರ ಹಾಗೂ ಆಡಳಿತಾಧಿಕಾರಿಯವರ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ಕಲಾವಿದರು ಮತ್ತು ತಂತ್ರಜ್ಞರ ಆಯ್ಕೆಯು ರಂಗಾಯಣದ ಚಟುವಟಿಕೆಗಳ ಅಗತ್ಯದ ಹಿನ್ನೆಲೆಯಲ್ಲಿ ಸಂಚಿತ ವೇತನದ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇವು ಸರ್ಕಾರದ ಕಾಯಂ ಹುದ್ದೆಗಳಾಗಿರುವುದಿಲ್ಲ. ಸಂದರ್ಶನದ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಈ ಮೇಲ್ಕಂಡ ಷರತ್ತುಗಳಲ್ಲದೆ ಇತರೆ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಆಯ್ಕೆ ಸಮಿತಿಗೆ ಇರುತ್ತದೆ. ಆಸಕ್ತ ಕಲಾವಿದ ತಂತ್ರಜ್ಞರು ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 28/2026 ಸಂಜೆ 5:30 ಒಳಗಾಗಿ ಆಡಳಿತಾಧಿಕಾರಿಗಳು ರಂಗಾಯಣ ಸುವರ್ಣ ಸಂಸ್ಕೃತಿ ಭವನ ಅಶೋಕನಗರ ಹೆಲಿಪ್ಯಾಡ್ ಹಿಂಭಾಗ ಶಿವಮೊಗ್ಗ ವಿಳಾಸಕ್ಕೆ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇಮೇಲ್ ವಿಳಾಸ ಅಥವಾ ಗೂಗಲ್ ಫಾರ್ಮ್ ಅನ್ನು ಫೇಸ್ಬುಕ್ ಶಿವಮೊಗ್ಗ ರಂಗಾಯಣ ಅಥವಾ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮೂಲಕವೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0818225653 53 ಅಥವಾ ಮೊಬೈಲ್ ಸಂಖ್ಯೆ 797529166 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗನಾಡಿ ಪೋನಡ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗದ ರಂಗಸೌರಭ ಕಲಾ ಸಂಸ್ಥೆ ಪ್ರಸ್ತುತಪಡಿಸುವ ಎರಡು ನಗೆ ನಾಟಕಗಳು 19/8/2026 ಬುಧವಾರ ಸಂಜೆ 6 ಸುವರ್ಣ ಸಂಸ್ಕೃತಿ ಭವನ ರಂಗಾಯಣ ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಈ ಎರಡು ನಗೆ ನಾಟಕಗಳ ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ, ಸಂಗೀತ ಶ್ರೀಪಾದ ತೀರ್ಥಹಳ್ಳಿ, ಬೆಳಕು ಮತ್ತು ವಸ್ತ್ರ ವಿನ್ಯಾಸ ಎನ್ ಚಂದನ್ ಶಿವಮೊಗ್ಗ, ರಂಗಸಜ್ಜಿಕೆ ವಸ್ತ್ರ ವಿನ್ಯಾಸ ಟಿವಿ ರಾಜೇಂದ್ರ ಶಿವಮೊಗ್ಗ ಇವರದ್ದಾಗಿದೆ. ಇವರು ಎಚ್ಚರಿದ್ದರೂ ನಾಟಕದಲ್ಲಿ ಪುಟಾಣಿಗಳು ನಟಿಸಲಿದ್ದು, ಕನ್ನಡ ಕಚಗುಳಿ ನಾಟಕದಲ್ಲಿ ಹಿರಿಯ ಮತ್ತು ಕಿರಿಯ ಕಲಾವಿದರಿದ್ದಾರೆ. ಈ ವಿಶೇಷ ನಾಟಕೋತ್ಸವಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ರಂಗಸೌರಭ ಕಲಾ ಸಂಸ್ಥೆ ಶಿವಮೊಗ್ಗ ಇವರು ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಆಗಸ್ಟ್ 13-14 ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಾಲಿಬಾಲ್ ಸಂಭ್ರಮವನ್ನು ಏರ್ಪಡಿಸಲಾಗಿದೆ. ಸಹ್ಯಾದ್ರಿ ತಪ್ಪಲಿನ ಮಲೆನಾಡಿನ ಮಡಿಲಲ್ಲಿ ಶೈಕ್ಷಣಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ವಿಶೇಷ ಹೆಸರಿನಿಂದ ಕಂಗೊಳಿಸುತ್ತಿರುವ ವಿದ್ಯಾಸಂಸ್ಥೆಯ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ ಯುವ ಜನಾಂಗದಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಲು ಯೋಗ್ಯ ಮಾರ್ಗದರ್ಶನ ಮತ್ತು ತರಬೇತಿ ನೀಡಿ ಅವರ ಬದುಕನ್ನು ರೂಪಿಸುವ ಪ್ರಯತ್ನಕ್ಕಾಗಿ ಶಿವಮೊಗ್ಗ ನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯರಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಅನೇಕ ಸಂಸ್ಥೆಗಳ ಕ್ರೀಡಾ ತಜ್ಞರು ಮತ್ತು ತರಬೇತುದಾರರ ಒಂದು ತಂಡ ಅಸ್ತಿತ್ವಕ್ಕೆ ಬಂದಿರುವುದರಿಂದ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ. ವಿದ್ಯಾಸಂಸ್ಥೆಯಿಂದ ಕ್ರೀಡೆಯಲ್ಲಿ ಉತ್ತಮ ತರಬೇತಿಯನ್ನು

ನೀಡಿ ಕ್ರೀಡಾಪಟುಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೆರೆಯುವಂತೆ ಮಾಡಿದೆ. ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದ್ದೇವೆ. ಇದರಂತೆ ಶಿವಮೊಗ್ಗ ಜಿಲ್ಲೆಯ ವಾಲಿಬಾಲ್ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಆಹ್ವಾನಿತ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ ಸಿಎಸ್ಐ ಕಪ್ 1996 ವಾಲಿಬಾಲ್ ಪಂದ್ಯಾವಳಿಯನ್ನು ಆರಂಭಿಸಲಾಯಿತು. ಈ ಪಂದ್ಯಾವಳಿಯಲ್ಲಿ ಪ್ರತಿ ವರ್ಷ ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕರ ಸುಮಾರು 65 ತಂಡಗಳು, ಬಾಲಕಿಯರ 35 ತಂಡಗಳು ಭಾಗವಹಿಸಿ ಅದ್ಭುತ ಪ್ರದರ್ಶನ ನೀಡುತ್ತಿವೆ. ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಆಟ ಪ್ರದರ್ಶಿಸಿದ ಬಾಲಕ ಬಾಲಕಿಯರಿಗೆ ಬೆಸ್ಟ್ ಅಟ್ಯಾಕರ್, ಬೆಸ್ಟ್ ಬೂಸ್ಟರ್, ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ಲೀಬ್ರೋ, ಬೆಸ್ಟ್ ಸೆಂಟರ್ ಬ್ಲಾಕರ್ ಈ ಪ್ರಶಸ್ತಿಗಳನ್ನು ನೀಡಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಲಾಗುತ್ತಿದೆ. ವಿಜೇತ ತಂಡಗಳಿಗೆ ಆಕರ್ಷಕ ಪಾರಿತೋಷಕದೊಂದಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಈ ಬಾರಿ ಬಾಲಕಿಯರ ವಿಭಾಗದಲ್ಲಿ 33ಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸುತ್ತಿರುವುದರಿಂದ ಈ ಬಾರಿಯೂ ತೃತೀಯ ಮತ್ತು 4ನೇ ಸ್ಥಾನ ಪಡೆದ ಬಾಲಕಿಯರ ತಂಡಕ್ಕೆ ನಗದು ಬಹುಮಾನ ಕೊಡುತ್ತಿರುವುದು ಮತ್ತೊಂದು ವಿಶೇಷ. ಈ ಪಂದ್ಯಾವಳಿಯು ಆರಂಭವಾದಾಗಿನಿಂದ ಪ್ರತಿ ವರ್ಷವೂ ಶಿವಮೊಗ್ಗ ಜಿಲ್ಲೆಯ 20ರಿಂದ 25 ವಾಲಿಬಾಲ್ ಕ್ರೀಡಾಪಟು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತ ತಂಡವನ್ನು ಪ್ರತಿನಿಧಿಸಿ ಶಿವಮೊಗ್ಗ ಜಿಲ್ಲೆಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಿವಮೊಗ್ಗ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಮಹಾಪೋಷಕರು ಹಾಗೂ ಕ್ರೀಡಾ ಪ್ರೇಮಿಗಳಾದ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರತಿ ವರ್ಷ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರೊಂದಿಗೆ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯು ಸಹ ಕೈ ಜೋಡಿಸಿದೆ. ಈ ವರ್ಷ ಪಂದ್ಯಾವಳಿಯು ದಿನಾಂಕ 13/8/2026 14/8/2026 ನಡೆಯಲಿದ್ದು ಆಟಗಾರರ ಅನುಕೂಲಕ್ಕಾಗಿ ಈಗಾಗಲೇ 4 ಅಂಕಣಗಳನ್ನು ಸಿದ್ಧಪಡಿಸಲಾಗಿದೆ. ಶಿವಮೊಗ್ಗ ನಗರ ನೆಹರು ಕ್ರೀಡಾಂಗಣದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿಯು ನಡೆಸಲಾಗುವುದು. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನುರಿತ ವಾಲಿಬಾಲ್ ತೀರ್ಪುಗಾರರು ಆಗಮಿಸಲಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬರುವ ಎಲ್ಲಾ ಕ್ರೀಡಾಪಟುಗಳಿಗೂ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು, ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುತ್ತಿದ್ದು ಜಿಲ್ಲೆಯ 17 ವರ್ಷ ವಯೋಮಿತಿಯೊಳಗಿನ ಕ್ರೀಡಾಪಟುಗಳನ್ನೊಳಗೊಂಡ ಪ್ರೌಢಶಾಲಾ ತಂಡಗಳು ಭಾಗವಹಿಸಬಹುದಾಗಿದೆ. ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಚುಂಚಾದ್ರಿ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಆಗಸ್ಟ್ 14ರಂದು ನೆಹರು ಕ್ರೀಡಾಂಗಣದಿಂದ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಬೆಳಿಗ್ಗೆ ಸ್ಥಳದಲ್ಲಿಯೇ ನೋಂದಣಿ ಮಾಡಿಕೊಳ್ಳಬಹುದು. ಅಂದು 6 ಗಂಟೆಗೆ ನೆಹರು ಕ್ರೀಡಾಂಗಣದಿಂದ ಪ್ರಾರಂಭವಾಗುವ ಓಟದ ಸ್ಪರ್ಧೆ ಶರಾವತಿ ನಗರದ ಬಿಜಿಎಸ್ ವಸತಿ ಶಾಲೆಯ ಆವರಣದಲ್ಲಿ ಕೊನೆಗೊಳ್ಳಲಿದೆ. ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. 2026-27 ಸಾಲಿಗೆ ಕುವೆಂಪು ವಿಶ್ವವಿದ್ಯಾಲಯದ ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ ಮತ್ತು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ವಿವಿಧ ಕಾಲೇಜುಗಳ ಪಿಜಿ ಕೇಂದ್ರಗಳಲ್ಲಿರುವ ಎಲ್ಲಾ ಸ್ನಾತಕೋತ್ತರ ಪದವಿ ಕೋರ್ಸುಗಳಿಗೆ ಇದೇ ಆಗಸ್ಟ್ 13 ಮತ್ತು 14 ಪ್ರವೇಶಾತಿ ಕೌನ್ಸಿಲಿಂಗ್ ನಡೆಯಲಿದೆ. ಜ್ಞಾನ ಸಹ್ಯಾದ್ರಿ ಆವರಣದಲ್ಲಿರುವ ಆಯಾ ವಿಭಾಗಗಳಲ್ಲಿಯೇ ಕೇಂದ್ರೀಕೃತ ಕೌನ್ಸಿಲಿಂಗ್ ಮೂಲಕ ವಿಶ್ವವಿದ್ಯಾಲಯ ಮತ್ತು ಎಲ್ಲಾ ಕಾಲೇಜುಗಳ ಪ್ರವೇಶಾತಿ ನಡೆಯಲಿದೆ. ಈಗಾಗಲೇ ವಿಷಯವಾರು ಕ್ರೋಢೀಕೃತವಾಗಿರುವ ಮೆರಿಟ್ ಪಟ್ಟಿಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಆಯಾ ವಿಭಾಗಗಳಲ್ಲಿ ಬೆಳಗ್ಗೆ 9:30 ಹಾಜರಿರಲು ತಿಳಿಸಲಾಗಿದೆ. ಆಗಸ್ಟ್ 13 ಮೆರಿಟ್ ಕೋಟಾದಲ್ಲಿ ಪ್ರವೇಶಾತಿ ನಡೆಯಲಿದ್ದು, ಆಗಸ್ಟ್ 14 ಮೆರಿಟ್ ಕಮ್ ಪೇಮೆಂಟ್ ಕೋಟಾದಲ್ಲಿ ಪ್ರವೇಶಾತಿ ಪಡೆಯಬಹುದು ಎಂದು ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಿಭಾಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ ಬಿಆರ್ಸಿ ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಿಂಗಳ ತಾತ್ಕಾಲಿಕ ಅವಧಿಗೆ ಮಾನಸಿಕ ಆರೋಗ್ಯ ಸಲಹೆಗಾರ ಅಥವಾ ಸಮಾಲೋಚಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸೆಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಎಂಎ ಅಥವಾ ಎಂಎಸ್ಸಿ ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ ರು 40,000 ಹಾಗೂ ಪ್ರಯಾಣ ಭತ್ಯೆಯಾಗಿ ರು 10,000 ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಒಳಗೆ ಸಲ್ಲಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮೆಸ್ಕಾಂ ಶಿವಮೊಗ್ಗ ನಗರ ಉಪವಿಭಾಗ 2 ಸಹಾಯಕ ಕಾರ್ಯನಿರ್ವಾಹಕರ ಇಂಜಿನಿಯರಿಂಗ್ ಕಚೇರಿಯಲ್ಲಿ

ಆಗಸ್ಟ್ 13ರಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರೆ ವಸತಿ ಘಟಕಗಳ ಮಾಲೀಕರು ಮತ್ತು ತಮ್ಮ ಸಂಸ್ಥೆಗಳನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಜೊತೆಗೆ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರು ತಿಳಿಸಿದ್ದಾರೆ. ಸಿಂಗಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ 112, ನ್ಯಾಷನಲ್ ಟ್ಯೂರಿಸ್ಟ್ ಹೆಲ್ಪ್ಲೈನ್ 1800111 1363 ಅಥವಾ 1363, ವಿಮೆನ್ ಸೇಫ್ಟಿ ಹೆಲ್ಪ್ಲೈನ್ 181, ಚೈಲ್ಡ್ ಹೆಲ್ಪ್ಲೈನ್ 1098, ಸಮೀಪದ ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ, ಸಹಾಯಕ ಅಥವಾ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ 0818225 1444, ಜಿಲ್ಲಾಧಿಕಾರಿಗಳ ಕಚೇರಿ 0818227271101, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ 0818222210 ಅಥವಾ 1077, ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆ ಹಾಗೂ ಸಖಿ ಒನ್ ಸ್ಟಾಪ್ ಸೆಂಟರ್ 0818222235. ಈ ಎಲ್ಲ ಮಾಹಿತಿ ಫಲಕಗಳನ್ನು ಎಲ್ಲ ವಸತಿ ಘಟಕಗಳಲ್ಲಿ ಸ್ಪಷ್ಟವಾಗಿ ಕಾಣುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಿ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ನೆರವು ದೊರೆಯುವಂತೆ ಕ್ರಮ ವಹಿಸಬೇಕು. ಹೆಚ್ಚಿನ ಅಗತ್ಯ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಎ ಬ್ಲಾಕ್, 3ನೇ ತಿರುವು, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222515444 ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ರಾಡಿಪೋನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಸಂಜೆಯನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿಸೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದಲ್ಲಿ ನಾನು ನಿಮ್ಮ ಪ್ರೀತಿಯ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾಡೋ ನಮಸ್ಕಾರಗಳು. ಪ್ರತಿದಿನ ಸಂಜೆ ನಮ್ಮ ನಿಮ್ಮ ಭೇಟಿಯ ವೇದಿಕೆ, ನಿಮ್ಮ ನೆಚ್ಚಿನ ಅವೇರ್ನೆಸ್ ಪ್ರೋಗ್ರಾಂ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದಿನ ಆಫೀಸು, ಕೆಲಸ, ಮನೆ ಅಂತ ಓಡಾಟ ಇರ್ತೀವಿ. ಆದ್ರೆ ಹಠಾತ್ ಅಂತ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕು, ಆಸ್ತಿ ಪೇಪರ್ ಬೇಕು ಅಂತಂದಾಗ ತಲೆ ಕೆಟ್ಟ ಹೋಗುತ್ತೆ ಅಲ್ವಾ? ಅಯ್ಯೋ, ಸರ್ಕಾರಿ ಕಚೇರಿಗೆ ಅಲಿಬೇಕಾ, ಕ್ಯೂ ನಿಲ್ಬೇಕಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಕೇಳಿ ಸ್ನೇಹಿತರೆ, ಈಗ ಕಾಲ ಬದಲಾಗಿದೆ. ನಮ್ಮ ಕಂದಾಯ ಇಲಾಖೆ ಇವತ್ತು ಡಿಜಿಟಲ್ ಆಗಿ ಮಜಬೂತ್ ಆಗಿದೆ. ನೀವು ಕಚೇರಿಗೆ ಅಲಿಯೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಪಡಿಬಹುದಾದಂತಹ ಪ್ರಮುಖ ನಾಗರಿಕ ಸೇವೆಗಳ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಕಿವಿ ಕೊಟ್ಟು ಕೇಳಿ ಸ್ನೇಹಿತರೆ. ಯಾಕೆ ಗೊತ್ತಾ? ಇದು ಪ್ರತಿ ನಾಗರಿಕರಿಗೂ ಬೇಕಾದ ಪಕ್ಕಾ ಮಾಹಿತಿ ಅಂತಾನೆ ಹೇಳ್ಬಹುದು. ಎಸ್, ಮೊದಲನೇದಾಗಿ ನಾಡ ಕಚೇರಿ. ಪ್ರತಿಯೊಬ್ಬರಿಗೂ ದಿನನಿತ್ಯ ಬೇಕಾಗುವ ಜಾತಿ ಆದಾಯ ಪ್ರಮಾಣ ಪತ್ರಗಳ ಕಥೆಗೆ ಬರೋಣ. ಈಗ ನಾಡ ಕಚೇರಿ 5.0 ಪೋರ್ಟಲ್ ಬಂದಿದೆ. ನೀವು ಮೊಬೈಲ್ ನಂಬರ್ ಹಾಕಿ OTP ಮೂಲಕ ಲಾಗಿನ್ ಆಗ್ಬಿಟ್ರೆ ಸಾಕು. ಏನೆಲ್ಲ ಸಿಗುತ್ತೆ ಗೊತ್ತಾ? ಮೊದಲನೇದಾಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಮಕ್ಕಳ ಅಡ್ಮಿಷನ್ಗೆ, ಸ್ಕಾಲರ್ಶಿಪ್ಗೆ ಇದು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ಬಹುದು. ಆನ್ಲೈನ್ನಲ್ಲೇ ಅಪ್ಲೈ ಮಾಡಿ, ನಿಮ್ಮ ಯುನಿಕ್ RD ಸಂಖ್ಯೆ ಬಳಸಿ ಸ್ಟೇಟಸ್ ಚೆಕ್ ಮಾಡಬಹುದು. ಹಾಗೆ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಅಥವಾ ವಿಕಲಚೇತನರ ಪಿಂಚಣಿ, ಇವೆಲ್ಲದಕ್ಕೂ ಇಲಾಖೆಯ ಕಚೇರಿಗೆ ಅಲಿಬೇಕಾಗಿಲ್ಲ ಸ್ನೇಹಿತರೆ. ನಾಡ ಕಚೇರಿಯಲ್ಲೇ ನೇರ ಅರ್ಜಿ ಸಲ್ಲಿಸಬಹುದು. ಹಾಗೆ ವಾಸಸ್ಥಳ ಪ್ರಮಾಣ ಪತ್ರ, ರೆಸಿಡೆನ್ಸ್ ಸರ್ಟಿಫಿಕೇಟ್, ಅಂದ್ರೆ ಬದುಕುಳಿದ ಕುಟುಂಬ ಸದಸ್ಯರ ಪ್ರಮಾಣ ಪತ್ರ ಈ ಪೋರ್ಟಲ್ನಲ್ಲಿ ಸಿಗುತ್ತವೆ. ಒಂದ್ಸಲ ಅಪ್ಲಿಕೇಶನ್ ಅಪ್ರೂವ್ ಆದ್ರೆ ಡೌನ್ಲೋಡ್ ಲಿಂಕ್ ಅನ್ನ ನೇರವಾಗಿ ನಿಮ್ಮ ಮೊಬೈಲ್ಗೆ SMS ಮೂಲಕ ಬರುತ್ತೆ. ಸಿಂಪಲ್ ಅಲ್ವಾ? ಇನ್ನ ಎರಡನೇದಾಗಿ ಭೂಮಿ ಪೋರ್ಟಲ್. ಇನ್ನು ರೈತ ಬಾಂಧವರಿಗೆ ಮತ್ತು ಆಸ್ತಿ ಹೊಂದಿದವರಿಗೆ ಅತ್ಯಂತ ಮುಖ್ಯವಾದದ್ದು ಈ ಭೂಮಿ ಪೋರ್ಟಲ್. ಇದು ಭಾರತದಲ್ಲೇ ಮೊದಲ ಬಾರಿಗೆ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿದ ಹೆಮ್ಮೆಯ ವ್ಯವಸ್ಥೆ. ಇಲ್ಲಿ ಏನೇನು ಸಿಗುತ್ತೆ ಗೊತ್ತಾ? ಮೊದಲನೇದಾಗಿ RTC ಅಂದ್ರೆ ಪಹಣಿ ಸಿಗುತ್ತೆ. ನಿಮ್ಮ ಜಮೀನಿನ ಗುರುತಿನ ಚೀಟಿ ಇದು. ಕೇವಲ 15 ರೂಪಾಯಿ ಪಾವತಿಸಿ ಡಿಜಿಟಲ್ ಸಹಿ ಇರುವ ಅಧಿಕೃತ IRTCಯನ್ನ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನ ಎರಡನೇದಾಗಿ ಮ್ಯೂಟೇಷನ್, ಪೌತಿ ಬದಲಾವಣೆ. ಜಮೀನು ಖರೀದಿ ಮಾಡುವಾಗ ಅಥವಾ ವಾರಸತ್ವ ಬದಲಾವಣೆಯಾದಾಗ ಮ್ಯೂಟೇಷನ್ ಸ್ಟೇಟಸ್ ಏನಾಗಿದೆ ಅಂತ ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಇನ್ನ ಮೂರನೇದಾಗಿ ಆಧಾರ್ ಸೀಡಿಂಗ್. ಹೌದು ಸ್ನೇಹಿತರೆ, ಇತ್ತೀಚಿನ ಅಪ್ಡೇಟ್ ಪ್ರಕಾರ ನಿಮ್ಮ ಭೂ ದಾಖಲೆಗಳಿಗೆ ಆಧಾರ್ ಲಿಂಕ್ ಮಾಡಿಸೋದು ಈಗ ಕಡ್ಡಾಯ ಮತ್ತು ಸುರಕ್ಷಿತ. ನಿಮ್ಮ ಆಸ್ತಿ ದುರುಪಯೋಗ ಆಗಬಾರ್ದು ಅಂತಂದ್ರೆ ಇದನ್ನ ಮರಿಬೇಡಿ. ಇನ್ನ ನಾಲ್ಕನೇದಾಗಿ ರೆವೆನ್ಯೂ ಮ್ಯಾಪ್. ನಿಮ್ಮ ಹಳ್ಳಿಯ ಅಧಿಕೃತ ಭೂಪಟ ಅಥವಾ ಮ್ಯಾಪ್ ಅನ್ನ ಉಚಿತವಾಗಿ ವೀಕ್ಷಿಸಬಹುದು. ಓಕೆ ಸ್ನೇಹಿತರೆ, ನಮ್ಮ ನಾಗರಿಕರಿಗೆ ಕಂದಾಯ ಇಲಾಖೆಯಲ್ಲಿ ಯಾವೆಲ್ಲ ಸೇವೆಗಳು ಲಭ್ಯವಿರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಕಂದಾಯ ಇಲಾಖೆಯಿಂದ ಪ್ರಮುಖ ಸೇವೆಗಳು ಯಾವೆಲ್ಲ ಇರುತ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ದಿಶಾಂಕ್ ಆಪ್ ಬಗ್ಗೆ, ಅಂದ್ರೆ ಜಮೀನಿನ ರಿಯಲ್ ಚೆಕ್ ಮಾಡೋದು ಹೇಗೆ ಅಂತಂದ್ರೆ, ನೀವು ಎಲ್ಲಾದ್ರೂ ಖಾಲಿ ಸೈಟ್ ಅಥವಾ ಜಮೀನು ಖರೀದಿ ಮಾಡ್ತಾ ಇದ್ದೀರಾ, ಯಾರೋ ಬಂದು ಇದೇ ಆ ಜಮೀನು ಅಂತ ತೋರಿಸಿದ್ರೆ ಬ್ಲೈಂಡ್ ಆಗಿ ನಂಬಬೇಡಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ತಕ್ಷಣ ದಿಶಾಂಕ್ ಆಪ್ ಓಪನ್ ಮಾಡ್ಕೊಳ್ಳಿ. ನೀವು ನಿಂತಿರುವ ಜಾಗದ GPS ಲೊಕೇಶನ್ ಬಳಸಿ ಅದು ಯಾವ ಸರ್ವೆ ನಂಬರ್ಗೆ ಸೇರಿದ್ದು, ಅದರ ನಿಜವಾದ ಮಾಲೀಕರು ಯಾರು ಅನ್ನೋ ಸಂಪೂರ್ಣ ಜಾತಕವನ್ನ ಈ ಆಪ್ ನಿಮ್ಮ ಕಣ್ಣೆದುರು ಇಡುತ್ತೆ. ಮೋಸ ಹೋಗೋದ್ರಿಂದ ಬಚಾವ್ ಆಗೋಕೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೊಂದಿಲ್ಲ. ಇನ್ನ ನಾಲ್ಕನೇದಾಗಿ, ಈ ಖಾತಾ ಮತ್ತು ಹಳೆಯ ದಾಖಲೆಗಳು. ಆರ್ಕೆ ಸಿಟಿಜನ್ ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆ ತಂದಿರುವ ದೊಡ್ಡ ಕ್ರಾಂತಿ ಅಂತಂದ್ರೆ ಈ ಖಾತಾ ವ್ಯವಸ್ಥೆ. ಅಕ್ರಮ ರೆವೆನ್ಯೂ ಸೈಟ್ಗಳಿಗೆ ಬ್ರೇಕ್ ಹಾಕೋದಕ್ಕೆ ಮತ್ತು ಪಾರದರ್ಶಕತೆ ತರೋದಕ್ಕೆ ಈ ಒಂದು ಡಿಜಿಟಲ್ ಖಾತಾ ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೇನಾದ್ರೂ ನಿಮ್ಮ ತಾತ ಮುತ್ತಾತಂದಿರ ಕಾಲದ ಹಳೆಯ ಭೂ ದಾಖಲೆಗಳು ಬೇಕಾದಲ್ಲಿ ಇಲಾಖೆಯ ಆರ್ಕೆ ಸಿಟಿಜನ್ ಮಾಡ್ಯೂಲ್ ಮೂಲಕ ಹಳೆಯ ಪಹಣಿ ಮ್ಯೂಟೇಷನ್ ಬುಕ್ ಪ್ರತಿಯನ್ನು ಕೇವಲ 10 ರೂಪಾಯಿ ಶುಲ್ಕ ನೀಡಿ ಆನ್ಲೈನ್ನಲ್ಲೇ ರಿಕ್ವೆಸ್ಟ್ ಮಾಡಿ ಪಡಿಬಹುದು. ಇನ್ನು ಐದನೇದಾಗಿ, ಇನ್ನು ಕಾವೇರಿ 2.0 ಆಸ್ತಿ ನೋಂದಣಿ ಈಗ ಸೂಪರ್ ಫಾಸ್ಟ್ ಆಗಿದೆ ಸ್ನೇಹಿತರೆ. ಖಾಲಿ ಸೈಟು ಮನೆ ಅಥವಾ ಜಮೀನು ತಗೊಂಡಾಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ದಿನಗಟ್ಟಲೆ ಕಾಯೋ ಕಾಲ ಮುಗ್ದು ಹೋಗಿದೆ. ಈಗ ಜಾರಿಯಲ್ಲಿರೋದು ಕಾವೇರಿ 2 ಪೋರ್ಟಲ್. ಮನೆಯಲ್ಲೇ ಕೂತ್ಕೊಂಡು ಪ್ರೋಸೆಸ್ ಮಾಡಬಹುದು. ನೀವು ಸೇಲ್ ಡೀಡ್ ರೆಡಿ ಮಾಡುವುದು, ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಕಟ್ಟುವುದನ್ನ ಆನ್ಲೈನ್ನಲ್ಲೇ ಮಾಡಬಹುದು. ನಿಮಗೆ ಅನುಕೂಲ ಇರುವ ದಿನ ಮತ್ತು ಸಮಯವನ್ನು ನೀವೇ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ಕೇವಲ 15-20 ನಿಮಿಷದಲ್ಲಿ ನೋಂದಣಿ ಪ್ರಕ್ರಿಯೆ ಮುಗಿಸ್ಕೊಂಡು ಬರಬಹುದು. ಹಾಗೆ ಇನ್ನ ಇಸಿ ಎನ್ಕ್ಯುಂಬರೆನ್ಸ್ ಸರ್ಟಿಫಿಕೇಟ್, ಆಸ್ತಿಯ ಮೇಲೆ ಯಾವುದೇ ಸಾಲ ಅಥವಾ ಈಡು ಇಲ್ಲದ ಬಗ್ಗೆ ತಿಳಿಸುವ ಋಣಭಾರ ಪ್ರಮಾಣ ಪತ್ರ. ಈ ಪತ್ರವನ್ನು ಕೇವಲ ಒಂದು ಕ್ಲಿಕ್ನಲ್ಲಿ ಡಿಜಿಟಲ್ ಸಹಿಯೊಂದಿಗೆ ಡೌನ್ಲೋಡ್ ಮಾಡಿಕೊಳ್ಬಹುದು. ಇನ್ನ ಈ ಕ್ಷಣ ಆಧಾರ್ ಆಧಾರಿತ ಪಹಣಿ ಬದಲಾವಣೆ. ರೈತ ಬಾಂಧವರೇ, ಇಲ್ಲಿ ಕೇಳಿ, ನಿಮ್ಮ ಪಹಣಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಅಥವಾ ಹೆಸರಿನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ತಲೆ ಕೆಡಿಸ್ಕೊಳ್ಬೇಡಿ. ಇಲಾಖೆಯು ಈ ಕ್ಷಣ ಅನ್ನೋ ಅದ್ಭುತ ಸಾಫ್ಟ್ವೇರ್ ತಂದಿದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಹೇಗಿದೆಯೋ ಅದೇ ರೀತಿ ನಿಮ್ಮ ಪಹಣಿಯಲ್ಲೂ ತಕ್ಷಣವೇ ಹೆಸರನ್ನು ತಿದ್ದುಪಡಿ ಮಾಡಿಕೊಳ್ಳುವ ಡಿಜಿಟಲ್ ಸೌಲಭ್ಯ ಇದು. ಯಾವುದೇ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಎಸ್, ಹಾಗೆ ಕಂದಾಯ ದಾಖಲೆಗಳ ಮನೆ ಬಾಗಿಲಿಗೆ ವಿತರಣೆ. ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಹೇಗಿರುತ್ತೆ ಹೇಳಿ? ಹೌದು, ಕಂದಾಯ ಇಲಾಖೆಯು ರಾಜ್ಯದ ಲಕ್ಷಾಂತರ ರೈತ ಕುಟುಂಬಗಳಿಗೆ ಯಾವುದೇ ಅಪ್ಲಿಕೇಶನ್ ಇಲ್ಲದೆ ಅವರ ಜಮೀನಿನ ಪಹಣಿ ಮ್ಯೂಟೇಷನ್ ಪ್ರತಿ ಮತ್ತು ರೆವೆನ್ಯೂ ಮ್ಯಾಪ್ಗಳನ್ನು ಉಚಿತವಾಗಿ ಅವರ ಮನೆ ಬಾಗಿಲಿಗೆ ತಲುಪಿಸುವ ಬೃಹತ್ ಅಭಿಯಾನವನ್ನ ನಡೆಸ್ತಾ ಇದೆ. ನಿಮ್ಮ ಹಕ್ಕು ನಿಮ್ಮ ಕೈಗೆ ನೇರವಾಗಿ ಸಿಗುವಂತೆ ಮಾಡುವುದು ಇದರ ಪವರ್. ಹಾಗಿದ್ರೆ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ನಾಗರಿಕರಿಗೆ ಕಂದಾಯ ಇಲಾಖೆಯವರಿಂದ ಯಾವೆಲ್ಲ ಸೇವೆಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಲೆಟ್ಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಗೆ ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಮ್ಮ ಇವತ್ತಿನ ಅವೇರ್ನೆಸ್ ಶೋನಲ್ಲಿ ಕಂದಾಯ ಇಲಾಖೆಯಲ್ಲಿ ಕೇವಲ ಜಾತಿ ಪ್ರಮಾಣ ಪತ್ರ ಪಹಣಿ ಮಾತ್ರ ಸಿಗೋದಲ್ಲ, ನಾಗರಿಕರ ಇಡೀ ಜೀವನದ ಆಸ್ತಿ ಹಕ್ಕು ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಇನ್ನೂ ಹತ್ತಾರು ಜಬರ್ದಸ್ತ್ ಸೌಲಭ್ಯಗಳಿವೆ. ಇಷ್ಟೆಲ್ಲ ಇದೆಯಾ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಹಾಗಿದ್ರೆ ಬನ್ನಿ ಈಗ ಮುಂದಿನ ಕಂದಾಯ ಇಲಾಖೆಯ ಸೇವೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ ಕೇಳಿ. ಪರಿಹಾರ ಪೋರ್ಟಲ್ ಅಂದ್ರೆ ಸಂಕಷ್ಟದಲ್ಲಿ ರೈತರಿಗೆ ಆಸರೆ ಅಂತಾನೆ ಹೇಳ್ಬಹುದು. ಪ್ರಕೃತಿ ವಿಕೋಪಗಳಾದಾಗ, ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಉಂಟಾಗಿ ಬೆಳೆ ನಾಶವಾದ್ರೆ ರೈತರಿಗೆ ನೆರವಾಗಲು ಕಂದಾಯ ಇಲಾಖೆಯ ಪರಿಹಾರ ಪೋರ್ಟಲ್ ಇದೆ. ಇಲ್ಲಿ ಯಾವುದೇ ಲಂಚ ಭ್ರಷ್ಟಾಚಾರಕ್ಕೆ ಅವಕಾಶ ವಿರೋದಿಲ್ಲ. ಇಲಾಖೆಯು ಜಂಟಿ ಸಮೀಕ್ಷೆ ನಡೆಸಿ ನಷ್ಟದ ವಿವರಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ಪರಿಹಾರದ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡೆಬಿಟ್ ಮೂಲಕ ಜಮೆಯಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಹಾಕಿ ನಿಮಗೆ ಎಷ್ಟು ಹಣ ಬಂದಿದೆ ಅಂತ ಆನ್ಲೈನ್ನಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಇನ್ನ ಐದನೇದಾಗಿ ಸ್ವಾಮಿತ್ವ ಯೋಜನೆ. ಏನಿದು ಅಂತ ಹೇಳೋದಾದ್ರೆ, ಹಳ್ಳಿಗಳಲ್ಲಿ ವಾಸಿಸುವ ಜನರಿಗೆ ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಎಸ್, ಗ್ರಾಮೀಣ ಭಾಗದ ವಸತಿ ಆಸ್ತಿಗಳಿಗೆ ಯಾವುದೇ ಅಧಿಕೃತ ಮಾಲೀಕತ್ವದ ಪತ್ರ ಇರೋದಿಲ್ಲ. ಅದಕ್ಕಾಗಿ ಕಂದಾಯ ಇಲಾಖೆಯು ಡ್ರೋನ್ ಮೂಲಕ ಇಡೀ ಹಳ್ಳಿಯ ಸರ್ವೆ ನಡೆಸಿ ಪ್ರತಿಯೊಬ್ಬರಿಗೂ ಆಸ್ತಿ

ಕಾರ್ಡ್ ನೀಡುತ್ತೆ, ಅಂದ್ರೆ ಪ್ರಾಪರ್ಟಿ ಕಾರ್ಡ್ ಅನ್ನ ನೀಡುತ್ತೆ. ಇದರಿಂದ ಹಳ್ಳಿಯಲ್ಲಿರುವ ನಿಮ್ಮ ಮನೆಗೂ ಬ್ಯಾಂಕ್ ಲೋನ್ ಸುಲಭವಾಗಿ ಸಿಗುತ್ತೆ ಮತ್ತು ಆಸ್ತಿ ಜಗಳಗಳಿಗೆ ಶಾಶ್ವತ ಮುಕ್ತಿ ಸಿಗುತ್ತೆ. ಇನ್ನ ಈ ಸ್ವತ್ತು ಮತ್ತು ಈ ಆಸ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 9 ಮತ್ತು 11 ಫಾರಂ ನಂಬರ್ 9 ಮತ್ತು 11 ಪಡೆಯೋದಕ್ಕೆ ಹಾಗೂ ನಗರ ಪ್ರದೇಶಗಳಲ್ಲಿ ಅಧಿಕೃತ ಆಸ್ತಿ ಈ ಖಾತಾ ನಿರ್ವಹಣೆಯನ್ನ ಕಂದಾಯ ಇಲಾಖೆಯು ಗ್ರಾಮೀಣ ಅಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಯೊಂದಿಗೆ ಸೇರಿ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರಿಂದ ನಕಲಿ ಖಾತೆಗಳ ಹಾವಳಿಗೆ ದೊಡ್ಡ ಬ್ರೇಕ್ ಬಿದ್ದಿದೆ. ಇನ್ನ ರೆವೆನ್ಯೂ ಕೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ RCMS ಅಂತಂದ್ರೆ ನಿಮ್ಮ ಜಮೀನಿನ ಬೌಂಡರಿ ವಿವಾದ ಅಥವಾ ಇನ್ಯಾವುದೋ ಕೇಸ್ ತಹಶೀಲ್ದಾರ್ AC ಅಥವಾ DC ಕೋರ್ಟ್ನಲ್ಲಿದೆಯಾ? ಹಾಗಾದ್ರೆ ನೀವು ಪ್ರತಿ ಬಾರಿ ಕೋರ್ಟ್ಗೆ ಅಲಿಬೇಕಾಗಿಲ್ಲ. RCMS ಪೋರ್ಟಲ್ ಮೂಲಕ ನಿಮ್ಮ ಕೇಸ್ ಮುಂದಿನ ವಿಚಾರಣೆ ಯಾವಾಗ, ಆರ್ಡರ್ ಏನಾಗಿದೆ ಅನ್ನೋ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಕಂದಾಯ ಇಲಾಖೆ ಇವತ್ತು ಕೇವಲ ತೆರಿಗೆ ವಸೂಲಿ ಮಾಡುವ ಇಲಾಖೆಯಾಗಿಲ್ಲ ಸ್ನೇಹಿತರೆ, ಅದು ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕಾಯುವ ಡಿಜಿಟಲ್ ಕಾವಲುಗಾರನಾಗಿದ್ದಾನೆ. ನಿಮ್ಮ ಆಸ್ತಿ, ನಿಮ್ಮ ಜಮೀನು, ನಿಮ್ಮ ಸರ್ಟಿಫಿಕೇಟ್ಗಳು ಎಲ್ಲವೂ ನಿಮ್ಮ ಮೊಬೈಲ್ನಲ್ಲೇ ಸುರಕ್ಷಿತವಾಗಿ ಸಿಗುವಾಗ ನಾವು ಕೂಡ ಅಪ್ಡೇಟ್ ಆಗಬೇಕು ಅಲ್ವಾ? ಸರ್ಕಾರದ ಈ ಅದ್ಭುತ ಡಿಜಿಟಲ್ ಫೆಸಿಲಿಟೀಸ್ಗಳನ್ನ ಬಳಸ್ಕೊಳ್ಳಿ, ಜಾಗೃತರಾಗಿರಿ. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಇವತ್ತಿನ ಈ ವಿಶೇಷ ಮಾಹಿತಿ ನಿಮಗೆ ತುಂಬಾನೇ ಆಗಿದೆ ಅಂತ, ಹೆಲ್ಪ್ ಆಗಿದೆ ಅಂತ ನಂಬಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜುನ್ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9689-8602-79 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನೋಡಿ, ನಮ್ಮ ಸೌರಮಂಡಲದಲ್ಲಿ ಎಷ್ಟೊಂದು ಗ್ರಹಗಳಿದ್ದಾವೆ, ಅಂಥದ್ರಲ್ಲಿ ವಿಶೇಷವಾಗಿರುವಂತಹ ಗ್ರಹಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ಇವತ್ತು ನಾವು ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ಭೂಮಿನಲ್ಲಿ ಎಷ್ಟೊಂದು ವಿಸ್ಮಯಕಾರಿ ವಿಚಾರಗಳಿದ್ದಾವೆ ಅಂತ ನೋಡೋದಾದ್ರೆ, ನಮ್ಮ ಭೂಮಿನಲ್ಲಿ 70%ನಷ್ಟು ಭಾಗ ನೀರೇ ತುಂಬಿಕೊಂಡಿದೆ. ಇದು ನಮಗೆಲ್ಲ ಗೊತ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ ಇರುವಂತಹ ಭೂಪ್ರದೇಶದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇರುತ್ತೆ. ಅಂತಹದ್ರಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋದು ಈ ಭೂಕಂಪನ ಅಂಥೇಳಿ ಮಾತಾಡ್ತೀವಲ್ಲ ನಾವೆಲ್ಲ. ಸೊ ಭೂಕಂಪ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದ್ರೂ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನು ನೀವು ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಭೂಕಂಪ ಆಗೋದಕ್ಕೆ ಏನೆಲ್ಲ ಕಾರಣಗಳಿದೆ, ಮತ್ತು ಈ ಭೂಕಂಪ ಅಂದರೆ ಮೇನ್ಲಿ ಏನಂತ ಹೇಳಿ ಇವತ್ತು ಹೇಳ್ತಾ ಇದ್ದೀನಿ. ಈ ಇಂಟ್ರೆಸ್ಟಿಂಗ್ ವಿಷಯವನ್ನು ಕೇಳೋದಕ್ಕೆ ನೀವು ಕೂಡ ಕಾತುರದಿಂದ ಕಾಯ್ತಾ ಇದ್ರೆ ನಮ್ಮ ಶೋನ ಕೇಳಿಸ್ಕೊಳ್ತಾ ಇರಿ. ಆ್ಯಂಡ್ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ಜು ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
3: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
2: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
3: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
2: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
3: ನಿಮ್ಮ ಧ್ವನಿ,
2: ನಿಮ್ಮ ಅಭಿಪ್ರಾಯ,
3: ನಿಮ್ಮ ಮಾತುಗಳು,
2: ನಿಮ್ಮ ಪ್ರಶ್ನೆಗಳು.
3: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686962279. ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ನಿಮಗೆ ಈ ಒಂದು ಪ್ಲಾನೆಟ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ನೋಡಿ, ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರುವಂತಹ ಪ್ಲಾನೆಟ್ಸ್ಗಳನ್ನ ನೋಡ್ತೀವಿ ಅಂತಂದರೆ, ಪ್ಲಾನೆಟ್ಸ್ಗಳಲ್ಲಿ ಮರ್ಕ್ಯೂರಿ ಆಗಿರ್ಬೋದು, ವೆನಸ್ ಆಗಿರ್ಬೋದು, ಅರ್ಥ್ ಆಗಿರ್ಬೋದು, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚ್ಯೂನ್, ಹೀಗೆ ಬೇರೆ ಬೇರೆ ಗ್ರಹಗಳನ್ನು ನಾವು ನೋಡಬಹುದು. ಅಂಥದ್ರಲ್ಲಿ ಇವತ್ತು ವಿಶೇಷವಾಗಿ ನಾನು ಭೂಮಿಯಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ, ಅದರಲ್ಲೂ ಕೂಡ ಇವತ್ತು ಇಂಪಾರ್ಟೆಂಟ್ ಆಗಿ ಮಾತಾಡ್ತಾ ಇರೋದು ಭೂಕಂಪನದ ಬಗ್ಗೆ. ಸೊ ಈ ಭೂಕಂಪ ಅನ್ನೋದು ಯಾಕಾಗತ್ತೆ, ಮತ್ತು ಯಾವ ಸಮಯದಲ್ಲಿ ಆಗುತ್ತೆ, ಎಲ್ಲೆಲ್ಲಿ ಆಗುತ್ತೆ, ಈ ಥರದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭೂಕಂಪದ ಬಗ್ಗೆ ಏನಾದರೂ ಗೊತ್ತಿದೆ ಅಂತಂದರೆ ನೀವು ಸಹ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686962279, 9629627 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಈಗ ಭೂಕಂಪನ ಅನ್ನುವಂಥದ್ದು Zone 4, Zone 3 ಈ ಥರದ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾನಾಗಲೇ ಹೇಳಿದೆ, ನಮ್ಮ ಭೂಮಿ 70%ನಷ್ಟು ನೀರಿನಿಂದ ತುಂಬಿಕೊಂಡಿದೆ ಅಂತೇಳಿ. ಇನ್ನು ಉಳಿದ ಭಾಗ ಏನಿದೆ ಅದು ಭೂಮಿಯಾಗಿರುತ್ತೆ. ಈ ಭೂಮಿಯಲ್ಲಿನೇ ಈ ಭೂಕಂಪನಗಳು ಸಂಭವಿಸ್ತವೆ. ಅದರಲ್ಲಿ Zone 4 ನಾವು ನೋಡ್ತೀವಿ ಅಂದರೆ ದೆಹಲಿ, ಮಹಾರಾಷ್ಟ್ರದ ಕೊಯ್ನಾ ಪ್ರದೇಶಗಳು ಬರ್ತವೆ. ಆ್ಯಂಡ್ ಈ ಝೋನ್ನಲ್ಲಿ ಭೂಕಂಪದ ತೀವ್ರತೆ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ಭೂಕಂಪನ Zone 3 ಆಯಿತು ಅಂದರೆ ಅದು ಅಂಡಮಾನ್ ನಿಕೋಬಾರ್ ಪ್ರದೇಶಗಳಲ್ಲಿ ಬರುತ್ತೆ. ಈ ಝೋನ್ ಅಷ್ಟೇನು ಅಪಾಯ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಹಿಂದೆ ಗುಜರಾತಿನ ಭುಜ್ನಲ್ಲಿ ಆದಂತಹ ಭೂಕಂಪನ ಬಹಳಷ್ಟು ಅನಾಹುತಗಳನ್ನು ಮಾಡಿತು. ಹೈಟಿ ಅಲ್ಲಾದ ಭೂಕಂಪನವು ಅಲ್ಲಿನ ಆಡಳಿತದ ಶಕ್ತಿ ಕೇಂದ್ರವನ್ನೇ ಧ್ವಂಸ ಮಾಡಿತು. ಇನ್ನು ಜಪಾನ್ನಲ್ಲಿ ಆದಂತಹ ಭೂಕಂಪನಗಳು ಭಯಂಕರ ಸುನಾಮಿಗಳಿಗೆ ಕಾರಣವಾಗ್ತದೆ. ಹಾಗಾದರೆ ಈ ಭೂಕಂಪನಗಳಿಗೆ ಕಾರಣ ಏನು ಅಂತ ನೋಡೋದಾದರೆ, Christ Pura 5 ಗ್ರೀಕ್ನ ಫಿಲಾಸಫರ್ ಅನಕ್ಸಗೋರಸ್ ಎನ್ನುವಂಥವರು ಭೂಕಂಪನಗಳಿಗೆ ಗಾಳಿ ಕಾರಣ ಅಂತ ಹೇಳಿರ್ತಾರೆ. ಹಾಗೆಯೇ ತೇಲ್ಸ್ ಎನ್ನುವಂತಹ ಫಿಲಾಸಫರ್ ಏನು ಹೇಳ್ತಾರೆ, ಭೂಕಂಪನಕ್ಕೆ ಭೂಮಿ ಮತ್ತು ನೀರಿನ ನಡುವಿನ ಘರ್ಷಣೆ ಕಾರಣ ಅಂತ ಹೇಳಿರ್ತಾರೆ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ಅವರವರ ವಿಚಾರಗಳನ್ನು ಹೀಗೆ ವ್ಯಕ್ತಪಡಿಸಿರ್ತಾರೆ. ಇನ್ನು ಪ್ಲೀನಿ ಪ್ರಕಾರವಾಗಿ ಭೂಮಿಯ ಒಳಗಿನ ಅಂಡರ್ಗ್ರೌಂಡ್ ಥಂಡರ್ ಸ್ಟ್ರೋಮ್ ಏನಿರುತ್ತೆ ಭೂಕಂಪನಕ್ಕೆ ಕಾರಣ ಅಂತ ಹೇಳ್ತಾರೆ. ಹೀಗೆ ವಿಜ್ಞಾನದ ತಂತ್ರಜ್ಞಾನದ ಜ್ಞಾನ ಹೆಚ್ಚಿದಂತೆ ಭೂಕಂಪನಕ್ಕೆ ಅಧ್ಯಯನವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಫೈನಲಿ ಭೂಕಂಪನ ಅನ್ನುವಂಥದ್ದು ಈ ರೀತಿಯ ಬೇರೆ ಬೇರೆ ಕಾರಣಗಳಿಗೆ ಆಗುವಂಥದ್ದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಭೂಕಂಪನಗಳು ಆದಂತಹ ಸಂದರ್ಭಗಳಲ್ಲಿ ಭೂಕಂಪನವನ್ನು ಅಳೆಯೋದಕ್ಕೆ ಒಂದು ಮಾಪನವನ್ನು ಕೂಡ ಬಳಸಲಾಗುತ್ತೆ. ಅದರ ಹೆಸರು ಸಿಸ್ಮೋಗ್ರಾಫ್. ಈ ಒಂದು ಮಾಪನದಿಂದ ಭೂಕಂಪನಗಳನ್ನು ಅಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ರಿಕ್ಟರ್ ಸೇಲ್ ಬಳಸಿ ಭೂಕಂಪನದ ತೀವ್ರತೆಯನ್ನು ಕೂಡ ಅಳಿತಾರೆ. ಭೂಕಂಪನದ ಅಧ್ಯಯನಕ್ಕಾಗಿ ವಿಶ್ವದ ನಾನಾ ಭಾಗಗಳಲ್ಲಿ ಈ ಯಂತ್ರಗಳನ್ನು ಸ್ಥಾಪನೆ ಮಾಡಿರ್ತಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಗೌರಿಬಿದನೂರಿನಲ್ಲಿ ಭೂಕಂಪನ ಅಧ್ಯಯನ ಕೇಂದ್ರ ಇದೆ. ಹಾಗೆ ಹೆಸರುಗುಂಡಿ ಅಥವಾ ಜೇವರ್ಗಿಯಲ್ಲಿ ಕೂಡ ಭೂಕಂಪನದ ಅಧ್ಯಯನ ಕೇಂದ್ರವನ್ನು ವ್ಯವಸ್ಥಿತವಾಗಿ ಮಾಡಲಾಗಿದೆ. ಸೊ ಹೀಗೆ ಭೂಕಂಪನಗಳು ಆಗುವಂತಹ ಪ್ರದೇಶಗಳಲ್ಲಿ ಭೂಕಂಪನವನ್ನು ಅಳೆದು ಅದಕ್ಕೆ ಏನೆಲ್ಲ ರೀಸನ್ ಅನ್ನೋದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಭೂಕಂಪನದ ಬಗ್ಗೆ ತಿಳಿದಂತಹ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳೋದಕ್ಕೆ ನಾನು ಕೂಡ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you, every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.
1: Shri Mahalakshmi Sweets, Nandige.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ 90.9 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಸೊ ಇವತ್ತು ಭೂಕಂಪನದ ಬಗ್ಗೆ ಮಾತಾಡಿದ್ವಿ. ಹಾಗೆ ಭೂಮಿನಲ್ಲಿರುವಂತಹ ರಾಷ್ಟ್ರಗಳಿಂದವೇ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಹಾಗೆ ಆ ರಾಷ್ಟ್ರದ ಹೆಸರು ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲೇ ಈಗ ಬೇರೆ ಬೇರೆ ದೇಶಗಳ ಹೆಸರುಗಳನ್ನ ನಾವು ನೋಡ್ತೀವಿ ಅಂತಂದರೆ ಆ ಹೆಸರುಗಳು ಹೇಗೆ ಬಂತು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಇವತ್ತು ನಾನು ಅಮೇರಿಕ ಅನ್ನುವಂತಹ ಒಂದು ಹೆಸರು ಹೇಗೆ ಬಂತು ಅನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತಾ ಇದ್ದೀನಿ. ಸೊ ಈಗ ಅಮೇರಿಕವನ್ನು ಕಂಡುಹಿಡಿದಿದ್ದು ಯಾರು ಅಂತ ನೋಡೋದಾದರೆ ಅದು ಕೊಲಂಬಸ್ ಅಂತ ಹೇಳ್ಬೋದು. ಆದರೆ ಆ ದೇಶಕ್ಕೆ ಯಾಕೆ ಅವನ ಹೆಸರನ್ನು ಇಡಲಿಲ್ಲ ಅಂತ ನಾವು ನೋಡೋದಾದರೆ ಅಮೇರಿಕ ಅನ್ನುವಂತಹ ಹೆಸರು ಬಂದಿದ್ದು ಒಂದು ಸ್ವಾರಸ್ಯಕರವಾದಂತಹ ವಿಷಯ ಆಗಿದೆ. ಇಂಡಿಯಾವನ್ನು ಹುಡುಕೋದಕ್ಕೆ ಸಮುದ್ರದ ಮೂಲಕ ಬಂದಂತಹ ಕೊಲಂಬಸ್ 1492 ಅಕ್ಟೋಬರ್ 12 ತಾರೀಕು ಯಾವುದೋ ಒಂದು ದ್ವೀಪವನ್ನ ಸೇರ್ತಾರೆ. ಅವರ ದೇಶ ಅಂದ್ರೆ ಸ್ಪೇನ್ನ ದೊರೆ ಫರ್ಡಿನ್ಯಾಂಡ್ ಮತ್ತೆ ರಾಣಿ ಇಸ್ಬೆಲ್ಲಾ ಅವರ ಹೆಸರಲ್ಲಿ ಆ ದ್ವೀಪಕ್ಕೆ ಸ್ಯಾನ್ ಸ್ವೆಲ್ಲಾಡೋರ್ ಎನ್ನುವಂತಹ ಹೆಸರನ್ನ ಇಡ್ತಾರೆ. ಈ ದ್ವೀಪ ಅಮೆರಿಕದ ಒಂದು ಸಣ್ಣ ಭಾಗವಾಗಿರುತ್ತೆ. ನಾವೀಗ ಅದನ್ನ ವಾಲ್ಟಿಂಗ್ ಐಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಆದ್ರೆ ಆ ಒಂದು ವಾಲ್ಟಿಂಗ್ ಐಲ್ಯಾಂಡ್ ಏನಿತ್ತು ಅದನ್ನೇ ಅವನು ಇಂಡಿಯಾ ಅಂತ ಹೇಳಿ ಭಾವಿಸ್ಕೊಂಡು ಅಲ್ಲಿರುವಂತಹ ನಿವಾಸಿಗಳನ್ನ ಇಂಡಿಯನರು ಅಂತ ಹೇಳಿ ಕರೀತಾ ಇರ್ತಾರೆ. 1493 ಕೊಲಂಬಸ್ 2nd ಸಲ ಸಮುದ್ರಯಾನವನ್ನ ಪ್ರಾರಂಭಿಸಿ ಆಗಲೂ ಕೂಡ ಇಂಡಿಯಾವನ್ನ ಹುಡುಕಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೂ ಕೂಡ ಇಂಡಿಯಾವನ್ನ ಕಂಡುಹಿಡೋದಕ್ಕೆ ಸಾಧ್ಯನೇ ಆಗಿರಲ್ಲ. 1498 3nd ಸಲ ಸಾಗರಯಾನವನ್ನು ಮಾಡಿ ದಕ್ಷಿಣ ಅಮೆರಿಕಕ್ಕೆ ತಲುಪ್ತಾನೆ. ಇದಾದ ನಂತರದಲ್ಲಿ ಅಮೆರಿಗೋ ವೆಸ್ಪುಸಿ ಎನ್ನುವಂಥವರು 1501-502 ಸಮುದ್ರಯಾನವನ್ನು ಮಾಡಿ ಬ್ರೆಜಿಲ್ನ ಕರಾವಳಿಯನ್ನು ಕಂಡುಹಿಡಿತಾನೆ. ಯಾವುದನ್ನ ಏಷ್ಯಾದ ಒಂದು ಭಾಗ ಅಂತೇಳಿ ಕೊಲಂಬಸ್ ಅನ್ಕೊಂಡಿರ್ತಾರೋ ಅದು ಹೊಸ ಖಂಡವೇ ಆಗಿರುತ್ತೆ ಅನ್ನೋದು ವೆಸ್ಪುಸಿ ಅವರಿಗೆ ಖಚಿತ ಆಗುತ್ತೆ. ನಂತರ ದಕ್ಷಿಣ ಅಮೆರಿಕದಲ್ಲಿ ಬಂದಿಳಿದಂತಹ ಮೊಟ್ಟ ಮೊದಲ ಐರೋಪಿಯನ್ ಎನ್ನುವಂತಹ ಕೀರ್ತಿ ಅಮೆರಿಗೋ ವೆಸ್ಪುಸಿ ಅವರಿಗೆ ಸಿಗುತ್ತೆ. ಅವರ ಗೌರವಾರ್ಥವಾಗಿ ಜರ್ಮನಿಯ ಭೂಗೋಳಶಾಸ್ತ್ರಜ್ಞ ವಾಲ್ಸಿ ಮಿಲ್ಲರ್ ಅನ್ನೋರು ಬ್ರೆಜಿಲ್ ಪ್ರದೇಶಕ್ಕೆ ಅಮೆರಿಕ ಅಂತ ಹೆಸರಿಡ್ತಾರೆ. ಈ ಹೆಸರು ಹೆಚ್ಚು ಪ್ರಚಲಿತವಾಗಿ ಅದೇ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಈ ರೀತಿಯಲ್ಲಿ ಅಮೆರಿಕಾಗೆ ಈ ಒಂದು ಹೆಸರು ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ದ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686869627 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ಲಿಗೂ ಬಾಯ್. ಎಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಸಮಯ ಎಷ್ಟಾಯ್ತು? 6:30 ಆಯ್ತು. ಹಾಗಿದ್ಮೇಲೆ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಯ್ತು. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಮ್ಮ ಬಾನುಲಿಯಲ್ಲಿ ಪ್ರಸಾರ ಆಗ್ತಾ ಇರುವಂತ ಕಾರ್ಯಕ್ರಮ ಬಿಸ್ನೆಸ್ ಬಸ್. ಸೊ ಕಾರ್ಯಕ್ರಮ ನಡೆಸ್ಕೊಡೋಕೆ ಬಂದಿರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಪ್ರತಿ ಒಂದಿನ ಕೂಡ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದೊಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಆಯ್ತಾ? ಈಗ ನಮ್ಗೆಲ್ಲ ದುಬಾರಿ ಬಟ್ಟೆಗಳನ್ನ ಕೊಂಡ್ಕೋಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ವಿಷಯಕ್ಕೆ ಬಂದ್ರೆ ರೇಷ್ಮೆ ಸೀರೆಗಳ ಹಾವಳಿ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಫಂಕ್ಷನ್ಗೂ ಕೂಡ ಎಷ್ಟೇ ರೇಷ್ಮೆ ಸೀರೆ ಇದ್ರು ಕೂಡ ಮತ್ತೊಂದು ರೇಷ್ಮೆ ಸೀರೆ ಕೊಂಡ್ಕೋಬೇಕಲ್ವಾ ಅಂತ ಅನ್ಸೋದು ಸಹಜ. ಈಗ ರೇಷ್ಮೆ ಸೀರೆನು ಖುಷಿಯಿಂದ ಕೊಂಡ್ಕೊಳ್ತೀವಿ, ಆದ್ರೆ ಆ ಸೀರೆ ಏನಾದ್ರೂ ಕಲೆ ಆಯ್ತು, ಹಾಳಾಯ್ತು ಅಂದ್ರೆ ಅಯ್ಯಯ್ಯೋ, ಅಷ್ಟು ಹಣ ಕೊಟ್ಟು ಕೊಂಡ್ಕೊಂಡಂತ ರೇಷ್ಮೆ ಸೀರೆ ಹೀಗಾಯ್ತಲ್ಲಪ್ಪ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಹೆಣ್ಮಕ್ಳು ವಿಷಯದಲ್ಲಿ ರೇಷ್ಮೆ ಸೀರೆ ಅನ್ನುವಾಗ ಗಂಡ್ ಮಕ್ಳು ವಿಷಯದಲ್ಲಿ ಸೂಟು ಕೋಟು ಈ ರೀತಿ ಎಲ್ಲ ಇರುತ್ತೆ ನೋಡಿ, ಇದು ಎಲ್ಲ ಕಾಸ್ಟ್ಲಿಯೆಸ್ಟ್ ಆಗಿರುತ್ತೆ. ಆದ್ರೆ ಈ ಕಾಸ್ಟ್ಲಿ ಬಟ್ಟೆಗಳ ಮೇಲೆ ಕಲೆಗಳಾದಾಗ ತುಂಬಾ ಕಷ್ಟ. ಏನಪ್ಪ ಮಾಡೋದು, ಇಷ್ಟೊಂದು ಒಳ್ಳೆ ಬಟ್ಟೆ ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡೋರು ಕೆಲವು ಕಡೆ. ಆದ್ರೆ ಮತ್ತಿನ್ ಕೆಲವರು ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾರೆ, ಎಲ್ಲಾದ್ರೂ ಡ್ರೈ ಕ್ಲೀನಿಂಗ್ ಇದೆಯಾ, ಅಲ್ಲಿ ಹೋಗಿ ಕೊಟ್ಟು ನಮ್ಮ ಬಟ್ಟೆನ ಸರಿ ಮಾಡಿಸ್ಬೋದಲ್ಲ ಅಂತ ಯೋಚನೆ ಮಾಡೋರು ಕೂಡ ಇರ್ತಾರೆ. ಸೊ ಹಾಗಿದ್ರೆ ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಡ್ರೈ ಕ್ಲೀನಿಂಗ್ ಶಾಪ್ ಅಲ್ಲಿ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ ಏನೋದ್ರ ಬಗ್ಗೆ ಮಾತಾಡೋಣ. ಹಾಗಿದ್ರೆ ನಮ್ಮ ಶಿವಮೊಗ್ಗದ ಶ್ರೀಧರ್ ಡ್ರೈ ಕ್ಲೀನಿಂಗ್ ನ ಮಾಲೀಕರಾಗಿರುವಂತ ಪ್ರಕಾಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವರ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಕಾಶ್ ಸರ್, ನಮಸ್ತೆ.
9: ನಮಸ್ತೆ.
8: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ನಿಮಗೂ ಕೂಡ.
8: ಓಕೆ, ಹಾಗಿದ್ರೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
9: ನಮ್ಮ ನೇಟಿವ್ ಸಾಗರ, ಇಲ್ಲಿ ಬಂದು 16 ಆಯ್ತು.
8: ಶಿವಮೊಗ್ಗಕ್ಕೆ ಬಂದು 16 ವರ್ಷ. ಓಕೆ, ಓದಿದ್ದು
9: SLC.
8: ಓಕೆ ಪ್ರಕಾಶ್ ಸರ್, SLC ಏನೋ ಓದಿದ್ರಿ, ಹಾಗಿದ್ಮೇಲೆ ಬೇರೆ ಕಡೆ ಕೆಲಸ ಹುಡ್ಕೋಬೋದಿತ್ತು, ನೀವ್ ಯಾಕೆ ಈ ಡ್ರೈ ಕ್ಲೀನಿಂಗ್ ಜಾಬ್ನೇ ಆಯ್ಕೆ ಮಾಡ್ಕೊಂಡ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
9: ನಮ್ದು ಆ್ಯಕ್ಚುಲಿ ಇದು ಜಾತಿ ವೃತ್ತಿ ಅಲ್ಲ, ಆದ್ರೆ ಏನೋ ಬಳವಳಿ ಆಗಿ ಒಟ್ಟು ಬಂದಿದೆ ಅಷ್ಟೇ ಅಷ್ಟೇ, ಮತ್ತೇನಿಲ್ಲ.
8: ಯಾವಾಗಿಂದ ಈ ಬಿಸ್ನೆಸ್ ಮಾಡ್ತಾ ಇರೋದು ನೀವು?
9: 26 ಆಯ್ತು.
8: 26 ಇದೇ ಬಿಸ್ನೆಸ್ ಮಾಡ್ತೀರಾ? ನಮ್ಮ ಶಿವಮೊಗ್ಗಕ್ಕೆ ಬಂದು 11 ಆಯ್ತಾ ಈ ಬಿಸ್ನೆಸ್? ಓಕೆ ಪ್ರಕಾಶ್ ಸರ್, ನಮ್ಗೀಗ ಶ್ರೀಧರ್ ಡ್ರೈ ಕ್ಲೀನಿಂಗ್ ಬಗ್ಗೆ ಸ್ವಲ್ಪ ವಿವರಿಸಿ ಸರ್. ಇಲ್ಲಿ ಏನೇನು ಮಾಡ್ಕೊಡ್ತೀರಾ, ಏನೇನು ನಡೆಯುತ್ತೆ?
9: ಸೀರೆ ಬಣ್ಣ ಹಾಕ್ಕೊಡ್ತೀವಿ, ಆಮೇಲೆ ಮಾಮೂಲಿ ವಾಶ್ ಆ್ಯಂಡ್ ಐರನ್ನು, ಆಮೇಲೆ ರೇಷ್ಮೆ ಸೀರೆ ವಾಶ್ ಆ್ಯಂಡ್ ಐರನ್ನು, ಕಲ್ಲರು ಮಾಡ್ತೀವಿ.
8: ಓಕೆ,
10: ಸೊ ರೇಷ್ಮೆ ಸೀರೆ ಐರನ್ ಮಾಡೋದಾಗಿರ್ಬೋದು, ಯಾವ್ದಾದ್ರು ಬಣ್ಣ ಆಗಿರುವಂತಹ ಬಟ್ಟೆಗಳನ್ನ ಸರಿ ಮಾಡೋದಾಗಿರ್ಬೋದು, ಡ್ರೈ ಕ್ಲೀನಿಂಗು, ಹಾಗೆ ವಾಶ್ ಕೂಡ ಮಾಡ್ಕೊಡ್ತೀರಾ, ನೀಟಾಗಿ ಐರನ್ ಕೂಡ ಮಾಡ್ಕೊಡ್ತೀರಾ ಅಲ್ವಾ ಸರ್? ನಮ್ದು ಏನಾದ್ರು ಚೆನ್ನಾಗಿರೋ ಬಟ್ಟೆಗಳು ಹಾಳಾಯ್ತು ಅಂದ್ರೆ ನಾವು ಖಂಡಿತವಾಗ್ಲೂ ಇಲ್ಲಿ ತಂದು ಸರಿ ಮಾಡಿಸ್ಕೋಬಹುದು.
11: ಖಂಡಿತ
10: ಅಲ್ವಾ ಸರ್?
11: ಖಂಡಿತ.
10: ಓಕೆ, ಹಾಗೆ ಪ್ರಕಾಶ್ ಸರ್, ಈಗ ನಿಮ್ಮ ಅಂಗಡಿಗೆ ಶ್ರೀಧರ್ ಅಂತ ಯಾಕೆ ಹೆಸರಿಟ್ರಿ ಸರ್?
9: ಅದು ನಮ್ದು ನೇಟಿವ್ ಸಾಗರ, ನಮ್ಮ ಗುರುಗಳ ಹೆಸರು, ಅದು ಗುರುಗಳ ಹೆಸರು, ಹಂಗಾಗಿ ಅವರ ಹೆಸರು.
10: ಸೊ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಎಷ್ಟು ಖುಷಿ ಇದೆ ಸರ್?
9: ಖುಷಿ ಇದೆಯಪ್ಪ, ಸಂಸಾರ ಸುಖ ನಡ್ಸ್ಕೊಂಡು ಹೋಗ್ತಿದ್ದೀವಿ, ಅದೇ ಖುಷಿ ಅಷ್ಟೇ.
10: ಓಕೆ, ಸೊ ವ್ಯಾಪಾರ ಕೂಡ ಚೆನ್ನಾಗಿ ನಡೆಯುತ್ತಾ ಸರ್?
9: ಪರವಾಗಿಲ್ಲ, ಕಾಂಪಿಟೇಟ್ ಇದೆ ಆದರೂ ಪರವಾಗಿಲ್ಲ.
10: ನೀವು 14 ವರ್ಷದಿಂದ ಇಲ್ಲೇ ಈ ಕೆಲಸ ಮಾಡ್ತಾ ಇರೋದಾ ಅಥವಾ ಬೇರೆ ಬೇರೆ ಕಡೆ ಚೇಂಜ್ ಮಾಡಿದ್ದೀರಾ?
9: ಇಲ್ಲ, ಫಸ್ಟಿಗೆ ಬೇರೆ ಕಡೆ ಪೀಸ್ ವರ್ಕ್ ಹೋಗ್ತಿದ್ವಿ, ಈಗ ಇಲ್ಲಿ ಮಾಡಿ 10 ವರ್ಷ ಆಯ್ತು.
10: ಹೌದಾ?
9: 4 ವರ್ಷ ಹೊರಗಡೆ ಕೆಲಸ ಮಾಡಿದ್ವಿ, ಈಗ 10 ವರ್ಷದಿಂದ ಇಲ್ಲಿ.
10: ಈ ಕೆಲಸ ಮಾಡೋದಕ್ಕೆ ನಿಮ್ಗೆ ಹೇಗೆ ಮನಸ್ಸಾಯ್ತು ಅಂದ್ರೆ, ಎಲ್ಲ ಕೆಲಸಕ್ಕೂ ಒಂದು ಅನುಭವ ಅನ್ನೋದು ಬೇಕು ಅಂತಾರಲ್ಲ ಸರ್, ಈಗ ಒಂದು ಸುಮ್ ಸುಮ್ನೆ ಯಾರೋ ಡ್ರೈ ಕ್ಲೀನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳು ತಂದು ಕೊಡ್ತಾರೆ. ಸೊ ಈ ಕೆಲಸದ ಬಗ್ಗೆ ಅನುಭವ ಆಗಿರ್ಬೋದು ಅಥವಾ ಐಡಿಯಾ ಆಗಿರ್ಬೋದು ನಿಮಗೆ ಹೇಗೆ ಬಂತು ಸರ್?
9: ಏನಿಲ್ಲ, ಇದು ಒಂದು ನಮ್ಮ ಫ್ರೆಂಡ್ ಇದರಿಂದ ಏನೋ ಯಾರೋ ಒಂದು ಚಾಲೆಂಜ್ ಮಾಡಕ್ ಹೋಗಿ ಅದು ಬಂದು ವೃತ್ತಿ ನಮ್ದು ಇದಾಯ್ತು. ಈ ವೃತ್ತಿನೇ ಕಂಪ್ಲೀಟ್ ಆಯ್ತು, ಬೇರೆ ಕಡೆ ಕೆಲಸಕ್ಕೆಲ್ಲ ಹೋದ್ವಿ, ಎಲ್ಲೂ ಸರಿ ಆಗಲಿಲ್ಲ, ಇದೇ ಸರಿ ಅನ್ನಿಸ್ತು, ಇದರಲ್ಲೇ ಫಿಕ್ಸ್ ಆಗಿವೆ.
10: ಸರ್, ಈಗ ನಿಮ್ಮಲ್ಲಿ ಬರುವಂಥ ಗ್ರಾಹಕರು ಎಲ್ಲೆಲ್ಲಿಂದ ಬರ್ತಾರೆ ಸರ್?
9: ಬರ್ತಾರೆ ಇಲ್ಲೇ ಲೋಕಲ್, LBS ನಗರ, ಕೃಷಿನಗರ, ಆಮೇಲೆ ಕುವೆಂಪು ನಗರ, ಈ ಕಡೆಯಿಂದ ಬರ್ತಾರೆ.
10: ಸೊ ಇಲ್ಲೇ ಸುತ್ತಮುತ್ತಲಿನವರು ಬರ್ತಾರೆ. ಸರ್, ಶ್ರೀಧರ್ ಕ್ಲೀನಿಂಗ್ ಆರಂಭ ಆಗಿ ಸುಮಾರು 10 ಆಯಿತು ಅಂತ ಹೇಳಿದ್ರಿ. ಈ 10 ಅನುಭವದಲ್ಲಿ ಯಾವತ್ತೂ ನಿನ್ನ ತುಂಬ ಖುಷಿ ಆಯಿತು, ನಾನು ಈ ವೃತ್ತಿ ಮಾಡ್ತಿರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವತ್ತಾದರೂ ಅನಿಸಿದ್ಯಾ?
9: ಅಂಗಡಿ ಮಾಡ್ದಾಗಿಂದನೂ ಖುಷಿನೇ, ಅದು ಬಿಟ್ಟು ಬೇರೆ ಏನಿಲ್ಲ, ಅಂಗಡಿ ಮಾಡ್ದಾಗಿಂದನೂ ಖುಷಿನೇ.
10: ನಿಮಗೆ ನಿಮ್ಮ ವೃತ್ತಿಯಲ್ಲಿ ಖುಷಿ ಇದೆ?
9: ಖುಷಿ ಇದೆ, ಖುಷಿ ಇದೆ.
10: ಓಕೆ, ಹಾಗೆ ಯಾವತ್ತಾದರೂ ಬೇಜಾರಾಗಿದೆಯಾ ಸರ್, ನಾನು ಬೇರೆ ಕೆಲಸ ಮಾಡ್ಬೋದಿತ್ತು, ಯಾಕೆ ಈ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಯಾವತ್ತಾದರೂ?
9: ಅದು ಮನಸ್ಸಿಗೆ ಬಂದೇ ಇಲ್ಲ.
10: ಬಂದೇ ಇಲ್ಲ?
9: ಬಂದೇ ಇಲ್ಲ.
10: ಸೊ ಈ ಕೆಲಸದಲ್ಲೇ ಖುಷಿಯಾಗಿದ್ದೀರಾ? ಸೂಪರ್. ಹಾಗೆ ಸರ್, ನೀವು ಹೇಳಿದ್ರಿ ಇಲ್ಲೇ ಸುತ್ತಮುತ್ತಲಿನ ಕಸ್ಟಮರ್ಸ್ಗಳು ಬರ್ತಾರೆ ಅಂತ, ಯಾರೋ ಒಬ್ರು ಗ್ರಾಹಕರು ಯಾವಾಗಲೂ ನೆನಪಲ್ಲಿ ಇರ್ತಾರೆ ಅಂತ ಉಳಿಯೋರು ಯಾರು ಇದಾರೆ ಸರ್, ಅಂದರೆ 10 ಕೂಡ ಬರ್ತಾ ಇದ್ದಾರೆ ಅಂತ ಇದ್ದಾರೆ ಯಾರು ಇದಾರೆ ಸರ್?
9: ಇದ್ದಾರೆ, ಪರ್ಮನೆಂಟ್ ಕಸ್ಟಮರ್ಗಳು ಇದ್ದಾರೆ, ತುಂಬ ಜನ ಇದ್ದಾರೆ.
10: ಇದ್ದಾರೆ ಸರ್. ಹಾಗೆಯೇ ಈಗ ನೀವು ಹೇಳಿದ್ರಿ ಡ್ರೈ ಕ್ಲೀನಿಂಗ್ ಮಾಡ್ಕೊಡ್ತೀರಾ, ವಾಶ್ ಮಾಡ್ತೀರಾ, ಐರನ್ ಮಾಡ್ತೀರಾ ಅಂತ, ಹೀಗೆಲ್ಲ ಒಂದೊಂದು ಬಟ್ಟೆಗೂ ಯಾವ ರೀತಿ ಚಾರ್ಜಸ್ ಮಾಡ್ತೀರಾ, ಸ್ವಲ್ಪ ಚಾರ್ಜಸ್ ಬಗ್ಗೆ ಹೇಳ್ಬೋದಾ ಸರ್?
9: ಚಾರ್ಜಸ್ ಬಗ್ಗೆ ಹೇಳೋಕ್ಕಾಗಲ್ಲ, ಮೆಟೀರಿಯಲ್ ಮೇಲೆ ಡಿಪೆಂಡ್. ಅದು ಮಾಮೂಲಿ ಐರನ್ ಅಷ್ಟು ಬಿಟ್ಟರೆ ಅದು 20 ಜೊತೆ ಮಾಡ್ತೀವಿ ಅನ್ನೋದನ್ನು ಬಿಟ್ಟರೆ ಬಾಕಿ ಎಲ್ಲ ಮೆಟೀರಿಯಲ್ ಮೇಲೆ ಡಿಪೆಂಡ್. ವಾಶ್
10: ಅಂದರೆ ಯಾವ ರೀತಿ ಮೆಟೀರಿಯಲ್ ಇರುತ್ತೆ ಅದನ್ನ ನೀವು ವಾಶ್ ಮಾಡಬೇಕು ಅಂದ್ರ ಮೇಲೆ,
9: ಸೀರೆ ಬೇರೆ, ಚುಡಿದಾರ್ ಬೇರೆ, ಪ್ಯಾಂಟ್ ಶರ್ಟ್ ಬೇರೆ, ಅನ್ನೋದು ಒಂದೊಂದು ರೇಟ್, ಕೋಟು ಅವೆಲ್ಲ ಬೇರೆ ಬೇರೆ ರೇಟ್.
10: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಡ್ರೈ ಕ್ಲೀನಿಂಗ್ ಅಲ್ಲಿ ಕೂಡ ವೆರೈಟೀಸ್ ಆಫ್ ಚಾರ್ಜಸ್ ಇರುತ್ತೆ. ಈಗ ಸೀರೆಗೆ ಒಂದು ರೇಟ್ ಇರುತ್ತೆ, ಚೂಡಿದಾರಕ್ಕೆ, ಸೂಟಿಗೆ, ಹೀಗೆ ಬೇರೆ ಬೇರೆ ರೇಟ್ಗಳನ್ನ ಫಿಕ್ಸ್ ಮಾಡಿರ್ತೀವಿ ಅಂತ ಹೇಳಿ ಪ್ರಕಾಶ್ ಅವರು ಹೇಳ್ತಿದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು,
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಡ್ರೈ ಕ್ಲೀನಿಂಗ್ ಶಾಪ್ ಹೇಗೆಲ್ಲ ನಡೆಸ್ತಾರೆ, ಅಲ್ಲಿ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ನಮ್ಮ ಶಿವಮೊಗ್ಗದ ಶ್ರೀಧರ್ ಡ್ರೈ ಕ್ಲೀನಿಂಗ್ನ ಮಾಲೀಕರಾಗಿರುವಂತ ಪ್ರಕಾಶ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸೊ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಪ್ರಕಾಶ್ ಸರ್, ಈಗ ಡ್ರೈ ಕ್ಲೀನಿಂಗ್ ಶಾಪ್ ಅಂತ ಹೇಳುವಾಗ ಅಲ್ಲಿ ಐರನ್ ಮಾಡ್ತೀರಾ, ಬಟ್ಟೆಗಳನ್ನ ವಾಶ್ ಮಾಡ್ತೀರಾ, ಕಲರಿಂಗ್ ಮಾಡ್ತೀರಾ, ಯಾವ್ದಾದ್ರು ಬಟ್ಟೆಗಳ ಕಲೆ ಆಗಿದ್ರೆ ಕಲೆಗಳನ್ನ ಕೂಡ ಹೋಗಿಸ್ತೀರಾ, ಇಷ್ಟೆಲ್ಲ ಮಾಡುವಾಗ ಈ ಎಲ್ಲಾ ಕೆಲಸವನ್ನು ನೀವು ಒಬ್ಬರೇ ಮಾಡ್ತೀರಾ ಅಥವಾ ನಿಮ್ಗೆ ಯಾರಾದ್ರೂ ಸಹಾಯಕರಿದಾರಾ ಸರ್, ಇದ್ರ ಬಗ್ಗೆ ಹೇಳ್ಬಹುದಾ?
3: ನೀವೊಬ್ಬರೇ
2: ಮಾಡೋದು? ಸೂಪರ್ ಸರ್. ಹಾಗೇನೆ ಈಗ ಕೆಲವರಿಗೆ ಏನಂದ್ರೆ, ಕೆಲವು ವೃತ್ತಿ ಮಾಡುವಾಗ ಗ್ರಾಹಕರು ಬಂದು ಕೆಲವು ಸರಿ ಜೋರು ಮಾಡ್ತಾರೆ, ಕೆಲವರು ಕೋಪ ಮಾಡ್ಕೊಳ್ತಾರೆ, ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ಗ್ರಾಹಕರು ಇರ್ತಾರೆ, ಅಂಥವ್ರನ್ನೆಲ್ಲ ನೀವು ಹೇಗೆ ನಿಭಾಯಿಸ್ತೀರಾ ಸರ್?
3: ಸಿಟ್ಟು ಮಾಡ್ಕೊಳೋ ಅಂಥದ್ದು ಯಾರೂ ಇಲ್ಲ, ಅಂಥ ಕಸ್ಟಮರ್ಗಳು ನಾವು ಇಟ್ಕೊಂಡು ಇಲ್ಲ. ಜಿನಿಯನ್ ಕಸ್ಟಮರ್ ಇದ್ದಾರೆ, ಚೆನ್ನಾಗಿ ವರ್ತಿಸ್ತಾರೆ, ಯಾರೂ ಇಲ್ಲ, ಯಾರೂ ಇಲ್ಲ ಸಿಟ್ಟು ಮಾಡೋಂಥವ್ರು ಯಾರೂ ಇಲ್ಲ.
2: ಇನ್ ಕೇಸ್ ಯಾರು ಸಿಟ್ಟು ಮಾಡ್ಕೊಳ್ಳೋ ಕಸ್ಟಮರ್ ಬಂದರೂ ನೀವು ಹೇಗೆ ನಿಭಾಯಿಸ್ತೀರಾ ಸರ್?
3: ಏನಿಲ್ಲ, ಅವ್ರಿಗೆ ಇಷ್ಟ ಆದರೆ ಕೊಡ್ತಾರೆ, ಇಲ್ಲ ಆದರೆ ವಾಪಸ್ ಹೋಗ್ತಾರೆ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಲ್ಲ ಅಷ್ಟೇ.
2: ಸರ್, ಈಗ ನಿಮ್ಮ ವ್ಯಾಪಾರದಲ್ಲಿ ಮುಖ್ಯವಾಗಿ ಬೇಕಾಗಿರೋದ್ರೆ ಏನು ಬೇಕಾಗುತ್ತೆ ಸರ್?
3: ಏನು ಬೇಡ, ಮಾಮೂಲಿ ನಮ್ಮದು ಗ್ಯಾಸ್ ಐರನ್ನು ಅಷ್ಟೇ, ಇನ್ವೆಸ್ಟ್ಮೆಂಟ್ ಲೋ ಇನ್ವೆಸ್ಟ್ಮೆಂಟ್ ಅಷ್ಟೇ. ನಾನು ಅಂಗಡಿ ಓಪನ್ ಮಾಡಿದಾಗಿಂದನೂ ಇದೆ, ಕರೆಂಟ್ ಇಲ್ಲ, ಗ್ಯಾಸ್
2: ಓಕೆ. ಈಗ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇರತ್ತಲ್ಲ ಸರ್, ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ?
3: ಏನು ಮಾಡೋಕ್ಕಲ್ಲ, ಕಾಂಪಿಟೇಟ್ ಇದೆಯಲ್ಲ, ಹೇಳಿ ಕನ್ವಿನ್ಸ್ ಮಾಡಿ ನೋಡೋದು, ಕೊಟ್ಟವ್ರು ತಾಣೋದು, ಕೊಡಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೆಂಗೆ ಬರತ್ತೆ ಹಂಗೆ ನಡ್ಕೊಂಡು ಹೋಗೋದು ಅಷ್ಟೇ.
2: ಓಕೆ ಸರ್, ನಿಮ್ಮ ಬಿಸ್ನೆಸ್ಸಲ್ಲಿ ವ್ಯಾಪಾರಿ ಹತ್ರ ಹೇಗೆ ನಡ್ಕೋಬೇಕು ಏನನ್ನೋದ್ರ ಬಗ್ಗೆ ಒಂದೆರಡು ಮಾತಾಡೋದಾದರೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್?
3: ಏನಿಲ್ಲ ಮ್ಯಾಮ್, ನಿಮ್ಮ ನೀತಿಗೆ ತಕ್ಕ ನಮ್ಮ ಪ್ರೀತಿ ಇಷ್ಟೇ, ಮತ್ತು ಅದು ಬಿಟ್ಟು ಇನ್ನೇನೂ ಇಲ್ಲ.
2: ಒಳ್ಳೆ ಮಾತು ಹೇಳಿದ್ರು ಸರ್, ನಿಮ್ಮ ನೀತಿಗೆ ತಕ್ಕಂತೆ ನಮ್ಮ ಪ್ರೀತಿ ಅಂತ. ಅವ್ರು ಹೇಗಿರ್ತಾರೆ ಹಾಗೆ ನೀವು ಅವ್ರ ಜೊತೆ ಇರ್ತೀರಾ.
3: ಅಷ್ಟೇ ಅಷ್ಟೇ
2: ಸರ್. ಈಗ ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಸರ್, ಎಷ್ಟು ಹಣ ಗಳಿಸ್ಬೋದು ನೀವು?
3: ಮಿನಿಮಮ್ 1,000 ರೂಪಾಯಿ, ಯಾಕೆಂದ್ರೆ ನಾನು ವರ್ಕರ್ಸ್ ಇಟ್ಟಿಲ್ಲ, ನಾನು ಒಬ್ಬನೇ, ಹಂಗಾಗಿ 1,000 ರೂಪಾಯಿ ಅಷ್ಟು.
2: ಸರ್, ಈಗ ವಾಶ್ ಎಲ್ಲ ಮಾಡೋದಿರುತ್ತೆ ಅಂತ ಹೇಳಿದ್ರಿ, ವಾಶ್ ಎಲ್ಲ ಎಲ್ಲಿ ಮಾಡ್ತೀರಾ ಸರ್?
3: ಅದೆಲ್ಲ ಹೊರಗಡೆ ಮಾಡಿಸ್ತೀನಿ, ಅಂದರೆ ಮಾಮೂಲಿ ವಾಶ್ ಹೊರಗಡೆ, ಇನ್ನು ಕೆಮಿಕಲ್ ವಾಶ್ಗಳು, ಈ ಕೋಟ್ಗಳು ಇವೆಲ್ಲ ನಾವೇ ಓನ್ ಮಾಡ್ತೀವಿ ಮನೆಯಲ್ಲೇ.
2: ಮನೆಯಲ್ಲೇ ವಾಶ್ ಮಾಡ್ತೀರಾ, ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲ ಮನೆಯಲ್ಲೇ ಇಟ್ಕೊಂಡಿದ್ದೀರಾ?
3: ಮನೆಯಲ್ಲೇ ಇದೆ.
2: ಓಕೆ ಸರ್, ಅದೇ ಹೇಳಿದ್ನಲ್ಲ, ಈ ಕೆಮಿಕಲ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ ಅನ್ನುವಾಗ ಅದು ಇಷ್ಟು ಪ್ರಮಾಣದಲ್ಲೇ ಹಾಕಬೇಕು ಅಂತೆಲ್ಲ ಇರುತ್ತೆ ಅಲ್ವಾ ಸರ್, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಗೆ ಐಡಿಯಾ ಬಂತು ಸರ್?
3: ಏನಿಲ್ಲ, ಆದರೂ ಈ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಹಾಕ್ಬೇಕು, ಅದಕ್ಕಿಂತ ಓವರ್ ಹಾಕಿದರೆ ಬಟ್ಟೆಗಳು ಕಲೆ ತೆಗೆಯೋಕ್ಕಲ್ಲ. ಆಮೇಲೆ ನೀವು ಕಲೆ ತೆಕ್ಕೊಡ್ರೆ ಫುಲ್ಲು ಅಂದರೆ ತೆಕ್ಕೊಡ್ತೀವಿ, ಬಟ್ ನಾವು ರೆಸ್ಪಾನ್ಸ್ ಇಲ್ಲ ಅದಕ್ಕೆ, ಯಾಕೆ ಅಂತ ಹೇಳಿದ್ರೆ ಕೂತಾಗ ಹಿಂಗೆ ಬಾಯಿ ಬಿಟ್ಟು ಹೋದ್ರೆ ಬಿಟ್ಟೋತು, ಹಂಗಾಗಿ ನಾವು ರೆಸ್ಪಾನ್ಸ್ ಇಲ್ಲ, ಹೇಳೇ ಮಾಡ್ಕೊಡ್ತೀವಿ ಅಷ್ಟೇ, ಹ್ಞೂ ಅಂತ ಹೇಳಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗ್ರಾಹಕರ ಅನಿಸಿಕೆಗಳನ್ನ ತಗೊಂಡು ಯಾವ ಬಟ್ಟೆ ಯಾವ ರೀತಿ ವಾಶ್ ಮಾಡಬೇಕು ಅಂತ ಸಲಹೆನ ತಗೊಂಡು, ಜೊತೆಗೆ ಈ ರೀತಿ ಮಾಡಿದ್ರೆ ಹೀಗಾಗತ್ತೆ ಅಂತ ಅವರಿಗೆ ಮೊದಲೇ ಹೇಳಿ ನಂತರದಲ್ಲಿ ಇವ್ರ ಕೆಲಸವನ್ನ ಮಾಡ್ತಾರೆ. ಹಾಗಿದ್ರೆ ಈ ಡ್ರೈ ಕ್ಲೀನಿಂಗ್ ಬಿಸ್ನೆಸ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಖಂಡಿತವಾಗ್ಲೂ. ಹಾಗಿದ್ರೆ ಈ ಬಿಸ್ನೆಸ್ ಬಗ್ಗೆ ಇನ್ನೊಂದಿಷ್ಟು ಮಾತಾಡೋದು ಬಾಕಿ ಇದೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಂಗ್ ನಿಮಗಾಗಿ ವೆಯ್ಟ್ ಮಾಡ್ತಾ ಇದೆ. ಸೊ ಸಾಂಗ್ ಕೇಳ್ಕೊಂಡು ಬನ್ನಿ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನ್ ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ.

0: every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years countless celebrations.
1: Shri Mahalakshmi Sweets Nandige.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್ ಅಂದ್ರೆ ಡ್ರೈ ಕ್ಲೀನಿಂಗ್ ಬಿಸ್ನೆಸ್. ಸೊ ನಮ್ಮ ಶಿವಮೊಗ್ಗದ ಶ್ರೀಧರ್ ಡ್ರೈ ಕ್ಲೀನಿಂಗ್ ಬಿಸ್ನೆಸ್ ನ ಮಾಲೀಕರಾಗಿರುವಂತಹ ಪ್ರಕಾಶ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸೊ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ. ಪ್ರಕಾಶ್ ಸರ್, ಈಗ ನಿಮ್ಮ ವೃತ್ತಿಯಲ್ಲಿ ಯಾವುದೇ ರೀತಿ ಸಹಾಯಕರಿಲ್ಲ, ಎಲ್ಲಾ ಕೆಲಸವನ್ನು ನೀವೇ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಹಾಗೆ ಇಷ್ಟೆಲ್ಲಾ ಮಾಡುವಾಗ ಈ ಕೆಲಸದಿಂದ ನೀವು ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಾ ಸರ್? ಇದ್ರ ಬಗ್ಗೆ ಏನು ಹೇಳ್ತೀರಾ?
3: ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ಮಕ್ಕಳಿಗೆ ಓದಿಸ್ತಾ ಇದ್ದೀವಿ, ಸ್ವಂತ ಮನೆ ಮಾಡಿದ್ದೀವಿ, ಪರವಾಗಿಲ್ಲ, ನೆಮ್ಮದಿ ಆಗಿದ್ದೀವಿ ಅಷ್ಟೇ.
2: ಇದು ಸ್ವಂತ ಮಳಿಗೆನಾ ಸರ್?
3: ಅಲ್ಲ, ಬಾಡಿಗೆ ರೆಂಟ್.
2: ಓಕೆ, ಡ್ರೈ ಕ್ಲೀನಿಂಗ್ ವೃತ್ತಿ ಮಾಡಿಕೊಂಡು ಕೂಡ ನಾವು ಮಕ್ಕಳನ್ನ ಓದಿಸ್ಬೋದು, ಸ್ವಂತ ಮನೆನ ಕಟ್ಟಿ ಆರಾಮಾಗಿ ನೆಮ್ಮದಿಯಾಗಿ ಕೂಡ ಇರ್ಬೋದು ಅಲ್ವಾ ಸರ್?
3: ಮಾಡ್ಬೋದು, ಖಂಡಿತ ಮಾಡ್ಬೋದು.
2: ಓಕೆ,
3: ಯಾವುದೇ ಹ್ಯಾಬಿಟ್ ಇಲ್ಲ ಅಂದರೆ ಅಷ್ಟೇ.
2: ಯಾವುದೇ ಹ್ಯಾಬಿಟ್ ಇಲ್ಲ ಅಂದರೆ ಸೊ ಈ ರೀತಿ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು ಸರ್. ಹಾಗೆ ಹೊಸದಾಗಿ ಯಾರೋ ಈಗ ಡ್ರೈ ಕ್ಲೀನಿಂಗ್ ಅಂಗಡಿ ಇಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ ಸರ್? ನಿಮ್ಮ ಅಂಗಡಿಗೆ ಏನು ಕಲ್ತಿರ್ಬೇಕು ಅವರು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
3: ಏನು ಅದಕ್ಕೇನು ಕಲೆ ಇಲ್ಲ, ಬಂದು ನೋಡ್ಕೊಂಡು ಹೋದ್ರೆ ಮಾಡ್ಬೋದು. ಕಾನ್ಸಂಟ್ರೇಷನ್, ಅವರವರ ವೃತ್ತಿ ನಾನು ಕಲಿಬೇಕನ್ನೋ ವೃತ್ತಿ ಅವ್ರು ಮನಸ್ಸಿದ್ರೆ ಕಲಿಬೋದು ಅಷ್ಟೇ.
2: ಓಕೆ ಸರ್, ಈಗ ಸ್ವಂತ ಉದ್ಯೋಗ ಮಾಡೋದಕ್ಕೂ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕೂ ನಿಮ್ಮ ಪ್ರಕಾರ ಏನು ವ್ಯತ್ಯಾಸ ಇರುತ್ತೆ ಸರ್?
3: ಲಾಟ್ ಆಫ್ ಡಿಫ್ರೆನ್ಸ್. ನಮ್ಮದು ಸ್ವಂತ ಸ್ವಂತೆ, ಬೇರೆಯವ್ರ ಹತ್ರ ಬೇರೆ. ಒಂದು ರಜಾ ಬೇಕು ಅಂದರೆ ನಾವು ಇನ್ನೊಬ್ಬರಿಗೆ ಕೈ ಕಟ್ಟು ಕೇಳಬೇಕಾಗತ್ತೆ. ಇದು ನಾವು ಎಷ್ಟೊತ್ತಿಗೆ ಹೋದರೂ ಕೇಳೋರಿಲ್ಲ, ಬಂದರೂ ಕೇಳೋರಿಲ್ಲ, ಹಂಗಂತ ನಾವು ರಜಾ ಮಾಡಲ್ಲ ಇಷ್ಟೇ.
2: ಆದರೂ ಕೂಡ ನಿಮ್ಮ ಸ್ವಂತ ಉದ್ಯೋಗ ಅಲ್ವಾ, ನೆಮ್ಮದಿ ಕೂಡ ಇದೆ. ಈಗ ರಜೆ ಹಾಕಿದ್ರೆ ನಿಮಗೆ ಲಾಸು, ಹಾಗಾಗಿ ರಜೆ ಕೂಡ ಹಾಕಕ್ಕೆ ಹೋಗಲ್ಲ ನೀವು.
3: ಇಲ್ಲ, ರಜಾ ಗಿಜ ಏನೂ ಇಲ್ಲ. ಭಾನುವಾರ ಹಬ್ಬ ಆಗಿ ಹಬ್ಬಕ್ಕೆ ಆಫ್ ಡೇ ರಜಾ, ಯಾವಾಗಲೂ ಅದು ಬಿಟ್ಟು ಇನ್ನು ರಜಾ ಇಲ್ಲ
2: ಸರ್. ಈಗ ನಿಮ್ಮ ಥರನೇ ಯಾರೋ ಒಬ್ಬರು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಒಂದೆರಡು ಸಲಹೆ ಕೊಡೋದಾದರೆ ಸ್ವಂತ ಉದ್ಯೋಗ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಕಾನ್ಸಂಟ್ರೇಷನ್ ಇತ್ತು ಅಂತ ಹೇಳಿದ್ರೆ, ದುಡಿಬೇಕನ್ನೋ ಮನಸ್ಸು ಇತ್ತು ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು, ಏಳಗತಿ ಆಗ್ತಾರೆ, ಖಂಡಿತ ಆಗ್ತಾರೆ.
2: ಓಕೆ ಸರ್, ಹಾಗೆಯೇ ನಮ್ಮ ಯುವಕರು ಈಗ ಇದೇ ಬಿಸ್ನೆಸ್ ಅಂತ ಅಲ್ಲ ಸರ್, ಸ್ವಂತ ಉದ್ಯೋಗ ಮಾಡ್ಬೇಕಂತಿರ್ತಾರೆ. ಯಾಕಂದ್ರೆ ನೀವು 10 ವರ್ಷದಿಂದ ಈ ಬಿಸ್ನೆಸ್ ಜರ್ನಿಯಲ್ಲಿ ಫೀಲ್ಡಲ್ಲೇ ಇದ್ದೀರಾ, ಈ ಸೋಲು ಗೆಲುವು ಏರು ಇಳಿತ ಎಲ್ಲವನ್ನು ನೋಡಿರ್ತೀರ. ಹಾಗಿದ್ಮೇಲೆ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂದರೆ ನಾವು ಯಾವ ರೀತಿ ರೆಡಿ ಆಗಿರಬೇಕು ಸರ್? ಇದೇ ಬಿಸ್ನೆಸ್ ಅಂತಲ್ಲ, ಎನಿ ಬಿಸ್ನೆಸ್ ಮಾಡಬೇಕಂದ್ರೆ ಅವ್ರಿಗೆ ಏನು ಗೊತ್ತಿರಬೇಕು ಸರ್ ಸ್ವಂತ ಉದ್ಯೋಗ ಮಾಡಬೇಕು ಅಂದರೆ?
3: ಪ್ರಿಪ್ರೇಷನ್ ಅಂತ ಏನೂ ಇಲ್ಲ, ಅವ್ರ ಮನಸ್ಸಿಗೆ ಬರಬೇಕಷ್ಟೇ. ನಾನು ಓನಾಗಿ ದುಡಿಬೇಕು, ನಾನು ಅಚೀವ್ಮೆಂಟ್ ಮಾಡ್ಬೇಕನ್ನೋ ಮನಸ್ಸಲ್ಲಿ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು.
2: ಮನಸ್ಸಿದ್ರೆ ಮಾದೇವ,
3: ಮನಸ್ಸಿದ್ದಲ್ಲಿ ಮಾರ್ಗ
2: ಅಲ್ವಾ,
3: ಸೋಲೆ ಗೆಲುವಿನ ಸೋಪಾನ ಇಷ್ಟೇ.
2: ಕೆಲಸ ಯಾವ್ದಂತ ಅಲ್ಲ, ನಾವು ಮನಸ್ಸಿನಿಂದ ಮಾಡಿದ್ರೆ ಆ ಕೆಲಸದಲ್ಲಿ ಯಶಸ್ಸು ಕಾಣ್ತೀವಲ್ವ ಸರ್?
3: ಖಂಡಿತ ಕಾಣ್ಬೋದು
2: ಸರ್. ಈಗ ಸರ್ಕಾರ ಎಲ್ಲ ಬಿಸ್ನೆಸ್ಗೂ ಕೂಡ ತನ್ನದೇ ಆದಂತಹ ನಿಯಮಗಳನ್ನ ಹಾಕಿರುತ್ತೆ. ಗೌರ್ಮೆಂಟ್ ರೂಲ್ಸ್ ನಿಮ್ಗೆ ಏನಾದ್ರೂ ಸಪೋರ್ಟಿವ್ ಆಗಿದೆಯಾ ಸರ್?
3: ಗೌರ್ಮೆಂಟ್ ರೂಲ್ಸ್ ಅಂತ ಏನೂ ಇಲ್ಲ.
2: ಓಕೆ ಸರ್, ಈಗ ನೀವು ಸಮಾಜ ಸೇವೆಯನ್ನು ಕೂಡ ಮಾಡ್ತೀರಾ ಸರ್?
3: ಇಲ್ಲ ಮ್ಯಾಮ್, ಟೈಮ್ ಸಾಲಲ್ಲ, ಯಾಕೆಂದ್ರೆ ನನಗೆ ವರ್ಕರ್ಸ್ ಇಲ್ಲ, ಒನ್ ಮ್ಯಾನ್ ಆರ್ಮಿ ಆಗಿರೋದ್ರಿಂದ ನಾ ಎಲ್ಲೂ ಹೊರಗಡೆ ಹೋಗಲ್ಲ. ಅಂಗಡಿ ಬಿಟ್ಟು ಬೆಳಗ್ಗೆ ಅಂಗಡಿ ಬಂದರೆ ಮಧ್ಯಾಹ್ನ ಊಟಕ್ಕೆ ಒಂದ್ಸರಿ, ಮತ್ತೆ ಬಂದರೆ ಮತ್ತೆ ಮನೆಯೇ, ಅದು ಬಿಟ್ಟು ಇನ್ನೆಲ್ಲೂ ಹೋಗಲ್ಲ
2: ಸರ್. ಈಗ ನೀವು ಇದೇ ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಮಕ್ಕಳಿಗೆ ಓದಿಸ್ತಾ ಮನೆಯೂ ಕೂಡ ಕಟ್ಟಿದ್ದೀರಾ, ನೆಕ್ಸ್ಟು ನಿಮ್ಮ ಮಕ್ಕಳು ಇದೇ ಕೆಲಸ ಮಾಡ್ತೀನಿ ಅಂದರೆ ಮಾಡಲಿ ಅಂತ ಸಪೋರ್ಟ್ ಮಾಡ್ತೀರಾ?
3: ಖಂಡಿತ ಇಲ್ಲ,
2: ಬೇಡ ಅಂತೀರಾ?
3: ಅವ್ರು ಓದಿ ಅಚೀವ್ಮೆಂಟ್ ಮಾಡ್ಬೇಕ್ಬಿಟ್ರೆ ನಮ್ಮ ವೃತ್ತಿ ಬೇಡ ಅವ್ರಿಗೆ, ಅವ್ರದೇ ಬೇರೆ ಇರಬೇಕು.
2: ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಕಡೆ ಕೆಲಸ ತಗೋಬೇಕಂತ ನೀವು ಆಸೆ ಪಡ್ತೀರಾ?
3: ಖಂಡಿತ.
2: ಸೂಪರ್ ಸರ್, ಹಾಗೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ವೃತ್ತಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು, ನಿಮಗೂ ಕೂಡ, ನಿಮ್ಮ ರೇಡಿಯೋ ಚಾನೆಲ್ಗೂ ಕೂಡ.
2: ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಪ್ರಕಾಶ್ ಅವರೇ ಕೇಳಿದ್ರಲ್ಲ ಸ್ನೇಹಿತರೆ, ಒಂದು ಡ್ರೈ ಕ್ಲೀನಿಂಗ್ ಬಿಸ್ನೆಸ್ ಹೇಗೆಲ್ಲ ನಡೆಸ್ತಾರೆ ಏನೋದ್ರ ಬಗ್ಗೆ ಪ್ರಕಾಶ್ ಅವರು ಚೆನ್ನಾಗಿ ಮಾಹಿತಿ ಕೊಟ್ಟರು. ಹಾಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ಮಕ್ಕಳು ಕೂಡ ಇದೇ ವೃತ್ತಿ ಕಂಟಿನ್ಯೂ ಮಾಡೋಕ್ಕೆ ಬಯಸ್ತೀರಾ ಅಂತ. ಅವ್ರು ಹೇಳಿದ್ರು, ಬೇಡ, ನನ್ನ ಕಷ್ಟ ನನಗೆ ಇರಲಿ, ನನ್ನ ಮಕ್ಕಳು ಇದಕ್ಕಿಂತ ಸುಖವಾಗಿ ಬೇರೆ ಕೆಲಸವನ್ನು ಪಡ್ಕೋಬೇಕು ಅಂತ. ನಿಜವಾಗ್ಲಲ್ವಾ, ತಂದೆ ತಾಯಿಗೆ ತಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಆಸೆ ಇರೋದು ಸಹಜನೇ. ಸೊ ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು? ಇಷ್ಟು ದಿನ ಡ್ರೈ ಕ್ಲೀನಿಂಗ್ ಅಂದರೆ ನಾವು ಬಟ್ಟೆ ಹೋಗಿ ಕ್ಲೀನ್ ಮಾಡಿಸ್ಕೊ ಬರ್ತೀವಿ ಅಂತ ಮಾತ್ರ ಗೊತ್ತಿತ್ತು, ಆದರೆ ಅವರ ಬಿಸ್ನೆಸ್ ಕೂಡ ಹೇಗೆಲ್ಲ ಇರುತ್ತೆ, ಅವರ ವೃತ್ತಿ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಒಂದು ಅವಕಾಶ ಆಯಿತು ಅಲ್ವಾ? ಈ ಕಾರ್ಯಕ್ರಮ

ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಬಹುದು. ಜೊತೆಗೆ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
2: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ RJ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279682 9 6 8 6 0 9 6 2 7 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಇವರು, ಪ್ರಗತಿಪರ ಕೃಷಿಕ. ಹಾಗೆ ಇವರ ತೋಟದಲ್ಲಿ 15 ಆಫ್ ಮ್ಯಾಂಗೋಗಳನ್ನು ಬೆಳೆದಿದ್ದಾರೆ, ಜೊತೆಗೆ ಪಪಾಯ, ಸೀಬೆ, ಹಾಗೆ 300 ಮೆಣಸು. ಅಷ್ಟೇ ಅಲ್ಲದೆ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಜೊತೆಗೆ ಇವರ ತೋಟದಲ್ಲಿ ಹಲವಾರು ವೆರೈಟಿಯ ಹಣ್ಣಿನ ಸಸಿಗಳನ್ನು ಹಾಕ್ಕೊಂಡು ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ಇವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ರಮೇಶ್ ಅವರು. ಇವರು ತಮ್ಮ ಸಮಗ್ರ ಕೃಷಿನಲ್ಲಿ ಏನೆಲ್ಲ ಬೆಳೆದಿದ್ದಾರೆ, ಹಾಗೆ ಇವರ ಸಮಗ್ರ ಕೃಷಿ ಹೇಗೆ ನಡೀತಾ ಇದೆ, ಜೊತೆಗೆ ಕೃಷಿಯಲ್ಲಿ ಏನೆಲ್ಲ ಸಮಗ್ರ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ, ಇದೆಲ್ಲದರ ಕುರಿತಂತೆ ಇವತ್ತು ರಮೇಶ್ ಅವರ ಜೊತೆಯಲ್ಲಿ ಮಾತಾಡೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಮೇಶ್ ಅವ್ರನ್ನ ವೆಲ್ಕಮ್ ಮಾಡೋಣ. ರಮೇಶ್ ಅವರೇ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಅವರೇ, ನಿಮ್ಮ ಮತ್ತು ನಿಮ್ಮ ತೋಟದ ಪರಿಚಯವನ್ನು ಮಾಡ್ಕೊಳ್ಬೋದಾ?
6: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂಚೆಪಾಳ್ಯ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಾನು ಪ್ರಗತಿಪರ ಕೃಷಿಕ. ನಮ್ಮದು ಒಟ್ಟು 20 ಎಕರೆ ಜಮೀನಿದೆ. ಮೊದಲು ನಮ್ಮ ತಂದೆ ಇದರಲ್ಲಿ ರಾಗಿ, ಭತ್ತ ಈ ಥರ ಕೃಷಿ ಮಾಡ್ಕೊಂಡು ಬಂದಿದ್ದರು. ನಾನು ಕಳೆದ 20 ವರ್ಷಗಳಿಂದ ಇದನ್ನು ಸಮಗ್ರ ಕೃಷಿ ಮಾಡ್ತಾ ಬಂದಿದ್ದೇನೆ. ಇವಾಗ ಮಾವು ಮಧ್ಯೆ ಸಪೋಟ 300 ಸಪೋಟ ಹಾಕಿದ್ದೀನಿ. ಅದರ 1 ಎಕರೆ ಸೀಬೆ ಹಾಕಿದ್ದೀನಿ. ಒಂದು 500 ತೆಂಗು ಇದೆ. ನಮ್ಮ ತಂದೆ ಕಾಲದ್ದು 150 ತೆಂಗಿದೆ. ಒಟ್ಟು 500 ತೆಂಗಿದೆ. ಸಪೋಟ ಮಧ್ಯೆ ಇವಾಗ ಏನು ಹಾಕಿದ್ದೀನಿ ಅಂದರೆ ಬಟರ್ಫ್ರೂಟ್ ಹಾಕಿದ್ದೀನಿ, 300 ಬಟರ್ಫ್ರೂಟ್ ಹಾಕಿದ್ದೀನಿ. ಒಂದು 200 ಆರೆಂಜ್ ಹಾಕಿದ್ದೀನಿ, ಒಂದು 200 ಮೂಸಂಬಿ ಹಾಕಿದ್ದೀನಿ, ಒಂದು 200 ನಿಂಬೆ ಹಾಕಿದ್ದೀನಿ. 1 ಎಕರೆ ಸೀಬೆ ತೋಟ ಮಾಡಿದ್ದೀನಿ ಅಲಪ ಸಫೇದ. ಅದರಲ್ಲಿ ನಾನು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ, ಒಂದು ನಮ್ಮದು 40-50 ವರ್ಷದ ಒಂದು ಬಾವಿ ಇದೆ. ಎಂಥ ಬೇಸಿಗೆ ಬರಗಾಲ ಬಂದರೂ ಅದರಲ್ಲಿ ಒಂದು 10-15 ಅಡಿ ನೀರು ಯಾವಾಗಲೂ ಇರ್ತದೆ. ಅದರಿಂದ ನಾನು ಇಲ್ಲಿ ಒಂದು 3-4 ಸಾವಿರ ಗಿಡಗಳನ್ನ ಬೆಳೆಸ್ತಾ ಸಮಗ್ರ ಕೃಷಿ ಮಾಡ್ಕೊಂಬಂದಿದ್ದೀನಿ. ಚೆಕ್ ಡ್ಯಾಮ್, 2 ಚೆಕ್ ಡ್ಯಾಮ್ ಮಾಡಿದ್ದೀನಿ, ಅದರಲ್ಲಿ ಮೀನು ಸಾಗಾಣಿಕೆ ಮಾಡಿದ್ದೀನಿ.
1: ಓಕೆ, ಸೂಪರ್ ರಮೇಶ್ ಅವರೇ. ಸೊ ನಿಮ್ಮ ಕೃಷಿ ಭೂಮಿನಲ್ಲಿ ಏನೆಲ್ಲ ಸಮಗ್ರ ಕೃಷಿಯನ್ನು ಮಾಡ್ತಾ, ಸೊ ಹಾಗೆ ಮೀನು ಸಾಗಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗೆ ಹಲವಾರು ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ವಿ ಅಂತ ಕೂಡ ಹೇಳ್ತಾ ಇದ್ರಿ. ಹಾಗೆ ನಿಮ್ಮ ತೋಟದಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ ರಮೇಶ್ ಅವರೇ?
6: ಇದು ಆಲ್ ಟೈಮ್ಸ್ ಮ್ಯಾಂಗೋ ಅಂತ. ಇದು ಇವಾಗ ಮ್ಯಾಂಗೋ ಸೀಸನ್ ಆಲ್ರೆಡಿ ಮುಗಿದೋಗಿದೆ. ಇದು ಇನ್ನು 1-1.5 ತಿಂಗಳೊಳಗೆ ನಿಮಗೆ ಮ್ಯಾಂಗೋ ಸ್ಟಾರ್ಟ್ ಆಗುತ್ತೆ. ಈ ಥರ ವಿಶೇಷ ತಳಿಗಳು, ಮಿಯಾಜಾಕಿ ಅಂತ ಮ್ಯಾಂಗೋ ಇದೆ ಜಪಾನ್ದು, ಆಮೇಲೆ ಆಲ್ ಟೈಮ್ಸ್ ಮ್ಯಾಂಗೋ ಇದೆ, ಆಮೇಲೆ ಬನಾನಾ ಮ್ಯಾಂಗೋ ಇದೆ. ಈ ಥರ 15 ವೆರೈಟೀಸ್ ಮ್ಯಾಂಗೋ ಹಾಕಿದ್ದೀನಿ. ತಿರ್ಗಾ ಆಮೇಲೆ ಆರೆಂಜ್ ಒಳಗೆ ನಿಮಗೆ ನಾಗ್ಪುರ್ ಆರೆಂಜ್ ಹಾಕಿದ್ದೀನಿ, ಚೈನಾ ಆರೆಂಜ್ ಹಾಕಿದ್ದೀನಿ, ಜಾಕಾಯಿ ಹಾಕಿದ್ದೀನಿ, ಲಿಚ್ಚಿ ಹಾಕಿದ್ದೀನಿ, ರಾಂಬುಟಾನ್ ಹಾಕಿದ್ದೀನಿ, ಆಮೇಲೆ ಮೂಸಂಬಿ ಮಾಲ್ಟಾ 1 ಅಂತ, ವೇಟ್ನೇಯಂ ಮೂಸಂಬಿ ಹಾಕಿದ್ದೀನಿ. ವೇಟ್ನೇಯಂ ಮೂಸಂಬಿ ನಿಮಗೆ ವರ್ಷ ಪೂರ್ತಿ ಬರ್ತದೆ, ಅದೇ ಮಾಲ್ಟಾ ಮೂಸಂಬಿ ಆದರೆ ವರ್ಷಕ್ಕೆ 2 ಸರಿ ಬರ್ತದೆ. ಸಮಗ್ರ ಕೃಷಿಯಲ್ಲಿ ಅರಣ್ಯ ಕೃಷಿಯೂ ಒಂದು ಇರಲಿ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಒಂದು 300 ಗಿಡ ಸಿಲ್ವರ್ ಹಾಕಿದೆ. ಫಸ್ಟು ಸ್ಟಾರ್ಟಿಂಗು ಸಿಲ್ವರ್ ಹಾಕಿ ನೋಡಿದೆ, ಒಂದು 10 ಅಡಿ ಅಂತರ ಕೊಟ್ಟು ಒಂದು 300 ಗಿಡ ಸಿಲ್ವರ್ ಹಾಕಿದ್ದೆ. ಒಂದು 8-10 ವರ್ಷದಿಂದನೇ ಹಾಕಿದ್ದೆ ಇದನ್ನು. ಸಿಲ್ವರ್ ಹಾಕಿ ನೋಡಿದೆ, ಸಿಲ್ವರ್ ಹಾಕಿ ಮಧ್ಯೆ ಹಾಕಿ ಜಾಗ ಬಿಡೋದು, ಖಾಲಿ ಬಿಡೋದು ಅಂತ ಏನು ಮಾಡಿದೆ. ಅದರಲ್ಲಿ 1 ಸಾಲು ಕಾಫಿ ಗಿಡ ಹಾಕಿದ್ದೀನಿ, ಅರೇಬಿಕಾ ಕಾಫಿ ಗಿಡ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ, ಸಿಲ್ವರ್ ಮಣಿಗೆ ಮೆಣಸು ಹಪ್ಪಿಸ್ದೆ. ಇವಾಗ ಮೆಣಸು ನನಗೆ ಒಂದು 300 ಗಿಡ ಮೆಣಸಿದೆ, ಒಂದು 300 ಗಿಡ ಕಾಫಿ ಇದೆ, 300 ಗಿಡ ಸಿಲ್ವರ್ ಮರ ಇದೆ. ಈ ಥರ ರೈತರು ಆದಷ್ಟುನು ಒಂದು ಅರಣ್ಯ ಕೃಷಿನೂ ಇಟ್ಕೊಂಡ್ರೆ ಅವನು ಬಂದರೆ ಸಮಗ್ರ ಕೃಷಿಯಲ್ಲಿ ಇದು ಒಂದು ಪಾರ್ಟು. ಈ ಅರಣ್ಯ ಕೃಷಿ ಕಡೆ ಹೆಚ್ಚು ಮಳೆ ಬರ್ತದೆ. ಮಳೆ ಬರೋದ್ರಿಂದ ನಿಮಗೆ ಒಂದು ತಡೆಗೋಡೆ ಥರ, ನಿಮ್ಮ ಜಮೀನಿಗೂ ಒಂದು ತಡೆಗೋಡೆ, ಸುತ್ತಲೂ ಫೆನ್ಸಿಂಗ್ ಏನಿರ್ತದೆ ಅಲ್ಲಿಗೆ ಬೇಕಾದ್ರೆ ನೀವು ಸಿಲ್ವರ್ ಹಾಕ್ಬಿಟ್ಟು ಅದಕ್ಕೆ ಕಾಳು ಮೆಣಸು ಹಪ್ಸ್ಬೋದು. ಅದೇ ಥರ ನಾನು ನಮ್ಮದು ಒಂದು 500 ಸಿಲ್ವರ್ ಮರ ಇದೆ, ಒಂದು 500 ಟೀಕ್ವುಡ್ ಐತೆ. ಈ ಥರ ಎಲ್ಲ ಸುತ್ತಲೂ ನಮ್ಮದೇನು ತೋಟ ಇದೆ, ಆ ತೋಟಕ್ಕೆ ನಾನು ಮರಗಳನ್ನ ಬೆಳೆಸಿದ್ದೀನಿ, ಹೆಚ್ಚು ಮರಗಳನ್ನ ಬೆಳೆಸಿದ್ದೀನಿ. ಅದ್ರ ಜೊತೆಗೆ ಕಾಳು ಮೆಣಸು ನಿಮಗೆ ಸರಾಸರಿ ಅಂದರೂ ಒಂದು ಮರ 1-2 ಕೆಜಿ ಆದರೂ ಬಿಡ್ತೈತೆ. ಇದು 1 ಕೆಜಿ ಬಿಟ್ಟರೂ ನಿಮಗೆ ಇವತ್ತು 500-600 ರೂಪಾಯಿ ರೇಟ್ ಸಿಗುತ್ತೆ ವರ್ಷಕ್ಕೆ. ಯಾವುದೇ ಥರ ಇದಕ್ಕೆ ರೋಗ ಇಲ್ಲ. ಈ ಕಾಫಿನೂ ನೀವು ಅದನ್ನು ಬಿಡಿಸಿ ಬೇಕಾದ್ರೆ ಬೀಜ ಮಾಡಿ ಅದನ್ನ ಪಲ್ಪ್ ಮಾಡಿ ಬೇಕಾದ್ರೆ ನೀವು ಸಕಲೇಶ್ವರ, ಹಾಸನ ಈ ಥರ ಮಾರ್ಕೆಟ್ಗೆ ಹಾಕ್ಬೋದು, ಅದರಲ್ಲೂ ಸ್ವಲ್ಪ ಹಣ ಮಾಡ್ಬೋದು.
1: ಸೂಪರ್ ರಮೇಶ್ ಅವರೇ, ತುಂಬ ಚೆನ್ನಾಗಿ ನಿಮ್ಮ ತೋಟವನ್ನು ನಿರ್ವಹಣೆ ಮಾಡ್ತಾ ಹಾಗೆ ತೋಟದಲ್ಲಿ ಎಷ್ಟೊಂದು ಗಿಡಗಳನ್ನು ಹಾಕ್ಕೊಳ್ತಾ ಒಳ್ಳೆಯ ಒಂದು ಖುಷಿಯನ್ನು ಕಾಣ್ತಾ ಇದ್ದೀರ ಅಂತ ಹೇಳ್ಬೋದು. ಸೊ ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ ರಮೇಶ್ ಅವರೇ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಮಾಡೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವರ ಜೊತೆಗೆ ಮಾತನ್ನು ಮುಂದುವರಿಸಿವಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ಅಂಡಿಪೂರ್ಣ FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಾವು ಬಾನುಡಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬನ್ನಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಇವತ್ತು 20 ವರ್ಷಗಳಿಂದ ತಮ್ಮ ಕೃಷಿಯನ್ನು ಆರಂಭಿಸಿ ಸಮಗ್ರ ಕೃಷಿಯನ್ನು ಮಾಡ್ತಾ, ಜೊತೆಗೆ ಪ್ರಗತಿಪರ ಕೃಷಿಕನಾಗಿ 15 ವೆರೈಟಿ ಆಫ್ ಮ್ಯಾಂಗೋಗಳನ್ನು ಬೆಳೀತಾ, ಇದರ ಜೊತೆಯಲ್ಲಿ ಪಪಾಯ, ಸೀಬೆ, ಸೀತಾಫಲ, ಮೂಸಂಬೆ, ಹಾಗೆ 300 ಗಿಡದಷ್ಟು ಮೆಣಸಿನಕಾಯಿ, ಕಾಳುಮೆಣಸು, ಹಾಗೆ ಸಿಲ್ವರ್ ಪ್ಲಾಂಟ್ಗಳನ್ನು ಹಾಕೊಳ್ತಾ ಕಾಡು ಕೃಷಿಯನ್ನು ಕೂಡ ಮಾಡ್ತಾ ಇವರು ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಇವರೇ ನಮ್ಮ ರಾಮನಗರದ ಮಾಗಡಿ ತಾಲೂಕಿನ ರಮೇಶ್ ಅವರು. ಸೊ ಹಾಗಿದ್ರೆ ರಮೇಶ್ ಅವರ ಜೊತೆಯಲ್ಲಿ ಮಾತನ್ನ ಮುಂದುವರ್ಸೋಣ. ರಮೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿಗ, ಕೃಷಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇಷ್ಟೊಂದು ಹಣ್ಣಿನ ವೆರೈಟಿಗಳನ್ನ, ಹಾಗೆ ಮೆಣಸು, ಜೊತೆಗೆ ಎಲ್ಲೂ ಕೂಡ ಜಾಗವನ್ನು ಬಿಡದೇ ನಿಮ್ಮ ಕೃಷಿ ಭೂಮಿಯನ್ನ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸೊ ಹಾಗಾದ್ರೆ ಈಗ ಈ ಕೃಷಿ ಜೊತೆನಲ್ಲಿ ನೀವು ಇನ್ನೂ ಏನೆಲ್ಲ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
4: ಮೇಕೆ ಮತ್ತು ಕುರಿ ಸಾಗಾಣಿಕೆ ಮಾಡ್ತೀವಿ. ನಾನು ಮೊದಲೆಲ್ಲ ಒಂದು 100-150 ಈ ಥರ ಕುರಿಗಳನ್ನ, ಬನ್ನೂರು ಕುರಿ, ಒಳ್ಳೊಳ್ಳೆ ತಳಿಗಳನ್ನ ಸೇಲ್ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಲೇಬರು ಅದರಿಂದ ತೊಂದರೆ ಇರೋದರಿಂದ ಏನು ಮಾಡಿದ್ದೀನಿ, ಸ್ವಲ್ಪ ಮೊನ್ನೆ ಒಂದು 3 ಮೇಕೆ ಮಾಡಿದೆ. ಒಂದು ಮೇಕೆ ನನಗೆ ಇದು ಉಸ್ಮಾನಾಬಾದಿ ಅಂತ ತಳಿ, ಇದು ಒಂದು 3 ಮರಿ ಹಾಕುತ್ತೆ. ಇದು ಶಾಪುರಿಂದ, ಮಹಾರಾಷ್ಟ್ರದ ತಳಿ, ಇದು ಶಾಪುರಿಂದ ತಂದಿದ್ದೆ. ಇದು ನಮ್ಮ ನಾಟಿ ಮೇಕೆಗಿಂತ ಫಾಸ್ಟಾಗಿ ಸ್ವಲ್ಪ ಬೆಳವಣಿಗೆ, ಇದು ಫಾಸ್ಟಾಗಿ ಬೆಳೀತದೆ. ಸ್ವಲ್ಪ ರೋಗ ನಿರೋಧಕ ಶಕ್ತಿ ಈ ಮೇಕೆಗೆ ಜಾಸ್ತಿ ಇದೆ, ಎಲ್ಲ ಮೇಕೆಗಿಂತ ಇದಕ್ಕೆ ರೋಗಗಳು ಕಮ್ಮಿ. ಕುರಿಗಾದರೆ ಸ್ವಲ್ಪ ರೋಗ ಜಾಸ್ತಿ ಬರ್ತೈತೆ ಅದಕ್ಕೆ. ಇದು ನಿಮಗೆ ಮರಿ ಒಂದು 6 ತಿಂಗಳಿಗೊಂದ್ಸರಿ ಇದು ಮರಿ ನಿಮಗೆ 3 ಮರಿ ಹಾಕುತ್ತೆ. ಫಸ್ಟು ಸ್ಟಾರ್ಟಿಂಗು 1 ಮರಿ 2 ಮರಿ ಹಾಕುತ್ತೆ, ಆಮೇಲೆ 3 ಮರಿ ಹಾಕುತ್ತೆ. ಅದಕ್ಕೆ ನಿಮಗೆ ಸರಾಸರಿ ಅಂದರೆ 2 ಮರಿ ಹಾಕಿದ್ರು ವರ್ಷಕ್ಕೆ 4 ಮರಿ ಹಾಕುತ್ತೆ. ಒಂದೊಂದು ಮರಿ ನಿಮಗೆ 10,000 ರೂಪಾಯಿ, 8,000-10,000 ರೂಪಾಯಿಗೆ ಸೇಲ್ ಮಾಡಿದ್ರು, ಒಂದು 4 ಮರಿ ವರ್ಷಕ್ಕೆ ಮಾರಿದ್ರು ಒಂದು 30,000-40,000 ರೂಪಾಯಿಗೆ ಮಾಡ್ಬೋದು. ಖರ್ಚೇನು ಇದಕ್ಕೇನು, ಮೇಕೆಗೆ ನಾವು ಒಳಗಡೆನೇ ಮೇವು ಹಾಕೋದೆಲ್ಲ, ಇದು ಚಾಪ್ ಕಟ್ರು ಮಾಡಿಕೊಂಡು ಸ್ವಲ್ಪ ಮೇವೆಲ್ಲ ಕಟ್ ಮಾಡಿಬಿಟ್ರು ಸ್ವಲ್ಪ ಟ್ರೇಗೆ ಹಾಕ್ಬಿಟ್ರೆ ಮೇವು ತಿನ್ಕೊಂತದೆ. ಒಂದು ಸ್ವಲ್ಪ ಬಿಸಿಲು ಬೇಕು ಅಂದಾಗ ನೀವು ಕೆಳಗಡೆ ನಾವು ಆಚೆಗಡೆ ಒಂದು ಸ್ವಲ್ಪ ಜಾಗ ಮಾಡಿದ್ದೀವಿ, ಒಂದು ಬೆಳಗ್ಗೆ ಟೈಮು ಅದಕ್ಕೆ ಬಿಸಿಲಿಗೆ ಬಿಡ್ತೀವಿ. ಸ್ವಲ್ಪ ಕೈ ಫುಡ್ ಇದು ಕೊಡಬೇಕು. ನಾವು ಇದಕ್ಕೆ ಮೇವು ಅಂದ್ಬಿಟ್ಟು ಮುಸ್ಕಿನ ಜೋಳ ಹಾಕಿದ್ದೀವಿ, ಒಂದು 1.5 ಎಕರೆ ಮುಸ್ಕಿನ ಜೋಳ ಬೆಳ್ಕೊಂತೀವಿ. ಒಂದು 2 ತಿಂಗಳಿಗೆಲ್ಲ 1.5-2 ತಿಂಗಳಿಗೆ ಮುಸ್ಕಿನ ಜೋಳ ಬರ್ತದೆ. ಅದನ್ನು ಚಾಪ್ ಕಂಟ್ರ ಮುಖಾಂತರ ಈ ಥರ ಟ್ರೇಗೆ ಹಾಕ್ಬಿಟ್ರೆ ಅವು ಒಂದು 3 ಟೈಮ್ ಹಾಕಿದ್ರೆ ಸಾಕು ಡೈಲಿ. ಆಮೇಲೆ ಸೊಪ್ಪು, ಸೊಪ್ಪೇನ ನಮ್ಮ ತೋಟದಲ್ಲಿ ಏನು ಅಕ್ಸೆ ಗಿಡ ಇದೆಯಲ್ಲ, ಅಕ್ಸೆ ಸೊಪ್ಪು ಸೊಪ್ಪು ಹಾಕ್ಬೋದು, ಸುಬಾಬುಲ್ ಹಾಕ್ಬೋದು. ಆಮೇಲೆ ಇನ್ನು ಏನು ಸೊಪ್ಪು ಯಾವುದೇ ಇದ್ರೂ ತಿನ್ಕೊಂತವೆ, ಏನು ತೊಂದರೆ ಇಲ್ಲ. ರೋಗ ನಿರೋಧಕ ಮೇಕೆಗೆ ಏನಂದರೆ, ಕುರಿಗಿಂತ ಮೇಕೆ ಸಾಗಾಣಿಕೆ ಮಾಡಿದ್ರೆ ಮರಿ ಮಾರೋದ್ರಿಂದ, ದೊಡ್ಡ ಮಾಡೋದ್ರಿಂದ ಮರಿ ಮಾರಬೇಕು. ಮರಿ ಮಾರಿದಾಗ ನಿಮಗೆ ಸ್ವಲ್ಪ ಲಾಭದಾಯಕ ಖುಷಿ ಅನ್ನಿಸ್ತದೆ.
3: ಓಕೆ ರಮೇಶ್ ಅವರೇ, ಹಾಗೆ ನೀವು ನಿಮ್ಮ ತೋಟದಲ್ಲಿ ಮೂಸಂಬಿಗಳನ್ನ ಹಾಕಿದೀವಿ ಅಂತ ಹೇಳ್ತಾ ಇದ್ರಿ, ವೆರೈಟಿ ಆಫ್ ಮೂಸಂಬಿಗಳಿದೆ ಮತ್ತು ಸ್ಪೆಷಲ್ ಮೂಸಂಬಿ ಇದೆ ಅಂತೇಳಿ. ಸೊ ಇದು ಯಾವ್ಯಾವ ರೀತಿ ಇದೆ ಮತ್ತು ಏನೆಲ್ಲ ಹಣ್ಣಿನ ಗಿಡಗಳಿದೆ, ಅದ್ರ ಬಗ್ಗೆ ಹೇಳ್ಬೋದಾ?
4: ಇದು ನಾಗ್ಪುರ್ ಆರೆಂಜು, ನಾನು ಅಲ್ಲಿ ಫ್ಲಾಟಾಗಿ ಮೊದರ್ ಗಿಡ ಆಗಿ ಇವಾಗ ನಾಗ್ಪುರ್ ಆರೆಂಜ್ ಹಾಕಿದ್ದೀನಿ. ಒಂದು 100-150 ಗಿಡನ ನಾನು ಒಂದು 10 ವರ್ಷದಿಂದ ಒಂದು 5 ಗಿಡ ಹಾಕಿದ್ದೆ ನಾಗ್ಪುರ್ ಆರೆಂಜ್ನ. ಇದು ನಿಮಗೆ ಒಂದು 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ನಾಗ್ಪುರ ಆರೆಂಜು. ಕಾಯಿ ಹಿಂಗೆ ಎಲೆಗೆ ಒಂದೊಂದು ಥರ ಕಾಯಿ ಬಿಟ್ಟಿದೆ ಇದು ನಾಗ್ಪುರ ಆರೆಂಜು. ನೀವು ತೋಟದಲ್ಲಿ ಬಾರ್ಡ್ರಲ್ಲಿ ಇದಕ್ಕೆ ಏನು ನೀವು ಜಾಸ್ತಿ ಮೇಂಟೆನೆನ್ಸ್ ಕಮ್ಮಿ, ಔಷಧಿ ಕಮ್ಮಿ, ಒಂದು ವರ್ಷಕ್ಕೆ ಒಂದು 2 ಕೊಟ್ಟಿಗೆ ಗೊಬ್ಬರ 2 ಮಂಕರಿ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ರೆ ಸಾಕು. ಇದು 1 ವರ್ಷದ ಬೆಳೆ, ಇದು 1 ವರ್ಷಕ್ಕೊಂದ್ಸರಿ ಬಿಡ್ತದೆ. ಇದು ಸರಾಸರಿ ಅಂದರೆ ಇದು 50-60 ಕೆಜಿ ಆಲ್ರೆಡಿ ಇವಾಗ ಆಲ್ರೆಡಿ ಕಾಯಿ ಪೀಚಿದೆ ಇದರೊಳಗೆ. ಒಳ್ಳೆ ಸೈಜ್ ಬರ್ತದೆ ಇದು, ಒಳ್ಳೆ ತುಂಬ ಸ್ವೀಟಾಗಿದೆ ನಾಗ್ಪುರ ಆರೆಂಜು. ಈ ಬಾರ್ಡ್ರಲ್ಲಿ ನೀವು ಒಂದು 15-20 ಅಡಿ ಅಂತರದಲ್ಲಿ ಬಾರ್ಡ್ರಲ್ಲಿ ನೀವು ದಾರಿ ಏನಿದೆ ನಿಮ್ಮ ತೋಟಕ್ಕೆ, ಆ ಬಾರ್ಡ್ರಲ್ಲಿ ನೀವು ಈ ಗಿಡನ ಹಾಕಿದಾಗ ಸರಾಸರಿ ಒಂದು 50 ಕೆಜಿ 50 ಇಲ್ಲ 40 ಕೆಜಿ ಬಿಟ್ಟರು ನಾನು. ಇವತ್ತು ರೇಟು ಒಂದು 50 ರೂಪಾಯಿ ರೇಟ್ ಇದೆ. 40 ಕೆಜಿ ಅಂದರೆ ನಿಮಗೆ 1,500-2,000 ರೂಪಾಯಿ ಆಯಿತು. ನಿಮಗೆ ಒಂದು ಗಿಡ 1,000 ರೂಪಾಯಿ ದುಡಿದ್ರು, ಒಂದು 100 ಗಿಡ ಹಾಕ್ಕೊಂಡ್ರು ನೀವು ಬಾರ್ಡ್ರಲ್ಲಿ. ಒಂದು ಗಿಡದಿಂದ ನಿಮಗೆ ಅಮ್ಮಮ್ಮ ಅಂದರೆ 1,000 ರೂಪಾಯಿಂದ 100 ಗಿಡಕ್ಕೆ 1 ಲಕ್ಷ ರೂಪಾಯಿ ಲಾಭ ಬರ್ತದೆ. ಬಟ್ರ್ಫುಟ್ ಗಿಡ, ಬಟ್ರ್ಫುಟ್ ಒಳಗೆ ಇದು ಗ್ರೀನ್ ಬಲ್ಬ್ ಅಂತ ವೆರೈಟೀಸ್ ಇದು. ಇದು ತುಂಬ ಬೇಡಿಕೆ ಇರೋ ಹಣ್ಣು ಅಂದರೆ ಇವತ್ತು ಬಟ್ರ್ಫುಟ್ಟು. ಏಕೆ ಅಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ರೈತ ಬಾಂಧವರು ಇಂಟರ್ ಕ್ರಾಪ್ ಆಗಿ, ಇವಾಗ ತೆಂಗಿರ್ತದೆ, ಮಾವಿರ್ತದೆ, ಸಪೋಟ ಇರ್ತದೆ, ಅದರೊಳಗೆ ಇಂಟರ್ ಕ್ರಾಪ್ ಆಗಿ ಒಂದು 15 ಅಡಿ ಅಂತರವಾಗಿ ನೀವು ಬಟ್ರ್ಫುಟ್ ಹಾಕ್ಕೊಂಡಾಗ 1 ಎಕರೆಗೆ 100-150 ಗಿಡ ಹಿಡಿತದೆ ಇಂಟರ್ ಕ್ರಾಪ್ ಆಗಿ. ಇದು ಏನಂದರೆ ಏನು ಉದ್ದೇಶವಾಗಿ ನಾನು ಹಾಕಿದ್ದೀನಿ ಅಂದರೆ ಒಂದು 300 ಗಿಡ ಹಾಕಿದ್ದೀನಿ. 300 ಗಿಡ ನಮಗೆ ಒಂದು 5 ವರ್ಷಕ್ಕೆ ಒಂದು 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ, 2-3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಾಸರಿ ಅಂದರೆ 5 ವರ್ಷಕ್ಕೆ ಒಂದು 30 ಕೆಜಿಯಿಂದ 40 ಕೆಜಿ ಹಣ್ಣು ಬಿಡ್ತದೆ. 1 ಕೆಜಿ ಇವತ್ತು ಮಾರ್ಕೆಟ್ ಬೆಲೆ ಸಮ್ಮರ್ ಒಳಗೆ ನಿಮಗೆ ಒಂದು 300-250 ರೂಪಾಯಿ ಇರ್ತದೆ. ಈಗಲೂ 150 ಇದೆ. ಒಂದು ಗಿಡ ಒಂದು 30 ಕೆಜಿ ಬಿಟ್ಟರು 100 ರೂಪಾಯಿ ರೇಟ್ ಸಿಕ್ಕಿದ್ರು, 3,000 ರೂಪಾಯಿ ಆಯಿತು. ಅದೇ ನೀವು ಯಾವುದೇ ಒಂದು ಮಾವು ವರ್ಷದ ಬೆಳೆ ಇದು, ಇದು ವರ್ಷಕ್ಕೆ ಸರಾಸರಿ ಅಂದರೆ 2 ಬೆಳೆ ಕೊಡ್ತದೆ. ಸಮ್ಮರಾಗೆ ಸ್ವಲ್ಪ ನೀರು ಜಾಸ್ತಿ ಕೇಳ್ತದೆ, ಆವಾಗ ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟು ರೈತರು ಕೊಟ್ಟಾಗ 2 ಬೆಳೆ ಬರೋದ್ರಿಂದ ನಿಮಗೆ ಸ್ವಲ್ಪ ಬಟ್ರ್ಫುಟ್ಟು ತುಂಬ. ಆದಷ್ಟು ರೈತ ಬಾಂಧವರು ಅವ್ರ ತೋಟದಲ್ಲಿ ನೆರಳಿದ್ರೆ ಇಂಟರ್ ಕ್ರಾಪ್ ಹಾಕಿ ಹೆಚ್ಚು ಬಟ್ರ್ಫುಟ್ ಗಿಡಗಳನ್ನ ನಾಟಿ ಮಾಡಿ ಒಂದು 2-3 ವರ್ಷಕ್ಕೆ ಸ್ವಲ್ಪ ಕೃಷಿ ಲಾಭ ಪಡಿಬೋದು ಬಟ್ರ್ಫುಟ್ ಗಿಡದಿಂದ.
3: ಓಕೆ ರಮೇಶ್ ಅವರೇ, ಹಾಗಾದರೆ ನಿಮ್ಮ ಜೊತೆ ಮಾತಿನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಇನ್ನೊಂದು ಪುಟ್ಟ ಬ್ರಹ್ಮ ತಗೊಂಡು ವಾಪಸ್ ಬರೋಣ. ರಮೇಶ್ ಅವರ ತೋಟದಲ್ಲಿ ಇರುವಂತಹ ಮೂಸಂಬಿ ಗಿಡಗಳ ಬಗ್ಗೆ, ಹಾಗೆ ಅವರು ಹಾಕಿರುವಂತಹ ಆವಕಾಡು ಅಥವಾ ಏನು ಬಟರ್ಫ್ರೂಟ್ ಅಂತ ಹೇಳ್ತಾರೆ, ಇದರ ಬೆಳೆ ಹೇಗೆ ಮಾಡಬೇಕು, ಯಾವ ರೀತಿ ಇಂಟರ್ ಕ್ರಾಪ್ನಲ್ಲಿ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ರಮೇಶ್ ಅವರು. ಸೊ ಅವರ ಕೃಷಿಯ ಪದ್ಧತಿನಲ್ಲಿ ತುಂಬ ಚೆನ್ನಾಗಿ ಹಣ್ಣಿನ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ, ಹಾಗೆ ಉತ್ತಮವಾದಂತಹ ಆದಾಯ ಕೂಡ ಗಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದಕ್ಕೆಲ್ಲ ಯಾವುದು ಬ್ಯಾಕ್ ಬೋನ್ ಆಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ಳೋಣ. ಹಾಗೆ ರಮೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡು, ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
2: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ಸಂಭ್ರಮ, 35 ಸಿಹಿ ಪಯಣ, 35 ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅವರ ತೋಟದಲ್ಲಿ ಬೆಳೀತಾ ಇರುವಂತಹ ಬೆಳೆಗಳ ಬಗ್ಗೆ, ಹಾಗೆ ಇಂಟರ್ ಕ್ರಾಪ್ನಲ್ಲಿ ಅವರು ಹಾಕಿರುವಂತಹ ಹಣ್ಣಿನ ಗಿಡಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ, ಅದಕ್ಕೆ ಯಾವ ರೀತಿಯ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ, ಯಾವ ರೀತಿಯ ಹಣ್ಣುಗಳನ್ನು ಬೆಳೆದ್ರೆ ಉತ್ತಮ ಲಾಭ ಸಿಗುತ್ತೆ, ಜೊತೆಗೆ ಯಾವ ಸಮಯದಲ್ಲಿ ಹಣ್ಣಿನ ಸಸಿಗಳನ್ನು ಹಾಕಬೇಕು, ಹಾಗೆ ಅವುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತು ರಮೇಶ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಹಾಗೆ ಅವರ ಇನ್ನಷ್ಟು ಕೃಷಿಯ ಅನುಭವಗಳನ್ನು ತಿಳ್ಕೊಳ್ತಾ ಅವರ ಕೃಷಿಯ ವಿಶೇಷತೆಗಳನ್ನು ಕೂಡ ಕೇಳೋಣ. ರಮೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಅವರು, ಈಗ ಹಣ್ಣಿನ ಗಿಡಗಳನ್ನು ಹಾಕಬೇಕು ಅಂತ ಅಂದಾಗ ಸೊ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಕೂಡ ಇರಬೇಕಾಗತ್ತೆ. ಈಗ ಜೇನು ಸಾಕಾಣಿಕೆಯನ್ನು ಕೂಡ ನೀವು ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಈ ಜೇನು ಸಾಕಾಣಿಕೆ ಹೇಗಿದೆ, ಇದ್ರ ಬಗ್ಗೆ ಹೇಳ್ಬೋದಾ ರಮೇಶ್ ಅವರೇ?
4: ಹೆಚ್ಚು ತೋಟಗಾರಿಕೆ ಬೆಳೆ ಬೆಳೆಯೋದ್ರಿಂದ ಅದಕ್ಕೆ ಪರಾಗಸ್ಪರ್ಶ ಆಗಬೇಕು. ಇವಾಗ ಸಪೋಟಾಗಲಿ, ಮಾವಾಗಲಿ, ತೆಂಗಾಗಲಿ, ಯಾವುದೇ ಒಂದು ಪರಾಗಸ್ಪರ್ಶ ಆಗಬೇಕಂದ್ರೆ ಜೇನು ಮುಖ್ಯ. ಈ ಜೇನು ಇದ್ದರೆ ಮಾತ್ರ ನಾವು ಇವತ್ತು ಇರೋಕ್ಕೆ, ಯಾವುದೇ ಒಂದು ಹಣ್ಣು ಬೆಳೆ ಬೆಳಬೇಕಂದಾಗ ನಮಗೆ ಪರಾಗ ಈ ಜೇನು ಹೋಗ್ಬಿಟ್ಟು ಅದಕ್ಕೆ ಮುಟ್ಟಿದಾಗ ಅದು ಒಂದು ಕಾಯಿ ಡೆವಲಪ್ ಆಗಬೇಕಂದಾಗ ಅದು ಹೂವು ಪೀಚ್ ಆಗಬೇಕು ಅಂದಾಗ ಜೇನು ಮುಖ್ಯ. ಆದ್ದರಿಂದ ನಾನು ಒಂದು 5 ನಮ್ಮ ತೋಟದಲ್ಲಿ ಒಂದು 5 ಜೇನು ಇದು ಮಾಡಿದ್ದೀನಿ. ಇದರಿಂದ ಜೇನು ತುಪ್ಪನೂ ಬರ್ತದೆ, ಒಂದು 6 ಒಂದು 2 ತುಪ್ಪ ಬರ್ತದೆ. ರೈತಿಂಗೆ ಒಂದು ಎಕರೆಗೆ ಒಂದು 2 ಆದರೂ ಇಕ್ಕಂಡ್ರೆ ನೀವು ತೋಟಕ್ಕೆ ಒಂದು 2 ಇದೆ ಅಂದ್ಕೊಳ್ಳಿ, ಒಂದು 2-4 ತೋಟಗಾರಿಕೆಯಿಂದ ಇದನ್ನ ಕೊಡ್ತಾರೆ. ಇದನ್ನು ನೀವು ತೋಟದಲ್ಲಿ ಇಟ್ಕೊಂಡಾಗ ನಿಮ್ಮದು 25-50% ಏನು ತೋಟಗಾರಿಕೆ ಬೆಳೆ ಹೆಚ್ಚು ಜಾಸ್ತಿ ಆಗುತ್ತೆ. ಪರಾಗಸ್ಪರ್ಶ ಆದಷ್ಟು ನಿಮಗೆ ಜೇನಿಂದ ಯಾವುದೇ ಥರ ನಷ್ಟ ಇಲ್ಲ, ತುಪ್ಪನೂ ಬರ್ತದೆ. ನಿಮ್ಗೆ ಆರೋಗ್ಯಕ್ಕೆ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ 1 ತುಪ್ಪ ನಿಮಗೆ ಸರಾಸರಿ ಅಂದರೆ 500-600 ಸೇಲ್ ಮಾಡ್ಬೋದು. ಬೆಳಗ್ಗೆ ನಿಮಗೆ 8 ಸ್ಟಾರ್ಟ್ ಆಗ್ಬಿಡ್ತಂದರೆ ಇನ್ನು ಸಾಯಂಕಾಲ 6 ತನಕ ಇದು ಸೈನಿಕರಂತೆ ಅದು ಹೋಗ್ತಾ ಇರ್ತದೆ, ಅದು ಜೇನು ಕಲೆಕ್ಟ್ ಮಾಡ್ತಾ ಇರ್ತದೆ, ಅದು ಒಳಗಡೆ ರಾಣಿ ಜೇನಿಗೆ ತಮ್ಮನ್ನು ಕೊಡ್ತಾ ಇರ್ತದೆ ಸೈನಿಕ ಹುಳುಗಳು. ಅಗಸೆ ಗಿಡ ಏನಕ್ಕೆ ಯೂಸ್ ಮಾಡ್ತಾವ್ರೆ ಅಂದರೆ, ಇವಾಗ ನೀವು ಅಡಿಕೆ ಗಿಡ ಹಾಕ್ತೀರಾ, ಅಡಿಕೆಗೆ ನೆರಳು ಬೇಕು. ನೆರಳು ಬೇಕಾದಾಗ ಇದು ಮಧ್ಯೆ ಅಡಿಕೆ ಮಧ್ಯೆ ಜಾಗ ಇರ್ತದಲ್ಲ, ಅಂತರ್ಬೆಳೆಯಾಗಿ ಇದನ್ನ ಹಾಕ್ಬಿಟ್ರೆ ಅಗಸೆ ಗಿಡನ ಗಿಡಕ್ಕೆ ಅಡಿಕೆ ಗಿಡಕ್ಕೆ ನೆರಳು ಆಗ್ತದೆ, ಪ್ಲಸ್ಸು ಇದರಿಂದ ಎಲೆ ಬಿದ್ದಿದ್ದೆಲ್ಲ ಗೊಬ್ಬರನೂ ಆಗುತ್ತೆ. ಇದು ಹೆಚ್ಚು ಫಲವತ್ತತೆ ಆದ ಗಿಡ ಇದು. ಅಂದರೆ ನಿಮಗೆ ಕುರಿ ಮೇಕೆಗೆ ಹಸುಗೆ ಆಹಾರವಾಗಿ ಇದನ್ನ ಯೂಸ್ ಮಾಡ್ತಾರೆ. ಮನುಷ್ಯನೂ ಇದು ಎಲೆನ ಯೂಸ್ ಮಾಡ್ತಾರೆ, ಕಾಯಿಯೂ ಯೂಸ್ ಮಾಡ್ತಾರೆ. ಇದ್ರ ಬೀಜ ಮಾತ್ರ ನಮಗೆ ಹಾರ್ಟ್ಗೆ, ಹಾರ್ಟ್ ಪ್ರಾಬ್ಲಮ್ಗೆ ರಕ್ತ ಪ್ಯೂರಿಫೈ ಆಗುತ್ತೆ. ಈ ಥರ ಅಗಸೆ ಗಿಡ ಬೆಳ್ಕೊಂಡಾಗ ನೆರಳಿಗೂ ಆಗುತ್ತೆ, ಪ್ಲಸ್ಸು ನಮ್ಮ ಆಹಾರವಾಗಿ ಕುರಿ ಮೇಕೆಗೆಲ್ಲ ಆಹಾರವಾಗಿ ಇದನ್ನ ಯೂಸ್ ಮಾಡ್ಬೋದು.
1: ಓಕೆ ರಮೇಶ್ ಅವರೇ, ಹಾಗೆ ನಿಮ್ಮ ತೋಟದಲ್ಲಿ ಅನಾನಸ್ ಕೂಡ ಹಾಕಿದ್ದೀವಿ ಅಂತ ಹೇಳಿದ್ರೆ, ಯಾವ್ಯಾವ ರೀತಿಯ ವೆರೈಟೀಸ್ ಅನಾನಸ್ ಅಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
4: ಇದು ಅನಾನಸ್ ಗಿಡ, ಒಂದು 500 ಅನಾನಸ್ ಹಾಕಿದ್ದೀವಿ. ಈಗ ಹಾಕಿ ಇದು ಒಂದು 4 ಫೆಬ್ರವರಿ ಮಾರ್ಚಲ್ಲಿ ಇದು ನಾಟಿ ಮಾಡಿದ್ದೀವಿ. 4 ಅಂತರ ಬೆಡ್ ಮಾಡಿ ಒಂದು ಗಿಡದಿಂದ ಗಿಡಕ್ಕೆ 1.5 ಅಂತರ ಕೊಟ್ಟು ನಾಟಿ ಮಾಡಿದ್ದೀವಿ. ಇದು ತಳಿ ನಮ್ಮ ಸಿರ್ಸಿ ಸೈಡು ಬನವಾಸಿಲಿ ತುಂಬ ಬೆಳೀತಾರೆ ಇದನ್ನು. ಅಲ್ಲಿ ನಾನು ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅಲ್ಲಿ ಹೋಗಿದ್ದೆ ಅವ್ರ ತೋಟಕ್ಕೆ ನೋಡಿದೆ. ನಾವು ತಂದು ಇಲ್ಲಿ ಪ್ರಯೋಗ ಆಲ್ರೆಡಿ ಒಂದು ಸರಿ ಬೆಳೆದಿದ್ದೆ. ಇದು ಒಂದು 17 ಇದು ಸ್ಟಾರ್ಟ್ ಆಗುತ್ತೆ. ಇದು ಏನು ಅಂತ ಯಾವುದೇ ಥರ ರೋಗ ರುಜಿನಗಳು ಈ ಗಿಡಕ್ಕೆ ನಾನು ಕಂಡಂಗೆ ಏನು ಕಾಣ್ತಾ ಇಲ್ಲ. ಇದು ಒಂದು 10 ತಿಂಗಳು 12 ತಿಂಗಳು ಆದಮೇಲೆ ಇದಕ್ಕೆ ಸ್ವಲ್ಪ ಟಾನಿಕ್ ಹಾಕಬೇಕು. ಟಾನಿಕ್ ಹಾಕಿದಾಗ ಅಲ್ಲಿ ಹೂವು ಫ್ಲವರಿಂಗ್ ಬರ್ತದೆ, ಫ್ಲವರಿಂಗ್ ಬಂದು ಒಂದು ಕಾಯಿ ಬರ್ತದೆ. ನೆಕ್ಸ್ಟ್ ಅದ್ರಾಗೇನೇನೇ ಬಡ್ಡಿಂಗ್ ಥರ ಬರ್ತದೆ, ಅದನ್ನೇ ನೆಕ್ಸ್ಟ್ ಬೇಕಾದ್ರೆ ನಾವು ನಾಟಿ ಮಾಡಿ ರೈತಿಗೆ ಸ್ವಲ್ಪ ಗಿಡಗಳನ್ನ ಕೊಡ್ಬೋದು. ನೀವು ನೋಡ್ತಾ ಇರೋ ಪಪ್ಪಾಯಿ ಗಿಡ ಇದು ರೆಡ್ ಲೇಡಿ ಅಂತ, ತೈವಾನ್ ರೆಡ್ ಲೇಡಿ ಅಂತ. ಇದು ಮಿನಿಮಮ್ ಅಂದ್ರೂ 8 ತಿಂಗಳಿಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸಸಿ ನಾಟಿ ಮಾಡಿದ 8 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ಇವಾಗ ಸಪೋಟೊ ಇದೆ, ಸಪೋಟೊ ಎರಡರ ಮಧ್ಯೆ ಬಟರ್ಫುಟ್ ಹಾಕಿದ್ದೀವಿ, 4 ಬಟರ್ಫುಟ್ ಗಿಡಗಳು ಹಾಕಿದ್ದೀವಿ. ಅದ್ರ ಮಧ್ಯೆ ಜಾಗ ಯಾಕೆ ವೇಸ್ಟ್ ಮಾಡೋದು? ಇದು ನಮಗೆ ಇಂಟರ್ ಕ್ರಾಪ್ ಆಗಿ ಇವಾಗ 1 ವರ್ಷ ತನಕ ಯಾವುದೇ ನಮಗೆ 2 ವರ್ಷ ತನಕ ಬಟರ್ಫುಟ್ ಹಾಕಿರೋದ್ರಿಂದ ಯಾವುದೂ ಖಾಲಿ ಜಾಗ ಬಿಡೋದು, ಯಾಕೆ ಸೆತ್ತೆ ಎಲ್ಲ ಬರ್ತದೆ ತುಂಬ ಅಂದ್ಬಿಟ್ಟು ಏನು ಮಾಡಿದ್ದೀನಿ, 1 ಎಕರೆಯಲ್ಲಿ ಒಂದು 700-800 ಗಿಡ ಪಪ್ಪಾಯಿ ತೈವಾನ್ ರೆಡ್ ಲೇಡಿ ಹಾಕಿದ್ದೀನಿ. ಇದು ಇವಾಗ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ. ಇದು ಇದಕ್ಕೆ ಸ್ವಲ್ಪ ವೈರಸ್ ಇದೆ, ವೈರಸ್ ರೋಗಗಳು ತುಂಬ ಜಾಸ್ತಿ ಇದೆ. ಒಂದು ಸರಾಸರಿ ಅಂದರೆ ಒಂದು ತಿಂಗಳಿಗೆ 20 ದಿನಕ್ಕೆ ನೀವು ಇದಕ್ಕೆ ಔಷಧಿ ಸಿಂಪಡಣೆ ಮಾಡಬೇಕು. ಬೇವಿನೆಣ್ಣೆ ಸಿಂಪಡಣೆ ಮಾಡ್ಬೋದು, ಹುಳಿ ಮಜ್ಜಿಗೆ ಸಿಂಪಡಣೆ ಮಾಡ್ಬೋದು, ಆರ್ಗ್ಯಾನಿಕ್ ಆಗಿ ಬೆಳಿಬೋದು. ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಒಂದೆರಡು ಅಂತದಾಗೆ ಅಂಥದಾಗೆ ಒಂದಡಿ ಹೊಡೆದ್ರು ಸಾಕು. ಇದಕ್ಕೆ ಹೊಡೆದ್ಬಿಟ್ಟು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಇದನ್ನೆಲ್ಲ ಹಾಕ್ಬಿಟ್ಟು ನಾಟಿ ಮಾಡಿದ್ದೆ 8 ತಿಂಗಳಿಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಾನು ಡಿಸೆಂಬರ್ ತಿಂಗಳಿಗೆ ಹಾಕಿದ್ದೆ, ಇವಾಗ ಆಲ್ರೆಡಿ ಜುಲೈ ಆಗಸ್ಟ್ ಹತ್ರ ಬರ್ತಾ ಇದೆ, ಇವಾಗ ಫಸಲು ಸ್ಟಾರ್ಟ್ ಆಗಿದೆ. ಸೊ ಇವು ಒಳ್ಳೆ ಪಪ್ಪಾಯಿಗೆ ಮಾರ್ಕೆಟಿಗೆ ತುಂಬ ಡಿಮ್ಯಾಂಡ್ ಇದೆ, ಯಾಕೆ ಅಂದರೆ ಎಲ್ಲ ಪಪ್ಪಾಯಿ ಯೂಸ್ ಮಾಡ್ತಾರೆ. ತುಂಬ ಜನ ಶುಗರು ಬಿ ಪಿ ಇರೋರೆಲ್ಲ ಪಪ್ಪಾಯಿ ತಿಂದಾಗ ಅದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಮನುಷ್ಯನಿಗೆ ಜಾಸ್ತಿ ಬರೋದ್ರಿಂದ ಇವತ್ತು ರೇಟು ಮಾರ್ಕೆಟಿಂದ ಹೋಲ್ಸೇಲ್ ರೇಟೇ ನಿಮಗೆ 20-30 ರೂಪಾಯಿ ಇದೆ. ನಾನು ಒಂದು ಕಾಯಿ ಕೊಡ್ತಾ ಇದ್ದೀನಿ, ಆಲ್ರೆಡಿ ಬಿಗ್ ಬಾಸ್ಕೆಟ್ಗೆ ಕಾಯಿ ಕೊಡ್ತಾ ಇದ್ದೀನಿ. 15-20 ರೂಪಾಯಿ ರೇಟ್ ಹೋಗ್ತಾ ಇದೆ. 1 ಎಕರೆಗೆ ನಿಮ್ಮ ಮಿನಿಮಮ್ ಅಂದ್ರೂ 800 ಗಿಡ ನಾಟಿ ಮಾಡ್ಬೋದು. ಒಂದು 4-5 ಲಕ್ಷ ಎಲ್ಲ ಖರ್ಚು ಹೋದ್ರೂ ನಿಮಗೆ ಒಂದು 4-5 ಲಕ್ಷ ಪಪ್ಪಾಯಿ ಒಳ್ಳೆ ಲಾಭದಾಯಕ ಬೆಳೆ. ಎಲ್ಲ ಬೆಳೆಗಿಂತ ಒಳ್ಳೆ ಬೆಳೆ ಅಂದಾಗ ಪಪ್ಪಾಯಿ. ಸ್ವಲ್ಪ ಬಿಸಿಲು ಕೇಳ್ತದೆ, ಸ್ವಲ್ಪ ನೆರಳಿದ್ರೆ ಇಳುವರಿ ಕಮ್ಮಿ ಬರ್ತದೆ. ಈ ಥರ ನೀವು ಇಂಟರ್ ಕ್ರಾಪ್ ಆಗಿ ಸಮಗ್ರ ಕೃಷಿ ಬೇಸಾಯದಲ್ಲಿ ಪಪ್ಪಾಯಿನೂ ಗಿಡನೂ ಹಾಕ್ಕೊಂಡು ಅದರಿಂದನೂ ಸ್ವಲ್ಪ ಕೃಷಿಯಲ್ಲಿ ಲಾಭ ಮಾಡ್ಬೋದು ರೈತ ಬಾಂಧವರು. 2 ಸಪೋಟ ಮಧ್ಯೆ 1 ಬಟರ್ಫುಟ್ ಹಾಕಿ, ಆ ಸಪೋಟ ಮಧ್ಯೆ 1 ಬಟರ್ಫುಟ್ ಹಾಕಿದ್ವಿ, ಒಟ್ಟು 4 ಬಟರ್ಫುಟ್ ಹಾಕಿ. ಅದ್ರ ಮಧ್ಯೆ ಸೀತಾಫಲ. ಸೀತಾಫಲ ಅಂದರೆ ಇದು ಮಾಮೂಲಿ ಗುಟ್ಟೆಲಿ ಬೆಳೆಯೋಂಥ ಸೀತಾಫಲ ಅಲ್ಲ, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಸೀತಾಫಲ. ಇದು ಒಂದು 300-400 ಗ್ರಾಮ್ ಬರ್ತದೆ. ಇವಾಗ ಆಲ್ರೆಡಿ ಇದು ಕಾಯಾಗಿ ಒಂದೂವರೆ ತಿಂಗಳಾಗಿದೆ. ಇದು NMK Gold ಅಂತ, ಇದು ಸೀತಾಫಲ ಮಹಾರಾಷ್ಟ್ರದಿಂದ ತರಿಸಿ ನಾನು 100 ಗಿಡ ಇಸಿದೆ, ಸೀತಾಫಲ ಗಿಡಗಳನ್ನ ಹಾಕಿದ್ದೀನಿ. ತುಂಬ ಇದು ಬೀಜ ಕಮ್ಮಿ, ತಿರುಳು ಜಾಸ್ತಿ, ತುಂಬ ರುಚಿಕರ ಆಗಿರ್ತದೆ. ಇದು ತುಂಬ ನೋಡಿದ್ದೆ ನಾನು, ಬಿಜಾಪುರದಕ್ಕೆ ಹೋಗಿ ಬಾಗಲಕೋಟೆ ಆ ಸೈಡ್ ಹೋಗಿದ್ದೆ, ಕೆಲವು ತೋಟದಲ್ಲಿ ನೋಡಿ ಈ ಗಿಡನ ಸ್ವಲ್ಪ 100 ಗಿಡ ಹಾಕಿದ್ದೀನಿ ಇದನ್ನು.
1: ಓಕೆ ರಮೇಶ್ ಅವರೇ, ಏನು ಮುಂಚಿತ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೈತೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವರ ತೋಟದಲ್ಲಿರುವಂತಹ ಏನು ಸಮಗ್ರ ಕೃಷಿಯ ಬೆಳೆಗಳನ್ನ ಬಗ್ಗೆ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ ಅವರು, ಯಾವೆಲ್ಲ ಹಣ್ಣಿನ ತಳಿಗಳನ್ನು ಅವರು ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಹಾಗಿದ್ರೆ ಇವತ್ತು ರಮೇಶ್ ಅವ್ರ ಜೊತೆಗೆ ಏನಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಮನೆ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ FM ಸಮುದಾಯ. ಬನ್ನಿ ಭರವಸೆಗಾಗಿ, ಭವಿಷ್ಯಕ್ಕಾಗಿ, ನಮ್ಮ ಬನ್ನಿ.

0: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years countless celebration.
1: Shri Mahalakshmi Sweets Nandige.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ರಮೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ರಮೇಶ್ ಅವರು ಅವರ ತೋಟದಲ್ಲಿ ಯಾವೆಲ್ಲ ರೀತಿಯ ಸಮಗ್ರ ಬೆಳೆಗಳನ್ನು ಮಾಡ್ತಾ ಹಾಗೆ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಅವರ ತೋಟದಲ್ಲಿ ಎಷ್ಟೊಂದು ವೆರೈಟಿ ಆಫ್ ಹಣ್ಣಿನ ಗಿಡಗಳನ್ನು ನೋಡ್ಬೋದು. ಹಾಗೆ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಆಲ್ ಟೈಮ್ ಮ್ಯಾಂಗೋ ಆಗಿರ್ಬೋದು, ಹಾಗೆ ಮೂಸಂಬಿ ಗಿಡಗಳಾಗಿರ್ಬೋದು, ಮತ್ತು ಪಪಾಯ ಆಗಿರ್ಬೋದು, ಅನಾನಸ್ ಆಗಿರ್ಬೋದು, ಈ ರೀತಿಯ ವೆರೈಟಿ ಆಫ್ ಫ್ರೂಟ್ಸ್ಗಳನ್ನ ಅವರ ತೋಟದಲ್ಲಿ ಹಾಕಿದ್ದಾರೆ. ಜೊತೆಗೆ ಅದರಿಂದ ಉತ್ತಮವಾದಂತಹ ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತು ಹಣ್ಣಿನ ಗಿಡಗಳನ್ನ ಪರಾಗಸ್ಪರ್ಶವನ್ನು ಹೆಚ್ಚು ಮಾಡೋದಕ್ಕೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಅವರ ಸಮಗ್ರ ಕೃಷಿಯಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ರಮೇಶ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಅವರ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ರಮೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರಮೇಶ್ ಅವರೇ, ಈಗ ನಿಮ್ಮ ತೋಟದಲ್ಲಿ ಹಣ್ಣಿನ ಬೆಳೆಗಳನ್ನು ಮಾಡಿದ್ದೀರಾ, ಜೇನು ಕೃಷಿಯನ್ನು ಮಾಡ್ತಾ ಇದ್ದೀರಾ, ಇದೆಲ್ಲದರ ಜೊತೆಯಲ್ಲಿ ನೀರಿನ ಮೇಂಟೆನೆನ್ಸ್ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಸೊ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಿ, ಇದು ಯಾವ ರೀತಿಯಲ್ಲಿದೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಇದು ನಮ್ಮದು ಎರಡಿದೆ ಚೆಕ್ ಡ್ಯಾಮ್, ಕೆಳಗಡೆ ಒಂದಿದೆ, ಇಲ್ಲಿ ಮೇಲ್ಗಡೆ ಒಂದಿದೆ. ಇದು ನಮ್ಮ ಒಂದು 30-40 ವರ್ಷದಿಂದನೆ ನಮ್ಮ ತಂದೆ ಕಾಲದಾಗೆ ಇದು ಮೇಲೆ ಕೆರೆ ಇದೆ, ಕೆರೆಯಿಂದ ನೀರು ಹರ್ಕೊಂಡು ಮುಂದಿನ ಕೆರೆಗೆ ಹೋಗುತ್ತೆ, ಅದಕ್ಕೆ ಒಂದು ಚೆಕ್ ಡ್ಯಾಮ್ ಆಗಿ ಮಾಡಿದ್ದು. ಇದರಿಂದ ನೀರನ್ನ ಆದಷ್ಟು ನಾವು ಹಿಂಗಿಸ್ತೀವಿ ಭೂಮಿಗೆ, ಇದರಿಂದ ನಾವು ಯಾವುದೇ ನೀರನ್ನ ಗಿಡಗಳಿಗೆ ಯೂಸ್ ಮಾಡಲ್ಲ. ಪ್ಲಸ್ ಇದ್ರ ಜೊತೆ ಇದರೊಳಗೆ ಮೀನು ಸಾಕಾಣಿಕೆ ಮಾಡಿದ್ದೀವಿ, ಆದ್ದರಿಂದ ಇಲ್ಲಿ ನೀರು ಹಿಂಗ್ಸೋದ್ರಿಂದ ನಮ್ಮ ಬೋರ್ವೆಲ್ಲು ರೀಚಾರ್ಜ್ ಆಗುತ್ತೆ, ಪ್ಲಸ್ ನಮ್ಮ ಬಾವಿಲಿ ವರ್ಷ ಪೂರ್ತಿ ನೀರು ಇರ್ತದೆ. ಆ ಉದ್ದೇಶದಿಂದ ನಾವು ಒಂದು 2 ಚೆಕ್ ಡ್ಯಾಮ್ ಮಾಡಿದ್ದೀವಿ, ವರ್ಷ ಪೂರ್ತಿ ಆಲ್ಮೋಸ್ಟ್ ಆಲ್ ಇದ್ರಾಗೆ ನೀರು ಇರ್ತದೆ. ಈ ಚೆಕ್ ಡ್ಯಾಮ್, 2 ಚೆಕ್ ಡ್ಯಾಮಿಂದ ಒಂದು 2,000-3,000 ಮೀನು ಬಿಟ್ಟಿದ್ದೀವಿ. ಕೆಲವೊಂದು ತಿಲೋಫಿಯಾ ಅಂತ ತಿಲೋಫಿಯಾ ಇದೆ, ಕಾಮನ್ ಕ್ರಾಫು, ಈ ಥರ ಮಿಕ್ಸೆಡ್ ಮೀನುಗಳು ಬಿಟ್ಟಿದ್ದೀವಿ. ಇವಾಗ ಮಿನಿಮಮ್ ಅಂದರೆ 1-2 ಕೆಜಿ ಮೀನು ಬರ್ತದೆ. 1 ಕೆಜಿ ಇಲ್ಲೇ ಲೋಕಲಾಗೆ ಕೊಟ್ಟರು ನಮಗೆ 80-100 ರೂಪಾಯಿ ಬೆಲೆ ಸಿಗುತ್ತೆ. ರೈತ ಬಾಂಧವರು ಈ ಥರ ಅವ್ರ ಜಮೀನಲ್ಲಿ ನೀರು ಹರ್ಕೊಂಡು ಹೋಗತ್ತವ, ನೀವು ಚೆಕ್ ಡ್ಯಾಮ್ಗಳು ಆದಷ್ಟು ಮಾಡಿ, ಅದಕ್ಕೆ ನೀರು ಹಿಂಗ್ದಂಗೆ ಆಗುತ್ತೆ ನಿಮಗೆ, ಪ್ಲಸ್ ಮೀನು ಸಾಗಾಣಿಕೆನೂ ಮಾಡೋದಂಗೆ ಆಗುತ್ತೆ. ಎರಡೂನು ನೀವು ಅದನ್ನು ಉಪಯೋಗಿಸ್ಕೊಬೇಕು. ಇವಾಗ ನಾನು ಏನು ತೋಟಗಾರಿಕೆ ಬೆಳೆ ಬೆಳೆದಿನಿ, ತೆಂಗಿರ್ಬೋದು, ಸಪೋಟೊ ಇರ್ಬೋದು, ಬಟರ್ಫ್ರೂಟ್ ಇರ್ಬೋದು, ಪಪ್ಪಾಯಿ ಇರ್ಬೋದು, ಯಾವುದೇ ಬೆಳೆಯನ್ನು ನಾನು ಮುಖ್ಯವಾಗಿ ನಾನು ಬೆಳೆದಿರೋದನ್ನ ನಾನು ಮಾರ್ಕೆಟ್ ಮಾಡ್ತಾ ಇದ್ದೀನಿ. ನಾನು ರೈತರಿಗೆ ಹೇಳೋದು ಅಂದರೆ ನೀವೇನೇ ಬೆಳೀರಿ ಅದನ್ನು ನೀವು ಮಾರ್ಕೆಟಿಂಗ್ ಮಾಡಿ, ಪ್ಲಸ್ ನಿಮ್ಮದು ಪ್ರಾಡಕ್ಟ್ ಏನು ಬೆಳೀತೀರಾ ಹಣ್ಣು, ಅದು ಕ್ವಾಲಿಟಿ ಇರಬೇಕು ಮುಖ್ಯವಾಗಿ. ಆ ಕ್ವಾಲಿಟಿ ಇದ್ದಾಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು ಮಾರಿದ್ದು ನೇರ ಮಾರ್ಕೆಟ್ ಮಾಡ್ತೀನಿ, ಯಾವುದೇ ಮಧ್ಯವರ್ತಿಗೆ ನಾನು ಕೊಡಲ್ಲ. ನಾನು ಬೆಳೆದಿದ್ದ ಆಪ್ಕಮ್ಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ಈ ಥರ ರೈತ ಎಫ್ ಇ ಒ ಇರ್ಬೋದು, ಈ ಥರ ಕಂಪ್ನಿಗಳಿಗೆ ಮಾಡಿದಾಗ ಏನಾಗ್ತದೆ ಅಂದರೆ ಒಳ್ಳೆಯ ಗುಣಮಟ್ಟ ಇದ್ದಾಗ ಒಳ್ಳೆ ಬೆಲೆ ಕೊಡ್ತಾರೆ ಅವರು. ಸ್ವಲ್ಪ ಕ್ವಾಲಿಟಿ ಕೇಳ್ತಾರೆ, ಕ್ವಾಲಿಟಿ ಕೇಳಿದಾಗ ನಾವುನು ನಮ್ಗೆ ಒಳ್ಳೆ ಕ್ವಾಲಿಟಿ ಬೆಳೆದಾಗ 10-20% ಜಾಸ್ತಿ ಕೊಡ್ತಾರೆ ರೇಟ್ನ. ಅದಕ್ಕೆ ರೈತ ಬಂದವ್ರು, ನಾವು ಬೆಳೆದಿದ್ದು ಯಾವುದೇ ಫಸಲನ್ನ ನೀವು ನೇರ ಮಾರುಕಟ್ಟೆ ಮಾಡಿ ಮಧ್ಯವರ್ತಿಗಳಿಗೆ ಕೊಡಬೇಡಿ. ನಾನು ಇವಾಗ ಪಪ್ಪಾಯಿ ಬೆಳೀತಾ ಇದ್ದೀನಿ, ಪಪ್ಪಾಯಿ ಬೆಳೆದಿರೋದು ನಾನು ಬಿಗ್ ಬಾಸ್ಕೆಟ್ಗೆ ಇವಾಗ ಆಲ್ರೆಡಿ 1 ಪೀಸ್ನ ಪಪ್ಪಾಯಿನ ಕಾಯಿನೇ 1/2 ಕೆಜಿ ಕಾಯಿನ ನಾನು 15-20 ರೂಪಾಯಿ ರೇಟ್ಗೆ ಕೊಡ್ತಾ ಇದ್ದೀನಿ. ಅದೇ ಹಣ್ಣಾದರೆ ನಮಗೆ ಇವಾಗ 30 ರೂಪಾಯಿ ಹೋಗುತ್ತೆ. ಸಪೋಟೊ ಇವಾಗ ನೋಡಿ, ಸಪೋಟೊ ಏನಾಗುತ್ತೆ ಇವಾಗ ಏನು ರೇಟ್ ಇದೆ ಅಂದರೆ ಒಂದು 45-50 ರೂಪಾಯಿ ಇದೆ. ಆಪ್ಕಮ್ಸ್ ಆಗಿದೆ, ರಿಲಯನ್ಸ್ ಬಿಗ್ ಬಾಸ್ಕೆಟಲ್ಲಿ 50 ರೂಪಾಯಿ ಇದೆ. ಸೀಬೆ ಇವಾಗ ನಂದು ಸೀಬೆ 1 ಎಕರೆ ಸೀಬೆ ಇದೆ, 360 ಗಿಡ ಸೀಬೆ ಇದೆ, ಅದರಲ್ಲಿ ಸರಾಸರಿ ಒಂದು 7-8 ಟನ್ ಬರ್ತದೆ. ಇವತ್ತು ಸೀಬೆ ರೇಟ್ 45-50 ರೂಪಾಯಿ. ಈ ಥರ ಎಲ್ಲ ನಾವು ಇಂಟರ್ ಕ್ರಾಪ್ ಆಗಿ ಆರ್ಟಿಕಲ್ಚರ್ ಏನು ನಾನು ಫಾರ್ಮ್ ಮಾಡಿದ್ದೀನೋ, ಸಮಗ್ರ ಕೃಷಿ ಮಾಡಿದ್ದೀನೋ, ಅದರೊಳಗೆ ಏನೇನು ಹಣ್ಣು ಬೆಳಿತೀನೋ, ತೆಂಗಿರ್ಬೋದು, ಇದನ್ನೆಲ್ಲ ನೇರು ಮಾರುಕಟ್ಟೆ ಮಾಡಿದ್ರಿಂದ ನನಗೆ ವಾರ್ಷಿಕವಾಗಿ ಸರಾಸರಿಯಿಂದ 20-30% ಹೆಚ್ಚು ಲಾಭ ಬರ್ತದೆ. ಆದಷ್ಟು ನಾನು ರೈತ ಬಾಂಧವ್ರಿಗೆ ಹೇಳೋದೇನು ಅಂದರೆ, ನೀವೇನೇ ಬೆಳೆದಿದ್ದ ನೀವೇ ನೇರ ಮಾರ್ಕೆಟ್ ಮಾಡಿ, ಹತ್ರದ ಎಲ್ಲಿರ್ತದೆ ರಿಲಯನ್ಸ್ ಇರ್ಬೋದು, ಫ್ರೆಶ್ ಇರ್ಬೋದು, ಆಪ್ಕಮ್ಸ್ ಇರ್ಬೋದು, ಅಲ್ಲಿ ಮಾರ್ಕೆಟ್ನ ನೀವು ಹುಡುಕೊಳ್ಳಿ. ನೀವು ಯಾವುದೇ ಯಾರೋ ಬಂದರು ಅಂತ ನೀವು ಮಾವಿನ ಗಿಡ ಬೆಳಿತೀರ, ಮಾವಿನ ಗಿಡನ ಕೊಟ್ಬಿಡೋದು ವರ್ಷದ ಬೆಳೆ ಕೊಟ್ಬಿಟ್ರೆ ಅವನೇನು ಮಾಡ್ತಾನೆ, ಅವನು ಲಾಭ ಮಾಡ್ಕೊತಾನೆ. ನಿಮ್ಮದು ಭೂಮಿ, ನಿಮ್ಮದು ನೀರು, ನಿಮ್ಮದು ಗೊಬ್ಬರ, ಅವನು 1-2 ತಿಂಗಳೊಳಗೆ ದುಡ್ಡು ಮಾಡ್ಕೊತಾನೆ. ನೀವು ವರ್ಷ ಪೂರ್ತಿ ಶ್ರಮ ಬೆಳಿತೀರ, ಅವನು 2-3 ತಿಂಗಳೊಳಗೆ ಲಾಭ ಮಾಡ್ಕೊತಾನೆ. ಆದಷ್ಟು ನೀವು ಬೆಳೆದಿದ್ದ ಮಾರ್ಕೆಟೇ ನೀವು ಹಂಚ್ಕೊಳ್ಳಿ, ನೀವು ಸೇಲ್ ಮಾಡಿ, ಆವಾಗ ನಿಮಗೆ ಒಂದು 30-40% ಲಾಭ ಬರ್ತದೆ. ಆವಾಗ ನಿಮಗೆ ಕೃಷಿ ಮಾಡಬೇಕನ್ನೋ ನಿಮಗೆ ಆಸೆ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಏನಾಗ್ತೀರಾ, ಅವ್ರು ಕೊಟ್ಬಿಡ್ತೀರಾ, ಲಾಸ್ ಆಗ್ತದೆ, ಕೃಷಿ ಬಿಟ್ಬಿಡ್ತೀರಾ. ಅದರಿಂದ ನೀವೇನು ಬೆಳಿತೀರಾ ಅದನ್ನು ಕ್ವಾಲಿಟಿ ಬೆಳೀರಿ. ನಾನು ಹೇಳೋದು ಅದನ್ನು ಮಾರ್ಕೆಟ್ಗೆ ನೀವು ಹಂಚ್ಕೊಂಡು ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ. ನಾನು ಆದಷ್ಟು ತುಂಬ ಜನನ ರೈತರಿಗೆ ಹೇಳೋದಂದರೆ, ನೀವೇನು ಬೆಳೆಯೋದನ್ನ ನೀವು ಮಾರ್ಕೆಟ್ ಮಾಡಿ, ನೀವು ಸೇಲ್ ಮಾಡಿ, ಕ್ವಾಲಿಟಿ ಬೆಳೀರಿ. ಆವಾಗ ನಿಮಗೆ ಕೃಷಿ ಹೆಚ್ಚು ಲಾಭದಾಯಕ ಕೊಡ್ತದೆ. ಒಂದು ತಳಿ ಮಲ್ನಾಡ್ ಗಿಡ್ಡ ಅಂತ ತಳಿ ಇದು, ಸಕಲೇಶ್ಪುರದಿಂದ ನಾನು ನಮ್ಮ ಫ್ರೆಂಡು ಅವರು ಕೊಡಿಸ್ರು ಇದನ್ನ ಅವ್ರ ರಿಲೇಷನ್ ಮನೇಲಿ. ಒಂದು ಹಸು ಮಾತ್ರ ತಂದಿದ್ದೆ, ಒಂದು 4 ವರ್ಷದಿಂದೀಚೆ. ಅದಕ್ಕಿಂತ ಮುಂಚೆ ನಾವು ಸೀಮೆ ಹಸು ಈ ಥರ ಎಲ್ಲ HF ಆ ಥರ ಎಲ್ಲ ಕಟ್ಟಿದ್ದು. ಅದರಿಂದ ಲೇಬರ್ ಪ್ರಾಬ್ಲಮ್ಮಿಂದ ನಾನು ಈ ಥರ ಮಲ್ನಾಡ್ ಗಿಡ್ಡ ತಂದಿದ್ದೀನಿ. ಯಾಕೆಂದರೆ ಇದು ಮಲ್ನಾಡ್ ಗಿಡ್ಡದಿಂದ ನೀವೇನು ಮಾಡ್ಬೋದು ಅಂದರೆ, ಇದು ಹಾಲು ಕಮ್ಮಿ ಕೊಟ್ಟರು 1 ಲೀಟ್ರ್ ಕೊಟ್ಟರು ತುಂಬ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1-1.5 ಲೀಟ್ರ್ ಕೊಡ್ತದೆ. ಒಂದು ಹಸುವಿಂದ ಇವಾಗ ಆಲ್ರೆಡಿ ಒಂದು 4 ಹಸು ಆಗಿದೆ. ಇದರಿಂದ ಜೀವಾಮೃತ, ಇದು ಗಂಜಲದಿಂದ ಜೀವಾಮೃತ ಮಾಡ್ಬೋದು. ಆರೋಗ್ಯ ದೃಷ್ಟಿಯಿಂದ ಈ ಥರ ಹಸುಗಳನ್ನ ತೋಟ ಮಡಗಿರೋ ಅಂಥವ್ರು ಒಂದು ಮಲ್ನಾಡ್ ಗಿಡ್ಡ ಮಡಿಕೊಂಡಾಗ ನಿಮಗೆ ಒಂದು 7-8 ತಿಂಗಳು ಹಾಲು ಕೊಡ್ತದೆ ಇದು. ಪ್ಲಸ್ ಮೇವು ಸ್ವಲ್ಪ ಕಮ್ಮಿ ಇದ್ದರೂ ಇದಕ್ಕೆ ನಡೀತೈತೆ, ಎಲ್ಲಿ ಬಿಟ್ಟರು ಮೇಯ್ತದೆ. ಇದೆಲ್ಲ ಮಲ್ನಾಡಾಗೆ ಬಿಟ್ಟು ಮೇಯ್ದಿರೋ ಅಂಥದ್ದು. ನಾವು ಒಂದು ಹಸು ತಂದು ಇವಾಗ ಮಿನಿಮಮ್ ಅಂದರೆ 4 ಹಸು ಆಗಿದೆ. ಇದೆಲ್ಲ ಬೆಳೆಯೋಕ್ಕೆ ನಮಗೆ ಕಾರಣ ಅಂದರೆ ಈ ಬಾವಿ. ಮೊದಲು ಬೋರ್ವೆಲ್ ಹಾಕಿಲ್ಲ, ನಾವು ಒಂದು 10 ವರ್ಷ ಆಯ್ತು ಅಷ್ಟೇ ಬೋರ್ವೆಲ್ ಹಾಕಿ. ಈ ಬಾವಿಲೇ ತುಂಬ ನೀರು ಬರ್ತದೆ. ತುಂಬ ನೀರು ಅಂದರೆ ನಾವು ಒಂದು 2 ಚೆಕ್ ಡ್ಯಾಮ್ ಮಾಡಿದ್ದೀವಿ. ಆ ಚೆಕ್ ಡ್ಯಾಮು ನೀರನ್ನ ಇಂಗಿಸ್ತೀವಿ, ಇದ್ರಾಗೂ ಜಲ ಬರ್ತದೆ. ಇದರಿಂದ ನಾವು ಎಲ್ಲ ಗಿಡಗಳಿಗೂ ಪಂಪ್ ಮಾಡ್ತೀವಿ, ಡ್ರಿಪ್ ಇರಿಗೇಷನ್ ಮುಖಾಂತರ ಡ್ರಿಪ್ ಮಾಡ್ತೀವಿ. ಇದ್ರೊಳಗೆ ಸ್ವಲ್ಪ ಮೀನು ಸಾಗಾಣಿಕೆನೂ ಮಾಡ್ಕೊಂಡಿದ್ದೀವಿ, ಮೀನು ಸಾಗಾಣಿಕೆ ಮಾಡಿದ್ದೀವಿ. ಇದು ಮಳೆ ಬಂತಂದರೆ ತುಂಬ ನಿಮ್ಮ ಕಂಠದ ಲೆವೆಲ್ಗೆ ಒಂದು 1/2 ಅಡಿ ಮಾತ್ರ ನಿಮ್ಗೆ ಗ್ಯಾಪ್ ಉಳಿತದೆ, ಆ ಮೂಲಕ ಹಾಲು ಬಾವಿ ತುಂಬಿರ್ತದೆ. ಈ ಥರ ಹಳೆ ಬಾವಿಗಳಿದ್ದರೆ ನೀವು ಆದಷ್ಟು ನೀರು ಶೇಖರಣೆ ಮಾಡ್ಕೊಬೋದು. ಶೇಖರಣೆ ಮಾಡಿ ಕರೆಂಟ್ ಇಲ್ದಿದ್ದಾಗ ಇವಾಗ ನೈಟ್ ಇರ್ತದೆ ಕರೆಂಟ್ ಮಾತ್ರ ಅಂದ್ಕೊಳ್ಳಿ, ನೀವು 1 ಗಂಟೆ ರಾತ್ರಿಯಲ್ಲಿ ನೈಟ್ ಹೋಗಿ ಗಿಡಗಳಿಗೆ ಬಿಡೋಕ್ಕಾಗಲ್ಲ. ಇದು ಒಂದು ಟ್ಯಾಂಕ್ ಥರನೂ ಆಗಿ ಯೂಸ್ ಆಗುತ್ತೆ, ಪ್ಲಸ್ಸು ಮೀನು ಸಾಗಾಣಿಕೆನೂ ಮಾಡ್ಬೋದು, ಯಾವುದೇ ಥರ ವೇಸ್ಟ್ ಆಗಲ್ಲ. ಇದು ಈ ಥರ ನಿಮ್ಮ ಹಳೆ ಬಾವಿಗಳೇನನ್ನು ನಿಮ್ಮ ತೋಟದಲ್ಲಿದ್ದಾಗ ಈ ಥರ ಮಾಡ್ಕೊಂಡ್ರೆ ರೈತ ಬಾಂಧವ್ರಿಗೆ ತುಂಬ ಒಳ್ಳೆಯದಾಗುತ್ತೆ.
2: ಓಕೆ, ಧನ್ಯವಾದಗಳು ರಮೇಶ್ ಅವರೇ. ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಾಗೆ ನಿಮ್ಮ ಕೃಷಿಯ ತೋಟದ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಯಾವ ರೀತಿಯ ಕೃಷಿ ಚೆನ್ನಾಗಿರುತ್ತೆ, ಏನೆಲ್ಲ ಬೆಳೆಗಳನ್ನು ಮಾಡ್ಬೋದು, ಸಮಗ್ರವಾಗಿ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಇದರಲ್ಲಿ ಜೇನು ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಯಾವ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವರು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೂ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ನಮ್ಮ ಸಂಖ್ಯೆ 9686-0962-9 ಈ ಸಂಖ್ಯೆ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.

0: ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686962279.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
3: ಭಾರತದ ಕಾಳಿಂಗ ಸರ್ಪಗಳ ಮನುಷ್ಯ ಗೌರಿಶಂಕರ್. ಹಾವೆಂದರೆ ಸಾಕು, ಭಯದಿಂದ ಬೆಚ್ಚಿ ಬೀಳುತ್ತವೆ, ಕಾಲುಗಳು ತಡಬಡಿಸಿ ಹಿಂದೆ ಸರಿಯುತ್ತವೆ. ಕಾಳಿಂಗ ಸರ್ಪವನ್ನು ನೋಡಿದರಂತೂ ಸತ್ಯವೋ ಕೆಟ್ಟವೋ ಎಂದು ಕಾಲು ಕಿತ್ತು ಹೆದರಿ ಓಡುತ್ತೇವೆ. ಎಲ್ಲ ಹಾವುಗಳು ವಿಷಪೂರಿತ ಎಂದು ತಿಳಿದ ನಾವು ಹಾವುಗಳನ್ನು ಹಿಂದೆ ಮುಂದೆ ನೋಡದೆ ಹೊಡೆದು ಸಾಯಿಸಿಬಿಡುತ್ತೇವೆ. ಜಗತ್ತಿನಲ್ಲಿಯೇ ಅತಿ ಉದ್ದವಾದ 18 ಕಾಳಿಂಗ ಸರ್ಪ ನಮ್ಮ ಪಶ್ಚಿಮ ಘಟ್ಟಗಳ ಆಗುಂಬೆ ವೃಷ್ಟಿವನಗಳಲ್ಲಿ ವಾಸವಾಗಿರುವುದು ಹೆಮ್ಮೆಯ ಸಂಗತಿ. ಅಭಿವೃದ್ಧಿಯ ನೆಪದಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು ನಾಶವಾಗುತ್ತಿವೆ. ಅಪರೂಪದ ಕಾಳಿಂಗ ಸರ್ಪಗಳ ಸಂಖ್ಯೆಗೂ ಕೂಡ ಹಾಗೂ ಅವುಗಳ ಆವಾಸಕ್ಕೂ ಕೂಡ ಈಗ ತೊಂದರೆ ಬಂದಿದೆ. ಏಷ್ಯನ್ ಡೆಡ್ಡಿಯೆಸ್ಟ್ ಸ್ನೇಕ್ ಎಂದು ಹೆಸರು ಪಡೆದ ಕಾಳಿಂಗ ಸರ್ಪ ಉಳಿಯಬೇಕಾದರೆ ಅದರ ಆವಾಸ ವೃಷ್ಟಿವನಗಳು ರಕ್ಷಣೆ ಆಗಬೇಕು. ಕಾಳಿಂಗ ಸರ್ಪ ಅತ್ಯಂತ ವಿಷಪೂರಿತವಾದ ಹಾವು. ಅದು ಕಚ್ಚಿ 15 ಕಳೆಯುವಷ್ಟರಲ್ಲಿ ಮನುಷ್ಯ ಸತ್ತು ಹೋಗುತ್ತಾನೆ. ಆನೆಗೆ ಕಚ್ಚಿದರೆ ಆನೆ 1/2 ಸಾಯುತ್ತದೆ. ಅಷ್ಟು ವಿಷಪೂರಿತವಾಗಿರುವ ಹಾವು ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ ಓಪಿಯಾ ಫಗಸ್ ಹ್ಯಾನ್ ಎಂಬ ಹಾವನ್ನು ತಿನ್ನುತ್ತದೆ. ಇಂಥ ಹಾವುಗಳು ಜಗತ್ತಿನಲ್ಲಿಯೇ ಇಲ್ಲ. ತೈವಾನ್, ಇಂಡೋನೇಷ್ಯಾ, ದಕ್ಷಿಣ ಚೈನಾ ಹಾಗೂ ಫಿಲಿಪೈನ್ಸ್ ದೇಶಗಳನ್ನು ಹೊರತುಪಡಿಸಿದರೆ ಕಾಳಿಂಗ ಸರ್ಪಗಳು ಅತಿ ಹೆಚ್ಚು ಇರುವುದು ಭಾರತದಲ್ಲಿಯೇ. ಕಾಳಿಂಗ ಸರ್ಪಗಳ ಸುದ್ದಿ ಎತ್ತಿದರೆ ಸಾಕು, ಅವುಗಳ ಸಂತಾನಾಭಿವೃದ್ಧಿ ರಕ್ಷಣೆ ಮಾಡಲು ಹಗಲಿರಲು ಸಂಶೋಧನೆ ಮಾಡುತ್ತಾ ಶ್ರಮ ಪಡುತ್ತಿರುವ ಗೌರಿಶಂಕರ್ ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಅವರು ಕಾಳಿಂಗ ಸರ್ಪಗಳ ದೇಹ ರಚನೆ, DNA, ಚಲನವಲನ, ಸಂತತಿ, ಆಹಾರ ಮೊದಲಾದವುಗಳ ಬಗ್ಗೆ 2014 2 ಕಾಲ ಸಂಶೋಧನೆ ಮಾಡಿ ರಕ್ಷಣೆ ಮಾಡಿದ್ದಾರೆ. ಕಾಳಿಂಗ ಸರ್ಪಗಳಿಗೆ ರೇಡಿಯೋ ಕಾಲರ್ ತೊಡಿಸಿ ಟೆಲಿಮೆಟ್ರಿ ಅಳವಡಿಸಿ ಅಧ್ಯಯನ ಆರಂಭಿಸಿದಾಗ ಗೌರಿಶಂಕರ್ ಅವರ ಬಗ್ಗೆ ಅನೇಕ ಅಪಹಾಸ್ಯದ ಮಾತುಗಳು ಕೇಳಿಬಂದಿದ್ದವು. ಒಡಿಶಾದ ಶ್ರೀರಾಮಚಂದ್ರ ಬಂಜಾಡಿಯೋ ವಿಶ್ವವಿದ್ಯಾಲಯದಲ್ಲಿ ಅವರು PhDಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು. ಸ್ವೀಡನ್ನಿನ ಉಪ್ಪುಸಲ ವಿಶ್ವವಿದ್ಯಾಲಯದಿಂದ ಅವರ ಅಧ್ಯಯನಕ್ಕೆ ಸ್ಕಾಲರ್ಶಿಪ್ ದೊರೆಯಿತು. ಅವರು ಅಲ್ಲಿಗೆ ತೆರಳಿ ಕಾಳಿಂಗ ಸರ್ಪಗಳ ಸಂಶೋಧನೆ ಮಾಡಿದರು. ಗೌರಿಶಂಕರ್ ಅಲ್ಲಿ ಜಗತ್ತಿನ 4 ಪ್ರಭೇದದ ಕಾಳಿಂಗ ಸರ್ಪಗಳ ಪರಿಚಯ ಮಾಡಿಕೊಂಡರು. ಅವುಗಳಲ್ಲಿ ಪಶ್ಚಿಮ ಘಟ್ಟದ ಪ್ರಭೇದವು ಕೂಡ ಒಂದು ಎಂಬುದು ಅವರ ಗಮನಕ್ಕೆ ಬಂದು ಅದರ ಸುದೀರ್ಘ ಅಧ್ಯಯನ ಆರಂಭಿಸಿದರು. ಇದೇ 2023 ಮೇ ಅಂತ್ಯದಲ್ಲಿ ಅವರಿಗೆ PhD ಪದವಿ ಘೋಷಣೆಯಾದದ್ದು ಕರ್ನಾಟಕದ ಹೆಮ್ಮೆಯ ಸಂಗತಿ. ಯಾರೇ ಈ ಗೌರಿಶಂಕರ್? ಮೂಲತಃ ಗೌರಿಶಂಕರ್ ಬೆಂಗಳೂರಿನ KRPuramನಲ್ಲಿ ಜನಿಸಿದವರು. ಅವರ ತಂದೆ ಸೇನಾಧಿಕಾರಿ, ಅವರ ಮನೆಯ

0: ಸುತ್ತಲೂ ಭತ್ತದ ಗದ್ದೆಗಳಿದ್ದವು. ಒಮ್ಮೆ ಅವರಿಗೆ ಕಾಳಿಂಗ ಸರ್ಪ ಹಿತ್ತಲಲ್ಲಿ ಕಾಣಿಸಿಕೊಂಡಿತು. ಅತ್ಯಂತ ಅಚ್ಚರಿ ಮೂಡಿತು. ಆಗ ಅವರಿಗೆ ಕೇವಲ 9 ವರ್ಷ. ನಂತರ ಅವರು ಹಾವುಗಳನ್ನು ಹಿಡಿಯುವ ಹವ್ಯಾಸವನ್ನು ಬೆಳೆಸಿಕೊಂಡರು. ಚಿಕ್ಕವನಿರುವಾಗಲೇ ಗೌರಿಶಂಕರನಿಗೆ ಹಾವುಗಳೆಂದರಿಗೆ ಭಯವಿರಲಿಲ್ಲ. ಅವನು ಸದಾ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಯಾಕೆ ಜನ ಹಾವುಗಳಿಗೆ ಹೆದರುತ್ತಾರೆ? ಯಾಕೆ ಹಾವುಗಳನ್ನು ಸಾಯಿಸುತ್ತಾರೆ? ಇಂಥ ಪ್ರಶ್ನೆಗಳು ಅವರ ತಲೆಯಲ್ಲಿ ಕಾಡುತ್ತಿದ್ದವು. ಬಿಕಾಂ ಪದವಿಯನ್ನು ಮುಗಿಸಿದ ಗೌರಿಶಂಕರ್ ಒಂದು ವಾಷಿಂಗ್ ಮಷಿನ್ ಕಂಪನಿಯಲ್ಲಿ ಕೆಲಸ ಮಾಡತೊಡಗಿದ. ಅವರಿಗೆ ಅಲ್ಲಿಯ ಕೆಲಸ ಆಸಕ್ತಿಯನ್ನು ತೋರಲಿಲ್ಲ. ಆಗ ಅವರು ಕರುಣಾ ಪ್ರಾಣಿದಯಾ ಸಂಘದ ಸದಸ್ಯರಾದರು. ನಂತರ ಪಕ್ಷಿ ವೀಕ್ಷಣೆ, ಚಾರಣ, ಛಾಯಾಗ್ರಹಣ ಇವು ಅವರ ಹವ್ಯಾಸಗಳಾದವು. ಪಶ್ಚಿಮ ಘಟ್ಟದ ಉದ್ದಗಲಕ್ಕೂ ಓಡಾಟ ನಡೆಸಿ ಕಾಳಿಂಗ ಸರ್ಪಗಳ ಅಧ್ಯಯನ ನಡೆಸಿದರು. 2000 ಇಸ್ವಿಯಲ್ಲಿ ಗೌರಿಶಂಕರ್ ಮಡ್ರಾಸಿನ ಕ್ರೊಕೊಡೈಲ್ ಬ್ಯಾಂಕ್ ಟ್ರಸ್ಟಿನ ಸ್ಥಾಪಕ ರೊಮುಲಸ್ ವಿಟೇಕರ್ ಎಂಬವರನ್ನು ಪರಿಚಯ ಮಾಡಿಕೊಂಡರು. ವಿಟೇಕರ್ ಉರಗ ತಜ್ಞ, ಅಮೆರಿಕ ಮೂಲದ ಭಾರತದ ಪ್ರಜೆ. ಅವರಿಗೂ ಕೂಡ ಕಾಳಿಂಗ ಸರ್ಪಗಳ ಬಗ್ಗೆ, ಉರಗಗಳ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಅವರು 2005 ಆಗುಂಬೆಯಲ್ಲಿ ವೃಷ್ಟಿವನ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದರು. ಆಗ ಆ ಯೋಜನೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡವರು ಗೌರಿಶಂಕರ್. ಗೌರಿಶಂಕರ್ ಆಗುಂಬೆಗೆ ಹೊರಟು ಬಿಟ್ಟರು. ಅಲ್ಲಿ ಸಂರಕ್ಷಣಾ ಅಧಿಕಾರಿಯಾಗಿ ಕೆಲಸ ಆರಂಭಿಸಿದರು. ನಾಗರ ಹಾವುಗಳ ಗೂಡು ಕಟ್ಟುವ, ಪ್ರಣಯದ ಕಾದಾಟ ನೋಡುವ, ಸಂಯೋಗ ನೋಡುವ, ನರಭಕ್ಷಕ ನಡವಳಿಕೆಗಳ ವೀಕ್ಷಣೆ ಮಾಡಿದ. ಅವರು ಅತಿ ಹೆಚ್ಚು ಕೆಲಸ ಮಾಡತೊಡಗಿದರು. ಕಾಳಿಂಗ ಸರ್ಪಗಳ ಮೇಲೆ ರೇಡಿಯೋ ಟೆಲಿಮೆಟ್ರಿ ಅಧ್ಯಯನವನ್ನು ನಡೆಸಿದರು. ಒಟ್ಟು 400 ಕಾಳಿಂಗ ಸರ್ಪಗಳನ್ನು ಹಿಡಿದು ಕಾಡಿಗೆ ಬಿಟ್ಟರು. ಸುಮಾರು 50 ಕಾಳಿಂಗ ಸರ್ಪಗಳ ಗೂಡುಗಳನ್ನು ಪತ್ತೆ ಮಾಡಿದರು. ಅವುಗಳ ಮೇಲೆ ನಿಗಾ ಇಟ್ಟು ಸಂತಾನ ಬೆಳೆಸಲು ಶ್ರಮಪಟ್ಟರು. ಕಾಳಿಂಗ ಸರ್ಪಗಳನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವಾಗ ಅನೇಕ ಬಾರಿ ಅವುಗಳನ್ನು ಕಚ್ಚಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸಾವಿನ ದವಡೆಯಿಂದ ಪಾರಾದರು. ಹಾಗಾಗಿ ಸಾರ್ವಜನಿಕರಿಗೆ, ಪರಿಸರ ಕಾರ್ಯಕರ್ತರಿಗೆ ತರಬೇತಿಗಳನ್ನು ನೀಡಿ ಜಾಗೃತಿ ಮೂಡಿಸತೊಡಗಿದರು. ಆಗುಂಬೆ ಸಮೀಪದ ಗುಡ್ಡೆಕೇರಿಯಲ್ಲಿ ಕಾಳಿಂಗ ಎಂಬ ಮನೆಯಲ್ಲಿ ಅವರು ಪತ್ನಿ ಶರ್ಮಿಳಾರವರ ಜೊತೆಗೆ ಸಂಶೋಧನೆ ನಡೆಸುತ್ತಿದ್ದಾರೆ. ರೋಮುಲಸ್ ವಿಟೇಕರ್ ಅನೇಕ ವನ್ಯಜೀವಿ ಸಾಕ್ಷ್ಯಚಿತ್ರಗಳನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲೂ ಕೂಡ ಗೌರಿಶಂಕರ್ ಅವರ ಜೊತೆಗಿದ್ದರು. ಸೀಕ್ರೆಟ್ ಆಫ್ ದಿ ಕಿಂಗ್ ಕೋಬ್ರಾ, ಏಷ್ಯನ್ ಡೆಡ್ಲಿಯೆಸ್ಟ್ ಸ್ನೇಕ್, ದ ಕಿಂಗ್ ಆ್ಯಂಡ್ ಐ, 1 million ಸ್ನೇಕ್ ಬೈಟ್ಸ್ ಆ್ಯಂಡ್ ವೈಲ್ಡೆಸ್ಟ್ ಇಂಡಿಯಾ ಮೊದಲಾದ ಸಾಕ್ಷ್ಯಚಿತ್ರಗಳನ್ನು ತಯಾರಿಸುವಾಗ ರೋಮುಲಸ್ ಜೊತೆ ಗೌರಿಶಂಕರ್ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡಿದರು. ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಾಕ್ಷ್ಯಚಿತ್ರದಲ್ಲಿ ಕೆಲಸ ಮಾಡುತ್ತಿರುವಾಗ ಕಾಳಿಂಗ ಸರ್ಪದ ರೋಮಾಂಚಕ ಕ್ಷಣಗಳನ್ನು ನಾವು ನೋಡಿದ್ದೇವೆ. ಇವರಿಬ್ಬರ ಒಡನಾಟದಲ್ಲಿ ಆಗುಂಬೆ ಜಗತ್ತಿನ ಮೊದಲ ಕಾಳಿಂಗ ಸರ್ಪದ ರೇಡಿಯೋ ಟೆಲಿಮೆಟ್ರಿ ಅಳವಡಿಸುವ ಕೇಂದ್ರವಾಗಿ ಅದು ಬೆಳೆದದ್ದು ಒಂದು ದೊಡ್ಡ ದಾಖಲೆ. ಕಾಳಿಂಗ ಸರ್ಪದಂಥ ಅಪರೂಪದ ವಿಷಜಂತು ವಿನಾಶದಂಚಿನಲ್ಲಿದೆ. ಅದರ ಸಂತಾನ ಅಭಿವೃದ್ಧಿ ಮಾಡುವುದು ಎಲ್ಲರ ಕರ್ತವ್ಯ. ಅರಣ್ಯ ಇಲಾಖೆ ಕೂಡ ಆಗುಂಬೆ ಅಂತಹ ವೃಷ್ಟಿ ವನವನ್ನು ನಾಶ ಮಾಡದಂತೆ ನೋಡಿಕೊಂಡರೆ ಕಾಳಿಂಗ ಸರ್ಪಗಳು ಸಹಜವಾಗಿ ಬದುಕುತ್ತವೆ. ಕಾಡಿನಲ್ಲಿ ಒಂದು ಹುಲಿ ಇದ್ದರೆ ಸಾಕು, ಇಡೀ ಕಾಡು ತನ್ನಿಂದ ತಾನೇ ರಕ್ಷಣೆ ಆಗುತ್ತದೆ. ಹಾಗೆಯೇ ಒಂದು ಕಾಳಿಂಗ ಸರ್ಪ ಬಿದ್ದರೂ ಸಾಕು, ಇಡೀ ಕಾಡು ರಕ್ಷಣೆ ಆಗಬಲ್ಲದು. ಇದು ಗೌರಿಶಂಕರ್ ಅವರ ಮಾತು. ಭಾಷಣ ಮಾಡುವವರಿಗಿಂತ ಕಾಡಿನಲ್ಲಿ ಗೌರಿಶಂಕರ್ ಅವರಂತೆ ಕೆಲಸ ಮಾಡುವ ಯುವ ಮನಸ್ಸುಗಳು ಇಂದು ತುರ್ತಾಗಿ ಬೇಕಾಗಿದೆ. ಆಗ ಮಾತ್ರ ಕಾಳಿಂಗ ಸರ್ಪದಂಥ ಅಪರೂಪದ ಜೀವಿಗಳು ಪ್ರಕೃತಿಯಲ್ಲಿ ಉಳಿಯುತ್ತವೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0996279.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15ರ ಮಧ್ಯಾಹ್ನ 3-4ರವರೆಗೆ ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686609279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಚಂದನದ ಗೊಂಬೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಆಕಾಶದಿಂದ ಧರೆಗಿಳಿದ ರಂಬೆ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಮತ್ತೆ ಹಾಡಿತು ಕೋಗಿಲೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಬಾ ನನ್ನ ಸಂಗೀತ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಅವರ ಒಂದು ಅಭಿನಯದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕಾವೇರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಈ ದೇಶ ಚೆನ್ನ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ, ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಬೆಂಕಿಯ ಬಲೆ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ನನಗಾಗಿ ಬಂದ ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಒಂದು ಸುಮಧುರವಾದಂತಹ ಗೀತೆ. ಶಿವದೇಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪ್ರಳಯ ಅಂತಕ ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ. ಮುಂದೆ ನೀ ಹೋದಾಗ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ಭವ್ಯ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಹೋದರರ ಸವಾಲ್ ಚಿತ್ರದ ಒಂದು ಗೀತೆ, ಹೇ ನನಗಾಗಿಯೇ ನಿನ್ನಂದವು. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಅವರ ಒಂದು ಅಭಿನಯದ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಸ್ವತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಅಪ್ಪಾಜಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಏನೇ ಕನ್ನಡತಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, M ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆಮಿನಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ನಾನು ನನ್ನ ಹೆಂಡತಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಯಾರೇ ನೀನು ರೋಜಾ ಹೂವೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರವಿಚಂದ್ರನ್ ಹಾಗೂ ಊರ್ವಶಿ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ರಸಿಕ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅಂಬರವೇರಿ ಅಂಬರವೇರಿ ಇದು ಗೀತೆ, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಭಾನುಪ್ರಿಯ ಅವರ ಒಂದು ನಟನೆಯ ಚಿತ್ರ. ಇದು 1994ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮುಳ್ಳಿನ ಗುಲಾಬಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಈ ಗುಲಾಬಿಯು ನಿನಗಾಗಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1982 ತೆರೆ ಕಂಡಿರುವಂತಹ ವರ್ಷ. ಇದು ಅನಂತನಾಗ್ ಹಾಗೂ ಆರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಕಿಲಾಡಿಗಳು ಎನ್ನುವಂತಹ ಒಂದು ಚಿತ್ರದ ಗೀತೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು. ಪಿ ಜಯಚಂದ್ರನ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಒಂದು ರಚನೆ, ರಾಜ್ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ದ್ವಾರಕೀಶ್ ಅವರ ಒಂದು ನಟನೆಯ ಈ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ESP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಯಾರೇ ನೀನು ಚೆಲುವೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಚಿಂತೆ ಯಾಕೆ ಮಾಡುತ್ತೀಯ ಗೆಳೆಯ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ವಿಷ್ಣುವರ್ಧನ್ ಅವರ ಒಂದು ನಟನೆಯ ಚಿತ್ರ. ಇದು 1998 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇದೀಗ ಪ್ರಸಾರ ಮಾಡ್ತಾ ಇದೀವಿ. ತಿರುಗುಬಾಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದೇ ನಾಡು ಇದೇ ಭಾಷೆ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಜೆ ಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ನಟನೆಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಿಪಾಯಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಸ್ನೇಹಕ್ಕೆ ಸ್ನೇಹ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್, ಚಿರಂಜೀವಿ ಹಾಗೂ ಸೌಂದರ್ಯ ಅವರ ಒಂದು ನಟನೆಯ ಚಿತ್ರ. ಇದು 1996 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ESP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಬಾಳುವೆ ನಿನಗಾಗಿ ಎನ್ನುವಂತ ಈ ಒಂದು ಗೀತೆ ಬೇರೆ ಎಲ್ಲೂ ನೀವು ಕೇಳಲಿಕ್ಕೆ ಸಿಗಲ್ಲ ಅಂತ ನನ್ನ ಒಂದು ಭಾವನೆ. ಇದು ESP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು 52 ವರ್ಷಗಳ ಹಿಂದಿನ ಒಂದು ಸುಂದರವಾದಂತಹ ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

My name is Raj. What's your name, please? My name is Raj. ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್.

ಅಲ್ಲೇ ಇಲ್ಲೇ ಹೇಳಿ. ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್. ಮೈ ನೇಮ್ ಇಸ್ ರಾಜ್. ಯಾಕೆ ನನ್ ಮಾತು ಕೇಳಿಸ್ತಿಲ್ವಾ? ಕಿವಿಡಿನಾ? ಮಾತಾಡಕ್ ಬರಲ್ವಾ? ಮೂಗಿನ? ಇಲ್ಲ ಕೀ ಕೊಟ್ ಬೊಂಬೆನಾ?

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ

0: ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರವಾಗಲಿದೆ. ಈ ನಾಟಕದ ಹೆಸರು ಮಾತುಗಾರ ಮಲ್ಲಣ್ಣ. ಈ ನಾಟಕವನ್ನು MS ರವಿಗೌಡ ಅವರು ಬರೆದಿದ್ದಾರೆ. ಇದಕ್ಕೆ ಸಂಗೀತ MS ಮಾರುತಿ ಅವರದ್ದು. ಕೇಳಿ ನಾಟಕ ಮಾತುಗಾರ ಮಲ್ಲಣ್ಣ.

0: ಸಾಕಪ್ಪ ಸಾಕು, ಈ ಗೌರ್ಮೆಂಟ್ ಬಸ್ಸಿನ ಸಾವಾಸನೂ ಸಾಕು, ಈ ಗೌರ್ಮೆಂಟ್ನವ್ರ ಸಾವಾಸನೂ ಸಾಕು. ಅಲ್ಲ, ಬೆಂಗಳೂರಿಂದ ಮಂಡ್ಯಕ್ಕೆ ಬಸ್ ಬರೋಕ್ಕೆ 1.5 ಗಂಟೆ ಟೈಮ್ ಹಿಡಿಯುತ್ತದೆ. ಈ ಅಕ್ಕುಟ್ಟೋದ್ ಬಸ್ಸು ತಕ್ಕ ಬಂದು 5 ಗಂಟೆಗೆ ಬಿಟ್ಟವನಲ್ಲ, ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬರೋದಕ್ಕೆ ಒಂದ್ ಕಟ್ ಬೀಡಿ ತಕ್ಕಂದು ಸೇರ್ಕನ ಅಡ್ಕ ಬಂದ್ಬಿಟ್ಟಿದ್ರು ಬಸ್ಸು ಮುಂದಾಗ ನಾನೇ ಮಂಡ್ಯಕ್ ಸೇರ್ಕೊಂಡಿ. ಸಾಕನಪ್ಪ ಸಾಕು.
1: ಓಹೋ, ಏನ್ ಮಲಣೋ, ಏನ್ ಒಬ್ನೇ ಬರ್ತಾ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ.
0: ಓ ಬಲ ಕಲ್ಲಣ್ಣ, ಬೆಂಗಳೂರಿಗೆ ಹೋಗಿದ್ದಿ ಕಣ. ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತದಕ್ಕಲ್ಲ, ಪುಣ್ಯಾತ್ಮ ಸಂದಕ್ ತಗೊಂಡ್ ಬಿಟ್ಟವನೆ. ಬೇಡಕ್ಕಂದ ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತು ಬರ್ದಕ್ಕಲ್ಲ.
1: ಯಾಕೆ, ಬಸ್ ಕಿಸ್ ಕೆಟ್ಟೋಗಿತ್ತ?
0: ಯಾವ ಮಣ್ಣು ವಿಲಕ್ಕಲ್ಲ, ಒಂದ್ ಕೆಲ್ಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರು ಕಡೆಗಳೆಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ, ಏನಾಗೋಯ್ತು? ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡದ್ ಕೂತಿತ್ತು. ಆ ಮುಂಡತ್ತದ ವಸ್ತೇನೋ ಬಸ್ ಕತ್ತಿದ್ದು. ಆ ಡ್ರೈವರ್ ಬಸ್ ಬಿಡ್ದೇ ನೋಡ್ತಾ ಕೂತಿದ್ನಕ್ಕಲ್ಲ. ಸರಿ, ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ? ಚನ್ನಪಟ್ಟಣ ತವ ಡ್ರೈವರು ಹೋಟ್ಲು ತಕ್ಕೆ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳದ್ನ, ನೋಡ್ರಯ್ಯ 15 ನಿಮಿಷ 20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕಡೋರು ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅನ್ಬಿಟ್ಟು ಕಂಡಕ್ಟ್ರ ಕರ್ಕಂದು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕ್ಕಲ್ಲ. ಸರಿ, ದಡ್ ಮುಂಡ ತುದ್ದು ಎದ್ ಬರೋಕಿಲ್ಲ ನಮ್ಮ ಜೊತೆಲಿ. ಇವನೇನ್ ಮಾಡ್ಬಿಟ್ಟವನೆ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳ್ದೋಗೋದೇ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಐತೆ ಸುತ್ತಮುತ್ತ ನೋಡ್ಬಿಟ್ಟು ಈ ಗೇರೆ ಹಾಕ್ತಾರಲ್ಲ ಕಡ್ಡಿ ನೋಡಿದಿಲ್ಲ?
1: ಓ ನೋಡಿದಿಕ್ಕಂತೇಳಿ ಇಟ್ಟುದಲ್ಲ ಅದಲ್ವಾ?
0: ಹ್ಞೂ, ಆತ ಮುರಿದು ಸೈಡ್ಗೆ ಮಡಗ್ಬಿಟ್ಟವನೆ. ಸರಿ, ಡ್ರೈವರು ಕಂಡಕ್ಟ್ರು ಜನಗಳದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನ, ಬಂದ್ರಿ ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕಂದು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿನ ಮೇಲೆ ಕೂತ್ಕೊಂಡು ಕೀಯ ತಕ್ಕಂದು ಬಸ್ಸ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೆ ಇಲ್ಲ, ಡ್ರೈವರನು ಭಯ ಆಗೋಯ್ತು. ಇದೇನಪ್ಪ 20 ನಿಮಿಷದ ಕೆಳಗಿದ್ದಂತ ಗೇರು ಊಟ ಮಾಡ್ಕೊ ಬರೋದಕ್ಕೆ ಮಾಯ ಆಗ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಮ್ಯಾಲ್ಕೆ ಕೆಳಕ್ಕೆ ಸೈಡ್ಗೆ ಪಾಡ್ಗೆಲ್ಲ ಹುಡುಕ್ತಾವನೆ, ಗೇರೆ ಕಾಣ್ತಾ ಇಲ್ಲ. ಇವನ್ಗೆ ಅಳುವೆ ಬಂದ್ಬಿಡ್ತು. ಬಸ್ಸು ಏನಾರ ಮುಂದಕ್ಕೆ ಹೋಗದೇ ಇದ್ರೆ ಜನಗಳೆಲ್ಲ ಬೋದಾಕ್ಬಿಡ್ತಾರೆ, ಉಗಿದಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅಳ್ತಾ ಇದ್ನ. ಈ ದಡ್ಡ ಕೇಳ್ದ ಡ್ರೈವರ್ ಅಣ್ಣನ, ಏನಣ್ಣ ಹುಡುಕ್ತಾ ಇದೆಯಲ್ಲ, ಯಾಕಣ್ಣ ಅಳ್ತಾ ಇದೆಯಲ್ಲ ಅಂತಂದ. ಆಗ ಡ್ರೈವರ್ ಅಣ್ಣ ದಡ್ಡಂಗೆ ಹೇಳ್ದ, ಹಿಂಗೆ ಕಣಪ್ಪ ನೀನೇ ನೋಡ್ತಿದ್ದಲ್ಲಪ್ಪ, ಬೆಂಗಳೂರಲ್ಲೂ ಅತ್ತಗಿತ್ತಾಗಿ ಅಡ್ಚರ್ಕೆ ಹಿಂಗೆ ಆಡಿಸ್ತಿದ್ನಲ್ಲ ಗೇರು ಕಡ್ಡಿಯ, ಈಗ ಅದು ಕಾಣ್ತಾ ಇಲ್ಲ, ನೀನೇನಾರ ನೋಡ್ದ ಅಂತ ಕೇಳವನೆ. ಆಗ ದಡ್ಡ ಮುಂಡದ ಏನಂತೂ ಗೊತ್ತಲ್ಲ.
1: ಏನಂತೂ ಆ ಬಡತದು
0: ಅಣ್ಣ, ನೀನು ಅದ ಮುರ್ದಾ ಕುಕ್ಕುವೆ ಅತ್ತಾಗಿತ್ತಂಗೆ ಅನ್ಕೊಂಡು ಮುಲ್ಕಾಡ್ತಿದ್ದಲ್ಲ ಬೆಂಗಳೂರಿಂದ್ಲೂ, ನಾ ನೋಡು ಒಂದೇಟು ಮುರ್ದು ಮಡ್ಗವನಿ ಅಂತ ಅಂದಕ್ಕಲ್ಲ. ಸರಿ, ಡ್ರೈವರ್ ಅಣ್ಣ ಕೋಪ ಹತ್ಬಿಡ್ತು, ದಡ್ಡ ಮುಂಡದ ಕೇಳಿ ತಲೆ ಮೇಲೆ ಕೊಟ್ಟು ಆ ಗೇರನ್ ಕಡ್ಡಿಯ ತಕ್ಕಂದು ಪುನಃ ಜೋಡಿಸ್ಕಂದು ಹೆಂಗೋ ಬಸ್ಸು ಮುಂದಕ್ಕೆ ಹೋಯ್ತು ಕಂದ್ಲ. ಲೋಕಲ್ಲಣ್ಣ, ಅದೇನೋದ್ರ ಆಚಾರ ಬಂದ್ರೆ ಈ ಆಚಾರ ಬಿಡುದಿಲ್ವಂತಲ್ಲ, ಹಂಗೆ ಮದ್ದೂರು ಶಿವಪುರ ಕೊಲ್ಲಿ ಸರ್ಕಲ್ ಅಂತ ಪುನಃ 1.5 ಗಂಟೆ ಟೈಮ್ ಲೇಟ್ ಆಗೋಯ್ತು ನೋಡು.
1: ಯಾಕಣ್ಣ, ಬಸ್ ಕಿಸ್ ಪಂಚರ್ ಆಯ್ತಾ?
0: ಪಂಚರ್ ಇಲ್ಲ ಏನಿಲ್ಲ ಕಂದ್ಲ, ನನ್ ಸೀಟ್ ನಿಂದ್ಗಡಪ್ಪ ಬೋರ್ಡ್ ಬುಂಡಿಯನ್ ಕೂತಿದ್ನ. ಆಹಾ, ಎಂತ ಬುಂಡಿಲ್ಲ ಅದು ಕಲ್ಲಣ್ಣ, ಹುಡಿಕಂದ್ರು ಅವನ್ ಕೂದಲು ಸಿಕ್ತಿರ್ನಿಲ್ಲ. ಅವನ್ ಎಲ್ಲಿ ಕೂತ್ ಬಿಟ್ಟವನೆ ಅಂದ್ರೆ ಕಿಟಕಿ ಅಂಚಲ್ ಕೂತವನೆ.
1: ಆಮೇಲೆ
0: ಈ ಸೀಟು ನೇರಕ್ಕೆ ಮೇಲೆ ಲಗ್ಗೇಜ್ ಮಾಡ್ತಾರಲ್ಲ ಕಂಬಿ, ನೋಡಿದಿಲ್ಲ?
1: ನೋಡಿದಿಂತ ಹೇಳು.
0: ಅದ್ರ ಮೇಲೆ ಯಾರೋ ಕಾಣಿ ಸೂಟ್ ಕೆಸ ತುದಿಲೆ ಮಡಗ್ಬಿಟ್ಟವ್ರೆ. ಅದೇನು ಬಸ್ಸು ಒಂಚೂರು ವಾರ ಅಡಿಯಾದ್ರೆ ಸಾಕು ಸೂಟ್ ಕೆಸ ಬೋಳ್ ಮುಂಡಿ ಅಂದ್ಮೇಲೆ ಬಿದ್ದೋಯ್ತೆ. ಅಂತ ದುಸ್ಥಿತಿಲೆ ಸೂಟ್ ಕೆಸ ಮಡ್ಗವ್ರ ಯಾಕಂದ, ಅವ ಇನ್ ಪಾಪ ಗೊತ್ತಿಲ್ಲ ಸೂಟ್ ಕೆಸ ನನ್ನ ತಲೆ ನೇರಕ್ಕೆ ಅದೆ, ಬಸ್ಸು ವಾರ ಅಡಿಯಾದ್ರೆ ನನ್ನ ತಲೆ ಮೇಲೆ ಬಿದ್ದೋಯ್ತೆ ಅಂತ. ಸರಿ, ಬಸ್ಸು ಶಿವಪುರ ಬಿಟ್ಟು ಕೊಲ್ಲಿ ಸರ್ಕಲ್ ಕ್ರಾಸ್ ಬತ್ತು. ಈ ಡ್ರೈವರ್ ಏನ್ ಮಾಡ್ಬಿಟ್ಟವನೆ, ಕ್ಲಚ್ ನುಡಿದಿಲ್ಲ, ಬ್ರೇಕ್ನು ಹಾಕ್ತಿಲ್ಲ, ಬಂದ್ ಬಸ್ ಬಂದಂಗೆ ಕ್ರಾಸ್ ಮಾಡ್ಬಿಟ್ಟವನೆ. ಆಗ ಬಸ್ಸು ವಾರ ಅಡಿ ಆಯ್ತದಲ್ಲ, ಇವ ಐನ್ ಬುಂಡೆ ಮೇಲೆ ಸೂಟ್ ಕೇಸು ರಪ್ಪ ಅನ್ ಬಿದ್ದೋಯ್ತು ಕಂದ್ಲ.
1: ಅಯ್ಯೋಯ್ಯೋ,
0: ಏನ್ ಬಿದ್ರ ಹಪ್ಸಕ್ಕೂ ಅದಕ್ಕೂ ವೈನ್ ಬುಂಡಿ ಎಲ್ಲ ಒಡೆದೋಗ್ಬಿಟ್ಟು ರಕ್ತ ಎಲ್ಲ ಸುರಿತಾ ಇದೆ. ಕೆಟ್ಟನಲ್ಲ ಪೋನ್ಕನ್ ಬುಂಡಿಯ ಎರಡ್ ಕೈಲು ಹಿಡ್ಕಂದು ಸೀಟ್ಗೆ ಹೊರಗ್ಬಿಟ್ನ. ಈ ಬಸ್ ಅಲ್ಲಿ ಹೆಂಗ್ಸರು ಗಣಸರೆಲ್ಲ ಜಾಸ್ತಿ ಇದ್ರು ಕಂದ್ಲ, ಈ ಹೆಂಗ್ಸರಿದ ಸಾಮಾನ್ಯವಾಗಿ ಗಣಸರು ಒಂಥರ ಅಂಬನ್ ಬಿಡ್ತದೆ ಕಂದ್ಲ.
1: ಅವಕ್ಕೊಂಥರ ಜಂಬಕಂತ ಹೇಳು.
0: ಹಂಗೆ ನಾನು 4 ಮಾತಾಡಿ ನಾನು ಗಣಸು ಅಂತ ತೋರಿಸ್ಕೋಬೇಕಲ್ಲ ಅಂತ ಅನ್ಬಿಟ್ಟು ಆ ಸೂಟ್ ಕೇಸ್ ನೋನ ತಲ್ಗೊಂಡ್ ಬೋಗ್ಳವ ಬೈಕ್ ಶುರು ಮಾಡ್ಕೋಬಿಟ್ಟವ್ರೆ. ಯಾವ್ದು ಹೋಗ್ಬಾರ್ದಯ್ಯ ಸೂಟ್ ಕೇಸು, ಅಯ್ಯ ಕುಂಡ್ ಮುಂಡತ್ತವಿಯ ಸಣ್ಣ ಬಿಡತ್ತವಿಯ ಕಣ್ಣು ಕಾಣ್ಲಿಲ್ಲ ನಿಮ್ಗೆ, ಆ ಸೂಟ್ ಕೇಸ ಒಳಕೊತ್ತಲ್ಲ ಮಡಗುದು. ಅವೈನ್ ಪುಂಡಿ ಎಲ್ಲ ಒಯ್ತಲ್ರು, ಅವ್ನ ಆಸ್ಪತ್ರೆ ಕರ್ಕೊಂಡು ಹೋಗೋರ್ ಯಾರು, ಅವ್ನು ಟ್ರೀಟ್ಮೆಂಟ್ ಕೊಡ್ಸೋರ್ ಯಾರು, ತಕೊಂಡೋಗಿ ತುದಿಲೆ ಮಡಗಿದ್ರಲ್ಲ ಸೂಟ್ ಕೇಸ, ಒಂದ್ ದಾರದಲ್ಲೂ ಕಟ್ ಮಡಗುದು, ಟಾಪಿನ ಮೇಲೆಲ್ಲೂ ಬಿಡುದು, ಸೀಟ್ ನಂಟ್ಕಲ್ಲೂ ಮಡಗುದು, ತೊಡೆ ಮೇಲೆಲ್ಲೂ ಮಡಿಕ ಕೂತ್ಕೋದು, ಹಂಗೆ ಹಂಗೆ ಅಂತ ಎಲ್ರು ಬೋದಾಕ್ಬಿಟ್ರು ಕಂದ್ಲ. ಈ ಬೈಗ್ಳು ದಾರಪಟ್ಟವ ನೋಡ್ಬಿಟ್ಟು ಯಾವನು ಸೂಟ್ ಕೇಸ್ ತಂದು ಅಂತ ಒಪ್ಕೊಳ್ಳಿಲ್ಲ, ಕೊನೆಗೆ ಅವನಿಗೊಂದು ನಿನ್ನಂತೇನು ಕೋಪತ್ಬಿಟ್ಟು ಜೋರಾಗೆ ಬೋದ್ಬಿಟ್ನ.
1: ಏನಂತ,
0: ಯಾವನಾರ ಮಾತಾಡೋಣ ನೋಡು ಸೂಟ್ ಕೇಸ್ ತಂದು ಅಂತ. ಏನ್ ಕೊಲೆ ಮಾಡ್ಬಿಟ್ಟವ ನಿಮ್ಮ ಅವ ಐನ ಆಸ್ಪತ್ರೆ ಕರ್ಕೊಂಡು ಹೋಗ್ರಿ, ಯಾವ್ದು ಹೋಗ್ಬಾರ್ದಯ್ಯ ಸೂಟ್ ಕೇಸು ಅಂತ ಅನ್ನಕಲ್ಲ ಕಲ್ಲಣ್ಣ.
1: ಆಮೇಲೆ
0: ಈ ಬೋಳ್ ಗುಂಡಿಯನ್ ಸುಮ್ನಲ್ಲೆಲ್ಲ ಕೂತ್ಕೋದು, ಇವನು ಮೆತ್ಕೆ ಸೂಟ್ ಕೇಸ್ ನಂದು ಅಂತನ್ನ.
1: ಅಯ್ಯೋ ಬಡ್ಡಿ ಅದ್ನೇ,
0: ಇನ್ನೇನ್ ಮಾಡೋಕಾದ್ದು ಅಂತ ಅನ್ಬಿಟ್ಟು ಅವನ ಆಸ್ಪತ್ರೆಗೆ ಎತ್ತಾಕ್ಬಿಟ್ಟು ಪುನಃ ಬಸ್ಸು ಮಂಡ್ಯ ಚರ್ಕೆ ತರೀಕತ್ತು ಕಂದ.
1: ಓಹೋ, ನೀನು ಬಹಳ ವನವಾಸ ಪಟ್ಟಿದೀಯ. ಅಸರೇ ಬೆಂಗಳೂರಿಗೆ ಯಾಕೆ ಹೋಗಿದಣ್ಣ?
0: ಒಂದ್ ಕೆಲ್

0: ಕೆಲ್ಸ ಆದ್ರೆ ಹುಡುಕ ಬರ್ವ ಅಂತ ಹೋಗಿದ್ದಕ್ಕಂದ.
1: ನಿನ್ಗೆ ಕಣು ಕೆಲ್ಸ, ದಿನ ಪಾಕೆಟ್ ಹಾಕೊಂಡು ಹಣ್ಣು ಬೇಕ್ರಿ ತಾವ್ ನಿಂತಿರ್ತೀಯ.
0: ಹೇಗೆ ವೇಳ ಬಿಟ್ಬಿಟ್ಟು ಸಂಪಾದನೆ ಮಾಡಿಗಾಡ್ದು ಬಿಟ್ಟ ಅವನಿಕಂದ್ಲ
1: ಕೆಲ್ಸ ಸಿಕ್ತಾ?
0: ಮೊದ್ಲು ಸಿನಿಮಾಕ್ಕಾದ್ರೂ ಸೇರ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ತಕ್ಕ ಓದಿಕ್ಕಂದ್ಲ.
1: ಸಿನಿಮಾದಲ್ಲಿ ಚಾನ್ಸ್ ಕೊಟ್ರ?
0: ಸಿಕ್ಕಿತ್ತು ಕಂದ್ಲ, ಆದ್ರೆ ಏನ್ ಮಾಡೋದು, ನನ್ ಡೈಲಾಗ ನೋಡ್ಬಿಟ್ಟು ಡೈರೆಕ್ಟ್ರೆ ಸತ ಬಿಟ್ನಕಂದ.
1: ಯಾಕಣ ಅಷ್ಟ್ ಚೆನ್ನಾಗ್ ಆಕ್ಟಿಂಗ್ ಮಾಡ್ದ?
0: ಆ ಡೈರೆಕ್ಟ್ರು ನನ್ನ ಮೊದ್ಲಾಟ್ಕೆ ಕೇಳಿದ್ರು, ನೀ ಯಾವ್ಯಾವ ಪಾತ್ರ ಮಾಡ್ತೀಯಪ್ಪ ಅಂದ್ರು. ಅದಕ್ಕೆ ನಾನು ಸ್ವಾಮಿನ ನೀವು ದಿವಾನ್ನಿಂದ ಹಿಡಿದು ಪಿವಾನ್ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದೆ. ಅದಕ್ಕೆ ಅವರು ಓಹೋಹೋ, ದಿವಾನ್ನಿಂದ ಹಿಡಿದು ಪಿವಾನ್ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡಿಯೋ, ಸರಿ ಆಯಿತು ನೋಡೋಣ, ಈಗ ನೀವು ಹೊಟ್ಟೆನೋ ಬಂದ್ರಂಗೆ ಆಕ್ಷಣ ಮಾಡು, ನೀನೇನಾದರೂ ಚೆನ್ನಾಗಿ ಆಕ್ಷಣ ಮಾಡಿದ್ರೆ ಚೆನ್ನಾಗಿರೋ ಪಾತ್ರನೇ ಕೊಡ್ತೀನಿ ಅಂತಂದ್ರು ಕಂದ.
1: ಆಕ್ಷನ್ ಮಾಡ್ದಣ?
0: ಹ್ಞೂ ಕಂದ್ಲ, ನಾನುವೇ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆನೋ ಬಂದ್ರಂಗೆ ಅಳ್ತಾ ಅಳ್ತಾ ಆಕ್ಷಣ ಮಾಡಿದೆ. ಅಯ್ಯಪ್ಪ ಹೊಟ್ಟೆನವು, ಅಯ್ಯಪ್ಪ ಹೊಟ್ಟೆನವು, ಯಾರಾದರೂ ಕಾಪಾಡಿ ಹೊಟ್ಟೆನ ಹೊಟ್ಟೆನ ಅನ್ಕೊಂಡು ಹೊಟ್ಟೆ ಹಿಡ್ಕೊಂಡು ಅಳ್ಕೆ ಶುರು
1: ಮಾಡ್ಕಂದಿಕ್ಕಂದ್ಲ.
0: ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಆಕ್ಷಣ ಮಾಡ್ತೀಯ ನೀನು, ಹಿಂಗೆ ಆಕ್ಷಣ ಮಾಡ್ಬಿಟ್ರೆ ಸಿನಿಮಾದಲ್ಲಿ ಚೆನ್ನಾಗೇ ಓಡ್ತದೆ ಸಿನಿಮಾ ಅಂತನ್ಬಿಟ್ಟು ಈ ಹೊಟ್ಟೆನ ಒಂದನ್ನ ನಗ್ನಗ್ತ ಆಕ್ಷಣ ಮಾಡು ನೋಡುವ ಅಂತಂದ್ರು. ಸರಿ ನಾನುವೇ ನಗ್ನಗ್ತಾನೆ ಶುರು ಮಾಡ್ಕಂಡೆ ಕಂದ್ಲ. ನನಗೆ ಹೊಟ್ಟೆನವು, ನನಗೆ ಹೊಟ್ಟೆನವು, ಹೊಟ್ಟೆನವು, ಹೊಟ್ಟೆನವು ಅನ್ಕೊಂಡು ಬಟ್ಟೆಯೆಲ್ಲ ನೆತ್ತಿ ಹೊಟ್ಟೆಯ ತೋರಕ್ಕೆ ಹೋಗಿದ್ದಿ. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಇಳಸಯ್ಯ ಬಟ್ಟೆಯ, ಚೆನ್ನಾಗಿ ಆಕ್ಷನ್ ಮಾಡ್ತೀಯ ಕಣಯ್ಯ, ನೀನು ಹಿಂಗೆ ಆಕ್ಷನ್ ಮಾಡಿಬಿಟ್ರೆ 25 ದಿವಸದ ಮೇಲೆ ಓಡ್ತದೆ ಪಿಕ್ಚರು ಅಂತ ಅಂದ್ಬಿಟ್ಟು ಈ ಹೊಟ್ಟೆನವು ಅನ್ನೋದ ಒಂದು ಹಾಡು ರೂಪದಲ್ಲಿ ಹೇಳು ನೋಡುವ ಅಂತಂದ್ರು ಕಂದ್ಲ.
1: ಯಾವ್ದಾದ್ರು ಕಂದ ಹೊಡೆದಿರ್ತೀಯ ನೀನು?
0: ಸರಿ ನಾನುವೇ ಹಾಡು ರೂಪದಲ್ಲಿ ಶುರು ಮಾಡಿದೆ. ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೊಯ್ಯುವೆ, ತರವೇ ತರವೇ
1: ಒಂದ್ಬೋರ್,
0: ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೊಯ್ಯುವೆ, ತರವೇ ತರವೇ ಅಂತಂದಿ ಕಂದ್ಲ. ಅವ್ರಿಗಿನ್ನೂ ಖುಷಿ ಆಗ್ಬಿಟ್ಟು, ಏನಯ್ಯ ನೀನು ಆಕ್ಷನ್ ತುಂಬಾ ಚೆನ್ನಾಗೇ ಮಾಡ್ತೀಯ, ಈ ಹೊಟ್ಟೆ ನೋವು ಅನ್ನೋದ್ನೇ ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ ಹಂಗೆ ಹೇಳು ನೋಡುವ ಅಂತಂದ್ರು. ಸರಿ ನಾನುವೇ ಲಾಟ್ರಿ ಮಾಡೋರಂಗೆ ಶುರು ಮಾಡ್ಕಂಡೆ ಕಂದ್ಲ.
1: ಹ್ಞೂ ಮೊದ್ಲು ನೀನ್ ಮಂಡಿದಲ್ಲ ಅದನ್ನೇ ಅಲ್ವಾ ಮಾಡ್ತಿದ್ದು, ಹೇಳು ಮುಂದಕ್ಕೆ.
0: ಸರಿ ಹಂಗೆ ಶುರು ಮಾಡ್ಕಂಡೆ, ಹೊಟ್ಟೆನ ಹೊಟ್ಟೆನ ಹೊಟ್ಟೆನೋ, ಯಾರಿಗ್ರಿ ಹೊಟ್ಟೆನೋ, ಇವತ್ತೆ ಹೊಟ್ಟೆನೋ, ಬಂಪರ್ ಹೊಟ್ಟೆನೋ, ಅದೃಷ್ಟವಂತರಿಗೆ ಹೊಟ್ಟೆನೋ, ಭಾಗ್ಯವಂತರಿಗೆ ಹೊಟ್ಟೆನೋ, ಯಾರಿಗುಂಟಿ ಯಾರಿಗಿಲ್ಲ ಹೊಟ್ಟೆನೋ, ನೀವು ಹೊಟ್ಟೆನೋ ಒಂದು ಹಿಂದೆ ಪರೀಕ್ಷಿಸಿಕೊಳ್ಳಿ. 5 ರೂಪಾಯಿ 1 ಹೊಟ್ಟೆನೋ, 10 ರೂಪಾಯಿ 2 ಹೊಟ್ಟೆನೋ, ಸಂದ್ ಹೊಟ್ಟೆನೋ, ಅತ್ತರ ಹೊಟ್ಟೆನೋ, ಲಾಸ್ಟ್ 2 ಹೊಟ್ಟೆನೋ, ಲಾಸ್ಟ್ 1 ಹೊಟ್ಟೆನೋ, ಬನ್ನಿ ಬನ್ನಿ ಹೊಟ್ಟೆನೋ ಹೊಟ್ಟೆನೋ ಅಂತ ಅಂದಿಕ್ಕಂದ್ಲ. ಡೈರೆಕ್ಟ್ರು ಸಾಹೇಬ್ರಿಗೆ ನಾನು ಡೈಲಾಗ ಕೇಳ್ಬಿಟ್ಟು ಅಪ್ಪನ ಕೆಳಕ್ಕೆ ಉಂಟೋದ್ರಕ್ಕಂದ್ಲ ಮೊಕಣಾಗಿ. ಅಬ್ಬಾ ಎಂತ ಆಕ್ಷಣಯ್ಯ ನಿಂದು, ಸಿನಿಮಾ 100 ದಿವಸದ ಮ್ಯಾಲ ಓಡ್ತದೆ ಅಂತ ಹೊಗಳ್ಬಿಟ್ರು. ಆಗ ಹೇಳಿದ್ರು, ನೋಡಯ್ಯ ಲಾಸ್ಟ್ ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ, ಹಂಗೆ ಆಕ್ಟಿಂಗ ಮಾಡ್ಬಿಡು ಅಂತ ಅನ್ಬಿಟ್ರು ಕಂದ್ಲ.
1: ಅದ್ ಯಾವ್ದಣ್ಣ ಆ ಆಕ್ಟಿಂಗು?
0: MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ತಾರಲ್ಲ ಹಂಗ ಆಕ್ಷಣ ಮಾಡು ಅಂತಂದ್ರು. ಸರಿ ನಾನುವೇ MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ದಂಗೆ ಶುರು ಮಾಡ್ಕಂಡೆ ಕಂದ್ಲ. ಮಾನ್ಯ ಹೊಟ್ಟೆನವುಗಳೇ, ಸನ್ಮಾನ್ಯ ಹೊಟ್ಟೆನವುಗಳೇ, ಹೊಟ್ಟೆನವು ಒಂದು ಹೊಟ್ಟೆನವು, ಇವತ್ತು ಈ ಹೊಟ್ಟೆನವುಗಳೆಲ್ಲ ಸೇರಿ ಈ ಹೊಟ್ಟೆನವನ್ನ ಕರೆಸಿ ನನಗೆ ತುಂಬಾ ಹೊಟ್ಟೆನವನ ಮಾಡಿದ್ದೀರಿ, ಆದ್ರಿಂದ ಆ ಮೇಲಿರೋ ಹೊಟ್ಟೆನವು ನನಗೆಲ್ಲ ತುಂಬಾ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆನವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ಹೊಟ್ಟೆನವನ್ನ ಮುಗಿಸ್ತೀನಿ. ಎಲಕ ಹೊಟ್ಟೆನವು, ಹೊಟ್ಟೆನವು ಅಂತ ಡೈಲಾಗ್ ಹೊಡ್ದೇಕಂದ್ಲ. ಲೋ ಕಲ್ಲಣ್ಣ, ಮೊದ್ಲು ಡೈರೆಕ್ಟ್ ಸುಮ್ನೆ ಕೆಳಕ್ ಬಿದ್ದಾಗಿದ್ರು ಕಂದ್ಲ, ಈ ಸರಿ ನಗವ ತಡಿನಾರ್ದ ಉಸಿರಿಡ್ಕಂದಂಗ ಆಗ್ಬಿಟ್ಟು ಸತ್ತೆ ಹೋಗ್ಬಿಟ್ರು ಕಂದ್ಲ.
1: ಅಯ್ಯಯ್ಯೋ
0: ಇನ್ನೇನ ಅಯ್ಯ, ಸತ್ತೋದ್ಮೇಲೆ ನನಗೇನಲ್ಲಿ ಕೆಲಸ ಸಿಕ್ಕದು ಅಂತ ಅಂದ್ಬಿಟ್ಟು ಕಡ್ದ್ ಬಂದಿ. ಲೋ ಕಲ್ಲಣ್ಣ, ಕೊನೆಗೂ ನನ್ಗೆ ಹತ್ತಿರ ದರ್ಶನದಲ್ಲಿ ಕೆಲಸ ಆಗ್ಬಿಡ್ತು ಕಂದ್ಲ.
1: ಅದ್ ಯಾವ್ದಣ್ಣ ಅದು ಹತ್ತಿರ ದರ್ಶನ, ದೂರದರ್ಶನ ಅಂತ ಕೇಳಿದೀನಿ ನಾನು.
0: ದೂರದರ್ಶನ ಅನ್ನೋದು ಸುಷ್ಮಾ ಸ್ವರಾಜ ಮುಂದೆ ಕಂದ್ಲ, ಈ ಹತ್ತಿರ ದರ್ಶನ ಅನ್ನೋದು ನಮ್ ಜೈಲ ಅಂತ ಮುಂದಲ್ವೇ.
1: ಓಹೋ ಮದ್ರಾಸ್ ಮಂಡೋದರ್ ಇದು, ಅಲ್ಲೇನ ಕೆಲಸ ನಿಂದು?
0: ಅಲ್ಲಿ ನಾನು ವಾರ್ತೆ ಓದೋದನ್ನ ಟ್ರೈನಿಂಗ್ ತಕ ಬಂದವನಿ.
1: ವಾರ್ತೆ ಓದೋದನ್ನ ಟ್ರೈನಿಂಗ್ ತಗೊಂಡ್ ಬಂದಿದ್ಯಾ? ಅದ್ ಹೆಂಗ್ ಟ್ರೈನಿಂಗ್ ತಗೊಂಡ್ ಬಂದಿದ್ ಸ್ವಲ್ಪ ಹೇಳೋಣ, ನಾನು ಕೇಳ್ತೀನಿ.
0: ವಾರ್ತೆ ಓಳ್ನೆ ಲಿಗುವಾ ಕೇಳ್ಬೇಕು.
1: ಕೇಳ್ತೀವಿ ಹೇಳು.
0: ಆಕಾಶವಾಣಿ ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಸೇತುವೆಗಳೆಲ್ಲ ಮುರ್ಕ ಬಿದ್ದಿರುವುದರಿಂದ ಇನ್ನು ಮುಂದೆ ಎಲ್ಲ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಮಗೆ ಸರಿಯಾಗಿ ಆಹಾರ ದೊರಕದೇ ಇರುವುದರಿಂದ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಜನಗಳು ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬಾರದೆಂಬುದಾಗಿ ಸೊಳ್ಳೆಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಅನುಪಿಲಿ ಸೊಳ್ಳೆಯವರು ರಾತ್ರಿ 12 ಗಂಟೆ ವೇಳೆಯಲ್ಲಿ ಪ್ರಧಾನಿಯವರ ಜತೆ ಚರ್ಚಿಸಿತೆಂದು ತಿಳಿಸಲಾಗಿದೆ. ಈ ಸೊಳ್ಳೆಗಳ ಮನೋಭಿಲಾಷೆಗಳನ್ನು ಅರಿತ ಪ್ರಧಾನಿಯವರು ಇನ್ನು ಮುಂದೆ ಭಾರತದಲ್ಲಿರುವ ಎಲ್ಲ ಸೊಳ್ಳೆ ಪರದೆಗಳ ಕಾರ್ಖಾನೆಗಳನ್ನು ಮುಚ್ಚಿಸುವುದಾಗಿ ಸೊಳ್ಳೆಗಳ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಭಾರತದ ಹೆಂಗಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ತಲೆ ಕೂದಲು ಉದುರುವಿಕೆಯು ಕಂಡು ಬಂದಿದ್ದು, ಈ ತಲೆ ಕೂದಲು ಉದುರುವಿಕೆಯನ್ನೆಲ್ಲ ತಡೆಗಟ್ಟಲು ಅತಿ ವಿಭಿನ್ನವಾದ ರೀತಿಯ ಸೋಪನ್ನೇ ಕಂಡು ಹಿಡಿದಿರುವುದಾಗಿ ಅಖಿಲ ಭಾರತ ವಿಜ್ಞಾನಿಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಳ್ಗುಂಡಪ್ಪನವರು ತಮ್ಮ ಸಂಶೋಧನೆಯಿಂದ ಹೊಸ ಸೋಪನ್ನು ಕಂಡು ಹಿಡಿದಿರುತ್ತಾರೆ. ಮಂಡ್ಯದ ಆನೆಕೆರೆ ಬೀದಿಯಲ್ಲಿ ನಿನ್ನೆ ಮಧ್ಯಾಹ್ನ ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು, ಆ ಕೋಣಕ್ಕೆ ಹಿಂದುಗಡೆ 2 ಕೊಂಬು ಮೂಡಿವೆ ಎಂದು ಭಯಭೀತ ಆನೆಕೆರೆ ಬೀದಿಯ ಗ್ರಾಮಸ್ಥರು ಪಕ್ಕದ ಪೊಲೀಸ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ.
1: ಇನ್ನೆಲ್ಲೂ ಮುಟ್ಲಿಲ್ವಾ?
0: ಮತ್ತು ಆ ಕ್ವಾಣಕ್ಕೆ ಕೊಂಬಿನ ಜೊತೆಗೆ ಭಾರಿ ಗಾತ್ರದ ಹೊಟ್ಟೆ ಇದ್ದು ಅದು ನಾಳೆ ಅಥವಾ ನಾಳಿದ್ದು ಕರು ಹಾಕುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮದ್ದೂರಿನ ಮಹೇಶ ಎಂಬ 25 ವರ್ಷದ ಯುವಕನು ರಾತ್ರಿ 12 ಗಂಟೆ ವೇಳೆಯಲ್ಲಿ ಶಿವಪುರದ ಬಸವೇಶ್ವರ ಚಿತ್ರಮಂದಿರದಿಂದ ಸೆಕೆಂಡ್ ಶೋ ಸಿನಿಮಾ ನೋಡಿಕೊಂಡು ಮನೆಗೆ ಮರಳುತ್ತಿದ್ದಾಗ ಕೊಲ್ಲಿ ಸರ್ಕಲ್ಲಿನ ಬಳಿ ಅವನನ್ನು ಕಚ್ಚಲು 4 ನಾಯಿಗಳು ಓಡಿಸಿಕೊಂಡು ಬಂದವೆಂಬ ಒಂದೇ ಒಂದು ಸಣ್ಣ ಕಾರಣದಿಂದ ಮದ್ದೂರು ಮಹೇಶನಿಗೆ ಕ್ವಾಪತ್ತಿ ಅವನೇ ತಿರುಗಿ ಒಂದು ಹೆಣ್ಣು ನಾಯಿಗೆ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು ಆ ನಾಯಿಗೆ ಕಚ್ಚಿದ ತಕ್ಷಣ ಆ ನಾಯಿಯು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದು ಈ ದುಷ್ಕೃತ್ಯವನ್ನು ಎಸಗಿದ ಮದ್ದೂರಿನ ಮಹೇಶನಿಗೆ ಜಿಲ್ಲಾ ಸೆಷನ್ಸ್ ನಾಯಿ ಆಲಯವು 500 ರೂ ದಂಡ ವಿಧಿಸಿದೆ. ಈ ವಾರ್ತೆಗಳನ್ನು ಬಾಯಿಯಿಂದ ಕೇಳುತ್ತಿದ್ದೀರಿ?
1: ಬಾಯಲ್ಲಿ ಕೇಳಿದರೆ ಇನ್ನೆಲ್ಲ ಕೇಳ್ತಾರೆ ಹೇಳು.
0: ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಂದಿರುವ ಬಜೆಟ್ನಲ್ಲಿ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಸಿರುವುದರಿಂದ ಈ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯನ್ನು ವಿರೋಧಿಸಿ ನಾಳೆ ಭಾರತಾದ್ಯಂತ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳುವುದಾಗಿ ಅಖಿಲ ಭಾರತ ಮಹಿಳಾ ಒಕ್ಕೂಟದ ಮಹಾಧ್ಯಕ್ಷೆಯಾದ ಕುಮಾರಿ ಜಯಲಲಿತಾರವರು ತಿಳಿಸಿರುತ್ತಾರೆ. ಅವರು ನಿನ್ನೆ ಪತ್ರಕರ್ತರೊಂದಿಗೆ ಮುಷ್ಕರಕ್ಕೆ ಕಾರಣವನ್ನು ತಿಳಿಸುತ್ತಾ ರೋಷವಾಗಿ ಖಂಡಿಸುತ್ತಾ ಮತ್ತು ಟೀಕಿಸುತ್ತಾ ಈ ಕೇಂದ್ರ ಸರ್ಕಾರವು ಏರಿಸಿರುವ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯಿಂದ ನಮ್ಮ ಗಂಡಂದಿರ ಗಡ್ಡಗಳನ್ನು ನೋಡಲು ನಮ್ಮ ಕಣ್ಣಿಂದ ಸಾಧ್ಯವಾಗುತ್ತಿಲ್ಲ. ಈ ಕೇಂದ್ರ ಸರ್ಕಾರವೇನಾದರೂ ಇವುಗಳ ಬೆಲೆಗಳನ್ನು ಉಳಿಸದಿದ್ದರೆ ನಾವೇ ಸ್ವತಃ ನಾಳೆಯಿಂದ ನಮ್ಮ ಗಂಡಂದಿರಿಗೆ ಕುಡ್ಲು ಮತ್ತು ಮಚ್ಚಿನಿಂದ ಶೇವಿಂಗ್ ಮಾಡಿ ಕೊಡುತ್ತೇವೆ ಎಂದು ಪಣ ತೊಟ್ಟಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈಗ ಕ್ರೀಡಾ ವರದಿ. ಭಾರತದ ಕ್ರೀಡಾಪಟುಗಳು ಎಲ್ಲ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳಲ್ಲೂ ಸೋಲುತ್ತಲೇ ಬರುತ್ತಿರುವುದರಿಂದ ಇನ್ನು ಮುಂದೆ ಅವರಿಗೆ ಈ ಬಾರಿಯ ನೊಬೆಲ್ ಬಹುಮಾನವನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಬೇಕೆಂದು ಅಖಿಲ ಭಾರತ ಕ್ರೀಡಾ ಒಕ್ಕೂಟದ ಮಹಾಧ್ಯಕ್ಷರಾದ ಶ್ರೀ ಕುಂಟಣ್ಣನ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಈಗ ರಾಜಕೀಯ ಹವಾಮಾನ ವರದಿ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಾಳೆ ಅಥವಾ ನಾಳಿದ್ದು ಭಾರಿ ಮತ್ತು ತುಂತುರು ರಾಜೀನಾಮೆಗಳಾಗುವ ಸಾಧ್ಯತೆ ಇದೆ.
1: ಆಗ್ಲೇ ಶುರುವಾಗಿದೆ ಹೇಳು.
0: ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು. ನಮಸ್ಕಾರ.
1: ಏನ್ ಚೆನ್ನಾಗಿ ಓದ್ತೀಯ ಅಣ್ಣ ವಾರ್ತಾನ. ಒಳ್ಳೆ ಸತ್ಯ ಹರಿಶ್ಚಂದ್ರ ತುಂಡು ಓದಂಗ್ ಓದ್ದೆ ಬಿಡು. ಅಸರಿ ಈ ವಾರ್ತೆ ಓದೋ ಜಾಗ ಇಲ್ಲ ಅಣ್ಣ.
0: ಅದೇ ಅಂತರಳ್ಳಿ ಕೂಟ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಂಡು ಓದ್ಬೇಕಲ್ಲ.
1: ಏನಣ್ಣ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಓದ್ಬೇಕಾ? ಬಿದ್ಗಿದ್ದು ಹೋಗ್ಬಿಟ್ರೆ
0: ಊಕನ್ ಹೇಳ. ನಾನು ವಾರ್ತೆ ಓದುದು ಎಲ್ಲರ ಮನೆ ಟಿವಿಲೂ ಕೇಳಿಸಿಕ್ಕಿಲ್ವ, ನನ್ನ ಮುಖ ಕಾಣಿಸಿಕ್ಕಿಲ್ವೇ? ಅದಕ್ಕೆ ಅಂತರಳ್ಳಿ ಕುಟ್ಟೆ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಬಿಟ್ಟು ಕಂಕ್ಳಿಗೆ ಒಂದು ಆರನ ತಗಡಾಕಂದು ಕೈಲೊಂದು ಮೈಕ್ ಸೆಟ್ ಹಿಡ್ಕಂದು ಬೆಳಗಾನ ಗುಂಡಾಪುರ್ ನಾಯಿ ಬಡ್ಕನಂಗ್ ಬಡ್ಕಬೇಕಂತ.
1: ಮತ್ತೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಊರ್ ಯಾಕೆ ಬಂದೆ?
0: ಆರ್ಡರ್ ಬರೋದು ಇನ್ನು 2-3 ತಿಂಗಳು ಲೇಟ್ ಆಯ್ತದಕ್ಕಂದ್ಲ, ಅದಕ್ಕೆ ಊರಿಗೆ ಬಂದೆ. ಲೋ ಕಲ್ಲಣ್ಣ, 2-3 ತಿಂಗಳು ಊರಲ್ಲಿ ಇರಕ್ಕೆ ಬೇಜಾರಾಗ್ಬಿಡ್ತದಕ್ಕಂದ್ಲ, ಯಾವ್ದಾದ್ರು ಒಂದು ನಾಟಕ ಅನ್ನೋದು ಆಡುವೆ ಅಂದ್ಲ.
1: ನಾಟಕ? ಅದೆಂತ ನಾಟಕ ಅಣ್ಣ? ಪೌರಾಣಿಕ ಆಡೋನು ಸಾಮಾಜಿಕ ಆಡೋನು?
0: ಪೌರಾಣಿಕನೇ ಆಡ್ಬೇಕು ಕಂದ್ಲ. ನಾಟಕ ಅಂದ್ರೆ ಹೆಂಗಿರ್ಬೇಕು ಗೊತ್ತಲ್ಲ? ಅಂತಿಂತ ನಾಟಕ ಆಡೋಕಿಲ್ಲ. ಈ ಹಲಗೂರ ಹತ್ರ ಉಲ್ಲೆಗಾಲದವ್ರು ನಾಟಕ ಮಾಡಿದ್ರಲ್ಲ, ಹಂಗ್ ಮಾಡೋಕಿಲ್ಲ ಕಂದ್ಲ.
1: ಅವ್ರ ಹೆಂಗ್ ಮಾಡಿದ್ರು ನಾಟಕನ?
0: ಕೇಳ ಹೇಳ್ತೀನಿ. ಹಿಂಗೆ ಉಲ್ಲೆಗಾಲದವರೆಲ್ಲ ಸೇರ್ಕೊಂಡು ರಾಮಾಯಣ ನಾಟಕ ಮಾಡ್ತಿದ್ರು. ಆ ನಾಟಕಕ್ಕೆ ಸೇರೋರೆಲ್ಲ ಬರೀ ದಡ್ರಿಯೇ. ಅವ್ರೆಂತ ದಡ್ರಪ್ಪ ಅಂದ್ರೆ ಸೀತೆನು ದಡ್ಡಿ, ರಾಮನು ದಡ್ನೆ, ಹನುಮಂತನು ದಡ್ನೆ, ಲಕ್ಷ್ಮಣನು ದಡ್ನೆ. ಒಟ್ನಲ್ಲಿ ಹಾರ್ಮೋನಿ ಮೇಷ್ಟ್ರಿಂದ ಹಿಡಿದು ಪರ್ರ ಎಳ್ದು ಬಿಡ್ತಾನಲ್ಲ, ನೋಡಿದಿಲ್ಲ?
1: ನೋಡಿದ್ಯಾಳು.
0: ಅವ್ರ ಗಂಟ್ಲು ಬರೀ ದಡ್ ಮುಂಡ ತವಿಯಕ್ಕಲ್ಲ. ಅವ್ರ ಹೆಂಗ್ ನಾಟಕ ಮಾಡ್ತಾ ಇದ್ರಪ್ಪ ಅಂದ್ರೆ ಮಾಡ್ತಾ ಇದ್ದದ್ದು ರಾಮಾಯಣ ನಾಟಕ. ಫಸ್ಟೇ ರಾಮಾರಾವಣ ಯುದ್ಧ ಮಾಡ್ಕ ಸತ್ತೋಗೋದು, ಸೂತ್ರಧಾರಿ ಲಾಸ್ಟ್ಗೆ ಬರೋದು, ಏನಾರ ಯುದ್ಧ ಮಾಡೋ ಸೀನ್ಸಲ್ಲಿ ಹಾಡಿದ್ದು ಹಾಡ ಮರ್ತ್ಕೊಂಡು ಹಂಗೆ ಯುದ್ಧ ಮಾಡ್ಕೊಂಡು ಸತ್ತೋಗಿದ್ರೆ ಸತ್ತಾಗಿರೋನು ಪುನಃ ಎದ್ದು ಬಂದು ಹಾಡು ಹೇಳೋದು. ಏ ಹಾರ್ಮೋನಿ ಬಾಸ್ರಿ ಮೇಷ್ಟ್ರೆ, ಹಾಡ ಮರ್ಕೊಬಿಟ್ಟಿದ್ದೀಕನ ಯುದ್ಧ ಮಾಡೋ ಸೀನ್ಸಲ್ಲಿ ಅನ್ಬಿಟ್ಟು ಒಂದ್ಸರಿ ಮಾಡ್ದಂಥ ಪಾತ್ರನ ಮರ್ತ್ಕೊಂಡು ಮರ್ತ್ಕೊಂಡು ಇನ್ನೊಂದ್ಸರಿ ಬಂದು ಮಾಡೋದು ಅದೇ ಪಾತ್ರನ. ಹಿಂಗೆ ಅವ್ರದೇ ಆಗಿರ್ತಕ್ಕಂತ ಸ್ಟೈಲಲ್ಲಿ ನಾಟಕ ಮಾಡ್ತಾ ಇದ್ರು ಕಂದ್ಲ. ಹಿಂಗೆ ನಾಟಕದಲ್ಲಿ ಏನಾಗೋಯ್ತು, ಹನುಮಂತ ಸಮುದ್ರವ ಹಾರ್ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಅಶೋಕವನದಲ್ಲಿ ಸೀತಾದೇವಿಯ ಭೇಟಿ ಮಾಡಿ ರಾಮರುತ್ ಅಂತವ ಸೀತೆ ತಿಳಿಸ್ಬಿಟ್ಟು ಸೀತೆ ರುತ್ ಅಂತವ ರಾಮ ತಿಳಿಸ್ತಕ್ಕಂಥ ದೃಶ್ಯ ಮುಗ್ದೋಗಿತ್ತು. ಈ ಹನುಮಂತ ಮರ್ತ್ಕೊಬಿಟ್ಟವನ ನಾನು ಲಂಕಾಪಟ್ಟಣಕ್ಕೆ ಹೋಗಿದ್ದಿ ಅಂತ, ಈ ರಾಮನು ಕೂಡ ಮರ್ತ್ಕೊಬಿಟ್ಟವನ ಹನುಮಂತನ ಕಳಿಸಿದ್ದಿ ಲಂಕಾಪಟ್ಟಣಕ್ಕೆ ಅಂತ. ಸರಿ, ರಾಮನು ಹನುಮಂತನು ಒಂದು ದೃಶ್ಯದಲ್ಲಿ ಭೇಟಿಯಾದ್ರು, ಇವರು ಮುಂದಿನ ದೃಶ್ಯ ಮಾಡ್ಬೇಕಾಯ್ತಲ್ವೇ, ಮರ್ತ್ಕೊ ಇಂದಿನ ದೃಶ್ಯಕ್ಕೆ ಹೊಂಟೋದ್ರು. ಸರಿ, ರಾಮ ಹನುಮಂತನ್ಗೆ ಹೇಳ್ದ, ಭಕ್ತ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿ ಹೆಂಗಿದ್ದಳು ನೋಡ್ಕಬಾ ಅಂತಂದವನೆ. ಇವನು ಮರ್ತ್ಕೊಬಿಟ್ಟಿದ ಹನುಮಂತ, ಆಯ್ತು ಕನ್ನ ನೋಡಿ ಅಂತ ಒಪ್ಕೊಬಿಟ್ಟವನೆ. ಏನ್ ಹನುಮಂತನ ಒಂದ್ ಪರ್ದ ಬಿಟ್ಟಿದ್ರು, ಯಾವ ತರ ಈ ಸಮುದ್ರ ಚಿತ್ರವ ಆ ಪರ್ದ ಮೇಲೆ ಬಿಟ್ಬಿಟ್ಟು ಸ್ಟೇಜ್ ನರ್ದ ಭಾಗಕ್ಕೆ ಆ ಪರ್ದೆಯ ಕಟ್ಬಿಟ್ಟು ಆ ಪರ್ದೆ ಹಿಂದ್ಗಡೆ ಆ ಕಡೆಗೊಂದು ಈ ಕಡೆಗೊಂದು 2 ಬೆಂಚ ಕಟ್ಬಿಟ್ಟಿದ್ರು ಕಂದ್ಲ. ಹನುಮಂತ ಪರ್ದೆ ಹಿಂದ್ಗಡೆ ಬೆಂಚ ಹತ್ತಿ ಇಳ್ಬಿಟ್ರೆ ಸಮುದ್ರವ ಹಾರ್ದಂಗೆ ಎಲ್ಲೇ ನಾಟಕದಲ್ಲಿ. ಸರಿ ಹನುಮಂತ, ಅವನ್ ಕಲ್ತಿರೋ ಪದವ ಹೇಳ್ಕೊಂಡು ಬೆಂಚ ಹತ್ತಾ ಇದ್ನ, ಈ ಪರ್ದೆ ಬಿಡ್ತಾನಲ್ಲ ಇವನು ನೋಡಿದಿಲ್ಲ?
1: ನೋಡಿದ್ ಹೇಳು.
0: ಇವನ್ಗೇನಾಗ್ಬಿಟ್ಟದ ತಿಂಗ್ಳಾನ್ಗಟ್ಲೆ ಮಾರ್ಲ ಮಿ ಟೈಮ್ ಏನೋ ನಿದ್ಗೆಟ್ಬಿಟ್ಟಿದ್ನೇನೋ, ಯಾವ ಬೋಟಿ ಏದ ಸಲ ಸಲಕು ಎರಡು ಕಟ್ಟೋನು ಪರ್ದೆ ಅಂತ ಅನ್ಬಿಟ್ಟು ಮುಂದೆ ಸೀನ್ಸು ಬಿಡ್ಬೇಕಾದಂತ ಪರ್ದು ದಾರವ ಕೈಗೆ ನುಲ್ಕಂದು ಆ ದಾರದ ಬಲಿನ ಮೇಲೆ ತುಗಡಿಸ್ತಾ ನಿಂತಿದ್ನ. ಈ ಹನುಮಂತ ಪದ ಹೇಳ್ಕೊಂಡು ಬೆಂಚ ಹತ್ತಿ ಮಧ್ಯಕ್ಕೆ ಬರುತ್ತೂವೆ ಇವನು ತೂಡು ಜಾಸ್ತಿ ಆಗ್ಬಿಟ್ಟು ಕೈಯ ಕೆಳಕ್ ಬಿಟ್ಬಿಟ್ಟವನ ಯಾಕಂದ್ಲ ಏನಾದ್ರು ಒಣಗಿರ ಸುರ್ಗಿ ಬೊಂಬ ಕಾಣೆ ಬಿದ್ರ ಬೊಂಬ ಜಾರ್ನ ಜಾರ್ಕ ಬಂದ್ಬಿಟ್ಟು ಹನುಮಂತನ ಬುಂಡೆ ಮೇಲೆ ರಪ್ಪ ಅಂತ ಬಿದ್ದೋಗದಕ್ಕಂದ್ಲ
1: ಅಯ್ಯೋ ದೇವ್ರೇ
0: ಹನುಮಂತ ತಡಿ ಮ್ಯಾಲಿಂದ ಕೆಟ್ಟನಲ್ಲ ಪೋನ್ಕಂಡು ರುಪ್ಪನ್ ಕೆಳಕ್ ಮಕಾಣ ಬಿದ್ದೋಗವನೆ ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಮೂಗಿನ ಸಲ ಎಲ್ಲ ಹೊಡೆದೋಗ್ಬಿಟ್ಟು ಅಲ್ಲೆಲ್ಲ ಮುರಿದೋಗ್ಬಿಟ್ಟು ಬಾಯಲ್ಲ ರಕ್ತ ಕಡ್ಕೊಂಡು ಜ್ಞಾನ ಮೂರ್ಛೆ ಆದವನಂಗೆ ಉಂಟೋಗ್ಬಿಟ್ಟವನೆ ಈ ರಾಮ ಸೈಡಲ್ಲಿ ಬಿಡಿಸಿ ಎತ್ತ ನಿಂತಿದ್ನ ಹನುಮಂತ ಬಿದ್ದು ನೋಡ್ಬಿಟ್ರೆ ರಾಮನ್ ಖುಷಿ ಆಗ್ಬಿಡ್ತು ಆಹಾಹಾಹಾ ಹೆಂಗ್ ಆಡ್ಬಿಟ್ನಪ್ಪ ಸಮುದ್ರವ ಹತ್ತಡಿ ಮ್ಯಾಲಿಲ್ದವೆ ನಾನಲ್ಲ ಅಂತ ನೆಗೆದು ಬಿಟ್ನಲ್ಲ ಹನುಮಂತ ಅನ್ಕೊಂಡು ರಾಮನ್ಗೆ ಖುಷಿ ಆಗ್ಬಿಟ್ಟು ಬೀಡಿ ನಡ್ಕೊಂಡು ಒಳಗೆ ಬಂದ್ಬಿಟ್ಟವನ ಯಾಕಂದ್ಲ ಬಂದ್ ಪುಣ್ಯಾತ್ಮ ಅಂತ ನೆತ್ತ ಕೆಲವಲ್ಲ ಇವನ್ ಪಾತ್ರ ಇವನು ಮೈ ಕುಂತ ನಿಂತ್ಕೊಂಡು ಮಾಡ್ತಾವನೆ ಭಕ್ತ ಹನುಮಂತ ಯಾಕೆ ಬಿದ್ದೆ ಮೇ ಕೇಳು ಸೀತೆದೇವಿ ಹೆಂಗದಳು ಮೊದ್ಲೇಳು ಅಂತಂದ ಹನುಮಂತನಿಗೂ ಒಂದ್ ಇಂಕ್ರ ಜ್ಞಾನ ಅಪಾನ ಇತ್ತು ಬೋಟಿ ಐದ ರಾಮ ನಾನು ಎತ್ತನೇನೋ ಮ್ಯಾಲ್ಕೆ ಅಂತಂದ್ರೆ ಸೀತಾದೇವಿ ಕೇಳ್ತಾನಲ್ಲ ಅಂತ ಅನ್ಬಿಟ್ಟು ರಾಮನ್ಗೆ ಎದ್ದು ಒಡಿವಾ ಅಂತ ಹೋಯ್ತಾನೆ ಏನ್ ಮೈ ಕೈಲೆಲ್ಲ ನೋವು ಹತ್ಕೊಂಡು ಕೈ ಕೈಲೆಲ್ಲ ಸ್ವಾದಿ ನಿಲ್ದೆ ಈಗೂಡ್ ತೆಮ್ಮೆ ಕರೆ ನಂಗೆ ತುಪ್ಪನ್ ಕೆಳಕ್ ಉಂಟ್ಕತಾನೆ ರಾಮನ್ಗೂ ಕ್ವಾಪತ್ ಬಿಡ್ತು ಹನುಮಂತನ ಮೇಲೆ ಹನುಮಂತ ನನ್ನ ಮಾತಕ್ಕೆ ಉತ್ತರನೇ ಕೊಡ್ನಿಲ್ವಲ್ಲ ಅಂತ ಅನ್ಬಿಟ್ಟು ರಾಮನು ಜೋರಾಗೆ ಕೇಳ್ದ ಭಕ್ತ ಹನುಮಂತ ನಿನಗಲ್ಲು ಹೇಳ್ತಾರದು ಯಾಕೆ ಬಿದ್ದೆ ಮೇ ಕೇಳು ಸೀತಾದೇವಿ ಹೆಂಗಿದಳು ಮೊದ್ದೇಳು ಅಂತನ್ನ ಯಾವಾಗ ರಾಮನ್ ಬಾಯಿಲಿ ಎರಡನೇ ಸಾರಿ ಮಾತ ಕೇಳ್ದು ಹನುಮಂತ ಹನುಮಂತನ ಕ್ವಾಪ ಪುಡ್ತುಕಲ್ಲ ಮೈ ಕೈ ನೋವೆಲ್ಲ ಮರ್ತ್ಕೊಂಡು ತಾಕತ್ತ ತಕ್ಕೊಂಡು ಮ್ಯಾಲ್ಕೆ ಎದ್ದು ಕ್ವಾಪ್ತಲೆ ಮೈ ಕೈ ಹಿಡ್ಕೊಂಡು ಆ ಪೊಟ್ಟಿಯ ಕಟ್ಕ ನನಗೇನಾಗ್ಬೇಕು ಮೊದ್ಲು ಪರ್ದೆ ಬಡ್ ಸೂಳೆ ಮಂಗನ್ ತೋರ್ಸೋ ಬೋಳಿ ಮಂಗನೆ ಅಂತ ಅನ್ಬಿಟ್ಟವನ ಕಲ್ಲಣ್ಣ ಈ ಹಳ್ಳಿಗಳಲ್ಲೊಂಥರ ಚೆನ್ನಾಗಿ ಆಡ್ತಾರೆ ಯಾಕಂದ್ಲ ನಾಟಕವ
1: ಮಾಡ್ತಾರಂತ ಹೇಳು
0: ಇನ್ನೊಂದ್ ಪ್ರಸಂಗ ಹೇಳ್ತೀನಿ ಕೇಳ ಈ ಮದ್ದೂರ್ ಮಾಲ್ಗಾರ್ನಳ್ಳಿಲಿ ಒಂದ್ಸರಿ ಬರೀ ಗಂಡುಸ್ರಿಯ ಸೇರ್ಕೊಂಡು ಮಹಾಭಾರತ ನಾಟಕ ಆಡ್ತಿದ್ರು ಕಂದ ಲೇಡೀಸ್ ಪಾತ್ರನು ಗಂಡುಸ್ರಿಯ ಮಾಡ್ತಿದ್ರು ಆ ಕಾಲದಲ್ಲಿ ಸರಿ ಮಹಾಭಾರತ ನಾಟಕದಲ್ಲಿ ದ್ರೌಪದಿ ಸೀರೆ ಎಳೆ ದೃಶ್ಯ ಬತ್ತದಲ್ಲ ಆ ದೃಶ್ಯಕ್ಕೆ ದ್ರೌಪದಿ ಪಾತ್ರ ಮಾಡಿದ್ದವನಿಗೆ ಏಳು ಸೀರೆ ಉಡಿಸ್ಬಿಟ್ಟಿದ್ರು ಈ ದ್ರೌಪದಿ ಪಾತ್ರ ಮಾಡಿದ್ದವನಿಗೂ ದುಶ್ಯಾಸನ ಪಾತ್ರ ಮಾಡಿದ್ದವನಿಗೂ ಆಯ್ತಿರ್ನಿಲ್ಲ ಸರಿ ದ್ರೌಪದಿ ಪಾತ್ರ ಮಾಡಿದ್ದವನೇ ಹೋಗಿ ಕೇಳ್ಕೊಂಡ ದುಶ್ಯಾಸನನ್ನ
1: ಏನಂತ
0: ಲೋ ಲೋ ಚಿಕ್ತಮಯ್ಯ ನಂಗೆ ಹಿಂಗಿಂಗೆ ಏಳು ಸೀರೆ ಉಡಿಸ್ಬಿಟ್ಟಾರ ಯಾಕಂದ್ಲ ಅದಕ್ಕೆ ನೀನು ಸೀರೆ ಎರಡು ಸೀನ್ಸ್ ಬತ್ತದಲ್ಲ ಆಗ ಆರು ಸೀರೆ ಎಳೆದ್ಬಿಟ್ಟು ಸುಸ್ತಾದ ನಂಗೆ ಬಿದ್ದೋಗ್ಬಿಡು ಇನ್ನೊಂದು ಸೀರೆ ಅಲ್ಲೇ ಉಳಿಸ್ಬಿಡ್ಲ ನಿನ್ನ ತಮ್ಮಯ್ಯ ಹಳೆ ಕ್ವಾಪದಲ್ಲಿ ಅದನ್ನು ಎರಡಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಕೇಳ್ಕೊಂಡವನೇ ಸರಿ ದುಶ್ಯಾಸನಂಗೂ ಕನಿಕರ ಬಂದ್ಬಿಡ್ತುಕಂದ್ಲ ಆಯ್ತು ನಡಿಲ್ಲ ನೀನೇನು ಎದ್ರಕಬೇಡ ಅಂತ ಸಮಾಧಾನ ಮಾಡಿ ಕಳಗಿಸವನೆ ಸರಿ ಸೀರೆ ಎರಡು ಸೀನ್ಸ್ ಬತ್ತುಕಂದ್ಲ ದುಶ್ಯಾಸನ ಸೀರೆ ಕೈ ಹಾಕುದ್ನ ಜನ ಓನ್ಸ್ ಮರ್ ಕೊಟ್ಬಿಟ್ಟು ಇವ್ನ್ ಗುಮ್ಮಸ್ ಬಂದ್ಬಿಟ್ಟು ಏಳು ಹೇಳ್ದಾಕ್ಬಿಟ್ನ ಆಗೇನ್ ಉಳ್ಕತ್ತೋ
1: ಬರಿ ಚಡ್ಡಿ
0: ಪರಿ ಚಡ್ಡಿ ಉಳ್ಕ ಬಿಡ್ತುಕಂದ್ಲ ಏನ್ ಜನಗಳೆಲ್ಲ ನಗಿಯೋಗ ಶುರು ಮಾಡ್ಕೊಬಿಟ್ಟವ್ರೆ ಓಹೋಹೋಹೋ ಇದೇನು ದ್ರೌಪದಿ ಸೀರೆಪತಿ ಚಡ್ಡಿ ಇಕ್ಕವಳಲ್ಲ ಸೀರೆಪತಿ ಚಡ್ಡಿ ಇಕ್ಕವಳಲ್ಲ ಅಂತ ಈ ದ್ರೌಪದಿ ಪಾತ್ರದವನಿಗೆ ನಾಚಿಕೆ ಆಗ್ಬಿಡ್ತು ಅಲ್ಲಲ್ಲ ಈ ಮುಂಡ ತುತ್ಕೆ ಅಷ್ಟು ಹೇಳಿದ್ರುವೆ ಎಲ್ಲಾ ಸೀರೆನು ಎಳ್ದಾಕ್ಬಿಟ್ಟು ಅವಮಾನ ಮಾಡಾಕ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬಹಳ ಬುದ್ಧಿವಂತ ಅಂತಕ್ಕಲ್ಲ ದ್ರೌಪದಿ ಪಾತ್ರ ಮಾಡಿದ್ದವನು ಅಲ್ಲೇ ಒಂದ್ ಡೈಲಾಗ್ ತೆಗೆದ್ಬಿಟ್ನ
1: ಏನಂತ
0: ಹಾ ಶ್ರೀಕೃಷ್ಣ ಪರಮಾತ್ಮ ಈ ನಿನ್ನ ತಂಗಿಯ ಮಾನ ರಕ್ಷಣೆಗೆಂದು ಈ ತುಂಡು ಚಡ್ಡಿಯನ್ನಾದರೂ ಕರುಣಿಸಿದಯ್ಯ ಅಂತ ಕೈ ಮುಕ್ಕಂಡು ನಿಂತ್ಕೊಂಡಂತೆ ಕಲ ಕಲ್ಲಣ್ಣ
1: ಇನ್ನೇನ್ ಮಾಡೋ ನಾವು
0: ಲೋ ಕಲ್ಲಣ್ಣ ಈ ಅಡ್ಡೇಶ್ರೀ ಅವ್ರನ್ನ ಆಟಕಾಡಿದ್ರೆ ಬೋ ಗೋಳು ಕಂದ್ಲ ಒಂಥರ ಚೆನ್ನಾಗಿ ಇರ್ತದೆ ಬಿಡು ಅದುವೆ ಹಿಂಗೆ ನಮ್ಮೂರ್ನಲ್ಲಿ ನಾಡ್ಗೋಡವ್ರ ನಾತ ಅಂತ ಒಬ್ಬಿದ್ನಕ್ಕಂದ್ಲ ಯಾಕಪ್ಪ ಅವನ ನಾತ ಅಂತ ಕರಿತಿದ್ರು ಅಂದ್ರೆ ಅವ್ನು ಹುಟ್ಟುದ್ ಮೂರ್ನಾಕ್ ವರ್ಷ ಗಂಟ್ಲು ಒಂಥರ ಒಣಿಕಂದು ಒಣಿಕಂದು ನಾತ್ ಕಾಂತಿದ್ನ ಅಳ್ಳಿರ್ನಿಲ್ಲ ಆಳು
1: ನಾರೋಡ್ದಿದ್ನವನು
0: ಅದಕ್ಕೆ ಅವನ ನಾತ ನಾತ ನಾತ ಅಂತ ಅಡ್ಡೇಶ್ರಿ ಕಟ್ಬಿಟ್ರು ಈಗ ಅವನಿಗೆ 20-30-40 ವರ್ಷ ಆಗದೆ ಈಗ ಅವನು ಒಳ್ಳೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಅವನ ಯಾಕಂದ್ಲ ಯಾರ ಅವನ ನಾತ ಅಂತ ಅನ್ಬಿಟ್ರೆ ಬೈಕಂಡು ಒಡಿಕೊಂಡೋಯ್ತಾನೆ ಇಂಥ ನಾತ ಒಂದ್ಸರಿ ಮಹಾಭಾರತ ನಾಟಕಕ್ಕೆ ಸೇರ್ಕೊಬಿಟ್ಟು ದುರ್ಯೋಧನ ಪಾತ್ರ ಮಾಡ್ಬಿಟ್ಟವನೇ ಕಲ ಕಲ್ಲಣ್ಣ ಸರಿ ನಾಟಕದ ದಿವಸನು ಬತ್ತು ಈ ನಾಟಕದ ಕೊನೆಯಲ್ಲಿ ಯುದ್ಧ ಮಾಡಕ್ ಹೋಗ್ಬೇಕಲ್ವಲ್ಲ ಆ ಯುದ್ಧಕ್ಕೆ ಹೋಗಕ್ ಮುಂಚೆ ಲೇಡೀಸ್ ಜೊತೆಲೆ ಹಾಡ್ ಹೇಳ್ಬೇಕು ಅದೊಂದು ಸಂಪ್ರದಾಯ ಆಗ್ಬಿಟ್ಟದಕ್ಕಲ್ಲ ನಮ್ಮ ನಾಟಕಗಳಲ್ಲಿ ಸರಿ ಭಾನುಮತಿ ಪಾತ್ರದ ಲೇಡೀಸ್ ಜೊತೆಲಿ ಇವನು ಹಾಡ್ ಹೇಳ್ತಾ ಇದ್ನ ಹಾಡನ್ ಮತ್ ಮಧ್ಯೆ ಪ್ರಿಯ ಪ್ರಾಣಕಾಂತಿ ಅಂತ ಇದ್ನ ಅವನ ಹೆಂಗ್ ಹಾಡ್ ಹೇಳ್ತಾ ಇದ್ನ ನೋಡು ಪ್ರಿಯವನವ ಅಂತಂದ್ಬಿಟ್ಟು ಪ್ರಿಯೆ ಅಂತಂದವನೆ ಅವಳು ಪ್ರಾಣಕಾಂತ ಅಂತಂತಿದ್ಲು ಇವನು ಪುನಃ ಎರಡನೇ ಸರಿ ನೋಡು ಪ್ರಿಯವನವ ಸಿ ಬಿಗಿಡವ ಸಪಟ ಮರವ ಅಂತಂದ್ಬಿಟ್ಟು ಎರಡನೇ ಸರಿ ಪ್ರಿಯೆ ಅಂತನ್ನಕಂದ ಅವಳು ಪ್ರಾಣೇಶ್ವರ ಅಂತಂದ ಮಾಮೂಲಿ ಇವನು ಪುನಃ ಮೂರನೇ ಸರಿಗೆ ನೋಡು ಪ್ರಿಯವನವ ಅಂತನ್ಬಿಟ್ಟು ಪ್ರಿಯೆ ಅಂತಂದವನೆ ಆತ್ಕವಳು ಪ್ರಾಣನಾಥ ಅಂತ ರಾಗ ಎಳ್ದವಳಕ್ಕಂದ್ಲ ಇವನು ಕ್ವಾಪತ್ ಬಿಡ್ತು ಬೊಡ್ಡಿ ಊರರೆಲ್ಲ ನಾಥ ಅಂತ ಸಾಕಾಯ್ತು ಈಗ ನೀನು ಶುರು ಮಾಡ್ಕಂಡ ಅಂತ ಅನ್ಬಿಟ್ಟು ಗದ್ಯ ತಕ್ಕಂಡು ಎತ್ತಿ ಒಂದ್ ಎತ್ತಿ ಮೇಲೆ ಬಿಟ್ಟವನೆ ಏನ ಗದಿಯನ್ನ ಎಲ್ಲ ಉಳೆ ಹಿಡ್ಕೊಂಡು ಕುಟ್ಟಿಡ್ಕೊಂಡು ಮಡಗಿತ್ತೇನೋ ಅವಳ ತಲೆ ಒಳಕೆ ಹೊಂಟೋಯ್ತಕ್ಕಲ್ಲ
1: ಅವಳಿಗೇನ್ ಗೊತ್ತು ಇವನ ಹೆಸರು ನಾಥ ಅಂತ ಅಣ್ಣ ಮಲ್ಲಣ್ಣ ಈ ನಾಡು ದಿವಸ ಬಿಟ್ಟಾಕೋ ಈ ಸಾರಿ ಗಣೇಶನ್ ಕಾರ್ಯಕ್ರಮ ಬಹಳ ಜಾಸ್ತಿ ಅಂತೆ ಒಳ್ಳೆ ದುಡ್ಡು ಮಾಡಿದೀಯೇ
0: ಲೋ ಕಲ್ಲಣ್ಣ ಈ ಗಣೇಶನ್ ತರುಕೆ ಕಾಸಿರೋದಿಲ್ಲ ಜನಗೊಳ್ತಾವು ಅಂತದ್ರಲ್ಲಿ ನನ್ನೆಂತವನ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡ್ಸಾರ್ಲ ಲೋ ಕಲ್ಲಣ್ಣ ಈ ಜನಕ್ಕೆ ನಾನು ಹೇಳ್ದೆ ಏನು ಗೊತ್ತಲ್ಲ ಹೊಸ್ತಾಗಿ ಗಣಪನ್ ತಂದು ತಂದು ಕುಣಿಸುತ್ತೆ ವರ್ಷ ವರ್ಷ ಅದನ್ನೇ ಕುಣಿಸೋರು ಆಗೋದಿಲ್ಲ
1: ನೀರು ಬಿಟ್ಬಿಡ್ತಾರಲ್ಲ ಅಣ್ಣ
0: ಅದನ್ನೇ ಕಲ ನಾನು ಹೇಳಿದ್ವಿ ಈ ಜನಕ್ಕೆ ಈ ಗಣಪನ ನೀರು ಬಿಟ್ರೆ ಅದ್ರ ಪರಿಣಾಮ ಏನಾಯ್ತೆ ಅಂತ ಆಮೇಲೆ ಅನುಭವಿಸ್ಬೇಕಾಯ್ತಕ್ಕಂದ ಲೋ ಕಲ್ಯಾಣ, ಹಿಂಗೆ ಒಂದ್ಸರಿ ಮೂರ್ ಜನ ಹೆಲಿಕಾಪ್ಟರ್ ಅಲ್ಲೋ ವಿಮಾನದಲ್ಲೋ ಹೋಯ್ತಿದ್ರಂತೆ ಕಂದ್ಲ. ಆ ಮೂರ್ ಜನ ಯಾರ್ಯಾರು?
1: ಯಾರ್ಯಾರು?
0: ಒಬ್ಬ ಮುಸ್ಲಿಮ್ಸು, ಒಬ್ಬ ಕ್ರಿಶ್ಚಿಯನ್ಸ್, ಒಬ್ಬ ಹಿಂದೂಗಳು ಅನ್ಕಂದ್ಲ. ಸರಿ, ವಿಮಾನ ಒಯ್ತಾ ಒಯ್ತಾ ಕೆಟ್ಟೋಗೋ ಸ್ಥಿತಿ ತಲುಪುಟ್ಟದೆ. ಆಗ ವಿಮಾನ ಬಿಡ್ತಾನಲ್ಲ ಪೈಲಟ್ ಅಂದ್ರೆ ಡ್ರೈವರ್,

0: ನಿಮ್ ನಿಮ್ ಮನೆ ದೇವ್ರ ಬೇಡ್ಕೊಂಡು ಕೆಳಕ್ ಬೀಳ್ರಿ, ನಿಮ್ಮ ಮನೆ ದೇವ್ರು ಬಂದು ನಿಮ್ಮ ಹಾತ್ ಕಳ್ತಾನೆ, ನಿಮ್ಮ ಕಾಪಾಡ್ತಾನೆ ಅಂದಂತ ಕಂದ್ಲ. ಹಂಗ ಅಂದುದ್ದೆ ತಡ ಮುಸ್ಲಿಮ್ಸ್ ಏನ್ ಮಾಡ್ಬಿಟ್ನ ಗೊತ್ತಲ್ಲ.
1: ಏನ್ ಮಾಡ್ದ?
0: ಅಲ್ಲಾಹೋ ಅಕ್ಬರ್ ನನ್ ಕಾಪಾಡು ಅನ್ಕೊಂಡು ತುಪ್ಪನ್ ಕೆಳಗ್ ಬಿದ್ದವನು ವಿಮಾನ ಮೇಲಿಂದ. ಅಲ್ಲಾ ಬಂದ್ಬಿಟ್ಟು ಮುಸ್ಲಿಮ್ಸ್ರನ್ನ ಹಾತ್ಕಂಡ, ಮುಸ್ಲಿಮ್ಸು ಬದಿಕಂಡ. ಎರಡಿಯನು ಕ್ರಿಶ್ಚಿಯನ್ಸ್ ಅಲ್ವೇ, ಇವನುವೆ ಓ ಯೇಸು ಕ್ರಿಸ್ತನನ್ನು ಕಾಪಾಡೋ ಜೀಸಸ್ ಅನ್ಕೊಂಡು ಅವನು ತುಪ್ಪನ್ನು ಯೇಸು ಕ್ರಿಸ್ತನ್ ಬೇಡ್ಕೊಂಡ್ ಕೆಳಕ್ ಬಿದ್ನ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅನ್ನ ಹಾತ್ಕಂಡ ಅವನು ಬದುಕೊಂಡ. ಈ ನೂಲ್ಕಂದವನ ಹಿಂದೂಗಳವನು ಒಬ್ನ, ಯಾಕಂದ್ಲ ಇವನ್ ಯಾವ ದೇವ್ರನ್ನ ಬೇಡ್ಕದೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಕೊಬಿಟ್ಟವನೇ. ಆ ಪೈಲಟ್ಗೆ ಕ್ವಾಪತ್ ಬಿಡ್ತು, ಅಯ್ಯೋ ಕಫಿ ಮುಂಡತ್ತದೆ, 5 ನಿಮಿಷದಲ್ಲಿ 3 ನಿಮಿಷ ತೀರ ಹೋಯ್ತೀನಿ, ಇರೋದು 2 ನಿಮಿಷ, ನೀನು ನಿಮ್ ದೇವ್ರ ಬೇಡ್ಕೊಂಡ್ ಬಿದ್ದು ಸಾಯಿಲ್ದರ್ ಬದುಕು ಅಂತಂದಂತೆ. ಆಗ ಹಿಂದೂಗಳು ಅವನಿಗೆ ದುಃಖ ಜಾಸ್ತಿ ಆಗ್ಬಿಟ್ಟು ಅಳ್ತಾ ಅಳ್ತಾ ಪೈಲಟ್ ಕೇಳುದ್ನಂತೆ, ಯಾವ ದೇವ್ರು ಅಂತ ಬೇಡ್ಕನಪ್ಪ, ಮುಂಡತ್ತವು ನಮ್ ಜಾತಿಲಿ 330 ಕೋಟಿ ದೇವ್ರು ಅಂತ ಮಾಡ್ಬಿಟ್ಟು ಒಂದ್ ದೇವ್ರ ಬೇಡ್ಕಂಡ್ರೆ ಇನ್ನೊಂದ್ ದೇವ್ರು ಕೋಪಾತ್ ಮಡಗ್ತದೆ, ನಾನು ಯಾವ ದೇವ್ರನ್ನ ಬೇಡ್ಕೋದಿಲ್ಲ, ನಾ ಸತ್ತವೈತೀನಿ ಕನ್ ಹೋಗು ಅಂತ ಅನ್ಬಿಟ್ಟವನೆ. ಆಗ ಪೈಲಟ್ಟು ಹೇಳುದ್ನಂತೆ, ನೋಡಯ್ಯ ಆ 330 ಕೋಟಿ ದೇವದ್ಗಳಿಗೆಲ್ಲ ಅಧಿಪತಿ ಗಣಪ, ಆ ಗಣಪನ್ ನೆನ್ಕೊಂಡು ನೀ ಕೆಳಕ್ ಬಿಡಪ್ಪ, ಬಂದು ಹಾಕೊಂಡು ಕಾಪಾಡ್ತಾನಪ್ಪ ಅಂದಂತೆ. ಹಂಗಂದುದ್ದೆ ತಡ ಹಿಂದೂಗಳು ಏನ್ ಮಾಡ್ಬಿಟ್ನ, ಓ ವಿಘ್ನ ವಿನಾಶಕ ಪಾರ್ವತಿ ಮಗನೇ ಶಂಕನು ಪುತ್ರನೇ ನಾನು ಕಾಪಾಡು ಅನ್ಕೊಂಡು ಕಣ್ ಮುಚ್ಕೊಂಡು ತುಪ್ಪು ವಿಮಾನದಿಂದ ಕೆಳಗ್ ಬಿದ್ದವನೆ. ಬಿದ್ದದೆ ತಡ ಮದ್ದೂರ್ ಕೇಮ್ ದೊಡ್ಡಿತ ಸೂಳೆ ಕೆರಗ್ ಬಿದ್ದಾಗವನಕಂದ್ಲ, ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಕತ್ತು ಗಂಟ ಮುಳಿಕ ಬಿಟ್ಟವನಕಂದ್ಲ. ಈ ಗಣಪ ಬಂದು ಹಾತ್ಕಳುಕಿಲ್ವೇ, ಹಾತ್ಕಳ್ಲಿಲ್ಲ. ಈ ಸೂಳೆಕೆರೆ ಏರಿ ಮೇಲೆ ನಿಂತ್ಕೊಂಡು ಹಿಂದೂಗಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ
1: ಗಣಪ.
0: ಹೂಕಂದ್ಲ ಹಿಂದೂಗಳನ್ನು ಕಾಪಾತ್ ಕೊಡ್ತು, ಅಲ್ಲ ಈ ಗಣಪ ನನ್ ಕಾಪಾಡನೆ ಅನ್ಕೊಂಡು ಬೇಡ್ಕೊಂಡು ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾನೆ ಇಂಥವನಲ್ಲ ಅನ್ಬಿಟ್ಟು ಗಣಪ ದೇವ್ರು ಅನ್ನೋದು ಕಾಣ್ದೆ ಗಣಪನೆ ಭಯ ಶುರು ಮಾಡ್ಕೊಂಡಂತ ಕಂದ್ಲ.
1: ಏನಂತ?
0: ಅಯ್ಯೋ ನಿನ್ ಮನಾಳಾಗ 330 ಕೋಟಿ ದೇವದ್ಗಳ ಕೈಲಿ ಯಾರ ಕೈಲಿ ಹೊತ್ತು ಕಾಪಾಡೋಕ್ಕಾಗುದಿಲ್ಲ, ನಿನ್ನೇನೋ ಮಂಟಾಗ್ತಾನೆ ಅಂತ ನಿನ್ನ ಬೇಡ್ಕೊಂಡು ಕೆಳಕ್ ಬಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದ್ದೀಲ್ಲ ಪುಣ್ಯಾತ್ಮನೆ. ಮುಸ್ಲಿಮ್ಸೋ ನಾ ನೋಡಿದ್ರೆ ಅಲ್ಲ ಕಾಪಾಡ್ನ, ಕ್ರಿಶ್ಚಿಯನ್ಸ್ರೋ ನಾ ನೋಡಿದ್ರೆ ಯೇಸು ಕ್ರಿಸ್ತ ಕಾಪಾಡ್ನ, ಲೋ ಗಣಪ ಮೂಗಣ್ಣ ನೀರ್ ಬಂದ್ಬಿಡ್ತಾವೆ ಇನ್ನೇನಕ್ಕೆ ಸತ್ತೋಗ್ಬಿಡ್ತೀನಿ, ಸೊಳ್ಳುನಾರುವೆ ಕೊಟ್ಟಿ ಅಳಕಾಲ ಅಂತಂದಂತೆ. ಗಣಪನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ನ, ಗಣಪ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನೆ. ಅಫ್ಟರ್ ಆಲ್ ಅನ್ ಮನುಷ್ಯ ನನ್ನ ದೇವ್ರು ಅನ್ನ ಕಾಣ್ದೆ ಬೈತನಲ್ಲ ಅನ್ಬಿಟ್ಟು ಗಣಪನು ಬಯಕ್ಕೆ ಶುರು ಮಾಡ್ಕೊಂಡಕಲ.
1: ಯಾರು ಗಣಪ?
0: ಹೂ ಕಂಡ್ಲ ಯಾಕರ ಕಾಪಾಡ್ಬೇಕು ನಿಮ್ಮ, ಯಾಕೆ ಕಾಪಾಡ್ಬೇಕು ಹೇಳಿ? ಅಲ್ಲಕ್ಕಂದ್ರಲ್ಲ ನನ್ನ ಮಕ್ಕಳ ವರ್ಸ್ಕೊಂಡ್ ಸರ್ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡ್ಬಿಟ್ಟು ನನ್ನ ಚೆನ್ನಾಗಿ 15 ದಿವಸ 20 ದಿವಸ 1 ತಿಂಗಳು ಗಂಟ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪ್ಲ ಹಾಲು ಅದು ಇದ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು 15 ದಿವಸ 20 ದಿವಸ 1 ತಿಂಗಳಾಯ್ತಲ್ಲ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬುಟ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರಿಗೆ ತಗ್ಬಿಟ್ ಬತ್ತೀರಿ? ಮುಂಡತ್ತವ್ಯ ನಾ ಸಾಯ್ವಾಗ್ಲಲ್ಲ ನಿಮ್ ಕುಣಿತಿದ್ರಿ, ಈ ನೀ ಸಾಯ್ವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೆ ಅಂತ ಅನ್ಬಿಟ್ಟು ಆ ಹಿಂದೂಗಳ ಸಾಯಿ ಗಂಟ್ಲುವೆ ಗಣಪ ಕುಣಿತಿದ್ನಂತ ಕಂದ. ಅದಕ್ಕೆ ಕಲ್ಲಣ್ಣ ನಾನು ಹೇಳುದುವೆ, ಈ ಗಣಪನ ನೀರು ಬುಡಕ್ ಹೋಗ್ಬಾರ್ದು ಕಂದ. ವರ್ಷ ವರ್ಷಕ್ಕೂ ಅವಿ ಆಯ್ತವೆ, ಬಣ್ಣ ಹೊಡ್ಕೊಂಡು ಮಡಿಕಂದ್ರೆ ಆಗುದಿಲ್ವೆ? ಯಾವ ಬೋಟಿಯ ಇದೆ ಈಗಿನ ರೈಟಲ್ಲಿ ವಾಸ ಗಣಪನ ತಂದು ಕುಣಿಸೋನು, ನನ್ನ ಕಾರ್ಯಕ್ರಮ ಕೊಡ್ಸೋನು?
1: ಹೋಗ್ಲಿ ಬಿಡ್ ಮಲಣ್ಣ, ಈ ಗಣಪನ ಕಾರ್ಯಕ್ರಮ ಬೇಡವೇ ಬೇಡ, ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ಬೋದಲ್ವಾ ನೀನು?
0: ಲೋ ಕಲ್ಲಣ್ಣ, ಈಗಿನ ಕನ್ನಡ ರಾಜ್ಯೋತ್ಸವಗಳೆಲ್ಲ ಬರೀ ಕಾಟಾಚಾರಕ್ಕೆ ಕಂದ್ಲ, ಯಾವನಾರ ಒಬ್ಬನೇ ಒಬ್ಬ ಕನ್ನಡ ದೇವಿಯ ವರ್ಷ ಪೂರ್ತಿ ನೆನೆಸ್ಕಂದನೇನ್ಲ? ನವೆಂಬರ್ ಬಂತು ಅಂದ್ರೆ ಸಾಕು ಕನ್ನಡ ಕನ್ನಡ ಅಂತ ದುಡ್ಡು ವಸೂಲಿ ಮಾಡಕ್ ನಿಂತ್ಬಿಟ್ಟವೆ. ಲೋ ಕಲ್ಲಣ್ಣ, ಈ ಕನ್ನಡ ಸ್ಥಿತಿ ಹೆಂಗಾಗುತ್ತದೆ ಗೊತ್ತಲ ಕಲ್ಲಣ್ಣ?
1: ಹೆಂಗಾಗದಣ್ಣ?
0: ಈ ಪಂಪ ಗೊತ್ತಲ್ವೇನ್ಲ ನಿಂಗೆ?
1: ಪಂಪ ಯಾರು ಪಿಚ್ಚರ್ ಹಾಕ್ರಣ?
0: ಅಯ್ಯಯ್ಯೋ ಮುಂಡತ್ತದೆ ಪಂಪ, ನಿನಗೂ ಗೊತ್ತಿರುವಲ್ಲ, ಹೇಳ್ತೀನಿ ಕೇಳ. ಪಂಪ ನಮ್ಮ ಕನ್ನಡದ ಆದಿಕವಿ,
1: ಹೇಳು,
0: ಕನ್ನಡದ ಅತ್ಯುನ್ನತ ಮಹಾಕವಿ, ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನು ಕೊಡೋ ಒಬ್ಬ, 5 ಜನ ಕನ್ನಡದ ರತ್ನತ್ತರದಲ್ಲಿ ಪಂಪನು ಕೊಡೋ ಒಬ್ಬ ಕಂದ್ಲ. ಇಂಥ ಪಂಪ ಸಾಮಾನ್ಯವಾಗಿ 5ನೇ ಕ್ಲಾಸು 6ನೇ ಕ್ಲಾಸು ಮೇಲ್ಪಟ್ಟು ಓದಿರೋ ವಿದ್ಯಾವಂತರು ಮಾತ್ರ ಗೊತ್ತು. ಈ ಹಳ್ಳಿಲಿ ಇರ್ತಕ್ಕಂಥ ನಿನ್ನಂಥ ವಿದ್ಯಾವಂತರಿಗೆ ಈ ಪಂಪ ಮಹಾಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಂದ್ಲ. ಇಂಥ ಪಂಪ ಒಬ್ಬ ಕುವೆಂಪು, ರಾಜ್ಕುಮಾರು, ಅಂಬರೀಷು, ಬೇಂದ್ರೆ, ಕಾರಂತು, ಅಂಬೇಡ್ಕರ್ ಹೆಂಗೆ ಎಲ್ಲ ಕನ್ನಡಿಗರಿಗೂ ಗೊತ್ತೋ, ಅದೇ ಥರ ಎಳೆ ಕವಿ ಪಂಪನು ಕೂಡ ಎಲ್ರಿಗೂ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಈ ಪಂಪನ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡ್ರು ಕಂದ್ಲ. ಒಂದ್ ಟೆಂಪವ ಮಾಡ್ಕೊಂಡು ಊರೂರ್ ಮೇಲೆ ಹೋಗ್ಬಿಟ್ಟು ಪಂಪನ ಬಗ್ಗೆ ಭಾಷಣ ಮಾಡ್ಕೊಂಡು ಹೋಯ್ತಾ ಇದ್ರಂತೆ. ಹಂಗೆ ಭಾಷಣ ಮಾಡ್ಕೊಂಡು ಕಾರ್ಕಳ್ಳಿ ಅನ್ನುವಂತ ಊರ್ಗ್ ಹೋಗ್ಬಿಟ್ಟು ಆ ಊರ್ ಮಧ್ಯದಲ್ಲಿ ಟೆಂಪವ ನಿಲ್ಲಿಸ್ಕೊಂಡು ಒಂದ್ ಮೈಕ್ ಸೆಟ್ ಹಾಕೊಂಡು ಪಂಪನ ಸಮಿತಿ ಅಧ್ಯಕ್ಷ ಎಲ್ರನ್ನು ಕರೆದ್ನಂತೆ.
1: ಏನಂತ?
0: ಬಂದ್ರಿ ಬಂದ್ರಿ ಕಾರ್ಕಳ್ಳಿಯರೆಲ್ಲ, ಪಂಪನ ಬಗ್ಗೆ ಭಾಷಣ ಮಾಡ್ತೀನಿ ಅಂತ ಮೈಕಲ್ ಕೂಗವನೆ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಹೆಂಗಸ್ರು ಗಣಸರು ಮುದುಕರು ಮೋಟರ್ ಎಲ್ಲ ತುಂಬೋದ್ರಂತ ಕಲ ರಂಗದೊಳಗೆ ಭಾಷಣ ಕೇಳುಕೆ. ಸರಿ ಪಂಪನ ಸಮಿತಿ ಅಧ್ಯಕ್ಷ ಭಾಷಣ ಶುರು ಮಾಡ್ಕಂಡ. ಕಾರ್ಕಳ್ಳಿಯ ಮಹಾಜನಗಳೇ, ಪಂಪ ಕನ್ನಡದ ಆದಿಕವಿ, ಪಂಪ ಕನ್ನಡದ ಅತ್ಯುನ್ನತ ಮಹಾಕವಿ, ಪಂಪ ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನ ಕೊಡುವ ಹಬ್ಬ, ಕನ್ನಡದ ರತ್ನತ್ತರೆಯಲ್ಲಿ ಪಂಪನ ಕೊಡುವ ಹಬ್ಬ, ಇಂಥ ಪಂಪ ಕನ್ನಡದಲ್ಲಿ ಕಾವ್ಯನ ಹಂಗ್ ಬರ್ದವನೆ, ಪಂಪ ಕನ್ನಡದಲ್ಲಿ ಕಾವ್ಯವನ್ನು ಹಿಂಗ್ ಬರ್ದವನೆ, ಪಂಪನ ಕಾವ್ಯನ ಕನ್ನಡದಿಂದ ಅಳಿಸಾಕೋಕ್ಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಒರೆಸಾಕೋಕ್ಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ

0: ಕಿತ್ತಾಕು ಕಾವುದಿಲ್ಲ, ಮುರ್ದಾಕು ಕಾವುದಿಲ್ಲ, ದಬಾಕು ಕಾವುದಿಲ್ಲ, ಅರ್ದಾಕು ಕಾವುದಿಲ್ಲ. ಪಂಪ ಹಂಗೆ ಹಿಂಗೆ ಅನ್ಕಂಡ್ ಮೂರ್ದಂಗ್ ಕಂಟೆ ಟೈಮ್ ಪಂಪನ ಬಗ್ಗೆ ಭಾಷಣ ಮಾಡವನೇ. ಏನ್ ಕಾರ್ಕಳಿ ಬುದ್ಧಿವಂತರಲ್ಲ, ಬಾಯಿನೂ ಬುಟ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಮೈ ಕೈಲಂಗ್ ಕುಣಿಸ್ಕೊಂಡು ಅರ್ಥ ಆಗೋರಂಗ ಭಾಷಣ ಮಾಡಿ ಕೇಳ್ತಾವ್ರೆ. ಸರಿ ಅಧ್ಯಕ್ಷಂಗೆ ಭಾಷಣ ಮಾಡಿ ಮಾಡಿ ಸುಸ್ತ ಹೋಗಿತ್ತಲ್ಲ, ಎಲ್ಲನೇ ಟೆಂಪೋಕ್ಕೆ ತುಂಬ್ಕೊಂಡು ಇನ್ನೇನು ಟೆಂಪ ಹತ್ಬೇಕು. ಒಂದು 20-30 ಜನ ಕಾರ್ಕಳಿ ಗಂಡಸರೆಲ್ಲ ಹೋಗ್ಬಿಟ್ಟು ಆ ಭಾಷಣ ಮಾಡ್ತಿದ್ದನ್ನ ನಿಲ್ಲಿಸ್ಬಿಟ್ಟು, ಸ್ವಾಮಿ ನೀವು ಹೇಳುದ್ದ ಯಾವಾಗ ಕೊಟ್ಟರಿ ಅಂದ್ರಂತೆ. ಈ ಅಧ್ಯಕ್ಷ ಮ್ಯಾಲ್ಕು ಕೆಳಕು ನೋಡ್ಬಿಟ್ರ ಅಪ್ಪನ ಮಕ್ಕಳಾಗ ಬಿದ್ದೋದ್ನಂತಕ್ಕಂದ್ಲ.
1: ಯಾಕೆ
0: ಅಯ್ಯೋ ಪುಣ್ಯಾತ್ಮರ, ನಾವೇನಪ್ಪ ಕೊಡ್ತೀನಿ ಅಂತ ಹೇಳ್ದೋ, ವಾತರಿಂದ ಭಾಷಣ ಮಾಡಿ ಒಂದ್ ತೊಟ್ ನೀರಿಲ್ಲ, ಒಂದ್ ಎಳ್ನೀರಿಲ್ಲ, ಒಂದ್ ತೊಟ್ ಕಾಫಿ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ, ಯಾರು ನಿಮ್ಗೆ ಚಾಡಿ ಹೇಳಿ ಕಳಿಸಿದಾರು, ಏನ ನಿಮಗೆ ಕೊಡುದು ಅಂದಂತಕ್ಕಂದ್ಲ. ಇವರು ಪೊಂಸೆಟ ಸ್ವಾಮಿ ಅಂದ್ರಂತೆ. ಅಯ್ಯೋ ನಿಮ್ಮ ಮನಳಗವರ ಮುಂಡ ತವ್ಯ ಪಂಪ್ಸೆಟಾರಪ್ಪ ನಿಮಗೆ ಕೊಡ್ತೀನಿ ಎಂದವರು ಅಂದಂತೆ. ನೀವೇ ಹೇಳಿದ್ರಲ್ಲ ಸ್ವಾಮಿ ಬಾಸುಂಡದಲ್ಲಿ ಅದೇನೋ ಕಿತ್ತಾಕೋಕ್ಕಾಗುವುದಿಲ್ಲ, ಮುರ್ದಾಕೋಕ್ಕಾಗುವುದಿಲ್ಲ, ದಬಾಕೋಕ್ಕಾಗುವುದಿಲ್ಲ ಅಂತ. ನಮಗೆ ಯಾವ ರೇಡಿಯೋದಲ್ಲೂ ಟಿವಿಲು ಪೇಪರಲ್ಲೂ ಅಡ್ವರ್ಟೈಸಲ್ಲೂ ತೋರಿಸ್ತಿಲ್ಲ, ಅದೆಲ್ಲಿ ಸಿಕ್ಕದು ಹೇಳಿ ಅದು ಯಾವ ಅಂಗಡಿ ಹೆಸರೇಳಿ ತತ್ತೀವಿ ಅಂದ್ರಂತೆ ಕಂದ. ಅಯ್ಯೋ ಪುಣ್ಯಾತ್ಮರ, ಪಂಪನ ತಗೋಗಿ ಪಂಪ್ಸೆಟ್ ಮಾಡ್ಬಿಟ್ರಲ್ಲಪ್ಪ, ಅವನು ಪಂಪ್ಸೆಟ್ ಅಲ್ಲ, ನಮ್ಮಂಗೆ ನಿಮ್ಮಂಗೆ ನರ್ಮನುಷ್ಯ ಕಂಡ್ರಯ್ಯ, ಅವನು ಹಳೆ ಕವಿ ಹಂಗೆ ಹಿಂಗೆ ಕನ್ನಡದಲ್ಲಿ ಹಳೆ ಕವಿಯ ಬರ್ದವನೆ ಅದು ಇದು ಅಂತ ಎಷ್ಟು ಬುಡ್ಸಿ ಹೇಳಿದ್ರು ಅರ್ಥ ಆಗೋದೈತಂತೆ ಪಂಪನ ಬಗ್ಗೆ. ಪಂಪನ ಬಗ್ಗೆ ಭಾಷಣ ಮಾಡಿದ್ನ ಬಿಟ್ಬಿಟ್ರಂತ ಕಂದ್ಲ. ಹಿಂಗೆ ಕಲ್ಲಣ್ಣ, ಕನ್ನಡ ಕನ್ನಡ ಅಂತ ಎಲ್ಲ ಬಡ್ಕೋದೇ ಆಗೋಗದಕ್ಕಲ್ಲ, ಎಲ್ಲಪ್ಪ ಉಳಿಸಿದಾರು ಕನ್ನಡವ. ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಂಗ್ ಕನ್ನಡ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗಾಗದೆ?
0: ಸಾಮಾನ್ಯವಾಗಿ 1-7 ಇರ್ತಕ್ಕಂಥ ಒಂದು ದೊಡ್ಡ ಸ್ಕೂಲ್ಗಳಲ್ಲಿ 400-500 ಮಕ್ಳು ಬೇರೆ ಇರ್ತವೆಕಂದ್ಲ. ಈ 400-500 ಮಕ್ಳಿಗೂ ಈ ಲೋಪರ್ ಗೌರ್ಮೆಂಟ್ 7-3 ಜನ ಮೇಷ್ಟ್ರುಗಳ ಕೊಟ್ಟಿರ್ತಾರೆ. ಆ 3 ಜನರಲ್ಲಿ ಲೇಡೀಸ್ ರಿಸರ್ವೇಷನ್ ಅನ್ಬಿಟ್ಟು ಒಬ್ಳು ಮೇಡಮ್ ಬೇರೆ ಹಾಕಿರ್ತಾರೆ.
1: ಮೇಡಮ್ ಇರ್ಬೇಕು ಬಿಡು.
0: ಹಿಂಗೆ ಒಂದ್ಸರಿ ಆ ಸ್ಕೂಲ್ನಲ್ಲಿ ಏನಾಗ್ಬಿಡ್ತು, ಮೇಡಮ್ ಹೆರಿಗೆ ರಜಾ ಅಂತ 5-6 ರಜಾ ಆಗ್ಬಿಟ್ಟವಳೆ ಕಲ್ಲಣ. ಇನ್ ಉಳ್ಕೊಂಡವ್ರ ಎಷ್ಟ್ ಜನ?
1: ಇಬ್ರು ಮೇಷ್ಟ್ರುಗಳು.
0: ಇಬ್ರು ಮೇಷ್ಟ್ರುಗಳಲ್ಲಿ ಅದ್ರಲ್ಲೂ ಒಂದ್ ದಿವಸ ಒಬ್ಬ ಮೇಷ್ಟ್ರು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟವ್ರೆ. ಇನ್ನೊಬ್ರೆ ಮೇಷ್ಟ್ರು ಉಳ್ಕೊಂಡ್ರು ಕಂದ್ಲ. ಒಬ್ರೆ ಏನ್ ಮಾಡಕ್ಕಾದ್ದು ಪಾಠವ 400-500 ಮಕ್ಳಿಗೂ. ಇವ್ರಿಗೆ ಗಲಾಟೆ ತಡಿಕಾಗ್ದಿಲ್ಲ, ಏನ್ ಕೋಳಿ ಮರುಗೊಳೆಯೋಕೆ ಮೇವಾಕ ಕೂತ್ಕೋಕೆ ಅಂತ ತಿಳ್ಕೊಬಿಟ್ಟು ಮೇಷ್ಟ್ರ ಏನ್ ಮಾಡ್ಬಿಟ್ಟವ್ರೆ, 1-4 ಕ್ಲಾಸ್ ಗಂಟ ಹಟ್ಟಿ ಕಳಗಿಸ್ಬಿಟ್ಟು 5-6-7 ಕ್ಲಾಸ್ನವರೆಲ್ಲ ಒಂದ್ ದೊಡ್ಡೊಂದ್ ರೂಮ್ಗೆ ಕೂಡಾಕೊಂಡು ಒಂದೊಂದ್ ಕ್ಲಾಸ್ನವ್ರಿಗೆ ಒಂದೊಂದ್ ಪಾಠ ಬರ್ರಿ ಅಂತ ಹೇಳ್ಬಿಟ್ಟು ಹಂಗೆ ಕಳೆದು ಫೋಟೋದ ಒಳಗೆ ನೇತಾಕ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಮಣಿಕೋಗ್ ಶುರು ಮಾಡ್ಕೊಬಿಟ್ಟವ್ರೆ ಕಂದ್ಲ.
1: ಅಣ್ಣ
0: ಆ ಮಲಗಕ್ ಮುಂಚೆ ಮುಂದ್ಗಾಡಿ ದೈಕ್ಳಿಗೆಲ್ಲ ಹೇಳದ್ರಂತೆ ಮೇಷ್ಟ್ರು, ನೋಡ್ರ ನಾನೀಗ ಮಲಗ್ಬಿಡ್ತೀನಿ, ಯಾರಾದ್ರೂ ಕಾರ್ನಲ್ಲೋ ಜೀಪ್ನಲ್ಲ ಸ್ಕೂಟರ್ ದೊಡ್ಡ ಸಾಹೇಬ್ರು ಬಂದ್ಬಿಟ್ರೆ ನನ್ನ ಹೇಳಿಸ್ಬಿಡಿ, ಮ್ಯಾಲ್ಕೆ ಎದ್ದು ಬಿಡ್ತೀನಿ ಅಂತ ಅನ್ಬಿಟ್ಟು ಮೇಷ್ಟ್ರು ಮಲಿಕೋಬಿಟ್ರು. ಈ ಮೇಷ್ಟ್ರು ಮಲಗದ ಅರ್ಧ ಗಂಟೆ ಮೇಲೆ ಯಾರೋ ದೊಡ್ಡ ಸಾಹೇಬ್ರು ಬಂದ್ಬಿಟ್ಟವ್ರೆ, ಆ ಮುನ್ಗಡಿ ದೈಕ್ಲೆಲ್ಲ ಒಂದೇ ಸಾರ್ ಬಡ್ಕೊಬಿಟ್ಟವೆ, ಸಾ ಸಾ ಸಾ ಸಾ ಸಾ ಅದು ಯಾರೋ ಬಂದ್ರು, ಅದು ಯಾರೋ ಬಂದ್ರು, ಅದು ಯಾರೋ ಬಂದ್ರು ಅಂತ ಅಂದ್ರಕಲ್ಲ. ಈ ಮೇಷ್ಟ್ರಿಗೆ ಏನು ಏಳೂರು ಗಾಳಿಗಳು ಬೆಟ್ಕಂದಂಗೆ ಆಗ್ಬಿಟ್ಟು ದಿಗ್ನೆ ಮ್ಯಾಲ್ಕ್ ಎದ್ದು ಆಕ್ಲಿಸ್ಕೊಂಡು ಕಣ್ಣು ಒಸಿಕೊಂಡು ಬಾಗಿಲು ಕಡೆಗೆ ನೋಡಿದ್ರು, ಏನು ದೊಡ್ಡ ಸಾಹೇಬ್ರು ಬಾಗಿಲು ಹತ್ರಕ್ಕೆ ಬಂದು ನಿಂತ್ಬಿಟ್ಟವ್ರೆ. ಮೇಷ್ಟ್ರಿಗೆ ಭಯ ಆಗೋಯ್ತು ಕಲ್ಲಣ್ಣ, ಅಲ್ಲಲ್ಲಲ್ಲಲ್ಲ ನಾನೀಗ ಬಟ್ಟೆ ಹಾಕೊಳಕ್ಕೆ ಹೋದ್ರೆ ನೀನು ನಿದ್ದೆ ಮಾಡ್ತಿದ್ದೆ ಪಾಠ ಮಾಡ್ದೇನೆ ಅಂತ ಅಂದ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ, ನನ್ನ ಹೆಂಡತಿ ಮಕ್ಕಳೆಲ್ಲ ಅಪ್ರಪರಿ ಆಗೋಯ್ತವೆ ಅಂತ ತಿಳ್ಕೊಬಿಟ್ಟು ಏನ್ ಮಾಡಿದ್ರು ಗೊತ್ತಲ್ಲ?
1: ಏನ್ ಮಾಡಿದ್ರು?
0: ವಿಜ್ಞಾನ ತಗದಿದ್ರಂತಲ್ಲ ಮೇಷ್ಟ್ರು, ಅಲ್ಲೇ ಒಂದ್ ಐಲಾಗ್ ತೆಗೆದ್ಬಿಟ್ರು, ಬರೀ ಮೈಲಲ್ಲಿ ಮೇಷ್ಟ್ರಿ ಇದ್ದದ್ದು. ಹಾ ನೋಡಿ ಮಕ್ಕಳ, ಇತ್ತಾಗ ನೋಡಿ ಗಲಾಟೆ ಮಾಡಬೇಡಿ, ಇದು ಹೃದಯದ ಭಾಗ, ಇದು ಹೊಟ್ಟೆಯ ಭಾಗ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು, ಇದು ಒಕ್ಕಳು, ಅದು ಇದು ಅಂತ ಎಲ್ಲ ಹಂಗಂಗನ್ನು ತೋರಿಸ್ತಿದ್ರಂತೆ ಕಂದ್ಲ. ದೊಡ್ಡ ಸಾಹೇಬ್ರಿಗೆ ಖುಷಿ ಆಗ್ಬಿಡ್ತು ಅಲ್ಲ, ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮೇಷ್ಟ್ರುಗಳು ಚಾರ್ಟು ಅಥವಾ ಬೋರ್ಡ್ ಮೇಲೆ ಚಿತ್ರವ ಬರ್ಕೊಂಡು ವಿಜ್ಞಾನ ಪಾಠವ ಮಾಡಿದ್ರೆ ಈ ಮೇಷ್ಟ್ರು ಈ ವಯ್ಯ ಬಟ್ಟೆನೆ ಬಿಚ್ಚಾಕ್ಬಿಟ್ಟು ಎಲ್ಲ ಹಂಗಂಗನ್ನು ತೋರಿಸ್ತಾವನಲ್ಲ ಅಂತ ಅಂದ್ಬಿಟ್ಟು ಸಾಹೇಬ್ರಿಗೆ ಖುಷಿ ಆಗ್ಬಿಟ್ಟು ಒಳಗೆ ಬರ್ಬೋದೇ ಮೇಷ್ಟ್ರೇ ಅಂದ್ರಂತೆ. ಆಗ ಮೇಷ್ಟ್ರು, ಓಹೋ ಬನ್ನಿ ಸಾಹೇಬ್ರೇ, ಯಾವಾಗ ಬಂದ್ರೆ ಗೊತ್ತಾಗ್ಲಿಲ್ಲ, ನಾನು ಪಾಠ ಮಾಡೋ ಮೂಡ್ನಲ್ಲಿದ್ದೆ, ಏನು ಕುಡಿತೀರಿ? ಮಜ್ಜಿಗೆ ಹಾಲು ಕಾಫಿ ಟೀ ಎಳ್ನೀರು ಅಂದ್ರಂತೆ. ಏನು ಬೇಡಿ ಏನು ಬೇಡಿ, ಎಲ್ಲನೂ ಪಕ್ಕದೂರ್ನಲ್ಲೇ ಮುಗಿಸ್ಕೊಂಡು ಬಂದೆ. ಏನ್ರಿ ಮೇಷ್ಟ್ರ ನೀವು ಪಾಠ ಮಾಡೋದು ವಿಜ್ಞಾನವ? ಹಿಂಗೆ ಪಾಠ ಮಾಡ್ಬಿಟ್ರೆ ಐಕ್ಲೆಲ್ಲ ರ್ಯಾಂಕ್ ಬಂದ್ಬಿಡ್ತವೆ, ಫೇಲು ಅನ್ನೋ ಮಾತು ಎಲ್ಲೂ ಕಂಡು ಬರುವುದಿಲ್ಲ ಅಂತ ಅಂದ್ಬಿಟ್ಟು ನೀವು ಪಾಠ ಮಾಡೋ ರೀತಿ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗ್ಬಿಟ್ಟದೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಿ ಅಂದ್ರಂತೆ. ಸಾಯಬ್ರ ನಾನು ವಿಜ್ಞಾನ ಗಣಿತ ಎರಡೂ ಮಾಡ್ತೀನಿ ಅಂದ್ರಂತೆ ಮೇಷ್ಟ್ರು. ಓಹೋ ಬಿಡು ಬಿಡು ಬಿಡು ಬಿಡು, ವಿಜ್ಞಾನ ನಿಂಗೆ ಬಟ್ಟೆ ಬಿಚ್ಕೊಂಡು ಮಾಡೋರು, ಇನ್ನು ಗಣಿತ ಹೆಂಗೆ ಹೇಳ್ಕೊಟ್ಬಿಡ್ಬೋದು ಐಕ್ಳಿಗೆ? ತಳಕ ಮಳಕ ಮಾಡಾಕ್ಬಿಡ್ಬೋದೇನೋ ಲೆಕ್ಕವ ಐಕ್ಳು ಅಂತ ತಿಳ್ಕೊಂಡು. ನೋಡಿ ಮೇಷ್ಟ್ರೆ, ನೀವು ವಿಜ್ಞಾನ ಪಾಠ ಮಾಡೋದನ್ನ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ, ನಾನೀಗ ಗಣಿತದಲ್ಲಿ ಮಗ್ಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಹುಡುಗನ ಹೇಳಿಸ್ಬಿಟ್ಟು ಹೇಳಪ್ಪ 2-9 ಮಗ್ಗಿ ಎಷ್ಟು ಅಂದ್ರಂತೆ. ಆ ಪುಣ್ಯಾತ್ಮ ಒಯ್ದ ತೂಡಿಸ್ತಿತ್ತೇನೋ ಆಕ್ಲಿಸ್ಕೊಂಡು 2-9 ಸಾ ಅಂದಂತೆ. ಸಾಹೇಬ್ರು ಬೆವ್ತು ಹೋದ್ರು. ಆಮೇಲೆ ಮೇಷ್ಟ್ರಿಗೆ ಹೇಳಿದ್ರಂತೆ, ಏನ್ರಿ ಮೇಷ್ಟ್ರ ನಿಮ್ಮ ಹುಡುಗನ ನಾನು ಭಾಗಾಕಾರ ಕೇಳಿದ್ನೋ ಗುಣಾಕಾರ ಕೇಳಿದ್ನೋ, ಮಗ್ಗಿಲಿ ಮೊದಲನೇ ಮಗ್ಗಿ 2, 2-9 ಎಷ್ಟು ಅಂದ್ರೆ 18 ಅನ್ನೋಕೆ ನಿಮ್ಮ ಹುಡುಗ 180 ಅಂತಾನಲ್ಲ, ಏನ ನೀವು ಹೇಳ್ಕೊಟ್ಟಿರೋದು ಮಣ್ಣ ಹಂಗೆ ಹಂಗೆ ಅನ್ಕೊಂಡು ಬೈದಾಕ್ಬಿಟ್ಟಾರ ಸಾಹೇಬ್ರು. ಆಗ ಮೇಷ್ಟ್ರು ಸಮಾಧಾನವಾಗಿ ಹೇಳಿದ್ರಂತೆ, ಅಯ್ಯೋ ಸಾಹೇಬ್ರೇ, ನಾನು ಈ ಸ್ಕೂಲ್ಗೆ ಮೇಷ್ಟ್ರಾಗಿ ಬಂದು 10 ಆಯ್ತು, 10 ಕೆಳಗೆ ಮುಂಡತ್ತವು 2-9 ಎಷ್ಟಿಲ್ಲ ಅಂತಂದ್ರೆ 1800 ಅಂತ ಇದ್ದೋ, ಹತ್ತು ವರ್ಷದಿಂದ್ಲು ನಾನು ಒಡ್ದು ಒಡ್ದು ಒಡ್ದು ಒಡ್ದು 180 ತಂದು ನಿಲ್ಸವನಿ, ಮುಂದ್ ವರ್ಷಕ್ ಬಂದ್ಬಿಡಿ ಸಾಹೇಬ್ರ 18 ಹೇಳಿಸ್ಬಿಡ್ತೀನಿ ಅಂತಂದ್ರಂತೆ.
1: ಇಂತ ಮೇಷ್ಟ್ರುಗಳಿದ್ರ ಐಕ್ಳು ಉದ್ದಾರನೆ, ಕನ್ನಡನು ಉದ್ದಾರನೆ.
0: ಅತ್ತರಿ ಕಲ್ಲಣ್ಣ, ನಿನಗೆಷ್ಟ ಐಕ್ಳು?
1: ಎರಡೆಣ್ಣು ಮೂರ್ ಗಂಡು ಕನ್ನಡ.
0: ಎರಡೆಣ್ಣು ಮೂರ್ ಗಂಡು, ಒಟ್ಟಿಗೆ 5 ಅನ್ನು?
1: ಇಲ್ಲ ಕನ್ನಡ, ಒಂದೊಂದ್ಸಾರಿ ಒಂದೊಂದಾಗವೆ.
0: ಒಂದೊಂದ್ಸಾರಿಗೆ ಒಂದೊಂದ್ ಇಲ್ದಾರೆ ಆರಾರ್ದಾಗ್ಲಿ ತಗೋ ಕಲ್ಲಣ್ಣ. ಲೋ ಕಲ್ಲಣ್ಣ, 5 ಮಕ್ಳು ಯಾಕೆ ಬೇಕಾಗಿತ್ತ ನಿಂಗೆ?
1: ಎಲ್ಲ ದೇವ್ರು ಕೊಟ್ಟಿದ್ದ ತಗೋ.
0: ಯಾರ ಕೊಡ್ಲಿ, ಒಂದ್ ಎರಡ್ ಸಾಕಾಯ್ತಿರ್ಲಿಲ್ವ ನಿನ್ಗೆ? ನಮ್ ಸರ್ಕಾರದವರು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು 1000 ಕೋಟಿಯ ಖರ್ಚು ಮಾಡ್ಕೊಂಡು ಕುಟುಂಬ ಯೋಜನೆ ಮುಖಾಂತರ ನಿರೋಧ ವ್ಯವಸ್ಥೆನ ಜಾರಿಗೆ ತಂದವ್ರೆ. ಈ ನಿರೋಧ ಬಗ್ಗೆ ನಮ್ಮಂತ ನಿಮ್ಮಂತ ಜನ ಕೀಳಾಗಿ ತಿಳ್ಕೊಬಿಟ್ಟು ದೇಶದಲ್ಲಿ ಜನಸಂಖ್ಯೆ ಮತ್ತೆ ಲೈಂಗಿಕ ಕಾಯಿಲೆಗಳಲ್ಲಿ ಹೆಚ್ಚಾಗ್ಬಿಟ್ಟು ಜನಸಾಮಾನ್ಯರೆಲ್ಲ ಸಾಯ್ತವ್ರೆ. ಯಾಕಂದ್ಲ ಈ ನಿರೋಧ ಬಗ್ಗೆ ಹೆಂಗ್ ತಿಳ್ಕೊಂಡವ್ರೆ ಗೊತ್ತಲ್ಲ ನಮ್ ಜನ? ಒಂದ್ ತಮಾಷೆ ಹೇಳ್ತೀನಿ ಕೇಳಲ
1: ಕಲ್ಲಣ್ಣ.
0: ಒಂದ್ಸರಿ ಯಾವನ ಪುಣ್ಯಾತ್ಮ ಹಳ್ಳಿ ರೈತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ ನಿರೋಧ ಕೊಡಿ ಸ್ವಾಮಿ ಅಂತ ಆ ಡಾಕ್ಟರ್ಗೆ ಖುಷಿ ಆಗ್ಬಿಡ್ತು. ಅಲ್ಲ, ಈ ಆಸ್ಪತ್ರೆಗೆ ಬಂದು 10 ವರ್ಷ ಆಯ್ತು, ಈ ಸುತ್ತಮುತ್ತ ಹಳ್ಳಿಲಿ 100 ಜನ ವಿದ್ಯಾವಂತರು ಇದ್ರುವೆ ಒಂದ್ ನಿರೋಧ ಕೊಡಿ ಸ್ವಾಮಿ ಅಂತ ಯಾರು ಕೇಳ್ಕೊಂಡ್ ಬರ್ಲಿಲ್ಲ. ಅಂತದ್ರಲ್ಲಿ ಹಳ್ಳಿಲಿರ್ತಕ್ಕಂಥ ಒಬ್ಬ ರೈತ ಅನಕ್ಷರಸ್ಥ ಬಂದ್ಬಿಟ್ಟು ನಿರೋಧ ಕೊಡಿ ಸ್ವಾಮಿ ಅಂತ ಕೇಳ್ತಾನಲ್ಲ ಅಂತನ್ಬಿಟ್ಟು ತುಂಬಾ ಖುಷಿಯಿಂದ ತಕಳೆ ಏಂಟ್ ನಿರೋಧ ಅಂದ್ರಂತೆ. ಆಗ ವಯ್ಯ ತಲೆ ಕೇರ್ಕೊಂಡು, ಸ್ವಾಮಿ ನನ್ಗೆ ಒಂದೇ ಒಂದ್ ಸಾಕು ಅಂದಂತೆ. ಆಗ ಡಾಕ್ಟ್ರು, ಏನಯ್ಯ ನಾನೋ ಡಾಕ್ಟ್ರು ನೀನೋ, ತಕೋ 8 ನಿರೋಧ, ಒಂದ್ ತಿಂಗಳಲ್ಲಿ ಇಂತಿಂತ ಟೈಮಲ್ಲಿ ಹಿಂಗಿಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಗಂಟ್ಗಟ್ಲೆ ವಿವರಣೆ ಕೊಟ್ರಂತೆ. ಆಗ ರೈತಂಗೆ ಕ್ವಾಪತ್ಬಿಡ್ತು, ಸ್ವಾಮಿ ನನ್ಗೆ ಒಂದ್ ಕೊಟ್ಟಿರೋ ಇಲ್ವೋ ಅಂದಂತೆ. ಆಗ ಡಾಕ್ಟ್ರು, ಯಾಕಯ್ಯ 1 ಅಂದ್ರಂತೆ. ಆಗ ರೈತ ಸಮಾಧಾನವಾಗಿ ಹೇಳದ್ನಂತೆ, ಸ್ವಾಮಿ ನಾನು ಹಿಂಗಿಂಗೆ ಪಕ್ಕದಳ್ಳಿಯವನು, ಲಾರಿಗೆ ಕಪ್ ತುಂಬ್ಕೊಂಡು ಫ್ಯಾಕ್ಟ್ರಿ ತಗ ಬಂದವನಿ, ಈ ಹಾಳಾದ ಲಾರಿದು ಡೀಸೆಲ್ ಪೈಪು ಲೀಕ್ ಆಗ್ಬಿಟ್ಟೆ, ಅದಕ್ಕೆ ಪ್ಯಾಚ್ ಹಾಕೋಕೆ ಅನ್ನತಕ್ಕಂದ.
1: ಹಿಂಗಾದ್ರೆ ದೇಶ ಉದ್ದಾರ. ಅಣ್ಣ ಮಲಣ್ಣ, ಮದುವೆ ಮಕ್ಕಳು ಅಂತ ನನ್ ಮಾತ್ರ ಕೇಳ್ತಿಯಲ್ಲ, ನೀನ್ ಮದುವೆ ಆಗೋದಿಲ್ವಾ?
0: ಹೇ, ನನಗೆ ಈಗಲೇ ಯಾಕ್ಲೆ ಮದುವೆ, ಇನ್ನು ಆಡೋ ಮಗಿಗೆ.
1: ನೀನು ಆಡೋ ಮಗನ? ತಮಾಷೆ ಮಾಡ್ಬೇಡ ಕಣ. ಅಲ್ಲ, ನೀನ್ ಯಾರನ್ನಾದ್ರೂ ಪ್ರೀತಿ ಗೀತೆ ಮಾಡಿದ್ಯಾಣ?
0: ಥೂ, ಈ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ನಾನು ತಲೆ ಹಾಕುದಿಲ್ಲ ಕನ್ಕಲ್ಲಣ್ಣ. ಈ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗೆ?
0: ಹಿಂಗೆ ಯಾವ್ದೋ ಒಂದ್ ಕಾಲೇಜ್ ನಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿ ಮಾಡ್ತಾ ಇದ್ರ ಅಂತ ಕನ್ಲ. ಈ ಅಮರ ಪ್ರೇಮಿಗಳು ಒಬ್ರಿಗೊಬ್ರನ್ನ ಬಿಟ್ಟಿಲ್ಲಾರ್ದಂಗ್ ಪ್ರೀತಿ ಮಾಡ್ತಾ ಇದ್ರಂತೆ. ದಿನ ಕಾಲೇಜ್ ಹತ್ರ ಪಾರ್ಕ್ ಹೋಗಿ ಅರಟೆ ಹೊಡೆಯೋದು, ಹೀಗೆ ಸಾಕ್ತಿತ್ತು ಅವ್ರ ಪ್ರೀತಿ ಪ್ರೇಮ ಕಂದ್ಲ. ಒಂದ್ ದಿವಸ ಇಬ್ರು ಅದೇ ಪಾರ್ಕ್ ನಲ್ಲಿ ಒಂದ್ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು. ಯಾವ ಮರದಂಡಲ್ಲಿ?
1: ತೆಂಗಿನ ಮರದಂಡಲ್ಲಿ.
0: ಅದೇ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿಗೆ ಹುಡುಗನ ಮೇಲೆ ಅನುಮಾನ ಬಂದ್ಬಿಡ್ತು ಕಂದ್ಲ. ಪುಣ್ಯಾತ್ಮ ಮದುವೆ ಆಗು ಅಂದ್ರೆ ಮುಂದ್ವರ್ಸಕ್ಕೆ ಅಂತ ತಳ್ಕೊಂಡ್ ಬರ್ತಾವನೆ. ಯಾವ ಟೈಮಲ್ಲಿ ಕೈ ಕೊಟ್ಬಿಟ್ಟ ನಾ ಪುಣ್ಯಾತ್ಮ ಅನ್ಕಂಡ ಹುಡುಗಿಗೆ ಭಯ ಆಗ್ಬಿಟ್ಟು ಅಳ್ತಾ ಅಳ್ತಾ ಹುಡುಗನ್ನ ಕೇಳದ್ಲಂತೆ. ಏನಂತ ರೀ, ನೀವ್ ಯಾವತ್ತೂ ನಂಗೆ ಕೈ ಬಿಡುದಿಲ್ಲ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ ಆಜ್ಞೆ ಶುರು ಮಾಡ್ಕಂಡಂತೆ. ಆಕಾಶವೇ ಬಿತ್ತೋಗ್ಲಿ ಮೇಲೆ ನಾ ನಿನ್ನ ಕೈ ಬಿಡುದಿಲ್ಲ ಕನಮಿ ಅನ್ಕಂದು ಅವಳ ಕೈಯ ಬಿಗ್ಗಿಯಾಗಿ ಇಡ್ಕಂಡಂತೆ. ಆಕಾಶವೇ ನಮ್ಮ ಮೇಲೆ ತಳಕಂಬಳಕಾಗಿ ಬಿದ್ದೋಗ್ಲಿ, ನಾ ನಿನ್ ಕೈ ಬಿಡುದಿಲ್ಲ ಅನ್ನೋದ್ಕೆ ತೆಂಗಿನ ಮರದ ಮೇಲಿಂದ ಒಂದು ಗೂದುಮೊಟ್ಟೆ ಕಳ್ಕೊಂಡು ಬೀಳ್ತಾ ಇತ್ತಂತ ಕಂದ್ಲ. ಈ ಪುಣ್ಯಾತ್ಮ ನನ್ನ ಮೇಲೆ ಬಿದ್ಬಿಟ್ಟದು ಅಂತ ತಿಳ್ಕೊಂಡು ಇವಳ ಕೈಯ ಬಿಟ್ಬಿಟ್ಟು ಅತ್ತಾಗ ನೆಗೆದ್ಬಿಟ್ನಂತೆ. ಆಗ ಹುಡುಗಿ ಹೇಳದ್ಲಂತೆ ಕಲ್ಲಣ್ಣ ಅವನಿಗೆ.
1: ಏನಂತ?
0: ಅಯ್ಯೋ ಲೋಪರು, ಆಕಾಶವೇ ಬಿದ್ದೋದ್ರೂ ನಿನ್ನ ಕೈ ಬಿಡುದಿಲ್ಲ ಅಂತಿದ್ದಲ್ಲ, ಪುಟ್ ಬೋಸಿ ಒಂದು ಗೂದುಮೊಟ್ಟೆ ಎದ್ರಕ ನೆಗೆದು ಬಿಟ್ಟಲ್ಲ ಅಂತನ್ಬಿಟ್ಟು ಬೋದ್ಲಂತ ಕಲ್ಲ. ಈ ಕಾಲದಲ್ಲಿ ಲವ್ ಮಾಡೋರು ಹಿಂಗೆ ಕನ್ಕಲ್ಲಣ್ಣ, ತಾಳು ಬುಡ ನೋಡ್ಕೊಂಡು ಲವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಟ್ಟಿಲ ಕುದ್ದ ತಿನ್ಕಂದು ತೆಪ್ಪು ಬಿದ್ದಿರ್ಬೇಕು.
1: ಈ ಮುಂಡೆ ತೋಕ್ ಇದ್ ಬೇರೆ ಕೇಳು.
0: ಹಿಂಗೆ ಇನ್ನೊಂದ್ಸರಿ ಕಲ್ಲಣ್ಣ, ಯಮರ ಪ್ರೇಮಿಗಳು ದಿನ ಕಾಲೇಜ್ ನೇತ್ರಕ್ಕೆ ಮಾತಾಡಕ್ ಬತ್ತಿದ್ರಲ್ಲ ಪಾರ್ಕ್ ಉಂತಕ್ಕೆ, ಆಗೇನಾಗದೆ ಅಂದ್ರೆ ಆ ಹುಡುಗ ಒಳ್ಳೆ ನುಣ್ಗೆ ಶೇವಿಂಗ್ ಮಾಡಿಸ್ಕೊಂಡ್ ಬತ್ತಿದ್ನಂತ ಕಂದ್ಲ. ಒಂದ್ಸಲ ಹುಡುಗಿ ತೊಡೆ ಮೇಲೆ ತಲೆ ಹಾಕೊಂಡ್ ಮಲಗಿದ್ನಂತೆ. ಆ ಹುಡುಗಿ ಹುಡುಗನ್ ಕೆನ್ನೆ ಸಾವ್ರ ಬಿಟ್ಟವಳೆ, ಒಳ್ಳೆ ನುಣ್ಣಗಿದ್ದಕ್ಕೂ ಅದಕ್ಕೂ ಹೆಂಗ್ಸರ್ ಕೆನ್ನೆ ಮುಟ್ಟಂಗ ಆಗ್ಬಿಟ್ಟದೆ. ಆಗ ಹುಡುಗಿ ಕೇಳುದಂತೆ ಹುಡುಗನ್ನ, ನಿಮ್ ಕೆನ್ನೆ ಎಷ್ಟೊಂದ್ ನೈಸ್ ಕದಲ್ರಿ ಹೆಂಗ್ಸ್ರಂಗೆ, ನೀವು ದಿನ ಎಷ್ಟು ಸಲ ಶೇವಿಂಗ್ ಮಾಡ್ಕತ್ರಿ ಅಂತ ಕೇಳವಳೆ. ಅದಕ್ಕೆ ಹುಡುಗ, ನಾನು ದಿನ 40 ಸಲ ಶೇವಿಂಗ್ ಮಾಡ್ತೀನಿ ಅಂತಂದವನ ಯಾಕಂದ್ಲ. 40 ಸಲ ಶೇವಿಂಗ್ ಮಾಡ್ಕೊಂಡಿರಾ, ನಿಮ್ಗೆ ಬೇರೆ ಏನು ಕೆಲ್ಸವೇ ಇಲ್ವಾ ಅಂತ ಕೇಳವಳೆ. ಆಗ ಹುಡುಗ ಸಮಾಧಾನವಾಗಿ ಹೇಳದ್ನಂತೆ, ಇಲ್ಲ ಇಲ್ಲ, ನನ್ ಕೆಲ್ಸವೇ ಶೇವಿಂಗ್ ಮಾಡುದು ಅಂತಂದಂತ ಕಂದ್ಲ.
1: ಅಣ್ಣ, ಈ ಪ್ರೀತಿ ಪ್ರೇಮ ವಿಷಯ ಬಿಟ್ಟಾಕೋ, ನೀನು ಸಂಪ್ರದಾಯವಾಗಿ ಒಂದ್ ಹುಡುಗಿ ನೋಡಿ ಮದುವೆ ಮಾಡ್ಕೋ, ನಮ್ಗೊಂದು ಊಟ ಹಾಕ್ಸಣ.
0: ಲೋ ಕಲ್ಲಣ್ಣ, ಈ ಸಂಪ್ರದಾಯ ಅಂತ ಒಂದ್ ತಮಾಸೆ ಗ್ಯಾಪ್ ನುಕೊಂಡ್ಬಿಡ್ತು ಕಂದ್ಲ.
1: ಎಂತದು
0: ಈ ಕೇರ್ಪೇಟೆ ಮಂದ್ಗೆರೆ ತ ಒಂದೇ ನಳಿ ಅಂತದ ಗೊತ್ತಲ್ಲ?
1: ಅಲ್ಲಪ್ಪ,
0: ನಮ್ ಫ್ರೆಂಡ್ ಮಂಜಾ ಅಂತ ಅವನ ಕಂದ್ಲ, ದಾಟ್ ಮುಂಡೆ ಅದು ನೆಟ್ಟಗ್ ಮಾತಾಡಕ್ ಬರುದಿಲ್ಲ ಅವನ್ಗೆ. ಅವನ್ ಹೆಂಗ್ ಮಾತಾಡ್ತಾನಪ್ಪ ಅಂದ್ರೆ, ಗಡಿಯಾರ ಅನ್ನಕ್ಕೆ ಗಡಿನಾರ ಅಂತಾನೆ, ಸೂಟ್ ಕೇಸ್ ಅನ್ನಕ್ಕೆ ಸೂಸ್ ಕೇಟು ಅಂತಾನೆ, ಎಕ್ಸೈಜು ಅನ್ನಕ್ಕೆ ಎಸ್ಕೈಜು ಅಂತಾನೆ, ಲಕ್ಷ್ಕುಮಿ ಸ್ವಾಸಂತ್ರ ಸೂಸುಲ್ಲಾರಿ ಹಿಂಗೆ ಅವಂದೇ ಆಗಿರ್ತಕ್ಕಂಥ ಲ್ಯಾಟಿನ್ ಭಾಷೆಯಲ್ಲಿ ಮಾತಾಡ್ತಾನೆ. ಸರಿ, ಏನಾಗ್ಬಿಡ್ತಪ್ಪ ಅಂದ್ರೆ, ಬೇರೆ ಅದಲ್ಲೇ ಹಳೆ ನಂಟು ಅಂತ ಅವ್ರವ್ವ ಇವನ್ಗೆ ಒಂದು ಹುಡುಗಿ ನೋಡ್ಕೊ ಬಂದಿದ್ಲು ಕಂದ್ಲ. ಅವ್ರವ್ವ ಬಂದ್ಬಿಟ್ಟು ಮಂಜುನ್ಗೆ ಹೇಳಿದ್ರು, ಲೋ ಮಂಜೇಗೌಡ, ಹಿಂಗಿಂಗೆ ಬೇರೆದಲ್ಲಿ ನಿನಗೊಂದು ಹೆಣ್ಣು ನೋಡ್ಕೊಂಡ್ ಬಂದ ವೀಕಂದ್ಲ, ನೀನು ಒಂದ್ಸರಿ ನಿನ್ನ ಸ್ನೇಹಿತರಲ್ಲಿ ನಂಗೆ ಕರ್ಕೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಾ ಹೆಣ್ಣ. ಹೆಣ್ಣು ನಿನ್ಗೆ ಒಪ್ಪಿಗೆ ಆದರೆ ಅದನ್ನೇ ಮದುವೆ ಆಗು, ಇಲ್ಲದಿದ್ರೆ ಬೇರೆ ಹೆಣ್ಣು ನೋಡುವ. ಯಾವ್ದಕ್ಕೂ ಒಂದ್ಸರಿ ಹೋಗಿದ್ದು ನೋಡ್ಕೊಂಡ್ ಬಾ ನಿನ್ನ ಸ್ನೇಹಿತರ ಜೊತೆಲಿ ಅಂತ ಅಂದ್ರಕಲ್ಲ. ಸರಿಯಾ ಮಂಜು ಮುಂಡದ್ದು ಏನ್ ಮಾಡದೆ, ನನ್ನ ಒಬ್ಬನ ಅವ್ರವ್ರನ್ನ ಇನ್ನಿಬ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಒಂದ್ ದಿವಸ ಹೊರಟೋದಕ್ಕಂದ್ಲ. ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡೋಗಿದ್ದ ಸ್ಟೈಲ್ ಆಗಿ ಈ ಮಂಜೆ ಒಂದ್ ಪಿಲ್ಲೆ ಪಂಚ ಒಂದ್ ಬಿಳಿ ಶರ್ಟ್ ಒಂದ್ ಟರ್ಕಿಟ್ಟ ಬೋಲಿ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟವನೇ. ನಡಿರ್ಲಲೇ, ನಮ್ ಹಳ್ಳಿ ಜನಗಳು ಬಹಳ ಸಂಪ್ರದಾಯ ಹೆಸರು ಅಂತ ತೋರ್ಸ್ಕೋಬೇಡ್ವೆ, ನಾನು ಇದೇ ಡ್ರೆಸ್ ಅಲ್ಲಿ ಬರ್ತೀನಿ ನಡಿರಿ ಅಂತಂದ. ಸರಿ ನಮ್ಗೇನ್ ಬಂದ್ರಲ್ಲ, ಅವ್ನು ಯಾವ ಡ್ರೆಸ್ ಅಲ್ಲಾರು ಬರ್ಲಿ ಇಲ್ಲಾರ ಅಂಗಿಯ ಬರ್ಲಿ ಅಂತ ಅನ್ಬಿಟ್ಟು ಎಲ್ಲ ಬೇರೆಯಕ್ಕೆ ಎಣ್ಣೋರ್ ಮನೆಗೆ ಓದ್ಬೇಕಂದ್ಲ. ಲೋ ಕಲ್ಲಣ್ಣ, ಈ ಎಣ್ಣೋರ್ ಮನೇಲಿ ಒಂದ್ ಸಂಪ್ರದಾಯ ಇದೆ ಗೊತ್ತಲ್ಲ.
1: ಏನು
0: ಅದೇನ್ ಸಂಪ್ರದಾಯಪ್ಪ ಅಂದ್ರೆ, ಹೊಸ್ದಾಗಿ ಹೆಣ್ಣೋಡಕ್ಕೆ ಎಣ್ಣೋರ್ ಮನೆಗೆ ಗಂಡುಗಳು ಹೋದಾಗ ಈ ಮದುವೆ ಆಗ್ತಕ್ಕಂತ ಗಂಡನ್ ಜೊತೆಲಿ ನಾಲ್ಕೈದು ಜನ ಫ್ರೆಂಡ್ಸ್ಗಳು ಹೋಗಿರ್ತಾರಲ್ಲ, ಆ ನಾಲ್ಕೈದು ಜನ ಗಂಡುಗಳಲ್ಲಿ ಮದುವೆ ಗಂಡು ಯಾರು ಅಂತ ಕಂಡಿಡಬೇಕಲ್ವೇ. ಹೆಂಗ್ ಕಂಡಿಡದು? ಮದ್ವೆ ಗಂಡು ಯಾರು ಕೈ ಎತ್ತಿ ಅನ್ನೋಕ್ಕಾದ ಎಣ್ಣೋರಪ್ಪ ಬಂದ್ಬಿಟ್ಟು ಆಗೋದಿಲ್ಲ. ಸರಿ ಅದ್ಕೇನೆ ಹಿರಿಕರು ಒಂದ್ ಸಂಪ್ರದಾಯ ಮಾಡವ್ರೆ ಎಲ್ಲಾ ಕಡೆನೂ. ಏನ್ ಸಂಪ್ರದಾಯವಪ್ಪ ಅಂದ್ರೆ, ನಾಲ್ಕು ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಬೇಕಾದ್ರೆ ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೆ ಹೆಣ್ಣನ ಕೈಲಿ ಕಾಫಿನೋ ಟೀನೋ ಸರ್ಬತ್ನೋ ಏನೋ ಕೊಟ್ಟು ಕಳಗಿಸ್ತಾರೆ. ಏನಾಗು ಮದ್ವೆ ಆಗು ಹುಡುಗುವೆ ಸರ್ಗೂರ್ ಬಸವಪ್ಪನಂಗೆ ತಲೆಯ ಬಗ್ಗಿಸ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳೆ. ಆಗ ಮದ್ವೆ ಆಗ್ತಕ್ಕಂಥ ಗಂಡು ಮೊದಲು ತಕ್ಕಂಡು ಕುಡಿಬೇಕು. ಆಗ ಇವರು ಮರೇಲಿ ನಿಂತ್ಕೊಂಡು ಅವನೇ ಕನಮಿ ನಿನ್ ಗಂಡ ಅವನೇ ಕಂದ್ಲ ನಿನ್ ಅಳಿಯ ಹಂಗೆ ಹಂಗೆ ಅನ್ಕೊಂಡು ಮರೇಲಿ ಮಾತಾಡ್ಕೊತಾ ಇರ್ತಾರೆ. ಸರಿ ಆ ಮನೇಲಿ ಕೂಡ ಹೆಣ್ಣಿನ ಕೈಲಿ ಪ್ರೂಟಿ ಪ್ಯಾಕೆಟ್ ತಂದು ಹಿಡಿಸಿದ್ರು. ಆ ಹುಡುಗಿ ಬಂದು ನಮ್ ಮುಂದ್ಗಡೆ ಪ್ರೂಟಿ ತಂದಿಟ್ಬಿಟ್ಟು ತಿರಿಕೊಳ್ಳದ ತಡಕಂದ್ಲ. ಈ ಮದ್ ಮುಂಡೆದು ಮಂಜೇಗೌಡ ಏನ್ ಮಾಡ್ಬಿಟ್ನ, ಒಂದ್ ಪ್ಯಾಕೆಟ ತಕೊಂಡು ಮದ್ಯಕ್ಕೆ ಪರ್ರ ಅಂತ ಹರಿದಾಕ್ಬಿಟ್ನಕಂದ್ಲ.
1: ದಡ್ ಮುಂಡೆದು
0: ಏನ್ ಕಾಲ್ ಮೇಲೆ ಕಾಲಾಕ ಕೂತಿದ್ನ, ಹೊಸ ಪಂಚ ಬೇರೆ ಇಕ್ಕಿದ್ನ, ಆ ಪ್ರೂಟಿ ರಸ ಬೇರೆ ಅವ್ನ ಪಂಚ ಮೇಲೆ ಚೆಲ್ಲೋಯ್ತು ಕಂದ್ಲ. ಈ ಮುಂಡೆದ್ಕೆ ಹೆಣ್ಣಿನ ಮನೇಲಿ ಕೂತವ್ ನೀನು ಜ್ಞಾನವೇ ಮರ್ತೋಗ್ಬಿಟ್ಟದೆ. ಅವನ್ ಭಾಷೆಲೆ ತಕಬಿಟ್ನ, ಓಹೋಹೋ ಇದೇನ್ ಮಲ್ಲಣ್ಣ ಎಲ್ಲ ಚಂಪಕಿ ಅದೇ ತೊಡೆ ಮೇಲೆಲ್ಲ ಸುರಿದೋಯ್ತು ಅಂತ ಅನ್ಬಿಟ್ನಕಲ್ಲ. ನಮ್ಗೆ ನಗವ ತಡಿಕ್ ಆಗೋದೋಯ್ತು, ಇವನೇನ್ ಮಾಡ್ಬಿಟ್ನ, ತಡಿ ತೊಳ್ಕೊಂಬತ್ತೀನಿ ಅಂತ ಅನ್ಬಿಟ್ಟು ಪಂಚೆ ಮಂಡಿಗಂಟ ಎತ್ಕೊಂಡು ನೀರ್ ಮನೆ ಹುಡಿಕಂದ್ ಹೋಗವನೆ. ಈ ಮುಂಡೆ ಅದೇನ್ ಮಾಡ್ಬಿಟ್ನ ಗೊತ್ತಲ್ಲ, ಈ ಹಳ್ಳಿ ಕಡೆ ನೀರ್ ಮನೆಗೆ ಒಂದ್ ಸ್ಕ್ರೀನ್ ಬಿಟ್ಟಿರ್ತಾರೆ ಪರ್ದವ್ವ, ಈ ಸಿಟಿ ಕಡೆ ದೇವ್ರ ಮನೆ ಬಿಟ್ಟಿರ್ತಾರೆ. ಇದೇ ನೀರ್ ಮನೆ ಅಂತ ತಿಳ್ಕೊಬಿಟ್ಟು ದೇವ್ರ ಮನೆ ಒಳಗೆ ನುಗ್ಬಿಟ್ಟವನಕಂದ್ಲ. ದೇವ್ರು ಗಿವ್ರು ಆರ್ತಿ ತಟ್ಟೆ ಗಂಟೆ ಗಿಂಟೆ ಎಲ್ಲಾನು ಉಣ್ಸಿ ಒಕ್ಲೆಬ್ಬಿಸ್ಬಿಟ್ಟವನ ಮಂಜ. ಸರಿಯಾ ಮನೇಲಿದ್ದ ಒಂದ್ ಚಿಕ್ಕ ಹುಡುಗ ಇವನ ಕರ್ಕೊಂಡೋಗಿ ನೀರ್ ಮನೆಗೆ ಬಿಡ್ತು. ಎಲ್ಲಾನು ತೊಳ್ಕೊಂಡ್ ಬಂದು ಪುನಃ ಸೋಪ್ ಮೇಲೆ ಕೂತ್ಕೊಂಡಕಲ್ಲ. ನಾವೆಲ್ಲ ಕೇಳ್ದೊ ಅಲ್ಲಕ್ಕನ ಕಪಿ ಮುಂಡತ್ತದೆ, ತಕೊಂಡೋಗಿ ಪ್ರೂಟಿ ಪ್ಯಾಕೆಟ್ ಹರಿದ್ಬಿಟ್ಟು ನಮ್ ಬೆಲೆ ಎಲ್ಲ ಕಳ್ದಾಕ್ಬಿಟ್ಟಲ್ಲ, ಗೊತ್ತಾಗ್ಲಿಲ್ಲ ನಿನ್ಗೆ ಅಂತ ಕೇಳ್ದಕಲ್ಲ. ಆಗ ಅವನೇನನ್ನ ಗೊತ್ತ
1: ಏನಂದ,
0: ನಂಗೇಂದ್ರಲ್ಲ ಗೊತ್ತು ಅದ ಸರ್ಬ ತುಂಪ ಕಿಟ್ಟು ಅಂತ. ನಾನೆಲ್ಲೋ ಬಿಸ್ಕೆಟ್ ಪ್ಯಾಕೆಟ್ ಏನೋ ನಾಲ್ಕು ತಂದು ಮಡ್ಬಿಟ್ಟವ್ರೆ, ಎಲ್ಲ ಲೇಸ್ಟ್ ಆಯ್ತವೆ, ಒಂದ್ರಲ್ಲೇ ಎಲ್ಲ ಹಂಚ್ಕೊಂಡು ತಿನ್ನುವಂತ ಅದ್ಬಿಟ್ಟಿಕಲ್ಲ ಅಂತನ್ನ. ಇನ್ನೇನ್ ಮಾಡಕ್ಕದ್ದು ಅಂತ ಹೆಂಗು ಹಳೇನಂಟಲ್ವೇ, ಆ ಹುಡುಗಿನೇ ಹಂಗೆ ಹಂಗೆ ಕಥೆ ಕಟ್ಟಿ ಮದುವೆ ಮಾಡಿಸ್ತಕ್ಕಂದ. ಲೋ ಕಲ್ಲಣ್ಣ,
1: ಏನಣ್ಣ
0: ಹೆಂಗೋ ಕೊಳೆ ಕಳೆದೋಯ್ತು ಅಂತ ಸುಮ್ನಿದ್ರೆ ಮದುವೆ ಆದ್ಮೇಲೆ ತನ್ ದಡ್ತನವ ಬುಡ್ನಿಲಕ್ಕಂದ್ಲ.
1: ಯಾಕಣ ಏನ್ ಮಾಡ್ದ?
0: ಮದ್ವೆ ಆದ್ಮೇಲೆ ಏನ್ ಮಾಡ್ದ ಅನ್ನೋದು ಮುಖ್ಯ ಅಲ್ಲಕ್ಕಂದ್ಲ. ಅವ್ನ ಒಂದ್ ಗುಡ್ತಾರೋ ನಾಲ್ಕೈದು ಜನ ಅಂಟಂದಿರು, ಇವನೇ ಕೊನೆಯವನಕ್ಕಲ್ಲ ಮಂಜ. ಮದ್ವೆ ಆದ್ ಮೂರ್ನಾಲ್ಕು ತಿಂಗಳಿಗೆ ಗುದ್ದಾಡ್ಕ ಹೊಡೆದಾಡ್ಕೊಂಡ್ ಭಾಗ ಆಗ್ಬಿಟ್ಟವನೆ. ಈ ಮಂಜಾಗಳು ಕೊನೆರಲ್ಲ ಮದ್ವೆ ಆಗಿದ್ದು ಇವ್ರ ಮಾವನ್ ಮನೆ ಕಡೆಯವ್ರು ಏನ್ ಮಾಡ್ಬಿಟ್ಟವ್ರೆ, ತಡಿ ನನ್ನ ಅಳಿಯ ಇನ್ನು ಮೂರ್ ತಿಂಗಳಾಗ್ಲಿಲ್ಲ ಮದ್ವೆ ಆಗಿ, ಆಗ್ಲೇ ಭಾಗ ಆಗ್ಬಿಟ್ಟಿದಾನಂತೆ, ಅವ್ನ ಭಾಗಕ್ಕೆ ಏನೇನ್ ಬಂದಿದ್ದು ವಿಚಾರಿಸ್ಕೊಂಡು ಬರೋಣ ಅಂತನ್ಬಿಟ್ಟು ಮಂಜೋರ್ ಮನೆಗೆ ಮೂವತ್ನಲ್ವತ್ ಜನ ಜೊತಲು ಕರ್ಕೊಂಡು ಮಂಜೋರ್ ಮಾವ ಮಗಳು ಮನೆಗೆ ಬಂದ್ಬಿಟ್ಟವನೆ. ಇವನ್ ಹೆಂಡತಿಗ ಬಾಯ್ ಆಗ್ಬಿಡ್ತು ಕಲ, ಅಲ್ಲ ನಮ್ಮ ಅಪ್ಪ ಒಬ್ಬನೇ ಬರುವುದಲ್ಲ ಜೊತೆಲಿ ಬೇರೆ ಮೂವತ್ನಲ್ವತ್ ಜನವ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವ್ರಿಗೆಲ್ಲ ನಾನು ಒಬ್ಳೆ ಅಡುಗೆ ಮಾಡಿ ಇಕ್ಬೇಕಾದ್ರೆ ಸುಸ್ತಾಗೋಯ್ತೀನಿ, ಕೈ ಕಾಲೆಲ್ಲ ನೋವತ್ಕತ್ತವೆ ಅಂತನ್ಬಿಟ್ಟು ಯೋಚನೆ ಮಾಡ್ಕೊಂಡು ಕ್ವಾಣೆಗೆ ಗಂಡನ್ನ ಕರೆದ್ಬಿಟ್ಟು ಕೇಳವಳೆ. ಏನಂತ, ಅಲ್ಲಕ್ಕನ್ ಮಾರಾಯ್ನೆ ಹಿಂಗಿಂಗೆ ನಮ್ಮ ಅಪ್ಪ ಮೂವತ್ನಲ್ವತ್ ಜನವ ಜೊತಲ್ ಕರ್ಕೊಂಡ್ ಬಂದ್ಬಿಟ್ಟವನೆ, ಇವ್ರಿಗೆಲ್ಲ ನಾನು ಒಬ್ಳೆ ಅಡುಗೆ ಮಾಡಿಕ್ಬೇಕು ಅಂದ್ರೆ ಆಗುದಿಲ್ಲ, ವಾರರಿಗಿತ್ತಿರ್ ಬೇರೆ ಜಗಳ ಆಡ್ಕೊಂಡು ನನ್ ಸಾವಂತಿರು ಮಾತ್ಬಿಟ್ಬಿಟ್ಟವ್ರೆ. ಈಗ ತಾನೇ ಮದುವೆ ಆಗಿರೋದ್ರಿಂದ ಇನ್ನೂ ಅಕ್ಕಪಕ್ಕದವ್ರ ನೆಟ್ಟು ಪರಿಚಯ ಆಗ್ಲಿಲ್ಲ, ಏನ್ ಮಾಡುದು ಅಂತ ಅಳುಕೆ ಶುರು ಮಾಡ್ಕೊಂಡವಳಕ್ಕಂದ್ಲ. ಈ ನಮ್ ಮಂಜೆ ಯೋಚನೆ ಮಾಡದ್ನ, ನೀನ್ ಹೇಳುದು ನಿಜ ಕಣಮಿ, ಅದು ಅಪರೂಪಕ್ಕೆ ನಿಮ್ಮಪ್ಪನ ಮನೆ ಕಡೆಯವ್ರು ಬಂದವ್ರೆ ಎಂದ್ಮೇಲೆ ಏನಾದ್ರೂ ಒಳ್ಳೇದ್ ಕೆಟ್ಟದ್ ಮಾಡಿಕ್ಬೇಕು. ಏನ್ ಅಡುಗೆ ಮಾಡುವ? ಒಬ್ಬಿಟ್ ಮಾಡುವ ಕಣಮಿ, ನಾನು ಒಬ್ಬಿಟ್ಗಾಗೋ ಸಾಮಾನೆಲ್ಲ ತಂದ್ಕೊಡ್ತೀನಿ, ನೀ ಕ್ವಾಣೆಲ್ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡು, ನಾನ್ ತಕೊಂಡೋಗಿ ನಂಟ್ರಿಗೆಲ್ಲ ಇಕ್ತೀನಿ ಅಂತ ಅನ್ಬಿಟ್ಟು ಗಂಡ ಒಂದು ಹೆಂಡತಿ ಒಂದು ಕೆಲಸವ ಹಂಚ್ಕೊಂಡ್ರು ಕಂದ್ಲ. ಸರಿ ಎಡ್ತಿ ಕ್ವಾಣೆಲ್ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡುಕೆ, ಗಂಡ ತಂದು ನಂಟ್ರಿಗೆಲ್ಲ ಇಕ್ಕುಕೆ, ನಂಟ್ರೆಲ್ಲ ಒಬ್ಬಿಟ್ಟ ತಿನ್ಕೊಂಡು ಅನ್ನ ಸರಲ್ಲ ಊಟ ಮಾಡ್ಕೊಂಡು ಪಾರ್ಸಲ ಬಂದು ಚಾಪೆ ಮೇಲೆ ಕೂತ್ಕೊಂಡು ಮಾಮೂಲಿ ಪದ್ಧತಿ ಪ್ರಕಾರ ಬೀಡಿ ಸೇತ್ಕೊಂಡು ಎಲ್ಲಡಿಕೆ ಹಾಕೊಂಡು ಅದು ಇದು ಹರಟೆ ಹೊಡಿತಾ ಕೂತಿದ್ರು. ಈ ಮಂಜ ಬಂದ್ಬಿಟ್ಟು ಮಾಮೂಲಿ ರೂಢಿ ಮಾತ್ನಂಗೆ ನಂಟ್ರಲ್ಲಿ ಕೇಳುದ್ನ, ಏನಂತ, ಊಟ ಎಲ್ಲ ಚೆನ್ನಾಗಿತ್ತಣ್ಣ, ಒಬ್ಬಿಟ್ಟೆಲ್ಲ ಚೆನ್ನಾಗಿದ್ವೆ, ಊಟ ಏನು ಬೇಜಾರು ನಿಲ್ವೆ ಅಂತ ಕೇಳವನೆ. ಆಗ ನಂಟ್ರು ಹೇಳಿದ್ರಂತೆ ಮಂಜುಂಗೆ, ಬಲ ಮಂಜಳಿಯ ಚೆನ್ನಾಗಿತ್ತು ಕಣ್ಲ, ಒಬ್ಬಿಟ್ಟು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಈ ಒಬ್ಬಿಟ್ಟು ಬಿಟ್ಟಿದ್ರಲ್ಲ ಕಾಯಾಲು, ಅದ್ಯಾಕ್ಲ ಸಪ್ ಸಪಿಯೇ ಹೊಡಿತಿತ್ತಲ್ಲ ಅಂತ ಕೇಳ್ಬಿಟ್ಟವ್ರೆ. ಈ ಮಂಜನಿಗೆ ಕೋಪತ್ ಬಿಡ್ತು ಕಣ್ಲ, ಅಲ್ಲ ಈ ಬೋಡ ತುತ್ಕೆ ನಾನಲ್ವ ಕೆಜಿಗೆ 15 ರೂಪಾಯಿ ನಂಗೆ ಸಕ್ಕರು ಕೊಟ್ಟು 5 ರೂಪಾಯಿ ನಂಗೆ ಬೆಲ್ಲ ಕೊಟ್ಟು ತಂದು ಕೊಡ್ತಿದ್ದನು. ಇವಳಿಗೆ ಕಾಯೆಲ್ಲ ಸೀ ಮಾಡು ಕೇನಾಗಿತ್ತು, ಬಂದು ನಂಟ್ರಿದ್ರಿಗೆ ನನ್ನ ಗೌಮಾನ ಮಾಡಾಕ್ ಬಿಟ್ಲಲ್ಲ ಅಂತನ್ಬಿಟ್ಟು ಅದೇ ಕೋಪ್ತಲ್ಲಿ ಹೋಗಿ ಇರ್ತಿ ತಲೆ ಮೇಲೆ ಇಡೇರ್ತಿಟ್ಟವನೆ. ಎಡ್ತಿ ಕೋಪತ್ ಬಿಡ್ತು ಕಂದ್ಲ, ನನಗೆ ಕೊಡ್ದಿ ಅಂತ ಜೋರಾಗಿ ಕೇಳ್ಬಿಟ್ಟವಳೆ. ಆಗ ಮಂಜೆ ಎಡ್ತಿಗೆ ಹೇಳುದ್ನ, ಅಲ್ಲಕ್ಕ ನಮಿ ನಾನಲ್ಲೂ ಬೆಲ್ಲ ಸಕ್ಕರೆ ಎಲ್ಲ ತಂದ್ಕೊಡ್ತಿದ್ದನು, ಕಾಯಲ್ಲ ಎಲ್ಲ ಸಪ್ ಸಪ್ಪೆ ಮಾಡಾಕ್ ಬಿಟ್ಟಿದೆ ಅಂತಲ್ಲ ಯಾಕೆ ಅಂತಂದು ಕೇಳವನೆ. ಕಾಯಲ್ಲ ಸಪ್ ಸಪ್ಪೆ ಅಂದರು, ಅಯ್ಯೋ ನಿನ್ ತಿತಿ ಮಾಡ, ನಾನು ಕಾಯಲ್ಲೇ ಮಾಡಿರ್ನಿಲ್ವಲ್ಲ, ನನ್ಗ್ಯಾಕ್ ಕೊಡ್ದಿ ಅಂತಂದವಳ ಎಡ್ತಿ. ಮಂಜುನಿಗೆ ಇನ್ನೂ ಕೋಪ ಬಿಡ್ತು ಕಂದ್ಲ, ಕಾಯಲ್ಲೇ ಮಾಡಿರ್ನಿಲ್ವೆ, ಮತ್ತೆ ನಂಟ್ರೆಲ್ಲ ಕಾಯಲು ಸಪ್ ಸಪ್ಪೆ ಅಂತ ಹೇಳ್ತಾರಲ್ಲ ಮೀ ಅಂತಂದವನೆ. ಕಾಯಲು ಸಪ್ ಸಪ್ಪೆ ಅಂತಂದರು, ಅಯ್ಯೋ ನಿನ್ ಕೈ ಸೇದಾಗ ನೀ ಏನ್ ತಗೋಗ್ಬಿಟ್ಟು ಅಂತಂದವಳೆ. ಇದನ್ನೇ ತಕೊಂಡ ಬುಟ್ಟಿಕ ನಮ್ಮ ಇನ್ಕೊಂಡು ಸಿಲ್ವರ್ ಬೋಸಿ ಹಿಡ್ಕೊಂಡು ತೋರಿಸುದ್ನ, ಅಯ್ಯೋ ನಿನ್ ಕಣ್ ಸೇದಾಗ ನೀ ಯಾಕೋ ಇದ್ ಬುಡಕ್ ಹೋಗಿದ್ದೆ ಅಂತ ಕೇಳವಳೆ ಕೆನೆ ಮೇಲೆ ತಿಳಿದ್ಬಿಟ್ಟು. ಇದೇನಮ್ಮಿ ಅಂತ ಮಂಜೆ ಕೇಳವನೆ. ಆಗ ಎಡ್ತಿ ಹೇಳುದಂತೆ ಮಂಜನಿಗೆ, ಅಯ್ಯೋ ನಿನ್ ಕಣ್ಣು ಹಿಂಗೋಗ ಕೈ ಸೇದಾಗ ಇದು ನಾವು ಒಬ್ಬಿಟ್ಟು ನಾವ್ ತಟ್ಬಿಟ್ ತಟ್ಬಿಟ್ಟು ಕೈ ತೊಳ್ಕಂದಿ ನೀರಲ್ವೇ ಅಂತ ಅನ್ಬಿಟ್ಟವಳೆ. ಕಲ್ಲ ಕಲ್ಲಣ್ಣ, ಲೋ ಕಲ್ಲಣ್ಣ, ಆ ಮಂಜೆ ಅವತ್ತೇ ಕೊನೆ ಕಂದ್ಲ, ಅವ್ರ ಹಟ್ಟಿಲಿ ಒಬ್ಬಿಟ್ಟು ಮಾಡಿಸಿದ್ನು ಬಿಟ್ಬಿಟ್ನ, ಒಬ್ಬಿಟ್ಟು ತಿನ್ನದ್ನು ಬಿಟ್ಬಿಟ್ನ ಕಲ. ಲೋ ಕಲ್ಲಣ್ಣ, ಈ ಮಂಜೆಗೌಡ ಅಂತ ದಡ್ಡ ಮುಂಡದು ಒಂದು ಊರಲ್ಲಿ ಇದ್ನಂತೆ ಕಂದ್ಲ. ಆ ಊರಿನ ಕೊನೆಲೆ ದಡ್ಡನ ಮನೆ ಇತ್ತಂತೆ. ಆ ಮನೆ ಹಿಂದೆನೆ ಒಂದು ಗಿಡದ ತೋಪಿತ್ತಂತೆ ಕಂದ್ಲ. ಆ ದಡ್ಡ ಏನ್ ಮಾಡ್ತಿದ್ದ, ಗಿಡದ ತೋಪೊಳಕ್ಕೆ ದಿನ ಚೊಂಬ ತಕೊಂಡು ಬೆಳಿಗ್ಗೆ ಹೊತ್ತು ಲ್ಯಾಟ್ರಿನ್ ಹೋಯ್ತಾ ಇದ್ನಂತೆ. ಈ ಪುಣ್ಯಾತ್ಮ ನೀರಿನ ಚೊಂಬ ಮುಂದ್ಗಾಡ್ ಮಡಿಕಂದು ಲ್ಯಾಟ್ರಿನ್ ಮಾಡೋನಂತೆ. ಇವನ್ ಲ್ಯಾಟ್ರಿನ್ ಮಾಡಿ ಮುಗಿಸೋದಕ್ಕೆ ಒಂದು ಕಾಗೆ ಬಂದ್ಬಿಟ್ಟು ನೀರಿನ ಚೊಂಬ ಉಂಡಿಸ್ಬಿಟ್ಟು ಎದ್ಬಿಡುದಂತೆ ಕಲ. ಆಗ ದಡ್ಡ ಏನ್ ಮಾಡ್ತಿದ್ನ, ಎಡ್ತಿನ ಕೂಗ್ಬಿಟ್ಟು, ಅವಳು ಯಾರಮ್ಮಿ, ಅವಳು ಕಾಗೆ ನೀರಿನ ಚೊಂಬ ಉಂಡಿಸ್ಬಿಟ್ಟದ, ಇನ್ನೊಂದ್ ಚೊಂಬ ನೀರ್ ತಕೊಂಬ ಅಂತ ಹೇಳ್ಬಿಟ್ಟು ಎಡ್ತಿ ಕೈಲಿ ಇನ್ನೊಂದ್ ಚೊಂಬ ನೀರ್ ಬಿಡಿಸ್ಕೊಂಡು ಏನೋ ವ್ಯವಹಾರ ಮುಗಿಸ್ಕೊಂಡು ಬರ್ತಿದ್ನಂತೆ ಕಂದ್ಲ. ದಿನ ಅದೇ ತರ ಆಗ್ತಿತ್ತು. ಒಂದ್ ದಿವಸ ಈ ದಡ್ಡ ಒಂದೇ ಚೊಂಬಲ್ಲಿ ಚೆಡ್ಡಿಯ ಕಟ್ಕೊಂಡು ವಾಪಸ್ ಬರ್ತಾ ಇದ್ನ. ಆಗ ಎಡ್ತಿಗೆ ಆಶ್ಚರ್ಯ ಆಗ್ಬಿಡ್ತು. ಗಂಡನ ಕೇಳವಳೆ, ರೀ ಯಾಕ್ರಿ ಇವತ್ತು ಒಂದೇ ಚೊಂಬಲ್ ವಾಪಸ್ ಬರ್ತಾ ಇದ್ದೀರಿ, ಎರಡನೇ ಸಾರಿ ನೀರ್ನೇ ಕೇಳಿಲ್ವಲ್ಲ, ಇವತ್ತು ಕಾಗೆ ಚೊಂಬುಂಡಿಸ್ನಿಲ್ವೆ ಅಂತ ಕೇಳ್ಬಿಟ್ಟವಳೆ ಕಂದ್ಲ.
1: ಅದಕ್ಕೇನಂದ?
0: ಆಗ ದಡ್ಡ ಎಡ್ತಿಗೆ ಹೇಳುದ್ನಂತೆ, ಮೇಯ್ ಆ ಕಾಗೆ ನನ್ನ ದಡ್ಡ ಮುಂಡೆದು ಅಂತ ತಿಳ್ಕೊಬಿಟ್ಟದೆ ಕಣಮಿ ಅಂದಂತೆ. ಯಾಕ್ರಿ ಯಾಕ್ರಿ ಏನಾಯ್ತು ಅಂತ ಎಡ್ತಿ ಕೇಳ್ದಕ್ಕೆ ದಡ್ಡ ಹೇಳುದ್ನಂತೆ, ಕೇಳಮಿ ಇಲ್ಲಿ ಈ ಬೊಡ್ಡಿ ಇದನ್ ಕಾಗೆ ಹಿಂಗ್ ಚೊಂಬ ಉಂಡಿಸ್ತದೆ ಅಂತ ನಾ ಮೊದ್ಲೇ ತೊಳಕ ಕೂತ್ಕಂದಿ ಅಂದಂತೆ ಕಂದ್ಲ.
1: ಅಯ್ಯೋ ದಡ್ ಬಡ್ಡಿ ಅದ್ನೇ.
0: ಲೋ ಕಲ್ಲಣ್ಣ, ಹಿಂಗೆ ಗಂಡೇಡ್ತೀರಿ ಬಿದ್ರಂತೆ ಕಲ. ಗಂಡ ಒಂಥರ ಉಡಾಳ, ಮನೆಗೇನು ತಂದಾಗ್ತೆ ಉಂಡ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ನಂತೆ.
1: ಅವನ್ ಶೋಕಿ ಅವ್ನು ಮಾಡ್ತಿದ್ದ ಹೇಳು.
0: ಒಂದ್ಸರಿ ಎಡ್ತಿ ಕೋಪತ್ಬಿಟ್ಟು ಊರ್ ಮಧ್ಯದಲ್ಲಿ ಗಂಡನ ನಿಲ್ಲಿಸ್ಬಿಟ್ಟು ಬೊಯ್ಯಕ್ ಶುರು ಮಾಡ್ಬಿಟ್ಟವಳೆ.
1: ಹೆಂಗೆ
0: ಅಂತೇವನ ಇಂತೇವನ ನೀನ್ ಯಾತ್ಕು ಬಂದವನಲ್ಲ, ನಿನ್ಗೆ ಎಡ್ತಿ ಹಾಕ್ಬೇಕು, ಮಕ್ಳೆ ಹಾಕ್ಬೇಕು, ನೀ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ಪೈಸೆನು ಮನೆಗೆ ಕೊಡುದಿಲ್ಲ, ಹಂಗ್ ಖರ್ಚು ಮಾಡ್ತಿ ಹಿಂಗ್ ಖರ್ಚು ಮಾಡ್ತಿ ಅಂತೇವನ ಇಂತೇವನ ಇನ್ಕನ್ ಬಾಯಿಗೆ ಬಂದಂಗೆ ಗಂಡನ ಬೋದಾಕ್ಬಿಟ್ಟವಳೆ ಕಂದ್ಲ. ಗಂಡನ್ಗೂ ಕೋಪತ್ಬಿಡ್ತು, ಏನಮ್ಮಿ ಅದು ನಿನ್ ಪುರಾಣ, ಗಂಡ ಅನ್ನೋ ಮರ್ಯಾದೆ ಇಲ್ಲದೆ ಏಕವಚನದಲ್ಲಿ ನನ್ನ ಹಂಗ್ ಖರ್ಚು ಮಾಡ್ತಿ ಹಿಂಗ್ ಖರ್ಚು ಮಾಡ್ತಿ ಅಂತ ಬೈತಾ ಇದೆಯಲ್ಲ. ಹೌದು ಕಣಮ್ಮಿ, ನಾನು ಗಂಡ್ಸು, ನಾನು ಹೆಂಗಾರ ಖರ್ಚು ಮಾಡ್ತೀನಿ, ನೀನ್ ಯಾರು ಕೇಳುಕೆ, ನನ್ನ ಮಾತ್ರ ಖರ್ಚು ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ನೀನೇನು ಒಂದ್ ತಿಂಗಳಿಗೆ ಒಸಿ ಖರ್ಚು ಮಾಡಿ ಅಂತ ಕೇಳ್ಬಿಟ್ಟವನೆ. ಆಗ ಎಂಟಿ ನಾನೇನ್ ಖರ್ಚು ಮಾಡೋನು ಹೇಳು ಅಂತಂದವಳೆ. ಮತ್ತೆ ನೀನು ಒಂದ್ ತಿಂಗಳಿಗೆ 2 ಕೆಜಿ ಲಿಪ್ಟಿಕ ತಿಂತೀಯ ಅಂತಂದ್ಬಿಟ್ಟವನೆ ಕಲ ಗಂಡ. ಆಗ ಎಡ್ತಿಗೆ ಕೋಪತ್ಬಿಡ್ತು, ನನ್ನ ಒಂದ್ ತಿಂಗಳಿಗೆ 2 ಕೆಜಿ ಲಿಪ್ಟಿಕ ತಿಂತೀಯೇ ಅಂತೀಯೇ, ಅದ್ರಲ್ಲಿ ಒಂದ್ ಕೆಜಿ ನೀನೇ ತಿನ್ನೋದಿರ್ವಿ ಅಂತ ಕೇಳ್ಬಿಟ್ಟವಳೆ ಕಲ. ಆಗ ಗಂಡ ತೆಪ್ಪ ಆದ್ನಂತೆ,
1: ಅಣ್ಣ ಈ ಲಿಪ್ಟಿಕ್ ತಿಂತಾರ,
0: ಥೂ ಮುಂಡ ತುದ ಲಿಪ್ಟಿಕ್ ಎಲ್ಲಿ ತಿನ್ನು ಹೋದಾರ್ಲ, ಈ ತುಟಿಗೆ ಮುತ್ಕೊಟ್ಟಾಗ ಇವನ್ ತುಟಿಗೆ ಅರ್ಧ ಮೆತ್ಕೋದಿಲ್ವಲ್ಲ.
1: ಓ ಇದು ನೈಟ್ ವಿಷಯ.
0: ಲೋ ಕಲ್ಲಣ್ಣ, ಹಿಂಗೆ ಒಬ್ಬ ಪ್ರಸಿದ್ಧಿಯಾಗಿರ್ತಕ್ಕಂತ ಡಾಕ್ಟರ್ ಇದ್ರಂತೆ ಕಂದ್ಲ. ಅವ್ರ ಹೆಂಗೆ ಪ್ರಸಿದ್ಧಿಯಾಗಿದ್ರು ಅಂದ್ರೆ, ಈ ಹೊಟ್ಟೆ ನೋವು ಗುಳಗಯ್ಯ ತಲೆನೋವು ಕೊಡ್ಲಿ, ಈ ಜ್ವರದ ಗುಳಗಯ್ಯ ಒಟ್ಕಾಲ್ ತುಕ್ಕೊಡ್ಲಿ, ವಾಸಿಯಾಗಿ ಬಿಡ್ತಿತ್ತಂತ ಕಂದ್ಲ. ಅಂತ ಡಾಕ್ಟರ್ ತಕ ಒಬ್ಬ ದಡ್ಡ ಹೊಟ್ಟೆ ನೋವು ಅನ್ಕೊಂಡ್ ಹೋಗವನೆ. ಈ ಡಾಕ್ಟರ್ ಏನ್ ಮಾಡ್ಬಿಟ್ರು, ಅವನ್ಗೆ ಹೊಟ್ಟೆ ನೋವನ್ನ ನಿಜವಾ ಟಾನಿಕ್ನೆ ಕೊಟ್ಟವ್ರೆ. ಇವನೇನ್ ಮಾಡ್ಬಿಟ್ನ, ಮನೆಗೆ ಬಂದ್ಬಿಟ್ಟು ಡಾಕ್ಟರ್ ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ಮೊದ್ಲು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ನಲ್ಲ, ಈಗ ಅದ್ ರೇಡ್ರಷ್ಟು ಹೊಟ್ಟೆ ನೋವು ಅಂತ ಶುರು ಮಾಡ್ಕೊಬಿಟ್ಟವನ ಕಲ. ಇವನ ಹೆಂಡತಿಗೆ ಬಾಯಾಗೋಯ್ತು, ಅಲ್ಲ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದು ಅವ್ರು ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ನನ್ನ ಗಂಡ ಹಿಂಗೆ ಒದ್ದಾಡ್ತಾವನಲ್ಲ ಅಂತ ಅನ್ಬಿಟ್ಟು ಭಯ ಆಗೋಗಿ ಡಾಕ್ಟರ್ಗೆ ಫೋನ್ ಮಾಡಿದ್ಲಂತೆ. ಡಾಕ್ಟರ್ಗೆ ಆಶ್ಚರ್ಯ ಆಗ್ಬಿಡ್ತು. ಅರ್ಜೆಂಟ್ ಆಗಿ ಸ್ಕೂಟರ್ ತಕ್ಕಂದು ಇವ್ರ ಮನೆಗೆ ಬಂದ್ರಂತೆ. ಡಾಕ್ಟರ್ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದವನು ಸಲೀಸಾಗಿ ಎದ್ ನಿಂತ್ಕೋಬಿಟ್ನಕಲ. ಆಗ ಡಾಕ್ಟರ್ಗೂ ಆಪತ್ಬಿಡ್ತು, ಅವನ ಕೇಳಿದ್ರಂತೆ, ಏನಯ್ಯ ನಾನು ಕೊಟ್ಟ ಟಾನಿಕ ಕುಡಿದ ಮೇಲೆ ಒದ್ದಾಡ್ತಿದ್ದಂತಲ್ಲ, ನಿನ್ಗೆ ಹೊಟ್ಟೆ ನೋವು ಹೋಯ್ತೋ ಇನ್ನೂ ಇದ್ದದು ಅಂದ್ರಂತೆ. ಆಗ ಅವನು, ಸ್ವಾಮಿ ನೀವು ಟಾನಿಕ ಕೊಟ್ಟಿದ್ರಲ್ಲ ಅದು ಕುಡ್ದೆಟ್ಗೆ ನಾನು ಹೊಟ್ಟೆ ನೋವು ಹೊಂಟೋಯ್ತು ಅಂತಂದಂತೆ. ಮಂತ್ಯಾಕಯ್ಯ ಒದ್ದಾಡ್ತಿದ್ದಂತಲ್ಲ ಅಂತ ಡಾಕ್ಟರ್ ಕೇಳ್ದೋದ್ಕೆ ಅವನೇನನ್ನ ಗೊತ್ತಲ್ಲ, ಡಾಕ್ಟ್ರೇ ನೀವು ಟಾನಿಕ್ ಸೀಸವ ಕೊಟ್ಬಿಟ್ಟು ಕುಲುಕ್ಬಿಟ್ಟು ಕುಡಿ ಹೇಳಿದ್ರಲ್ಲ, ನಾನು ಮರ್ತ್ಕೊಂಡು ಹಂಗೆ ಕುಡ್ದು ಬಿಟ್ಟಿದ್ದಿ, ಹೊಟ್ಟೆ ಒಳಗಾದ್ರೂ ಕುಲಿ ಕಲಿ ಅಂಬಿಟ್ಟು ಅದಾಡ್ತಿದ್ದಿ ಅಂದಂತೆ. ಕಲ್ಲಣ್ಣ, ಇಂತ ದಡ್ಡನ್ ಕಟ್ಕಂದವಳ್ ಬಾಳು ಗೋವಿಂದ ಕಂದ್ಲ
1: ಗೋವಿಂದ,
0: ಒಂದ್ ಚೂರು ಬುದ್ಧಿಯಾರ ಬೇಡವಲ್ಲ ಮುಂಡತ್ತವಕ್ಕೆ. ಬುದ್ಧಿವಂತರು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಕಂದ್ಲ, ಹೆಂಗಿರ್ತಾರೆ ಗೊತ್ತಲ್ಲ,
1: ಹೆಂಗಿರ್ತಾರೆ
0: ಅವ್ವ ಮಗಳು ಸಿನಿಮಾ ನೋಡ್ಕೊಂಡು ಅಟ್ಟಿಗೆ ಹೋಯ್ತಾ ಇದ್ರಂತ ಕಂದ್ಲ, ಮಗಳು ಮುಂದ್ಗಡೆ ಹೋಯ್ತಾ ಇದ್ದ, ಅವ್ವ ಹಿಂದ್ಗಡೆ ಹೋಯ್ತಿದ್ಲಂತೆ, ಮಗಳಿಂದ್ಗಡೆ ಒಂದ್ ಹುಡುಗ ಫಾಲೋ ಮಾಡ್ಕೊಂಡು ಅವನ್ನ ಚುಡಾಸ್ಕ ಚುಡಾಸ್ಕ ಹೋಯ್ತಿದ್ನಂತೆ.
1: ವಯಸ್ಸು
0: ಮಗಳಿಗೆ ಕ್ವಾಪಾತ್ಬಿಡ್ತು, ಹಿಂದಕ್ಕೆ ತಿರುಗಿಕೊಂಡು ಹುಡುಗನ್ ಹೇಳ್ದಂತೆ ಕಲ್ಲಣ್ಣ, ಅಯ್ಯೋ ಲೋಪರು ನಿನ್ಗೇನ ಮಾನ ಮರೋದಿ ಇಲ್ವೆ, ಅಕ್ಕ ತಂಗಿರೋನ್ ಗುಡ್ನಿಲ್ವೆ, ನಾನು ಪಿಕ್ಚರ್ ಟೆಂಟ ಬುಟ್ಟುತ್ತಮಿದ್ಲು ನೋಡ್ತಾವನಿ, ಆಡ್ ಮರಿ ಹಿಂದ್ಗಡೆ ವಾತ್ ಮರಿ ಬಂದಂಗೆ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಮರ್ಯಾದೆಯಿಂದ ಸುಮ್ಮನೆ ಹೊಂಟೋಗು, ಹಿಂದ್ಗಡೆ ಯಾರು ಬರ್ತಾರೆ ಗೊತ್ತಿ ಅಂದ್ಲಂತೆ, ಯಾರು ಬರ್ತಾ ಇದಾರೆ ಎಂದಂತೆ ಹುಡುಗ, ನಮ್ಮವ್ವ ಬರ್ತಾವಲ್ಲ ಸುಮ್ಮನೆ ಹೊಂಟೋಗು ಕಪಾಲ್ ಕೊಡ್ದು ಬಿಡ್ತಾಳೆ ಅಂತ ಹುಡುಗಿ ಹೇಳ್ದಾಗ ಹುಡುಗ ಏನಂತೆ ಗೊತ್ತಲ್ಲ,
1: ಏನಂದ,
0: ಯು ಡೋಂಟ್ ವರಿ ಎದ್ರಿಕ ಬೇಡ ನಡಿ, ನಿಮ್ಮ ಅವನಿಂಚರ್ ನಮ್ಮ ಅಪ್ಪ ತವನೇಕ ಅನ್ನಂತೆ ಕಂದ, ಬಹಳ ಬುದ್ಧಿವಂತ ಅಲ್ವಲ್ಲ.
1: ಅಣ್ಣ ನಿನ್ ಊರಿಂದ ಬೆಂಗಳೂರು ಹೋಗ ಅಲ್ಲೆಲ್ಲ ಚೆನ್ನಾಗೈತ, ನೀನವು ಯಾರ ಕಡೆ ಮುಂದ್ಗಡೆ ಬೇಡ ಅಲ್ಲೇ ಉದಿಸ್ಬಿಟ್ಟವ್ರೆ ನಿನ್ನವು.
0: ಅದೊಂದ್ ಕೆಲ್ಸ ಆಗೋಯ್ತು ಕಂದ್ಲ ಕಲ್ಲಣ್ಣ.
1: ಏನಾಯ್ತು?
0: ಹಿಂಗೆ ಹನುಮಾನ್ ನಗರ ದೇವಸ್ಥಾನಕ್ ಹೋಗಿದ್ದಿ ಕಂದ್ಲ, ಅಲ್ಲೊಂದ್ ಹುಡುಗಿ ಲಂಗ ದಾವಣಿ ಹಾಕಂದು ಪೂಜೆ ಮಾಡ್ಸಕ್ಕೆ ಬಂದಿದ್ಲು, ನಾನು ಕೈಯ ಮುಖನ್ ದೇವಸ್ಥಾನದೊಳಗೆ ನಿಂತಿದ್ದಿ, ಈ ಹುಡುಗಿ ಏನ್ ಮಾಡ್ಬಿಟ್ಟವಳೆ ಗರ್ಭಗುಡಿ ಸುತ್ತ ಮೂರ್ ಸುತ್ತ ಬಂದ್ಬಿಟ್ಟು ಆಟ್ ಬಿದ್ದವಳೆ ಕಂದ್ಲ, ಈ ದಾವಣಿ ಕೆಳಕ್ಕೆ ಜಾರ್ಕ ಬಿಡ್ತು, ನಾನೇನ್ ತಿಳ್ಕಂಡೆ ಮ್ಯಾಲ್ ಕೆದ್ದಾಗ ಸರ್ ಮಾಡ್ಕತ್ತಾಳೆ ಅಂತ ಸುಮ್ನಿದ್ದಿಕ್ಕಂದ, ಮ್ಯಾಲ್ ಕೆದ್ ಮೇಲೆ ಸೆರಗು ಮೇಲೆ ಲಿಗುವೆ ಇಲ್ದೆ ಇವಳು ಕೈ ಮುಗಿತಾ ನಿಂತಿದ್ಲು, ನನಗೆ ಹೊಟ್ಟೆ ಉರಿದು ಬಿಡ್ತು, ನಮ್ಮ ಅಕ್ಕ ತಂಗಿ ಹಂಗಲ್ವೇ ಅಂತ ಅನ್ಬಿಟ್ಟು ಆ ಸೆರ್ಗ ತಕ್ಕಂದು ಮೈ ಸುತ್ತ ಬಳಸ್ಬಿಟ್ಟು ಅವಕ್ಕೆ ಒಳಕ್ಕೆ ಸಿಗಿಸ್ತಿಕ್ಕಂದ್ಲ, ಎತ್ತಿ ಒಂದ ಕಪಾಲ್ ಕೊಡ್ದು ಬಿಟ್ಲು, ಒಂದಲ್ಲಿ ಬಿದ್ದೋಯ್ತು ಕಂದ್ಲ.
1: ಬಿದ್ದೋಯ್ತು
0: ಎಲ್ಲ ಸೆರ್ಗ ಸಿಗ್ಸುದ್ದು ಬೇಜಾರಾಯ್ತು ಅನ್ಬಿಟ್ಟು ಎಳ್ದಾಕ್ಬಿಟ್ಟಿ ಕಂದ್ಲ ಸೆರ್ಗ, ಇನ್ನೊಂದ್ ಏಟ್ ಹೊಡೆದು ಬಿಟ್ಟ ಇನ್ನೊಂದಲ್ಲೂ ಬಿದ್ದೋಯ್ತು.
1: ಸರಿಯಾಗ ಮಾಡೋಳ ಬಿಡು ನಿನ್ಗೆ, ಇದು ಮರ್ಯಾದಸ್ತ್ರ ಮಾಡೋ ಕೆಲ್ಸನ ಇದು,
0: ಏನೋ ಆಗೋದಾಗೋದ್ ಬಿಟ್ಟಾಕ್ಬಿಡ್ಲ, ಇದೇನ್ಲೈತು ನಮ್ಮೂರಲ್ಲಿ ತೋರಣ ಗಿರಣ ಜಾಸ್ತಿ ಕಟ್ಟವ್ರೆ, ಯಾರಾದ್ರೂ ಬಂದಿದ್ರಲ್ಲ.
1: ನೀನ್ ಬೆಂಗ್ಳೂರ್ಗೆ ಹೋಗಿದ್ದಾಗ ನಮ್ಮೂರಲ್ಲಿ ಒಂದ್ ಫಂಕ್ಷನ್ ಆಯ್ತು, MLAಗಳು ಮಿನಿಸ್ಟರ್ಗಳು ಎಲ್ಲ ಬಂದ್ ಭಾಷಣ ಮಾಡಿದ್ರು.
0: ಕಲ್ಲಣ್ಣ, ಈ MLAಗಳೇನ್ ಭಾಷಣ ಮಾಡ್ ತಕಲ್ಲ, ಅವ್ರು ಭಾಷಣ ಮಾಡೋದು ಅವ್ರಿಗೆ ತಿಳಿದಿಲ್ಲ ಕಲ, ಇವ್ರ ಹೆಂಗ್ ಭಾಷಣ ಮಾಡ್ತಾರೆ ಅಂತ ನಂಗೆ ಕತೆ ಹೇಳ್ತೀನಿ ಕೇಳ.
1: ಹೇಳು.
0: ಹಿಂಗೆ ಒಬ್ಬ MLA 7-8 ಸಾರಿ MLA ಗೆದ್ದಿದ್ನಂತೆ, ಒಂದ್ ಸಾರಿನೂ ಒಂದ್ ಹಳ್ಳಿಗೆ ಹೋಗಿ ಒಂದ್ ಫಂಕ್ಷನ್ ಹೋಗಿ ಭಾಷಣ ಮಾಡಿರ್ಲಿ ಅಂತ ಕಲ. ಹಿಂಗೆ ಬೊಮ್ಮನಳ್ಳಿ ಅನ್ನೋ ಊರಲ್ಲಿ ಊರು ಮುಖಂಡ ರಾಮೇಗೌಡ ಅಂತ ಅವ್ರ ತಾಯಿ ತಿರೋಗ್ಬಿಟ್ಟವ್ರೆ, ಆಗ ಬೊಮ್ಮನಳ್ಳಿರೆಲ್ಲ ಸೇರ್ಕೊಂಡು ಹಿಂಗಿಂಗೆ ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನಾವು ಆರ್ಡಿನರಿ ತಿಥಿ ಮಾಡೋಕ್ಕಿಲ್ಲ, ಈ MLA ಸಾಹೇಬರ ಕರೆಸ್ಬಿಟ್ಟು ತಿಥಿ ದಿವಸ ಅವ್ನ ಮೈಕ್ ಹಾಕಿಸ್ಬಿಟ್ಟು ದುಃಖವಾಗಿ ನಾಲ್ಕು ಮಾತಾಡ್ಸೋಣ ಅಂತ ಅನ್ಬಿಟ್ಟು ಬೊಮ್ಮನಳ್ಳಿಯರೆಲ್ಲ ಲಾರಿ ಮಾಡ್ಕೊಂಡು MLA ತಕ್ಕ ಹೋದ್ರಂತೆ. ಆಗ MLA ಕೇಳ್ದಂತೆ, ಏನ್ರಯ್ಯ ಯಾವ ಊರವ್ರಯ್ಯ ಏನಾಗ್ಬೇಕಾಗಿತ್ತು ಅಂತ ಕೇಳವ್ರೆ. ಆಗ ಇವರು ಹಿಂಗಿಂಗೆ, ನಾವು ಬೊಮ್ಮನಳ್ಳಿಯರು ಸ್ವಾಮಿ, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನೀವು ತಿಥಿ ದಿವಸ ಬಂದು ಆ ತಾಯಿ ಮೇಲೆ ದುಃಖವಾಗಿ ನಾಲ್ಕು ಮಾತಾಡಬೇಕು, ನೀವೇನಾರ ಬಂದು ನಮ್ಮೂರ್ನಲ್ಲಿ ಭಾಷಣ ಮಾಡಿಲ್ಲ ಅಂತಂದ್ರೆ ಮುಂದ ಸರಿ ಎಲೆಕ್ಷನ್ ಅಲ್ಲಿ ವೋಟ್ ನೀ ಹಾಕುದಿಲ್ಲ ಅಂತ ಎದುರಿಸ್ಬಿಟ್ಟವ್ರೆ.
1: ಎಲೆಕ್ಷನ್ ಬಂತಲ್ಲ ಹೇಳು.
0: MLAಗೆ ಭಯ ಆಗೋಯ್ತು, ತಡಿಯಪ್ಪ ಹೇಳ್ದಂಗೆ ಮಾಡ್ಬಿಡ್ತಾವೆ ಮುಂಡತ್ತವ ಅಂತ ಅನ್ಬಿಟ್ಟು, ಆಯ್ತು ನಡರೆಯ ಬತ್ತಿನಿ ಭಾಷಣ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವನೆ. ಸರಿ ತಿಥಿ ದಿವಸನೂ ಬಂತು, MLAಗೆ ಯೋಚನೆ ಆಗೋಯ್ತು ಭಾಷಣ ಏನ್ ಮಾಡುದು ಅಂತ. ಆಗ ಇವನ್ PA ಇದ್ನಲ್ಲ, ಇವನೇನ್ ಮಾಡ್ಬಿಟ್ಟವನೆ, ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ನಾನು ಒಂದ್ ನಾಲ್ಕು ಮಾತ ಬರ್ಕೊಡ್ತೀನಿ ಒಂದ್ ಚೀಟಿ ಒಳಗೆ, ಅದ ಓದ್ಬಿಡಿ ಭಾಷಣ ಆಗೋಯ್ತದೆ ಅಂತ ಹೇಳ್ಬಿಟ್ಟವನೆ. ಸರಿ PA ಬರ್ಕೊಟ್ಟಂಗೆ MLA ಬಂದು ಭಾಷಣ ಮಾಡ್ತಾ ಇದ್ನಕಲ, ಬೊಮ್ಮನಳ್ಳಿ ಮಹಾಜನಗಳೇ, ಇವತ್ತು ಸತ್ತು ತಿಥಿಯಾಗ್ತಾ ಇರ್ತಕ್ಕಂತ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ಒಬ್ಬ ಮಹಾತಾಯಿ, ದೈವ ಮಾತೆ, ಅಂತ ತಾಯಿ ಬಡಬಗ್ರು ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡ್ತಾ ಇದ್ಲು, ಅಂತ ತಾಯಿ ಸತ್ತಾಗಿರೋದು ನಮಗೆಲ್ಲ ದುಃಖ ತರ್ತಕ್ಕಂಥ ವಿಷಯ, ಇಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ತಾಯಿಯಾಗಿರೋದು ಅವನ ಏಳೇಳೆ ಜನ್ಮದ ಪುಣ್ಯದ ಫಲ, ಅಂತ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ಮಾತ್ರ ತಾಯಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ತಾಯಿಯಾಗಿದ್ಲು ಅಂದ್ಬಿಟ್ಟನ ಕಲ. ಏನ್ ಜನಗಳು ಖುಷಿಯಾಗ್ಬಿಟ್ಟು ಓನ್ಸ್ ಮೂರು ಕೊಟ್ಬಿಟ್ಟು ಚಪ್ಪಳೆ ಹೊಡೆದಾಗ್ಬಿಟ್ಟು ಸಭಾಸ್ಕರಿ ಕೊಟ್ಬಿಟ್ರಿಕಂದ್ಲ. ಪರವಾಗಿಲ್ಲ ಕಣಯ್ಯ, ಅಪ್ರೂಫು ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಭಾಷಣ ಅಂತ ಅಂದ್ಬಿಟ್ಟು ಸಭಾಸ್ಕರಿ ಕೊಟ್ಬಿಡ್ತಲೆ MLAಗೆ ಖುಷಿಯಾಗ್ಬಿಡ್ತು. ನಾನು ಇಷ್ಟು ಮಟ್ಟು ಮಾಡೋಣ ಭಾಷಣವ, ಮುಂದುವರ್ಗೋರ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಭಾಷಣವ ಅನ್ಕೊಂಡು ಖುಷಿಯಾಗಿ ಎಟ್ಟಿಗೆ ಬಂದವನೇ, ಇದಾದ ಒಂದ್ ತಿಂಗಳಿಗೆ ಕುರುಬುರ್ ದೊಡ್ಡಿ ಅಂತ ಅದಕ್ಕೆಲ್ಲ ಕೇಮ್ ದೊಡ್ಡಿತ್ತವು. ಆ ಊರ್ ಮುಖಂಡ ಚೆಲುವೇಗೌಡ ಅನ್ಬಿಟ್ಟು ಅವನ ಹೆಡ್ತಿ ತಿರೋಗ್ಬಿಟ್ಟವಳೆ, ಕುರುಬುರ್ ದೊಡ್ಡಿಯವ್ರಿಗೂ ಖುಷಿಯಾಗ್ಬಿಡ್ತು. ನಟ್ರಲ್ಲಿ ನಾವೇನ್ ಬಂದೋಳಿಯರು ಇನ್ ಕಮ್ಮಿ, ನಾವು ತಿಥಿ ದಿವಸ ನಾವು MLA ಸಾಹೇಬರ ಕರ್ಕೊಂಡು ಬಿಟ್ಟು ಭಾಷಣ ಮಾಡಿಸುವಂತ ಅನ್ಬಿಟ್ಟು ಲಾರಿ ಮಾಡ್ಕೊಂಡು ಅವ್ರು MLA ತಕ್ಕ ಹೋಗವ್ರೆ. MLA ಕೇಳಿದ್ನ, ಏನ್ರಯ್ಯ ಯಾವೂರವ್ರಯ್ಯ ಅಂತ. ಹಿಂಗಿಂಗೆ ಸ್ವಾಮಿ, ನಾವು ಕೇಮ್ ದೊಡಿತಾವ್ ಕುರುಬುರ್ ದೊಡ್ಡಿಯವರು, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಎಡ್ತಿ ತಿರೋಗ್ಬಿಟ್ಟವ್ರೆ, ನೀವು ಬಂದು ದುಃಖವಾಗಿ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು ಕಂದ್ಲ. MLA ಅಮ್ಮಾಡ್ಬಿಟ್ಟು ನಾನು ನಡ್ರಲಿ ಅಂತ ಬೊಮ್ಮನಳ್ಳಿ ಅಂತ ದೊಡ್ಡೂರಲ್ಲ ನಾ ಶಬಾಸ್ಗಿರಿ ತಕ್ಕಂದವನಿ, ನಿಮ್ಮೂರು ಯಾವ ಲೆಕ್ಕ ಅಂತ ಅನ್ಬಿಟ್ನ. ಸರಿ ಕುರುಬುರ್ ದೊಡ್ಡಿ ತಿಥಿ ದಿವಸನು ಬಂತು, ಅಲ್ಲೂ PA ಬರ್ಕೊಟ್ಟಂಗೆ ಭಾಷಣವ ಶುರು ಮಾಡ್ಕೊಂಡ. ಕುರುಬುರ್ ದೊಡ್ಡಿಯ ಮಹಾಜನಗಳೇ, ಇವತ್ತು ಸತ್ತು ತಿಥಿ ಆಗ್ತಾ ಇರ್ತಕ್ಕಂತ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡ್ರ ಹೆಡ್ತಿ ಮಹಾ ಸಾಧ್ವಿ ಮಣಿ, ಅಂತ ಸಾಧ್ವಿ ಮಣಿ ಸತ್ತೋಗಿರೋದು ನಮಗೆ ನಿಮಗೆ ದುಃಖ ತರ್ತಕ್ಕಂಥ ವಿಷಯ, ಅಂತ ಸಾಧ್ವಿಮಣಿ ಪತಿರ್ವತೆ ಸತ್ಯವಂತೆ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ಚಿರವೇಗೌಡರು ಮಾತ್ರ ಎಡ್ತಿಯಾಗಿರ್ಲಿಲ್ಲ, ನನಗೆ ನಿಮ್ಗೆ ಊರವ್ರಿಗೆಲ್ಲ ಎಡ್ತಿಯಾಗಿಲ್ಲ ಅಂತ ಮುಟ್ಟಿನ ತಕ್ಕಲ್ಲ. ಅಲ್ಲೇ ಮಾರಿ ಗುಡಿ ಕಂಪಿಕೆ ಕಟಕ ನೀಚಾಳ್ ಪಾಚಾಳ್ ಬಡ್ದು ಒಟ್ಟಿಗೆ ಕಳ್ಸಿದ್ರಂತ ಎಮ್ ಎಲ್ ಎ
1: ನಡಾಮೂರ್ತ್ ಕಳ್ಸವ್ರೆ ಎಮ್ ಎಲ್ ಎಗೆ
0: ಹಿಂಗ್ ಭಾಷಣ ಮಾಡ್ತಾರ ರಾಜಕೀಯ ಇದಾವೆಲ್ಲ. ನರಿ ಬುದ್ಧಿ ನನ್ನ ಮಕ್ಳು ಕನ್ಲ ಎಲ್ಲ ದೇಶ್ ಪ್ರೇಮ ಅಂತ ಓಡಾಡ್ಕೊಂಡೆ ನಿಂತಿರ್ತವೆ. ದೇಶವ ಸುಲಿಗೆ ಮಾಡಿ ತಮ್ಮ ಬೊಜ್ಜೊಟ್ಟೆ ಬೆಳೆಸ್ಕೊಂಡು ನಿಂತವ್ರೆ. ಲೋ ಈ ನಮ್ ದೇಶದವ್ರಿಗೆ ದೇಶಭಕ್ತಿ ಎಷ್ಟದ ಗೊತ್ತಲಕ್ಕಲ್ಲಣ್ಣ. ಹಿಂಗೆ ಎಲ್ಲ ದೇಶದವರು ಒಂದೇ ವಿಮಾನ ಮೇಲೆ ಪ್ರಯಾಣ ಮಾಡ್ತಿದ್ರಂತ ಕಂದ್ಲ. ವಿಮಾನ ಹೋಯ್ತಾ ಹೋಯ್ತಾ ಜನ ಜಾಸ್ತಿ ಆಗ್ಬಿಟ್ಟು ಅಲುಗಾಡ್ಕೊಂಡು ಬಿದ್ದೋಗಕ್ ಶುರು ಮಾಡ್ಕೊಳ್ತಂತೆ. ಆಗ ಪೈಲಟ್ ಡ್ರೈವರು ತಿರಿಕೊಂಡು ಎಲ್ಲ ದೇಶದವ್ರಿಗೆ ಹೇಳ್ದಂತೆ,
1: ಏನಂತ
0: ನೋಡ್ರಯ್ಯ, ಜನ ಜಾಸ್ತಿ ಆಗ್ಬಿಟ್ಟು ವಿಮಾನ ಅಲುಗಾಡ್ತಾ ಇದೆ, ಒಂದ್ ಕೆಲಸ ಮಾಡಿ ವಿಮಾನ ಮತ್ತು ವಿಮಾನದಲ್ಲಿರುವ ಎಲ್ಲ ದೇಶದವರು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮ್ಗೆ ಇದ್ದಿದ್ದೆ, ಆದ್ರೆ ಯಾವನಾದ್ರೂ ಒಬ್ಬ ಕೆಳಕ್ಕೆ ದುಮುಕ್ಬಿಡಿ, ಆಗ ಭಾರ ಕಡಿಮೆಯಾಗಿ ವಿಮಾನ ಸರಿಯಾಗಿ ಹೋಯ್ತದೆ ಅಂತಂದಂತೆ. ಯಾರ್ಲ ದುಮ್ಕರು?
1: ಯಾರ ದುಮ್ಕರು? ಎಲ್ಲಾರ್ಗೂ ಜೀವದ ಮೇಲೆ ಆಸೆ.
0: ತಡಿ ಮ್ಯಾಲಿಂದ ಕೆಳಕ್ಕೆ ನೆಗಕ್ಕೆ ಮಂಡಿ ಮುರಿದೋದಂಗ ಆಡ್ತವೆ ನಮ್ ದೇಶದವು. ಅಂತದ್ರಲ್ಲಿ ಎಂಟೇರೆ ಗುಂಡಿಗೆ ಇರ್ಬೇಕು ಕಲ ಸಾವಿರಾರು ಅಡಿ ಮ್ಯಾಲಿಂದ ವಿಮಾನದಿಂದ ಕೆಳಗೆ ದುಮುಕ್ಬೇಕು ಅಂದ್ರೆ. ಆಗ ಅಮೆರಿಕ ದೇಶದವನು ಎದ್ ನಿಂತ್ಕೊಂಡು ಯೋಚನೆ ಮಾಡದಂತೆ, ಅಲ್ಲ ನಮ್ಮ ಅಮೆರಿಕ ದೇಶದವರು ಎಲ್ಲಾ ತರದನು ಮುಂದಿದ್ದೇವೆ, ಏನಾದ್ರೂ ವಸ್ತುಗಳನ್ನ ಕಂಡಿಡಿದ್ಬಿಟ್ಟು ನಮ್ಮ ದೇಶಕ್ಕೆ ಅಮೆರಿಕ ದೇಶಕ್ಕೆ ಪ್ರಪ್ರಥಮವಾಗಿ ಹೆಸರು ತಂದು ಕೊಡ್ತೀವಿ, ಈಗಲೂ ಕೂಡ ನಮ್ಮ ದೇಶಕ್ಕೆ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ದೇಶಕ್ಕೆ ಜೈ ಏನ್ಬಿಟ್ಟು ಕೆಳಕ್ಕೆ ದುಮುಕುದಂತ ಕಲ ರಷ್ಯಾದವನು ಕಾಪಾತ್ ಬಿಡ್ತು. ಅಮೆರಿಕದವ್ರಿಗಿಂತ ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ರಷ್ಯಾಕ್ಕೆ ಜೈ ಏನ್ಬಿಟ್ಟು ಅವನು ಕೆಳಕ್ ಬಿದ್ದವನೇ, ಅವನ್ ಬಿದ್ದ ತಕ್ಷಣ ಜಪಾನ್ನವ್ರಿಗೆ, ಜರ್ಮನಿಯವ್ರಿಗೆ, ಇರಾನ್ನವ್ರಿಗೆ, ಇರಾಕ್ನವ್ರಿಗೆ, ಇಟಲಿ, ಫ್ರಾನ್ಸ್ನವ್ರಿಗೆ ಎಲ್ಲ ಕಾಪಾತ್ ಬಿಟ್ಟು ಅವರ ದೇಶಕ್ಕೆ ಜೈ ಜೈ ಅಂತ ಹೇಳ್ಕೊಂಡು ಪ್ರಾಣತ್ಯಾಗ ಮಾಡ್ತಾ ಇದ್ರು. ಇವರೆಲ್ಲ ಕೆಳಕ್ಕೆ ಬೀಳುದ್ನೆ ಒಂದ್ 7-8 ಜನ ದೇಶದವರು ಕಿಟಕಿಲ್ ತಲೆ ಹಾಕೊಂಡು ಬೊಕ್ಕೊಂಡು ಕೆಳಕ್ಕೆ ನೋಡ್ತಿದ್ರು ಅಂತ ಕಂದ್ಲ.
1: ಯಾರ್ಯಾರು?
0: ಆದ್ರಲ್ಲ ನಮ್ಮ ಇಂಡಿಯಾ ದೇಶದವನು ಇದ್ನ ಕಂಡು ಕೇಳು, ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲಾ ದೇಶದವರು ವಿಮಾನ ಇಳಿಸೋಕ್ಕೋಸ್ಕರ ಪ್ರಾಣತ್ಯಾಗ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಹೆಸರು ತಂದು ಕೊಡ್ತಾವ್ರೆ. ನಮ್ ಇಂಡಿಯಾ ದೇಶದಲ್ಲಿ 98 crore ಜನಸಂಖ್ಯೆ ಇದ್ದೀವಿ, ನಾನ್ಯಾಕೆ ನಮ್ ದೇಶಕ್ಕೆ ಯಾಕೆ ಹೆಸರು ತಂದು ಕೊಡ್ಬಾರ್ದು ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನ ನಿಂತಿದ್ದಂತೆ, ಅವನ್ನೇ ಎತ್ತಿ ಕೆಳಕ್ ಹಾಕ್ಬಿಟ್ಟು ಇಂಡಿಯಾಕ್ಕೆ ಜೈ ಅನ್ನತ್ತೆ ಮ್ಯಾಲೆ ನಿಂತ್ಕೊಂಡು ಕಂದ.
1: ಒಳ್ಳೆ ಕೆಲಸ ಮಾಡೋನ್ ಬಿಡು.
0: ಓ ಕಲ್ಲಣ್ಣ, ಯಾರ್ ನಿಮ್ ಹುಡುಗನ ಹೆಂಗೆ ನೋಡ್ಲ, ಒಂದ್ ಹುಡುಗ ಓಡ್ಬತಾನ ಇತ್ತಾಗಿಯ?
1: ನಮ್ಮ ಹಟ್ಟಿಲ್ ಕರಿತಾ ಇರ್ಬೇಕು, ಅದಕ್ಕೆ ಬತ್ತಾ ಇರ್ಬೇಕು.
0: ನಿನ್ ಕಿರಿಯ ಇದೆ ಇದೀಲ?
1: ಇದೆ.
0: ಏನ್ ಚೆನ್ನಾಗವಲ್ಲ ಮುದ್ದಾಗಿ. ಲೋ ಕಲ್ಲಣ್ಣ, ನಿನ್ ಕಿರಿಯ ಇದನ್ ನೋಡಿದ್ರು ಒಂದ್ ತಮಾಷೆ ಗ್ಯಾಪ್ನಕ್ ಬತ್ತಕ್ಕಲ್ಲ.
1: ಏನು
0: ಹಿಂಗೆ ಒಂದ್ 5-4 ವರ್ಷದ ಇತ್ತಂತೆ, ಏನ್ ತಿಂಡಿ ತಕ್ಕನು ಒಬ್ರು ಕೊಡದೆ ಒಬ್ನೇ ತಿಂತಿದ್ದಂತಕ್ಕಲ್ಲ. ಈ ಯಾರ ಅಟ್ಕೊಳ್ಳಲ್ಲ ಆಗ್ಲಿ, ಅವೇ ಚಿಕ್ಕಗಳಿಗೆ ಕಾಸು ಕೊಟ್ಬಿಟ್ಟು ಅವ ಅಂಗಡಿಯಿಂದ ತಿಂಡಿ ತಂದ್ಬಿಟ್ಟು ಅವರು ಕೊಡು ಅಂದ್ರೆ ಕೊಟ್ಟವಲ್ಲ,
1: ಎಲ್ಲಿ ಕೊಡ್ತವೆ
0: ಅಯ್ಯವ ಅನ್ಕ ಒಂದೇ ತಿಂತವೆ. ಹಂಗೆ ಒಂದ್ ಹುಡುಗ ಏನ್ ತಿಂಡಿ ತರು ಒಬ್ರು ಕೊಡದೆ ಒಬ್ನೇ ತಿಂತಿದ್ದನು. ಒಂದ್ಸಲ ಅವ್ರ ಅಪ್ಪನ್ ತವೇ ಟಾಣಿಗೆ ಇಸ್ಕೊಬಿಟ್ಟು ಐಸ್ ಕೆಂಡಿಯ ತಂದ್ಬಿಟ್ಟು ಅವ್ರ ಅಪ್ಪನ ಮುಂಚೆ ಅದ್ ಹಿಡ್ಕಂದು, ಅಪ್ಪ ಅಪ್ಪ ಇದಿ ತೀಪಾಪ ಅನ್ನಂತೆ. ಅವ್ರ ಅಪ್ಪನ ಖುಷಿ ಆಗ್ಬಿಡ್ತು, ಅಲ್ಲಲ್ಲ ಮುಂಡತ್ತದೆ ಯಾವ ತಿಂಡಿ ತಂದ್ರು ಒಬ್ರು ಕೊಡದೆ ಒಬ್ಬನೇ ತಿಂತಿದ್ದೋನು, ಇವತ್ತೊಂಚೂರು ರೈಸ್ ಕಂಡಿಯ ತಂದ್ಬಿಟ್ಟು ಒಂಚೂರು ರೈಸ್ ಕಂಡಿಯ ಚೀಪ್ಕಪ್ಪ ಅಂತಾನಲ್ಲ ಅನ್ಬಿಟ್ಟು ಮಗ ಯಾಕಪ್ಪ ಅಂತ ಕೇಳವನೆ. ನೀ ತೀಪಪ್ಪ ಹೇಳ್ತೀನಿ ಅಂತಂತೆ ಮಗ. ಪುನಃ ಯಾಕಪ್ಪ ಅಂತ ಅವ್ರಪ್ಪ ಕೇಳವನೆ. ನೀ ತೀಪೇಲ್ವ ಹೇಳುವ ಅಂತ ಅಳುಕೆ ಶುರು ಮಾಡ್ಕೊಬಿಟ್ಟದಕ್ಕಲ್ಲ. ಓಹೋ ನನ್ನ ಮಗ ಯಾಕೋ ಅಳುಕೆ ಶುರು ಮಾಡ್ಕತ್ತದೆ ಅನ್ಬಿಟ್ಟು ಮಗ ಸಮಾಧಾನ ಆಗ್ಲಿ ಅನ್ಬಿಟ್ಟು ಅವ್ರ ಅಪ್ಪ ಒಂಚೂರು ರೈಸ್ ಕಂಡಿಯ ಚೀಪ್ಕೊಬಿಟ್ಟವನೆ. ಚೀಪ್ಕೊಂಡು ತುಟ್ಕಿಟಿಯಲ್ಲ ನೆಕ್ಕಂದು ಮಗ ಸಮಾಧಾನ ಆಯ್ತಲೇ ಕೇಳವನೆ. ಮಗ ಯಾಕಪ್ಪ ಯಾವತ್ತೂ ಇಲ್ಲರೂ ನೀವು ಹೊತ್ತು ಒಂಚೂರು ರೈಸ್ ಕಂಡಿಯ ಚೀಪ್ಕೋ ಅಂದಲ್ಲ ಯಾಕಪ್ಪ ಅಂತ ತಲೆನೇ ಒರೆಸಿ ಕೇಳವನೆ. ಆಗ ಮಗ ಹೇಳ್ತಂತೆ, ಅಪ್ಪ ಇದು 5 ಕಂಡಿಯ ತಕ ಬತ್ತಾರ್ಬೇಕಾದ್ರೆ ಅಲ್ಲಿ ಅಂಗಡಿ ತವು ನಾಯಿ ಮರಿ ನೆಕ್ ಬಿಡ್ತು ಅನ್ನಂತೆ. ಎಂತ ಬುದ್ಧಿವಂತ ನೋಡ್ಲಕ್ಕಲ್ಲಣ್ಣ, ಅವನು ನಾಯಿ ಮರಿ ನೆಕ್ಕಿದ್ದೆಲ್ಲ ಅವ್ರ ಅಪ್ಪ ನೆಕ್ಕಿಸ್ಬಿಟ್ಟು ಚೆನ್ನಾಗಿರೋದು ಅತ್ತಿಂತಂತೆ. ಈ ಕಾಲದಲ್ಲಿ ಐಕ್ಳು ಇಂತೆವು ನಿಮಗೆ ನಮಗೆ ಉಡವು, ನೆಟ್ಟಿನಾರ ಬುದ್ಧಿ ಕಲಸಿ ಬೇಕಾದ್ರೆ ಅದನ್ನು ತಿನ್ನಿಸ್ಬಿಡ್ತವೆ. ಎಲೆಮರೆ ಕಾಯಿ ಅಂತಿದ್ದ ನನ್ನನ್ನು ಪ್ರಥಮ ಬಾರಿಗೆ ಗಾಯಕನಾಗಿ ಪರಿಚಯ ಮಾಡಿಕೊಟ್ಟಂತಹ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪುಟ್ಟ ಕಲಾವಿದ ಎಂ ಎಸ್ ರವಿಗೌಡನ ಹೃತ್ಪೂರ್ವಕ ವಂದನೆಗಳು. ಕಲಾಭಿಮಾನಿಗಳೇ, ನನ್ನ ಮೊದಲನೇ ಧ್ವನಿ ಸುರುಳಿ ಬಾರಮ್ಮಿ ಮಾವನ ಮಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಮನ್ನಣೆ ಗಳಿಸಿ ಕೀರ್ತಿ ತಂದುಕೊಟ್ಟಿತು. ಈಗ ಮತ್ತೆ ಮಾತುಗಾರ ಮಲ್ಲಣ್ಣನಾಗಿ ಗ್ರಾಮೀಣ ಹಾಸ್ಯ ಚಟಾಕಿಗಳೊಂದಿಗೆ ನಿಮ್ಮ ಮನರಂಜಿಸಿ ಪುನಃ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ನಮ್ಮ ಮುಂದಿನ ಕೊಡುಗೆ ಕರುಳಿನ ಕುಡಿ ನೀನವ್ವ ಎಂಬ ಜಾನಪದ ಶೈಲಿ ಗೀತೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ವಂದನೆಗಳು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್

ಪೇಜಿನ ಮುಖ್ಯಸ್ಥರಾಗಿರುವಂತಹ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ತಂಬೂರದಲ್ಲಿ ಶ್ರೀ ಮಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ್ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ್ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

Mother,

0: ಇದುವರೆಗೆ ರಾಗ ಭೈರವನ ನಾವು ಇಷ್ಟತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ
1: ಹಿಂದಿ
0: ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಅವರ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿರ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ ಶ್ರೀ ವಿದ್ವಾನ್ ವಿನಾಯಕ್ ಭಟ್ಟು ಹಾಗೂ ಉದಯ ರಾಜ್ ಕರ್ಪೂರ್ ಮಡಿವಾಳಯ್ಯ ಸಾಲಿ ಅವರ ಶಿಷ್ಯರು. ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟೋ ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನೋಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ. ಹಾಗೂ ತಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾನು ನೀನು ಜೋಡಿ ಕೂಡಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಚಂದ್ರಿಕಾ ಗುರುರಾಜ್ ಹಾಗೂ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸದಾ ಎನ್ನ ಹೃದಯದಲ್ಲಿ ಎನ್ನುವಂಥ ಒಂದು ವಿಜಯದಾಸರ ಕೃತಿಯನ್ನ, ಭೀಮಸೇನ್ ಜೋಶಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.
8: ಉದಯ ಎಲ್ಲ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಂಗಳಾರತಿಯ ಎನ್ನುವಂಥ ಒಂದು ಸುಮಧುರವಾದಂಥ ಅಯ್ಯಪ್ಪ ಸ್ವಾಮಿಯ ಮೇಲಿನ ಈ ಒಂದು ಗೀತೆಯನ್ನ ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ, ಈ ಒಂದು ಮಧುರವಾದಂಥ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಕೃತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಾಕೆ ಮೂಕನಾದೆಯೋ ಎನ್ನುವಂಥ ಒಂದು ದಾಸವಾಣಿಯಿಂದ ಭೀಮಸೇನ್ ಜೋಶಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸೋಣ.